ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 kHz. ನಮ್ಮ ಡಿಜಿಟಲ್ ಪ್ರಸಾರ 756 kHz ಹಾಗೂ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ಬುಧವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆ ವಹನಶಕ್ಕೆ 1948 ವೈಶಾಖ ಮಾಸದ 23ನೆಯ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳ 13ನೆಯ ತಾರೀಕು. ಈಗ ಸಮಯ 5:58:50. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಶುಭೋದಯಗಳೊಂದಿಗೆ ಅಪೂರ್ವ ಮಾಡುವ ನಮಸ್ಕಾರಗಳು.

0: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
1: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
0: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
1: ಕನಕ ದೀಪ.
2: ಆತ್ಮೀಯ ಶ್ರೋತೃಗಳೇ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ.

0: ಈಗ ಡಾಕ್ಟರ್ ಪಿಜಿ ಕೆಂಪಣ್ಣವರ್ ಅವರಿಂದ ಚಿಂತನ.
1: ಮಿತಿಯರದ ಬದುಕು ದುರ್ಗತಿಗೆ ಮೂಲ ಎಂಬ ಹಿರಿಯರ ಅನುಭವದ ಮಾತಿನಲ್ಲಿ ತುಂಬಾ ಅರ್ಥವಿದೆ. ಇದನ್ನೇ ನಮ್ಮ ದಾತಶ್ರೇಷ್ಠ ಪುರಂದರರು ಇಷ್ಟು ದೊರಕಿದರೆ ಮತ್ತಷ್ಟರಾಸೆ, ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ ಎಂಬ ಕಹಿ ಸತ್ಯವನ್ನ ತಿಳಿ ಹೇಳಿ ಮಿತಿಮೀರಿ ಬೇಜವಾಬ್ದಾರಿಯಿಂದ ಸುಂದರವಾದ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿರುವವರಿಗೆ ಕಿವಿ ಮಾತನ್ನು ಹೇಳುತ್ತಾರೆ. ಬೇಕು ಎಂಬುದರ ಪಟ್ಟಿ ಹಾಗೆಯೇ ಬೆಳೆಯುತ್ತಲೇ ಹೋದಾಗ ಬದುಕು ದುಸ್ತರವಾಗುತ್ತದೆ. ಅದನ್ನೇ ನಮ್ಮ ಪುರಂದರದಾಸರು ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ ಎನ್ನುವರು. ಮಂತ್ರದಿಂದಲೇ ಮಾವಿನಕಾಯಿ ಉದರಬೇಕೆನ್ನುವ ಆಲಸ್ಯಗಳು ಸಹಜವಾಗಿ ಸಮಸ್ಯೆಗಳನ್ನು ಎದುರಿಸಲಾರದೆ ಹತಾಶೆಗೆ ಒಳಗಾಗುತ್ತಿರುವುದು ಸರ್ವೇ ಸಾಮಾನ್ಯ. ಅದಕ್ಕೆಂದೇ ಇದ್ದುದನ್ನು ಒದ್ದು ಸರ್ವಸಂಗ ಪರಿತ್ಯಾಗಿಗಳಾಗಿ ಸಾಗಿದ ಬುದ್ಧ ಮತ್ತು ಮಹಾವೀರರು ಮಾಡಿದ ಪ್ರಯೋಗವೆಂದರೆ ಮನದ ಮೇಲೆ ಜಯ, ಆಸೆಗಳ ಮೇಲೆ ಮಿತಿ. ಅದಕ್ಕೆಂದೇ ಅವರು ಮಹಾತ್ಮರಾದರು. ಜೈನರ ಪಂಚ ಅನುವೃತ್ತಗಳಲ್ಲಿ ಒಂದಾಗಿರುವ ಅಪರಿಗ್ರಹವು ಹೇಳುವುದು ಇದನ್ನೇ. ಎಲ್ಲಿಯವರೆಗೆ ನನಗಾಗಿ ಬೇಕು ಬೇಕೆಂಬ ಹಂಬಲ ಇರುತ್ತದೆಯೋ ಅದೇ ಪರಿಗ್ರಹ ಬುದ್ಧಿ. ನನಗೇನೂ ಬೇಡವೆಂಬ ಭಾವವು ಬಲಿತಾಗ ಅವರೇ ಅಪರಿಗ್ರಹಿಗಳು, ಅವರೇ ವಿತರಾಗಿಗಳು ಆಗಲು ಸಾಧ್ಯವಾಗುತ್ತದೆ. ಅದೇ ರೀತಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ತುಂಡು ಬಟ್ಟೆಯನ್ನು ಉಟ್ಟುಕೊಂಡು ಸರಳ ಜೀವನವನ್ನು ಸಾಗಿಸಿದ್ದು ಇದಕ್ಕಾಗಿಯೇ. ತಿನ್ನುವ ಆಹಾರ ಹಿತ ಮತ್ತು ಮಿತವಾಗಿದ್ದರೆ ದೇಹಕ್ಕೆ ಒಳಿತು. ಅದೇ ರೀತಿ ಆಡುವ ಮಾತೂ ಸಹ ಹಿತವಾಗಿರಬೇಕು, ಮಿತವಾಗಿರಬೇಕು. ಆಗ ವ್ಯಕ್ತಿಯ ಘನತೆಯು ಹೆಚ್ಚುವ ಜೊತೆಗೆ ಸಮಾಜಕ್ಕೂ ಕೂಡ ಹಿತವಾಗುತ್ತದೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಎಂದರೆ ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳು. ಧನಮದ, ರೂಪಮದ, ವಿದ್ಯಾಮದ, ಬಲಮದ ಮಿತಿ ಮೀರಿದಾಗ ವ್ಯಕ್ತಿಯು ತನಗೆ ಅರಿವಿಲ್ಲದಂತೆ ಮೆರೆಯುತ್ತಾನೆ, ಮೆರೆದು ಮೆರೆದು ಉರಿದು ಹೋಗುತ್ತಾನೆ. ಮುಟ್ಟಿದವರೆಲ್ಲ ಭಸ್ಮವಾಗಬೇಕೆಂಬ ವರವನ್ನು ಪಡೆದ ಭಸ್ಮಾಸುರ ಮೋಹಿನಿಯ ಪಾಶಕ್ಕೆ ಒಳಗಾಗಿ ತನ್ನನ್ನು ತಾನು ಸುಟ್ಟುಕೊಂಡು ಬೂದಿಯಾದುದು. ತೋಳ್ಬಲದ ಮದದಲ್ಲಿ ತನ್ನ ವಿವೇಕವನ್ನು ಕಳೆದುಕೊಂಡ ದುರ್ಯೋಧನನು ಸಾವಿಗೆ ಆಹುತಿಯಾದದ್ದು, ಕುರುವಂಶವೇ ಸರ್ವನಾಶವಾಗಲು ಕಾರಣವಾದದ್ದು ಸ್ವಕ್ಕು ಮಿತಿ ಮೀರಿದ್ದರಿಂದಲೇ. ಮಿತಿ ಮೀರಿ ಖರ್ಚು ಮಾಡಿ ಬರಿಗೈ ಬಂಟನಾಗಿ ಭಿಕ್ಷೆ ಬೇಡುವ ಸ್ಥಿತಿಗೆ ಒಳಗಾದವರೂ ಕೂಡ ಜಗತ್ತಿನಲ್ಲಿ ಉಂಟು. ಅಂತಹರನ್ನು ಕಂಡು ನಮ್ಮ ಬಸವಣ್ಣನವರು, ಓಡುವಾತ ಲೆಂಕನಲ್ಲ, ಬೇಡುವಾತ ಭಕ್ತನಲ್ಲ, ಓಡಲಾಗದು ಲೆಂಕನು, ಬೇಡಲಾಗದು ಭಕ್ತನು, ಓಡೆನಯ್ಯ ಬೇಡೆನಯ್ಯ ಕೂಡಲ ಸಂಗಮ ದೇವ ಎಂಬ ಅನುಭವದ ಮಾತನ್ನು ಹೇಳಿದ್ದಾರೆ. ಅಂದರೆ ನಿಜವಾದ ವೀರನಾದವನು ಯುದ್ಧಕ್ಕೆ ಹೆದರಿ ಓಡಬಾರದು, ನಿಜವಾದ ಭಕ್ತನಾದವನು ಮತ್ತೊಬ್ಬರು ಎದುರಿಗೆ ಕೈವಡ್ಡಿ ಬೇಡಬಾರದು ಎಂಬ ಮಾತುಗಳು ಎಚ್ಚರಿಕೆಯನ್ನು ಕೊಡುತ್ತವೆ. ಅದಕ್ಕಾಗಿಯೇ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಅರಿತುಕೊಂಡು ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಬುದ್ಧಿಯನ್ನು ಬೆಳೆಸಿಕೊಂಡರೆ ಬಾಳು ಬಂಗಾರವಾದೀತು. ಇಲ್ಲದಿರೆ ಮಿತಿ ಮೀರಿದರೆ ನರಕವು ಹತ್ತಿರವೇ ಬರಬಹುದು.
0: ಇದುವರೆಗೆ ಡಾಕ್ಟರ್ ಪಿಜಿ ಕೆಂಪಣ್ಣವರ್ ಅವರಿಂದ ಚಿಂತನವನ್ನು ಕೇಳಿದಿರಿ.

0: ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆಗಳು.
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
2: ರೈತ ಬಾಂಧವರೇ ನಮಸ್ಕಾರ. ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬೇಸಿಗೆಯಲ್ಲಿ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ಬೇಸಿಗೆಯಲ್ಲಿ ಬೀಳುವ ರಭಸದ ಅಡ್ಡಮಳೆ ನೀರು ಪೋಲಾಗಲು ಬಿಡದೆ ಕೃಷಿ ಹೊಂಡಗಳಲ್ಲಿ ಶೇಖರಿಸಬೇಕು. ಕೊಳವೆ ಬಾವಿ ಸುತ್ತಲಿನ ಭೂಮಿಯಲ್ಲಿ ನೀರು ಇಂಗುವ ವ್ಯವಸ್ಥೆಯನ್ನು ಮಾಡಬೇಕು. ಮಣ್ಣಿನ ಮಾದರಿಗೆ ಅನುಗುಣವಾಗಿ ಸೂಕ್ತವಾದ ಮತ್ತು ನೀರು ಸಂರಕ್ಷಣಾ ವಿಧಾನಗಳನ್ನು ಅನುಸರಿಸಬೇಕು. ಬಿದ್ದ ಮಳೆ ನೀರು ಭೂಮಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇಂಗಲು ಸೂಕ್ತ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು. ಬಿದ್ದಂಥ ಮಳೆ ನೀರನ್ನು ಇಂಗಿಸಲು ಚೌಕು ಮಡಿಗಳನ್ನು ಮಣ್ಣಿನ ಮಾದರಿಗನುಗುಣವಾಗಿ 4 ಮೀಟರ್ ಗುಂಡ್ಲೆ 4 ಮೀಟರ್ ಅಂತರದಲ್ಲಿ ನಿರ್ಮಿಸಬೇಕು. ಎರಡು ಬದುಗಳ ಮಧ್ಯಂತರ ಭೂಮಿಯಲ್ಲಿ ಉಬ್ಬು ತಗ್ಗುಗಳನ್ನು ಸರಿಪಡಿಸಿ

ಸಮಾನಾದ ಇಳಿಜಾರಿಗೆ ತರಬೇಕು. ಹರಿದು ಹೋಗುವ ಹೆಚ್ಚುವರಿ ನೀರನ್ನು ಸೂಕ್ತ ಕ್ಷೇತ್ರ ಹೊಂಡಗಳಲ್ಲಿ ಶೇಖರಿಸಿ ಬೆಳೆಗಳ ಸಂರಕ್ಷಿತ ನೀರಾವರಿಗಾಗಿ ಉಪಯೋಗಿಸಬೇಕು. ಇನ್ನು ಕರಿಕೆ ನಿಯಂತ್ರಣ. ಕರಿಕೆಯು ಸಮಸ್ಯಾತ್ಮಕ ಬಹುವಾರ್ಷಿಕ ಕಳೆಯಾಗಿದೆ. ಈ ಕಳೆಯನ್ನು ಬೀಜಗಳಿಂದ ಹಾಗೂ ನೆಲದೊಳಗಿನ ಕಾಂಡದ ತುಂಡುಗಳಿಂದಲೂ ಸಹ ವೃದ್ಧಿಸುವುದು ಸಾಮಾನ್ಯ. ಆದ್ದರಿಂದ ಭೌತಿಕ ಹಾಗೂ ಬೇಸಾಯ ಕ್ರಮಗಳಿಂದ ಪರಿಣಾಮಕಾರಿಯಾಗಿ ಹತೋಟಿ ಮಾಡುವುದು ಕಷ್ಟ. ಗ್ಲೈಫೋಸೇಟ್ ಕಳೆನಾಶಕವನ್ನು ಸರಿಯಾದ ಪ್ರಮಾಣದಲ್ಲಿ ಕರಿಕೆ ಹೆಚ್ಚು ಹಸಿರಾಗಿದ್ದಾಗ ಸಿಂಪಡಿಸಿದರೆ ಕರಿಕೆ ನಿಯಂತ್ರಣವನ್ನು ಪರಿಣಾಮಕಾರಿಯಾಗಿ ಮಾಡಬಹುದು. ಇನ್ನು ಇದರ ನಿರ್ವಹಣೆ ಹೇಗಪ್ಪ ಅಂದರೆ, ಪ್ರತಿ ಲೀಟರ್ ನೀರಿಗೆ 12-15 ml ಗ್ಲೈಫೋಸೇಟ್ 41 SL ಹಾಗೂ 20 g ಯೂರಿಯಾ ಅಥವಾ 6 g ಅಮೋನಿಯಂ ಸಲ್ಫೇಟನ್ನು ಬೆರೆಸಿ 3 ಬಾರಿ ಸಿಂಪರಣೆ ಮಾಡಬೇಕು. ಮೊದಲನೆಯ ಸಿಂಪರಣೆಯನ್ನು ಮುಂಗಾರು ಮಳೆಯಾದ ನಂತರ ಕರಿಕೆಯು 10-15 cm ಎತ್ತರವಾಗಿ ಬೆಳೆದು ಹಚ್ಚು ಹಸಿರಾಗಿದ್ದಾಗ ಕರಿಕೆ ಮಾತ್ರ ತೊಯ್ಯುವಂತೆ ಚೆನ್ನಾಗಿ ಸಿಂಪರಣೆ ಮಾಡಬೇಕು. ಇನ್ನು ಎರಡನೇ ಸಿಂಪರಣೆಯನ್ನು ಮೊದಲನೆಯ ಸಿಂಪರಣೆಯ 90 ದಿನಗಳ ನಂತರ ಪುನಃ ಚಿಗುರಿ ಹುಲುಸಾಗಿ ಬೆಳೆದ ಕರಿಕೆಯ ಮೇಲೆ ಮಾತ್ರ ಸಿಂಪರಣೆ ಮಾಡಬೇಕು. ಇನ್ನು ಮೂರನೆಯ ಹಾಗೂ ಕೊನೆಯ ಸಿಂಪರಣೆಯನ್ನು ಎಲ್ಲೆಲ್ಲಿ ಕರಿಕೆಯ ಚಿಗುರಿ ಹುಲುಸಾಗಿ ಬೆಳೆದಿದೆಯೋ ಅಲ್ಲಷ್ಟೇ ಮಾತ್ರ ಈ ಕಳೆನಾಶಕವನ್ನು ತಿಳಿಸಿದ ಪ್ರಮಾಣದಂತೆ ಸಿಂಪರಣೆ ಮಾಡಬೇಕು. ಗ್ಲೈಫೋಸೈಟ್ 41 SL ಬದಲಾಗಿ ಗ್ಲೈಫೋಸೈಟ್ 71 SG ಸಿಂಪರಣೆ ಮಾಡಬೇಕು. ಇದರಿಂದ ಕರಿಕೆಯನ್ನು ಪರಿಣಾಮ

0: ಯಾವುದೇ ಬೆಳೆಗಳನ್ನು ಬೆಳಿಬಹುದು. ಈ ಕಳೆನಾಶಕವನ್ನು ಕರಿಕೆಗೆ ಮಾತ್ರ ಸಿಂಪಡಿಸುವುದರಿಂದ ಭೂಮಿಯಲ್ಲಿ ಇದರ ಅಂಶವಿರಲಿಕ್ಕೆ ಅವಕಾಶ ಇರೋದಿಲ್ಲ. ವಿಶೇಷವಾಗಿ ಗಮನಿಸಬೇಕಾದ ಅಂಶಗಳು ಏನಪ್ಪಾ ಅಂದರೆ, ಗ್ಲೈಫೋಸೈಟ್ ಕಳೆನಾಶಕ ಕೇವಲ ಹಸಿರು ಎಲೆಗಳ ಮುಖಾಂತರ ಚಲಿಸಿ ನಂತರ ಪರಿಣಾಮಕಾರಿಯಾಗೋದ್ರಿಂದ ಕರಿಕೆ ಹಚ್ಚು ಹಸಿರಾಗಿ 10-15 ಸೆಂಟಿಮೀಟರ್ ಬೆಳೆದಾಗ ಮಾತ್ರ ಸಿಂಪಡಣೆ ಮಾಡಬೇಕು. ಈ ಕಳೆನಾಶಕವನ್ನು ಬಳಸುವಾಗ WFN 40 ಅಥವಾ VLV 200 ನಾಜಿಲನ್ನು ಕೈಚಾಲಿತ ಸಿಂಪರಣೆ ಪಂಪಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಗ್ಲೈಫೋಸೇಟ್ ಸಿಂಪರಣೆಯು ಯಾವುದೇ ಬೆಳೆಗಳಿಗೆ ತಗಲದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ರೈತ ಬಾಂಧವರೇ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಮಾಡೋದು ಹೇಗಪ್ಪ ಅಂದರೆ, ವಿವಿಧ ಬೆಳೆಗಳಿಗೆ ಕೊಡಬೇಕಾದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ 2 ಅಂಶಗಳನ್ನು ಅವಲಂಬಿಸಿರ್ತದೆ. ಒಂದು, ಬೆಳೆ ಉಪಯೋಗಿಸಿಕೊಳ್ಳುವ ಸಸ್ಯ ಪೋಷಕಾಂಶಗಳ ಪ್ರಮಾಣ, ಇನ್ನೊಂದು ಮಣ್ಣಿನಲ್ಲಿರುವ ಸಸ್ಯ ಪೋಷಕಾಂಶಗಳ ಮಟ್ಟ ಅಥವಾ ಮಣ್ಣಿನ ಫಲವತ್ತತೆಯ ಆಧಾರದ ಮೇಲೆ. ಹೈಬ್ರಿಡ್ ಮತ್ತು ಅಧಿಕ ಇಳುವರಿ ಕೊಡುವ ಸುಧಾರಿತ ತಳಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯ ಪೋಷಕಾಂಶಗಳನ್ನು ಬಳಸಿಕೊಳ್ಳುವ ಸಾಮರ್ಥ್ಯವಿದೆ. ಸಂಶೋಧನೆ ಆಧಾರದ ಮೇಲೆ ವಿವಿಧ ಬೆಳೆಗಳಿಗೆ ಸಾಧಾರಣ ಫಲವತ್ತತೆಯ ಸನ್ನಿವೇಶದಲ್ಲಿ ಕೊಡಬೇಕಾದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ನಿರ್ಧರಿಸಿ ಶಿಫಾರಸು ಮಾಡಲಾಗಿದೆ. ಆದರೆ ಈ ಶಿಫಾರಸುಗಳನ್ನು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಬದಲಾವಣೆ ಮಾಡಿಕೊಳ್ಳುವುದು ಅವಶ್ಯಕವಾಗಿರ್ತದೆ. ಮಣ್ಣಿನ ಪರೀಕ್ಷೆ ಮಾಡಿಸದೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರಿಂದ ಅವಶ್ಯಕತೆಗಿಂತ ಹೆಚ್ಚಿಗೆ ಖರ್ಚು ಮಾಡುವುದರಿಂದ ಭೂಮಿಯ ಗುಣಮಟ್ಟವನ್ನು ಹಾಳು ಮಾಡಿದಂತಾಗುತ್ತದೆ. ರಾಸಾಯನಿಕ ಗೊಬ್ಬರಗಳ ಬೆಲೆ ಅಧಿಕವಾಗಿರುವ ಈ ದಿನಗಳಲ್ಲಿ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಅವಶ್ಯವಿದ್ದಷ್ಟು ಗೊಬ್ಬರಗಳನ್ನು ಕೊಡುವುದು ಸೂಕ್ತ. ಇಳುವರಿ ಹಾಗೂ ಆರ್ಥಿಕ ದೃಷ್ಟಿಯಿಂದ ಸೂಕ್ತ ಪದ್ಧತಿ ಮಣ್ಣು ಪರೀಕ್ಷೆಯಿಂದ ಮಣ್ಣಿನಲ್ಲಿ ಲಘು ಪೋಷಕಾಂಶಗಳ ಕೊರತೆ ಇದ್ದಲ್ಲಿ ಇವುಗಳನ್ನು ನೀಗಿಸುವ ಕ್ರಮ ತೆಗೆದುಕೊಳ್ಳಬಹುದು.
1: ರೈತರಿಗೆ ಸಲಹೆಗಳನ್ನು ಇದುವರೆಗೆ ಕೇಳಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ.
2: ಆಲೋಚನೆ ಸಮ ಆಲೋಚನೆ, ಕೇಳುತ್ತ ಆಡುತ್ತ ನೋಡುತ್ತ ಕಲಿಬುದು ಆಲೋಚನೆ.
1: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಪಾಲನೆ ಪೋಷಣೆ ಬೇಕಾಲೋಚನೆ.
3: ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಲೈಫ್ ಕ್ಲಿನಿಕ್ ಮಕ್ಕಳು, ಡಿಜಿಟಲ್ ಡಿಟಾಕ್ಸ್ ಕ್ರಿಯೇಟಿವಿಟಿ ಕ್ಯಾಂಪ್. ಕೇಳುಗರೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಆತ್ಮೀಯತೆ ಈ ಕುರಿತು ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳುತ್ತೀರಿ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
4: ಸುಬೋಧ ಸಮಾಲೋಚನೆಯ ಕೇಳುಗರಿಗೆಲ್ಲ ಬೆಳಗಿನ ನಮಸ್ಕಾರ. ಕೇಳುಗರೆ, ಮೊನ್ನೆ ಒಂದು ಸಣ್ಣ ಘಟನೆ ಆತು. ಸಣ್ಣ ಪುಟ್ಟ ಕೆಲ್ಸಕ್ಕ ಅಂತೇಳಿ ಮನೆಗೆ ಬರೋರಿಗೆ ನಾವು ಏ ಅಲ್ಲದ ನೋಡ ತಗೋ ಆ ಕೆಲ್ಸ ಮಾಡ ಕೂತಿಯಲ್ಲ ಹಂಗ ಏಳ ನೀರ್ ಕುಡಿಲಿ ಕೂತ್ರ ಕೂತ ಬಿಡುದ ಏನ್ ಇಡೀ ದಿವಸ ಕೂಲಿ ಏನ್ ಪುಕ್ಷಟೆ ಕೊಡ್ತೀವೇನು ಅಂತ ಅನ್ನೋ ಜನ ಒಂದ್ ಕಡೆ, ಆದ್ರ ಇನ್ನೊಂದ್ ಕಡೆ ಅಪ್ಪ ನೀರ್ ಕುಡಿಲಿಕ್ಕೆ ಹತ್ಯಾ ಕುಡಿ, ಇನ್ನೊಂದ್ ಸ್ವಲ್ಪ ನೀರ್ ಕೊಡ್ಲೇನು, ಒಂಚೂರು ಬೆಲ್ಲ ಕೊಡ್ಲೇನು ಅದ್ರ ಜೊತೆ ಅಂತ ಕೇಳೋರು ಇನ್ನೊಂದ್ ಕಡೆ. ಕೆಲಸ ಒಂದ, ಮಾಡ್ಲಿಕ್ ಬಂದವರು ಅವರೇ, ಕೆಲಸ ತಗೊಳ್ಳೋರು ಅವರೇ. ಕೆಲಸವನ್ನ ನಾವು ತಗೊಳ್ಳುವಾಗ ಪ್ರೀತಿಯಿಂದ, ಆತ್ಮೀಯತೆಯಿಂದ, ಮೃದು ಮಾತಿನಿಂದ ಹೇಳಿದಾಗ ಕೆಲಸಗಳು ಸುಲಭವಾಗಿ ಆಗ್ತಾವ. ಅದ ನಾವು ಜೋರ್ ಮಾಡಿದ್ರೆ, ಒಂದು ದಾದಾಗಿರಿ ತೋರಿಸಿದ್ರ, ನಾನು ಮಾಲೀಕ ನೀನು ಗುಲಾಮ ಅನ್ನೋ ಧೋರಣೆಯಿಂದ ಮಾತಾಡಿದ್ರ ಯಾವ ಕೆಲಸಗಳು ಆಗುವುದಿಲ್ಲ. ಕೇಳುಗರ, ಬಹುಶಃ ಈ ಅನುಭವ ನಿಮಗೂ ಕೂಡ ಆಗಿರಬಹುದು. ಹಂಗಂದ್ರ ಬರ್ರಿ, ಇವತ್ತಿನ ನಮ್ಮ ಸುಬೋಧ ಸಮಾಲೋಚನೆಯೊಳಗ ನಮ್ಮ ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಈ ಆತ್ಮೀಯತೆಯಿಂದ ನಾವು ಜನರನ್ನ ಓಲೈಸಿಕೊಳ್ಳೋದು ಹೆಂಗ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ. ನಮಸ್ಕಾರ ಗುರುರಾಜ್ ಪಾಟೀಲ್ ಅವ್ರೆ.
5: ನಮಸ್ಕಾರ
4: ಗುರುರಾಜ್ ಪಾಟೀಲ್ ಅವರ, ಕಾರ್ಯಕ್ರಮಕ್ಕೆ ಬಂದಿರಿ, ಬಹಳ ಸಂತೋಷ ಅಂತ ನಾವು ಹೇಳಿದಾಗ ನೀವು ಎಷ್ಟು ನಗುಮುಗದಿಂದ ನಮಸ್ಕಾರ ರೀ, ಕೇಳುಗರಿಗೂ ನಮಸ್ಕಾರ, ನಿಮಗೂ ನಮಸ್ಕಾರ ಅಂತೀರಿ. ಏ ಗುರುರಾಜ್ ಪಾಟೀಲ್ರ, ಎಷ್ಟಕ್ ಬರ್ತೀನಂದ್ ಎಷ್ಟಕ್ ಬಂದಿರಿ ಅಂತ ಅಂದಾಗ ನಿಮ್ಮ ಪ್ರತಿಕ್ರಿಯೆ ಬೇರೆನೆ ಆಗಿರ್ತದೆ, ಒಪ್ತಿರಲ್ಲ.
5: ಆದ್ರೆ ನೀವು ಹೇಳಿದಂಗ

0: ಚಂದ ಪೀಠಕ್ಕೆ ಹಾಕಿದ್ರಿ. ನಾನು ನಿಮ್ ಮತ್ತೊಮ್ಮೆ ಹೇಳ್ತೇನೆ, ನಿಮಗೂ ನಮಸ್ಕಾರ ಮತ್ತು ನಮ್ಮ ಕೇಳುಗರಿಗೂ ನಮಸ್ಕಾರ ಅಂತ.
1: ಪ್ರೀತಿಪೂರ್ವಕ ನಮಸ್ಕಾರ,
0: ಪ್ರೀತಿಪೂರ್ವಕ ನಮಸ್ಕಾರ. ಯಾಕಂದ್ರೆ ನೋಡ್ರಿ, ಅವ್ರ ಕೇಳುಗರ ಪ್ರೀತಿ ಎಷ್ಟಂದ್ರೆ, ನಿಮಗೂ ಪ್ರತಿ ಬುಧವಾರ ಇವತ್ತು ಮಧ್ಯಾಹ್ನ ಒಂದುವರೆಗೆ ನಿಮ್ಗೆ ಸಾಕಷ್ಟು ಪತ್ರಗಳು ಬರ್ತಾವ.
1: ಆ
0: ಪತ್ರದೊಳಗೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರ, ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರ, ಅದಕ್ಕೆ ನಾವು ಗೌರವ ಕೊಡಲೇಬೇಕು. ಈಗ ನೀವು ಆಗಲೇ ಪೀಠಿಕೆಯೊಳಗೆ ಹೇಳಲಿಕ್ಕೆ ಹತ್ತಿದ್ರು, ನೀರಿನ ಎಕ್ಸಾಂಪಲ್ ಕೊಟ್ರಿ. ನೀರು ಕೊಡೋದು ಅಥವಾ ಕೇಳೋದು, ಬೆಲ್ಲ ಕೊಟ್ಟು ಬ್ಯಾಸಿಗದ ಸ್ವಲ್ಪ ನೀರು ಕೊಡು ಅಂತ ಹೇಳೋದು ಸಂಸ್ಕಾರ ಸಂಸ್ಕೃತಿ, ನಮ್ಮ ದೇಶದ ಮೂಲ ಪರಂಪರೆ ಅಂತ ನಾವು ಹೇಳ್ತೀವಿ. ಆದ್ರೆ ಇದು ಅವಶ್ಯಕತೆ ಅದ ಪ್ರತಿಯೊಂದು ಕಡೆನು. ಉದಾಹರಣೆ ಹೇಳ್ಬೇಕಂದ್ರೆ, ಪ್ರತಿ ಮನೆಯೊಳಗೆ ಇವತ್ತ ಅಟ್ಲೀಸ್ಟ್ ಹೊರಗ ಬಾಗಿಲದೊಳಕ್ಕಿನ ಮೊದ್ಲೇಕ್ ಒಳಗೆ ಒಂದು ಬಾಟ್ಲ್ ನೀರು ಇಟ್ಟಿರ್ಬೇಕಂತ ನನ್ನ ಉದ್ದೇಶ. ಅದು ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ತೀನಿ, ಬಟ್ ಅದ್ ಹಂಗೆ ಎಲ್ಲರೂ ಮಾಡಬೇಕು ಅಂತ. ನಮ್ಮ ಮನೆಗೆ ಈಗ ಕೊರಿಯರ್ ಕೊಡ್ಲಿಕ್ಕೆ ಬರ್ತಾರ, ಪೋಸ್ಟ್ ಸರ್ವಿಸ್ ಕೊಡ್ಲಿಕ್ಕೆ ಬರ್ತಾರ, ಆಮೇಲೆ ಯಾರೊಬ್ರು ಪಾರ್ಸೆಲ್ ಅಂತೂ ಈಗ ಎಲ್ಲರೂ ಪ್ರತಿ ದಿವಸ ಆನ್ಲೈನ್ ಒಳಗೆ ನಾವು ಶಾಪಿಂಗ್ ಮಾಡಿರ್ತೀವಿ, ಬರ್ತಿರ್ತಾವ, ಅವ್ ಬಿಸಿಲಾಗ ಅಡ್ಡಾಡ್ತಿರ್ತಾವ ನೋಡ್ರಿ. ಅವ್ರಿಗೆ ಒಂದ್ ಗ್ಲಾಸ್ ನೀವು ನೀರು ಕೊಡೋದ್ರಿಂದ ನಿಮ್ಮೊಳಗಿರುವಂತ ಆತ್ಮದ ಭಾವನೆಯನ್ನ ಏನು ವ್ಯಕ್ತಪಡಿಸ್ತೀರಿ ಅದು ಆತ್ಮೀಯತೆ ಅಂತ. ನೀವು ಹೇಳಿದಂಗ ಪ್ರತಿಯೊಬ್ಬ ಮನುಷ್ಯನೊಳಗೂ ಇದು ಬಹಳ ಪ್ರಮುಖವಾದ ಪಾತ್ರ ವಹಿಸ್ತದೆ. ಇದು ಹೆಂಗಂದ್ರ, ಆತ್ಮೀಯತೆ ಅನ್ನೋ ಶಬ್ದ ನೀವು ಹೇಳಿದ್ದಕ್ಕ ಅಂಟ್ ನಂಗ ಕೆಲಸ ಮಾಡ್ತದ್ರಿ. ದಿಸ್ ಇಸ್ ಕಾಲ್ಡ್ ಆಸ್ ವಹಿಕಲ್ ಅಂತ ಒಂದು ಮೆಡಿಕಲ್ ಸೈನ್ಸ್ ಒಳಗ. ಅದೊಂದು ಪ್ರತಿಯೊಂದ್ರೊಳಗೂ ಈ ಸಾರಿನೊಳಗು ವಹಿಕಲ್ ಏನಪ್ಪಾ ಅಂದ್ರೆ ನೀರು. ನೀರಿಲ್ಲ ಅಂದ್ರೆ ಸಾರಾಗಂಗಿಲ್ಲ. ಆದ್ರೆ ನೀರು ಕಾಣಿಸ್ತದೇನು ಸಾರೊಳಗ? ಚಹಾಕ ನೀರು ಕಾರಣ, ಆದ್ರೆ ಚಹಾದೊಳಗೆ ನೀರು ಕಾಣಂಗಿಲ್ಲ, ಆದ್ರೆ ಅದ್ರೊಳಗಿರ್ತದ. ಹಂಗ ಮನುಷ್ಯನ ಪ್ರತಿಯೊಂದು ಪ್ರಕ್ರಿಯೆ ಭಾವನೆ ಒಳಗಡೆ ಆತ್ಮೀಯತೆ ಅನ್ನೋದು ಇದ್ದೇ ಇರ್ತದ. ನನ್ನೊಳಗ ನಿಮ್ಮೊಳಗ ಇದ್ರ ಅದು ನಮ್ಮ ಒಡನಾಟದೊಳಗ ನಮ್ಮ ನಡವಳಿಕೆ ಒಳಗ ಕಾಣಿಸುವುದೇ ಆತ್ಮೀಯತೆ ಅಂತ ನಂಗೆ ಅನಿಸ್ತದೆ.
1: ಹೌದು, ಈಗ ಒಂದು ನಾವು ಗಾದೆ ಮಾತನ್ನ ಅವಾಗ ಅವಾಗ ಕೇಳ್ತಿರ್ತೀವಿ, ತುಂಬಿದ ಕೊಡ ತುಳುಕೋದಿಲ್ಲ ಅಂತ. ಅಂದ್ರೆ ಯಾವ ವ್ಯಕ್ತಿ ಪರಿಪೂರ್ಣವಾಗಿ ಒಂದು ಜೀವನಾನುಭವವನ್ನ ಹೊಂದಿರ್ತಾನ, ಜೀವನವನ್ನ ಒಂದು ಸಕಾರಾತ್ಮಕ ದೃಷ್ಟಿಯಿಂದ ನೋಡ್ಕೊಂಡು ಬಂದಿರ್ತಾನ, ಅನುಭವಿಸಿರ್ತಾನ, ಅಂತವ್ರಲ್ಲಿ ಗೊತ್ತಿಲ್ಲದೆ ಈ ಆತ್ಮೀಯತೆ ಬಂದ್ಬಿಡ್ತದೆ. ಇನ್ನು ಕೆಲವರು ಅರ್ಧಂಬರ್ಧ ಇರ್ತಾರೆ ನೋಡ್ರಿ, ಅಲ್ಪಂಗ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯೊಳಗ ಎದ್ದ ಅನ್ನೋ ಮಾತಂಗ. ಹಂಗ ಬಂದವ್ರು ಏನ್ ಮಾಡ್ತಾರ ಅಂದ್ರ, ಒಂದು ಅಧಿಕಾರದ ಮದ ಸೊಕ್ಕು, ಒಂದು ದುರಂಕಾರದಿಂದ ಮಾತಾಡೋದು, ಇವನ್ನ ನಾವು ಮಕ್ಕಳೊಳಗೂ ಕಾಣ್ತಿರ್ತೀವಿ ಪಾಟೀಲ್ ಅವ್ರ.
0: ಎಲ್ಲಾ ಕಡೆ ಇದು ನೋಡ್ಲಿಕ್ಕೆ ಸಿಗ್ತಿರ್ತದ. ಅದಕ್ಕೆ ನೀವು ಇದು ಪಕ್ಕ ಬ್ಯಾಸಿಗೆ ವಂಡರ್ಫುಲ್ ಸೀಸನ್ ಅದ. ಎದ್ರ ಸೀಸನ್ ಅದ ಹೇಳ್ರಿ?
1: ಮಾವಿನ ಹಣ್ಣು,
0: ಮಾವಿನ ಹಣ್ಣು ಸೀಸನ್ ಅದ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾ. ತುಂಬಿದ ಗಿಡದೊಳಗೆ ಬಾಗಿರ್ತದಂತ ಗಿಡ.
1: ಹೌದು
0: ಹೌದಿಲ್ಲ, ಯಾತು ಗಿಡ ತುಂಬಿರಂಗಿಲ್ಲ, ನೆಟ್ಟಿಗೆ ನಿಂತಿರ್ತದೆ. ಯಾತು ಗಿಡ ತುಂಬಿರ್ತದೆ ಅದು ಬಾಗಿರ್ತದೆ ಅಂತ. ಇದು ಮನೆಯ ವಾತಾವರಣದೊಳಗಡೆ ಮಕ್ಕಳೊಳಗಡೆನೂ ನೋಡ್ಲಿಕ್ಕೆ ಸಿಗ್ತದೆ. ನೀವು ಕೇಳಿದ್ರಲ್ಲ ಮಕ್ಕಳಿಗೆ ಇದು ಸಾಧ್ಯನಾ ಅಂತ, ಕಾಣ್ಲಿಕ್ಕೆ ಸಿಗ್ತದೆ. ಯಾಕಂದ್ರೆ ನಮ್ಮ ಸುತ್ತಮುತ್ತಲೂ ಇವತ್ತಾಗಿರುವಂತಹ ಕೆಲವೊಂದಿಷ್ಟು ಅನುಭವಗಳನ್ನ ನೋಡಿದ್ರೆ, ಮನೆ ಒಳಗೆ ಯಾವ ಪರಂಪರೆ ಯಾವ ರೀತಿ ಬದುಕನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೋ ಅಂಥ ಬದುಕನ್ನೇ ಮಕ್ಕಳು ನೋಡಿ ಕಲಿತಿರ್ತಾರ, ಅದನ್ನೇ ಅನುಸರಿಸ್ತಿರ್ತಾರ.
1: ಅದಕ್ಕೆ ಅಲ್ಲೇನು, ನಾವು ಒಳ್ಳೆ ಮಕ್ಕಳು, ಒಳ್ಳೆ ಮಾತು, ಒಳ್ಳೆ ಪ್ರೀತಿಯಿಂದ ಮಾತಾಡಿದಾಗ ಎಷ್ಟು ಸಂಸ್ಕಾರವಂತ ಮಕ್ಕಳವ ಅಂತ ನಾವು ಮೆಚ್ಚುಗೆಯನ್ನ
0: ಮಾತಾಡ್ತೀವಿ. ಸಿ ಇದು ಹೆಂಗದ ಅಂದ್ರೆ, ಡಿಫ್ಯೂಸಸ್ ಅಂತ ಅಂದ್ರೆ ಆತ್ಮೀಯತೆ, ಆ ಒಳ ಗುಡ್ನೆಸ್ ಅನ್ನೋದೇನದಲ್ಲ, ಅದೊಂಥರ ಹಿಂಗ ನಿಮ್ಮಿಂದ ಚಿಮ್ಮತಾ ಇರ್ತದ, ಹರಿತಾ ಇರ್ತದ. ನಾವು ಅದನ್ನ ಪ್ರತಿ ಸಲ ವ್ಯಕ್ತಪಡಿಸಬೇಕು ಅಂತಿಲ್ಲ, ಆದ್ರೆ ಅದು ವ್ಯಕ್ತವಾಗ್ತಿರ್ತದ. ನಾನು ಅದಕ್ಕೊಂದು ಬಹಳ ಚಂದ ಎಕ್ಸಾಂಪಲ್ ಕೊಡ್ತೀನಿ. ಮತ್ತೆ ಸೀಸನ್ ಬಂತು, ಯಾವ ಸೀಸನ್? ಈಗ
1: ಬೇಸಿಗೆ ಕಾಲ.
0: ಯಾವ ಹಣ್ಣಿನ ಸೀಸನ್?
1: ಮಾವಿನ ಹಣ್ಣು.
0: ಈಗ ಎರಡ್ ಹಣ್ಣು ಉದಾಹರಣೆ ತಗೊಂಡ್ಬಂತ, ಒಂದ್ ಕೈಯಾಗ ಮಾವಿನ ಹಣ್ಣದ, ಒಂದ್ ಕೈಯಾಗ ಕಿತ್ಲೆ ಹಣ್ಣದ. ನಾ ಎರಡೂ ಹಣ್ಣು ಹಿಂಡ್ತೀನಿ. ಹಿಂಡಿದ ತಕ್ಷಣ ಮಾವಿನ ಹಣ್ಣು ಅಂದ್ರೆ ಬಲಗೈಯಾಗ, ಎಡಗೈಯಾಗ ಕಿತ್ಲೆ ಹಣ್ಣದ. ಈಗ ಹಿಂಡಿದ್ರೆ ಯಾರ ರಸ ಬೀಳ್ತದ?
1: ಮಾವಿನ ರಸ.
0: ಈ ಕೈಯಾಗಿಂದ
1: ಕಿತ್ತಳೆ ಹಣ್ಣಿನ ರಸ ಬೀಳ್ತದ?
0: ಇಲ್ಲ, ನನಗೆ ಬೇರೆ ರಸ ಬೇಕಂದ್ರೆ
1: ಹೆಂಗ್ ಸಿಗ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಅದರ ಔಷಧ ಇರ್ತದ.
0: ಹಾ, ಮತ್ತ ಅದ್ರ ಒಳಗೆ ಏನಿರ್ತದ ಅದೇ ಹೊರಗೆ ಬರ್ತದೆ.
1: ಹೌದು,
0: ಅಂದ್ರೆ ನನ್ನ ಒಳಗೆ ಏನು ಭಾವನೆಗಳವನೋ ಅದೇ ಭಾವನೆಗಳು ಹೊರಗೆ ಬರ್ತದೆ.
1: ನಿಜ.
0: ಹಾ, ಈಗ ನಾವು ಮಕ್ಕಳು ಅಂತಾನೆ ಒಂದಿರಲ್ಲ, ಈ ಮಕ್ಕಳು ಯಾಕೆ ಹಂಗೆ ವರ್ತನೆ ಮಾಡ್ತಿರ್ತಾರಂದ್ರೆ, ಬಹಳ ಆ ಪರಂಪರೆ ಒಳಗಡೆ ಅಂಥ ವಿಚಾರಗಳೇ ಅವ್ರ ಒಳಗಡೆ ಇಂಜೆಕ್ಟ್ ಆಗಿದ್ರೆ, ಆ ವಿಚಾರಗಳು ಇದ್ರೆ ಅದೇ ಹೊರಗಡೆ ಅವ್ರು ಬರ್ಲಿಕ್ಕೆ ಸಾಧ್ಯ.
1: ಹೌದು, ಅಂದ್ರೆ ಇಲ್ಲೇ ಮನೆಯೊಳಗ ಇರುವಂತ ಪಾಲಕರು ಹಿರಿಯರು ಉತ್ತಮ ಸಂಸ್ಕಾರಗಳನ್ನ ಒಳ್ಳೆ ರೀತಿಯಲ್ಲಿ ಮಾತಾಡೋದು, ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಳೋದು, ಇಂಥದನ್ನೇ ಪಾಲಿಸ್ಕೊಂಡು ಬಂದ್ರೆ ಅವರನ್ನ ನೋಡಿ ಮಕ್ಕಳು ಅದನ್ನೇ ಕಲಿತಾವ. ಇದಕ್ಕೆ ಮತ್ತೊಂದು ಕಥೆ ನಂಗೆ ನೆನಪಾಗ್ತದೆ ಗುರುರಾಜ್ ಪಟೇಲ್ ಅವರ, ಆ ಗಿಳಿ ಕಥೆ. ಕಟುಕನ ಮನೆಯ ಗಿಳಿ ಮತ್ತ ಋಷಿಯ ಮನೆಯ ಗಿಳಿ, ಅದ್ ಹೆಂಗ್ ಹೇಳ್ತದ ನೋಡ್ರಿ, ಇದು ಬರೇ ಹೊಡಿ ಬಡಿ ಕಡಿ ಅಂತದ, ಅದು ಬನ್ನಿ ಕುಳಿತುಕೊಳ್ಳಿ ವಿಶ್ರಮಿಸಿಕೊಳ್ಳಿ, ದಣಿದಿದ್ದೀರಾ ನೀರು ಕುಡಿಯಿರಿ ಹಣ್ಣು ತಿನ್ನಿರಿ ಅಂತದ. ಅಂದ್ರೆ ಇದು ಮತ್ತೆ ನಮ್ಮ ಕುಟುಂಬದ ಒಂದು ಸಾಮರಸ್ಯ.
0: ಸಾಮರಸ್ಯ. ಅದಕ್ಕೆ ಈಗ ನೋಡ್ರಿ, ತತ್ವದೊಳಗ ಪರಂಪರೆ ಒಳಗ ಕೆಲವೊಂದ್ಸಲ ಮಾತಾಡ್ತಾರೆ ಏನಂದ್ರ, ಅಜ್ಜ ಮಾಡಿದ ಪುಣ್ಯ ಮೊಮ್ಮಗ ಅಂತ. ಏನ್ ಅಜ್ಜ ಮಾಡಿದ ಪುಣ್ಯ ಮೊಮ್ಮಗ ಅಂದ್ರೆ ಏನು? ಅದ್ ಹೆಂಗ ರೇಡಿಯೇಟ್ ಆಗ್ತದ, ಅದ್ ಹೆಂಗ

0: ಆ ಪರಂಪರಾಗತ ಬರ್ತದೆ ಅನ್ಲಿಕ್ಕೆ ಏನಿಲ್ರಿ. ಅಜ್ಜ ಏನೇನು ತನ್ನ ಜೀವನದೊಳಗೆ ಎಂಥ ವಿಚಾರಗಳನ್ನು ರೂಢಿ ಮಾಡ್ಕೊಂಡಿರ್ತಾನೆ, ಆ ರೂಢಿ ಮಾಡಿಕೊಂಡಿರುವಂಥ ವಿಚಾರ ಅದು ಜೆನೆಟಿಕಲಿ ಅಥವಾ ಅನುಕರಣೆಯಿಂದ ಅವನ ಮಗ ಪಾಲಿಸ್ತಾನೆ, ಅವನ ಮಗ ಪಾಲಿಸಿದ್ದು ನಾಳೆ ಮೊಮ್ಮಗ ಪಾಲಿಸ್ತಾನೆ. ಅವಾಗ ಅಜ್ಜ ಒಳ್ಳೆ ಭಾವನೆಗಳನ್ನಿಟ್ಟುಕೊಂಡು ಬದುಕನ್ನು ಬದುಕಿದ್ರೆ ಅಥವಾ ಆತ್ಮೀಯವಾದಂಥದ್ದನ್ನೇ ವಿಚಾರ ಮಾಡೋಣಂತ, ಅಂಥ ವಿಚಾರಗಳನ್ನು ಇಟ್ಕೊಂಡು ಬದುಕಿದ್ದೇ ಆದರೆ ಅದು ಮೂರನೇ ತಲೆಮಾರಿಗೂ ಅದೇ ಪರಿಣಾಮಗಳು ಬೀರ್ತವೆ. ಹಂಗಂದ್ರೆ ಇವತ್ತು ಆ ಮೊಮ್ಮಗನ್ ನೋಡಿದಾಗ ನಿಮಗೊಂದು ಒಳ್ಳೆ ಅನುಭವ ಬರ್ತದೆ ಅಂತ ಹೇಳಿದ್ರೆ ಖುಷಿ ಅನಿಸ್ತದೆ ಅವನು ನೋಡಿದ್ರೆ ಅಂತಂದ್ರೆ, ಅದಕ್ಕೆ ಕಾರಣ ಆ ಕುಟುಂಬದ ಪರಂಪರೆ. ಅದನ್ನು ನೀವು ಆಗಲೇ ಹೇಳಲಿಕ್ಕೆತ್ತಿದ್ರಿ ಅಂದ್ರೆ, ಯಾವಾಗ ಒಂದು ಒಳ್ಳೆತನ ಅನ್ನೋದೇನಿದೆ ಮಕ್ಕಳೊಳಗಡೆ ಅದು ಡಿಫ್ಯೂಸ್ ಆಗಬೇಕು, ಮಕ್ಕಳೊಳಗಡೆ ಅದು ಕಾಣಿಸ್ಬೇಕು ಅಂತಂದ್ರೆ ಅವರ ಪರಂಪರೆಯೊಳಗಿಂದ ಬಂದಿರಬೇಕು ಅಂತ. ಆದ್ರೆ ಇವತ್ತಿನ ದಿವಸದೊಳಗೆ ನೀವು ಏನಂದ್ರೆ ಆತ್ಮೀಯತೆ ಅನ್ನೋದು ನಿಮ್ಗೆ ಅನಿವಾರ್ಯತೆ ಆಗ್ತಾ ಇದೆ ದಿವಸದೊಳಗೆ. ಯಾಕೆ ಹೇಳ್ತೀನಿ ನಾನು, ಎಲ್ಲಾ ಕಡೆ ಬೆಳವಣಿಗೆ ಅನಿವಾರ್ಯವಾಯಿತು, ಸಾಕಷ್ಟು ಎಲ್ಲಾ ಕ್ಷೇತ್ರದೊಳಗೂ ಎಲ್ಲರೂ ಇವತ್ತು ಮಾಹಿರಾಗ್ಯಾರ. ನಿಮ್ ಕೈಯಾಗಿ ಏನದನೋ ಅದೇ ನನ್ನ ಕೈಯೊಳಗೂ ಅದ. ಇಷ್ಟು ಪ್ರಪಂಚ ಎಲ್ಲಾ ಎತ್ತರಕ್ಕೆ ಬಂದಾಗ ಇವತ್ತಿನ ನೀವು ಎಲ್ಲಾ ಕ್ಷೇತ್ರದೊಳಗೂ ನೋಡಬಹುದು, ರೀಸೆಂಟ್ ಆಗಿರುವಂತ ಎಲೆಕ್ಷನ್ಸ್ ಇರ್ಬೋದು, ರಿಸಲ್ಟ್ಸ್ ಇರ್ಬೋದು, ಅದರ ಪರಿಣಾಮಗಳಿರ್ಬೋದು, ಎಲ್ಲವನ್ನೂ ಕೂಲಂಕುಷವಾಗಿ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ನಿಮಗೆ ಏನ್ ಗೊತ್ತಾಗ್ತದೆ ಅಂತಂದ್ರೆ, ಒಳ್ಳೆತನಕ್ಕೆ ಇವತ್ತು ನಿಮಗೆ ಅವಕಾಶಗಳಿದೆ, ಒಳ್ಳೆತನಕ್ಕೆ ಇವತ್ತು ಹಾದಿ ಇದೆ, ಒಳ್ಳೆತನಕ್ಕೆ ಬೆಂಬಲ ಇದೆ, ಒಳ್ಳೆತನಕ್ಕೆ ಜನ ಗುರುತಿಸ್ತಾರೆ ನಿಮ್ಮನ್ನ. ಇವತ್ತು ನಮ್ಗೆ ಅದರದ್ದು ನೋವಾಗಿರ್ಬೋದು, ಆದ್ರೆ ನಮ್ಮ ಹತ್ರ ಇರುವಂತಹ ಒಳ್ಳೆತನ ಜೀವನದೊಳಗೆ ನಿಜವಾಗ್ಲೂ ಅದನ್ನ ಗುರುತಿಸಲ್ಪಡ್ತದೆ.
1: ಹಂಗಾಗಿನೇ ಇವತ್ತು ನಾವು ಮಕ್ಕಳಲ್ಲಿ ನಾವು ಯಾವ ಬೀಜವನ್ನ ಬಿತ್ತತೀವಿ ಆ ಬೀಜ ಬೆಳೀತದ, ಫಲ ಕೊಡ್ತದ ಅಂತ.
0: ಹೌದು,
1: ಹಂಗಾಗಿ ನಾವು ಉತ್ತಮ ರೀತಿಯಲ್ಲಿ ಮನೆಯಲ್ಲಿ ಹಿರಿಯರಾಗ್ಲಿ ಅಂದ್ರೆ, ಈಗ ನಾವೇನ್ ಮಾಡ್ತೀವಿ ನಮ್ಮ ಮಕ್ಕಳು ನಮ್ಮನ್ನು ಅನುಸರಿಸ್ತಾರೆ. ಅನುಕರಣೆ ಅನ್ನೋದು ಕೂಡ ನಮ್ಮ ಜೀವನದಲ್ಲಿ ನಿರಂತರವಾಗಿ ನಡೆಯುವಂತ ಒಂದು ಕ್ರಿಯೆ.
0: ಹೌದು,
1: ಈಗ ನಾನು ಉತ್ತಮ ಮಾರ್ಗ ಅನುಕರಣೆ ಮಾಡ್ಕೊಂಡು ಹೋದ್ರೆ ನನ್ನ ಮಕ್ಕಳು ಕೂಡ ಅದನ್ನೇ ಅನುಕರಣೆ
0: ಮುಂದುವರೆದು.
1: ಈ ನಿಟ್ಟಿನಲ್ಲಿ ಮನೆಯ ಹಿರಿಯರು ಪಾಲಕರು ಒಂದು ಹೆಚ್ಚು ಕಾಳಜಿ ಮಾಡಬೇಕು.
0: ಈಗ ಆತ್ಮೀಯತೆ ಬರಲಿಕ್ಕೆ ಇದಕ್ಕೊಂದು ಬೀಜ, ಆ ಬೀಜವನ್ನ ನಮ್ಮ ಜೀವನದಲ್ಲಿ ರೂಢಿ ಮಾಡಿಕೊಂಡ್ರೆ ಆತ್ಮೀಯತೆ ಸ್ವಾಭಾವಿಕವಾಗಿ ಮನುಷ್ಯನಲ್ಲಿ ಬರ್ತದೆ. ಅಂದ್ರೆ ಆತ್ಮೀಯತೆ ಬೆಳಿಬೇಕು ಅಂದ್ರೆ ನಮ್ಮೊಳಗಡೆ ಯಾವ ಬೀಜ ಬೇಕು ಅಂದ್ರೆ ಜನರಾಸಿಟಿ ಅಂತ. ಜನರಾಸಿಟಿ ಅಂತಂದ್ರೆ
1: ಹೃದಯ ವೈಶಾಲ್ಯತೆ.
0: ಹೃದಯ ವೈಶಾಲ್ಯತೆ ನಮ್ಮಲ್ಲಿ ಅನುಕಂಪ, ಕರುಣೆ, ಯಾವುದೇ ಒಂದು ವಿಷಯ ನೀವು ಶುರು ಮಾಡೋಕೆ ನಮ್ಮದ್ಲಿಕ್ಕೆ ನೀವು ಆ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಡ್ರಿ. ಎಂಪತಿ, ಸಿಂಪತಿ ಅಂತ, ಎಂಪತಿ ಅಂತ ಏನದ, ಆ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಡ್ರಿ. ಈಗ ನಾನು ನಿಮ್ ಜೊತೆ ಮಾತಾಡ್ಲಿಕ್ಕೆತ್ತೇನಂದ್ರೆ, ನಾ ನಿಮ್ ಜಾಗದೊಳಗಿದ್ರೆ ನಾ ನಿಮಗೆ ಏನ್ ಅನುಭವಿಸ್ತಿರೋ ಅದನ್ನ ನಾನು ಅನುಭವಿಸಿದಾಗ ಆಗುವಂತ ಸಮಸ್ಯೆ. ಈಗ ಒಂದು ನೀರಿರ್ಬೋದು, ಯಾವಾಗೋ ಒಂದ್ಸರಿ ನಾವು ಟೂ ವೀಲರ್ ಗಾಡಿ ಮೇಲೆ ಹೋಗ್ಬೇಕಾರೆ ಯಾರೋ ಒಬ್ರು ಕೈ ಮಾಡ್ತಾರೆ, ವಯಸ್ಸಾದ ಅಜ್ಜ ಕೈ ಮಾಡ್ತಾನೆ ಅಂತ ತಿಳಿರಿ. ನಾವು ಎರಡು ಆಪ್ಷನ್, ಒಂದು ನಿಲ್ಸ್ಕೊಂಡು ಕರ್ಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಹಂಗೆ ಸುಮ್ಮನೆ ನಮ್ಮ ಪಾಡಿ ನಾವು ಹೋಗ್ಬೋದು. ಒಂದ್ಸರಿ ನಾವು ವಿಚಾರ ಮಾಡಿದಾಗ ನಾನು ಹಿಂಗಿದ್ದಾಗ ಯಾರಾದರೂ ನಾನು ಕೈ ಮಾಡಿದ್ರೆ ಆ ವ್ಯಕ್ತಿಯ ಮೇಲೆ ಏನು ಅಲ್ಲಿ ಬಂದಿದ್ದು ಕರುಣೆ, ಅನುಕಂಪ, ಹೃದಯ ವೈಶಾಲ್ಯತೆ ಅದಿದ್ರೆ ನ್ಯಾಚುರಲ್ ಆಗಿ ನಿಮ್ಮಲ್ಲಿ ಆತ್ಮೀಯತೆ ಅನ್ನೋದು ಬಂದೇ ಬರ್ತದೆ ಅಂತ.
1: ಈಗ ಎಷ್ಟೋ ಸತಿ ಗುರುರಾಜ್ ಪಾಟೀಲ್ ಅವರ, ಬಸ್ಸಿನೊಳಗೆ ನಾವು ಓಡಾಡ್ತಿರ್ತೀವಿ, ಬಸ್ಸಿನಾಗ ನಾವು ಕೂತಿರ್ತೀವಿ, ವಯಸ್ಸಾದ ಹಿರಿಯರು ನಿಂತಿರ್ತಾರ, ಗರ್ಭಿಣಿಯರು ನಿಂತಿರ್ತಾರ, ಮಗುವನ್ನು ಎತ್ಕೊಂಡಂತ ತಾಯಿ ನಿಂತಿರ್ತಾಳ, ರೋಗಿಗಳು ನಿಂತಿರ್ತಾರ, ನಾವು ರೋಡಿನೂ ಒಂದೊಂದ್ ಸತಿ ನಮ್ಗೇನೂ ಸಂಬಂಧ ಇಲ್ಲ ಅನ್ನೋರಂಗ ಕೂತಿರ್ತೀವಿ. ಅಂತ ಜನರು ಇದ್ದಾರೆ ಇವತ್ತಿನ ದಿನದೊಳಗ. ಆದ್ರೆ ಇನ್ನು ಕೆಲವರು ಏನು ಅಂದ್ರೆ, ಪಟ್ನ ನೋಡಿದ ತಕ್ಷಣ ಬರ್ರಿ ಅಜ್ಜ ಅವರ ಕೂಡ್ರಿ, ಅಮ್ಮ ನೀವು ಕೂಡ್ರಿ, ಮಗುನ ಎತ್ಕೊಂಡಿರಿ, ಹಿಂಗ ಹೇಳುವಂತ ಜನ ಕೂಡ ಇದ್ದಾರೆ. ಅಂದ್ರೆ ಈ ತರದಲ್ಲಿ ಅವರು ಸಮಾಜವನ್ನ, ನಮ್ಮ ಇತರ ಸಮಾಜದ ಪ್ರಜೆಗಳನ್ನ ನೋಡಿದಾಗ ಅವರು ಎಷ್ಟು ಮನದುಂಬಿ ಹರಿಸ್ತಾರೆ, ಥ್ಯಾಂಕ್ಸ್ ಅಪ್ಪ ಅಂತಾರೆ.
0: ಹೌದೌದು,
1: ನಮಗೊಂದು ಒಳ್ಳೆ ಆಶೀರ್ವಾದ.
0: ಆಶೀರ್ವಾದ ಅದು, ಆಶೀರ್ವಾದ ನಿಮಗೆ ಎಲ್ಲಿ ಗೊತ್ತೇನ್ರಿ, ಆಲ್ರೆಡಿ ನಿಮಗೆ ಅದು ಸಿಕ್ಕಿಬಿಟ್ಟದ. ನೀವು ಹಂಗಿದ್ದಕ್ಕೆ ನಿಮ್ಗೆ ಆ ಸ್ವಭಾವ ಬಂತು. ಅದಕ್ಕೆ ನೀವು ಹೇಳಿದಂಗೆ ಆ ಜನರಾಸಿಟಿ, ಹೃದಯ ವೈಶಾಲ್ಯತೆ ಅಥವಾ ಆತ್ಮೀಯತೆ, ಅನುಕಂಪ ಅನ್ನುವಂಥದ್ದು ಏನದಲ್ಲ, ಇದು ಪ್ರತಿಯೊಂದು ಸ್ಥಿತಿಗತಿ ಒಳಗೆ ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿನ ಎಲ್ಲಾ ತಾಯಿಯಂದರು ಮಕ್ಕಳಿಗೆ ಒಂದು ಪಾಠ ಹೇಳ್ಕೊಡ್ತಿರ್ತಾರೆ, ಶೇರ್ ಅಂಡ್ ಕೇರ್ ಅಂತ. ಶೇರ್ ಮತ್ತು ಕೇರ್ ಬಗ್ಗೆ ಬಹಳ ಮಾತಿವತ್ತು ಎಲ್ಲರಿಗೂ, ಮಕ್ಕಳಿಗೆ ಹಂಚಿ ತಿನ್ಬೇಕು ಅಂತ. ನಾನು ಒಪ್ತೀನಿ, ಅದನ್ನೇ ಕಲಿಸ್ಬೇಕಾಗಿದ್ ನಾವು. ಅದು ಕೇವಲ ಶಾಲೆ ಒಳಗೆ ಕಟ್ಟಿರೋ ಡಬ್ಬಿ ಒಳಗಿಂದು ಮಾತ್ರ ಶೇರಿಂಗ್ ಅಲ್ಲ, ನನ್ನ ತಟ್ಟೆ ಒಳಗಿದ್ದಂತ ಕೇಕ್ ಅನ್ನ ಶೇರಿಂಗ್ ಅಲ್ಲ, ಬಂದಂತ ಪಿಜ್ಜಾ ಶೇರಿಂಗ್ ಅಷ್ಟೇ ಅಲ್ಲ, ಎಲ್ಲವೂ ಶೇರ್ ಅಂಡ್ ಕೇರ್ ಆಗ್ಬೇಕು. ಅಜ್ಜನ ಕೈ ಹಿಡ್ಕೊಂಡು ಬಾತ್ರೂಮ್ ಕರ್ಕೊಂಡು ಹೋಗುದು ಸಹ ಅದು ಕೇರ್ ಅಂಡ್ ಶೇರ್, ಅದು ಆತ್ಮೀಯತೆ. ಇಲ್ಲಿಂದ ಪ್ರಾರಂಭ ಆಗುವಂತ ಆತ್ಮೀಯತೆ, ಮನೆಯಿಂದ ಪ್ರಾರಂಭ ಆಗುವ ಆತ್ಮೀಯತೆ ಪರಿಸರದಲ್ಲಿ, ಶಾಲೆಯಲ್ಲಿ, ಮಕ್ಕಳಲ್ಲಿ, ಸಮಾಜದಲ್ಲಿ, ಕಚೇರಿಗಳಲ್ಲಿಯೂ ಸಹ ಅದು ಎದ್ದು ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವ ವ್ಯಕ್ತಿ ಅದನ್ನ ಇಟ್ಕೊಂಡು ಬೆಳೆಸಿಕೊಂಡು ತನ್ನ ಸಿಗ್ನೇಚರ್ ತನ್ನ ಐಡೆಂಟಿಟಿಯಾಗಿ ಇವತ್ತು ಇಟ್ಕೊಂಡಿದ್ನೋ ಅವರೆಲ್ಲರೂ ಇವತ್ತು ಪ್ರತಿಯೊಂದು ಸರ್ಕಲ್ ಒಳಗಡೆ ಮಧ್ಯೆ ನಿಂತಿದ್ದಾರೆ ಅವರು.
1: ಮಹಾನ್ ವ್ಯಕ್ತಿಗಳು ಅಂತ ಅನ್ಸ್ಕೊಂಡ
0: ಮಹಾನ್ ವ್ಯಕ್ತಿಗಳಾದ್ರವರು ಯಾರೋ

0: ವಿಶ್ವೇಶ್ವರಯ್ಯ ಅವರ ಕಡೆ ಹೋದಾಗ ಅವ್ರು ನೋಡು ದೃಷ್ಟಿ, ಅವನ ಅಡಿಗೆಯವರಿಗೆ ಕೊಟ್ಟಿರುವಂತಹ ಪ್ರೀತಿ ಏನಿದೆ ಅಲ್ಲ, ಇದನ್ನ ಸಮಾಜ ಇವತ್ತಿಗೂ ನೆನಪಿಡ್ತದೆ. ಅವ್ರ ಎಲ್ಲಾ ಪುಸ್ತಕದಲ್ಲಿನೂ ಓದ್ಲಿಕ್ಕೆ ಸಿಗ್ತದೆ. ಒಂದು ಉದಾಹರಣೆ ಕೊಟ್ಟೆ, ಅಬ್ದುಲ್ ಕಲಾಂಜಿ ಆಗಿರಬಹುದು, ವಿವೇಕಾನಂದವರಾಗಿರಬಹುದು, ಇವೆಲ್ಲಾ ಮಹನೀಯರನ್ನ ನಾವು ನೆನೆಸಿದಾಗ ಅವರಲ್ಲಿರುವಂತಹ ಆ ಹೃದಯ ವೈಶಾಲ್ಯತೆನೆ ಇವತ್ತು ಪ್ರಪಂಚವನ್ನ ಗುರುತಿಸಲ್ಪಟ್ಟಿರುವಂತಹದ್ದು ಅಂತ.
1: ಖಂಡಿತವಾಗಿ. ಈಗ ನಾನು ಪೆನ್ನು ಹಾಳಿ ಇಟ್ಕೊಂಡು ಕೂತೀನಿ.
0: ನನಗೆ ಗೊತ್ತಿತ್ತು ನೀವು ಪೆನ್ನು ಹಾಳಿ ಇಟ್ಕೊಂಡಿರ್ತೀರಂತ, ಅದಕ್ಕೆ ನಾನು ರೆಡಿಯಾಗೇ ಬಂದೀನಿ. ಏನಪ್ಪಾ ಅಂತಂದ್ರೆ, ನಾವು ನಮ್ಮ ಮಕ್ಕಳಲ್ಲಿ ಈ ಆತ್ಮೀಯತೆಯನ್ನ, ನಮ್ಮ ಜೀವನದಲ್ಲಿ ನಾವು ಸಹ ಆತ್ಮೀಯತೆಯನ್ನ ರೂಢಿಸಿಕೊಳ್ಬೇಕಂದ್ರೆ ಏನ್ ಮಾಡಬೇಕು ಅಥವಾ ನೀವೇನ್ ಮಾಡಿರಿ ಅನ್ನೋದನ್ನ ನಮಗ್ ಬರೆದ್ ಕಳಿಸಿ.
1: ಅವರ ಸ್ವ ಅನುಭವ ಕೂಡ
0: ಆಗಿರಬಹುದು.
1: ಆಯ್ತು ಗುರುರಾಜ್ ಪಾಟೀಲ್ ಅವರೇ, ಆತ್ಮೀಯತೆಯ ಬಗ್ಗೆ ನಾವು ನಮ್ಮ ಕೇಳುಗರಿಗೆ ಒಂದ್ ಸ್ವಲ್ಪ ಚರ್ಚೆ ಮೂಲಕ ತಿಳಿಸಿವಿ. ಇದು ಕೇವಲ 15 ನಿಮಿಷದಲ್ಲಿ ಹೇಳಿಕೊಡುವಂತ
0: ವಿಷಯ
1: ಅಲ್ಲ. ಆದ್ರೂ ಕೂಡ ನಾವು ಆತ್ಮೀಯತೆಯಿಂದ ಆರಂಭಿಸಿ ಆತ್ಮೀಯತೆಯಿಂದನೇ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
0: ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ 580030. ಇದುವರೆಗೆ ಆತ್ಮೀಯತೆ ಈ ಕುರಿತು ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ.
3: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
4: ಪಾಲನೆ ಪೋಷಣೆ ಬೇಕಾಲೋಚನೆ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು:
5: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
3: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
5: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
3: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
5: ವಿಶಾಲವಾದ ಕ್ಯಾಂಪಸ್,
3: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
5: ಆಟದ ಮೈದಾನ,
3: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
5: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
3: 8120424637.
2: ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
6: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು: ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಡಿಜಿ ಲಾಕರ್ ಅಥವಾ ಕಾಗದ ರಹಿತ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ರಾಜೇಶ್ವರಿ ಎಪಿ.
7: ಇಂದು ನಾವು ಪ್ರತಿಯೊಬ್ಬರಿಗೂ ಉಪಯೋಗವಾಗುವ ಒಂದು ಉತ್ತಮ ಡಿಜಿಟಲ್ ಸೇವೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ಡಿಜಿ ಲಾಕರ್. ಇದು ಒಂದು ಕಾಗದರಹಿತ ತಂತ್ರಜ್ಞಾನ. ಇದನ್ನು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಜುಲೈ 2015 ಆರಂಭಿಸಲಾಯಿತು. ಇದು ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ಒಂದು ಭಾಗವಾಗಿದೆ. ಇಂದಿನ ಕಾಲದಲ್ಲಿ ಎಲ್ಲವೂ ಡಿಜಿಟಲೀಕರಣವಾಗುತ್ತಿದೆ. ಬ್ಯಾಂಕ್ ಕೆಲಸ, ಟಿಕೆಟ್ ಬುಕಿಂಗ್, ಕಾಲೇಜ್ ಪ್ರವೇಶ, ಸರ್ಕಾರಿ ಅರ್ಜಿ, ಪ್ರಯಾಣ, ಎಲ್ಲದರಲ್ಲೂ ದಾಖಲೆಗಳ ಅವಶ್ಯಕತೆ ಇರುತ್ತದೆ. ಇಂತಹ ಸಮಯದಲ್ಲಿ ನಮ್ಮ ಪ್ರಮುಖ ಹಾಗೂ ಅಮೂಲ್ಯ ದಾಖಲೆಗಳನ್ನು ಮೊಬೈಲ್ನಲ್ಲಿ ಇಟ್ಟುಕೊಳ್ಳಲು ಸಹಾಯ ಮಾಡುವ ಸೇವೆಯೇ ಡಿಜಿಲಾಕರ್. ಡಿಜಿಲಾಕರ್ ಭಾರತ ಸರ್ಕಾರದಿಂದ ಪ್ರಾರಂಭಿಸಲಾದ ಒಂದು ಡಿಜಿಟಲ್ ವ್ಯವಸ್ಥೆ ಆಗಿದೆ. ಸರಳವಾಗಿ ಹೇಳುವುದಾದರೆ ಇದು ಒಂದು ಡಿಜಿಟಲ್ ಲಾಕರ್. ಮನೆಯ ಲಾಕರ್ನಲ್ಲಿ ನಾವು ಅಮೂಲ್ಯ ವಸ್ತುಗಳನ್ನು ಇಡುವಂತೆ ಡಿಜಿಲಾಕರ್ನಲ್ಲಿ ನಾವು ಮುಖ್ಯ ದಾಖಲೆಗಳನ್ನು ಇಡಬಹುದು. ಯಾವ ದಾಖಲೆಗಳನ್ನು ಇಲ್ಲಿ ಇಡಬಹುದು ಎಂದು ನೋಡಿದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವಾಹನ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ವಿದ್ಯಾಭ್ಯಾಸದ ಅಂಕಪಟ್ಟಿಗಳು, ಇನ್ನೂ ಅನೇಕ ದಾಖಲೆಗಳನ್ನು ಇಲ್ಲಿ ಸಂಗ್ರಹಿಸಬಹುದು. ಡಿಜಿಲಾಕರ್ನ ದೊಡ್ಡ ಪ್ರಯೋಜನವೆಂದರೆ ನಮ್ಮ ದಾಖಲೆಗಳು ಯಾವಾಗ ಬೇಕಾದರೂ ಎಲ್ಲಿಂದ ಬೇಕಾದರೂ ಲಭ್ಯವಾಗುತ್ತವೆ. ಉದಾಹರಣೆಗೆ, ನೀವು ಪ್ರಯಾಣದಲ್ಲಿದ್ದೀರಿ ಎಂದುಕೊಳ್ಳಿ, ಏಕಾಏಕಿ ಗುರುತಿನ ಚೀಟಿ ಬೇಕಾಯಿತು. ಆ ಸಮಯದಲ್ಲಿ ಮೊಬೈಲ್ನಲ್ಲಿ ಡಿಜಿಲಾಕರ್ ತೆಗೆದು ದಾಖಲೆ ತೋರಿಸಬಹುದು. ಕಾಗದದ ಪ್ರತಿಗಳನ್ನು ಹೊತ್ತುಕೊಂಡು ಹೋಗುವ ಅವಶ್ಯಕತೆ ಕಡಿಮೆ ಆಗುತ್ತದೆ. ಇದನ್ನು ಬಳಸುವುದು ತುಂಬಾ ಸುಲಭ. ಮೊದಲು ಡಿಜಿಲಾಕರ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಅಥವಾ ವೆಬ್ಸೈಟ್ ಮೂಲಕ ಬಳಸಬಹುದು. ಮೊಬೈಲ್ ನಂಬರ್ ನೀಡಿ ನೋಂದಣಿ ಮಾಡಬೇಕು. ನಂತರ OTP ಬರುತ್ತದೆ. OTP ಹಾಕಿ ಖಾತೆ ತೆರೆಯಬಹುದು. ನಂತರ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡಿದರೆ ಹಲವು ಸರ್ಕಾರಿ ದಾಖಲೆಗಳು ನೇರವಾಗಿ ಲಭ್ಯ.

0: ವಾಗುತ್ತವೆ. ಡಿಜಿಲಾಕರ್ ಲಾಭಗಳು ಹಲವು ಇವೆ. ದಾಖಲೆಗಳು ಕಳೆದು ಹೋಗುವ ಭಯ ಕಡಿಮೆಯಾಗುತ್ತದೆ, ಸಮಯ ಉಳಿಯುತ್ತದೆ, ಕಾಗದ ಬಳಕೆ ಕಡಿಮೆಯಾಗುತ್ತದೆ, ಎಲ್ಲ ದಾಖಲೆಗಳು ಒಂದೇ ಜಾಗದಲ್ಲಿ ಸಿಗುತ್ತವೆ. ಡಿಜಿಲಾಕರ್ನಲ್ಲಿ ಮಾಹಿತಿ ಹೇಗೆ ಸಂಗ್ರಹಿಸಲಾಗುತ್ತದೆ ಎಂಬುದನ್ನು ಸರಳವಾಗಿ ಹೇಳುವುದಾದರೆ, ಇದು ಕ್ಲೌಡ್ ಡೇಟಾಬೇಸ್ ವ್ಯವಸ್ಥೆ. ಬಳಕೆದಾರರು ತಮ್ಮ ದಾಖಲೆಗಳನ್ನು ಅಪ್ಲೋಡ್ ಮಾಡಿದಾಗ ಅಥವಾ ಸರ್ಕಾರದಿಂದ ನೀಡಲಾದ ದಾಖಲೆಗಳನ್ನು ಲಿಂಕ್ ಮಾಡಿದಾಗ ಆ ಮಾಹಿತಿಯನ್ನು ಸುರಕ್ಷಿತ ಸರ್ವರ್ಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ಪ್ರತಿ ಬಳಕೆದಾರರಿಗೆ ಪ್ರತ್ಯೇಕ ಖಾತೆ ಇರುತ್ತದೆ. ಅವರ ಮೊಬೈಲ್ ಸಂಖ್ಯೆ, ಆಧಾರ್ ಲಿಂಕ್, ಹೆಸರು ಮುಂತಾದ ವಿವರಗಳ ಆಧಾರದಲ್ಲಿ ಮಾಹಿತಿ ಸಂರಕ್ಷಿಸಲ್ಪಡುತ್ತದೆ. ದಾಖಲೆಗಳು PDF, ಇಮೇಜ್ ಅಥವಾ ಡಿಜಿಟಲ್ ಪ್ರಮಾಣಪತ್ರ ರೂಪದಲ್ಲಿ ಇರಬಹುದು. ಈ ಮಾಹಿತಿಯನ್ನು ಎನ್ಕ್ರಿಪ್ಷನ್ ತಂತ್ರಜ್ಞಾನದಿಂದ ರಕ್ಷಿಸಲಾಗುತ್ತದೆ. ಅಂದರೆ ಸಾಮಾನ್ಯ ವ್ಯಕ್ತಿಗೆ ನೇರವಾಗಿ ಓದಲು ಆಗದ ರೀತಿಯಲ್ಲಿ ಡೇಟಾ ಸಂಗ್ರಹಿಸಲಾಗುತ್ತದೆ. ಬಳಕೆದಾರರು OTP, ಪಾಸ್ವರ್ಡ್ ಅಥವಾ ಲಾಗಿನ್ ಮೂಲಕ ಮಾತ್ರ ತಮ್ಮ ಮಾಹಿತಿಯನ್ನು ನೋಡಬಹುದು. ಇಂದಿನ ಡಿಜಿಟಲ್ ಯುಗದಲ್ಲಿ ಪ್ರತಿಯೊಬ್ಬರೂ ಡಿಜಿಲಾಕರ್ ಬಳಸುವುದು ಉತ್ತಮ ಅಭ್ಯಾಸ. ಸಮಯ ಉಳಿಸಿ, ಕಾಗದ ಬಳಕೆ ಕಡಿಮೆ ಮಾಡಿ, ಎಲ್ಲರಿಗೂ ಅನುಕೂಲ ಕಲ್ಪಿಸುವ ಉತ್ತಮ ವ್ಯವಸ್ಥೆಯಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಡಿಜಿಲಾಕರ್ ಬಳಸುವುದು ಉತ್ತಮ ಅಭ್ಯಾಸವಾಗಿದೆ.
1: ಡಿಜಿಲಾಕರ್ ಅಥವಾ ಕಾಗದ ರಹಿತ ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡಿದವರು ಸಹಾಯಕ ಪ್ರಾಧ್ಯಾಪಕರಾದ ರಾಜೇಶ್ವರಿ AP. ಇವತ್ತಿನ ಸಂಚಿಕೆಯ ಪ್ರಶ್ನೆ: ಭಾರತದಲ್ಲಿ ಡಿಜಿಲಾಕರ್ ಸ್ಥಾಪಿತವಾದ ವರ್ಷ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637, 9611361637.
2: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.

ಆಕಾಶವಾಣಿ ಧಾರವಾಡ. ಸಮಯ 6:55. ಇನ್ನು ಮುಂದೆ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಕೇಳುಗರೆ, ಇಂದು ಬೆಳಗ್ಗೆ 7:15ಕ್ಕೆ ಭಾವಯಾನ ಕಾರ್ಯಕ್ರಮ ಪ್ರಸಾರವಾಗುವುದು. ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 7:05ಕ್ಕೆ ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
2: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನ ಭಾರತ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಇದೇ 20ರಂದು ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಕೇವಲ ಸಾಧನೆಯ ಸಂಭ್ರಮವಲ್ಲ, ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಾಡಿರುವ ಆದ್ಯತಾ ಕಾರ್ಯಕ್ರಮಗಳ ಸಾರ್ಥಕ ಸೇವೆಯ ಸಮರ್ಪಣೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಕಳೆದ 3 ವರ್ಷಗಳ ಅವಧಿಯಲ್ಲಿ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಜನರಿಗಾಗಿ ಸಾಕಷ್ಟು ಆದ್ಯತಾ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಜನರಿಗೆ ನೀಡಿದ್ದ ಭರವಸೆ ಉಳಿಸಿಕೊಂಡಿರುವ ಬಗ್ಗೆ ಉತ್ತರದಾಯಿತ್ವವಾಗಿ ಸಾರ್ಥಕ ಸೇವೆಯ ಸಮರ್ಪಣಾ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಚಿವರು ಹೇಳಿದರು. ಭಾರತದ ಮಹಿಳೆಯರಲ್ಲಿ ಹೆಚ್ಚಾಗಿ ವರದಿಯಾಗುತ್ತಿರುವ ಸರ್ವೈಕಲ್ ಕ್ಯಾನ್ಸರ್ ತಡೆಯುವ ನಿಟ್ಟಿನಲ್ಲಿ HPV ಲಸಿಕಾ ಅಭಿಯಾನವನ್ನು ರಾಜ್ಯಾದ್ಯಂತ ವ್ಯಾಪಕವಾಗಿ ನಡೆಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ.

0: ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬಂದಾಗಲೇ ಲಸಿಕೆ ನೀಡುವುದು ಹೆಚ್ಚು ಪರಿಣಾಮಕಾರಿ. ಅಭಿಯಾನಕ್ಕೆ ಕಲಬುರಗಿಯಲ್ಲಿ ಉತ್ತಮ ಸ್ಪಂದನೆ ದೊರಕಿದ್ದು, ಇದುವರೆಗೆ ಜಿಲ್ಲೆಯಾದ್ಯಂತ ಮಾರ್ಚ್ನಿಂದ ಈವರೆಗೆ 20,511 ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಲಾಗಿದ್ದು, ಶೇಕಡಾ 68.5% ಸಾಧನೆಯೊಂದಿಗೆ ಜಿಲ್ಲೆ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮಹಿಳೆಯರನ್ನು ಕಾಡುತ್ತಿರುವ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಎಚ್ಪಿವಿ ಲಸಿಕೆ ಅತ್ಯಂತ ಪರಿಣಾಮಕಾರಿಯಾಗಿದ್ದು, ಸಮಾಜದಲ್ಲಿ ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಆಯೋಜಿಸಿದ್ದ ಎಚ್ಪಿವಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪ್ರಸ್ತುತ ಶೇಕಡಾ 51% ಲಸಿಕಾ ನೀಡಿಕೆಯಲ್ಲಿ ಪ್ರಗತಿಯಾಗಿದ್ದು, ರಾಜ್ಯಮಟ್ಟದಲ್ಲಿ 6ನೇ ಸ್ಥಾನದಲ್ಲಿದೆ. ಉಳಿದ ಶೇಕಡಾ 49% ಗುರಿ ತಲುಪಲು ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ ಶ್ರಮಿಸಬೇಕು ಎಂದು ಸಿಇಒ ಸೂಚನೆ ನೀಡಿದರು. ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಜನಾಂಗಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡುತ್ತಿದೆ. ಎಸ್ಸಿ ಎಸ್ಟಿ ಒಳ ಮೀಸಲಾತಿ ಗೊಂದಲದ ಬಗ್ಗೆ ಸಂವಿಧಾನ ಪೀಠ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದೆ. ಅದನ್ನು ತೆಲಂಗಾಣ, ಹರಿಯಾಣ ಸೇರಿದಂತೆ ಅನೇಕ ರಾಜ್ಯಗಳು ಜಾರಿ ಮಾಡಿವೆ ಎಂದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಹೆಚ್ಚಳ ಮಾಡಿದ್ದ ಮೀಸಲಾತಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿರುವುದನ್ನು ಖಂಡಿಸಿ, ಬಿಜೆಪಿ ವತಿಯಿಂದ ರಾಜ್ಯದ ಜನತೆಗೆ ಜಾಗೃತಿ ಮೂಡಿಸಲು ತೀರ್ಮಾನಿಸಲಾಗಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಧಾರವಾಡ ಜಿಲ್ಲೆ ಕಲಘಟಗಿ ಪಟ್ಟಣ ಪಂಚಾಯತ್ನ 17 ವಾರ್ಡ್ಗಳಿಗೆ ದಿನದ 24 ಗಂಟೆ ಕುಡಿಯುವ ನೀರು ಸರಬರಾಜು ಮಾಡುವ ನಿರಂತರ ಕುಡಿಯುವ ನೀರು ಯೋಜನೆ ಬರುವ ಜೂನ್ 15 ಆರಂಭವಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, 2024 ಮೇನಲ್ಲಿ ಆರಂಭಗೊಂಡಿದ್ದ ಯೋಜನೆ 2026 ಏಪ್ರಿಲ್ ತಿಂಗಳಲ್ಲಿ ಮುಕ್ತಾಯಗೊಳ್ಳಬೇಕಿತ್ತು. ತಾಂತ್ರಿಕ ಕಾರಣಗಳಿಂದಾಗಿ ಅದು ಮುಂದೂಡಲ್ಪಟ್ಟಿತು. 35.38 ಕೋಟಿ ಮೊತ್ತದ ಈ ನಿರಂತರ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಜೂನ್ 15 ಆರಂಭಗೊಳ್ಳಲಿದೆ ಎಂದರು. ಉಳಿದಂತೆ ಅಣ್ಣಿಗೇರಿ, ನವಲಗುಂದ, ಕುಂದಗೋಳ ಪಟ್ಟಣಗಳಲ್ಲಿಯೂ ಆದಷ್ಟು ಶೀಘ್ರ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಅಲ್ಲಿನ ಜನರಿಗೆ ದಿನದ 24 ನಿರಂತರ ಕುಡಿಯುವ ನೀರು ಲಭಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚುತ್ತಿದ್ದು, ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿದಿದೆ. 519.60 ಮೀಟರ್ ಎತ್ತರದ ಜಲಾಶಯದಲ್ಲಿ 123.08 ಟಿಎಂಸಿ ನೀರನ್ನು ಸಂಗ್ರಹ ಮಾಡಬಹುದಾಗಿದೆ. ಆದರೆ ಸದ್ಯ 27.063 ಟಿಎಂಸಿ ಮಾತ್ರ ಸಂಗ್ರಹವಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನೀರಿನ ಮಟ್ಟ ಪರವಾಗಿಲ್ಲ. ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಕೃಷ್ಣಾ ಭಾಗ್ಯ ಜಲನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ.
4: ಆಲಮಟ್ಟಿ ಅಣೆಕಟ್ಟು ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿದೆ. ಇವತ್ತು ಈ ಡ್ಯಾಂನಲ್ಲಿ ನೀರಿನ ಸಂಗ್ರಹಣ 27.063 ಟಿಎಂಸಿ ಇದೆ. ಅಂದ್ರೆ ಇದು ಒಟ್ಟಾರೆ ಪ್ರಮಾಣಕ್ಕೆ 21.99% ಆಗುತ್ತೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಸುಮಾರು 3 ಟಿಎಂಸಿ ಅಷ್ಟು ಜಾಸ್ತಿ ನೀರಿದೆ. ನೀರಾವರಿ ಸಲಹಾ ಸಮಿತಿ ಇದೆ, ಈ ಸಮಿತಿಯಲ್ಲಿ ಚರ್ಚೆ ಮಾಡಿ ಕುಡಿಯುವ ನೀರು ಮತ್ತು ಇತರೆ ಬೇಡಿಕೆಗಳನ್ನು ಪೂರೈಸಲು ಒಟ್ಟು 45.79 ಟಿಎಂಸಿ ಅಷ್ಟು ನೀರನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಅದರಂತೆ ಅಣೆಕಟ್ಟಿನಿಂದ ನೀರಿನ ಸದ್ಬಳಕೆ ಮಾಡುತ್ತಿದ್ದು ಕುಡಿಯುವ ಈ ಸಾಲಿನಲ್ಲಿ ಯಾವ

0: ಯಾವುದೇ ತೊಂದರೆ ಉಂಟಾಗುವುದಿಲ್ಲ.
1: ಭೀಮಾ ಹಾಗೂ ಕೃಷ್ಣಾ ನದಿಗಳ ನೀರಿನ ಬಳಕೆಗೆ ಸಂಬಂಧಿಸಿದಂತೆ ಇರುವ ಗೊಂದಲ ಬಗೆಹರಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿಜಯಪುರ, ಬೆಳಗಾವಿ ಹಾಗೂ ಕಲಬುರಗಿ ಜಿಲ್ಲೆಯ ಶಾಸಕರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಮಹಾರಾಷ್ಟ ಸರ್ಕಾರವನ್ನು ಭೇಟಿ ಮಾಡಲಿದೆ ಎಂದು ಇಂಡಿ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷ್ಣಾ ಮತ್ತು ಭೀಮಾ ನದಿಗಳಿಗೆ ಸಂಬಂಧಿಸಿದ ಕುಡಿಯುವ ನೀರಿನ ಯೋಜನೆಗಳನ್ನು ಶಾಶ್ವತವಾಗಿ ಅನುಷ್ಠಾನಗೊಳಿಸುವ ಅಗತ್ಯವಿದ್ದು, ಈ ಹಿನ್ನೆಲೆಯಲ್ಲಿ ಶಾಸಕರನ್ನೊಳಗೊಂಡ ನಿಯೋಗ ಮಹಾರಾಷ್ಟ್ರ ಸರ್ಕಾರವನ್ನು ಭೇಟಿ ಮಾಡಿ ಸಮಗ್ರ ಚರ್ಚೆ ನಡೆಸಲಿದೆ ಎಂದು ಅವರು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಯಾವುದೇ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಬಾಡಿಗೆ ಆಧಾರದ ಮೇಲೆ ಕೊಳವೆ ಬಾವಿ ಪಡೆದು ಜನವಸತಿ ಪ್ರದೇಶಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಡಿಯುಡಿಸಿ ಅವರ ಗಮನಕ್ಕೆ ತರಬೇಕು. ಹಳೆ ಬೋರ್ವೆಲ್ಗಳಿದ್ದಲ್ಲಿ ಅವುಗಳನ್ನು ಫ್ಲಶ್ ಮಾಡಬೇಕು. ಟ್ಯಾಂಕರ್ ಮೂಲಕ ನೀರು ಪೂರೈಕೆ ನಮ್ಮ ಕೊನೆಯ ಆದ್ಯತೆಯಾಗಿರಬೇಕು ಎಂದು ಅವರು ಸೂಚಿಸಿದರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂದು ರೋಣ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೇಸಿಗೆ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ತಕ್ಷಣ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಯಾದಗಿರಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಅಧಿಕೃತ ಚಾಲನೆ ನೀಡಲಾಗಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಯಾದಗಿರಿ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್, ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಹಸ್ತಪ್ರತಿಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಶಾಶ್ವತವಾಗಿ ಸಂರಕ್ಷಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನಭಾರತಂ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ, ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಧಾರವಾಡ. ಭಾವಗಳ ಯಾನ ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಕೇಳಿ ಕಾರ್ಯಕ್ರಮ ಭಾವಯಾನ.
3: ಮಾಯಾ ಮಾಯಾ,
4: ಆಹಾಹಾ ಮಂಜುಳಾ, ಬಾ ಬಾ ಒಳಗಿದ್ದೀನಿ.
3: ಆತಾತ್ ನೀನು, ಹೊರಗ್ ಬರ್ತೀನಿ, ಆರಾಮ್ ಸ್ವಲ್ಪ ಹೊತ್ತು ಕೂತ್ ಮಾತಾಡೋಣ ಇಬ್ರು ಅಂತ ಹೇಳುದ್ ಒಂದ್, ಒಳಗ್ ಸಂಸಾರ ಜಂಜಾಟದಾಗ ಕೂತ್ ಅಂದ್ರ ನಿನ್ ಯಾರ್ ಬಂದದ್ ಕಾಣಂಗಿಲ್ಲ ಕೇಳಂಗಿಲ್ಲ.
4: ಹಂಗ ಅನ್ಬೇಡ ಮಂಜುಳಾ, ನೋಡಿ ನಿಮ್ಮ ಮುಂದೆ ನಾನು ಪ್ರತ್ಯಕ್ಷ.
3: ಹೌದು ಪ್ರತ್ಯಕ್ಷ. ಅಲ್ಲೋಡು ಅಲ್ಲಿ ಇಣಕ್ಲಿಕತ್ತೀನಿ, ಅದೇನಲ್ಲಿ ಅಷ್ಟೊಂದು ಸಾಮಾನು ಅಲ್ಲಿಟ್ಟಿ, ಇಲ್ಲೇನೋ ಮಾಡ್ಲಿಕತ್ತಿ, ಏನ್ ನಡೆಸಿಯರಿ ಏನಂತ?
4: ತಡಿವಾ ತಡಿವಾ, ಏನಂತ ಹೇಳಿ ಮಂಜುಳಾ, ಇದೊಂದ್ ಇರ್ತದ ಅದೊಂದ್ ಇರ್ತದ ಅಲ್ಲ, ಮನಿ ಸಂಸಾರ ಅಂದ್ಮೇಲೆ ನಿನಗೆ ನಾ ಎಲ್ಲ ಹೇಳಬೇಕಾಗಿದೇನು? ಇದೆಲ್ಲ ಇರೋದಲ್ಲ ಮನ್ಯಾಗ, ಇದೊಂದ್ ಕೆಲ್ಸ ಇರ್ತದ ಅದೊಂದ್ ಕೆಲ್ಸ ಇರ್ತದ ಅನ್ನೋ ಸ್ವಲ್ಪ ತಲೆ ಹಾಕೊಂಡಿರ್ತೀನಿ, ಇದೊಂದ್ ಸ್ವಲ್ಪ ತಲೆ ಹಾಕೊಂಡಿರ್ತೀನಿ, ಇದಾದ್ಮೇಲೆ ಅದ್ ಮಾಡು ಅದ್ ಮಾಡಿ, ಇದು ಒಟ್ಟ ಮುಗಿಯಂಗೆ ಇಲ್ಲಿ ನೋಡೋ ಕೈಯಾಗಿನ ಕೆಲ್ಸ.
3: ಅಲ್ಲ ಸಂಸಾರ ಜೀವನ ಕುಟುಂಬ ಅಂದ್ರೆ ಇದೆಲ್ಲ ಸಾಮಾನ್ಯವಾದದ್ದನ.
4: ಖರೆಯದ ಮಂಜುಳಾ, ಏನಂದ್ರ ಸಮಾಜದ ಒಂದು ಮುಖ್ಯ ಘಟಕ ಅಂತಂದ್ರ ಕುಟುಂಬ ನೋಡು. ನಾವು ಕುಟುಂಬ ಬಿಟ್ಟು ಹೆಂಗ್ ಬ್ಯಾರೆ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳು?
3: ಖಂಡಿತ. ಈ ಕುಟುಂಬ ಅಂದ್ರೆ ಕುಟುಂಬದಿಂದನ ಒಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿ ಆಗ್ತಾನೆ. ನಮ್ಮ ಕುಟುಂಬದೊಳಗ ನಾವು ಏನು ಕಲಿತೀವಿ,

0: ಕುಟುಂಬ ಅಂದ್ರೆ ಏನು, ಅದರದೇ ಆದ ಒಂದು ಡೆಫಿನೇಷನ್ ಇದ್ದೇ ಇರ್ತದಲ್ಲ ಮಂಜುಳಾ. ಈಗ ರಕ್ತ ಸಂಬಂಧ ಅಥವಾ ಮದುವೆ ಇವುಗಳಿಂದ ಒಂದು ಪರಸ್ಪರ ಸಂಬಂಧ ಹೊಂದಿ ಒಂದ ಸೂರಿನಡಿ ವಾಸಿಸುವಂತಹ ಒಂದಷ್ಟು ಜನರ ಸಮೂಹ, ಇದಕ್ಕ ಕುಟುಂಬ ಅಂತ ಹೇಳ್ತೀವಿ. ಆ ಕುಟುಂಬ ಅವಿಭಕ್ತನೂ ಆಗಿರಬಹುದು, ವಿಭಕ್ತನೂ ಆಗಿರಬಹುದು. ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಿ, ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ತೀವಿ.
1: ಹೌದು, ಒಂದು ಕಾಲಕ್ಕೆ ನೋಡು ಮಾಯ, ನೀ ಕೂಡು ಕುಟುಂಬ ಅಂದೆಲ್ಲ, ಆ ಪರಿಕಲ್ಪನೆ ಎಷ್ಟು ಚಂದಿತ್ತಲ್ಲ,
0: ಬಹಳ ಚಂದ.
1: ಮನೆ ತುಂಬಾ ಜನ,
0: ಅಜ್ಜ ಅಜ್ಜಿ, ಕಾಕ ಕಾಕು, ಮೌಷಿ ಮಾಮ, ಮಕ್ಕಳು ಅವರ ಮಕ್ಕಳು, ಮೊಮ್ಮಕ್ಕಳು, ಹಿಂಗ ಇದು ಕೂಡು ಕುಟುಂಬ.
1: ಹೌದು, ಅಂದ್ರ ಆ ಸೂರಿನೊಳಗೆ ಇರೋರಿಗೆ ಒಂದು ಪ್ರಶ್ನೆಯಾಗಿನೇ ಕಾಡ್ತಿದ್ದಿದ್ದಿಲ್ಲ, ಒಂದು ಸಮಸ್ಯೆಯಾಗಿನೇ ಇರ್ತಿದ್ದಿಲ್ಲ. ಯಾಕಂದ್ರ ಆ ಬರುವಂತ ಸಮಸ್ಯೆಗೆ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ, ಸಮಾಧಾನ ಮಾಡಲಿಕ್ಕೆ, ಸಾಂತ್ವನ ನೀಡಲಿಕ್ಕೆ ಎಷ್ಟು ಹಿರಿಯ ತಲೆಗಳು, ಹಿರಿಯ ಕೈಗಳು ಇರ್ತಿದ್ವಲ್ಲ.
0: ಹಿಂಗಾಗಿ ಕುಟುಂಬ ಅನ್ನೋದು ಚೈಲ್ಡ್ ವೆಲ್ ಬೀಯಿಂಗ್ ಅಂದ್ರ ಮಕ್ಕಳ ಒಂದು ಸಮಗ್ರ ಬೆಳವಣಿಗೆಗೆ ನಾವು ಲಕ್ಷ್ಯ ಕೊಡ್ಬೇಕು ಅಂತ. ಆದ್ರೆ ನೀ ಹೇಳಿದಿ ನೋಡು, ಆ ಅವಿಭಕ್ತ ಕುಟುಂಬದೊಳಗ ಅದ್ರ ಪ್ರಶ್ನೆನೇ ಇರ್ತಿದ್ದಿಲ್ಲ. ಒಬ್ರು ಇನ್ನೊಬ್ರು ಸಮಸ್ಯೆಯನ್ನ ನೋಡಿ ಬಿಡ್ತಿದ್ರು, ಅವು ಸಮಸ್ಯೆ ತಾನಾಗೆ ಪರಿಹಾರ ಕಂಡ್ಕೊಂಡ್ ಬಿಡ್ತಿದ್ವು.
2: ನಮ್ಮ

0: ಆದ್ರೆ ಮಂಜುಳ, ಇವತ್ತ ನಾವು ಕುಟುಂಬದೊಳಗ ಮಕ್ಕಳಿಗೆ ಮೌಲ್ಯಗಳನ್ನ ತಿಳಿಸ್ಕೊಡ್ಬೇಕಾಗಿದೆ.
1: ಹೌದು, ಮತ್ತ ನೋಡ್ ಮಾಯ, ಈ ಕೂಡು ಕುಟುಂಬದ ಒಂದು ಕಲ್ಪನೆ ಏನಿತ್ತು, ಸ್ವಲ್ಪ ದಿನದ ಹಿಂದಿತ್ತು. ಆಮೇಲೆ ನಮ್ಮ ಜೀವನ ಯಾವ ಊರಿನಲ್ಲದ, ಎಲ್ಲಿ ನಾವು ಜೀವನ ಮಾಡ್ಲಿಕ್ಕತ್ತೀವಿ ಅನ್ನೋದ್ರ ಮೇಲೆ ಈ ಕುಟುಂಬ ವ್ಯವಸ್ಥೆ ಇತ್ತು. ಇವತ್ತೇನಾಗಿದೆ ಹೇಳು, ಪುರುಷ ಮಹಿಳೆ ಸರಿಸಮವಾಗಿ ಕಲಿತಾರ, ಇಬ್ರು ಉದ್ಯೋಗ ನಿರತರಾಗ್ಯಾರ. ಹಂಗಿದ್ದಾಗ ನಾವು ನಗರೀಕರಣದತ್ತ ಹೆಚ್ಚು ಬಂದ್ಬಿಟ್ಟಿವಿ. ಇಲ್ಲಿ ನಿನಗ ಕೂಡು ಕುಟುಂಬಗಳ ಸಂಖ್ಯೆ ಸ್ವಲ್ಪ ಕಡಿಮೆ.
0: ಹೌದು,
1: ಇಲ್ಲಿ ನಾವು ನೀ ಹೇಳ್ದಂಗ ನ್ಯೂಕ್ಲಿಯರ್ ಫ್ಯಾಮಿಲಿ ಒಳಗ ಇರ್ತೀವಿ.
0: ಒಂದು ರೀತಿ ಒಳಗ ಕಾಲಕ್ಕೆ ತಕ್ಕಂಗ ಬದಲಾವಣೆ, ನಾವು ಅದಕ್ಕೆ ಹೊಂದ್ಕೊಂಡು ಹೋಗಬೇಕಾಗ್ತದಲ್ಲ ಮಂಜುಳಾ.
1: ಹೌದು, ಆದ್ರೆ ಒಂದು

0: ಮುಖ್ಯ ವಿಷಯ ನೀ ಏನ್ ಮಾತಾಡಿದಿಲ್ಲಿ ಅಂದ್ರ, ನಮ್ದು ಕೂಡು ಕುಟುಂಬ ಇರ್ಲಿ, ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ಲಿ, ಅಲ್ಲೇ ನಾವು ಮಕ್ಕಳಿಗೆ ಮೌಲ್ಯಗಳನ್ನ ಕಲಿಸಬೇಕು ಅನ್ನೋದು. ಅಂದ್ರ ಮೌಲ್ಯವನ್ನ ಪಡೆದಂತ ಮಕ್ಕಳು ಅವರ ಒಂದು ಬೆಳವಣಿಗೆ ಬೇರೆ ರೀತಿಯಲ್ಲೇ ಆಗ್ತದ. ಮೌಲ್ಯ ಗೊತ್ತಿಲ್ಲದಂತ ಮಕ್ಕಳು, ಸಂಸ್ಕಾರವನ್ನ ಅರಿಲಾರದಂತ ಮಕ್ಕಳು ಇವತ್ತು ಸಮಾಜ ಘಾತಕ ವ್ಯಕ್ತಿಗಳಾಗಿ ಮಾರ್ಪಡ್ಲಿಕ್ಕತ್ತಾನ. ಅಂದ್ರೆ ಇದಕ್ಕ ನಮ್ಮ ಕುಟುಂಬ ವ್ಯವಸ್ಥೆನೆ ಕಾರಣ.
1: ಹೌದು, ಅಂದ್ರೆ ಸಮಾಜದೊಳಗ ನಮ್ಮ ಕುಟುಂಬ ಒಳ್ಳೆಯ ಮಕ್ಕಳನ್ನ ತಯಾರು ಮಾಡಿಕೊಟ್ರ ಅವರು ಸಮಾಜಕ್ಕೆ ಕೊಡುಗೆ ಅಂತಾನೆ ಹೇಳಬಹುದು. ಹಂಗಾಗಿ ನಾವು ಇದರ ಬಗ್ಗೆ ಲಕ್ಷ್ಯ ವಹಿಸಲಿಕ್ಕೆ ಬೇಕು. ಒಂದು ಜವಾಬ್ದಾರಿ, ಇನ್ನೊಂದು ಶಿಸ್ತು, ಇನ್ನೊಂದು ಹಿರಿಯರನ್ನ ಗೌರವಿಸುವಂತಹದ್ದು, ಮತ್ತ ಅದರ ಜೊತೆಗೆ
0: ಒಂದು ಸಹಾನುಭೂತಿ ಇರಬೇಕು ಅಂತ. ಅಲ್ಲ ಮಾಯಾ, ಎಲ್ಲಕ್ಕಿಂತ ಮುಖ್ಯ ಇವತ್ತೇನಂದ್ರ ವ್ಯಕ್ತಿಗಳಿಗೆ ಪರಸ್ಪರ ಗೌರವ ಕೊಡಬೇಕು. ಅದರಲ್ಲೂ ಕೂಡ ಮಹಿಳೆಯರಿಗೆ ಒಂದು ಗೌರವ ಕೊಡುವ ಪದ್ಧತಿಯನ್ನ ನಾವು ಗಂಡು ಮಕ್ಕಳಿಗೆ ಚಿಕ್ಕವರಿದ್ದಾಗಲೇನೆ ಕಲಿಸಿಬಿಟ್ವಿ ಅಂದ್ರ ಇವತ್ತು ಸಮಾಜದ ಒಂದು ನೆಮ್ಮದಿಗೆ ಧಕ್ಕೆ ಆಗಿರುವಂತ ಈ ಅತ್ಯಾಚಾರ, ಬಲಾತ್ಕಾರ, ಒಂದು ಹೆರಾಸ್ಮೆಂಟ್,
1: ದೌರ್ಜನ್ಯಗಳೆಲ್ಲ
0: ಕಡಿಮೆ ಆಗ್ತಾವ್ ನೋಡ್ರಿ.
1: ಅದಕ್ಕನ ಈ ಮಕ್ಕಳಿಗೆ ನಾವೇನ್ ಮೌಲ್ಯಗಳನ್ನ ಕೊಡ್ತೀವಲ್ಲ ಅದ್ರೊಳಗ ನಾವು ಬಹಳ ಜಾಗರೂಕರಾಗಿ ಇವನ್ನೆಲ್ಲ ಅಂಶಗಳನ್ನ ಕಲಿಸಬೇಕು ನೋಡು. ಮುಖ್ಯವಾಗಿ ನಾವು ತಂದೆ ಅನ್ನೋ ಏನಿರ್ತಾನಲ್ಲ, ಅವ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡಬೇಕು, ಹಿರಿಯರಿಗೆ ನಾವು ಗೌರವ ಕೊಡಬೇಕು. ಇದನ್ನೆಲ್ಲ ಕಲಿಸಿಕೊಟ್ಟಾಗ ತಾಯಿ ಅನ್ನಕ್ಕೆ ಜೊತೆಯಾಗಿ ನಿಂತಿರ್ತಾಳ. ತಾಯಿ ಕೂಡ ಯಾವಾಗ್ಲೂ ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಕನಸು ಕಾಣ್ತಿರ್ತಾಳ. ಮಕ್ಕಳಿಗೆ ನಾವು ಏನ್ ಕಲಿಸಬೇಕು, ಏನ್ ಮಾಡಬೇಕು. ಆಮೇಲೆ ಇನ್ನೊಂದು ಜವಾಬ್ದಾರಿ ಏನ್ ಗೊತ್ತನ, ಒಂದು ಭದ್ರತೆಯನ್ನು ಕೂಡ ನಾವು ಒದಗಿಸಬೇಕಾಗ್ತದೆ ಮಕ್ಕಳಿಗೆ. ಈ ನಿಟ್ಟಿನೊಳಗ ಅವರನ್ನ ಸಶಕ್ತರನ್ನಾಗಿ ಮಾಡಬೇಕಾಗ್ತದ ನೋಡ್ ಮಂಜುಳ.
0: ಹೌದು ಹೌದು, ಅಂದ್ರ ಇವತ್ತ ನಾವು ಮಕ್ಕಳನ್ನ ಕೆಲವು ವಯಸ್ಸಿನಲ್ಲಿ ಮಕ್ಕಳಾಗೇನೆ ನೋಡ್ಬೇಕು, ಅವರಿಗೊಂದು ಜವಾಬ್ದಾರಿಯನ್ನ ಕೊಡಬೇಕು. ನಮ್ಮ ಸರಿಸಮವಾಗಿ ಅವ್ರನ್ನ ಕೂಡಿಸಿಕೊಂಡು ಒಂದು ಚರ್ಚೆಗಳಲ್ಲಿ ಪಾಲ್ಗೊಳ್ಳೋ ಹಂಗ್ ಮಾಡ್ಬೇಕು. ಎಷ್ಟೋ ಸಂದರ್ಭದೊಳಗ ನಾನು ನೋಡ್ತಿರ್ತೀನಿ, ಏ ಮಾಯಾ ನೀ ಸಣ್ಣ ಬಿದ್ದಿ ಹೋಗು, ನಿನಗೇನ್ ತಿಳಿಯಂಗಿಲ್ಲ ಅಂತಿರ್ತೀವಿ. ನಿನಗೇನ್ ಈ ತಿಳಿತದ, ಹೋಗ್ ಹೋಗ್ ಏನ್ರಿ ಮನಿ ಕೆಲಸ ಮಾಡ್ಕೋ ಅಂತ ಹೆಣ್ಮಕ್ಳಿಗೆ ಗದರ್ತೀವಿ. ಹಂಗ್ ಮಾಡಬಾರ್ದು, ಅವರನ್ನು ಕೂಡಿಸ್ಕೋಬೇಕು. ಅವರಿಗೆ ಆಗು ಹೋಗುಗಳ ಬಗ್ಗೆ ತಿಳುವಳಿಕೆ ಹೇಳಬೇಕು. ಒಂದು ಕುಟುಂಬದಲ್ಲಿ ಅವರು ಒಂದು ಸದಸ್ಯ ಅನ್ನೋದನ್ನ ನಾವು ಚಿಕ್ಕಂದಿನಿಂದಾಗ್ಲೇ ಮನವರಿಕೆ ಮಾಡಿಕೊಟ್ಟಾಗ ಅವರಿಗೆ ಒಂದು ಜವಾಬ್ದಾರಿ ಬೆಳೀತದ ಮಕ್ಕಳಲ್ಲಿ.
1: ಹೌದು, ಆ ಜವಾಬ್ದಾರಿ ಅನ್ನೋದನ್ನ ನಾವು ಬೆಳೆಸಲಿಕ್ಕೇ ಬೇಕು.

0: ಹೇಳದಂದ್ರ ಮಂಜುಳಾ, ಒಂದು ಊರಿಂದ ಬೇರೆ ಕಡೆ ಹೋಗಿ ಶಿಕ್ಷಣ ಪಡೆಯುವಂತಹ ಒಂದು ಮನಸ್ಥಿತಿಯನ್ನ ಮಕ್ಕಳು ತಂದ್ಕೊಂಡಾವ. ಅಂದ್ರ ನನಗ್ ಬೇಕಾದನ್ನ ಓದ್ಬೇಕು, ನನ್ಗ ಯಾವ್ದ್ರೊಳಗ ಆಸಕ್ತಿ ಅದ ಅದ್ರೊಳಗ ಮುಂದುವರಿಯಬೇಕು ಅನ್ನೋದಂತದ್ದು. ಯಾಕಂದ್ರೆ ಈಗ ಸಾಕಷ್ಟು ಸೌಲಭ್ಯಗಳವ, ಅವಕಾಶಗಳವ, ಅವುಗಳನ್ನ ಉಪಯೋಗಿಸುವಂತಹ ಮನಸ್ಥಿತಿ ನಮ್ಮ ಮಕ್ಕಳಿಗದ. ಈ ಸಂದರ್ಭದೊಳಗ ನಮ್ಮ ಮಕ್ಕಳು ಹೊರಗು ಹೋಗುವಂತಹ ಸ್ಥಿತಿ ಒಳಗ ಅವರಿಗೆ ತಮ್ಮದೇ ಆದ ಭದ್ರತೆ ಅನ್ನೋದು ಒಂದು ಸ್ವಲ್ಪ ಕಾಳಜಿ ಇರ್ತದ. ಯಾವಾಗ್ಲೂ ನಾವು ಸೆಕ್ಯೂರ್ಡ್ ಇರಬೇಕು ಅಂದ್ರ ಅದಕ್ಕೆ ಬೇಕಾದಂತಹ ಒಂದು ತಯಾರಿ ಮಾಡ್ಕೋಬೇಕಾಗ್ತದ. ಮಕ್ಕಳು ನಾವೀಗ ಅಂತೀವ ನೋಡು, ಸಣ್ಣವರಿದ್ದಾಗಿಂದ ಸ್ಪೂನ್ ಫೀಡಿಂಗ್ ಮಾಡ್ಬಿಟ್ಟಾಳ ಅಕ್ಕಿ ಅಂತ. ಪ್ರೀತಿ ಕೊಡಬಾರ್ದು ಅಂತಲ್ಲ, ನಾವು ಮಕ್ಕಳಿಗೆ ತುತ್ತು ಮಾಡಿ ಉಣಿಸೋಣ, ಅದರ ಜೊತೆಗೆ ಅವರು ತಮ್ಮ ಕಾಲ್ ಮೇಲೆ ತಾವು ನಿಲ್ಬೇಕು ಅನ್ನುವಂತಹ ಒಂದು ಶಕ್ತಿ ಅವರನ್ನ ಪಡ್ಕೋಬೇಕು.
1: ಹೌದು,
0: ಅದನ್ನ ನಾವು ಅವರಿಗೆ ಕೊಡಬೇಕು.
1: ಅದರಲ್ಲೂ ವಿಶೇಷವಾಗಿ ಮಾಯ ನಮ್ಮ ಕೇಳುಗರು ಅದರಲ್ಲೂ ಮಹಿಳೆಯರು ಏನ್ ಗಮನಿಸಬೇಕು ಅಂತಂದ್ರ, ಇವತ್ತ ಮನೆಗೆ ಬಂದ ಮಗು ಇರ್ತದ, ಕೊನೆಯ ತನಕನೂ ಅದನ್ನ ಹಿಂದಿಂದ ಅಡ್ಡಾಡೋದು. ದೊಡ್ಡವರಾಗಿ ಇಂಜಿನಿಯರಿಂಗ್ ಮೆಡಿಕಲ್ ಓದ್ತಿರ್ತಾರ, ಅವಾಗೂ ಕೈ ತುತ್ತು ಮಾಡಿ ತಿನ್ನಿಸೋದು. ಅಂದ್ರೆ ಆ ಮಕ್ಕಳಿಗೆ ಜೀವನವನ್ನ ಎದುರಿಸೋ ಕಲೆನೆ ಕಲಿಸಿರುವುದಿಲ್ಲ. ಯಾಕಂದ್ರೆ ಎಷ್ಟು ದಿನ ನಾವಿರ್ತೀವಿ, ಮಕ್ಕಳು ನಾಳೆ ಅವ್ರ ಬದುಕನ್ನ ಅವ್ರು ಕಟ್ಕೊಳ್ಬೇಕು, ಸಮಾಜವನ್ನ ಎದುರಿಸಬೇಕು, ಸಮಾಜದ ಜೊತೆಗೆ ಬದುಕಬೇಕು ಅಂತಂದಾಗ ಆ ಮಕ್ಕಳಿಗೆ ಒಂದು

0: ನಾವು ನಂಬಿಕೆ ವಿಶ್ವಾಸವನ್ನ ಇಡಬೇಕು. ಅವರಿಗೆ ನಾವು ಹಿಂದಿದ್ದೀವಿ, ನೀನು ಮುಂದುವರಿ ಅನ್ನುವ ಒಂದು ಮಾನಸಿಕ ಧೈರ್ಯವನ್ನ ನಾವು ತುಂಬಿದಾಗ ಆ ಮಕ್ಕಳು ಪರಿಪೂರ್ಣ ಪ್ರಜೆಗಳಾಗ್ತಾರೆ. ಅಂದ್ರೆ ಇಲ್ಲೇ ಕುಟುಂಬದ ಪಾತ್ರ ಬಹಳ ದೊಡ್ಡದು.
1: ಹೌದು, ಕುಟುಂಬದಿಂದ ಸಮಾಜ, ಸಮಾಜದಿಂದ ನಮ್ಮ ರಾಜ್ಯ, ರಾಜ್ಯದಿಂದ ರಾಷ್ಟ್ರ. ಹೀಗಾಗಿ ಒಂದು ರಾಷ್ಟ್ರದ ಉತ್ತಮ ನಿರ್ಮಾಣಕ್ಕಾಗಿ ನಮ್ಮ ಮಕ್ಕಳನ್ನು ತಯಾರು ಮಾಡಬೇಕಾಗ್ತದೆ ನಾವು.
0: ಹೌದು,
1: ಅವರಲ್ಲಿ ಮೌಲ್ಯಗಳನ್ನು ತುಂಬಬೇಕು, ಅವರಲ್ಲಿ ಶಿಸ್ತನ್ನು ಹೇಳಿಕೊಡ್ಬೇಕು, ಅವರಿಗೆ ಗೌರವ ಕೊಡಬೇಕು ನೀವು ಹಿರಿಯರಿಗೆ ಅನ್ನೋದನ್ನ ಪದೇ ಪದೇ ಹೇಳ್ಕೊಡ್ಬೇಕು. ಯಾವುದೇ ಸಂದರ್ಭ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಒಂದು ಶಕ್ತಿಯನ್ನ ನಾವು ನಮ್ಮ ಮಕ್ಕಳೊಳಗೆ ತುಂಬಬೇಕು.
0: ಹೌದು, ಮತ್ತೆ ಇನ್ನೊಂದು ಮುಖ್ಯ ಅಂದ್ರೆ ಮಾಯಾ, ಒಂದು ಕುಟುಂಬ ಅಂತಂದಾಗ ಅಲ್ಲಿ ಒಂದು ಸಕಾರಾತ್ಮಕ ಯೋಚನೆಗಳು, ಉತ್ತಮ ಹವ್ಯಾಸಗಳು ಇರಬೇಕು. ಈಗ ಯಾವ್ಯಾವುದೋ ಚಟಕ್ಕೆ ದಾಸರಾದಂತ ತಂದೆ ತಾಯಿ ಇದ್ರೆ ಅವರು ಮಕ್ಕಳಿಗೆ ಹೇಗೆ ಒಂದು ಬದುಕನ್ನು ಕೊಡ್ಲಿಕ್ಕೆ ಸಾಧ್ಯದ? ಹಂಗಾಗಿ ಚಟಗಳಿಂದ ಅವರೂ ದೂರ ಇರಬೇಕು, ಮಕ್ಕಳಿಗೂ ಕೂಡ ಒಳ್ಳೆಯ ಸಂಸ್ಕಾರವನ್ನ ಕೊಟ್ಟು ಬೆಳೆಸಿದಾಗ ಮಕ್ಕಳು ಸದೃಢ ನಾಗರಿಕರಾಗ್ತಾರ ಅಂತ ನಂಗೆ ಬಹಳ ನಂಬಿಕೆ ವಿಶ್ವಾಸ ಅದ ನೋಡ್.
1: ನೀಯರೇ ಏನು, ನಾನರೇ ಏನು, ನಮಗೆ ಕುಟುಂಬ ಅಂದ್ರೆ ನಮ್ಮ ಮಕ್ಕಳ ಬೆಳವಣಿಗೆ, ಅವರು ಸಮಾಜದ ಒಂದು ಉತ್ತಮ ವ್ಯಕ್ತಿ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಕನಸಲ್ಲೇನಾ ಮಂಜುಳಾ?
0: ಖಂಡಿತ.

0: ಭಾವಯಾನ ಮಾತುಗಳ ಅಲೆಯಲ್ಲಿ ಕವಿಯ ಗಾನ ಇದೇ ಭಾವಯಾನ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.
1: ಕೇಳುಗರೆ, ಇದೀಗ ಪ್ರಸಾರವಾದ ಭಾವಯಾನ ಕಾರ್ಯಕ್ರಮದ ಮರು ಪ್ರಸಾರವನ್ನು ಇಂದು ಮಧ್ಯಾಹ್ನ 2:40 ಕೇಳಬಹುದು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 7:30:10.
2: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
2: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
2: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
2: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
2: 8277583580 8277583612.
4: ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ.
5: ಬಾರಪ್ಪ,
4: ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ್ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ?
5: ನೋಡಪ್ಪ, RPLA ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೋ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗ್ಬಾರ್ದು ಅಂತ.
6: RPLA ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ.
7: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
8: ಪರೀಕ್ಷಾ ಏಕ ಐಸಾ ಅವಸರ ಹೈ ಔರ್ ಪರೀಕ್ಷಾ ಕೆ ಲಿಯೆ ಹೆಲ್ದಿ ಕಂಪಿಟಿಷನ್ ಕಿ ಭಾವನಾ ಹಮಾರಿ ತಯಾರಿ ಕೋ ಔರ್ ಬೆಹತರೀನ್ ಬನಾತಿ ಹೈ.
7: NCPCR ಆಯೋಜಿತ ಕರ್ ರಹಾ ಹೈ ಪರೀಕ್ಷಾ ಪರ್ವ, ಜಿಸ್ಕೆ ಲೈವ್ ಸೆಷನ್ ಕೆ ದೌರಾನ್ ಆಪ್ ಪರೀಕ್ಷಾ ಸೆ ಸಂಬಂಧಿತ ಪ್ರಶ್ನ ಎಕ್ಸ್ಪರ್ಟ್ ಸೆ ಪೂಛ್ ಸಕ್ತೆ ಹೈ, ಜೋ ಕಿ 23 April ಸೆ 23 May ತಕ್ ಚಲೆಂಗೆ. ಅಧಿಕ ಜಾನ್ಕಾರಿ ಕೆ ಲಿಯೆ www.ncpcr.gov.in

ಕೇಳುಗರೇ, ಇಂದು ಬೆಳಗ್ಗೆ 8:30 ವಿದುಷಿ ಕಿಶೋರಿ ಅಮೋಂಡ್ಕರ್ ಅವರ ಗಾಯನವನ್ನು ಆಲಿಸುತ್ತೀರಿ. 9:05 ಕವಿತಾ ಕಲ್ಬುರ್ಗಿ ಅವರಿಂದ ಸುಗಮ ಸಂಗೀತ. ಕನ್ನಡ ಗೀತ ರಾಮಾಯಣ ಕಾರ್ಯಕ್ರಮ 9:15 ಮೂಡಿಬರುವುದು.

ಇಂದು ಬೆಳಗ್ಗೆ 10:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಕ್ಕೇರಿಯ ಕಾಡಪ್ಪ ಮಲ್ಲಪ್ಪ ಉಪ್ಪಾರ್ ಹಾಗೂ ಮೇಳದವರಿಂದ ದಪ್ಪಿನಾಟ ರಾಧಾಕೃಷ್ಣ ಸಂವಾದ ಕೇಳುತ್ತೀರಿ. ಇಂದು ಬೆಳಗ್ಗೆ 11:00 ದಿವ್ಯಾಂಗ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಎಫ್ಐಆರ್ ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು ಟಿವಿಕೆ ಸರ್ಕಾರಕ್ಕೆ ವಿಶ್ವಾಸಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು ನಾಲ್ಕನೇ ತ್ರೈಮಾಸಿಕ ಜಿಡಿಪಿ ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯಾ ಕಪ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮಗಳ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಪರಾಧ ಸಂಚು, ವಂಚನೆ, ನಂಬಿಕೆ ದ್ರೋಹ, ಸಾಕ್ಷ್ಯ ನಾಶ ಹಾಗೂ ಸಾರ್ವಜನಿಕ ಪರೀಕ್ಷೆ ಅಕ್ರಮ ತಡೆ ಕಾಯ್ದೆ 2024 ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಪ್ರಕರಣದ ಸಮಗ್ರ ತನಿಖೆಗಾಗಿ ವಿಶೇಷ ಸಿಬಿಐ ತಂಡಗಳನ್ನು ರಚಿಸಲಾಗಿದ್ದು ವಿವಿಧ ಸ್ಥಳಗಳಿಗೆ ರವಾನಿಸಲಾಗಿದೆ. ಈ ಅಕ್ರಮದಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಪಾತ್ರವನ್ನು ಪತ್ತೆ ಹಚ್ಚಲು ತನಿಖಾ ಸಂಸ್ಥೆಯು ಮುಂದಾಗಿದೆ. ಈ ಮಧ್ಯೆ ನವದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರು, ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆಯ ಮೇಲೆ ಸಣ್ಣ ಅನುಮಾನವಿದ್ದರೂ ಪರೀಕ್ಷೆಯನ್ನು ರದ್ದುಗೊಳಿಸುವುದು ಸೂಕ್ತ ನಿರ್ಧಾರವಾಗಿದೆ ಎಂದು ತಿಳಿಸಿದ್ದಾರೆ. ರದ್ದಾಗಿರುವ ಪರೀಕ್ಷೆಯ ಶುಲ್ಕವನ್ನು ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು ಮತ್ತು ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಪಾರದರ್ಶಕವಾಗಿ ಮರುಪರೀಕ್ಷೆ ನಡೆಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ. ಈ ತಿಂಗಳ 3ರಂದು ನಡೆದಿದ್ದ ನೀಟ್ ಪರೀಕ್ಷೆಯ ಕುರಿತು ತನಿಖೆ ಚುರುಕುಗೊಂಡಿದೆ. ರಾಜಸ್ಥಾನದ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡವು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 15 ಜನರನ್ನು ವಶಕ್ಕೆ ಪಡೆದಿದೆ. ಪ್ರಶ್ನೆ ಪತ್ರಿಕೆ ಹಂಚಿಕೆಗಾಗಿ ನಡೆದಿದ್ದ ಹಣಕಾಸಿನ ವ್ಯವಹಾರ ಮತ್ತು ಜಾಲದ ಬಗ್ಗೆ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ.

0: ಜೈಪುರದಲ್ಲಿ ಮನೀಶ್ ಎಂಬ ಶಂಕಿತ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದ್ದು, ಇದಕ್ಕೂ ಮೊದಲು ಡೆಹ್ರಾಡೂನ್ನಲ್ಲಿ ಸಿಕ್ಕಾರ್ ಮೂಲದ ಕೆರಿಯರ್ ಕೌನ್ಸಿಲರ್ ರಾಕೇಶ್ ಕುಮಾರ್ ಸೇರಿದಂತೆ ಐವರನ್ನು ಬಂಧಿಸಲಾಗಿತ್ತು. ಬಂಧಿತರಲ್ಲಿ ನಾಲ್ವರು ನೀಟ್ ಆಕಾಂಕ್ಷಿಗಳೂ ಸೇರಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ತಮಿಳುನಾಡಿನ ಟಿವಿಕೆ ಸರ್ಕಾರ ಇಂದು ವಿಧಾನಸಭೆಯಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸಲಿದೆ. ವಿಶ್ವಾಸಮತ ಪರೀಕ್ಷೆಗೂ ಮುನ್ನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಬೆಂಬಲ ನೀಡುತ್ತಿರುವ ಪಕ್ಷಗಳ ನಾಯಕರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಬೆಂಬಲ ಕ್ರೋಢೀಕರಿಸಿದ್ದಾರೆ. ಮಿತ್ರಪಕ್ಷಗಳ ಜೊತೆಗೆ ಎಐಎಡಿಎಂಕೆಯ ಬಂಡಾಯ ಬಣ ಮತ್ತು ಅಮ್ಮ ಮಕ್ಕಳ ಮುನ್ನೇಟ್ರ ಕಳಗಂ ಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲದೊಂದಿಗೆ ಟಿವಿಕೆ ಸರ್ಕಾರವು ಪ್ರಸ್ತುತ ಸದನದಲ್ಲಿ ಸುಮಾರು 150 ಶಾಸಕರ ಬೆಂಬಲವನ್ನು ಹೊಂದಿದೆ. ಈ ಮಧ್ಯೆ ತಮಿಳುನಾಡು ರಾಜಕೀಯದಲ್ಲಿ ನಿನ್ನೆ ಪ್ರಮುಖ ಬೆಳವಣಿಗೆಗಳು ನಡೆದಿದ್ದು, ಸರ್ಕಾರಕ್ಕೆ ಬೆಂಬಲ ನೀಡುವ ವಿಷಯದಲ್ಲಿ ಎಐಎಡಿಎಂಕೆಯು ಎರಡು ಬಣಗಳಾಗಿ ವಿಭಜನೆಯಾಗಿದೆ. ಮಾಜಿ ಮುಖ್ಯಮಂತ್ರಿ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ನೇತೃತ್ವದ ಬಣವು ಟಿವಿಕೆ ಸರ್ಕಾರವನ್ನು ಬೆಂಬಲಿಸದಂತೆ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಪಕ್ಷದ ವಿಪ್ ಉಲ್ಲಂಘಿಸುವ ಯಾವುದೇ ಶಾಸಕರು ಉಚ್ಚಾಟನೆ ಎದುರಿಸಬೇಕಾಗುತ್ತದೆ ಎಂದು ಹಿರಿಯ ನಾಯಕ ಅಗ್ರಿ ಕೃಷ್ಣಮೂರ್ತಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ 30 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸುತ್ತಿರುವ ಎರಡನೇ ಬಣ ಎಸ್ಪಿ ವೇಲುಮಣಿ ಅವರನ್ನು ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಮಾಜಿ ಸಚಿವ ಸಿವಿ ಷಣ್ಮುಗಂ ಅವರ ನಿವಾಸದಲ್ಲಿ ನಡೆದ ಸಭೆಯ ನಂತರ ಈ ಬಣವು ವಿಶ್ವಾಸಮತದ ವೇಳೆ ಟಿವಿಕೆ ಸರ್ಕಾರವನ್ನು ಬೆಂಬಲಿಸುವುದಾಗಿ ಘೋಷಿಸಿದೆ. ಇದೇ ವೇಳೆ ಸರ್ಕಾರಕ್ಕೆ ಬೆಂಬಲ ಘೋಷಿಸಿದ್ದ ಎಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾದ ಬೆನ್ನಲ್ಲೇ ರಾಜ್ಯ ಪೊಲೀಸ್ ಇಲಾಖೆಯು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ರಾಜಕೀಯ ಹಿಂಸಾಚಾರದ ಹಳೆಯ ಪ್ರಕರಣಗಳ ವಿಚಾರಣೆಯಲ್ಲಿ ಕಠಿಣ ನಿಲುವು ತಾಳಿದೆ. ಈ ಕುರಿತು ನಿನ್ನೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ, ಎಲ್ಲಾ ಪೊಲೀಸ್ ಕಮಿಷನರ್ಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ರೈಲ್ವೆ ಪೊಲೀಸರಿಗೆ ಸಮಗ್ರ ನಿರ್ದೇಶನವೊಂದನ್ನು ನೀಡಿದ್ದಾರೆ. ಈ ಆದೇಶದನ್ವಯ 2021 ವಿಧಾನಸಭಾ ಚುನಾವಣೆಯ ನಂತರ ನಡೆದ ಹಿಂಸಾಚಾರದ ಎಲ್ಲಾ ಪ್ರಕರಣಗಳನ್ನು ಮರುಪರಿಶೀಲಿಸಲು ಸೂಚಿಸಲಾಗಿದೆ. ಈ ಹಿಂದೆ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಲಾದ ಅಥವಾ ತನಿಖೆಯಲ್ಲಿ ನಿರ್ಲಕ್ಷ್ಯ ವಹಿಸಲಾದ ಪ್ರಕರಣಗಳನ್ನು ಪುನರಾರಂಭಿಸಿ ಸಮಗ್ರ ತನಿಖೆ ನಡೆಸಲು ನಿರ್ದೇಶನ ನೀಡಲಾಗಿದ್ದು, ಇವುಗಳ ಉಸ್ತುವಾರಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಆಯುಕ್ತರೇ ವಹಿಸಲಿದ್ದಾರೆ. ಇದೇ ವೇಳೆ ರಾಜ್ಯ ಪೊಲೀಸ್ ಇಲಾಖೆಯು ಶಸ್ತಾಸ್ತ್ರಗಳ ಮೇಲೆ ನಿಯಂತ್ರಣ ಸಾಧಿಸಲು ಮುಂದಾಗಿದ್ದು, ಈ ಶುಕ್ರವಾರದೊಳಗೆ ಎಲ್ಲಾ ಪೊಲೀಸ್ ಠಾಣೆಗಳ ಶಸ್ತಾಗಾರಗಳಲ್ಲಿರುವ ಶಸ್ತಾಸ್ತ್ರ ಮತ್ತು ಮದ್ದುಗುಂಡುಗಳ ಭೌತಿಕ ಪರಿಶೀಲನೆ ನಡೆಸಲು ಆದೇಶಿಸಿದೆ. ಇದರ ನಂತರ 2 ವಾರಗಳ ಕಾಲ ವಿಶೇಷ ಕಾರ್ಯಾಚರಣೆ ನಡೆಸಿ ರಾಜ್ಯದಲ್ಲಿರುವ ಅಕ್ರಮ ಶಸ್ತಾಸ್ತ್ರ ಮತ್ತು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು. ಗಡಿಯಾಚೆಗಿನ ಕಳ್ಳಸಾಗಾಣೆ ತಡೆಗೆ ಗುಪ್ತಚರ ಮಾಹಿತಿ ವಿನಿಮಯ ಮಾಡಿಕೊಳ್ಳುವಂತೆ ಮತ್ತು ಅಕ್ರಮ ಜಾನುವಾರು ಮಾರುಕಟ್ಟೆಗಳು, ಅನಧಿಕೃತ ಕಸಾಯಿಖಾನೆಗಳು ಹಾಗೂ ಗಣಿಗಾರಿಕೆಯ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಇದರೊಂದಿಗೆ ಕಾನೂನುಬದ್ದ ವ್ಯಾಪಾರಿಗಳಿಗೆ ಕಿರುಕುಳ ನೀಡುವ ದುಷ್ಕರ್ಮಿಗಳ ವಿರುದ್ದ ಶಿಸ್ತು ಕ್ರಮ ಮತ್ತು ಸಂಚಾರ ನಿಯಮಗಳ ಪಾಲನೆಗೂ ಆದ್ಯತೆ ನೀಡುವಂತೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ಷಿಕ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿಯ ತಾತ್ಕಾಲಿಕ ಅಂದಾಜುಗಳು ಮತ್ತು 4ನೇ ತ್ರೈಮಾಸಿಕದ ಜಿಡಿಪಿ ಅಂದಾಜುಗಳನ್ನು ಬಿಡುಗಡೆ ಮಾಡುವ ದಿನಾಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಈ ಮೊದಲು ಪ್ರತಿ ವರ್ಷದ ಮೇ ತಿಂಗಳ ಕೊನೆಯ ಕೆಲಸದ ದಿನದಂದು ಈ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಪ್ರತಿ ವರ್ಷ ಜೂನ್ 7 ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ರಾಷ್ಟೀಯ ಸಾಂಖ್ಯಿಕ ಆಯೋಗದ ಸಲಹಾ ಸಮಿತಿಯೊಂದಿಗೆ ಸಮಗ್ರ ಸಮಾಲೋಚನೆ ನಡೆಸಿದ ನಂತರ ಈ ಬದಲಾವಣೆಯನ್ನು ತರಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದತ್ತಾಂಶಗಳ ಗುಣಮಟ್ಟವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ರಾಷ್ಟೀಯ ಲೆಕ್ಕಪತ್ರಗಳ ಕ್ರೋಢೀಕರಣದಲ್ಲಿ ಬಳಸಲಾಗುವ ಮಾಹಿತಿಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಅಂಕಿಅಂಶಗಳ ನಿಖರತೆ, ವ್ಯಾಪ್ತಿ ಮತ್ತು ಸದೃಢತೆಯನ್ನು ಸುಧಾರಿಸಲು ಸಚಿವಾಲಯವು ನಿರಂತರವಾಗಿ ನಡೆಸುತ್ತಿರುವ ಪ್ರಯತ್ನಗಳ ಭಾಗವಾಗಿ ಈ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಹಾರಾಷ್ಟದ ಜತ್ ತಹಸೀಲ್ನಲ್ಲಿ ನಿನ್ನೆ ನಡೆದ ಧಾರ್ಮಿಕ ಸಮಾವೇಶದ ವೇಳೆ ಗೋಡೆಯೊಂದು ಕುಸಿದು 6 ಮಂದಿ ಭಕ್ತರು ಮೃತಪಟ್ಟಿದ್ದು 15 ಮಂದಿ ಗಾಯಗೊಂಡಿದ್ದಾರೆ. ಬಲವಾದ ಗಾಳಿಯೊಂದಿಗೆ ಭಾರೀ ಮಳೆ ಸುರಿಯುತ್ತಿದ್ದ ಸಂದರ್ಭದಲ್ಲಿ

0: ದುರಂತ ಸಂಭವಿಸಿದೆ. ಘಟನಾ ಸ್ಥಳದಲ್ಲಿ 300ಕ್ಕೂ ಹೆಚ್ಚು ಭಕ್ತಾದಿಗಳು ಸೇರಿದ್ದರು ಎಂದು ವರದಿಯಾಗಿದೆ. ದುರ್ಘಟನೆಯಲ್ಲಿ ಮೃತಪಟ್ಟವರ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಶೋಕ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ 3 ದಿನಗಳ ಮಹತ್ವದ ಭೇಟಿಗಾಗಿ ಇಂದು ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ಈ ಪ್ರವಾಸ ವೇಳೆ ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ವ್ಯಾಪಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಅಧ್ಯಕ್ಷ ಟ್ರಂಪ್ ಅವರ ಒಟ್ಟಾರೆ 7ನೇ ಭೇಟಿ ಇದಾಗಿದ್ದು 2017ರ ನಂತರ ಉಭಯ ನಾಯಕರು ಮೊದಲ ಭೇಟಿಯಾಗುತ್ತಿದ್ದಾರೆ. ರಾಜಸ್ಥಾನದಲ್ಲಿ ತೀವ್ರ ಉಷ್ಣಾಯಿ ಅಲೆ ಪರಿಸ್ಥಿತಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಜನರು ತೀವ್ರ ಶಾಖದಿಂದ ಕಂಗಾಲಾಗಿದ್ದು ಹಲವೆಡೆ ತಾಪಮಾನ 45-47 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗಿದೆ. ನಿನ್ನೆ ಬಾರ್ಮರ್ನಲ್ಲಿ ಗರಿಷ್ಠ 48.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಮೂಲಕ ರಾಜ್ಯ ಶಾಖಮಯ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಪುರುಷರ 75 ಕೆಜಿ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಲಕ್ಷಯ್ ಅವರು ಕೊರಿಯಾದ ಸೇಯುಂಗ್ ಮಿನ್ ಲೀ ವಿರುದ್ದ 5-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತದ ಪರ ಫೈನಲ್ ತಲುಪಿದ ಏಕೈಕ ಬಾಕ್ಸರ್ ಆಗಿದ್ದಾರೆ. ಇದೇ ವಿಭಾಗದಲ್ಲಿ ಸ್ಪರ್ಧಿಸಿದ್ದ ಇತರ 4 ಭಾರತೀಯ ಬಾಕ್ಸರ್ಗಳು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ಮತ್ತೊಂದೆಡೆ ಭಾರತದ ಹೆಣ್ಣು ಮಕ್ಕಳು ಈ ಕೂಟದಲ್ಲಿ ಗಮನಾರ್ಹ ಪ್ರದರ್ಶನವನ್ನು ಮುಂದುವರೆಸಿದ್ದು ಒಟ್ಟು 8 ಬಾಕ್ಸರ್ಗಳು ಫೈನಲ್ ಹಂತಕ್ಕೆ ಮುನ್ನಡೆದಿದ್ದಾರೆ. ಉಳಿದ 4 ಬಾಕ್ಸರ್ಗಳು ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ ತಲುಪಿರುವ 8 ಬಾಕ್ಸರ್ಗಳು ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಿ ಚಿನ್ನದ ಪದಕ ತಮ್ಮದಾಗಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಎಫ್ಐಆರ್ ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು ಟಿವಿಕೆ ಸರ್ಕಾರಕ್ಕೆ ವಿಶ್ವಾಸ ಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು 4ನೇ ತ್ರೈಮಾಸಿಕ ಜಿಡಿಪಿ ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಇದೀಗ ಕನ್ನಡ ಚಿತ್ರಗೀತೆಗಳು.

0: ಶ್ರೋತೃಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
1: ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿರುವ ಕದಂಬ ಚಿತ್ರದ ಗೀತೆ

0: ನಿನ್ಗೆ ಕಾಲೇಜ್ನ ದಿನಗಳು ನೆನಪಿದ್ಯಾ?
1: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
0: ಬ್ಯಾಂಕ್ ಅಕೌಂಟ್ ಹಳೆದು ಕೂಡ ಹುಡುಕಬಹುದು.
2: ಎಲ್ಲಿ ಹುಡುಕೋದು?
0: ಉದ್ಗಾಮ್ನಲ್ಲಿ. RBI ನ ಉದ್ಗಾಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ, ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
2: ಓ,
0: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
1: ಇಂದೇ ಸರ್ಚ್ ಮಾಡ್ತೀನಿ.
0: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕುಸುಮ ಹಾಗೂ ಸಂಗಡಿಗರು ಹಾಡಿರುವ ಕಾನೂರು ಹೆಗ್ಗಡತಿ ಚಿತ್ರದ ಗೀತೆ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಪಿ ಬಿ ಶ್ರೀನಿವಾಸ್, ಪಿ ಸುಶೀಲಾ ಅವರ ಯುಗಳ ಧ್ವನಿಯಲ್ಲೀಗ ಶರಪಂಜರ ಚಿತ್ರದ ಗೀತೆ.

ಚಿತ್ರಗೀತೆ ಕೇಳುತ್ತಿರುವಿರಿ ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: target of 169 runs, Sunrisers Hyderabad were bundled out for just 86 runs in 14.5 overs. For Gujarat Titans, Kagiso Rabada and Jason Holder scalped 3 wickets. Kagiso Rabada was declared player of the match. And now for a look at today's newspapers, it's over to Shagun Chopra.
1: Thank you, Anuja. The dailies today have all taken note of the NEET UG 2026 being cancelled on allegations of question paper leak affecting lakhs of medical aspirants across the country. NEET mess. NTA orders retest as CBI probes leak, writes Hindustan Times. The paper adds, what began as a social media claim has now snowballed into a massive examination scandal. Quoting the Petroleum Minister Hardeep Singh Puri, the Hindu hints at fuel price hike as oil marketing companies mounting losses cause concern. PM cuts convoy, government departments to adopt austerity measures, reports the Times of India. Under the headline, in a shifting world order, five principles should guide India's diplomacy, notes an editorial in the Indian Express, adding, in foreign policy, there is no substitute for nurturing trusted partnerships, even while seeking new opportunities. Iran's Arakchi, Russia's Lavrov to be in Delhi for BRICS huddle, reports the Indian Express. The Economic Times noting the war impact on growth and current accounts cites PMO stitching a plan to boost foreign fund flow with steps to ease FEMA rules. A headline in the Tribune writes early monsoon likely, Andaman Sea may witness onset by May 16. And finally, a trailblazing first in 145 years at the prestigious institution St. Stephen's College, ready for its first ever woman principal, writes the Pioneer. And with that, it's back to you, Anuja.
0: Thank you, Shagun. And now before we end the bulletin, the headlines once again. Political activities in Tamil Nadu turn hectic ahead of C. Joseph Vijay-led TVK government's floor test today. All India NR Congress leader N. Rangasamy to take oath as Chief Minister of Puducherry today. Uttar Pradesh, Madhya Pradesh and Delhi governments implement measures for fuel consumption following Prime Minister Narendra Modi's austerity appeal. Centre increases import duty on gold and other precious metals. IMD predicts early arrival of monsoon this year. And in IPL cricket, Gujarat Titans beat Sunrisers Hyderabad by 82 runs in Ahmedabad. And with that, we end the morning news. Have a nice day.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
3: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ಸ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1-800-309-0309. ಟೇಕ್ ಕೇರ್.
4: ಗಿಫ್ಟ್ ಬಂದಿದೆ.
5: ಅರೆ ವಾ, ಲೆಜೆಂಡ್ ಬ್ಯಾಟ್
6: ಇದರಲ್ಲಿ ನಾನು ಆಡ್ತೀನಿ.
5: ಅರೆ
6: ಫ್ಯೂಚರ್ ಬ್ಯಾಟಿಂಗ್ ಲೆಜೆಂಡ್ ನಾನೇ.
5: ಇದರಲ್ಲಿ ಯಾರ ಹೆಸರು ಬರ್ದಿದೆಯೋ ಬ್ಯಾಟ್ ಅವರಿಗೆ ಸಿಗುತ್ತೆ.
6: ಅರೆ ರೇ,
5: ನೋಡಿದ್ರ ಇದರಲ್ಲಿ ನನ್ನ ಹೆಸರು ಬರೆದಿಲ್ಲದಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು. ಅದಕ್ಕೆ RBI ಹೇಳುತ್ತೆ, ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಲಾಕರ್ ಇರಲಿ, ಅದರಲ್ಲಿ ನಾಮಿನಿ ಹೆಸರು ಅಗತ್ಯವಾಗಿ ನಮೂದಿಸಿ. ಇದರಿಂದ ಠೇವಣಿ ಸಿಗುತ್ತೆ ನಾಮಿನಿಯ ಹೆಸರಿದ್ದವರಿಗೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
7: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಮ

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ವಿದುಷಿ ಕಿಶೋರಿ ಅಮೋಣ್ಕರ್ ಅವರ ಗಾಯನದಲ್ಲಿ ರಾಗ್ ದೇಶ್ಕಾರ್ ಕೇಳೋಣ. ತಬ್ಲಾ ಸಾಥಿ ಬಾಲಕೃಷ್ಣ ಅಯ್ಯರ್, ಹಾರ್ಮೋನಿಯಂ ಅಪ್ಪ ಜಳಗಾಂವ್ಕರ್.

ಈವರೆಗೆ ವಿದುಷಿ ಕಿಶೋರಿ ಅಮೋಣ್ಕರ್ ಅವರ ಗಾಯನದಲ್ಲಿ ರಾಗ್ ದೇಶ್ಕಾರ್ ಕೇಳಿದಿರಿ. ಜೊತೆ ವಾದ್ಯಗಾರರಾಗಿ ಇವರಿಗೆ ತಬಲಾ ಸಾಥಿ ಬಾಲಕೃಷ್ಣ ಅಯ್ಯರ್, ಹಾರ್ಮೋನಿಯಂ ಅಪ್ಪ ಜಳಗಾಂವ್ಕರ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ 9:02.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6

0: ಇಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: आत्मीय श्रोतृगणे, अगरवाल्स आई हॉस्पिटल प्रायोजित ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ. ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
2: ಕೇಳುಗರೆ, ಇಂದು ಬೆಳಗ್ಗೆ 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಪ್ರಸಾರವಾಗುವುದು. 10:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಕ್ಕೇರಿಯ ಕಾಡಪ್ಪ ಮಲ್ಲಪ್ಪ ಉಪ್ಪಾರ್ ಹಾಗೂ ಸಂಗಡಿಗರಿಂದ ದಪ್ಪಿನಾಟ ರಾಧಾಕೃಷ್ಣ ಸಂವಾದ ಕೇಳುತ್ತೀರಿ. ದಿವ್ಯಾಂಗ ತರಂಗ ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 11:00. 11:30 ರಾಜಪ್ರಭು ಧೋತ್ರೆ ಅವರ ಗಾಯನವನ್ನು ಆಲಿಸಬಹುದು. 12:05 ವನಿತಾ ವಿಹಾರ, ಇದು ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆ, ಈ ಕುರಿತು ಡಾ ಮಧುಸೂದನ್ ಬಿಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್, ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕುರಿತ ಮಾಹಿತಿ ಕೇಳುವಿರಿ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 11:20 ಹಾಗೂ ಸಂಜೆಯ ಕೃಷಿರಂಗದಲ್ಲಿ ಜಮಖಂಡಿ ತಾಲೂಕು ನಾವಲ್ಗಿಯ ಯಲ್ಲವ್ವ ಹನುಮಂತ್ ನಾಯಕ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುತ್ತೀರಿ. ನಿಮ್ಮೊಂದಿಗೆ ನೇರ ಪ್ರಸಾರದ ಕಾರ್ಯಕ್ರಮ 11:30. 2:40 ಭಾವಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಇಂದು ಸಂಜೆ 6:30 ರಸವಾರ್ತೆ, 6:50 ಕೃಷಿರಂಗ, 7:45 ಜುಬೇದಾಬಾಯಿ ಸವಣೂರ್ ಅವರು ಹಾಡಿರುವ ರಂಗಗೀತೆಗಳನ್ನು ಕೇಳುತ್ತೀರಿ. 8:00 ಮಹಿಳಾವಾಣಿ ಕಟ್ಟೆ ಪುರಾಣ ಪ್ರಬಂಧ ವಾಚನ ಲಲಿತಾ ಪಾಟೀಲ್ ಅವರಿಂದ, ನಂತರ ಕಥೆ ಇಂಪೋಸ್ಟರ್ ಸಿಂಡ್ರೋಮ್ ಬರೆದು ಪ್ರಸ್ತುತಪಡಿಸುತ್ತಾರೆ ಪುಷ್ಪಾ ಹಾಲ್ಭಾವಿ, ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಚಲಿತ ವಿದ್ಯಮಾನ 9:15. 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಮಟ್ಟದ ನೌಕಾಯಾನ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಹಾಗೂ ಅವರ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಇಂದು ರಾತ್ರಿ 10:00 ರಂಗನಾಟಕ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ, ರಚನೆ ನಲ್ವಡಿ ಶ್ರೀಕಂಠ ಶಾಸ್ತ್ರಿಗಳು, ಪ್ರಸ್ತುತಿ ಗದುಗಿನ ಶ್ರೀ ಕುಮಾರೇಶ್ವರ ಕೃಪಾಪೋಷಿತ ಪಂಡಿತ್ ಪಂಚಾಕ್ಷರೇಶ್ವರ ಗವಾಯಿಗಳವರ ನಾಟ್ಯ ಸಂಘದ ಕಲಾವಿದರು. ಇದು ಆಕಾಶವಾಣಿಯ

0: ಇದುವರೆಗೆ ಕವಿತಾ ಕಲ್ಬುರ್ಗಿ ಅವರಿಂದ ಸುಗಮ ಸಂಗೀತವನ್ನು ಕೇಳಿದಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಕನ್ನಡ ಗೀತ ರಾಮಾಯಣ ಕಾರ್ಯಕ್ರಮ.
1: ಪರ್ಸನಲ್
2: ಡೇಟಾ ಆಗುತ್ತೆ ಪಬ್ಲಿಕ್.
1: ನೋಡಿದ್ಯಾ
3: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
2: ಈಗೇನ್ ಮಾಡ್ತೀಯಾ?
3: ಫ್ರೀ ವೈಫೈ ಇದೆಯಲ್ಲ.
1: ಪೆದ್ದು ಸುಧಾರಿಸ್ಕೋ.
2: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
3: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
2: ಆರ್ಬಿಐ ಹೇಳುತ್ತೆ,
1: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
4: ಆಕಾಶವಾಣಿ ಧಾರವಾಡ. ಆತ್ಮೀಯ ಶ್ರೋತೃಗಳೇ, ಧಾರವಾಡ ಆಕಾಶವಾಣಿ ಕೇಂದ್ರವು ಇಂದಿನಿಂದ ಪ್ರತಿ ಬುಧವಾರ ಕನ್ನಡ ಗೀತ ರಾಮಾಯಣವನ್ನು ಮರುಪ್ರಸಾರ ಮಾಡುತ್ತಿದೆ. ಒಟ್ಟು 56 ಹಾಡುಗಳನ್ನೊಳಗೊಂಡ ಕಾರ್ಯಕ್ರಮ ಸರಣಿ. ಸಂಗೀತ ಸಂಯೋಜಕ ಹಾಗೂ ಕಲಾವಿದ ಸುಧೀರ್ ಫಡ್ಕೆ ಅವರ ಮರಾಠಿ ಹಾಡುಗಳ ಸಂಗೀತವನ್ನೇ ಆಧರಿಸಿ ವಿವಿಧ ಕಲಾವಿದರಿಂದ ಕನ್ನಡ ಹಾಡುಗಳನ್ನು ಧ್ವನಿ ಮುದ್ರಿಸಿ ತಕ್ಕ ನಿರೂಪಣೆಯೊಂದಿಗೆ ಪ್ರಸಾರವಾದ ಕಾರ್ಯಕ್ರಮವಿದು ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಪ್ರಸಾರವಾಗುವ ಈ ಕಾರ್ಯಕ್ರಮವನ್ನು ಕೇಳಿ ಪ್ರತಿಕ್ರಿಯಿಸಿ. ಕೇಳಿ ಕನ್ನಡ ಗೀತ ರಾಮಾಯಣದ ಮೊದಲನೆಯ ಭಾಗ. ಮೂಲ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್, ಕನ್ನಡ ರೂಪಾಂತರ ಶ್ರೀನಿವಾಸ್ ತೋಫ್ಖಾನೆ, ಹಾಡಿದವರು ವೆಂಕಟೇಶ್ ಗೋಡ್ಖಿಂಡಿ, ನಿರೂಪಣೆ ಮನೋಹರ್ ಕುಲಕರ್ಣಿ.

ಶ್ರೀರಾಮಚಂದ್ರನ ಅಶ್ವಮೇಧ ಯಜ್ಞದ ನಿಮಿತ್ತ ಅಯೋಧ್ಯೆಯಲ್ಲಿ ಜನರ ಮಹಾಸಾಗರವೇ ಸಾಗರ. ತಾಪಸ ವೇಷವನ್ನು ಧರಿಸಿದ ವಟುಗಳಿಬ್ಬರು ಮಂಟಪಕ್ಕೆ ಬಂದು ನುಡಿದರು, ನಾವು ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರು, ರಾಮಚರಿತವನ್ನು ಹಾಡುವೆವು. ತನ್ನೆದುರು ತನ್ನದೇ ಆದ ಚರಿತವನ್ನು ಹಾಡುವ ಈ ವಟುಗಳು ತನ್ನವರೇ ಆದ ಪುತ್ರರು ಎಂಬುದು ಶ್ರೀರಾಮನಿಗೆ ಗೊತ್ತಿರಲಿಲ್ಲ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 9:30. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ.
2: ಅದೇ ಸಾಲದಿಂದ
1: ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
2: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
1: ನೀವ್ಯಾರು?
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
5: अल्टीमेट गोल एग्जाम के नंबर नहीं हो सकता है, अल्टीमेट गोल संपूर्ण जीवन के विकास का होना चाहिए.
4: एनसीपीसीआर आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.

ಡಾಕ್ಟರ್ ರಾಜ್ಕುಮಾರ್ ಕಸ್ತೂರಿ ಶಂಕರ್ ಅವರ ಯುಗಳ ಧ್ವನಿಯಲ್ಲಿ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆಯೊಂದನ್ನು ಈಗ ಕೇಳೋಣ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿಜೆ ಲಿಂಗಪ್ಪ ಅವರ ಸ್ವರಕಲ್ಪನೆ.

ಈಗ ಗೀತಾ ಚಿತ್ರದ ಗೀತೆ ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಈ ಗೀತೆಗೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸ್ವರಕಲ್ಪನೆ.

ನಂದನ ಕಾರ್ಯಕ್ರಮವನ್ನು ಧಾರವಾಡ ಆಕಾಶವಾಣಿಯಿಂದ ಕೇಳ್ತಾ ಇದ್ದೀರಿ. ಮುಂದಿನ ಗೀತೆ ಸಂಗೀತ ಕಟ್ಟಿ ಹಾಗೂ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಅಮೆರಿಕ ಅಮೆರಿಕ ಚಿತ್ರದ್ದು. ಈ ಗೀತೆಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ,

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ. ರಾಜು ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हार्ट फिशर के बंदागा एक्सपीरियंस मेक्स ऑल द डिफरेंस। 25 इयर्स लेगेसी ओंदिगे नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट अन्नु जोतेगे तंदिदे अडवांस टेक्नोलॉजी मत्तु प्रूवन आउटकम्स प्रिवेंटिव हार्ट चेकअप्स निंदा मोस्ट कॉम्प्लेक्स कार्डियक कंडीशंस वरेगे यादेरलि ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1-800-309-0309. ಟೇಕ್ ಕೇರ್.
2: ತ್ವರೆ ದುಜೀವಿ ಸಬಹುದೇ ಹರಿ ನಿನ್ನ ಚರಣಗಳ.
3: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
4: ಜಪವ ಮಾಡಿದರೇನು, ತಪವ ಮಾಡಿದರೇನು?
5: ಪ್ರತಿ ಗುರುವಾರ ತಪ್ಪದೆ ಕೇಳಿ ಕನಕ ದೀಪ.
6: ಅರಿತು ನಡೆಯಲಿ ಬೇಕು ನರಕಾಯ ಮೆತ್ತಿದ ಮೇಲೆ.
3: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
5: ಕನಕ ದೀಪ.
7: ನಲ್ಮಯ್ಯ ಕೇಳುಗರೆ, ಆಕಾಶವಾಣಿಗೆ 90 ಹರೆಯ
8: ಸರಸತಿಯ ಸುಧರಿ ನಿಂಜರವನಿ ಮನಸೂರೆಗೊಂಡ ಗಂಗೆ.
7: ಖ್ಯಾತ ಮನೋವಿಜ್ಞಾನಿ ಡಾಕ್ಟರ್ ಆನಂದ್ ಪಾಂಡುರಂಗಿ.
9: ಇವತ್ತು ನಾವೇನು ಮನೋವಿಜ್ಞಾನ ಬೆಳೆದದ, ಜನಸಾಮಾನ್ಯರಿಗೆ ಮುಟ್ಟಿದ, ಮನೆ ಮನೆಗೆ ಮುಟ್ಟಿದ ಅಂತ ಹೇಳಿ, ಆ ಕಾಲದಿಂದ ಇವತ್ತಿಗೂ ನಿರಂತರವಾದಂತಹ ಕೆಲಸವನ್ನು ಮಾಡುವ ಸಂಸ್ಥೆ ಯಾವುದು ಅಂದ್ರೆ ಆಕಾಶವಾಣಿ ಕೇಂದ್ರ ಅಂತ ಹೇಳ್ಬಯಸ್ತೀನಿ. ಯಾಕಂದ್ರೆ ಒಂದು ಸಂಸ್ಥೆ 90 ಅನೇಕ ತೆರೆಗಳ ಬಂದ್ ಹೋದ್ರು ಸಸ್ಟೇನ್ ಆಗಿದೆ ಅಂದ್ರೆ ಅದು ಬಹಳ ಮಹತ್ವದ. ನನ್ನಂತ ಅನೇಕ ಪ್ರಾರಂಭಿಕ ಹಂತದಲ್ಲಿ ವೈದ್ಯರಿಗೆ ವೇದಿಕೆ ಕೊಟ್ಟು ಜನಸಾಮಾನ್ಯರಿಗೆ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅದ ಅನ್ನುವಂತ ಸಂದೇಶ ಮುಟ್ಟಿಸಿದವರು ಯಾರು ಅಂದ್ರೆ ಆಕಾಶವಾಣಿ. ಅನೇಕ ಮಹಾನ್ ದಿಗ್ಗಜರು ಏನಿವತ್ತು ಸಮಾಜಕ್ಕೆ, ಸಂಗೀತ ಕ್ಷೇತ್ರ ಇರಬಹುದು, ನಾಟಕ ಕ್ಷೇತ್ರ ಇರಬಹುದು, ಕಲಾಕ್ಷೇತ್ರ ಇರಬಹುದು, ಇವೆಲ್ಲದರಲ್ಲಿಯೂ ಕೂಡ ನನಗನ್ನಿಸ್ತದೆ ಆಕಾಶವಾಣಿಯ ಪಾತ್ರ ಬಹಳ ದೊಡ್ಡದ ಅನ್ನಿಸ್ತದೆ. 90 ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತೇವೆ ಅಂದ್ರೆ ಅದರ ಗಟ್ಟಿತನವನ್ನು ನಾವು ತೋರಿಸ್ತದೆ. ಎಲ್ಲರ ಪರವಾಗಿ, ಸಮಾಜದ ಪರವಾಗಿ ಆಯ್ತು, ಆಕಾಶವಾಣಿ 90 ಅಭಿನಂದನೆ ಹೇಳ್ತೇನೆ.

ಎಸ್ ಜಾನಕಿ ಹಾಡಿರುವ ಕೆಸರಿನ ಕಮಲ ಚಿತ್ರದ ಗೀತೆ ಕೇಳೋಣ. ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ.

ಸೋನು ನಿಗಮ್ ಚಿತ್ರ ಅವರ ಯುಗಳ ಧ್ವನಿಯಲ್ಲಿ ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಗೀತೆ ಕೇಳೋಣ. ಗೀತೆಗೆ ಯಶೋವರ್ಧನ್ ಅವರ ರಾಗ ಸಂಯೋಜನೆ.

ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಇದುವರೆಗೆ ಆಟ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈಗ ಕಾರ್ಯಕ್ರಮದ ಕೊನೆಯ ಗೀತೆ ಕಿಂದರಿ ಜೋಗಿ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಹಾಡಿದ್ದಾರೆ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಹುಕ್ಕೇರಿಯ ಕಾಡಪ್ಪ ಮಲ್ಲಪ್ಪ ಉಪ್ಪಾರ್ ಹಾಗೂ ಸಂಗಡಿಗರಿಂದ ದಪ್ಪಿನಾಟ ರಾಧಾಕೃಷ್ಣ ಸಂವಾದ ಕೇಳೋಣ.

0: ಮನೆಗೆ ಹೋಗಿದ್ದೋ ತಾತ ನೀನ?
1: ಏನಾನ ಆ ಕಡೆ ಹೋಗಿಲ್ ನೋಡಪ್ಪ.
0: ದೇವರ ಪೂಜೆಯನ್ನ ಮಾಡುವಗೋಸ್ಕರವಾಗಿ ಹೂವುಗಳನ್ನ ತರಲಿಕ್ಕೆ ತೋಟಕ್ಕಾದ್ರ ಹೋಗಿರ್ಬೇಕು ನೋಡು.
1: ಹೋದ್ರೆ ಹೋಗಿರ್ಬೇಕು.
0: ಸಕ್ರಮ ತಾತ ನೀನು ಅತ್ತ ಕಡೆಗೆ ಹೋದಿ, ಇತ್ತ ಕಡೆ ಒಂದು ಮಹತ್ವದ ಚಮತ್ಕಾರವಾಯ್ತು ನೋಡು.
1: ಅದೇನಾಯ್ತಪ್ಪ
0: ತಾತ? ಏನಾಯ್ತು ತಾತ ಹೇಳ್ತೇನೆ ಕೇಳು.
1: ಹೇಳಪ್ಪ.

0: ಮಾತೆಯ, ನಾನು ಹೇಳುವ ಮಾತು ನಿನಗೆ ಅರ್ಥವಾಯಿತೇನು?
1: ಅಣ್ಣ, ನನಗೇನು ಅರ್ಥ ಇಲ್ಲ, ಚಂದವಾಗಿ ಹೊಡೆದೇಳಪ್ಪ.
0: ತಾತ್ಯ, ನಿನ್ನೆ ಮೂರು ಸಂಜೆ ನಾನಾದರೂ ಸಹಜವಾಗಿ ಪೇಟೆಯಲ್ಲಿ ತಿರುಗಾಡಲಿಕ್ಕೆ ಹೋದ ಸಮಯದಲ್ಲಿ ಏನಾಯ್ತು?
1: ಏನಾಯ್ತು?
0: ಅಪ್ಪು ಅರುಳಿಗಿ, ಕಿಸ್ತಿ ಬಾಪು, ಡಬಕಾರಿ, ಚಿಂತಾಮಣಿ, ಇಂತಿಂತವರ ನಾಲ್ಕು ಜನರು ಕೂಡಿಕೊಂಡು ಪಗಡಿನ ಆಡ್ತಾ ಇದ್ರು.
1: ಏನೋ ಪಗಡಿ ಆಡ್ತಾ ಇದ್ರ?
0: ಹೌದು ತಾತ್ಯ. ಪಗಡಿ ಆಡುವ ಸಮಯದಲ್ಲಿ ನಾನು ಅಲ್ಲಿಗೆ ಹೋದನು. ಅಣ್ಣ, ತಲುಪಿದ್ರ ಬಂದವ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು?
1: ಏನ್ ಮಾಡಿದ್ರು?
0: ನನ್ನನ್ನು ಪಗಡಿ ಆಟದಲ್ಲಿ
1: ಕೂಡಿಸಿಕೊಂಡಿದ್ರು.
0: ತಾತ್ಯ, ನಾನು ಹೋಗಿ ಕೂಡೋದಕ್ಕ ಕಬಡ್ಡಿ ನನ್ನ ಕೈಯಲ್ಲಿ ಬರೋದಕ್ಕ ತಾತ್ಯ ಚಕ್ಕ ಬದ್ನಿ
1: ಕರ್ತಾಗಲಿಲ್ಲ.
0: ಚಕ್ಕ ಕೈ ಪಂಚು ಒಯ್ಯೋದಕ್ಕ
1: ಆ
0: ಕಾಲಕ್ಕ ಫರ್ಜ ನಂದ ಹೋಯಿತು. ಪಂಚಸ್ ಕೈ ತೀನು ಒಯ್ಯೋದಕ್ಕ ತಾತ್ಯ ಕರ್ತ ನಂದ ಆಗೋದಕ್ಕ ಅಣ್ಣ ಕರ್ತಾತ್ಮ ಅಂತ ಹೇಳಿ ಅವ್ರು ಏನ್
1: ಮಾಡಿದ್ರು?
0: ತಮ್ಮ ತಲುಪಿದಕ್ಕಿಂತ ಅವ್ರು ಮಾಲ್ಗಳನ್ನು ತೆಗೆದ ಹಾಸಿ ಆಟಿದ್ರು. ಹಾರಿಸಾಡುವ ಸಮಯದಲ್ಲಿ ಒಂದು ಮಹತ್ವದ ಚಮತ್ಕಾರವಾಯಿತು.
1: ಏನಾಯ್ತು
0: ತಾತ್ಯ? ಏನಾಯ್ತು? ಕರಗಂದ್ರೆ ಕರಗಲ್ಲ, ಕೆಂಪಂದ್ರೆ ಕೆಂಪಲ್ಲ, ಉದ್ದಂದ್ರೆ ಉದ್ದಲ್ಲ, ಗಿಡ್ಡಂದ್ರೆ ಗಿಡ್ಡಲ್ಲ. ಹೆಣ್ಣ ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಂಡು ಕಣ್ಣಿಗೆ ನಸಲವನ್ನು ಇಟ್ಟುಕೊಂಡು ತನ್ನ ಕೊರಳಾಗ ಬಂಗಾರದ ಆಭರಣಗಳನ್ನು ಅತಿ ಶೃಂಗಾರನ್ನ ಹಾಕಿಕೊಂಡು ಮುಗಳನಗಿನ ಗೊತ್ತ ಹುಬ್ಬಾಕನ್ನ ಹಾರಿಸುತ್ತವಳೆ ಭಾವದಿಂದ ಓನೆ ಬರ್ತಾ ಇದ್ದಳು. ಬರುವ ಸಮಯದಲ್ಲಿ ಅವಳ ನದರ ನನ್ನ ಮ್ಯಾಲ, ನನ್ನ ನದರ ಅವಳ ಮ್ಯಾಲ ಬಿದ್ದ ಕಡಾನ ಕೋಲ್ ಬಿತ್ತು ಹೊಡೆದಂಗ ಆಗಿದೆ. ಹಾಗೆ ಕಟ್ಟಿ ಕೆಳಗೆ ಬಿದ್ದ ಕಟ್ಟಿ ನನ್ನ ಮ್ಯಾಲ ಬಿದ್ದ ಇರ ಎರಡು ಮಣಕಯ್ಯ, ಇವ ಎರಡು ಮಣಕಾಲ ಬಾಳ ಫಸಿ ತೆಗಿತಳು.
1: ಅಲ್ವ ಅಣ್ಣ, ಮಣಕಾಯಿಗ ಮಣಕಾಲ ನದಿಯ, ಮಣಕಾಲ್ಕ ಮಣಕಾಯಿ ನದಿಯ, ಹಿಂಗಾಗ ಮಾಡಿದ್ನೋ
0: ತಾತ? ಹಾಗೇನಿಲ್ಲ, ಅವಳ ಯೌವನವನ್ನ ನೋಡಿ
1: ನೋಡಿ
0: ಅವಳ ಸುಂದರವನ್ನ ನೋಡಿ
1: ನೋಡಿ
0: ಅವ್ರ ಖಬರ್ ಆಗ್ಯದ.
1: ಆಗ್ಯದ
0: ತಾತ್ಯ? ಏನವಳ ರೂಪ ಸರಸ ನಿಜ ಸಾಮಗ್ರವ ಹೆಣ್ಣ ಹೆಣ್ಣಿ.

0: ಸಾರಾಟ ಮಾಡಿದಂಗ ತಾತ್ಯ. ಒಂದು ನಾಗರ ಹಾವ ಮಾನವನ ಕಂಡ ಆಕ್ಷಣಕ್ಕೆ ಯಾವ ರೀತಿ ಗಾರು ಉಡಿ ಆಟವನ್ನು ಮಾಡಬಹುದು
1: ಮಾಡಬಹುದು
0: ಅವಳ ನನ್ನ ನೋಡಿ ಹೆಂಗ್ ಮಾಡ್ತಾಳ
1: ನಿನ್ನ ನೋಡಿ.
0: ಹೌದ್
1: ಹ್ಮ್
0: ತಾತ ಇದನ್ನೆಲ್ಲ ನೋಡಿ
1: ನೋಡಿ
0: ನನ್ನ ಜೀವನದಲ್ಲಿ ಏನೇನು ಸಮಾಧಾನವಿಲ್ಲ ನೋಡು.
1: ಅಣ್ಣ ನನಗೆ ಏನ್ ಮಾಡೋಣಪ್ಪ
0: ತಾತ್ಯ? ಮಾಟಗಾರದ ಹೆಣ್ಣ ನೋಟದಲ್ಲಿ ಗಾಟ ಸುದ್ದ ಹೆಣ್ಣ ಆಯ್ತು ತಾತ್ಯ, ಬಹಳ ಅಪರೂಪ.
1: ಹೌದು
0: ಅವಳ ಬಣ್ಣ ನೋಡಿದ್ರೆ ಮುಂದೆ ತೇಟ ಬಂಗಾರದ ಲಿಂಬಿಯ ವರ್ಣ
1: ವರ್ಣ
0: ನಿಂತ ನೋಡಬೇಕ ಅಂದರೆ ನಿಲ್ಲದಿಲ್ಲ ನೆಲದ ಮ್ಯಾಲ. ಯಾವ ಗಿಡದೊಳಗಿನ ಹೂವ ಹಾರಿ ಬಂದ ಬಿಡುತ್ತ ತಾತ್ಯ ನನ್ನ ಇದ್ಯಾಗ ಬಾಣ ಬಿಡದಂಗ ಭ್ರಾಂತಿ ಬಿಡದ ಭೂಮಿಗೆ ಬಿದ್ದ ಎದ್ದ ನೋಡತ್ತೇನ ಕೋಲ ಮಿಂತ ಬಿಡದಂಗ ಅದು ತಾತ್ಯ ನನ್ನ ಕಂಡಾಗ ಏನ ಹೇಳಲು ಆ ಹೆಣ್ಣಿನ ವರ್ಣನ ಎಷ್ಟು ಹೇಳಿದ್ರ ಸಾಲಲಾರದು ತಾತ್ಯ ನನ್ನ ಮನದಾಗ.
1: ಅಷ್ಟು ಚಂದನ
0: ತಾತ್ಯ ಅವಳನ್ನ ನೋಡಿ ಕ್ಷಣಕ್ಕ ನನ್ನ ಮನಸ್ಸು ಹೆಂಗಾಗದ ಅಲ್ಲೋಲ ಕಲ್ಲೋಲ ವಾಗಲಕ್ಕೆ ಹತ್ತದ. ಏನ ಭೂಲೋಕದ ಸುಂದರಿಯು
1: ಸುಂದರಿಯೋ
0: ಏನ ದೇವಲೋಕದ ಸುಂದರಿಯು
1: ಸುಂದರಿಯೋ
0: ತಾತ್ಯ ಒಂದು ಕುರ್ತ ಕಂಡ
1: ಅರ್ಥ ಆಗಿಲ್ಲ.
0: ಹೌದು ತಾತ್ಯ ಮತ್ತಾರು ಹೇಳ್ತೀನಿ ಕೇಳು.

0: ತಾತ್ಯ ನೋಡು, ಹೇಳುವ ಮಾತಿಗೆ ಅರ್ಥವಾಯ್ತೇನು?
1: ಅಣ್ಣ ನನಗೇನ ಅರ್ಥ ಇಲ್ಲ, ಚಂದವಾಗ್ಬಾರ್ದು ಹೇಳಪ್ಪ.
0: ತಾತ್ಯ, ನಿನ್ನೆ ಮೂರು ಸಂಜೆ ನಾನಾದ್ರೂ ಮತ್ತೆ ಸಹದಾನ ಸಹಜವಾಗಿ ಪೇಟೆ ತಿರುಗಾಡಲಿಕ್ಕೆ ಹೋದ ಸಮಯದಲ್ಲಿ
1: ಏನಾಯ್ತು?
0: ಏನಾಯ್ತು, ತನ್ನ ಓರಿಗತ್ರ ಕರೆದುಕೊಂಡು ತಲೆಯ ಮೇಲೆ ವಸ್ತ್ರ ಮುಚ್ಚಿ ತಾಟ ತೆಗೆದುಕೊಂಡು ತಾತ್ಯ ಅವಳನ್ನ ರೂಪ ನೋಡಿ
1: ನೋಡಿ
0: ತಾತ್ಯ, ಹೆಂಗಾಯ್ತು?
1: ಹಂಗಾಯ್ತಪ್ಪ
0: ತಾತ್ಯ. ನಿನ್ನೆ ಮಣ್ಣಿಚ್ಚಿನ ವಾರದ ಕಟ್ಟಿ ಬೇಸ್ ತಾರದ ಪ್ಯಾಟಿ ಪ್ಯಾಟಿಯನ್ನು ದಾಟಿ ಬರುವಾಗ ಮತ್ತ ಭೇಟಿ ಆತು ಅವಳದ. ತಾತ್ಯ, ಏನ ಜರಕಟ್ಟಿ ತುಟ್ಟಳು? ಏನ್ ಜರಕಟ್ಟಿ ಉಟ್ಟಳು? ಕಾಲಾಗ ಕಾಲುಂಗರ ಬೆಳ್ಳಿಯ ಪೊಯ್ಯಿಟ್ಟುಕೊಂಡು ಮೆಲ್ಲ ಮೆಲ್ಲನೆ ಹೋಗುವಾಗ ಗಲ್ಲ ಗಲ್ಲನೆ ಅನ್ನುವ ಶಬ್ದವನ್ನ ಕೇಳಿ
1: ಕೇಳಿ
0: ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಲಿಕ್ಕೆ ಹತ್ತದ.
1: ಹೌದು
0: ಹೌದು ತಾತೆ, ಏನವಳ ಮಾತು, ಏನವಳ ನಡೆ, ಏನವಳ ನುಡಿ, ಏನವಳ ಯೌವನ, ಮಾತುಗಳಲ್ಲಿ ಮುತ್ತಗಳ ಉದಿರದಂತೆ, ನಗೆಯಲ್ಲಿ ರತ್ನಗಳ ಉರುಳದಂತೆ, ಮನಸ್ಸು ಹಾಲಿನಂತೆ, ನಡೆಗೆ ನವಿಲಿನಂತೆ, ಧ್ವನಿಯ ಕೋಗಿಲೆಯಂತೆ. ಎಷ್ಟೊಂದು ವರ್ಣನ ಮಾಡಲಿ, ಎಷ್ಟೊಂದು ವರ್ಣನ ಹೇಳಲಿ, ಆಕಾಶದಲ್ಲಿರುವ ಚಲಿಸುವ ಮೋಡಗಳಂತೆ, ಬೀಸುವ ಗಾಳಿಯಂತೆ, ಹೊಳೆಯುವ ಚುಕ್ಕಿಗಳಂತೆ, ಎನಿಸುವ ನಕ್ಷತ್ರಗಳಂತೆ, ಮಿನಗುವ ತಾರಿಗಳಂತೆ, ಯಾವ ಬ್ರಹ್ಮ ಮಾಡಿದೋ ಆ ಮೋರತಿ, ಏನ ಹೇಳಲೋ ಅವಳ ಕೀರುತಿ, ಸುತ್ತ ನಾಳಿನೊಳಗೆ ಇಲ್ಲೋ ತಾತ್ಯ ಅವಳ ಹಂತ ಚಲವಿಕೆ. ತಾತ್ಯ, ಏನವಳ ರೂಪ, ಏನವಳ ಯೌವನ, ಏನವಳ ನಡೆ, ಏನವಳ ನುಡಿ, ಏನವಳ ಮಾತ. ತಾತ್ಯ, ಅವರೆಲ್ಲರೂ ದೇವರಿಗೆ ಹೋಗಿ ಬರುವಾಗ
1: ಏನಾಯ್ತು?
0: ಒಂದು ಸಲ ಅವರನ್ನು ನೋಡಬೇಕು, ಮತ್ತೊಂದು ಸಲ ಅವರನ್ನು ಮಾತನಾಡಿಸಬೇಕೆಂದು ಮಾಡಿದ್ದೆ. ಆರು ಕೂಡ ಅವರು ಹೊರಳಿ ಬರಲಿಲ್ಲ,

0: ಅವಳನ್ನು ನೋಡಲಿಲ್ಲ ತಾತ್ಯ. ಅವಳನ್ನು ನೋಡಿದಾಗಿಂದ ನನ್ನ ಮನಸ್ಸಿನಲ್ಲಿ ಬಹಳ ಅಲ್ಲೋಲ ಕಲ್ಲೋಲವಾಗಲಿಕ್ಕೆ ಹತ್ತದ.
1: ಈಗ ಅಣ್ಣ ಏನ್ ಮಾಡಿದ್ನಪ್ಪ
0: ತಾತ? ಹೀಗ
1: ಹೌದು
0: ತಾತ, ಹೇಳ್ತೀನಿ ಕೇಳು.

0: ಮಾತೆಯ?
1: ನಾನು ಹೇಳುವ ಮಾತಿಗೆ ಅರ್ಥವಾಯ್ತೇನು?
0: ನನಗೇನು ಅರ್ಥ ಇಲ್ಲ, ಚಂದ ಬಾಯ್ಕೊಡ್ದಪ್ಪ.
1: ಇಂದ್ರ ಲೋಕದಾಗಿರುವ ಸುಂದರಿಯೋರಂಭಾಣ ಅಂತ ಹೆಣ್ಣ ಚಂದ್ರಮಕಿ ಇಂದ್ರ ಇಲ್ಲ ನೆಲದ ಮ್ಯಾಲ ನಿಂತ ನೋಡ್ಯಾನ ಅಂದಾರ ಇಲ್ಲ ತಾತೆ ಅವಳ ಅಂತ ರೂಪ ಬಾಲಿ.
0: ಹೌದಲ್ಲ,
1: ಅವಳ ಕಂಡಾಗಿಂದ ಆಗತೈತು ತಾತೆ ನನ್ನ ಜೀವದಲ್ಲಿ ಘಾಲ್ ಮೇಲ
0: ಮೇಲ.
1: ಪೂರ್ವದೊಳಗ ರಾವಳ ಸೀತಾನ ಮೇಲೆ ಮನಸ್ಸು ಇಟ್ಟ ಬಂದಿದ್ದು ತನ್ನ ರಾಜ್ಯ ಬಿಟ್ಟ ಹೊತ್ತುಕೊಂಡ ಹೋಗಿ ಸೀತಾನ ಅಶೋಕ ಒಳಗ ಇಟ್ಟ. ಹಂಗ ಮಾಡಬೇಕಂತ ಹೇಳಿ ಸಪ್ಪಲಿಲ್ಲದ ಹೋಗುವಾಗ ಗಪ್ಪನ ಹಿಡಿಯಬೇಕಂತ ಜಪ್ಪಿಸಿ ಕುಂತಿರೋ ತಾತ್ಯ ನಾನ ತಪ್ಪಿಸಿಕೊಂಡ ಹೋದಳು ತಾತ್ಯ ನನ್ನ ಕೈ ಒಳಗಿಂದ
0: ಸಿಗಲಿಲ್ಲ
1: ತಾತ್ಯ. ಅಲ್ಲಿಂದ ಇಲ್ಲಿವರೆಗೂ ಬಂದರೂ ಕೂಡ ತಾತ್ಯ ಒಟ್ಟ
0: ಸಿಗಲಿಲ್ಲ
1: ತಾತ್ಯ. ಅವಳನ್ನ ನೋಡಿದಾಗಿಂದ ನನ್ನ ಜೀವನದಲ್ಲಿ ಏನೇನು ಸಮಾಧಾನವಿಲ್ಲ ನೋಡು.
0: ಏನ್ ಮಾಡಿ
1: ತಾತ್ಯ? ಸಣ್ಣ ಹುಡುಗಿ ಹೆಣ್ಣ ಬಾಲಿ ಬಣ್ಣದ ಸೀರೆ ಕೊಂಡ ಕೊಣ್ಣೂರು ನದಿಯಿಂದ ನೀರ ತರ ತಾಳು ತಾತ್ಯ ಕೂಡ ಕೈಯ ಬಿಟ್ಟ ಕಣ್ಣಿಗೆ ಕಾಡಿಗೆ ಹಚ್ಚಿ ಮೈಯಾಗ ಮುಖನಾಟ ತುಂಬಿ ಕಬಲ ಪ್ಯಾಟೆ ಆಗ ನಿಂತ ಡೌಲ ಮಾಡುತ್ತಾ ಹೊಂಟಾಳು ನನ್ನ ನೋಡಿ ವಾರಿ ವಾರಿ ವಾರಿ ವಾರಿ ಹಿಡಿದ ಹೋಗುವಾಗ ದಾರಿ ಒಳಗ ಕಂಡಿನೋ ತಾತ್ಯ ಅವಳನ್ನ ನಾನ ಅವಳನ್ನ ಕಂಡ ಎನ್ನ ದೇಹ ಕೆಂಡದೊಳಗ ಬಿದ್ದಂಗ ಆತೋ ತಾತ್ಯ. ಚಿತ್ತದಾಗಿನ ಕಿಡಿ ಹಂಗ ಚಿಡಪಡಿಸತ್ತೇನೋ ತಾತ್ಯ ಒಂದ ಸಮಣ ತಾತ್ಯ. ಅವಳನ್ನು ನೋಡಿದಾಗಿಂದ ನನ್ನ ಜೀವನದಲ್ಲಿ ಏನೇನು ಸಮಾಧಾನವಿಲ್ಲ
0: ಇಲ್ಲ
1: ತಾತ್ಯ. ಏನಾಗ್ಯದ
0: ಏನಾಗ್ಯದ
1: ತಾತ್ಯ? ಮತ್ತಾರು ಹೇಳ್ತೀನಿ ಕೇಳು
0: ಹೇಳಪ್ಪ.

0: ತಾತ ನಾನು ಹೇಳುವ ಮಾತು ನಿಮಗೆ ಗುರ್ತವಾಯಿತು.
1: ಯಾಣ ನಗಿನ ಗುರ್ತಾಗಿಲ್ಲ, ಚಂದ ವಾಯಿ ಹೊಡೆದೇವಪ್ಪ
0: ತಾತ. ಹಾ, ಹೊಸರ ಸೀರೆ ಹವಳದೊಡಿ ಸೀರುಟ್ಟ ನೀರಿ ಒದಿಯ ತಾಳುವ ಬೋದಿ ತೀವ್ರಲೆ ನಡ ಸಣ್ಣ ಹೆಣ್ಣ ನಾಜುಕ ಮನ ಪಾತ ಚಳಕ ಮಾಡಿ ಠಳಕ ಬೆಳಕ ಬಿದ್ದಂಗ ಆತೋ ತಾತ ಭೂಮಿಯ ಮೇಲೆ.
1: ಹ್ಮ್
0: ತಾತ್ಯ, ಅವಳ
1: ಹೋಗುವಾಗ
0: ಒಂದು ಸೂರ್ಯನ ಪ್ರತಿಬಿಂಬದ ಕಿರಣ ಹೆಂಗ ಭೂಮಿಗೆ ಬೀಳ್ತದನೋ
1: ಬೀಳ್ತದನೋ
0: ಹಂಗ ತಾತ ಅವಳು ಹೋಗುವಾಗ ಅವಳ ಪ್ರತಿಬಿಂಬದ ಛಾಯದ ಬಳಕ ಭೂಮಿಗೆ ಬೀಳ್ತದ
1: ಭೂಮಿಗೆ ಬೀಳ್ತದ.
0: ಹೌದು,
1: ಹ್ಮ್,
0: ಇದನ್ನೆಲ್ಲ ನೋಡಿ
1: ನೋಡಿ
0: ನನ್ನ ಜೀವನದಲ್ಲಿ ಏನು ಸಮಾಧಾನವಿಲ್ಲ ನೋಡು.
1: ಹಾ,
0: ಇದು ಅಲ್ಲದೆ
1: ಇದು ಅಲ್ಲದೆ
0: ತಾತ ನೀರಿನಲ್ಲಿ ಚಂದ್ರನ ತಾತ ಪ್ರತಿಬಿಂಬದ ಛಾಯ ಹೆಂಗ ಬೀಳ್ತದನೋ
1: ಬೀಳ್ತದ
0: ಹೆಂಗ ತಾತ್ಯ ನಾನು ಯಾವ ವಸ್ತುವಿನ ನೋಡಿದ್ರು ಕೂಡ ಅವಳ ಪ್ರತಿಬಿಂಬದ ಛಾಯ ನನ್ನ ಕಣ್ಣಿಗೆ ಕಾಣಿಸ್ತದ
1: ಕಣ್ಣಿಗೆ ಕಾಣಿಸ್ತದ.
0: ಹೌದು,
1: ಹ್ಮ್,
0: ತಾತ್ಯ ನಾನು ಎಲ್ಲಿ ನೋಡಿದ್ರು ಕೂಡ ಅವಳ ಪ್ರತಿಬಿಂಬದ ಛಾಯ ನನ್ನ ಕಣ್ಣಿಗೆ ಕಾಣಿಸ್ತದ.
1: ಯಾಣ, ಈಗ ಸದ್ಯ ಈಗ ಅದು ಕಂಬ ನೋಡಿದ್ರ ಆ ಕಂಬ ಆಕೆ ಹೆಂಗ ಕಾಣಿಸುತ್ತೆ
0: ತಾತ? ಈಗ ನೀ ಹೇಳು ಮಾತು ಹೆಂಗದ
1: ಹಂಗತು
0: ತಾತ ಕಂಬದಲ್ಲೂ ಸಹ ಕಾಣಿಸ್ತಾನ.
1: ಹಾ
0: ತಾತ್ಯ, ಹರಣಕೇಶಪ್ಪ ಭಕ್ತ ಪ್ರಾಣ ಏನಂತ ಕೇಳಿದ
1: ಏನಂತ ಕೇಳಿದ
0: ನಿನ್ನ ದೇವರು ಎಂದ ಕೇಳಿದ ಆಗ ಕಂಬದಲ್ಲಿ ಅಂತ ಹೇಳಿದ. ಆವಾಗ ತನ್ನ ವಜ್ರದ ಗದವನ್ನು ತೆಗೆದುಕೊಂಡು ಆ ಕಂಬಕ್ಕೆ ಬಿಡದಾಗ ವಿಷ್ಣು ಅವತಾರ ಧಾರಣ ಮಾಡಿ ಹೊರಗೆ ಬಂದಿರಲಿಲ್ಲ
1: ಬಂದಲ್ಲ
0: ಹಂಗ ತಾತ ನಾನು ಎಲ್ಲೆಲ್ಲಿ ನೋಡಿದ್ರು ಅವಳ ಪ್ರತಿಬಿಂಬದ ಛಾಯ ನನ್ನ ಕಣ್ಣಿಗೆ ಕಾಣಿಸ್ತದ. ಹೀಗೆ ಕಾಣಿಸಬೇಕಾದ್ರೆ ಅವಳಿಗೂ ನನಗೂ ಯಾವ ಜನ್ಮ ಜನ್ಮದ ಜನ್ಮಾಂತರದ ಋಣಾನುಬಂಧನ
1: ನಿಮ್ಗೆ ಅವರಿಗೆ ಏನೋ ಸಂಬಂಧ
0: ಅಂದಾಗ ನಾ ತಾತ ಅವಳ ಪ್ರತಿಬಿಂಬದ ಛಾಯ ನನ್ನ ಕಣ್ಣಿಗೆ ಕಾಣಿಸ್ತದ
1: ಕಾಣಿಸ್ತದ.
0: ಹೌದು
1: ಹೌದು
0: ತಾತ, ಏನಾಗ್ತದ ಅವಳನ್ನ ನೋಡಿದಾಗಿಂದ ನನ್ನ ಜೀವನದಲ್ಲಿ ಏನೇನು ಸಮಾಧಾನವಿಲ್ಲ.
1: ಈಗ ನನಗೆ ಏನ್ ಮಾಡಿದ್ಯಾನ
0: ತಾತ್ಯ? ಮತ್ತಾರು ಹೇಳ್ತೀನಿ ಕೇಳು.
1: ಹೇಳಪ್ಪ.

0: ಮತ್ತೆ ನಿನ್ ಗುರ್ತಾಯ್ತಿರು.
1: ಏನ ನಂಗ್ ಗುರ್ತಾಗಿಲ್ರಿ, ಚಂದವಾಗಿ ಹೊಡೆದ ಹೇಳ್ರಿ.
0: ಉಪವಾಸ ಉಂಡರ ಮಾಡಿ ಕುಡದಂಗ ಆತೋ ಬೇವಿನ ರಸ. ಮತ್ತೊಮ್ಮೆ ಭೇಟಿ ಆಗ ತಾಳ ಎಲ್ಲ ಅಂಬೋದ ಇಲ್ಲ ನನಗ ಭರೋಸ. ನೀ ಹೋಗಿ ಬರುತ್ತೀನ ಅನ್ನೋ ಹಂಗ ವಚನ ಕೊಟ್ಟಾರ ಉಳಿಯೋದೋ ತಾತ ನಂದು ನಿಂದು ವಿಶ್ವಾಸ. ಆವಾಗ ಸ್ವರ್ಗದೊಳಗ ಸಿಕ್ಕಂಗ ಆತೋ ತಾತ ನನಗೂ ನಿನಗೂ ಮೋಕ್ಷ. ತಾತ್ಯ ಕೃಷ್ಣ ಇದ್ದ ಅವ ಯಾವ ಪ್ರಕಾರವಾಗಿ ಅದು ನಿನಗ
1: ಸ್ವಾರ್ಥಿನಾಗಿದ್ರು
0: ಆ ಪ್ರಕಾರ ನೀ ನನಗ ಸ್ವಾರ್ಥಿನಾಗ್ತಾನೆ ಅಂದ್ರೆ ನನ್ನ ಹೊಟ್ಟಿರ್ತಕ್ಕಂತ ಮಾತ ನಿನ್ನ ಮುಂದಾರ ಹೇಳ್ತಾ ಇದ್ದೀನಿ ನೋಡು.
1: ಏನ ಆಗುವಂತ ಮಾತಿದ್ರ ಆಗ್ತಾನ, ಮತ್ ಆಗ್ಬಾರ್ದು ಅಂತ ಮಾತ್ ನೀ ಹೇಳಿದ್ರ ಹೆಂಗಾಗ್ಬೇಕಪ್ಪ
0: ತಾತ್ಯ? ಆಗಬೇಕನ್ನು ಅಂತ ಮಾತದಂತೆ ಹೇಳಿ
1: ಹೇಳಿ
0: ನಾನು ಇಲ್ಲಿಗೆ ಬಂದಿದ್ದೇನೆ. ನಿನ್ನನ್ನು ಈಗ ಸದ್ಯ ನಾನು ಕೇಳ್ತಾ ಇದ್ದೇನೆ.
1: ಏನ್ ಹೇಳ್ರಿ
0: ತಾತ್ಯ? ಮ್ಯಾಗಡಿ ಕೇರಿಯಲ್ಲಿ ಚುಮಣ ಚುಮಣಿ ಅನ್ನುವ ಪೂರ್ಣಾನೇನಾದ್ರೂ ನೋಡಿರಬಹುದೇನು?
1: ನೋಡಿದ್ರೆ ನೋಡಿರಬಹುದು
0: ತಾತ್ಯ. ಅವಳ ಮೇಲೆ ನನ್ನ ಮನಸ್ಸು ಆಗಿರಬಹುದು
1: ಆಗಿರಬಹುದು.
0: ಅವಳ ಮನೆಗೆ ಹೋಗಿ ನನ್ನ ರಂಗಮಂಚಕ್ಕ ಬಂದು ನಾನು ಹಾಸಿರುವ ಹೂವಿನ ಹಾಸಿಗೆಯ ಮೇಲೆ ಬಂದು ಕುಳಿತುಕೊಂಡು ನನ್ನ ಕೂಡ ಪ್ರೇಮದಿಂದ ನಗನಗತ್ತ ನಾಲ್ಕಾರ ಮಾತುಗಳನ್ನು ಮಾತಾಡಿ ಒಂದೇ ಒಂದು ಹೂವಿನ ಸೌಂದರ್ಯವನ್ನು ಕಂಡು ಹೂವಿಗೆ ಮುದ್ದನ್ನು ಕೊಟ್ಟಂತೆ ನನಗೆ ಒಂದೇ ಒಂದು ಮುದ್ದನ್ನು ಕೊಟ್ಟು ಎಲ್ಲಿಡಿಕೆತ್ತಿಂದ ಬಂದು ಹೋಗಂತ ಹೇಳಿ ಬರುವಂತವನಾಗು.
1: ಏನ ಈಗ ನೀ ಹೇಳೋದು ಹೆಂಗಾಯ್ತು
0: ತಾತ? ಹೆಂಗಾಯ್ತು?
1: ಹಸವಿಲ್ಲದೆ ಊಟವು, ಖುಷಿ ಇಲ್ಲದೆ ಮಾತವು, ನಿದ್ದಿಲ್ಲದ ಹಾಸಿಗೆವು ಕಸ್ಕುಡಿದಂತ ಸರ್ವಜ್ಞ.
0: ತಾತ್ಯ ತಾತ್ಯ
1: ಇರ್ಲಿ ಇರ್ಲಿ,
0: ಈ ಕೆಲಸ ಬಂದು
1: ನೀನು
0: ಹೋಗಲೇಬೇಕು ನೋಡು.
1: ಏನ
0: ಎಂತಿಂತ ದೇವ ಪುರುಷರು ಇಂತಿಂತ ಕಾರ್ಯಗಳನ್ನ ಮಾಡಿದಾರ?
1: ಯಾರು ಏನು ಮಾಡಿದಾರೆ?
0: ಹೌದಲ್ಲ, ಈ ನರಲೋಕದಲ್ಲಿ ಹುಟ್ಟಿ ಬಂದು ನೀನು ಮಾಡ್ಲಿಕ್ಕೆ ಯಾವ ದೊಡ್ಡ ತಪ್ಪದ? ಯಾರು ಏನ್ ಮಾಡಿದರು? ಸುಭದ್ರಾ ದೇವಿಯನ್ನ ದುರ್ಯೋಧನ ಕೊಡುವುದಾಗಿ ನಿಶ್ಚಯ ಮಾಡಿತ್ತೋ ಎಲ್ಲೋ
1: ಮಾಡಿತ್ತು.
0: ಅಂತ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ನಾವ ಆ ಸುಭದ್ರಾ ದೇವಿನ ತಂದ ಅರ್ಜುನಿಗೆ ಲಗ್ನವನ್ನು ಮಾಡಿ ಕೊಟ್ಟನೋ ಎಲ್ಲೋ
1: ಕೊಟ್ಟಿಲ್ಲ.
0: ಅಂತಿಂತ ದೇವ ಪುರುಷರಲ್ಲಿ ಇಂತಿಂತ ಕಾರ್ಯಗಳಾಗಿದಾವ
1: ಆಗಿದಾವ.
0: ಈ ನರಲೋಕದಲ್ಲಿ ಹುಟ್ಟಿ ಬಂದು ನೀನು ಒಲ್ಲಂತೆ ಹೇಳಕ್ಕೆ ಯಾವ ಮಾಡ್ಲಿಕ್ಕೆ ಯಾವ ದೊಡ್ಡ ತಪ್ಪದ?
1: ಹೆಂಗಂದ್ರಿ?
0: ಹೌದು.
1: ಏನ ನನ್ನ ಕೈಲಿ ಆಗುದು ನೋಡ್ರಿ
0: ತಾತ್ಯ. ಈ ಕೆಲಸ ಬಂದ ಏನಾಗ್ತದ?
1: ಏನಾಗ್ತದ?
0: ಎಲ್ಲಿ ಪ್ರೀತಿ ಇದೆ ಅಲ್ಲಿ ಪ್ರೇಮದ.
1: ಪ್ರೇಮದ?
0: ಹೌದಲ್ಲ.
1: ಹೌದು,
0: ಪ್ರೀತಿಯಿಂದ ಬಂದಾಗ, ಪ್ರೇಮದಿಂದ ಕೇಳಿದಾಗ, ಮನಸ್ಸಿನಿಂದ ಹೇಳಿದಾಗ, ಆತ್ಮತೆಯಿಂದ ಕೇಳಿದಾಗ ನೀನು ಹೋಗುವುದಿಲ್ಲವೆಂದು ಹೇಳಿದ್ರ ನನ್ನ ಮನಸ್ಸು ಹೆಂಗಾಗ್ತದ?
1: ಹೆಂಗಾಗ್ತದ?
0: ಒಬ್ಬ ರೈತನು ತನ್ನ ಹೊಲದಲ್ಲಿ ಬಂಗಾರದಂತ ಬೀಜವನ್ನು ಬಿತ್ತುವ ಸಮಯದಲ್ಲಿ ಅಕಸ್ಮಿತವಾಗಿ ಕೈಯ ಜಾರಿಯಾಗಲಿ, ಉಡೇ ಬಿಚ್ಚೆಯಾಗಲಿ, ಆ ಬಂಗಾರಂತ ಬೀಜವು ಭೂಮಿಗೆ ಬಿದ್ದಾಗ ಆ ರೈತನ ಮನಸ್ಸಿಗೆ ಎಷ್ಟೊಂದು ಕೆಟ್ಟ ಮನಸ್ಸವದವು. ನೀನು ಹೋಗುವುದಿಲ್ಲವೆಂದು ಹೇಳಿದ್ರ ನನ್ನ ಮನಸ್ಸಿಗೆ ಅಷ್ಟೊಂದು ಕೆಟ್ಟ ಅನಿಸ್ತದ.
1: ಅನಿಸ್ತದ?
0: ಹೌದಲ್ಲ. ಪ್ರೇಮದಿಂದ ಬಂದು ನಾನು ನಿನ್ನನ್ನು ಕೇಳಿದ್ರ ಉಲ್ಲಂತ ಹೇಳಕ್ ಹೋಗ್ಬೇಡ.
1: ಇಲ್ಲ,
0: ಈ ಕೆಲಸ ಬೇಗ ಆಗಲಿಕ್ಕೆ ಬೇಕು.
1: ಇರೋ ಟಾಪಿಕ್ ಹೇಳಪ್ಪ ಅಂತ
0: ಹಾಗಾಗಿ ಹೇಳ್ತೀನಿ ಕೇಳು.
1: ಹೇಳಪ್ಪ.

0: ನಾನು ಹೇಳೋ ಮಾತು ಗೊತ್ತಾಯ್ತು. ಏನು
1: ಹೇಳಪ್ಪ?
0: ಎಡಕ್ಕೆ ಎಲೆಗಾರ ಅಂಗಡಿ,
1: ಅಂಗಡಿ
0: ಬಲಕ ಬಂಗಾರ ಅಂಗಡಿ,
1: ಅಂಗಡಿ
0: ನಡುವ ಮಧ್ಯದ ಅದೇ ಚುಮ್ನಾನಮ್ಮ ನೋಡು. ಈ ಕುರಿತು ಹೇಳಿಕೊಂಡು
1: ಹಿಡ್ಕೊಂಡು
0: ನೀನಾದ್ರೂ ಹೋಗಿ ಬರುವಂತವನಾಗು.
1: ಈ ಪ್ರಕಾರ ಹೇಳಿದ ಗುರ್ತಾತೂಲ
0: ಇವನದೇ ತಾತ. ಅವಳ ಮನೆಯ ಬಾಗಿಲಿಗೆ ಕೆಂಪ ಹಸಿರು ಹಳದಿ ಬಣ್ಣದ
1: ಬಣ್ಣದ
0: ಹೌದಲ್ಲ, ಯಾವಾಗ ಇಲ್ಲಿ ತಿಂದ ಏನು ಪ್ರಮಾಣ ನಿಂತ ಇರ್ತಾಳ. ಈ ಕೂಡ ಹಿಡ್ಕೊಂಡು
1: ಹಿಡ್ಕೊಂಡು
0: ನೀನಾದ್ರೂ ಹೋಗಿ ಬರುವಂತವನಾಗು.
1: ಏನ ಆಕೆ ಮನೆಗೆ ಹೋಗ್ಬೇಕಾದ್ರ ಯಾವ ಪದ್ಧತಿಯಿಂದ ಹೋಗ್ಬೇಕಪ್ಪ?
0: ಹೆಂಗ ಹೋಗ್ಬೇಕು?
1: ಹೌದು
0: ತಾತ ಹೇಳ್ತೇನೆ ಕೇಳು.
1: ಹೇಳಪ್ಪ.

0: ಇದುವರೆಗೆ ಹುಕ್ಕೇರಿಯ ಕಾಡಪ್ಪ, ಮಲ್ಲಪ್ಪ, ಉಪ್ಪಾರ್ ಮತ್ತು ಸಂಗಡಿಗರಿಂದ ಡಪ್ಪಿನಾಟ, ಇದರಲ್ಲಿ ರಾಧಾಕೃಷ್ಣ ಸಂವಾದ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ದಿವ್ಯಾಂಗ ತರಂಗ.
1: ನಮ್ಮ ಡೆಸರ್ಟ್ ಅಂತ, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
2: ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ?
3: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
4: ಬಿಲ್ ಮಾಡ್ತಿದ್ದಾರೆ.
1: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
5: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಓಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
6: ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತ?
5: ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: कार्यक्रम दिव्यांग तरंग। ದಿವ್ಯಾಂಗ ತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೊಂದಿಗೆ ನಾನು ಮಂಜುಳಾ ವಡೇಕರ್. ಇವತ್ತಿನ ದಿವ್ಯಾಂಗ ತರಂಗ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ಅನ್ನೋದನ್ನ ನೋಡೋಣಂತ. ಹಲೋ, ದಿವ್ಯಾಂಗ ತರಂಗ ಕಾರ್ಯಕ್ರಮ. ಎಲ್ಲಿಂದ ಮಾತಾಡುತ್ತೀರಿ? ಏನ್ ಮಾಡ್ತೀರಿ ಬಸನ್ಗೌಡ ಅವ್ರೆ?
2: ಮೇಡಮ್, ಮೊದಲ ಲೆಕ್ಚರ್ ನೌಕರಿ ಮಾಡ್ತಿದ್ರು ಮೇಡಮ್. ಸ್ವಾಮೀಜಿ ಹೊಸಾಗಿಂದ ರಾಜೀನಾಮೆ ಕೊಟ್ಟು ಈಗ ಸ್ವಾಮೀಜಿ ಆಗಿದೆ ಮೇಡಮ್. ಭಕ್ತರು ಉದ್ಧಾರ ಮಾಡಿದ್ರು.
1: ಯಾವ ದಿವ್ಯಾಂಗವನ್ನ ತಾವ್ ಹೊಂದಿರಿ?
2: ಫುಲ್ ಬ್ಲೈಂಡ್ ರೀ ಮೇಡಮ್. ಎಂಎ ಬಿಎಡ್ ಆಗೈತ್ರಿ ಮೇಡಮ್.
1: ಬ್ಲೈಂಡ್ ಇದೀರಿ, ಆದ್ರೂ ನೀವು ಕಲ್ತೀರಿ.
2: ಅವಕಾಶ ಬೇಕು ಅನುಕಂಪ ಬೇಡ ಅಂತ ಇದು ಮಾಡ್ಕೊಂಡ್ರಿ ಮೇಡಮ್.
1: ಬ್ರೈಲ್ ಲಿಪಿ ಒಳಗ್ ಕಲ್ತೀರು?
2: ಬ್ರೈಲ್ ಲಿಪಿ ಒಳಗ ಕಲ್ತೇವ್ರಿ ಮೇಡಮ್. ಅದು ಮೇಜರ್ ಇಂಗ್ಲಿಷ್ ರೀ ಮೇಡಮ್ ನಮ್ಗೆ.
1: ಅದ್ರಲ್ಲಿ ಯಾವ ಹಾಡ ಅಂದ್ರಿ? ಬಾರೋ ಬಾರೋ.
2: ಹಲೋ ರೀ ಮೇಡಮ್.
1: ಹಲೋ.

0: ಗೆಳೆಯರಾದಂತ ಶಂಭುಲಿಂಗ್ರಿ ನಮ್ ಗುರು ಮುಖ್ಯ ಷಡವೇಶಯ ಗುರುಗಳ್ರಿ, ಮತ್ತ ವಿಜಯಕುಮಾರ್ ಸಬರಾದರು. ಇವ್ರಿಗೋಸ್ಕರ ಮೇಡಮ್,
1: ಎಲ್ಲರಿಗೂ ನಿಮ್ಮೆಲ್ಲರಿಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡ್ತಿದ್ದೀವಿ ಕೇಳಿ. ನಿಮ್ಮ ಹಾಡು ಪ್ರಸಾರ ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದ.

0: ஹலோ
1: ஹலோ, நான்
0: ஹலோ,
1: துருவ
0: திவ்ய.
1: ஆனந்த் சங்கரத்தை மாத்தாடி கட்டின்றி பாகல்கோடுதிருந்த
0: யார் மாத்தாடுதுரி?
1: துருவ ஆனந்த் சங்கரத்தை மாத்தாடி கட்டின்றி பாகல்கோடுதிருந்த நான் பிசிக்கல் ஹேண்டிகேப் பிளைண்ட் இன் கம்ப்ளீட்
0: ஹவுத்ரி
1: ஏதனந்து பிஹெச்டி மாதிரி கட்டினி ஹிஸ்ட்ரி அண்ட் ஆர்கியாலஜியோட விஜயநகர எஜுகேஷன் சிஸ்டம் அது பற்றி இது மாதிரி கட்டினி. ಆಮೇಲೆ ಎಲ್ಲ ಇಂಡಿಪೆಂಡೆಂಟ್ ಮಾಡ್ಕೊತೀನಿ ಮೇಡಮ್. ನಾನು
0: ಹೌದೌದು, ನೀವು ಹಿಂದಿನೂ ನನ್ಗೆ ಹೇಳಿದ್ರಿ ಮಾತನ್ನ,
1: ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ. ನಂಗೆ ಬೇಕಲ್ಲಿ ಧೈರ್ಯ ಬೇಡಬೇಡ್ರಿ, ನಾ ಫುಲ್ ಬ್ಲೈಂಡ್ ಇದ್ದೆಲ್ಲ ಕೇಳ್ಕೊಡಿನಿ. ಎರಡ್ ಸರಿ ಕೇಳ್ಕೊಂಡಿದ್ದೆ, ಫ್ರೀ ವರ್ಕ್ ಮಾಡಿದ್ದೆ. ಅದಕ್ಕೆ ಎಲ್ಲ ದಿವ್ಯಾಂಗರಿಗೆ ಹೇಳ್ತೀನಿ, ನಾ ಬ್ಲೈಂಡ್ ಇದ್ದಿದ್ದ ಲೈಕ್ ಕೇಳ್ಕೊಡಿನಿ. ಅದೀಗ ಅರ್ಥಾಗಿ ನನಗೆ ಪಿ ಎಚ್ ಡಿ ಮಾಡ್ಸೋ ಎಲ್ಲ ಕೊಡ್ತಾರೆ, ಒಬ್ಬರು ಎಟ್ಟ ಕೊಡ್ತಾರೆ. ಅದಕ್ಕೆ ಟಿಸಿ ಸಬ್ಮಿಟ್ ಮಾಡ್ಕೊತೀನಿ.
0: ಇವತ್ತು ಯಾವ ಹಾಡು ಕೇಳ್ಬೇಕಂತೀರಿ?
1: ವಿಜಯನಗರಕ್ಕೆ.
0: ಇವತ್ತು ಯಾವ ಹಾಡು ಕೇಳ್ಬೇಕಂತೀರಿ?
1: ಧ್ರುವ ಆನಂದ್ ಸಾಗರ್ಗೆ ಮಾತಾಡ್ತೀವಿ. ಹಾಲು ಕೊಡ್ರಿ.
0: ಗೊತ್ತಾಯ್ತ್ರಿ, ಇವತ್ತು ಯಾವ ಹಾಡು ಕೇಳ್ಬೇಕಂತೀರಿ ಧ್ರುವ ಅವ್ರೆ?
1: ನನಗೆ ಸಾಕ್ಷಾತ್ಕಾರ ಏನು ಪಿವಿ ಶ್ರೀನಿವಾಸ ಅವ್ರ ಸಂಗಡಿಗೆ ಹಾಡು ಬೇಕಾಯ್ತು ರೀ. ಜನ್ಮ ಜನ್ಮದ ಅನುಬಂಧ ಅಂತ ಹೇಗೆ ಭಾಷೆ ಅದು, ಅದು ರೀಬರ್ತ್ ಮೇಲೆ ಅದ. ತಾವು ಏನ್ ಮಾಡ್ತೀವಿ ಅದೇ ನಮ್ಗೆ ಸಿಗ್ತದೆ. ನಾವು ರೀಬರ್ತ್ ಮೇಲೆ ಬಹಳ ನಂಬಿಕೆ ಇದೆ, ಅದನ್ನ ಹಾಡ್ಬೇಕಾಯ್ತು. ಅದಕ್ಕೆ ನಾ ಲೈಫ್ ಫೇಸ್ ಮಾಡಿ ಎಲ್ಲ ದಿವ್ಯಾಂಗದ ಹೇಳ್ತೀನಿ. ಲೈಫ್ ಫೇಸ್ ಮಾಡಿ ಬ್ಲೈಂಡ್ ಇದ್ದು ಹೇಳ್ತೀನಿ. ಕೆ ಪಿ ಸಿ ಸೆಲೆಕ್ಷನ್ ಇದೆ, ಎಮ್ ಎ ಮಾಡೀನಿ, ಪಿ ಎಚ್ ಡಿ ಮಾಡ್ಲಿಕ್ಕೆ ಹಿಸ್ಟ್ರಿ ಒಳಗೆ.
0: ಸರಿ,
1: ದಿವ್ಯಾಂಗದ ಪ್ಲೀಸ್. ಅದಕ್ಕೆ
0: ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರು ಹಾಡಿದಂತ ಹಾಡನ್ನ
1: ನೋಡ್ಕೋತೀನಿ. ತೋಟ ಮಾಡ್ಲಿಕ್ಕೆ ಅಲ್ಲಿ ಒಂದು ಹಾರ್ಟಿಕಲ್ಚರ್ ಮನಿ ಸಿಕ್ಕದ ತೋಟ ಮಾಡ್ಕೊತೀನಿ.
0: ಆಯ್ತು ಆಯ್ತು,
1: ಕನಕಾಕ್ಷಿಲ್ಲ ಮಾಡ್ತೀನಿ.
0: ಓಕೆ, ಮಾಡಿ. ನಿಮ್ಮ ನೆಚ್ಚಿನ ಹಾಡು ಪ್ರಸಾರ ಆಗ್ತದೆ ಕೇಳಿದ್ರು ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಯೆಸ್ ಯೆಸ್, ಥ್ಯಾಂಕ್ ಯು.

0: ಹಲೋ, ದಿವ್ಯಾಂಗ ತರಂಗ ಕಾರ್ಯಕ್ರಮ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡಿದ್ರಿ?
1: ನಾನು ದಾಸ್ತಿಕೋಪದಿಂದ ಬಸವರಾಜ್ ಮಾತಾಡುವ.
0: ದಾಸ್ತಿಕೋಪದಿಂದ ಬಸವರಾಜ್, ಏನ್ ಮಾಡ್ತೀರಿ ಬಸವರಾಜ್ ಅವರು?
1: ನಾವು ಹೊರಮನೆ ಮಾಡ್ತಾ. ನಮ್ಮ ಮಗ ಪೋಲಿಯೋ ಆಗೈತೆ ಮೇಡಮ್.
0: ನೀವು ಬ್ಲೈಂಡ್ ಅದಿರಿ?
1: ನಮ್ಮ ಮಗ ಅದಾನ ಮೇಡಮ್.
0: ಮತ್ತೆ ನೀವು ಇದು ದಿವ್ಯಾಂಗ ತರಂಗದವರಿಗೆ ಮಾತ್ರ?
1: ಅದು ಅವನು ಕೈಯಾಗಿ ಕೊಟ್ಟಿದ್ದೀರಿ ಮೇಡಮ್.
0: ಕೊಡ್ರಿ ಕೊಡ್ರಿ. ಹಲೋ
2: ಹಲೋ
3: ಹಲೋ, ಏನ್ ಆರಾಮದಿರಿ?
0: ಆರಾಮದೀವಿ, ನೀವ್ ಹೆಂಗಿದ್ದೀರಿ?
3: ನಾವು ಆರಾಮದವ. ನಾನು ಎಸ್ಎಲ್ ಕಾರ್ತಿಕಲ್ಲಿ ಅಲಾಳಿ.
0: ಹಲೋ, ಯಾವ ಹಾಡ್ಬೇಕು ತಮ್ಗ?
3: ನಮಗ ಅನ್ನ ತಂಗಿ ಪಿಚ್ಚಲ್ ಹಾಸಲಿ.
0: ಏನ್ ಹೆಸರು ತಮ್ದು?
3: ಕಾರ್ತಿಕಲ್ಲಿ.
0: ಕಾರ್ತಿಕ, ಏನ್ ಮಾಡ್ತೀರಿ ಕಾರ್ತಿಕ್ ಅವ್ರೆ?
3: ನಾವ ಏನು ಇಲ್ಲ,
0: ಏನೂ ಇಲ್ಲ.
3: ಹಂಗ ಕೊಂಡು ನಮಗ ಅದರ ಹಾಕ ಬೋಲಲ್ಲಿ.
0: ಅಣ್ಣ ತಂಗಿ ಚಿತ್ರದ ಗೀತೆ ಯಾವ್ದ್ರ ಹಾಕ್ಲಿ ಅದ್ರಲ್ಲಿ?
3: ಲಾಕೆ ಕತ್ತು ಅಣ್ಣ ತಂಗಿ ಹಾಕಲಿ.
0: ಆಯ್ತು.
3: ಹಾ.

ಹಲೋ, ದಿವ್ಯಾಂಗ ತರಂಗ ಕಾರ್ಯಕ್ರಮ. ನಮಸ್ಕಾರ, ಯಾರು ಮಾತಾಡಿದ್ರಿ? ಯಾರು ಮಾತಾಡಿದ್ರಿ? ಯಾರ್ರಿ? ಶ್ರೀಧರ್ ಅವ್ರೆ, ಏನ್ ಮಾಡ್ತೀರಿ ತಾವು? ಹ್ಯಾಂಡಿಕ್ಯಾಪ್ಡ್ ಅದರಿ. ಏನು ಈಗ ಏನು ಕೆಲಸ ಮಾಡ್ತೀರಿ? ಉದ್ಯೋಗ ಏನು ಮಾಡ್ತೀರಿ? ಹೌದಾ? ಯಾವ ಹಾಡನ್ನ ಕೇಳ್ಬೇಕಂತೀರಿ? ಯಾವುದು? ರವಿಚಂದ್ರನ. ತಮ್ಮ ಧ್ವನಿ ನನಗೆ ಕೇಳವಲ್ತು, ಸ್ವಲ್ಪ ಹೊರಗೆ ಬಂದು ಮಾತಾಡ್ರಿ. ಹೌದಾ? ಆಯ್ತು, ಹಂಗಾದ್ರೆ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡ್ತೀವಿ, ಕೇಳಿ.

0: హలో, దివ్యాంగ తరంగ కార్యక్రమా? హలో హలో, దివ్యాంగ తరంగ కార్యక్రమా? హలో
1: హలో,
0: నమస్కార. దివ్యాంగ తరంగ కార్యక్రమ?
1: నమస్కారం. హనుమంతరాయ అంట.
0: హనుమంతరాయ, ఏం మాట్లాడతీరి?
1: ನಾನು ಎಸ್ಐ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಎಸ್ಐ ಚಿ
0: ತಾವು ಯಾವ ದಿವ್ಯಾಂಗವನ್ನು ಹೊಂದಿರಿ?
1: ನಾನು ಬ್ಲೈಂಡ್. ಮ್ಯಾಮ್,
0: ಬ್ಲೈಂಡ್ ಇದ್ದೀರಿ?
1: ಹೌದಾ.
0: ನಮ್ಮ ರೇಡಿಯೋ ಕೇಳ್ತೀರಿ?
1: ಕೇಳ್ತಾರೆ. ನಾನು ಫ್ರೀ ಟೈಮ್ ಇದ್ದಾಗ ಕೇಳ್ತಾ ಇರ್ತೀನಿ. ಆಫೀಸ್ ಅಲ್ಲಿ ಇದೆ, ಅದ್ರ ಇದೇ ಕಾರ್ಯಕ್ರಮ ಕೇಳ್ಕೊಂಡು ಕೇಳ್ಬೇಕಂತಾನೆ ಸ್ವಲ್ಪ ಟೈಮ್ ಬಿಡು ಮಾಡ್ಕೊಂಡೆ. ಹಾಫ್ ಆನ್ ಅವರ್ ಅಲ್ಲಂತ ಟೀ ಬ್ರೇಕ್ ಟೈಮ್ ಅಲ್ಲಿ. ನಾನು ಬೆಂಗಳೂರಲ್ಲಿ, ಬೆಂಗಳೂರಿಂದ ಕರೆ ಮಾಡ್ತಾರೆ. ಮ್ಯಾಮ್,
0: ಬೆಂಗಳೂರಿಂದ ಮಾಡ್ತಾ ಇದ್ದೀರಿ? ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೆ ನಿಮ್ಗೆ ಧಾರವಾಡದ ಆಕಾಶವಾಣಿ ಕೇಂದ್ರದಿಂದ?
1: ಆಲ್ಮೋಸ್ಟ್ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ. ನಾನು ಇಂಥದ್ದೇ ಅಂತ ಹೇಳಕ್ಕಾಗಲ್ಲ, ತುಂಬಾ ಇಷ್ಟ ಆಗ್ತಾ ಇರ್ತದೆ. ಕರೆಗೊಂದು ಗೀತೆಗಳು ಟ್ರೈ ಮಾಡ್ತಾ ಇರ್ತೀನಿ. ತುಂಬಾ ಲೈನ್ ಸಿಗೋದಿಲ್ಲ, ತುಂಬಾ ಲೈನ್.
0: ತುಂಬಾ ಜನ ಮಾಡ್ತಿರ್ತಾರಲ್ಲ ಅದಕ್ಕೆ. ಈಗ ನೀವು ಮೊದಲೇ ಟೈಮ್ ಕರೆ ಮಾಡಿರಿ ನಮ್ಗೆ?
1: ಇಲ್ಲ ಮ್ಯಾಮ್, ಲಾಸ್ಟ್ ಇಯರ್ ನರೇಂದ್ರ ಸರ್ ಇದ್ದಾಗ ಅವಾಗ ಮಾತಾಡಿದ್ದೆ, ತುಂಬಾ ವರ್ಷ ಆಯ್ತಲ್ಲ.
0: ಹೌದು. ಯಾವ ಹಾಡನ್ನ ಕೇಳ್ಬೇಕು, ಯಾವ ಹಾಡನ್ನ ಕೇಳ್ಬೇಕಂತೀರಿ ತಾವು?
1: ನನಗೆ ಹಾಡೇನು ಇಷ್ಟ ಅಲ್ಲ ಮ್ಯಾಮ್. ನನಗೆ ಮೇನ್ ಆಗಿ ಮಾತಾಡೋದು, ಆಮೇಲೆ ನಮ್ಮ ನಮ್ಮ ದಿವ್ಯಾಂಗರಿಗೆ ಒಂದು ಏನಾದ್ರೂ ನನ್ನ ಹೇಳದಂತ ವಿಚಾರ.
0: ಏನ್ ಸಂದೇಶ ನೀಡ್ತೀರಿ ಉಳಿದ ದಿವ್ಯಾಂಗರಿಗೆ ತಾವು?
1: ನೋಡಿ, ನಾನು ನನ್ನಂತ ನೀವು ನಾನು ಎಜುಕೇಶನ್ ಎಲ್ಲ ನಾನು ಅಂದ್ರೆ ನಾನು ಮಿಡಿಲ್ ಬ್ಲೈಂಡ್. ಉದ್ದಾಗಿಂದ ನಾನು 14 ವರ್ಷ ಚೆನ್ನಾಗಿದ್ದೆ. 14 ವರ್ಷ ಕಣ್ಣಿಂದ ಇದಾದ್ಮೇಲೆ ನನಗೆ ಬೆಂಗಳೂರಿಗೆ ಬಂದು ಸ್ಕೂಲು ಕಾಲೇಜ್ ಎಲ್ಲ ಓದಿ ಬೆಂಗಳೂರಲ್ಲೇ ನಾನು ಜಾಬ್ ಪಡ್ಕೊಂಡೆ. ಎಕ್ಸಾಮ್ ಎಲ್ಲ ಬರ್ದು ನಂತರನೇ ಬೇರೆ ಬೇರೆ ಸುಮಾರು ಜನ ತಿನ್ನ ತಂದೆ ತಾಯಿಗಳು ಮನೇಲಿ ಈಗಲೂ ಅಂಗವಿಕಲರು ಇದಾರೆ. ಅವರು ಅವ್ರನ್ನ ಎಜುಕೇಶನ್ ಅಂದ್ರೆ ಓದ್ಸಕ್ ಅವ್ರ ಮನೆಯಿಂದ ಬಿಡಲ್ಲ. ಅವರು ಅವ್ರನ್ನ ಸ್ವಲ್ಪ ಅದರ ತಂದೆ ತಾಯಿಗಳಿಗೆ ಹೇಳ್ಕೊಂತೀನಿ.
0: ಅವ್ರನ್ನ
1: ಎಜುಕೇಶನ್ ಮಾಡ್ತೀವಿ. ಅವ್ರ ನಮ್ ಬ್ರೈಲ್ ಲಿಪಿ ಎಲ್ಲ ತರದ ಇದೆಯಲ್ಲ ಈಗ.
0: ಹೌದು, ಬ್ರೈಲ್ ಲಿಪಿ.
1: ಸಾಮಾನ್ಯ ಜನ ತರ ನಾವು ಕಾಲೇಜಿಗೆ ಹೋಗ್ತಿವಿ, ಅದನ್ನ ಪಾಠ ಕೇಳ್ತೀವಿ, ರೆಕಾರ್ಡಿಂಗ್ ಮಾಡ್ಕೊಂಡು ನಾವನ್ನ ರೀಡ್ ಮಾಡ್ತೀವಿ. ಸುಮಾರು ಸಂಸ್ಥೆಗಳೆಲ್ಲ ಇದಾವೆ, ಅದಕ್ಕಂತಾನೆ ಎಲ್ಲ. ಇವಾಗ ಕಂಪ್ಯೂಟರ್ ಟ್ರೈನಿಂಗ್ ಮಾಡ್ತೀನಿ, ನಾನು ಇವಾಗ ಕಂಪ್ಯೂಟರ್ ವರ್ಕ್ ಮಾಡೋದು. ನಾವೆಲ್ಲ ಸಾಫ್ಟ್ವೇರ್ ಇರುತ್ತೆ, ಜಾಸ್ ಮತ್ತೆ ಎನ್ಬಿಡಿ ಅಂತ. ಅದ್ರ ಮುಖಾಂತರ ನಾವು ಎಲ್ಲಾ ತರ ವರ್ಕ್ ಮಾಡೋದು. ನೀವ್ ಹೆಂಗ್ ವರ್ಕ್ ಮಾಡ್ತೀರ ನಾರ್ಮಲ್ ಆಗಿ, ಎಲ್ಲಾ ತರನು ವರ್ಕ್ ಮಾಡ್ತೀವಿ ನಾವು.
0: ಆಯ್ತು, ನಿಮ್ಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಮತ್ತೊಂದು ಕರೆ ತಗೋತೀನಿ. ನಮಸ್ಕಾರ. ಹಲೋ.
2: ಹಲೋ ಮೇಡಮ್, ನಮಸ್ತೆ. ಮೇಡಮ್
0: ನಮಸ್ತೆ, ಯಾರು ಮಾತಾಡಿದ್ರಿ?
2: ನನ್ನ ಹೆಸರು ಯಲ್ಲಪ್ಪ ಅಂತ. ಮೇಡಮ್,
0: ಎಲ್ಲಿಂದ ಮಾತಾಡ್ತೀರಿ?
2: ಮೇಡಮ್, ಹೊನ್ನಾಳಿಯಿಂದ ಮಾತಾಡ್ತಿದ್ದೀನಿ. ಮೇಡಮ್,
0: ಯಾವ ದಿವ್ಯಾಂಗ ಅಂತ ಹೊಂದಿರಿ?
2: ನಾನು ಬ್ಲೈಂಡ್ ಇದ್ದೀನಿ. ಮೇಡಮ್,
0: ಯಾವ ಹಾಡು ಕೇಳ್ಬೇಕಂತೀರಿ ಇವತ್ತು?
2: ಮೇಡಮ್, ನಾನು ನೀಡು ಶಿವ, ಶಿವಯೋಗಿ ಪಂಚಾಕ್ಷರಿಯಿಂದ ನೀಡು ಶಿವ ಅಂತ ಹೇಳಿದ್ದೀನಿ.
0: ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ್ದು ನೀಡು ಶಿವ.
2: ಹಾಂ ಮೇಡಮ್, ಗಾನಯೋಗಿ ಪಂಚಾಕ್ಷರಿ.
0: ಆಯ್ತು, ನಿಮ್ಮ ನೆಚ್ಚಿನ. ಧನ್ಯವಾದಗಳು.
2: ಥ್ಯಾಂಕ್ ಯು.

ಇದುವರೆಗೆ ದಿವ್ಯಾಂಗ ತರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಮಂಜುಳಾ ವಡೇಕರ್, ತಾಂತ್ರಿಕ ಸಹಾಯ ನೀಡಿದವರು ಅನಿಲ್ ಹಂಚಿನ್ಮನಿ ಹಾಗೂ ಉಮೇಶ್ ತಳಬಾಯಿ. ಆಕಾಶವಾಣಿ ಧಾರವಾಡ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದೀಗ

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ರಾಜಪ್ರಭು ಧೋತ್ರೆ ಅವರ ಗಾಯನದಲ್ಲಿ ಕೇಳಿ ರಾಗ ಭಟಿಯಾರ್, ವಿಲಂಬಿತ್ ಏಕ್ತಾಲ್ ಧೃತ್ ತೇಂತಾಲ್, ತಬಲಾ ಸಾಥಿ ಶರಣಪ್ಪ ಜಿ ಕಲಬುರ್ಗಿ, ಹಾರ್ಮೋನಿಯಂ ಅಶ್ವಿನ್ ವಲಾವಲ್ಕರ್.

ಇದುವರೆಗೆ ರಾಜಪ್ರಭು ಧೋತ್ರೆ ಅವರ ಗಾಯನದಲ್ಲಿ ರಾಗ ಭಟಿಯಾರ್ ಕೇಳಿದಿರಿ. ಇವರಿಗೆ ತಬಲಾ ಸಾಥ್ ನೀಡಿದವರು ಶರಣಪ್ಪ ಜಿ ಕಲಬುರ್ಗಿ, ಹಾರ್ಮೋನಿಯಂ ಸಾಥ್ ನೀಡಿದವರು ಅಶ್ವಿನ್ ವಲಾವಲ್ಕರ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ ಕೇಳುತ್ತೀರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವೇಗಗೊಳಿಸಿ ಕೈಗಾರಿಕೆ ಹೂಡಿಕೆದಾರರಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಲಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಮಂಡಳಿ ಹಾಗೂ ಕರ್ನಾಟಕ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ಚಾಲ್ತಿಯಲ್ಲಿರುವ ಯೋಜನೆಗಳು ಹಾಗೂ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಅಭಿವೃದ್ಧಿ ಯೋಜನೆಗಳ ಕುರಿತು ಮಹತ್ವದ ಮಾತುಕತೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಡಮಾಡುವ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿ ರಾಂಪುರ ಗ್ರಾಮದ ಗೌರಮ್ಮ ಸಿದ್ದಲಿಂಗಯ್ಯ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಒಟ್ಟು 8 ಜನ ಮಹಿಳೆಯರು ಭಾಜನರಾಗಿದ್ದಾರೆ. ಕಲಬುರಗಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನಿಸಿ ಗೌರವಿಸಲಾಯಿತು. ಕಡ್ಡಿ ರಾಂಪುರ ಗ್ರಾಮದಲ್ಲಿ ಸಾವಯವ ಕೃಷಿ ಕೈಗೊಂಡು ವಿವಿಧ ಬೆಳೆಗಳನ್ನು ಬೆಳೆಯುತ್ತಿರುವ ಗೌರಮ್ಮ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ತಮ್ಮೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗೌರಮ್ಮ. ಕಟ್ರಾಂಪುರ ಗ್ರಾಮದಲ್ಲಿ 12 ಎಕರೆ ಜಮೀನಿದೆ. ಬಾಳೆ, ತೆಂಗು, ಅಡಿಕೆ, ಲೆಮನ್, ನುಗ್ಗೆಕಾಯಿ, ಕಬ್ಬು, ಮಾವು, ಟೀಕುಡ್ಡು ಎಲ್ಲಾ ಸೇರಿಸಿ ಸಮಗ್ರ ಕೃಷಿ ಮಾಡಲಾಗಿದೆ. ಹನಿ ನೀರಾವರಿ ಯೋಜನೆ ಮಾಡಲಾಗಿದೆ. ಇವೆಲ್ಲ ಪ್ರಯತ್ನದಿಂದ ನನಗೆ ಕಲ್ಯಾಣ ಕರ್ನಾಟಕದಿಂದ ವಿಜಯನಗರ ಡಿಸ್ಟಿಕ್ಗೆ ನನಗೆ ಅವಾರ್ಡ್ ಸಿಕ್ಕಿದೆ. ಉತ್ತಮ ರೈತ ಮಹಿಳೆ ಎಂದು ನನಗೆ ಪ್ರಶಸ್ತಿ ಸಿಕ್ಕಿದೆ.
0: ಕೊಪ್ಪಳ ತೋಟಗಾರಿಕೆ ಇಲಾಖೆ ವತಿಯಿಂದ ನಗರದ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ 10ನೇ ವರ್ಷದ ಮಾವು ಮೇಳಕ್ಕೆ ಚಾಲನೆ ದೊರೆತಿದೆ. 22ರವರೆಗೆ ಜರುಗುವ 10 ದಿನಗಳ ಮಾವು ಮೇಳದಲ್ಲಿ ಕೇಸರ್, ದಶಹರಿ, ತೋತಾಪುರಿ, ಮಲ್ಲಿಕ, ಬೆನೆಶಾನ್, ಸಿಂಧೂರಿ, ಇಮಾಮ್ ಪಸಂದ್ ಸೇರಿದಂತೆ ವಿವಿಧ ತಳಿ ಮಾವುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ನಡೆಯಲಿದೆ. 100ಕ್ಕೂ ಹೆಚ್ಚಿನ ಸಂಖ್ಯೆಯ ಮಾವು ಬೆಳೆಗಾರರು ಮಾವು ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. 10ನೇ ವರ್ಷದ ಮಾವು ಮೇಳದ ಅಂಗವಾಗಿ ಆಯೋಜಿತ ಛಾಯಾಚಿತ್ರ ಪ್ರದರ್ಶನವನ್ನು ವೀಕ್ಷಿಸಿದ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 16, 17 ಹಾಗೂ 18ರಂದು 3 ದಿನಗಳ ಕಾಲ ಮಾವು ಮೇಳ 2026 ಆಯೋಜಿಸಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೆ ಮಹದೇಶ್ವರ ಬೆಟ್ಟ ಹಾಗೂ ನಾಗಮಲೆಗೆ ಪಾದಯಾತ್ರೆ ಮೂಲಕ ತೆರಳಲು ಜಾತ್ರಾ ಅವಧಿಯಲ್ಲಿ ಮಾತ್ರ ಅವಕಾಶ ನೀಡಲಾಗುವುದು ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನಾಗಮಲೆಗೆ ತೆರಳುತ್ತಿದ್ದ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟ ಹಿನ್ನೆಲೆ ಕಾವೇರಿ ಹಾಗೂ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಅಧಿಕಾರಿಗಳೊಂದಿಗೆ ವರ್ಚುವಲ್ ಮೂಲಕ ಸಭೆ ನಡೆಸಿದ ಸಚಿವರು, ಮಹದೇಶ್ವರ ಬೆಟ್ಟಕ್ಕೆ ಶಿವರಾತ್ರಿ, ಯುಗಾದಿ, ಜಾತ್ರೆ ವೇಳೆ ಮಾತ್ರವೇ ಕಾಲ್ನಡಿಗೆಯಲ್ಲಿ ಸಾಗಲು ಅವಕಾಶ ನೀಡುವಂತೆ ನಿರ್ದೇಶಿಸಿದರು. ವಿಶ್ವಪ್ರಸಿದ್ಧ ಹಂಪಿಯಲ್ಲಿ ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿರುವ ಹೋಮ್ಸ್ಟೇ, ವಸತಿಗೃಹ ಹಾಗೂ ಗೆಸ್ಟ್ ಹೌಸ್ಗಳ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ ನೇತೃತ್ವದ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಿತು. ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ತಾಪಮಾನ ಏರಿಕೆಯಾಗುವ ಸಾಧ್ಯತೆ ಇದ್ದು, ನಾಗರಿಕರು ಮುಂಜಾಗ್ರತೆ ಕ್ರಮಗಳನ್ನು ಪಾಲಿಸಿ ಸುರಕ್ಷಿತರಾಗಿರುವಂತೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಮರುಕಳಿಸುವ ಗ್ರಾಮಗಳನ್ನು ಗುರುತಿಸಿ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆ ಮಾಡಲು ಕ್ರಮ ವಹಿಸುವಂತೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ತಾಪಮಾನ ಏರಿಕೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಚ್ಚರ ವಹಿಸಬೇಕು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಮರ್ಪಕ ಕುಡಿಯುವ ನೀರಿನ ಪೂರೈಕೆಯಾಗುತ್ತಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ 60ನೇ ಘಟಿಕೋತ್ಸವ

0: ನಾಳೆ ಬೆಳಗ್ಗೆ 11:30 ಜಿಕೆ ವಿಕೆ ಆವರಣದಲ್ಲಿರುವ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಮಾವೇಶ ಭವನದಲ್ಲಿ ಜರುಗಲಿದೆ. ಇಂದು ಹಿರಿಯ ಸಾಹಿತಿ ಪದ್ಮವಿಭೂಷಣ ಆರ್ ಕೆ ನಾರಾಯಣ್ ಅವರ ಪುಣ್ಯತಿಥಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಆರ್ ಕೆ ನಾರಾಯಣ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಬಾಗಲಕೋಟೆ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಖರೀದಿ ಪ್ರಕ್ರಿಯೆ ಆರಂಭಿಸಲಾಗಿದ್ದು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರ ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರಿಯ ಸ್ವಾಗತ ಕೇಳುಗರೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಂದಿಗೆ ಸಂದರ್ಶನ.
2: ಕೇಳುಗರೆ ನಮಸ್ಕಾರ. ಬಾಡಿದ ಹೂಗಳು, ಮೊಗ್ಗುಗಳು, ಒಣಗಿದ ಎಲೆಗಳನ್ನ ಎಸೆಯುವುದು ನಾವು ಸಾಮಾನ್ಯ. ಆದರೆ ಪಡುಬಿದ್ರಿಯ ಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರು ಅವುಗಳಿಗೆ ಜೀವ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚಿತ್ರಕಲಾವಿದೆಯಾಗಿ ಸುಮಾರು 23 ವರ್ಷಗಳ ಅನುಭವ ಅವರದು. ಇದೀಗ ನಮ್ಮ ಜೊತೆ ಮಾತನಾಡುವುದಕ್ಕೆ ಬಂದಿದ್ದಾರೆ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
3: ನಮಸ್ತೆ ಮೇಡಮ್.
2: ಸಾಮಾನ್ಯವಾಗಿ ಮನೆಯಲ್ಲಿ ದೇವರಿಗೆ ಇಡುವಂತ ಹೂವು ಇರಬಹುದು ಅಥವಾ ಮನೆಯ ಅಂಗಳದಲ್ಲಿ ಅರಳಿದಂತಹ ಹೂಗಳು ಬಾಡಿ ಹೋದಾಗ ಅದನ್ನ ಬಿಸಾಡುವಂತದ್ದು ಸಾಮಾನ್ಯ. ಆದ್ರೆ ನೀವಕ್ಕೆ ಒಂದು ಮರುಜೀವ ಕೊಡುವಂತಹ ಕೆಲಸವನ್ನ ಮಾಡಿದ್ದೀರಿ. ಹೇಗೆ ಮೇಡಮ್, ಹೇಗೆ ಆರಂಭ ಆಯ್ತು, ಹೇಗೆ ಹೊಳೆಯಿತು ನಿಮಗೆ ಆ ಒಂದು ಕಲ್ಪನೆಗಳು?
3: ಇಡುವಂತದ್ದು ಅದು ನನ್ಗೆ ತುಂಬಾ ಥ್ರಿಲ್ ಅನಿಸ್ತಾ ಇತ್ತು, ತುಂಬಾ ಖುಷಿ ಆಗ್ತಾ ಇತ್ತು ಎಷ್ಟೋ ದಿನಗಳ ನಂತರ ನೋಡಿದ ಕೂಡಲೇ. ಯಾಕಂದ್ರೆ ಹಸಿಲೆ ಇದ್ದದ್ದು ಅದು ಒಂಥರ ಹಳದಿ ತರ ಒಂಥರ ಕಂದು ಬಣ್ಣಕ್ಕೆ ತಿರುಗುವಂತದ್ದು, ಅದು ಯಾವಾಗ್ಲೂ ನನ್ನ ಮನಸ್ಸಲ್ಲಿ ನನ್ಗೆ ತಲೆಯಲ್ಲಿ ಇತ್ತು ಏನಾದ್ರೂ ಇದ್ರಲ್ಲಿ ಒಂದು ಮಾಡ್ಬೇಕು ಅಂತ. ಬಹುಶಃ ಟೈಮು ಸಿಕ್ಕಿರಲಿಲ್ಲ, ಬಹುಶಃ ನಾನಾಗ ಕಲಾವಿದೆಯೂ ಆಗಿರ್ಲಿಲ್ಲ. ಒಂದು ಸಹಜ ಒಂದು ಬಾಲ್ಯತನ ಹೇಗಿತ್ತು ಹಾಗೆಲ್ಲ ಹಾಗೇನೆ ಇತ್ತು. 1999 ನಾನು BGM ಸ್ಕೂಲ್ ಆಫ್ ಆರ್ಟ್ ಅಲ್ಲಿ ಮೊಹಮ್ಮದ್ ಸರ್ ಇಂದ ಚಿತ್ರಕಲೆಯನ್ನು ಅಭ್ಯಾಸ ಮಾಡಿಕೊಂಡಿದ್ದೆ. ನಂತರ ನನ್ನ ಈ ಕಲೆ ಆರಂಭ ಹೀಗೆ ಆಯ್ತು. ನಂತರ ಇದು ನನ್ನ ಊರಲ್ಲಿ ಬಂದ ತೋಟ ಮಾಡ್ಕೊಂಡಾಗ ಈ ಎಲೆಗಳನ್ನೆಲ್ಲ ನೋಡುವಾಗ ಆಸಕ್ತಿ ಹೊಳಿತಾ ಇತ್ತು. ಮೊದ್ಲು ಮಾಡ್ತಾ ಇದ್ದೆಲ್ಲ ಯಾಕೆ ಈಗ ಬಿಟ್ಟು ಬಿಟ್ಟೆ ಅಂತ ಪುನಃ ಪುಸ್ತಕದೊಳಗೆ ಇಡುದು. ಅದು ಒಂದು ಒಂದು ಮೆಥಡ್ ಆಕ್ಚುಲಿ ನನ್ನ ಕೃತಿಗಳಲ್ಲಿ ಒಂದು ಮೆಥಡ್ ಎಲೆಗಳನ್ನು ಮಣಗಿಸಿರುವಂತ.
2: ಹಾಗೆ ನಿಮ್ದು ಆ ಒಂದು ಕಲಾಕೃತಿಗೆ ಜೀವ ಬಂದಿರುವಂತದ್ದು ನಿಮ್ಮ ಬಾಲ್ಯದ ಕನಸು.
3: ಒಣಗಿಸ್ತಾ ಇದ್ದೆ, ಬಟ್ ಏನೋ ಒಂದು ಮಾಡ್ಬೇಕು ಅಂತ ಇತ್ತು, ತುಮೂಲ ಇತ್ತು, ಆಸಕ್ತಿ ಇತ್ತು. ನನ್ನಿಂದ ಮೊದ್ಲಿಂದ ನನಗೊಂದು ಸಂಶೋಧನಾತ್ಮಕ ಒಂದು ಪ್ರವೃತ್ತಿ ಯಾಕೆ ಬಂತು, ಹೇಗೆ ಬರ್ತದೆ. ಚಿಕ್ಕದಿಲ್ಲಿರುವಾಗ್ಲೂ ನನ್ನ ಅಪ್ಪನಿಗೆ ಯಾವಾಗ್ಲೂ ತುಂಬಾ ಅಪ್ಪ ಹೇಳುದು, ಎಷ್ಟು ಪ್ರಶ್ನೆ ಕೇಳ, ನೀನು ಉತ್ತರ ಹುಡ್ಕೊಳ್ಬೇಕು ಎಲ್ಲದಕ್ಕೆ ಅಂತ. ಕೆಲವೊಂದು ಪುಸ್ತಕಗಳ ಮೂಲಕ ಹುಡ್ಕೊಳ್ತಾ ಇದ್ದೆ. ಮತ್ತೆ ಈಗ ಅದೇ ಸಂಶೋಧನಾತ್ಮಕ ಪ್ರವೃತ್ತಿಯೇ ನನ್ಗೆ ಮೋಸ್ಟ್ಲಿ ಈ ಕಲೆಗೆ ಒಂದು ಸಾಧನ ಆಗಿರ್ಬಹುದು ಅಂತ ಅನಿಸ್ತದೆ.
2: ಈಗ ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ ಆಯ್ತು ಮೇಡಮ್, ನೀವು ಬೆಳೆದಿದ್ದು?
3: ನಾನು ಆಕ್ಚುಲಿ ಹುಟ್ಟಿ ಬೆಳೆದಿದ್ದು ಅಲಿಗ್ರಾಮ ಕೋಟ, ಉಡುಪಿ ಜಿಲ್ಲೆ ಬರ್ತದೆ. ನಂತರ ನನ್ನ ತಂದೆಗೆ ವರ್ಗಾವಣೆ, ಅವರು ಆರೋಗ್ಯ ಇಲಾಖೆಯಲ್ಲಿ ಇದ್ರು, ಹಾಗಾಗಿ ಸಾಲಿಗ್ರಾಮ, ಸಾಗರ ಮತ್ತೆ ಉಡುಪಿ ಮಂಗಳೂರಲ್ಲಿ ಎಲ್ಲ ಆಯ್ತು. ಮದುವೆ ಆಗಿ ನಾನು 13 ವರ್ಷಗಳ ಕಾಲ ಶಾರ್ಜಾದಲ್ಲಿದ್ದೆ, UAE. ಹಾಗೆ ಅಲ್ಲಿ ಹೋದಾಗ್ಲೂ ಹಾಗೆ ನನ್ಗೆ ಅದೇ ನಾನು ಹೇಳಿದಲ್ಲ, ನನ್ಗೇನು ಸಮಥಿಂಗ್ ಇಸ್ ಮಿಸ್ಸಿಂಗ್, ನನ್ಗೆ ಅದೊಂದು ಒಂದು ಏನೋ ಒಂದು ಮಿಸ್ ಆಗ್ತಾ ಇತ್ತು ಅನಿಸ್ತಾ ಇತ್ತು.
2: ಅಲ್ಲಿ ಶಾರ್ಜಾದಲ್ಲಿ ಇರುವಾಗ ನೀವು ಏನು ಚಿತ್ರ ಬಿಡಿಸುವಂತದ್ದು ಯಾವ್ದು ಮಾಡ್ತಾ ಇರ್ಲಿಲ್ಲ?
3: ಇಲ್ಲ, ಮಾಡ್ತಾ ಇದ್ದೆ ನಾನು. ಅದೇನು 1999 ನನ್ಗೆ ಮದ್ವೆ ಆಗಿ ನಾನು ಅಲ್ಲಿ ಹೋದಾಗ ಸಾಫ್ಟ್ವೇರ್ ಅಲ್ಲಿ ಇದ್ದೆ. ಎಲ್ಲ ಮಹಿಳೆಯರ ಹಾಗೆ ಮಗುವನ್ನು ನೋಡ್ಕೊಳ್ಳೋದು ಯಾರು, ಅದೆಲ್ಲ ಒಂದು ಪ್ರಶ್ನೆ ಮೂಡಿ ಬಂದಾಗ ಜಾಬ್ ಬಿಟ್ಟಿದ್ದೆ. ಆಗ ಅದೇ ಟೈಮ್ ಅಲ್ಲಿ ಮಗಳು KG-1 ಹೋಗುವಾಗ ನಾನು ಅಲ್ಲಿ ಶಾರ್ಜಾ ಆರ್ಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಕಲ್ಪ್ಚರ್, ಸಿರಾಮಿಕ್ಸ್, ಗ್ರಾಫಿಕ್ಸ್ ಮತ್ತೆ ಪೇಂಟಿಂಗ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಅದು ಕಂಟಿನ್ಯೂ ಆಗೇ ಇತ್ತು. ನಂದು ಮನೆ ಕೆಲಸದೊಂದಿಗೆ ದಿನ ಒಂದು 7-8

0: ಗಂಟೆಗಳ ಕಾಲ ನಾನು ಕೂತ್ಕೊಂಡು ಆರ್ಟ್ ಮಾಡುವಂತದ್ದು ಇದ್ದೇ ಇತ್ತು.
1: ಯಾವ್ದೆಲ್ಲ ಆರ್ಟ್ಗಳನ್ನ ಮಾಡ್ತೀರಿ?
0: ವಾಟರ್ ಕಲರ್ ಪೇಂಟಿಂಗ್ಸ್, ಅದರಲ್ಲೆಲ್ಲ ಲ್ಯಾಂಡ್ಸ್ಕೇಪ್, ಸೀಸ್ಕೇಪ್ ಅಂತೆಲ್ಲ ಬರ್ತದೆ. ಈಗ ನಮ್ಮ ಡೆಸರ್ಟ್ ಅನ್ನೆಲ್ಲ ನಾವು ಸ್ಪಾಟ್ ಪೇಂಟಿಂಗ್ ತರ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಅಕ್ರಿಲಿಕ್ ಪೇಂಟಿಂಗ್ ಕೂಡ ಮಾಡ್ತಾ ಇದ್ದೆ. ಅದರಲ್ಲಿ ನಾನು ಹೆಚ್ಚಾಗಿ ಹೂಗಳ ಬಗ್ಗೆ, ನನ್ನ ಕೊಲೀಗ್ಸ್ ಕೂಡ ಯಾವಾಗ್ಲೂ ಕೇಳುದು, ಎಂತ ನಿಂಗೆ ಹೂ ಮತ್ತೆ ಎಲೆ ಬಿಟ್ಟರೆ ಬೇರೆ ಎಂತ ಕಾಣುದಿಲ್ವಾ ಅಂದ್ರೆ ಎಷ್ಟು ಮಾಡುದು ಅಂತ. ಬಟ್ ನನ್ಗೆ ಎಷ್ಟು ಮಾಡಿದ್ರು ಸಹ, ನಾನು ಪೋರ್ಟ್ರೇಟ್ ಎಲ್ಲ ಮಾಡಿದ್ದೇನೆ ಇಲ್ಲ ಅಂತಲ್ಲ, ಲ್ಯಾಂಡ್ಸ್ಕೇಪ್ ಸೀಸ್ಕೇಪ್ ಎಲ್ಲ ತುಂಬಾ ಮಾಡಿದ್ದೇನೆ, ಬೇಕಾದಷ್ಟು ಮಾಡಿದ್ದೇನೆ. ಸಾಧಾರಣ ಒಂದು 200-300 ಜಾಸ್ತಿಯೇ ಮಾಡಿದಿರ್ಬಹುದು. ಬಟ್ ಆದ್ರೆ ನನ್ಗೆ ಒಂದು ಒಳಗಿಂದ ಒಂದು ಏನೋ ಒಂದು, ನನ್ಗೆ ಅದೊಂದು ಹೂವನ್ನು ನೋಡಿದಾಗ ಒಂದು ಖುಷಿ ಉಂಟಲ್ಲ, ಅದು ಬೇರೆ ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ನಂದು ಎಲ್ಲ ಹೆಚ್ಚಾಗಿ ಪೇಂಟಿಂಗ್ಸ್ ಕೂಡ ಎಲ್ಲ ಕೂಡ ಹಾಗೇನೆ ಅಕ್ರಿಲಿಕ್ ಅಲ್ಲಿ ಮಾಡಿದ್ವು. ಎಲ್ಲ ಹೆಚ್ಚಿನದೆಲ್ಲ ಹೂಳು ಎಲೆಗಳು ಇದೇ ಎಲ್ಲ ನನ್ಗೆ ತುಂಬಾ ಇಷ್ಟ ಆಗ್ತಾ ಇತ್ತು.
1: ಚಿತ್ರಕಲೆ ಅಂತ ಬಂದಾಗ ಅಲ್ಲಿ ನಮಗೆ ಪೇಂಟಿಂಗ್ ಅದೆಲ್ಲವೂ ಬಂದು ಬಿಡ್ತದೆ. ಈಗ ನೀವು ಆಯ್ಕೆ ಮಾಡಿಕೊಂಡಿರುವಂತದ್ದು ಎಲೆಗಳದ್ದೇ, ಎಲೆಗಳನ್ನ ಒಣಗಿಸಿ ಅದಕ್ಕೆ ಒಂದು ಹೊಸ ಕಲೆಯನ್ನ ತುಂಬಿಸುವಂತದ್ದು. ಈಗ ಅದು ಹೇಗೆ ಮಾಡ್ತೀರಿ ಅನ್ನುವಂಥದ್ದನ್ನ ಹೇಳಿ.
0: ಅಂದ್ರೆ ಇದ್ರೆ ಫಸ್ಟ್ ಆಫ್ ಆಲ್ ನಾನು ಗಾರ್ಡನ್ ಮಾಡ್ಕೊಂಡಾಗ, ತೋಟ ಮಾಡ್ಕೊಂಡಾಗ ನನ್ಗೆ ಮನೆ ಒಳಗೆ ನೋಡಿದ ಕೂಡಲೇ ಇದು ನಂಗೆ ಹಕ್ಕಿಯ ಕೊಕ್ಕಿನ ಹಾಗೆ ಕಾಣುವಂತದ್ದು, ಅದರದ್ದು ಬಾಲದ ಹಾಗೆ ಕಾಣುವಂತದ್ದು, ಏನೋ ಚಿಟ್ಟೆ ಹಾಗೆ ಕಾಣುವಂತದ್ದು,
1: ನನ್ನ ಕಲ್ಪನೆಗೆ
0: ಹಾಗೆ ಆಗ್ತಾ ಇತ್ತು. ನನ್ಗದು ತುಂಬಾ ವಿಚಿತ್ರ ಕೂಡ ಆಗ್ತದೆ, ಯಾಕಂದ್ರೆ ನಾವು 13-11 ವರ್ಷ ಡೆಲ್ಲಿಯಲ್ಲಿ ಕೂಡ ಇದ್ದೆ ನಾನು, ಗುರುಗಾಮ್ ಅಲ್ಲಿ ಕೂಡ. ಅವಾಗ ನನ್ಗೆ ಆಗ್ತಿತ್ತು, ಅಂದ್ರೆ ನನ್ನ ಮನಸ್ಥಿತಿ ಸರಿ ಇಲ್ವಾ, ಅಂದ್ರೆ ಏನೋ ನನ್ಗೆ ಯಾಕೆ ಈಗ ಮನೋವಿಕಾರ ಆಗ್ತಾ ಉಂಟಾ. ಅಂದ್ರೆ ಕೆಲವೊಮ್ಮೆ ನಾವು ಕೆಲವು ಚೇಂಜಸ್ ಅನ್ನು ಹೇಳ್ಕೊಳ್ಳುದಿಲ್ಲ, ಎಲ್ಲರ ಹತ್ರ ಹೇಳ್ತೇವೆ ಇಲ್ಲ ನಾವು ಅಡ್ಜಸ್ಟ್ ಆಗ್ತೇವೆ ಇಲ್ಲ ಅಂತ, ಆದ್ರೆ ಮನಸ್ಸು ನಮ್ದು ಕೇಳುದಿಲ್ಲ, ಅದು ಇನ್ನೂ ಒಂಥರ ಕಾಣಿಸ್ತದೆ ಅಂತ ಅನಿಸ್ತದೆ. ಮತ್ತೆ ನಾನು ಹೀಗೆ ನನ್ನ ಗಂಡನ ಹತ್ರ ಹೇಳ್ತಾ ಇದ್ದೆ, ಇಲ್ಲ ನೋಡು ನಿಂಗೆ ಹಾಗಂದ್ರೆ ನೀನು ಅದನ್ನು ಒಣಗಿಸಿ ಏನಾದ್ರೆ ಮಾಡು ಅಂತ ಅವ್ರು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಅದು ಕೂಡ ಹಾಗೆ, ನಿಮ್ಗೆ ಎಲ್ಲಾ ಎಲೆಗಳು ಕೂಡ ಇದರಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ. ಈಗಿದ ಎಲೆ ಹೇಳಿದ ಕೂಡಲೇ, ಅಂದ್ರೆ ನನ್ನ ಹತ್ರಕ್ಕೆ ಒಂದು 300 ಜಾತಿಯ ಗಿಡಗಳಿದ್ರೆ ಒಂದು 3 ಜಾತಿಯ ಗಿಡಗಳು ಮಾತ್ರ ಲಾಂಗ್ ಲಾಸ್ಟಿಂಗ್ ಬರ್ತದೆ, ಡ್ರೈ ಆಗ್ತದೆ ನಿಮ್ಗೆ. ಬಟ್ ಇದರಲ್ಲಿ ಈಗ ನಾವೀಗ ಒಂದು ಇದನ್ನೊಂದು ಗಿಫ್ಟ್ ಕೂಡ ಕೊಡ್ಲೆ, ಅಟ್ ಲೀಸ್ಟ್ ಒಂದು 2-3 ವರ್ಷ ಆದ್ರೂ ಅದೊಂದು ಬರ್ಬೇಕು,
1: ಬಾಳಿಕೆ ಬರ್ಬೇಕು.
0: ಹೌದು, ಇಟ್ಕೊಳ್ಳಿ ಬಿಡ್ಲಿ ಅದು ಬೇರೆ ವಿಷಯ. ಯಾಕಂದ್ರೆ ನಾನು ಫಸ್ಟ್ ಎಲ್ಲ ಈ ಗೊರಟೆ ಹೂ, ದಾಸವಾಳ ನಮ್ದಿಲ್ಲ ಆಗ, ಎಲ್ಲ ಸ್ಟಾರ್ಟಿಂಗ್ ಅದು ರಿಸರ್ಚ್ ತರನೆ ಅಂತ ಹೇಳ್ಬೋದು ಮಾಡ್ತಾ ಇದ್ದೆ. ಬಟ್ ಅದು ಫಂಗಸ್ ಬರ್ತಾ ಇತ್ತು, ಕಲರ್ ಫೇಡ್ ಆಗ್ತಾ ಇತ್ತು. ಸೊ ಮತ್ತೆ ಅದು ತುಂಬಾ ಆಸಕ್ತಿ ಉಳಿತಾ ಇತ್ತು, ಯಾಕಂದ್ರೆ ನಾನು ಫಸ್ಟ್ ಒಂದು ದಿನಕ್ಕೆ ಒಂದು 20 ಜಾತಿಯ ಎಲೆಗಳನ್ನು ಪುಸ್ತಕದೊಳಗೆ ಇಟ್ಟು ಮತ್ತೆ ಒಂದು 25 ದಿನ ಬಿಟ್ಟು ನಂತರ ನೋಡಿದಾಗ ಒಂದು ಸಹ ಉಳಿಯುವುದಂತಿರ್ಲಿಲ್ಲ. ಮತ್ತೆ ನೆಕ್ಸ್ಟ್ ಇಯರ್ ಪುನಃ ಮರಳಿ ಪ್ರಯತ್ನ, ಇದು ನಂದು ಬಹುಶಃ ಇದು 10 ವರ್ಷಗಳ ಕಾಲ ಪ್ರಯತ್ನವೇ ಇದು, ಮತ್ತೆ ಏನಲ್ಲ ಪ್ರಯೋಗಾತ್ಮಕ. ಅಂದ್ರೆ ಈಗ ಯಾರಾದ್ರೂ ಒಂದು ಹೊಸ ಎಲೆ ತಂದುಕೊಟ್ಟು, ನೀವು ಹೂ ತಂದುಕೊಟ್ಟು ನೀವು ಡ್ರೈ ಮಾಡಿ ಅಂದ್ರೆ ನಾನು ಕೂಡ್ಲೇ ಮಾಡ್ಲಿಕ್ಕೆ ಕೇಳುದಿಲ್ಲ, ಯಾಕಂದ್ರೆ ನನ್ಗೆ ಅದು ನೋಡ್ಬೇಕು ಫಂಗಸ್ ಬರಬಾರ್ದು ಮೇನ್, ಮತ್ತೆ ನಿಮ್ಗೆ ಕಲರ್ ಫೇಡ್ ಆಗ್ಬಾರ್ದು. ಈಗ ನಾವು ಒಮ್ಮೆ ಯೂಸ್ ಮಾಡಿದ ಮೇಲೆ ಕಲರ್ ಫೇಡ್ ಆಗ್ಬಾರ್ದು, ಅದೇನೆ ರಿಟೇನ್ ಆಗಿರ್ಬೋದು. ಮತ್ತೆ ಇದು
1: ಎಲ್ಲ ಎಲೆಗಳು ಬರ್ತವ ಹಾಗೆ
0: ಇಲ್ಲ, ಅದೇ ನಾನು ಹೇಳಿದಲ್ಲ ನಿಮ್ಗೆ ಈಗ 300 ಜಾತಿಯ ಎಲೆಗಳು ಇದ್ರೆ ಒಂದು 2-3 ಮಾತ್ರ ಇಂತ ಒಂದು ಕ್ಯಾಟಗರಿಗೆ ಬರ್ತದೆ. ಕಲೆ ಒಂದು ಎಲೆಗಳನ್ನು ನೋಡುವಾಗ ನಾನು ಮಾಡಿರುವಂತದ್ದೇನಿಲ್ಲ, ಇದೆಲ್ಲ ದೇವರ ಸೃಷ್ಟಿ ಅಷ್ಟೇ, ಅದನ್ನ ನಾನು ಒಂದು ಫೈಂಡ್ ಔಟ್ ಮಾಡ್ತಾ ಇದ್ದೆ ಅಷ್ಟೇ. ಸುಮಾರು ಒಂದು 40 ವರ್ಷಗಳ ಕೆಳಗಡೆ ಈ ಗುಲುಗುಂಜಿ, ಮಂಜುಟ್ಟಿ, ಸೀಡ್ಸ್ ಎಲ್ಲ ಕಲರ್ಫುಲ್,
1: ಹೌದು
0: ಅದು ತುಂಬಾ ಖುಷಿ ಆಗ್ತದಲ್ಲ ಅದನ್ನ ನೋಡುವಾಗ. ಹಾಗೆ ಈಗ ನಮ್ಗೆ ಈ ಮಳೆಗಾಲದಲ್ಲಿ ಈ ಒಣಗಿದ ಮರ ಇರ್ತದಲ್ಲ ಅದ್ರಲ್ಲಿ ನಾಯಿ ಕೊಡೆ ಹಾಗೆ ಒಂದು ಬರ್ತದೆ, ಅಣಬೆ ಬುಡ್ಫಂಗಿ ಅಂತ ಹೇಳುದು ಆಕ್ಚುಲಿ ಕರೆಕ್ಟ್ ವರ್ಡ್. ಸೊ ಅದನ್ನು ಕೂಡ ಹಾಗೆ ಡ್ರೈ ಕಲೆಕ್ಟ್ ಮಾಡುದು, ಇಡುದು, ಡ್ರೈ ಆಗಿರ್ತದ ಅದು. ಬಟ್ ಅದು ನೋಡಿ ಹೀಗೆ ಒಂದು 8-10 ವರ್ಷ ನೋಡ್ತಾ ಇದ್ವಿ ಅಷ್ಟು, ಒಂದು 4-5 ವರ್ಷ ಗೊತ್ತಾಗ್ತದೆ ನಮ್ಗೆ ಫಂಗಸ್ ಅಟ್ಯಾಕ್ ಆಗುದಾದ್ರೆ ಏನೇ ಇದ್ರು ನಿಮ್ಗೆ 1 ವರ್ಷದೊಳಗೆ ಅಷ್ಟೇ, ಅದು ಯಾವ್ದಕ್ಕೆ ಅಟ್ಯಾಕ್ ಬರುದಿಲ್ಲ ಅಂತಹ ವಸ್ತುಗಳನ್ನು ಮಾತ್ರ ಇದು ಮಾಡ್ತದೆ. ಇದು ಒಂದು ಮೆಥಡ್ ಪುಸ್ತಕದಲ್ಲಿ ಇಡುವಂತದ್ದು, ಪುಸ್ತಕದೊಳಗೆ ಇಟ್ಟು ವೆಯ್ಟ್ ಎಲ್ಲ ಕರೆಕ್ಟ್ ಇಡಬೇಕು, ಅರ್ಜೆಂಟ್ ಮಾಡ್ಲಿಕ್ಕಿಲ್ಲ ನಿಮ್ಗೆ, ಎಷ್ಟು ತಾಳ್ಮೆ ಬೇಕಂದ್ರೆ ಈಗ ನಾವೇ ಅರ್ಜೆಂಟ್ ಅಲ್ಲಿ ಹೋಗಿದ್ದು ಓವರ್ ಲ್ಯಾಪ್ ಮಾಡಿಟ್ರೆ ಲೀವ್ಸ್ ಎಲ್ಲ ಅದೆಲ್ಲ ಆಗ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಎಲೆಗಳೆಲ್ಲ ಸರಿಯಾಗಿ ಡ್ರೈ ಆಗುದಿಲ್ಲ. ಮತ್ತೆ ಕುತೂಹಲಕ್ಕೆ 2 ದಿನ ಬಿಟ್ಟು ಓಪನ್ ಮಾಡ್ತೇನೆ ಇಲ್ಲ, ನೋ, ನೀವು ಏನ್ ಮಾಡಿರು ಒಮ್ಮೆ ನಿಮ್ಗೆ ಅದು ಫುಲ್ ಏರ್ಟೈಟ್ ಆಗಿರ್ಬೇಕು. ಸೊ ತರ ಮಾಡ್ಕೊಂಡು ಹೋಗ್ಬೋದು, ಇದು ಒಂದು ಮೆಥಡ್. ಸೆಕೆಂಡ್ ಇಸ್ ನಿಮ್ಗೆ ನ್ಯಾಚುರಲ್ ಆಗಿ ಡ್ರೈ ಆಗುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ಲಕ್ಕಿ ಬ್ಯಾಂಬೂ ಪ್ಲಾಂಟ್ ಅಂತ ಹೇಳಿ ವಾಸ್ತು ಗಿಡ ಅಂತ ಹೇಳ್ತಾ, ಅದು ಗಿಡ ಕೂಡ ಹಾಗೇನೆ. ನಿಮ್ಗೆ ಅದನ್ನೊಂದು ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೇಕು, ಇದ್ರಲ್ಲಿ ಮೇನ್ ಇರೋದು ಏನಿಲ್ಲ, ಅಬ್ಸರ್ವೇಷನ್, ನಿಮ್ದು ಹೇಗೆ ಕ್ರಿಯೇಟಿವ್ ಥಿಂಕಿಂಗ್ ಇರ್ತದೆ, ಇನ್ನೋವೇಟಿವ್ ಐಡಿಯಾಸ್ ಕೂಡ. ಅದು ನ್ಯಾಚುರಲ್ ಆಗಿ ಡ್ರೈ ಆದಾಗ ನಿಮ್ಗದು ಟೆಕ್ಸ್ಚರ್ ಇಸ್ ಎಂಟೈರ್ಲಿ ಡಿಫ್ರೆಂಟ್, ಅದು ತುಂಬಾ ಖುಷಿ ಕೊಡ್ತಾ ಇತ್ತು. ಅಂದ್ರೆ ನಿಮ್ಗೆ ಅದು ಮಳೆಗಾಲದಲ್ಲಿ ಕೂಡ ಹಾಗೆ ಸಿಕ್ಕುದಿಲ್ಲ, ತುಂಬಾ ಬಿರು ಬಿಸಿಲಿನಲ್ಲಿ ಕೂಡ ಆತರ ಸಿಕ್ಕುದಿಲ್ಲ. ನಿಮ್ಗೆ ಮೇನ್ ಸಿಕ್ಕುವಂತದ್ದು ಈ ಚಳಿ.

0: ಚಳಿಗಾಲದ ಟೈಮಲ್ಲಿ ಕೂಡ. ಸೊ ಇದು ಒಂದು ಸೆಕೆಂಡ್ ನ್ಯಾಚುರಲ್ ಆಗಿ, ಆಗ ನಾನು ಹೇಳಿದ್ರೆ ಉಡ್ಸಂಗಿ ಕೂಡ ನ್ಯಾಚುರಲ್ ಆಗಿ ಸಿಕ್ಕುವಂತದ್ದು, ಮಂಜುಟ್ಟಿ, ಗುಂಜಿ, ಹೀಗೆ ಕೆಲವು ಜಾತಿಯ ಗಿಡಗಳಿಗೆ ಬಟನ್ ರೋಸ್ ಹೇಳ್ತೇವಲ್ಲ ನಾವು, ಅದು ಕೂಡ ಹಾಗೆ ಗಿಡದಲ್ಲೇ ಅದು ನಾರ್ಮಲ್ ಆಗಿ ಡ್ರೈ ಆದ್ರೆ ನಿಮ್ಗೆ ಅದಕ್ಕೆ ಫಂಗಸ್ ಬರುದಿಲ್ಲ, ಉದುರುದಿಲ್ಲ. ಮೇನ್ ನೀವು ಅದು ಕೂಡ ನೋಡ್ಬೇಕಾಗ್ತದೆ, ಉದುರಬಾರ್ದು. ಆಮೇಲೆ ಅದಿಟ್ಟ ಮೇಲೆ ಕಲರ್ ಚೇಂಜ್ ಆಗಬಾರ್ದು. ಕೆಲವು ನಿಮ್ಗೆ ಡ್ರೈ ಆಗ್ತದೆ, ಬಟ್ ಸ್ಲೋಲಿ ಕಲರ್ ಚೇಂಜಸ್ ಆಗ್ತದೆ, ಉದುರದೆ. ಇದು ಎರಡನೇ ಮೆಥಡ್ ಆಗ್ತದೆ. ಮತ್ತೆ ಕೆಲವು ಜಾತಿಯ ಗುಲಾಬಿಗಳನ್ನು ನಾವು ಹ್ಯಾಂಗಿಂಗ್ ಅಪ್ ಸೈಡ್ ಡೌನ್, ಅಂದ್ರೆ ನಾವು ಏನಾದ್ರೆ ಒಂದು ಹ್ಯಾಂಗರಿಗೋ ಏನಾದ್ರೂ ಒಂದಿಷ್ಟು ಕಟ್ಟಿ ಬಿಟ್ಟು, ತುಂಬಾ ಡಾರ್ಕ್ ಕಲರ್ಸ್ ಹೂಗಳನ್ನು ಕೂಡ ನಾವು ತಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನಿಮ್ಗೆ ಡ್ರೈ ಆಗ್ತದೆ, ಆದ್ರೆ ಕಲರ್ ಬಿಡ್ತದೆ. ಪೇಪರ್ ಅಲ್ಲಿ ಮಾಡ್ತಾ ಇರಲ್ಲ, ಅದರ ಮೇಲೆ ಕಲರ್ ಎಲ್ಲ ಬಿಡ್ತದೆ. ಸೊ ನಾವು ಇದೆ ತುಂಬಾ ಈ ಎಲ್ಲಾ ಅಂಶಗಳನ್ನು ನಾವು ನೋಡಿಕೊಂಡು ಇದನ್ನು ಅಬ್ಸರ್ವ್ ಮಾಡಿ ಮಾಡಿ ಈಗ ಗೊತ್ತಾಗ್ತದೆ. ಅಥವಾ ಕಲರ್ ಬಿಡುವುದಿದ್ರು ಕೂಡ ನಾವು ಅದ್ರ ಕೆಳಗಡೆ ಬೇರೆ ಏನೋ ಒಂದು ಎಲೆಯನ್ನಿಟ್ಟು ಕಲರ್ ಬಿದ್ದಿರುವಂತದ್ದು, ಆ ಎಲೆಗಳು ಆ ಹೂವುಗಳು ಪೇಪರ್ಗೆ ಟಚ್ ಆಗದಿದ್ದ ಹಾಗೆ, ಅಂದ್ರೆ ಸುಮಾರು ಟೆಕ್ನಿಕ್ಸ್ ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದೆ. ಆಕ್ಚುಲಿ ನನಗೆ ಬಿಗಿನಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು, ಎಲ್ಲ ಪುಸ್ತಕಗಳನ್ನೆಲ್ಲ ಓದುದು, ಲೈಬ್ರರಿಯಿಂದ ತರೋದು, ಡ್ರಾಯಿಂಗ್ ಮೆಥಡ್ ಅಂತ ಹೇಳ್ಕೊಂಡು. ಬಟ್ ಇದರಲ್ಲಿ ಅಂತ ಯಾರು ಇಷ್ಟು ತನಕ ಅಂತ ಒಂದು ಕೂಲಂಕುಷವಾಗಿ ಮಾಡಿದ್ದಂತ ಇಲ್ಲ, ಜಸ್ಟ್ ಎಲೆಗಳನ್ನು ಇಟ್ಟಿದಾರಷ್ಟೇ. ಇವನು ಜಾಪನೀಸ್ ನವರು ಮತ್ತೆ ನಮ್ಮ ಚೈನೀಸ್ ನವರಲ್ಲ, ಬಟ್ ಇಷ್ಟೊಂದು ಈ ತರ ಕಂಪೋಸ್ ಮಾಡಿದವ್ರು ಯಾರು ಇಲ್ಲ ಅಂತ ಹೇಳ್ಕೊಂಡು ಬಹುಶಃ ಎಲ್ಲರೂ ಹೇಳ್ತಾ ಇದ್ರು. ನಮ್ಮ ಹ್ಯಾಂಡಿಕ್ರಾಫ್ಟ್ಸ್ ಡಿಪಾರ್ಟ್ಮೆಂಟ್ ನವರು ಕೂಡ ಇದ್ರ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ.
1: ಈಗ ಅದು ನೀವು ಪುಸ್ತಕದ ಎಡೆಯಲ್ಲಿ ಇಡುವಂತದ್ದು ಅಂತ ಹೇಳಿ, ಈಗ ಅದು ಎಂತ ಬರ್ದ ಪುಸ್ತಕದ ಎಡೆಯಲ್ಲಿ ಇಟ್ಟರೆ ಬರ್ದ ಪುಸ್ತಕದ ಪ್ರಿಂಟ್ ಎಲ್ಲ ಅದಕ್ಕೆ ಹಿಡ್ಕೊಳ್ಳಿಲ್ಲ.
0: ನಿಮ್ಗೆ ದ ಬೆಸ್ಟ್ ಅಂದ್ರೆ ನಮ್ದು ನ್ಯೂಸ್ ಪೇಪರ್ ಬರ್ತದಲ್ಲ, ನಾಟ್ ಗ್ಲಾಸಿ ಟೈಪ್ ಆಲ್ಸೋ, ನಾರ್ಮಲಿ ಪೇಪರ್ ನಾವು ಯೂಸ್ ಮಾಡ್ತೇವಲ್ಲ ಅದರ ಒಳಗೆ ಇಡಬಹುದು. ಅದರ ಒಳಗೆ ಇಟ್ಟು ವೆಯ್ಟ್ ಇಡಬೇಕು. ವೆಯ್ಟ್ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು 22-25 ಒಂದು ಪೇಪರ್ ಇಟ್ಟರೆ ಇಡಬಹುದು. ನಿಮ್ಗೆ ಒಂದು 8 ಪೇಪರ್ ಅದೇ ಫಸ್ಟ್ ಹೇಳಿದ್ರೆ ಓವರ್ ಲ್ಯಾಪ್ ಮಾಡ್ಲಿಕ್ಕಿಲ್ಲ, ಮತ್ತೆ ನಿಮ್ಗೆ ನೀವು ಇಟ್ಟ ಮೇಲೆ ಸರಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಬೇಕು ಪೇಪರ್ ಅನ್ನು. ಮತ್ತೆ ವೆಯ್ಟ್ ಕೂಡ ಹಾಗೆ ಒಂದು ಸಾಧಾರಣ ಒಂದು 25-30 ಕೆಜಿ ಜಾಸ್ತಿ ಇಟ್ಟರು ಅಡ್ಡಿಲ್ಲ ನಿಮ್ಗೆ. ಅಷ್ಟು ವೆಯ್ಟ್ನಷ್ಟು ನಿಮ್ಗೆ ಏನಾದ್ರೆ ಭಾರವಾದ ವಸ್ತುಗಳು, ಅದು ಭಾರವಾದ ವಸ್ತುಗಳಂದ್ರೆ ಒಂದ್ ಸೈಡ್ ಎತ್ತರ ಮತ್ತೊಂದು ಕಡೆ ಎಲ್ಲ ಸೇಮ್ ಯೂನಿಫಾರ್ಮ್ ಇರಬೇಕು. ವೆಯ್ಟ್ ಎಲ್ಲ ಕರೆಕ್ಟ್ ಎಷ್ಟಿಗೆ ಬರ್ಲಿಕ್ಕೆ ಇರ್ತದೆ, ಅಂದ್ರೆ ಒಂದ್ ಸೈಡ್ 40 ಕೆಜಿ ಮತ್ತೊಂದ್ ಸೈಡ್ 20 ಕೆಜಿ ಹಾಗಲ್ಲ ಅಲ್ಲ, ಆದ್ರೆ ವೆಯ್ಟ್ ಎಲ್ಲ ಕರೆಕ್ಟ್ ಇರಬೇಕು, ಆಗ ಮಾತ್ರ ಅದು ಡ್ರೈಯಿಂಗ್ ಎಲ್ಲ ಕರೆಕ್ಟ್ ಆಗಿ ಆಗ್ತದೆ. 25 ದಿನ ಆದ್ರೂ ಮಿನಿಮಮ್ ಬೇಕೇ. ಬಟ್ ಈ ಮೆಥಡ್ ಕೂಡ ನಿಮ್ಗೆ ಮಳೆಗಾಲದಲ್ಲಿ ಎಲ್ಲ ಆಗುದಿಲ್ಲ. ಆ ಮಳೆಗಾಲದಲ್ಲಿ
1: ಫಂಗಸ್
0: ಅಂದ್ರೆ ನೀರಿನ ಅಂಶ ಇರ್ತದಲ್ಲ ನಿಮ್ಗೆ. ಈಗ ಗಿಡಗಳಿಂದ ನೀವು ತೆಗೆಯುವಾಗ್ಲೂ ಕೂಡ ಎಲೆಗಳಾಗ್ಲಿ ಹೂಗಳಾಗ್ಲಿ ಏನೇ ತೆಗೆಯುವಾಗ್ಲೂ ಕೂಡ ಟ್ವಿಗ್ಸ್ ಈ ಗೆಲ್ಲುಗಳನ್ನು ತೆಗೆಯುವ ಕೂಡ ನೀರಿನ ಅಂಶ ಇರಬಾರ್ದು. ಚಳಿಗಾಲದಲ್ಲಿ ಕೂಡ ಆಗೋದಿಲ್ಲ. ಅಂದ್ರೆ ನಿಮ್ಗೆ ಯಾವುದೋ ಹೊತ್ತಿಗೆ ನಿಮ್ಗೆ ನನ್ಗೆ ಇವತ್ತು ಪುರ್ಸೋತು ಸಣ್ಣ ಹೋಗಿ ನಾನು ಎಲ್ಲೇ ತೆಗ್ದೆ ಇಲ್ಲ, ಇದು ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದ್ದು. ಅಂದ್ರೆ ಬೆಳಿಗ್ಗೆ 8-10 ಒಳಗೆ ನೀವು ಗಾರ್ಡನ್ ಗೆ ಹೋಗಿ ತೆಗೆದ್ರೆ ಮಿಸ್ಟ್ ಈ ಮಂಜು ಎಲ್ಲ ಇಲ್ದಿದ್ದಾಗ ಆ ಟೈಮಲ್ಲಿ ಮಾತ್ರ. ಈಗ ರಾ ಮೆಟೀರಿಯಲ್ ಕಲೆಕ್ಷನ್ ನನ್ಗೆ ಬಹುಶಃ ಒಂದು 50-60 ದಿವಸ ಅಷ್ಟೇ ವರ್ಷದಲ್ಲಿ, 360 ದಿವಸದಲ್ಲಿ. ಎಲ್ಲ ದಿವಸಗಳಲ್ಲಿ ಆಗೋದಿಲ್ಲ. ನಿಮ್ಗೆ 10 ನಂತರ ಎಲ್ಲ ತೆಗ್ದಾಗ್ತದಂದ್ರೆ ಆಗದೇ ಇರಲಬಹುದು, ಬಟ್ ಆಗ್ತದೆ. ಹೆಚ್ಚಾಗಿ ಏನಂದ್ರೆ ಫಂಗಸ್ ಎಲ್ಲ ಬೇಗ ಅಟ್ಯಾಕ್ ಆಗ್ತದೆ, ಅಂದ್ರೆ ಮತ್ತೆ ಬಿಸಿಲಿನ ಪ್ರಕಾರ ಜಾಸ್ತಿ ಇರ್ತದಲ್ಲ, ಅವಾಗ ಏನಾಗ್ತದೆ ಎಲೆಗಳೆಲ್ಲ ಸ್ವಲ್ಪ ಬಾಡಿ ಇರ್ತದೆ. ಸೊ ಚಾನ್ಸಸ್ ಆರ್ ದೇರ್ ಅದು ಒಂಥರ ಉದುರಿ ಹೋಗುವಂತ ಚಾನ್ಸಸ್. ಅದಕ್ಕೆ ರಿಸ್ಕ್ ತಕೊಳ್ಳಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಬೆಳಿಗ್ಗೆದೆಲ್ಲ ಒಮ್ಮೆ ಸ್ವಲ್ಪ ಎಲ್ಲ ಕೆಲಸ ಆದ ಮೇಲೆ ನನ್ಗೆ ನನ್ನ ತೋಟಕ್ಕೆ ಹೋಗಿ ಇದೇ ಟೈಮಿಗೆ ಹೋಗಿ ತೆಗೆದು ಇದ್ರ ಮೇಲೆ ನನ್ಗೆ ಒಂದಿಷ್ಟು ವರ್ಕ್ ಮಾಡ್ಲಿಕ್ಕೆ ನನ್ಗೆ ಟೈಮ್ ಬೆಸ್ಟ್ ಟೈಮ್ ಅನಿಸ್ತದೆ.
1: ಹೌದು. ಹಾಗೆ ಈಗ ಹೂವಿನಲ್ಲಿ ಯಾವ ಹೂವು ಅತ್ಯಂತ ಸೂಕ್ತ ಅಂತ ಹೇಳ್ತೀರಿ?
0: ಎಲ್ಲ ಹೂಗಳು ಸೂಕ್ತ ಅಂದ್ರೆ ಎಲ್ಲ ಟೈಮು ಕೂಡ ನಿಮ್ಗೆ ನೋಡ್ಬೇಕಾಗ್ತದೆ. ಮಳೆಗಾಲ
1: ಗುಲಾಬಿ ಇರ್ತದೆ ಅಥವಾ
0: ಗುಲಾಬಿ ಸಹ ನಿಮ್ಗೆ ಅಂದ್ರೆ ಈಗ ನೀವು ಅಂದ್ರೆ ಈಗ ಅಂಗಡಿಯಲ್ಲಿ ತಕೊಂಡ್ರಿ ಅಂತ ಎನ್ಸ್ಕೊಳ್ಳಿ, ಅದ್ರಲ್ಲಿ ಏನಾಗ್ತಾರೆ ಅವ್ರು ನೀರ್ ಸ್ಪ್ರೇ ಮಾಡಿರ್ತಾರೆ ಆಲ್ರೆಡಿ ಅವ್ರದ್ದು ಸ್ಪ್ರಿಂಕಲ್ ಇಟ್, ಅವಾಗ ಅದನ್ನೆಲ್ಲ ನಿಮ್ ತೊಳೆಯೋ. ನಾನಿವತ್ತು ರೋಸ್ ಹೇಳಿ ಎಲ್ಲರೂ ಬೆಳೆಸಿದೆ, ನಾನು ಹಾಳು ಮಾಡಿದ್ದೆ, ಈಗ ನಾನು ಎಷ್ಟೋ ಸರಿ ಹೇಳ್ತೇನೆ. ಇಲ್ಲ, ಹಾಗೆ ಅಲ್ಲ, ಅಂದ್ರೆ ನೀರಿನ ಅಂಶ ಇರಲೇಬಾರ್ದು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳೋದು, ನೀವು ಯಾರಾದ್ರೂ ಟ್ರೈ ಮಾಡೋದಿದ್ರೆ ದ ಬೆಸ್ಟ್ ಇಸ್ ನಿಮ್ಮ ಮನೆಯದ ಗಾರ್ಡನೇ. ನೀರಿನ ಅಂಶ ಇಲ್ದಿದ್ದಾಗ, ಮಿಸ್ಟ್ ಇಲ್ದಿದ್ದಾಗ ಅದನ್ನು ಚೂಸ್ ಮಾಡಿ. ಮತ್ತೆ ಎಲ್ಲ ಹೂಗಳಾಗುದಿಲ್ಲ, ಅಂದ್ರೆ ರೋಸ್ ಅಲ್ಲಿ ಕೂಡ ಕೆಲವೊಂದು ಪೆಟಲ್ಸ್ ಎಲ್ಲ ತುಂಬಾ ಸಪ್ರೇಟ್ ಆಗಿರ್ತದೆ, ತುಂಬಾ ಗುಪ್ಪೆ ತರ ಕೂಡ ಇರ್ತದೆ. ಅದು ನೀವೇ ಫೈಂಡ್ ಔಟ್ ಮಾಡಬೇಕು ಯಾವ ತರದ್ದು ಹೇಗೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡಂತ. ಅಂದ್ರೆ ಈಗ ನೀವು ತುಂಬಾ ಡಾರ್ಕ್ ಕಲರ್ಸ್ ತಗೊಂಡ್ರು ಕೂಡ ಕಲರ್ ಬಿಡ್ ಚಾನ್ಸಸ್ ಇರ್ತದೆ.
1: ಸಾಮಾನ್ಯವಾಗಿ ಬುಕ್ಕಿನ ಎಡೆಯಲ್ಲಾಗಿರ್ಬಹುದು ಅಥವಾ ಯಾವ್ದೇ ವಸ್ತುವಿನ ಮಧ್ಯದಲ್ಲಿ ಇಟ್ಟು ಬಿಟ್ರೆ ಕಲರ್ ಬದಲಾವಣೆ ಆಗಿ ಆಗ್ತದೆ?
0: ಖಂಡಿತ ಬದಲಾವಣೆ ಆಗ್ತದೆ. ನಿಮ್ಗೆ ನ್ಯಾಚುರಲ್ ಕಲರ್ಸ್ ಬರುದಿಲ್ಲ. ಈಗ ಫಾರ್ ಎಕ್ಸಾಂಪಲ್

0: ನಾವು ರುದ್ರಾಕ್ಷಿ ಹೂ ಹೇಳ್ತೇವಲ್ಲ, ಅದು ನಾನು ಸಿಲಿಕ ಜೆಲ್ ಅಲ್ಲಿ ಇಟ್ಟು ಮಾಡ್ತೇವೆ. ಬಟ್ ಫಾರ್ ಟೈಮ್ ಬೀಯಿಂಗ್ ಅಂದ್ರೆ ಮೇ ಬಿ 2-3 ವರ್ಷಗಳ ನಂತರ ಚಾನ್ಸಸ್ ಆರ್ ಅದು ಕಲರ್ ಚೇಂಜ್ ಆಗುವಂತದ್ದು ಪರಿಸ್ಥಿತಿ ಇರ್ತದೆ. ಬಟ್ ನಾವು ಕೆಲವೊಮ್ಮೆ ನಾವು ಹೇಳ್ತೇವೆ ಪರ್ಚೇಸ್ ಮಾಡುವಾಗ್ಲೇ ಹೇಳ್ತೇವೆ ಅಂತದ್ದು. ಬಟ್ ಇದನ್ನು ತಕ್ಕೊಳ್ಳೋರದು ಕ್ಯಾಟಗರಿನೇ ಬೇರೆ ಇರ್ತದೆ. ಬಿಕಾಸ್ ಅಟ್ ಲವರ್ಸ್ ಆಗಿರ್ಬೇಕು, ಅವ್ರಿಗೆ ಇದರ ಬಗ್ಗೆ ಒಂದ್ ಸ್ವಲ್ಪ ಆದ್ರೂ ನಾಲೆಜ್ ಇದ್ರೆ ಮಾತ್ರ ತಕ್ಕೊಳ್ತಾರೆ.
1: ಈಗ ನೀವು ಎಲೆ ಅಥವಾ ಹೂವನ್ನ ಒಣಗಿಸಿ ಆಯ್ತು, ನಂತರದ ಸ್ಟೆಪ್ ಏನು?
0: ನಂತರದ ಸ್ಟೆಪ್ ಕ್ರಿಯೇಟಿವ್ ಮೈಂಡ್ ಅಂದ್ರೆ, ಈಗ ನಾವು ಈಗ ನಾನೀಗ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದೆ, ಹೋಗಿ ನಾನೀಗ ಹೋಗಿ ಮಾಡ್ತೇನೆ, ಇಲ್ಲ ನನ್ಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ನಾನು ಮೊದ್ಲಿಂದ ಸಹ ಹಾಗೆ, ನಂದು ಫ್ರೀ ಟೈಮ್ಲಿ ಲೈಕ್ ಐ ಹ್ಯಾವ್ ಟು ಬಿ ವೆರಿ ಕ್ವಾಯಟ್. ಕೆಲವರು ಇದ್ದಾರೆ ಖುಷಿ ಆಗುತ್ತೆ ಸಂತೆಯಲ್ಲಿ ಕೂಡ ಹೋಗಿ ಅವ್ರು ಆರ್ಟ್ ಮಾಡಿ ಬರ್ತಾರೆ, ಬಟ್ ನನ್ಗೆ ಹಾಗಲ್ಲ. ಕ್ವಾಯಟ್ ಇರಬೇಕು, ಸೈಲೆಂಟ್ ಇರಬೇಕು, ಮತ್ತೆ ಒಂದೆರಡು ದಿನ ಆಲೋಚನೆ ಮಾಡ್ತಾ ಇರ್. ಮತ್ತೆ ಇದರಲ್ಲಿ ನಿಮ್ಗೆ ಹೇಗಂದ್ರೆ, ಈಗ ಪೇಂಟಿಂಗ್ ಅಲ್ಲಿ ನಿಮ್ಗೆ ರಾ ಮೆಟೀರಿಯಲ್ಸ್ ರೆಡಿ ಇರ್ತದೆ. ಸೊ ನೀವು ಯು ಕ್ಯಾನ್ ಜಸ್ಟ್ ವಿಜುವಲೈಸ್ ಇಟ್, ನೀವ್ ಏನ್ ಮಾಡಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಇದರಲ್ಲಿ ಇಟ್ಸ್ ಅಪೋಸಿಟ್ ರಿಯಾಕ್ಷನ್ ಏನಂದ್ರೆ, ನೀವು ಇದರಲ್ಲಿ ರಾ ಮೆಟೀರಿಯಲ್ಸ್ ನೋಡಿದ ಮೇಲೆ ನಿಮ್ಗೆ ಇದು ಮತ್ತೆ ನಿಮ್ಗೆ ಐಡಿಯಾ ಬರ್ತದೆ ನೀವೇನ್ ಮಾಡಬಹುದು ಇದರಲ್ಲಿ. ಆಮೇಲೆ ಸ್ಟಿಚಿಂಗ್ ಎಲ್ಲ ಮೆಟೀರಿಯಲ್ಸ್ ಇಟ್ಕೊಂಡು ಅದನ್ನ ಫುಲ್ ಅದರಲ್ಲಿ ಏನೇನ್ ಬೇಕಾಗ್ತದೆ, ಕಣ್ಣು ಮಾಡೋದಾದ್ರೆ ಯಾವ್ದು ಬೇಕಾದ್ರೆ, ಕೊಕ್ಕು ಮಾಡ್ಬೇಕಾದ್ರೆ, ಕಾಲು ಮಾಡ್ಬೇಕಾದ್ರೆ, ಅಂದ್ರೆ ಈಗ ಪ್ರತಿ ಪಾರ್ಟ್ಸ್ ಇದು ಬಗ್ಗೆ ಥಿಂಕ್ ಮಾಡ್ತಾನೆ ಇರ್ಬೇಕಾಗ್ತದೆ. ಅಂದ್ರೆ ಈಗ ನನ್ಗೆ ಫಸ್ಟ್ ಡ್ರಾಯಿಂಗ್ ಮೆಥಡ್ ಇದು ಗೊತ್ತಾಯ್ತು ಹೇಗೆ ಮಾಡುದಂತ. ಮತ್ತೆ ಪೇಸ್ಟಿಂಗ್ ಇದೆಲ್ಲ ನಮ್ಗೆ ಸ್ಕಲ್ಪ್ಚರ್ಸ್ ಅಲ್ಲೆಲ್ಲ ಹೇಳಿಕೊಟ್ಟಿದ್ರಲ್ಲ, ಸೊ ಅದು ಅದೇ ಎಲ್ಲದೂ ನಂತರ ಹೆಲ್ಪ್ ಆಗಿದೆ ಈ ತರ ಮಾಡೋದ್ರಲ್ಲಿ.
1: ನೀವು ಯಾವ್ದೆಲ್ಲ ಡಿಸೈನ್ ಗಳೆಲ್ಲ ಮಾಡಿದಿರಿ?
0: ಇಷ್ಟು ತನಕ ಕೋಳಿ, ನವಿಲು, ಹಕ್ಕಿಗಳು ಮೇನ್ ತುಂಬಾ ಖುಷಿ ಆಗ್ತದೆ. ಇತ್ತೀಚೆಗೆ ಈಗ ಲಾಸ್ಟ್ ಒಂದು 2 ವರ್ಷದಲ್ಲಿ ನಾನು ಕಲರ್ಲೆಸ್ ಪೇಂಟಿಂಗ್ಸ್ ಅಂತ ಹೇಳ್ಬೋದು, ಅಂದ್ರೆ ಕಲರ್ಲೆಸ್ ಆರ್ಟ್ ವರ್ಕ್ಸ್ ಅಂದ್ರೆ ಯಾವ್ದಕ್ಕೆ ಎಲ್ಲ ಆಂಟಿಕ್ ಟೈಪ್. ಈಗ ಒಂದು ಕೋಳಿ ಮಾಡಿದ್ರು ಕೂಡ ಅದರಲ್ಲಿ ಏನು ಕೋಳಿಯ ರೆಕ್ಕೆ ಆಗ್ಲಿ, ಅದಕ್ಕೆ ಕೊಕ್ಕಾಗ್ಲಿ, ಕಣ್ಣು ಕಾಯಿ ಇಲ್ಲಿ ಕೂಡ ನಿಮ್ಗೆ ಬಣ್ಣಗಳು ಕಾಣುದಿಲ್ಲ, ಕಲರ್ಫುಲ್ ಎಲೆಗಳಿರ್ತದೆ, ಅದನ್ನೇ ಬಳಸ್ಕೊಂಡು ಮಾಡ್ತಾ ಇದ್ದೇನೆ.
1: ಈಗ ಬೇಡಿಕೆ ಹೇಗಿದೆ ಮೇಡಮ್, ಅಂದ್ರೆ ನೀವು ಅದನ್ನ ಮಾಡಿ ಮಾರಾಟ ಮಾಡ್ತೀರಿ, ಅದಕ್ಕೆ ಬೇಡಿಕೆ ಹೇಗಿದೆ?
0: ನಾನು ಹೇಳಿದಲ್ಲ, ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ 5 ವರ್ಷದ ಕೆಳಗೆ ಇದೊಂದು ಶುರು ಮಾಡಿಕೊಂಡಾಗ ಈ ತರ ಒಂದು ಮಾರ್ಕೆಟ್ ಇದೆ ಅಂತ. ಸೊ ನನಗೆ ಐಡಿಯಾವೇ ಇರಲಿಲ್ಲ ನಿಜವಾಗ್ಲು. ಈ ಕಲೆಯನ್ನು ನಾನು ಆಕ್ಚುಲಿ ಫಸ್ಟ್ 2020 ಕೊರೋನಾಕ್ಕಿಂತ ಮೊದಲು ಮಂಗಳೂರಿನ ದಿನೇಶ್ ಹೊರಡ್ರು ನನ್ನ ಈ ಹೂವಿನ ಮಾಲೆಯ ಒಂದು ಕಲೆಯನ್ನು ನೋಡಿದ್ರು. ಅವರು ಆ ಟೈಮಲ್ಲಿ ನಂದು ಇದೊಂದು ಎಕ್ಸಿಬಿಷನ್ ಮಾಡಬೇಕು ಅಂತ ಹೇಳಿ ಅವರು ನನಗೆ ತುಂಬಾ ಸ್ಫೂರ್ತಿ ಕೊಟ್ರು. ನಾನು ಅದೇ ಟೈಮಲ್ಲಿ ಇದು ವರ್ಕ್ ಮಾಡ್ತಾ ಇದ್ದೆ, ಇದ್ರೆ ಇದೊಂದು ತುಂಬಾ ಇನಿಷಿಯಲ್ ಸ್ಟೇಜ್ ಇತ್ತು 5 ವರ್ಷದ ಕೆಳಗೆ. ಅದನ್ನು ಸಿಂಪಲ್ ಆಗಿ ನಾನೊಂದು ಬೊಕ್ಕೆ ತರ ಏನೋ ಒಂಥರ ಮಾಡಿ ಎಲ್ಲ ಇಡ್ತಾ ಇದ್ದೆ. ಮತ್ತೆ ಅವರಿಗೆ ತುಂಬಾ ಹೇಳಿದ್ರು ಇದು ತುಂಬಾ ಇಟ್ಸ್ ವೆರಿ ಪೊಟೆನ್ಶಿಯಲ್, ನೀವು ಮಾಡ್ಕೊಂಡು ಹೋಗಿ ಅಂತ. ಸೊ ಅದರ ನಂತರ ನಂದು 2020 ನಂತರ ಇಟ್ ಹ್ಯಾಸ್ ಕಮ್ ಟು ದ ಮಾರ್ಕೆಟ್. ಫ್ರಾಂಕ್ಲಿ ಟೆಲಿಂಗ್, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲೂ ಇಲ್ಲ. ಯಾಕಂದ್ರೆ ಇದನ್ನು ಈ ತರ ಕಲಾಕೃತಿಗಳನ್ನು ಎಲ್ಲರೂ ಹೇಳಿದ್ರು, ಈ ಪ್ರಪಂಚದಲ್ಲಿ ಯಾರು ನೋಡ್ಲಿಲ್ಲ ಅಂತ ಹೇಳ್ಕೊಂಡಂತ. ವಿಭಿನ್ನತೆ ಇಷ್ಟು ಅಂದ್ರೆ, ಒಂದು ನಾನು ಇಷ್ಟು ತನಕ ಒಂದು 350 ಕಲಾಕೃತಿಗಳನ್ನು ಮಾಡಿದ್ದೇನೆ, 150 ಜಾಸ್ತಿ ಸೇಲೆ ಆಗಿದೆ, ಮತ್ತೆ ಕೆಲವು ಕಸ್ಟಮೈಸ್ಡ್ ಆರ್ಡರ್ ಬಂದಿದೆ. ಮತ್ತೆ ಏನಂದ್ರೆ ಇದು ನ್ಯಾಷನಲ್ ಅವಾರ್ಡ್ಗೆ ಕೂಡ ನಾಮಿನೇಟ್ ಆಗಿತ್ತು ಲಾಸ್ಟ್ ಇಯರ್. ಹಾಗೆ ನಾನು ರಾಷ್ಟ್ರಪತಿ ಭವನದಲ್ಲಿ ಕೂಡ ನಂದು ಡೆಲ್ಲಿಯಲ್ಲಿ ಮಾರ್ಚ್ ಅಲ್ಲಿ ಎಕ್ಸಿಬಿಷನ್ ಕೂಡ ಇದ್ದಿತ್ತು, ಒಳ್ಳೆ ರೆಸ್ಪಾಂಡ್ ಇದೆ. ಹಾಗಾಗಿ ಸೇಲ್ ಕೂಡ ಡೆಫಿನೆಟ್ಲಿ, ಯಾಕಂದ್ರೆ ಫಸ್ಟ್ ಯಾವುದೇ ಒಂದು ಹೊಸತು ಪ್ರಾಡಕ್ಟ್ ಮಾರ್ಕೆಟ್ಗೆ ಬಂದಾಗ, ಅಂದ್ರೆ ನಾವು ಮಾರ್ಕೆಟಿಂಗ್ ಮಾತಾಡೋದಾದ್ರೆ, ಜನರು ಕುತೂಹಲದಿಂದ ನೋಡ್ತಾರೆ ಹೇಗೆ ಇದು ವರ್ಕೌಟ್ ಆಗ್ತದ ಎಂತ ಆಗ್ತದೆ. ಮತ್ತೆ ಹೇಳ್ತಾರೆ ಕೆಲವರು, ನಾವು ಮಾಡ್ತೇವೆ ಅದು ಆಗುದಿಲ್ಲ, ಫಂಗಸ್ ಬರ್ತದೆ. ನೈ ಸೆಡ್ ಇಟ್ಸ್ ನಾಟ್ ಲೈಕ್ ದಟ್, ನೀವಾಗಿರ್ಬೇಕು, ಆವಾಗ ಮಾತ್ರ ನಿಮ್ಗೆ ಅದು ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಇದು ಮೋಸ್ಟ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಹುದು, ಹೋದ್ರೆ ಖಂಡಿತವಾಗ್ಲೂ ರೆಗ್ಯುಲರ್ ಆರ್ಡರ್ಸ್ ಬರಬಹುದು. 2 ವರ್ಷದ ಕೆಳಗೆ ಅದಾನಿ ಅವರು ಆರ್ಡರ್ ಕೊಟ್ಟು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೂಡ 16 ಮೀಟರ್ ಏರಿಯಾಕ್ಕೆ ಹಾಕಿದ್ರು. 8 ಮೀಟರ್ ಏರಿಯಾಕ್ಕೆ ನಂದು ಹೂವಿದು ಮಾಲೆ. ಆ ಹೂವಿನ ಮಾಲೆಯಲ್ಲಿ ಕೂಡ ನಮ್ಮ ಊರಿನ, ನನ್ಗೆ ಮೇನ್ ನನ್ಗೆ ನನ್ನ ಊರು, ನಮ್ಮ ಊರು, ನನ್ನ ಹೂ ಅಂದ್ರೆ ನನ್ನ ಪ್ರಪಂಚವೇ ಇಷ್ಟೇ ಅನ್ನಿಸ್ತದೆ. ಅಂದ್ರೆ ನಾನು ಎಲ್ಲಾ ಕಡೆ ಸುತ್ತಾಡಿ ಬಂದ್ರೂ ಕೂಡ ನಾವೆಲ್ಲೂ ಗಾರ್ಡನ್ ಹೋದ ಕೂಡಲೇ ಅಲ್ಲೇ ಸ್ಥಳೀಯಗಳಿಲ್ಲ, ಅಂದ್ರೆ ಈಗ ಡೆಲ್ಲಿ
1: ಊರಿನ ಹೂಗಳಿಗೆ
0: ನಮ್ಮ ಊರುಗಳಿಲ್ಲ, ಅಲ್ಲ ಆ ಊರಿದು ಹೂಗಳು ಇಲ್ಲ ನಮ್ಮ ಊರಿದು ಬಿಡಿ. ಈಗ ನಾನು ಡೆಲ್ಲಿ ಪ್ರವಾಸಕ್ಕೆ ಹೋದಾಗ, ಫಾರ್ ಎಕ್ಸಾಂಪಲ್ ದುಬೈಗೆ ಹೋದಾಗ, ಈ ಸನ್ನಿ ಹೋಗ್ಲಿ ಸಿಂಗಾಪುರ್ ಹೋದಾಗ, ಏನೋ ತುಲೀಪನ್ ಒಂದು ಸರ್ಕಸ್ ಮಾಡಿ ಏನೋ ಒಂದಿಷ್ಟು ಕೆಮಿಕಲ್ಸ್ ಹಾಕಿ ಬೆಳೆಸ್ತಾರೆ. ಬಟ್ ಆದ್ರೆ ನಮ್ಮ ಸ್ಥಳೀಯ ಗಿಡಗಳದು, ಈಗ ನಾನು ಹೇಳಿದ್ ಇಲ್ಲಿ ಅಂತಲ್ಲ ಎಲ್ಲಿ ಹೋದ್ರು ಕೂಡ ಸ್ಥಳೀಯ ಗಿಡಗಳಿಗೆ ಇಂಪಾರ್ಟೆಂಟ್ ಇಲ್ಲ. ಹಾಗೆ ನಾನೇನ್ ಮಾಡಿದೆ, ಗಾರ್ಡನ್ ಮಾಡ್ಕೊಂಡು ನಂಗೆ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಬೇಡ, ಲೇಬರ್ ಇಟ್ಕೊಂಡು ಮಾಡ್ಲಿಕ್ಕೆ ಬೇಡ. ಸೊ ನಾನು ಅವಾಗ ಏನ್ ಮಾಡಿದೆ, ಗೊರಟೆ, ನಂದಿ ಬಟ್ಲು, ರಥ ಹೂ, ಕರ್

0: ರವೀರ ಸಂಪಿಗೆ
1: ಅದೆಲ್ಲ ಇಲ್ವೇ ಇಲ್ಲ ಈಗ,
0: ಅದೆಲ್ಲ ಇಲ್ವೇ ಇಲ್ಲ. ಅದನ್ನೇ ನಾನು ಗಿಡ ಹಾಕಿ ಈಗ ನನ್ನ ತೋಟ ಹೇಳಿದ ಕೂಡಲೇ ನಿಜವಾಗ್ಲೂ ನನ್ನ ಈಗ ಇಷ್ಟು ಪೀಕ್ ಸಮ್ಮರ್ ಉಂಟಲ್ಲ ಏಪ್ರಿಲ್ ಮೇ ಅಲ್ಲಿ, ನಾನು ವಾರಕ್ಕೆ ಒಂದು ದಿವಸ ಕೂಡ ನೀರು ಹಾಕುದಿಲ್ಲ. ಯಾಕಂದ್ರೆ ಆ ಜಾತಿಯ ಗಿಡಗಳು ನಂದಿ ಬಟ್ಲು ಇದಕ್ಕೆಲ್ಲ ಯಾರಾದ್ರೂ ಗೊಬ್ಬರ ಹಾಕುದಂತ ಉಂಟಾ, ಯಾರು ನೀರು ಕೂಡ ಹಾಕುದಿಲ್ಲ. ಸೊ ನಾನು ಅದನ್ನೆಲ್ಲ ಗಮನ ಇಟ್ಟು ನಂಗೆ ತೋಟ ಮಾಡಬೇಕು ಅಂತ ಅನ್ಸ್ಕೊಂಡಾಗ ಈ ಜಾತಿಯ ಗಿಡಗಳನ್ನೆಲ್ಲ ಸಾಧಾರಣ ಒಂದು 45 ವೆರೈಟಿ ಜಾಸ್ತಿನೇ ಇರಬಹುದು ನನ್ನ ಅಂದಾಜು. ಕೇಪಳ ಇದನ್ನೆಲ್ಲ ಗಿಡಗಳನ್ನು ನೆಟ್ಕೊಳ್ತಾ ಹೋದೆ. ಅವ ನನ್ಗೆ ಏನಾಗ್ತದೆ, ಎಂಜಾಯ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಸಿಗ್ತದೆ. ಸೊ ನೀವು ಗಾರ್ಡನ್ ಮಾಡುದಂತ ಹೇಳಿದ ಕೂಡಲೇ ಏನಂದ್ರೆ ತುಂಬಾ ಏನಾದ್ರು ಏನೇನೋ ನರ್ಸರಿಯಿಂದ ತಂದು ಏನೇನೋ ಸರ್ಕಸ್ ಮಾಡ್ಬೇಕು ಅಂತ ಏನಿಲ್ಲ. ಇದೇ ಜಾತಿಯ ಗಿಡಗಳನ್ನು ಬೆಳೆಸಿ ಇವನ್ ನನ್ನ ಹೂಮಾಲೆ ಪ್ರದರ್ಶನಗಳು ಇದ್ದು ಕೂಡ ದಿನೇಶ್ ಹೊಳ್ರು ಕೂಡ ಒಂದು ಮಾತು ಹೇಳಿದ್ರು. ನಾನು ಫಸ್ಟ್ ಅವಾಗ ಏನಂತ, ಹೂಮಾಲೆ ಎಲ್ಲರೂ ಕಟ್ತಾರೆ ಹಾಗೆ, ಇಲ್ಲ ಅದು ತುಂಬಾ ಚೆನ್ನಾಗಿದೆ ನಿಮ್ದು, ಯಾಕಂದ್ರೆ ನೀವು ಲೋಕಲ್ ಗಿಡಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಿ ಅಂದ್ರೆ. ಈಗ ನಾವು ನಿಜವಾಗ್ಲೂ ಹೇಳುದು ಎನ್ವೈರನ್ಮೆಂಟಲ್ ಡೇ, ಅವ ಮರ ನೆಡಿ ಮರ ನೆಡಿ ಹೇಳ್ತೇವೆ. ಯಾರು ಮರ ನೆಡ, ಮನೆ ಹತ್ರ ಯಾರು ನೆಡುದಿಲ್ಲ, ಎಲ್ಲರಿಗೆ ಕಸ ಬೇಡ, ಅದ್ರದ್ದು ಇದು ಬೇಡ, ರೂಟ್ ಬರ್ತದೆ, ಬೇರು ಬರ್ತದೆ, ಹಾಗೆಲ್ಲ ಥಿಂಕ್ ಮಾಡ್ತಾರೆ. ಬಟ್ ಹೂವಿದಾದ್ರೆ ಅದು ಹೂವಿದ ಕೂಡ ಅಂತ ಎಲ್ಲರೂ ಗಾಬಿ ತಂದೆ ನೋಡುದು, ಮತ್ತೊಂದು ತಂದೆ ನೋಡುದು, ಹಾಗಲ್ಲ. ನೀವು ಸ್ವಲ್ಪ ಆಲೋಚನೆ ಮಾಡಿ, ನೀವು 40 ವರ್ಷದ ಕೆಳಗೆ ಹೋದ್ರೆ ಎಲ್ಲರ ಮನೆಯಲ್ಲಿ ಅಥವಾ ಎಲ್ಲರ ಮನೆಯ ದೇವರ ಫೋಟೋಕ್ಕೆ ಕೂಡ ನಿಮ್ಗೆ ಸಿಕ್ಕುವಂತದ್ದು ಇದೇ ಹೂಗಳು. ನಾನೇನ್ ಮಾಡಿದೆ, ಅದನ್ನೆಲ್ಲ ಒಂದು ಆಲೋಚನೆ ಮಾಡಿ ನಾನು ತೋಟ ಮಾಡುವಾಗ ಇಂಥದ್ದೇ ಹೂಗಳದ್ದು ಕೆಳಗೆ ಮಾಡ್ಕೊಂಡು. ಹಾಗಾಗಿ ನನ್ಗೆ ಏನಾಯ್ತಂದ್ರೆ, ಗಾರ್ಡನ್ ಅಂದ್ರೆ ಓ ನಿಮ್ಗೆ ಕೆಲಸದವರೇ ಬೇಕು, ನೀರ್ ಹಾಕಬೇಕು ಅಂತದೆಲ್ಲ ಎಂತ ಟೆನ್ಷನ್ ಇಲ್ಲ, ಆ ತರ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋದೆ. ಅದೇ ಹಾಗೆ ಮಾಡ್ಕೊಂಡು ಹೋದಾಗ ಕೆಲವು ಅದರ ಒಟ್ಟಿಗೆ ತರಕಾರಿ ಗಿಡಗಳು ಸ್ವಲ್ಪ ಡೆಕೋರೇಟಿವ್ ಹೋಮ್ಸ್ ಅದೆಲ್ಲ ಮಾಡ್ಕೊಂಡು ಹೋಗಿದ್ದೆ.
1: ತಾರಸಿ ತೋಟದಲ್ಲಿ ಕೂಡ ಇಂತಹ ಗಿಡ
0: ಅಲ್ಲಿ ಅದು ಡಿಫ್ರೆನ್ಸ್ ಮಾಡ್ಕೊಂಡಿದ್ದೇನೆ ಅಂದ್ರೆ, ಯಾರಾದ್ರೆ ಗಾರ್ಡನ್ ಆಸಕ್ತಿ ಇದ್ದವರು ಅಂದ್ರೆ ನೀವು ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಳ್ಳಿ. ಈಗ ನನ್ನ ಕೆಳಗಡೆದೆಲ್ಲ ಸನ್ ಲವಿಂಗ್ ಪ್ಲಾಂಟ್ಸ್, ಫುಲ್ ಬ್ರೈಟ್ ಸನ್ ಲೈಟ್ ಇರ್ತದೆ. ಆಮೇಲೆ ಮೇಲ್ಗಡೆ ಟೆರೆಸ್ ಅಲ್ಲಿ ನನಗಂದ್ರೆ ರೂಫ್ ಉಂಟು ಆಲ್ರೆಡಿ, ನಾವು ಮನೆ ಕಟ್ಟಿರುವಾಗ ರೂಫ್ ಮೇಲ್ಛಾವಣಿ ಇತ್ತು. ಅಲ್ಲಿ ಏನ್ ಮಾಡಿದೆ, ಎಲ್ಲ ಶೇಡ್ ಲವಿಂಗ್ ಪ್ಲಾಂಟ್ಸ್ ಹಾಕೊಂಡಿದ್ದೇನೆ. ಅದು ಕೂಡ ಏನು, ಮೊದ್ಲಿಂದ ನಾನೇನು ಫಸ್ಟ್ ಏನು 200 ಗಿಡ ಇರಲಿಲ್ಲ, ಫಸ್ಟ್ 6 ಪಾಟ್ ಇಂದ ಶುರು ಮಾಡಿದ್ದು. ಸ್ಲೋಲಿ ಸ್ಲೋಲಿ ಗೊತ್ತಾಯ್ತು, ಇದು ಹೊರಗಡೆ ಬಿಸಿಲಲ್ಲಿ ನೆಟ್ಟು ಕೂಡಲೇ ಅದು ತುಂಬಾ ಬಾಡಿ ಹೋಗುದು, ಅದಕ್ಕೆ ದಿನಾ ನೀರ್ ಹಾಕಬೇಕು, ತುಂಬಾ ಕಷ್ಟ ಪಡ್ಬೇಕಾಗ್ತಿತ್ತು. ದಿನಾ ನೀರ್ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಯಾರಿಗೂ ಪುರ್ಸುತ್ತಿರ್ತದೆ, ಎಲ್ಲರಿಗೂ ಕಸ್ವೆ. ಸೊ ನಾನೇನ್ ಮಾಡಿದೆ, ಆ ಶೇಡ್ ಲವಿಂಗ್ ಪ್ಲಾಂಟ್ಸ್ ಅನ್ನೆಲ್ಲ ತಂದು ಮೇಲ್ಗಡೆ ಹಾಕೊಂಡ್ರೆ ನಾನೇ ಅದು ಡಿಫ್ರೆನ್ಸ್ ಮಾಡ್ಕೊಂಡದ್ದು. ಅಂದ್ರೆ ಎಲ್ಲಿಂದ ಗಿಡ ತಂದಾಗ ನನ್ಗೆ ಯಾರಾದ್ರೂ ಗಿಡ ಕೊಟ್ಟಾಗ ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ, ಅದು ಗಿಡ ಮರದ ಕೆಳಗೆ ಇತ್ತ, ಅಲ್ಲಿ ಮೇಲೆ ಏನಾದ್ರು ಹತ್ರ ಹತ್ರ ಬಿಲ್ಡಿಂಗ್ ಏನಾದ್ರೂ ಇರ್ತಾ ಇತ್ತ. ಅಂದ್ರೆ ಅವಾಗ ನಿಮ್ಗೆ ಅಷ್ಟು ಸಣ್ಣ ಸೂಕ್ಷ್ಮ ವಿಚಾರಗಳನ್ನ ಒಂಚೂರು ಗಮನಿಸಿದ್ರೆ ಗೊತ್ತ. ಟೆರೆಸ್ ಗಾರ್ಡನ್ ಅಲ್ಲೂ ಹಾಗೆ ನೀರು ಎಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು, ತುಂಬಾ ಎಲ್ಲ ಹಾಕ್ಬಾರ್ದು. ಸನ್ಲೈಟ್ ಬೇಕು, ದಿನಕ್ಕೆ ಒಂದು 3-4 ಗಂಟೆಗಳಾದ್ರೆ ಸೂರ್ಯನ ಬೆಳಕು ಬೇಕೇ ಬೇಕು.
1: ಸೊ ಈ ಜೊತೆಗೆ ತರಕಾರಿ ಕೂಡ ಇದೆ,
0: ತರಕಾರಿ ಕೂಡ ಮಾಡಿಸ್ ನಮ್ಗೆ 2-3 ದಿನಕ್ಕಾಗುವಷ್ಟು ಆಗ್ತದೆ, ತುಂಬಾ ಅಂತಲ್ಲ,
1: ಹೌದು
0: ನನ್ಗೆ ಖುಷಿ ಕೊಡುವಷ್ಟೆಲ್ಲ ಆಗ್ತಾ ಉಂಟು. ಈಗ ಬಸಳೆ, ಬದನೆಕಾಯಿ, ಹಾಗೆ ಬಗ್ಗೆದು.
1: ಆರಂಭದಲ್ಲಿ ನೀವೊಬ್ರು ಚಿತ್ರಕಲಾವಿದೆ, ಹೌದು, ಕುಂಚಕಲೆಗಳನ್ನ ಬಿಟ್ಟು ಈ ಇಂತಹ ಒಂದು ಹೊಸ ಕಲೆಗೆ ನೀವು ಹೇಗೆ ಒಗ್ಗಿಕೊಂಡ್ರಿ, ಹೇಗೆ ಬದಲಾಗಿ?
0: ಶಾರ್ಜಾದಲ್ಲಿರುವಾಗ್ಲೂ ಕೂಡ ಜೆಮ್ಸ್ ಮಿಲೇನಿಯಂ ಸ್ಕೂಲ್ ಅಲ್ಲಿ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೆ. ಆಮೇಲೆ ಗುರ್ಗಾಂವ್ ಅಲ್ಲಿ ಕೂಡ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದೆ. ಅದೇ ಗುರ್ಗಾಂವ್ ಅಲ್ಲಿ ಇರುವಾಗ ನನ್ಗೆ ಕ್ರಿಯೇಟಿವಿಟಿ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಮಾಡ್ತಾ ಇದ್ದೆ ಮೊದ್ಲು ಎಲ್ಲದನ್ನು ಬ್ಲೈಂಡ್ ಆಗಿ ಮೋಸ್ಟ್ಲಿ ಇರ್ಬೋದೇನೋ ಅನ್ಸ್ತದೆ. ಸೊ ನನ್ಗೆ ಈಗ ತುಂಬಾ ವರ್ಷಗಳ ಕಾಲ ನಿಮ್ಗೆ ಒಂದೇ ತರ ಇದ್ರೆ ಹೊಸತನ ನಿಮ್ಗೆ ಬೆಸ್ತದೆ ಆಕ್ಚುಲಿ. ಸೊ ಆವಾಗ ನಾನು ಇದು ತೋಟ ಮಾಡ್ಕೊಂಡಾಗ ನಂದು ಎಲ್ಲ ಕೊಲೀಗ್ಸ್ ಗೆಲ್ಲ ತುಂಬಾ ಬೇಜಾರು, ಯಾಕೆ ನೀವು ವರ್ಕ್ ಮಾಡಿಲ್ಲ, ನಾನು ಗಾರ್ಡನ್ ಮಾಡ್ತಾ ಇದ್ದೇನೆ. ಸೊ ಹಾಗೆ ಶುರುವಾದ ಜರ್ನಿ, ಹೂವಿದು ಮಾಲೆ ಮಾಡುದು ಎಲ್ಲ ಕಟ್ತಾ ಇದ್ದೆ, ಮತ್ತೆ ನೋಡಿ ಈ ತರ ಡ್ರೈ ಲೀವ್ಸ್ ಇದೆಲ್ಲ ಉಂಟು ಅಂತ. ಮತ್ತೆ ಅದೇ ಒಂದೇನೋ ನನ್ಗೆ ಅದು ಏಕತಾನತೆ ಇತ್ತಲ್ಲ, ಒಂದೇ ತರ ಇತ್ತು ನನ್ಗೆ, ಐ ಜಸ್ಟ್ ಶಿಫ್ಟ್ ಸಮಥಿಂಗ್ ಎಲ್ಸ್. ಬಟ್ ಇದು ಕೂಡ ನನ್ನ ಕೈ ಹಿಡಿತು, ಯಾಕೆಂದ್ರೆ ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಅಷ್ಟು. ಫ್ರೇಮಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ.
1: ಹೌದು,
0: ನಿಮ್ಗೆ ಈಗ ನೀವೇನೋ ಒಂದು ಆರ್ಟ್ ವರ್ಕ್ ಮಾಡ್ರಿ, ನಿಮ್ಗೆ ನಾರ್ಮಲ್ ಫ್ರೇಮಿಂಗ್ ಹಾಗೆ ನಾರ್ಮಲ್ ಫ್ರೇಮ್ ಮಾಡುವವರ ಹಾಗೆ ಅದನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಅದಕ್ಕೆ ನಿಮ್ಗೆ 3D ಎಫೆಕ್ಟ್ ಬರುದಿಲ್ಲ. ಸೊ ನಿಮ್ಗೆ ಅವಾಗ ಏನಾಗ್ತದೆ ಅಂದ್ರೆ 3-4 ಬಾಕ್ಸ್ ಟೈಪ್ ಫ್ರೇಮ್ ಬೇಕಾಗ್ತದೆ. ಸೊ ಅದು ಕೂಡ ನಿಮ್ಗೆ ಬೇರೆ ನಾರ್ಮಲ್ ಗಿಂತ ಸ್ವಲ್ಪ ಫ್ರೇಮ್ ಕಾಸ್ಟ್ ಜಾಸ್ತಿ, ಬಟ್ ಇಟ್ಸ್ ವೆರಿ ಗುಡ್ ಲುಕ್, ತುಂಬಾ ಚಂದ ಕಾಣ್ತದೆ. ಇವನ್ ಫ್ರೇಮ್ ಹೇಗ್ ಮಾಡಿಸ್ಬೇಕಂತವೇ ಆಲೋಚನೆ ಮಾಡಿ ಮಾಡಿ 1 ವರ್ಷ ತೆಗ್ದೆ. ಆವಾಗ ನಂದು ಮೊದಲ ಒಂದು 500 ಕಲಾಕೃತಿಗಳು ಹಾಳಾಗಿತ್ತು, ಅಂದ್ರೆ ಫ್ರೇಮ್ ಎಲ್ಲ ಮಾಡಿಸಿರ್ಲಿಲ್ಲ, ಅದಕ್ಕೆ ಒಂದು ಸರಿಯಾಗಿ ನಮ್ಗೆ ಐಡಿರ್ಲಿಲ್ಲ ಅಲ್ಲ. ಮತ್ತೆ ನಮ್ಗೆ ಗೊತ್ತಾಯ್ತು ಫ್ರೇಮ್ ಬೇಕು. ಈಗ ಈ ಕಲಾಕೃತಿಗಳು ಮಾಡುವಾಗ ನನ್ಗೆ ಮೊದ್ಲು ಫ್ರೇಮ್ ರೆಡಿ ಇರ್ಬೇಕು, ಈಗ ಬೇರೆ ಕಲಾಕೃತಿಗಳ ಹೇಗೆ ನಿಮ್ಗೆ ವಾಟರ್ ಕಲರ್ ಅಕ್ರಿಲಿಕ್

0: ಅಲ್ಲ, ನಿಮ್ಗೆ ಪೇಪರ್ ರೆಡಿ ಇದ್ರೆ ನೀವು ವರ್ಕ್ ಮಾಡುದು, ಮತ್ತೆ ನಿಮ್ಗೆ ಬೇಕಿದ್ದಾಗ ಹೋಗಿ ಮಾತ್ರ ಫ್ರೇಮ್ ಮಾಡುದು.
1: ಒಳ್ಳೇದು ಮೇಡಮ್, ಇಷ್ಟು ಹೊತ್ತು ನಿಮ್ಮ ಒಂದು ವಿಶೇಷ ಕಲೆಯ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಟ್ರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಈ ಚಿತ್ರಕಲೆ ಮಿಂಚಲಿ ಅನ್ನುವಂತಹ ಆಶಯ ನಮ್ಮದು. ನಮಸ್ಕಾರ ಮೇಡಮ್.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
2: ಇದುವರೆಗೆ ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರಾ ಆಚಾರ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ಧಾರವಾಡ.
3: ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ಸ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश।
2: शिक्षा की जीवन में भी जरूरत है, समाज जीवन में भी जरूरत है, इसको अंडर एस्टिमेट नहीं करना चाहिए।
1: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे। अधिक जानकारी के लिए www.ncpcr.gov.in पर लॉगिन करें।
3: ನಿಮಗೆ ಕಾಲೇಜಿನ ದಿನಗಳು ನೆನಪಿದೆಯಾ?
4: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
3: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
4: ಎಲ್ಲಿ ಹುಡುಕೋದು?
3: ಉದ್ಗಮ್ ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ, ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
4: ಓ,
3: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
4: ಇಂದೇ ಸರ್ಚ್ ಮಾಡ್ತೀನಿ.
3: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಡಾಕ್ಟರ್ SR ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ SR ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
8: ಕೇಳುಗರೆ, ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆಯಲ್ಲಿ ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆ, ಈ ಕುರಿತು ಡಾಕ್ಟರ್ ಮಧುಸೂದನ್ BN ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆಯಾಗಿದೆ. 1:00 ಪ್ರಗತಿ ಪಥ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕುರಿತ ಮಾಹಿತಿ ಕೇಳುತ್ತೀರಿ. 1:20 ಜಮಖಂಡಿ ತಾಲೂಕು ನಾವಲ್ಗಿಯ ಯಲ್ಲವ್ವ ಹನುಮಂತ ನಾಯಕ್ ಹಾಗೂ ಸಂಘಟಕರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. ನಿಮ್ಮೊಂದಿಗೆ ನೇರ ಪ್ರಸಾರ ಕಾರ್ಯಕ್ರಮ 1:30. ಭಾವಯಾನ ಕಾರ್ಯಕ್ರಮ 2:40 ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಇವಿಷ್ಟು ನಮ್ಮ ನಿಲಯದಿಂದ ಈ ಮಧ್ಯಾಹ್ನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆಯಾಗಿದೆ.

0: ಎಕ್ಸರ್ಸೈಸ್ ಅಂತಂತಂದ್ರೆ ಒಂದು ಮಾಹಿತಿ ಪಡ್ಕೊಂಡು ಮಾಡಬೇಕು ಅಂತ ನೀವೆಲ್ಲ ಹೇಳ್ತೀರಿ.
1: ಖಂಡಿತ.
0: ಮತ್ತೆ ಈಗೇನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವ್ಯಾಯಾಮದ ಎಲ್ಲಾ ಭಂಗಿಗಳು ಬರ್ತವೆ, ಆಮೇಲೆ ಸಣ್ಣ ಸಣ್ಣ ಪಿಕ್ಚರ್ಗಳು ಇರ್ತವೆ, ರೀಲ್ಸ್ ಇರ್ತದೆ. ಆ ರೀಲ್ಸ್ ಅಲ್ಲಿ ಇರೋದನ್ನೇ ಅಷ್ಟಾದ್ರೂ ಮಾಡಿದ್ರೆ ಸಾಕು ಅಂತ ಒಂದು ಭ್ರಮೆ ಇರ್ತದೆ. ಅದು ತುಂಬಾ ತಪ್ಪು ಅಂತಂತ ಹೇಳಿ ಅವ್ರಿಗೆ ಗೊತ್ತೇ ಆಗಲ್ಲ, ಅದನ್ನ ಮಾಡ್ಲಿಕ್ಕೂ ಹೋಗ್ತಾರೆ ಬೇಕಾರೆ. ಆವಾಗ ಈಗ ಅಪಾಯಕಾರಿ ಅಂತಂದಾಗ ಅದು ಎಕ್ಸರ್ಸೈಸ್ ಅಲ್ಲೂ ಇದೆ, ಯೋಗದಲ್ಲಿ ಇದೆ, ಮತ್ತು ನಡಿಗೆಯಲ್ಲೂ ಇದೆ. ವಾಕಿಂಗ್ ಅಂತ ತುಂಬಾ ಸಿಂಪಲ್, ಅದು ಏನು ಅದಕ್ಕೆ ಯಾವುದೇ ತಜ್ಞತೆ ಬೇಕಾಗಿಲ್ಲ ಅಂದಿರ್ತೀವಿ. ಅದರಲ್ಲೇ ವೈಜ್ಞಾನಿಕ ಅಂಶಗಳು ಇವೆ. ವಾಕಿಂಗ್ ಬಗ್ಗೆ ಹೇಳಿ ಸರ್. ಹಿಂಗೆ
1: ದಟ್ಸ್ ಅಗೇನ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಕೆಲಸ ನಾವು ಮಾಡಿ ದಿನ ಇಡೀ ಕೂತ್ಕೊಂಡು ಬೆಂಗಳೂರಲ್ಲಿ ಇರುವಂತವ್ರು ಕೆಲಸ ಮಾಡ್ತಾರೆ, ಇಲ್ಲ ಊರಲ್ಲೂ ನಾವು ತುಂಬಾ ಸಮಯ ಕೂತ್ಕೊಂಡೇ ನಾವು ಎಲ್ಲಾ ಕೆಲಸನೂ ಮಾಡಿರ್ತೀವಿ. ಬಟ್ ಅದರ ನೆಕ್ಸ್ಟ್ ನಾವು ವಾಕಿಂಗ್ ಹೇಗೆ ಮಾಡಬೇಕು ಅಥವಾ ಜಾಗಿಂಗ್ ಮಾಡಬಹುದಾ ಅಥವಾ ನಾವು ರನ್ನಿಂಗ್ ಮಾಡಬಹುದಾ. ಸೊ ಈ ಮೂರು ಅಂಶದಲ್ಲೂ ಒಂದು ಮೂರು ವಿಧವಾದ ಪಂಗಡ ಇದೆ. ಸೊ ಇದರಲ್ಲಿ ನಾವು ಯಾವ ವಯಸ್ಸಿನ ವ್ಯಕ್ತಿ ಯಾವ ಎಕ್ಸರ್ಸೈಸ್, ಯಾವ ವ್ಯಕ್ತಿ ವಾಕಿಂಗ್ ಮಾಡಬಹುದು, ಯಾವ ವ್ಯಕ್ತಿ ಜಾಗಿಂಗ್ ಮಾಡಬಹುದು, ಯಾವ ವ್ಯಕ್ತಿ ರನ್ನಿಂಗ್ ಮಾಡಬಹುದು, ಇದನ್ನು ಕೂಡ ನಾವು ಒಂದು ಸಮಾಲೋಚನೆ ಮಾಡಿ ಡಿಸಿಷನ್ಸ್ ಬರಬೇಕು. 20-30 ವರ್ಷದ ಎಲ್ಲಾ ವ್ಯಕ್ತಿಗಳು ಅವ್ರು ರನ್ನಿಂಗ್ ಮಾಡಿದ್ರು ನಡೆಯುತ್ತೆ, ವಾಕಿಂಗ್ ಮಾಡಿದ್ರು ನಡೆಯುತ್ತೆ, ಜಾಗಿಂಗ್ ಮಾಡಿದ್ರು ನಡೆಯುತ್ತೆ ಅನ್ನೋದು ನಾವು ತಿಳ್ಕೊತೇವೆ.
0: ಇದು ನೋಡಿ ಇಂಪಾರ್ಟೆಂಟ್, ತಾವ್ ಹೇಳ್ತಾ ಇರೋದು ಈಗ ಕಲ್ ತಿಂದು ಕರಗಿಸೋ ವಯಸ್ಸು ಒಂದು ನಿಮ್ದು ಅಂತ ಹೇಳ್ತಾರೆ ಹಿರಿಯರೆಲ್ಲ ಯುವಕರಿಗೆ.
1: ಹೌದು,
0: ಏನ್ ಮಾಡಿದ್ರು ನಡೀತದೆ, ಬಿಕಾಸ್ ಅವ್ರ ವಯಸ್ಸು.
1: ಹೌದು,
0: ಆದ್ರೆ ಆ ವಯಸ್ಸಲ್ಲೇನೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಸಮಸ್ಯೆ ಅನುಭವಿಸ್ತಿರ್ತಾರೆ, ಆದ್ರೆ ಅದು ಸರಿಯಾಗ್ಬಿಡುತ್ತೆ ಬಿಕಾಸ್ ಅವ್ರ ವಯಸ್ಸಿನ ಪ್ರಭಾವ.
1: ಅವ್ರ ದೇಹದಲ್ಲಿ ರಿಕವರಿ
0: ಜಾಗೃತಿ ತಗೋಬೇಕು ಅಂತ.
1: 40 ವರ್ಷದ ಮೇಲ್ಪಟ್ಟವರಿಗೆ ನಾವು ಸಡನ್ ಆಗಿ ನಾಳೆನೆ ನಾವು ಡಾಕ್ಟರ್ ಎಕ್ಸರ್ಸೈಸ್ ಮಾಡಿ ಅಂದ ಕೂಡಲೇ ಎಷ್ಟೋ ಜನ ಜಾಗಿಂಗ್ ಮಾಡಿ ಜಾಗಿಂಗ್ ಮಾಡಕ್ ಹೋದ ಕೂಡಲೇ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಆಗಿರೋ ಸಿನಾರಿಯೋನೂ ಇದೆ. ಸೊ ನಾವು ಯಾವತ್ತೇ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಲಿ, ಫಸ್ಟ್ 2 ವಾರ ನಮ್ಮ ದೈಹಿಕ ದೃಢತೆಗೋಸ್ಕರ ನಾವು ಸ್ಲೋ ಪ್ರೋಗ್ರೆಸಿವ್ ಎಕ್ಸರ್ಸೈಸ್ ಅನ್ನಂಗ್ ಮಾಡಬೇಕು. ವಾಕಿಂಗ್ ಫಸ್ಟ್ 1 ವಾರ ಕಂಟಿನ್ಯೂಸ್ 40 ನಿಮಿಷ ನಡೆದು, ನೆಕ್ಸ್ಟ್ ವಾರ ಬ್ರಿಸ್ಕ್ ವಾಕಿಂಗ್ ಮಾಡಿ, ಅದ್ರ ನೆಕ್ಸ್ಟ್ ವಾರ ಜಾಗಿಂಗ್ ಮಾಡಬೇಕು. ಆಗ ನಮ್ಮ ಜಾಯಿಂಟ್ ಏನು ಬಲ ಇರುತ್ತೆ, ಸದೃಢತೆ ಇರುತ್ತೆ, ಅದನ್ನ ಅಷ್ಟ್ರಲ್ಲಿ ಪಡ್ಕೊಂಡಿರುತ್ತೆ. ಅವಾಗ ನೀವು ಜಾಗಿಂಗ್ ಮಾಡಕ್ ಹೋದಾಗ ನಿಮ್ ಜಾಯಿಂಟ್ ಅಲ್ಲಿ ಸ್ಟ್ರೈನ್ ಆಗಲ್ಲ, ಜಾಯಿಂಟ್ ಅಲ್ಲಿ ಎಕ್ಸ್ಟ್ರಾ ಸವೆತ ಬರಲ್ಲ. ಸೊ ಈ ರೀತಿ ಇರ್ಬೇಕಾದ್ರೆ ನಾವು ಸಡನ್ ಆಗಿ ಡಾಕ್ಟರ್ ಹೇಳಿದಾರೆ ನನ್ಗೆ ಎಕ್ಸರ್ಸೈಸ್ ಮಾಡ್ಬೇಕು, ನನ್ನ ಆರೋಗ್ಯ ಚೆನ್ನಾಗಾಗಬೇಕು ಅಂತ ಒಂದೇ ದಿನಕ್ಕೆ 40 ವರ್ಷದ ಮೇಲ್ಪಟ್ಟಂತ ವ್ಯಕ್ತಿ ಓಡ್ಲಿಕ್ಕೆ ಹೋಗಿ ಅವರಲ್ಲಿ ಬ್ಲಾಕೇಜ್ ಕೂಡ ಇರ್ಬೋದು. ಹೀಗೆ ನೀವು ನ್ಯೂಸ್ ಅಲ್ಲಿ ತುಂಬಾ ಕಡೆ ನೋಡ್ತಾ ಇದೀರಾ, 30-37 ವರ್ಷದವರೆಗೂ ಹಾರ್ಟ್ ಅಟ್ಯಾಕ್ ಆಗುವ ಸಿನಾರಿಯೋ ಇದೆ. ಆ ರೀತಿ ನೋಡಿದಾಗ 40 ವರ್ಷದ ಮೇಲ್ಪಟ್ಟ ಎಲ್ಲಾ ವ್ಯಕ್ತಿಗಳಲ್ಲೂ ಎಥಿರೋಸ್ಕ್ಲಿರೋಸಿಸ್ ಅಂತ ಒಂದು ಕಾಯಿಲೆ ಇದೆ. ಅದು ನಮ್ಮ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಆ ಬ್ಲಡ್ ವೆಸಲ್ ಥಿಕ್ನೆಸ್ ಜಾಸ್ತಿ ಆಗಿದೆ. ಈ ಎಥಿರೋಸ್ಕ್ಲಿರೋಸಿಸ್ ಯಾವಾಗ 70% ಮೇಲ್ ಹೋಗುತ್ತೆ, ಆ ಹಾರ್ಟ್ ಅಲ್ಲಿ ಯಾವಾಗ ಈ ಬ್ಲಾಕೇಜ್ ಇರುತ್ತೆ ಆಗ ಹೃದಯಾಘಾತ ಆಗುತ್ತೆ. ಬಟ್ ಹಾರ್ಟ್ ಒಂದೇ ಕಡೆ ಅಂತಲ್ಲ, ಕಾಲಲ್ಲಿರಬಹುದು, ದೇಹದ ಬೇರೆ ಅಂಗಗಳಲ್ಲಿರಬಹುದು, ಬ್ಲಡ್ ವೆಸಲ್ಸ್ ಥಿಕ್ ಆಗಿರುತ್ತೆ. 40 ವರ್ಷ ಆದ್ಮೇಲೆ ಇದು ಒಂದು ಬಿಪಿಗೆ ಮೂಲ ಕಾರಣ ಅನ್ನೋದು ಇತ್ತೀಚಿನ ರಿಸರ್ಚ್ ಎಲ್ಲ ಪ್ರೂವ್ ಮಾಡಿದೆ. ಆ ರೀತಿ ಇರೋದ್ರಿಂದ ಈ ಎಲ್ಲಾ ಕಾನ್ಸೆಪ್ಟ್ಸ್ ನ ನಾವು ತಿಳ್ಕೋಬೇಕು, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ದೇಹ ಯಾವ ಸ್ಟೇಜ್ ಅಲ್ಲಿದೆ ಅಂತ ಅರ್ಥಕೊಂಡು ಅದ್ರ ಮೇಲೆ ವಾಕಿಂಗ್, ಜಾಗಿಂಗ್ ಹಾಗೂ ರನ್ನಿಂಗ್ ಇದು ಡಿಸಿಷನ್ ಮಾಡಬಹುದು.
0: ಸರ್, ನಿಜವಾಗ್ಲೂ ನೀವು ಹೇಳ್ತಾ ಇರೋದು ನೋಡಿದ್ರೆ ಈಗ ವಾಕಿಂಗ್ ಅಂತಂದ್ರೆ ಯಾರದೇ ಸಲಹೆ ಏನ್ ಬೇಕಾಗಿಲ್ಲ, ನನ್ನ ಪಡೆಗೆ ನಾನು ನಡಿಬಹುದು ಅಂತ ಅಂದಿರ್ತಾರೆ. ಆದ್ರೆ ಇವತ್ತು ಈ ಕಾರ್ಯಕ್ರಮ ಕೇಳ್ತಾ ಇರೋರು ಖಂಡಿತವಾಗಿ ಯಾವುದೇ ಒಂದು ಈಗ ರೋಗಗಳಿಗೆ ಹೆಂಗೆ ನಾವು ವೈದ್ಯರ ಕಡೆ ಸಂಪರ್ಕ ಮಾಡ್ತೀವಿ, ಅದೇ ರೀತಿ ಒಂದು ಎಕ್ಸರ್ಸೈಸ್ ಮಾಡ್ಬೇಕಂದ್ರೂ

0: ವೈದ್ಯರನ್ನ ಕಾಣಲೇಬೇಕು. ಆಮೇಲೆ ವಿಶೇಷವಾಗಿ ಈ ತಜ್ಞತೆ ಇರ್ತದೆ ಈ ವಿಷಯದಲ್ಲಿ ಸ್ವಲ್ಪ ಬಹಳಷ್ಟು ಒಳ್ಳೆ ರೀತಿಯಾಗಿ ಹೇಳೋರು. ಈಗ ನೀವು ನೋಡಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ, ಅದು ಯಾವ ಡಾಕ್ಟರ್ ನನಗೆ ಉತ್ತಮ ಸಲಹೆ ಕೊಡಬಲ್ರು ಅಲ್ಲಿ ಹೋಗಿ ಮಾಹಿತಿ ಪಡಿಬೇಕು ಮುಖ್ಯವಾಗಿ.
1: ಅದು ಖಂಡಿತ ನಿಜ. ಸೊ ಈ ಮಾಹಿತಿ ಈ ವಿಚಾರಕ್ಕೆ ಬಂದಾಗ ನಿಮ್ಗೆ ಫಿಸಿಯೋಥೆರಪಿಸ್ಟ್ ಗಳಿರ್ಬೋದು ಅವರು ಈ ವಿಷಯದಲ್ಲೇ ಪಾರಿಣಿತ್ಯ ಹೊಂದಿರ್ತಾರೆ. ಹಾಗೆ ವೈದ್ಯಕೀಯ ಸಲಹೆಗಾರರಲ್ಲಿ ಎಲ್ಲಾ MBBS ಮಾಡಿರುವಂತಹ ವೈದ್ಯರಿಗೆ ಬೇಸಿಕ್ ಬಾಡಿ ಹೆಲ್ತ್ ಅಂಡ್ ಹೆಲ್ತ್ ಪ್ಯಾರಾಮೀಟರ್ಸ್ ಬಗ್ಗೆ ತುಂಬಾ ಒಳ್ಳೆ ಪಾರಿಣಿತ್ಯ ಇರೋದ್ರಿಂದ ಅವರಲ್ಲೂ ನೀವು ಇದ್ರ ಬಗ್ಗೆ ಬೇಸಿಕ್ ಸಲಹೆಗಳನ್ನ ತಗೋಬಹುದು. ಮತ್ತು ಆರ್ಥೋಪೆಡಿಷಿಯನ್ಸ್ ಹಾಗೂ ನರ ರೋಗ ತಜ್ಞರು, ಸೊ ಇವರೆಲ್ಲರಲ್ಲೂ ಇದ್ರ ಮೇಲೆ ತುಂಬಾ ಒಳ್ಳೆ ಪಾರಿಣಿತ್ಯ ಇರುತ್ತೆ. ಹಾಗೂ ಹಾರ್ಟ್ ಅಂತ ಬಂದ ಕಾರ್ಡಿಯಾಲಜಿಸ್ಟ್, ಸೊ ಇವರೆಲ್ಲರದು ಒಂದು ಒಟ್ಟು ಸಲಹೆಯನ್ನು ಸೇರಿಸಿ ನಿಮ್ಮ ಆರೋಗ್ಯದ ಸ್ಥಿತಿಗತಿಯನ್ನು ತಿಳಿದು ನೀವು ಎಕ್ಸರ್ಸೈಸ್ ಮಾಡಬೇಕು ಅಂತ ನಾನು
0: ಮಾಡಬೇಕು. ಬಹಳ ಒಳ್ಳೆಯ ರೀತಿಯಾಗಿ ನೀವು ಸಲಹೆ ನೀಡಿದ್ರಿ. ಅಂದ್ರೆ ಒಬ್ಬ ವೈದ್ಯ, ಈಗ ಅವರು ಸಾಮಾನ್ಯ ನರ ರೋಗದ ವೈದ್ಯ, ರೋಗಕ್ಕೆ ಸಂಬಂಧ ಪಡೋ ಹಾಗೇನೆ ನಾನು ಹೇಳಬೇಕು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಬೇರೆದನ್ನ ಸಲಹೆ ತಗೊಳಕಂತ ಅದಕ್ಕಾಗಿನೇ ಯಾರು ಹೋಗಲ್ಲ. ಬೇರೆ ಬೇರೆ ಸಮಸ್ಯೆ ಹೋಗುತ್ತೆ, ಅದು ಒಂದ್ ಮಾತು ಹೇಳ್ಬೋದು, ಒಂದಿಷ್ಟು ಯೋಗ ಒಂದಿಷ್ಟು ವಾಕಿಂಗ್ ಮಾಡಿ ನೀವು ಅಂತ ಒಂದ್ ಮಾತು ಹೇಳ್ತಾರಷ್ಟೇ. ಆದ್ರೆ ಎಕ್ಸರ್ಸೈಸ್ ಗಳನ್ನ ಯಾವ ರೀತಿ ಮಾಡಬೇಕು, ಅದರಲ್ಲಿ ಏನು ಅಪಾಯಗಳಿವೆ, ಯಾವ್ಯಾವ ಎಕ್ಸರ್ಸೈಸ್ ಮಾಡಬೇಕು ಅಂತ ಅನ್ನೋದು, ಅದಕ್ಕೆ ಆದಂತ ಒಂದು ಸಪರೇಟ್ ಡಾಕ್ಟರೇ ಇರಬೇಕು. ಅಂದ್ರೆ ಎಲ್ಲವೂ ಗೊತ್ತಿರೋ ಡಾಕ್ಟರ್ ಇದ್ರು ಕೂಡ ಇರಲಿ ಅಂತ ನಾವು ಬಯಸ್ತೀವಿ.
1: ಸೊ ಈಗ ಫಿಸಿಯೋಥೆರಪಿಸ್ಟ್ ಅಂತ ಏನಿದೆ, ಸೊ ಅವರಲ್ಲಿ ಈ ಪಾರಿಣಿತ್ಯನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಅವರು ಅದನ್ನ ಬಾಡಿ, ಮಸಲ್, ಬೋನ್ ಈ ಮೂರು ಅಂಶಗಳನ್ನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿರ್ತಾರೆ.
0: ಸರ್, ಈಗ ಬಾಡಿ ಬಗ್ಗೆ ತಾವು ಹೇಳ್ತಾ ಇದ್ರಿ, ಈಗ ಕಾಲಿಗೆ ತೊಂದರೆ, ಹಾರ್ಟಿಗೆ ದಪ್ಪನ ವೆಸಲ್ಸ್ ಇರ್ತದೆ ಅಂತ ಹೇಳ್ತಾ ಇದ್ರಿ. ಈಗ ಯಾವ ಎಕ್ಸರ್ಸೈಸ್ ಇಂದ ಅಪಾಯ ಹೆಚ್ಚಿದೆ, ಯಾವ್ದೋ ಒಂದು ಇರುತ್ತೆ, ಯಾವ್ದೋ ಬಹಳ, ಆ ಎಕ್ಸರ್ಸೈಸ್ ಗಳನ್ನ ನಾವು ಖಂಡಿತವಾಗಿ ಪರಿಣಿತಿದಾರರಿಂದ ತರಬೇತಿದಾರರಿಂದನೇ ಮಾಡಬೇಕು ಅಂತ ನಾವು ಮಾತಾಡ್ತೀವಿ. ಉದಾಹರಣೆ ಈಗ ಈ ಜಿಮ್ ಗಳಲ್ಲೆಲ್ಲ ಹೋಗ್ತಾ ನೋಡಿ, ಸುಮ್ ಸುಮ್ನೆ ಮನೆಯಲ್ಲಿ ಏನೋ ಒಂದು ಇದೆ ಅಂತ ತಿಳ್ಕೊಂಡು ಎತ್ತಿ ಎತ್ತಿ ಇಡೋದಲ್ಲ, ಯಾವ ರೀತಿ ಯಾವ್ದು ಡೇಂಜರಸ್ ಇದೆ ಅಂತ.
1: ಎಕ್ಸರ್ಸೈಸ್ ಅಲ್ಲಿ ತುಂಬಾ ಡೇಂಜರಸ್ ಆದ ಎಕ್ಸರ್ಸೈಸ್ ಅಂತ ಬಂದ್ರೆ ನಾನು ಜಿಮ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಜಿಮ್ ಅಲ್ಲಿ ನಾವು ವೆಯ್ಟ್ ಲಿಫ್ಟಿಂಗ್ ಏನ್ ಮಾಡ್ತಿರ್ತೀವಿ, ಸೊ ಇತ್ತೀಚೆಗೆ ಎಲ್ಲಾ ಆರ್ಥೋಪೆಡಿಕ್ ಕ್ಲಿನಿಕ್ ಗಳಲ್ಲಿ ಹೋಗಿ ಅವರು ಮಾಡಿರುವ ಒಂದು ತಪ್ಪಾದ ಎಕ್ಸರ್ಸೈಸ್ ವಿಧಾನದಿಂದ ಅವರ ಶೋಲ್ಡರ್ ಅಲ್ಲಿ ಲಿಗಮೆಂಟ್ ಟಿಯರ್ ಆಗಿರಬಹುದು, ಅಥವಾ ಡಿಸ್ಕ್ ಬಲ್ಜ್ ಆಗಿರಬಹುದು, ಅಥವಾ ನೀ ಟ್ರೋಮಾ ಆಗಿರ್ಬಹುದು. ಥ್ರೆಡ್ಮಿಲ್ ವಾಕಿಂಗ್ ಕೂಡ ಅಷ್ಟೇ, ಆ ಇನ್ಕ್ಲಿನೇಷನ್ ನ ಫಸ್ಟ್ ಗೆ ಜಿಮ್ ಅಲ್ಲಿ ಹೋಗಿ ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ಇವತ್ತೇ ಎಲ್ಲಾ ನಡೆದು ಬೆವರನ್ನೆಲ್ಲ ನಾನು ಇವತ್ತೇ ಸುರಿಸಿ ಸಣ್ಣ ಆಗ್ಬೇಕು ಅಂತ ಕೆಲವರು ಸಡನ್ ಆಗಿ ಎಕ್ಸರ್ಸೈಸ್ ನ ಮಾಡ್ಲಿಕ್ಕೆ ತುಂಬಾ ತೀವ್ರಗತಿಯಲ್ಲಿ ಹೋಗ್ತಾರೆ. ಆ ರೀತಿ ಹೋದಾಗೆಲ್ಲ ತುಂಬಾನೇ ಬಾಡಿಲ್ ಡ್ಯಾಮೇಜ್ ಆಗಿ ಅವರು ಆರ್ಥೋಪೆಡಿಕ್ಸ್ ಹತ್ರ ಹೋಗಿ ಅದಕ್ಕೆ ಸಲಹೆ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋ ಅಂತ ಪರಿಸ್ಥಿತಿ ಬಂದಿರುತ್ತೆ.
0: ಜಿಮ್ ಬಗ್ಗೆ ಯೋಚನೆ ಮಾಡಲ್ಲ ಆಮೇಲೆ ಅವರು,
1: ಯೋಚನೆ ಮಾಡ್ಲಿಕ್ಕೆ ಹೋದ್ರು ಅವ್ರ ದೇಹ ಅದಕ್ಕೆ ಸ್ಪಂದಿಸಲ್ಲ, ಆ ರೀತಿ ಅಂತ ಸ್ಥಿತಿಗತಿಗೂ ಹೋಗ್ಬಿಡುತ್ತೆ. ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ನಾವು ಏನಾದ್ರು ಒಂದು ತಪ್ಪು ವಿಧಾನ ಫಾಲೋ ಮಾಡಿದ್ವಿ, 10 kg ಒಂದೇ ದಿನಕ್ಕೆ ನನ್ನ ಶೋಲ್ಡರ್ ಮೇಲೆ ನಾನು ಇವತ್ತು ಎತ್ತುತ್ತೀನಿ ಅಂತ ಕೂಡಲೇ ನನ್ನ ಶೋಲ್ಡರ್ ಅದಕ್ಕೆ ಇಷ್ಟು ವರ್ಷ ಎತ್ತಿ ರೆಡಿ ಇರಲ್ಲ. ಸೊ ಸಡನ್ ಆಗಿ ನಾನು 10 kg ಮೇಲೆ ಎತ್ತುತ್ತೀನಿ ಅಂತ ಹೋದ ಕೂಡಲೇ ನನ್ನ ಶೋಲ್ಡರ್ ಅಲ್ಲಿ ಇರುವಂತಹ ಲಿಗಮೆಂಟ್ಸ್ ಗೆ ಸ್ಟ್ರೈನ್ ಆಗ್ಬಹುದು, ಅಲ್ಲಿರುವಂತಹ ಟೆಂಡಾನ್ ಗಳಿಗೆ ಡ್ಯಾಮೇಜ್ ಆಗ್ಬಹುದು. ಸೊ ಆ ರೀತಿ ಇರಬೇಕಾದ್ರೆ ಪ್ರತಿ ಒಂದು ಎಕ್ಸರ್ಸೈಸ್ ಗೂ ಒಂದು ಇತಿ ಮಿತಿ ಅಂತಿರುತ್ತೆ. ಸೊ ಅದು ಏನು ಅಂತ ನಾವು ನಮ್ಮ ದೇಹಕ್ಕೆ ಯಾವ್ದು ಸರಿ ಅನ್ನೋದನ್ನ ತಿಳ್ಕೊಂಡು ನಾವು ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಈಗ ಈ ಕೆಲವು ತಾವು ಹೇಳ್ತಿದ್ರಿ ಜಿಮ್ ಆಗ್ಲಿ ಅಥವಾ ಇತ್ಯಾದಿ ಇನ್ನೊಂದು ಯಾವ್ದೋ ತುಂಬಾ ಅಪಾಯದ ರೀತಿನಲ್ಲಿ ಅದನ್ನ ಮಾಡಕ್ ಹೋದಾಗ ಸಮಸ್ಯೆ ಅನುಭವಿಸ್ತಾರೆ. ತುಂಬಾ ಸರಳವಾಗಿ ಅಂತಂದ್ರೆ ಈಗ ಒಂದು ವಾಕಿಂಗ್ ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ, ಅದನ್ನು ಸರಿಯಾಗಿ ಮಾಡ್ಬೇಕು, ಅದು ಬೇರೆ. ತುಂಬಾ ಸರಳವಾದಂತಹ ವ್ಯಾಯಾಮ ಅಂದ್ರೆ ಯಾವುದು?
1: ನನ್ನ ಪ್ರಕಾರ ನಾವು ಅತಿ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ವ್ಯಾಯಾಮ ಮತ್ತು ಅತಿ ಹೆಚ್ಚು ನೆಗ್ಲೆಕ್ಟ್ ಮಾಡ್ತಿರುವಂತಹ ಒಂದು ಹಾಗೂ ಮಾಡದೇ ಇರುವಂತಹ ವ್ಯಾಯಾಮ ನಮ್ಮ ಬೆನ್ನಿನ ಮಾಂಸಕ್ಕೆ ಬೇಕಾಗಿರುವಂತಹ ಎಕ್ಸರ್ಸೈಸ್. ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ಭಾರ ಎತ್ತಿರ್ತೀವಿ ಅನ್ಕೊಳ್ಳಿ, ಎತ್ತಬೇಕಾದ್ರೆ ನಮ್ ಬಾಡಿ ಫ್ರಂಟ್ ಮಸಲ್ಸ್ ವರ್ಕ್ ಆಗುತ್ತೆ. ಆದ್ರೆ ಆ ಬಗ್ಗೆ ಎತ್ತುವ ವ್ಯಾಯಾಮದಲ್ಲಿ ಬ್ಯಾಕ್ ಮಸಲ್ ಡ್ಯಾಮೇಜ್ ಆಗಿರುತ್ತೆ, ನಾವೆಲ್ಲ ನಮ್ ಬ್ಯಾಕ್ ಸ್ಟ್ರೆಂತ್ ಆಗುತ್ತೆ ಅಂತ ಅನ್ಕೋತೀವಿ, ಬಟ್ ಅದಾಗಲ್ಲ.
0: ಬೆನ್ನು ಕಾಣಿಸಲ್ಲ,
1: ಬೆನ್ನು ಕಾಣಿಸಲ್ಲ, ಬೆನ್ನಿಗೆ ಅದ್ರ ಫಲ ಸಿಕ್ಕಿರಲ್ಲ. ಸೊ ನಾವು ಇಡೀ ದಿನ ನಡೀತೀವಿ, ನಡೆದಾಗ ನಮ್ ಬೆನ್ ಗಟ್ಟಿ ಆಗುತ್ತೆ ಅಂತ ನಾವೆಲ್ಲ ತಿಳ್ಕೊತೀವಿ, ಬಟ್ ನಮ್ ಕಾಲ್ಗಷ್ಟೇ ಅದ್ರ ಉಪಯೋಗ ಬರೋದು, ನಮ್ ಬೆನ್ ಆಕ್ಚುಲಿ ಜಾಸ್ತಿ ನಡೆಯೋದ್ರಿಂದ ಡ್ಯಾಮೇಜ್ ಆಗುತ್ತೆ.
0: ಏನ್ ಮಾಡ್ಬೇಕು ಸರ್?
1: ಸೊ ಆ ರೀತಿ ಇರೋದ್ರಿಂದ ವೆರಿ ಸಿಂಪಲ್ ಟು ಸಿಂಪಲ್ ಎಕ್ಸರ್ಸೈಸ್, ಒಂದು ಮೂರು ಬೇಸಿಕ್ ಎಕ್ಸರ್ಸೈಸ್ ವಿಧಾನ ಇದೆ. ಒಂದು ಸ್ಟ್ರೈಟ್ ಲೆಗ್ ರೈಸಿಂಗ್ ಎಕ್ಸರ್ಸೈಸ್, ಪೋಸ್ಚರ್ ಅಲ್ಲಿ ಮಲಗಿದಾಗ, ಸೊ ಆಕಾಶ ನೋಡಿ ಮಲಗಿರ್ತೀರಾ ಅಂದಾಗ ನಿಧಾನಕ್ಕೆ ಎರಡು ಕಾಲು 90 degree ವರೆಗೆ ಎತ್ತಬೇಕು. ಎಷ್ಟು ನಿಧಾನವಾಗಿ ಎತ್ತಬೇಕು?
0: ಕಾಲು ಜೋಡಿಸಿ,
1: ಎರಡು ಕಾಲು ಜೋಡಿಸಿ ಸ್ಟ್ರೈಟ್ ಮೇಲೆ ಎತ್ತಬೇಕು. ಆ ಮೇಲೆ ಹೋಗುವ ಸ್ಪೀಡ್ ಏನಿದೆ 90 degree ಬರ್ಲಿಕ್ಕೆ 10 seconds ತಗೋಬೇಕು. ಅದು ಡೈಲಿ 10 seconds 10 times ಎಕ್ಸರ್ಸೈಸ್ ಮಾಡಿ ನಿಮ್ಮ ಲೋವರ್ ಬ್ಯಾಕ್ ಮಸಲ್ ಏನ್ ಸ್ಟ್ರೆಂತ್ ಸಿಗ್ಬೇಕಿತ್ತು ಅದು ಸಿಗುತ್ತೆ. ಇದನ್ನ ನೀವು ಎನಿ ಟೈಮ್ ಮಾಡಬಹುದು. ಊಟ ಆತ್ ಕೂಡ್ಲೇನೆ ಮಾಡಿದಾಗ ಒಂದ್ ಸ್ವಲ್ಪ ಡಿಸ್ಕಂಫರ್ಟ್ ಅಂತ ಬರ್ಬೋದು, ಬಟ್ ರಾತ್ರಿ ನೀವು ಎಂಟು ಎಂಟೂವರೆ ಊಟ ಮಾಡಿರಿ, 10 ಗಂಟೆಗೆ ಮಲಗೋ ಮೊದ್ಲು ಎಕ್ಸರ್ಸೈಸ್ ಮಾಡಬಹುದು. 1.5 ಗಂಟೆ ಒಂದು ಏನ್ ಕಾಲ ನಿಮಿತ್ತ ಇದೆ ಅದನ್ನ ದಾಟದ್ಮೇಲೆ ನೀವು ಆರಾಮದಲ್ಲಿ ಈ ಎಕ್ಸರ್ಸೈಸ್ ಮನೆಯಲ್ಲಿ ಮಲಗೋ ಮೊದ್ಲು ಮಾಡಿದ್ರು ನೆಕ್ಸ್ಟ್ ಡೇ ಯು ವಿಲ್ ಬಿ ಮಚ್ ಆಕ್ಟಿವ್ ಅಂಡ್ ಮಚ್ ವಿಜಿಲೆಂಟ್ ಅಂತ ನಾ ಹೇಳ್ತೀನಿ.
0: ಒಳ್ಳೆ ಸಲಹೆ ತಾವು ಕೊಟ್ಟಿದ್ದು.

0: ಬಹಳ ಸುಲಭ ಕೂತಲ್ಲಿ ನಿಂತಲ್ಲಿ ಅಂದ್ರೆ ಕೂತಲ್ಲಿ ನಿಂತಲ್ಲಿ ಅಂದ್ರೆ ಯಾವುದೇ ಸಮಯದಲ್ಲೂ
1: ನಿಮ್ಗೆ ಯಾವಾಗ ಒಂದು ಫ್ರೀ ಆಗಿರುವಂತ ಒಂದು ಸಮಯ ಸಿಗುತ್ತೆ 10 ಬಾರಿ ಮಾಡ್ಲಿಕ್ಕೆ ಏನು ಹಾರ್ಡ್ಲಿ 5-10 ನಿಮಿಷ ಹಿಡಿಯುತ್ತೆ. ನಿಜ ಸಮಯ ನಾವು ಕೊಡಬೇಕು. ಇದು ಒಂದು
0: ಯೋಗದ ವಿಚಾರಕ್ಕೆ ಬಂದಾಗ ಈಗ ಆಫೀಸ್ಗೆ ಹೋಗಿರ್ತೀವಿ ನಾವು, ಅಲ್ಲಿ ಯೋಗ ಮಾಡಕ್ಕಾಗಲ್ಲ ಅಂದ್ರೆ ಬೆಳಿಗ್ಗೆ ಮಾಡಕ್ಕಾಗಲ್ಲ ಸಂಜೆನೂ ಮಾಡಕ್ಕಾಗಲ್ಲ. ಆಫೀಸಿಗೆ ಹೋದಾಗ ಅಥವಾ ಯಾವುದೇ ಒಂದು ಕೆಲಸಕ್ಕಂತ ಹೋದಾಗ ಅಲ್ಲಿ ಕೂತ್ ಕೂತಲ್ಲೇನೆ ಏನು ಯೋಗ ಮಾಡಬಹುದು ಅಂತನ್ನೋದನ್ನ ಹೇಳ್ತಾರೆ ಕೆಲವರು. ಅಂದ್ರೆ ಅಷ್ಟಾದ್ರೂ ಮಾಡಿ ಕಡೆಗೆ ಅಂತ. ಎಕ್ಸರ್ಸೈಸ್ ಹೇಗಿದೆ ಅಂದ್ರೆ ಅದು ನಮ್ಮ ಉಸಿರು ಇದ್ದಂಗೆ ನೀವು ಮಾಡಲೇಬೇಕು. ಈಗ ಮೊದಲ ಕಾಲದಲ್ಲಿ ಇರಲಿಲ್ಲ, ಇವಾಗ ವ್ಯಾಯಾಮ ಇಲ್ಲದ ಜೀವನ ಸರಿನೇ ಇಲ್ಲ, ಇಲ್ಲಾಂದ್ರೆ ಬಹಳ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ.
1: ಆಫೀಸ್, ಯೋಗ, ಕೂತು ಇದ್ದಾಗ ಉಸಿರು, ಈ ಮೂರು ಪದನ್ನು ನೀವು ಯೂಸ್ ಮಾಡಿದ್ರೆ ಇದು ಮೂರಕ್ಕೂ ರಿಲೇಟೆಡ್ ಆಗಿರುವಂತ ಒಂದು ಬೆಸ್ಟ್ ಸಿಂಪಲ್ ಎಕ್ಸಸೈಸ್ ಇದೆ. ಇದಕ್ಕೆ 4-7-8 ಬ್ರೀತಿಂಗ್ ಟೆಕ್ನಿಕ್ ಅಂತ ಕರೀತಾರೆ. ಸೊ ಈ ಎಕ್ಸಸೈಸ್ ಏನಂದ್ರೆ ನೀವು ಯಾವ ಪೋಸ್ಚರ್ ಅಲ್ಲಿ ಕೂತೀರಿ ಅಥವಾ ಎಲ್ಲಿ ಕೂತೀರಿ ಒಂದು ಹಾರ್ಡ್ಲಿ 2 ನಿಮಿಷ ಹಿಡಿಯುತ್ತೆ ಒಂದು ಸತಿ ಎಕ್ಸಸೈಸ್ ಮಾಡ್ಲಿಕ್ಕೆ. ಸೊ ಅದನ್ನ ಇವಾಗ ನಾನು ನಿಮಗೆ 4-7-8 ಬ್ರೀತಿಂಗ್ ಟೆಕ್ನಿಕ್ ನ ಹೇಗ್ ಮಾಡೋದು ಅನ್ನೋದನ್ನ ವಿಸ್ತರಿಸ್ತೇನೆ. ಸೊ 4 ಸೆಕೆಂಡ್ ನಿಮ್ಮ ಮೂಗಿಂದ ಜೋರಾಗಿ ಉಸಿರನ್ನ ಎಳ್ಕೋಬೇಕು. 4 ಸೆಕೆಂಡ್ ಉಸಿರು ಎಳ್ಕೊಂಡ್ಮೇಲೆ ಆ ಉಸಿರನ್ನ 7 ಸೆಕೆಂಡ್ಸ್ ಹಾಗೆ ಇಟ್ಕೋಬೇಕು, ಹೋಲ್ಡ್ ಮಾಡ್ಕೋಬೇಕು, ತಡೆದು ಹಿಡ್ಕೋಬೇಕು. ಸೊ ನಿಮ್ಮ ಮನ್ಸಲ್ಲೇ ಆ ಕೌಂಟ್ ಮಾಡಬಹುದು. ಒಂದು ದಿನ 2 ದಿನಕ್ಕೆ ನಿಮಗೆ ಅದು ಅತಿ ಈಸಿಯಾಗಿ ರೂಢಿಯಾಗಿ ಹೋಗುತ್ತೆ. 7 ಸೆಕೆಂಡ್ ಆ ಉಸಿರು ಇಟ್ಕೊಂಡ್ಮೇಲೆ ಇನ್ನ 8 ಸೆಕೆಂಡ್ ಜೋರಾಗಿ ಮೂಗು ಮತ್ತು ಬಾಯಿಯಿಂದ ಉಸಿರು ಬಿಡ್ಬೇಕು. ಸೊ ಈ ರೀತಿ 8 ಸೆಕೆಂಡ್ ಉಸಿರು ಬಿಟ್ಟ ಕೂಡಲೇ, ಈ ಪ್ರೊಸೀಜರ್ ಮಾಡಿದ ಕೂಡಲೇ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಈ 4-7-8 ಬ್ರೀತಿಂಗ್ ಟೆಕ್ನಿಕ್ ಅಲ್ಲಿ ನಿಮ್ಮ ಲಂಗ್ ಕಾಂಪ್ಲಿಯನ್ಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಮನಸ್ಥಿತಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಫೋಕಸ್ ಇಂಪ್ರೂವ್ ಆಗುತ್ತೆ, ನೀವು ಮಾಡುವ ಕೆಲಸದಲ್ಲಿ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ. ಸೊ ಈ ಎಲ್ಲಾ ಒಂದು ಸಿಂಪಲ್ ಎಕ್ಸಸೈಸ್ ಒಂದೇ ಒಂದು ಇಷ್ಟು ನಾನು ಇವಾಗ ಹೇಳಲಿಕ್ಕೆ 1 ನಿಮಿಷ ತಗೊಂಡಿದ್ದೀನಿ. ನೀವು ಮಾಡಿದ್ರೆ 15-20 ಸೆಕೆಂಡ್ ಯು ಕ್ಯಾನ್ ಫಿನಿಶ್ 1. ಸೊ ಆ ರೀತಿ ಇರ್ಬೇಕಾದ್ರೆ ಈ 20 ಸೆಕೆಂಡ್ ಒಂದ್ ಬ್ರೆತ್ ಅಂದ್ರೆ 1 ನಿಮಿಷದಲ್ಲಿ 3 ಸತಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಆ ಒಂದು 30 ನಿಮಿಷಕ್ಕೆ 1 ನಿಮಿಷ ಬ್ರೇಕ್ ನೀವು ಆಫೀಸ್ ಅಲ್ಲಿ ಕೂತಿದಾಗ ನೀವು ತಗೊಂಡು ಈ ಬ್ರೀತಿಂಗ್ ಟೆಕ್ನಿಕ್ ಫಾಲೋ ಮಾಡಿ, ಯು ವಿಲ್ ಸಿ ಟ್ರೆಮೆಂಡಸ್ ಚೇಂಜ್ ಇನ್ ಯುವರ್ ಓವರ್ ಆಲ್.
0: ಮಧ್ಯಾಹ್ನ 3 ಗಂಟೆ ಆಗಿರ್ಬೋದು ಸುಮ್ನೆ ಕೂತಿರ್ತೀವಿ ನಾವು, ಕೈಯಲ್ಲಿ ಮೊಬೈಲ್ ಇರ್ತದೆ ಅದನ್ನ ಬಿಸಾಕ್ಬೇಕು ಪಕ್ಕಕ್ಕೆ. ಈ ಟೆಕ್ನಿಕ್ ಅನ್ನ ಮಾಡಿದ್ರೆ ಬಹುಶಃ ಮನಸ್ಸಿಗೆ ಸಮಾಧಾನ ಬೇಕಂತಂದಾಗ ಮೊಬೈಲ್ ಇರಬಾರ್ದು ಕೈಯಲ್ಲಿ ಅಂತ ನಾವು ಅಂದ್ಕೊಂಡಿವಿ, ನೀವು ಎಲ್ಲರೂ ಅಂದ್ಕೊಂಡಿದ್ದೀರಿ
1: 100%.
0: ಇಷ್ಟು ಮಾಡಿದ್ರೆ ಸಾಕು, ಬಹಳ ಒಳ್ಳೆ ರಿಯಲಿ
1: 4-7-8 ಬ್ರೀತಿಂಗ್ ಟೆಕ್ನಿಕ್
0: 4-7-8.
1: ಸೊ ಇದನ್ನ ಗೂಗಲ್ ಮಾಡಿದ್ರು ನಿಮ್ಗೆ ಇದ್ರ ಮೇಲೆ ಎಲ್ಲಾ ಡೀಟೇಲ್ಸ್ ಕೂಡ ಸಿಗುತ್ತೆ. ಸೊ ಇಟ್ಸ್ ಅ ವೆರಿ ನೈಸ್ ಬ್ರೀತಿಂಗ್ ಎಕ್ಸಸೈಸ್ ವಿಚ್ ಐ ಕ್ಯಾನ್ ರೆಕಮೆಂಡ್.
0: ಬಹಳ ಬಹಳ ಸುಂದರ ಸರ್. ಈಗ ಕೆಲವು ಈ BP, ಡಯಾಬಿಟಿಸ್ ಹೀಗೆಲ್ಲ ಈ ಸಮಸ್ಯೆ ಸಾರ್ವಕಾಲಿಕ ಸಮಸ್ಯೆ, ಇವರಿಗೂ ಕೂಡ ಕೆಲವು ರೀತಿಯ ಎಕ್ಸರ್ಸೈಸ್ಗಳು ಬೇಕು ಅಂತ ಹೇಳಿ ತಾವೆಲ್ಲ ವೈದ್ಯರಾದವರು ಟೆಸ್ಟ್ ಮಾಡ್ತೀರಾ ಯಾವ ರೀತಿ ಯಾವ ಸ್ಟ್ರೆಂತ್ ಹೆಂಗಾಗಿದೆ ಅಂತ ಹೇಳಿ ಹೇಳ್ತೀರಿ. ಇವರಿಗೆ ಸರ್ ಏನು ಸಲಹೆ ಕೊಡಬಹುದು?
1: BP ಮತ್ತು ಶುಗರ್ ಇದು ಎರಡು ನಮ್ಮ ನರ ಮತ್ತು ರಕ್ತದಲ್ಲಿರುವಂತಹ ಸಕ್ಕರೆ ಲೆವೆಲ್ ಹಾಗೂ ನಮ್ಮ ಮಾಂಸಗಳಿರುವ ಆಗುವಂತಹ ಒಂದು ಕೆಮಿಕಲ್ ರಿಯಾಕ್ಷನ್, ಇದಿಷ್ಟನ್ನು ಚೇಂಜ್ ಮಾಡುವಂತ ಕಾಯಿಲೆ. ಸೊ ನಾನು ತುಂಬಾ ನನ್ನ ಪ್ರಾಕ್ಟೀಸ್ ಅಲ್ಲಿ ನೋಡ್ತಿರೋದು ಏನಂದ್ರೆ ಯಾರಿಗೆಲ್ಲ 10 ವರ್ಷದಿಂದ ಶುಗರ್ ಇದೆ ಎಲ್ಲರೂ ಬ್ಲಡ್ ಶುಗರ್ 150 ಮೇಲ್ ಇರುತ್ತೆ, ನಮ್ಮ ನರಗಳಿಗೆ 150 ಮೇಲ್ ಶುಗರ್ ಬ್ಲಡ್ ಅಲ್ಲಿ ಇದ್ದಾಗ ಆಹಾರ ತಗೊಳ್ಳುವಂತ ಶಕ್ತಿ ಇರಲ್ಲ. ಸೊ ಅದರಿಂದ ನರಗಳು ಡ್ಯಾಮೇಜ್ ಆಗಿ ಕಾಲಿನ ನರಗಳು ವೀಕ್ ಆಗುತ್ತೆ, ಕಾಲಿನ ನರಗಳಲ್ಲಿರುವ ಸ್ಪರ್ಶ ಕಮ್ಮಿ ಆಗುತ್ತೆ. ಸೊ ಆ ರೀತಿ ಇರೋದ್ರಿಂದ ನಾನು ಪ್ರತಿಯೊಬ್ಬರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಮ್ಮ ಪಾದ ಹಾಗೂ ಮೊಣಕಾಲಿನ ಕೆಳಗಿರುವ ಮಸಲ್ಸ್ ಇದಕ್ಕೆ ಡೈಲಿ 1-10 ನಿಮಿಷ ಎಕ್ಸಸೈಸ್ ಮಾಡಿ, ಕೂತಿರುವಲ್ಲೇನೆ ಜಸ್ಟ್ ಕಾಲ್ನ ನಿಧಾನಕ್ಕೆ ನಿಮ್ಮ ಆಂಕಲ್ ಜಾಯಿಂಟ್ ಅಲ್ಲಿ ಮೇಲ್ ರೈಸ್ ಮಾಡಿ 10 ಸೆಕೆಂಡ್ ಆಂಕಲ್ ಜಾಯಿಂಟ್ ಅನ್ನು ಅದೇ ಪೊಸಿಷನ್ ಅಲ್ಲಿ ಟೈಟ್ ಆಗಿ ಇಟ್ಕೊಳ್ಳಿ, ನಿಧಾನಕ್ಕೆ ಕೆಳಗೆ ಬಿಡಿ.
0: ಸೊ ಈ ರೀತಿ ನಾನು ಬಸ್ ಓಡಿಸ್ತಾ ಇದ್ದೀನಿ, ಕಾರ್ ಓಡಿಸ್ತಾ ಇದ್ದೀನಿ ಅನ್ಕೋಬೇಕು.
1: ಡೆಫಿನೆಟ್ಲಿ ಆ ಟೈಮ್ ಅಲ್ಲಿ ನಾವು ಹೇಳಿದ್ನ ಫಾಲೋ ಮಾಡಕ್ ಹೋದ್ರೆ ಇನ್ನೂ ಬೇರೆ ರೀತಿ ಆಗುತ್ತೆ. ಎಲ್ಲಿ ನೀವು ಫ್ರೀ ಸಮಯ ಸಿಗುತ್ತೆ, ನೀವು ಯಾವಾಗ ಫ್ರೀ ಆಗಿ ಕೂತಿರ್ತೀರಾ ಅವಾಗ ಈ ಬೇಸಿಕ್ ಸ್ಟೆಪ್ ಮಾಡಿ ನೋಡಿ, ಅರ್ಧ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಮತ್ತೆ ಆ ನರಗಳು ಇಂಪ್ರೂವ್ ಆಗುತ್ತೆ, ಅಲ್ಲಿರುವ ಮಸಲ್ ಟೋನ್ ಇಂಪ್ರೂವ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂಡ್ ಇಂಡೈರೆಕ್ಟ್ಲಿ ಇದು BP ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ.
0: ಆಮೇಲೆ ಈಗ ಅದು ಕಾಲಿನ ಕಡೆ ಗಮನ ಅಷ್ಟೇ ಕೊಡ್ಬೇಕ ಮತ್ತೆ ಕೈ ಬಾಯಿ ಇಡೀ ದೇಹ
1: ಎಲ್ಲಾ ಎಕ್ಸಸೈಸ್
0: ಕೆಲಸಲ್ಲ. ಈಗ ಅವ್ರ ಸ್ಟ್ರೆಂತ್ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ತೀರಿ ನೀವು? ಯಾವ ಮಟ್ಟಕ್ಕೆ
1: ಮಸಲ್ ಟೋನ್ ಅನ್ನೋದ್ ನೋಡೇ ನೋಡ್ತೀವಿ. ಸೊ ಶುಗರ್ ಪೇಷಂಟ್ಸ್ ಗಳಿಗೆ ಅವರು 10 ವರ್ಷದ ಮೇಲೆ ಶುಗರ್ ಇದ್ರೆ ಮಸಲ್ ಟೋನ್ 5/5 ಅನ್ನೋದು 4/5 ಅಂತ ನಾವು ರೀಡಿಂಗ್ ಮೆಡಿಕಲ್ ಟರ್ಮ್ ಅಲ್ಲಿ ಹೇಳ್ತೀವಿ. ಸೊ ಆ ರೀತಿ ಬಂದಿರುತ್ತೆ, ವೀಕ್ ಆಗಿರುತ್ತೆ. ಸೊ ನನ್ನ ಒಂದು ಬೇಸಿಕ್ ಸಜೆಷನ್, ಮನೇಲಿ ಒಂದು 2 ಕೆಜಿ ಡಂಬಲ್ ಎಲ್ಲಾ ಶುಗರ್ ಪೇಷಂಟ್ಸ್ ಗಳಿಗೆ 2 ಕೆಜಿ ಡಂಬಲ್, ಇವನ್ ಇಂಡೈರೆಕ್ಟ್ಲಿ ಒಂದು 2 ವಾಟರ್ ಬಾಟಲ್. ಸೊ ಆ 2 ವಾಟರ್ ಬಾಟಲ್ ಇಟ್ಕೊಂಡು ಎಕ್ಸಸೈಸ್ ಮಾಡಿದ್ರು ನಿಮ್ ಬಾಡಿಯಲ್ಲಿರುವ ಎಷ್ಟೋ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಆಲ್ಟರ್ನೇಟಿವ್ ಸೊ ಅದ್ ಸಿಕ್ಲಿಲ್ಲ ಅಂದ್ರೆ 2 kg ನೀವು ಏನೇ ಆಲ್ಟರ್ನೇಟಿವ್ ಆರು ಇರ್ಬೋದು. ಸೊ ಅದನ್ನ ಪ್ರತಿ ಜಾಯಿಂಟ್ಗೂ ಫೋಕಸ್ ಮಾಡಿ, ಆ ಜಾಯಿಂಟ್ ಅಲ್ಲಿ

0: ಏನು ಆ ಜಾಯಿಂಟ್ ಇದು ಪಾರಿಣಿತ್ಯ ಕೆಲಸ ಅನ್ನಂಗಿರುತ್ತೆ. ಇವಾಗ ಎಲ್ಬೋ ಜಾಯಿಂಟ್ ಅನ್ನೋದು ಅಂತಿರ್ಬೋದು, ಅದು ನಮ್ ಕೈನ ಮಡಿಸ್ಲಿಕ್ಕೆ ಯೂಸ್ ಆಗುತ್ತೆ. ಆ 2 kg ಇಟ್ಕೊಂಡು ನಿಧಾನಕ್ಕೆ ಮಡಚಿ ನಿಧಾನಕ್ಕೆ ಸ್ಟ್ರೈಟ್ ಮಾಡಿ, ದಟ್ ವಿಲ್ ಇನ್ಕ್ರೀಸ್ ಯುವರ್ ಬೈಸೆಪ್ ಸ್ಟ್ರೆಂತ್. ಹಾಗೇನೆ ನಿಮ್ಮ ಶೋಲ್ಡರ್ ಲೆವೆಲ್ ಇಂದ ಕೈನ ನಿಧಾನಕ್ಕೆ ಮೇಲ್ ಮಾಡಿ ಕೆಳಗಿಳಿಸಿ, ಅದು ನಿಮ್ಮ ಡೆಲ್ಟಾಯ್ಡ್ ಮಸಲ್ ಹಾಗೂ ನೆಕ್ ಮಸಲ್ ಸ್ಟ್ರೆಂತ್ ನಿಮಗೆ ತುಂಬಾ ಉಪಯೋಗ ಬರುತ್ತೆ. ಈ ರೀತಿ ಸಿಂಪಲ್ ಆದಂತಹ ಮನೆಯಲ್ಲೇ ಮಾಡುವಂತ ಎಕ್ಸರ್ಸೈಸ್ ಮಾಡಿ. ನೀವು ಜಿಮ್ಗೆ ಹೋಗ್ಬೇಕು ಅಂತಿಲ್ಲ, ಡಯಾಬಿಟೀಸ್ ಇರೋರು ಮನೆಯಲ್ಲೇ ದಿನ ಅರ್ಧ ಗಂಟೆ ಈ ಬೇಸಿಕ್ ಎಕ್ಸರ್ಸೈಸ್, ಈ ಎಕ್ಸರ್ಸೈಸ್ ಮಾಡುವ ಒಂದು 10 ನಿಮಿಷ ಮೊದಲು ಸ್ವಲ್ಪ ಫ್ರೀ ಹ್ಯಾಂಡ್ ಎಕ್ಸಸೈಸಸ್, ಫ್ರೀ ಜಾಯಿಂಟ್ ಎಕ್ಸಸೈಸಸ್, ಫ್ರೀ ಮೊಬಿಲಿಟಿ ಎಕ್ಸಸೈಸಸ್ ಮಾಡಿ, ಅದ್ರ ನೆಕ್ಸ್ಟ್ ಎಕ್ಸಸೈಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೆಯ ರೀತಿಯ ಸರ್ಕ್ಯುಲೇಷನ್ ಇರುತ್ತೆ, ಒಳ್ಳೆಯ ರೀತಿಯ ರಿಸಲ್ಟ್.
1: ಈಗ ತಾವು ಮನೆಯಲ್ಲಿ ಅಂತ ಹೇಳುವಾಗ, ಮನೆಯಲ್ಲಿ ಈಗ ಮಹಿಳೆ ಇವತ್ತು ಹೊರಗಡೆ ಪುರುಷನ ಸಮಾನವಾಗಿ ದುಡಿತಾ ಇದ್ರು ಮನೆಯಲ್ಲಿ ಇರೋದು ಅನಿವಾರ್ಯತೆ ಎಷ್ಟೋ ಸಲ ಇರುತ್ತೆ. ಅವ್ರಿಗಡೆ ಇಡೀ ಕುಟುಂಬದ ಇತರ ಸದಸ್ಯರಿಗೆ ಎಲ್ಲವನ್ನು ಮಾಡಿ ಹಾಕೋ ಜವಾಬ್ದಾರಿನೂ ಅವ್ರ ಮೇಲೆ ಇದೆ. ಆವಾಗ ಅವರಿಗೆ ಎಕ್ಸರ್ಸೈಸ್ ಅಂದರೆ ಏ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಲ್ಲ ನಾನ್ಯಾಕೆ ಮಾಡಲಿ ಅಂತೇಳಿ, ಒಂದು ಹಬ್ಬ ಬಂದರೆ ವಾಕಿಂಗ್ ಬೇಕಾರ ಒಂದಿಷ್ಟು ಟೈಮ್ ಸಿಕ್ಕಿದಾಗ ಹೋಗ್ಬೋದು ಅಷ್ಟೇ. ಅವರಿಗೆ ತುಂಬ ಅವಶ್ಯಕತೆ ಇದೆ ಈ ಎಕ್ಸರ್ಸೈಸಿನ ಕಲ್ಪನೆ. ಆ ಕಲ್ಪನೆ ಬಿಡಬೇಕಲ್ಲ ಸರ್, ಮನೆಯಲ್ಲಿ ನಾನು ತುಂಬಾ ಕೆಲಸ ಮಾಡ್ತಾ ಇದ್ದೀನಲ್ಲ ನನಗ್ಯಾಕೆ ಬೇಕು ಅಂತೇಳಿ.
0: ಮನೆಯಲ್ಲಿ ನಾವು ಈಗ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದಾಗ ನಾವು ಏನೇ ಮನೆಯಲ್ಲಿ ನೀವು ಕೆಲಸ ಅವ್ರು ಏನ್ ಮಾಡ್ತಾರೆ ಯೋಚನೆ ಮಾಡಿ, ಅದೆಲ್ಲ ಬೆಂಡ್ ಆಗಿ ಹಾಗೂ ಭಾರ ಎತ್ತುವಂತ ಆಕ್ಟಿವಿಟಿ ಇರುತ್ತೆ. ಅವರೆಲ್ಲರೂ ಬ್ಯಾಕ್ ಮಸಲ್ಸ್ ವೀಕ್ ಆಗಿರುತ್ತೆ. ಎಲ್ಲಾ ಮನೆಯ ಹೆಂಗಸರು ಮಾತೃ ದೇವೋಭವ ಅಂತೀವಿ, ಅವ್ರ ಎಲ್ಲಾರ ಮನೆಯಲ್ಲಿರುವ ನಮ್ಮ ತಾಯಂದಿರ್ನ ಕೇಳಿ ಅವ್ರ ಬೆನ್ನೋವು ಅನ್ನೋದು ಸರ್ವೇ
1: ಸಾಮಾನ್ಯ
0: ಮೊಣಕಾಲು ಇರುತ್ತೆ. ಸೊ ಇದು ಎರಡಕ್ಕೂ ಒಂದು ಮೂಲ ಬೇಸಿಕ್ ಎಕ್ಸರ್ಸೈಸ್, ಲೋವರ್ ಬ್ಯಾಕ್ ಎಕ್ಸರ್ಸೈಸಸ್, ಕಾಲ್ನ ನಿಧಾನಕ್ಕೆ ರೈಸ್ ಮಾಡೋದು ಸ್ಟ್ರೈಟ್ ಲೆಗ್ ರೈಸಿಂಗ್ ಎಕ್ಸರ್ಸೈಸ್, ಹಾಗೂ ನೆಕ್ಸ್ಟ್ ವಾಲ್ ಪುಷ್ಅಪ್ಸ್, ಗೋಡೆಗೆ 2 ಕೈನ ಇಟ್ಟು ಪುಷ್ಅಪ್ಸ್ ಮಾಡಿ. ಅದರಿಂದ ನಿಮ್ಮ ಅಪ್ಪರ್ ಬ್ಯಾಕ್ ಮಸಲ್ ಸ್ಟ್ರೆಂತ್ ಸಿಗುತ್ತೆ. ಪ್ಲಸ್ ಎಲ್ಲಾ ಕೆಲಸದಲ್ಲೂ ನಮ್ಮ ನೆಕ್ ಸ್ಟ್ರೈನ್ ಆಗಿರುತ್ತೆ, ನೆಕ್ ಅಲ್ಲಿ ಒತ್ತಡ ಇರುತ್ತೆ, ಆ ಒತ್ತಡ ರಿಲೀಸ್ ಮಾಡ್ಲಿಕ್ಕೆ ಸ್ಲೋ ನೆಕ್ ರೊಟೇಷನ್, ಒಂದು ಸತಿ ನೆಕ್ ರೊಟೇಟ್ ಮಾಡಿದಾಗ 10 ಸೆಕೆಂಡ್ ಟೈಮ್ ಹಿಡಿಬೇಕು. ನಾರ್ಮಲಿ ನಾವು ನೆಕ್ ರೊಟೇಷನ್ ಮಾಡಿ ಅಂದಾಗ ಕೆಲವೆಲ್ಲ ಪೇಷಂಟ್ಸ್ 1-2 ಸೆಕೆಂಡ್ಗೆ ಒಂದು ರೊಟೇಷನ್ ಮಾಡಿ ಕೊನೆಗೆ ಒಂದು ವಾರ ಆದ್ಮೇಲೆ ಕತ್ ನೋವು ಅಂತ ಬಂದಿರ್ತಾರೆ. ಸೊ ಆ ರೀತಿ ಇರೋದ್ರಿಂದ 10 ಸೆಕೆಂಡ್ಗೆ ಒಂದು ರೊಟೇಷನ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಆಗ ನೀವು ರೊಟೇಟ್ ಮಾಡ್ಬೇಕಾದ್ರೆ ನಿಮ್ಮ ಏನು ತಲೆಯ ತೂಕ ಇರುತ್ತೆ ಅದೇ ಡಂಬಲ್ ಆಗುತ್ತೆ.
1: ಅದೇ ಅದನ್ನ ಯೋಗದ ದೃಷ್ಟಿಯಲ್ಲಿ ನೋಡಿದಾಗ ಅದು ವೃತ್ತಾಕಾರವಾಗಿ ಇನ್ಹೇಲ್ ಎಕ್ಸೇಲ್ ಎರಡನ್ನು ಕರೆಕ್ಟ್ ಸಮ ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ. ಹೀಗೆ ಒಂದು ಬಲಬದಿಯಿಂದ ಹಿಂದೆ ಹೋದಾಗ ತಗೋಬೇಕು, ಮತ್ತೆ ಮುಂದೆ ಬಂದಾಗ ಬಿಡಬೇಕಾಗತ್ತೆ. ಆ ಎಲ್ಲ ಕ್ರಮಬದ್ಧವಾಗಿ ಮಾಡಿದ್ರೆ ಓಕೆ,
0: ದಟ್ ಈಸ್ ವೆರಿ
1: ಉಸಿರಾಟ ತುಂಬಾ ಮುಖ್ಯ ಅಂತ ಹೇಳಿ ನಾವು ಯೋಗದಲ್ಲಿ ಹೇಳ್ತೀವಿ. ಅದೇ ರೀತಿ ಬೇರೆ ಕೆಲಸ ಕಾರ್ಯಗಳು ಮಾಡುವಾಗ ಬಹಳ ಪ್ರಮುಖ ಆಗುತ್ತೆ. ಈಗ ಒಬ್ರು ಏನೋ ಒಂದು ಎಕ್ಸರ್ಸೈಸ್ ಮಾಡಬೇಕಂದಾಗ ಕೆಲವು ಪರೀಕ್ಷೆಗಳನ್ನ, ಉದಾಹರಣೆ ಅವರಿಗೆ BP ಶುಗರ್ ಎಷ್ಟಿದೆ ನೋಡಿಕೊಂಡು ಎಕ್ಸರ್ಸೈಸ್ ಅದಕ್ಕೆ ಇಳಿಬೇಕಾಗತ್ತಾ, ಏನು ಪರೀಕ್ಷೆಗಳನ್ನು ಮಾಡ್ಕೋಬೇಕಾಗತ್ತೆ?
0: ಎಸ್ಪೆಷಲಿ ಯಾವುದೇ ಒಂದು ವ್ಯಕ್ತಿ 40 ವರ್ಷದ ಮೇಲಿದ್ದು ಆಗ ಅವ್ರು ಎಕ್ಸರ್ಸೈಸ್ ಅಥವಾ ಫಿಸಿಕಲ್ ಆಕ್ಟಿವಿಟಿನ ಸ್ಟಾರ್ಟ್ ಮಾಡ್ತಾ ಇದ್ರೆ ಬೇಸಿಕ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಲೇಬೇಕು. ಹಿಂದೆ ನಮಗೆ ಬ್ಲಡ್ ಟೆಸ್ಟ್ ಎಲ್ಲಾ ಕಡೆನೂ ಆಗ್ತಿರ್ಲಿಲ್ಲ, ಬಟ್ ಈಗ ಎಲ್ಲಾ ಕಡೆ ಬ್ಲಡ್ ಪ್ಯಾರಾಮೀಟರ್ಸ್ ನ ಮನೆಗೆ ಬಂದು ಕೂಡ ಮಾಡ್ತಿದ್ದಾರೆ. ಸೊ ಹೈಟ್, ವೆಯ್ಟ್, BP, ಶುಗರ್, ಹಾಗೆ ಇನ್ನೊಂದು ಅತಿ ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರೋದು ವಿಟಮಿನ್ ಡಿ ಮತ್ತು ಬಿ ಡಿಫಿಷಿಯನ್ಸಿ. ಸೊ ಬೆಂಗಳೂರಲ್ಲಿ ನೀವು 100 ಜನರನ್ನ ವಿಟಮಿನ್ ಬಿ ಮತ್ತೆ ಡಿ ಟೆಸ್ಟಿಂಗ್ ಒಳಪಡಿಸಿ, ಐ ಕ್ಯಾನ್ ಟೆಲ್ 75 ಜನಕ್ಕಿಂತ ಮೇಲೆ ವಿಟಮಿನ್ ಡಿ ಕೊರತೆ ಇರುತ್ತೆ, 60 ಜನಕ್ಕಿಂತ ಮೇಲೆ ವಿಟಮಿನ್ ಬಿ ಕೊರತೆ ಇದೆ. ಸೊ ಇದು ಎರಡೂ ನಮ್ಮ ದೇಹದ ಪೋಲಿಷ್ಗಳಿದಾಗ, ಆ ಎರಡೂ ಅಂಶಗಳು ಕಮ್ಮಿ ಇದ್ದಾಗ ನಮ್ಮ ದೇಹದ ಸದೃಢತೆ ಕಮ್ಮಿ ಆಗಿರುತ್ತೆ. ಸೊ ಈ ಎಕ್ಸರ್ಸೈಸ್ ಎಲ್ಲ ಸ್ಟಾರ್ಟ್ ಮಾಡೋ ಮೊದಲು ಇದನ್ನೆಲ್ಲ ಪ್ಯಾರಾಮೀಟರ್ನ ನೀವು ಸೆಟ್ ರೈಟ್ ಮಾಡಿಕೊಂಡು ಎಕ್ಸರ್ಸೈಸ್ ಮಾಡಿ ನೋಡಿ, ಯು ವಿಲ್ ಸಿ ವಂಡರ್ಫುಲ್ ರಿಸಲ್ಟ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ಯಾವುದೇ ಒಂದು ಅಡ್ಡ ಪರಿಣಾಮ ಇಲ್ಲದೆ ಆರೋಗ್ಯದಲ್ಲಿ ದೇಹದಲ್ಲಿ ಚೈತರಿಕೆ ಬರಬೇಕು ಅಂದ್ರೆ ಈ ಎಲ್ಲಾ ಬೇಸಿಕ್ ಪ್ಯಾರಾಮೀಟರ್ ನ ಟೆಸ್ಟ್ ಮಾಡಿಸಿ ನೀವು ತಿಳ್ಕೊಂಡು ಅದನ್ನ ಕರೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ತುಂಬಾನೇ ಉಪಯೋಗ ಆಗುತ್ತೆ. ಇಮಿಡಿಯೇಟ್ ಆಗಿ ನಾಳೆನೆ ನಾನು ಎಕ್ಸರ್ಸೈಸ್ ಮಾಡ್ತೀನಿ ಅಂತ ನಾಳೆನೆ ಹೋಗಿ ಒಂದು 10 ಸತಿ 10 kg ಡಂಬಲ್ ಎತ್ತಿದ್ರೆ ನೆಕ್ಸ್ಟ್ ಡೇ ಮಸಲ್ ಫೈಬರ್ ಡ್ಯಾಮೇಜ್ ಆಗುತ್ತೆ. ನರಗಳಲ್ಲಿ ವಿಟಮಿನ್ ಬಿ ಕೊರತೆ ಇದ್ರೆ ಆ ನರಗಳ ಡ್ಯಾಮೇಜ್ ಇಂದ ಮತ್ತೆ ರಿಕವರಿ ಟೈಮ್ ಲೇಟ್ ಆಗುತ್ತೆ. ಆ ರೀತಿ ಇರೋದ್ರಿಂದ ಇದೆಲ್ಲ ನಾವು ತಿಳ್ಕೊಂಡು
1: ಮಾಡ್ಕೋಬೇಕು. ಈಗ ವಿಟಮಿನ್ ಡಿ ಬಿ ಅಂತ ಹೇಳ್ತಾ ಇದ್ರಿ, ಅದು ಗುಳಿಗೆ ಸಿಗುತ್ತಲ್ಲ ತಗೊಂಬಿಟ್ರೆ ಆಯ್ತಲ್ಲ ಅಂತ ನಾವು ಒಂದು ವಿಚಾರ ಮಾಡ್ತೀವಿ. ಇನ್ನೊಂದು ಆಹಾರದ ಮೂಲಕವಾಗಿ ಅಥವಾ ಡಿ ಅಂತಂದಾಗ ಹೊರಗಡೆ ಹೋಗ್ಬೇಕು ಅಂತ ಅನ್ನೋದು ಇದೆ, ಏನ್ ಮಾಡ್ಬೇಕು?
0: ಸೊ ವಿಟಮಿನ್ ಡಿ ಇದು ಸೂರ್ಯನಿಂದ ಸೂರ್ಯನ ಯು ವಿ ರೇಡಿಯೇಷನ್ 240 nanometers ಅಂಡ್ ಬಿಲೋ ಅಂತ ಹೇಳ್ತೀವಿ, ಆ ಸೂರ್ಯಕಿರಣ ನಮ್ಮ ಚರ್ಮದ ಮೇಲೆ ಬಿದ್ದಾಗ ನಮ್ಮ ದೇಹನೇ ವಿಟಮಿನ್ ಡಿ ತಯಾರಿಸುತ್ತೆ. ನಾವೇನ್ ಇದಕ್ಕೆ ಟ್ಯಾಬ್ಲೆಟ್ ತಗೋಬೇಕಂತೂ ಇಲ್ಲ, ಊಟದಲ್ಲಿ ಎಲ್ಲಾರು ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ಬೇಕಂತೂ ಇಲ್ಲ, ನಮ್ಮ ದೇಹದಲ್ಲೇ ಮಾಡೋ ಒಂದು ಕೆಪಾಸಿಟಿ ಇದೆ. ಆದ್ರೆ ನಾವೇನ್ ಮಾಡ್ತಿದೀವಿ, ಈ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಬಂದು ಬರೀ ಆಫೀಸ್ ಒಳಗೆ ಇಡೀ ದಿನ ಕೂತಿರ್ತೀವಿ, ಅಟ್ಲೀಸ್ಟ್ ಲಂಚ್ ಬ್ರೇಕ್ ಅಲ್ಲಿ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ

0: ಇರ್ಬೇಕು, ಆ ಬಿಸಿಲಲ್ಲಿ ಇದ್ರು ಏ ಬಿಸಿಲು ಮರಯ್ಯ ನಾವ್ ಯಾಕೆ ಬಿಸಿಲಿಗೆ ಹೋಗ್ಬೇಕು ಅಂತ ನಾವ್ ಮತ್ತೆ ರೂಮ್ ಒಳಗ್ ಬಂದ್ ಕೂರ್ತೀವಿ. ಈ 20 ನಿಮಿಷ ನಮ್ಮ ದೇಹದ ಒಂದು 15-20 ಭಾಗ ಸ್ಕಿನ್ ಡೈರೆಕ್ಟ್ ಸನ್ ಕೆಳಗೆ ದಿನ ಇದ್ರೆ ಸಾಕು ನಮ್ಗೆ ವಿಟಮಿನ್ ಡಿ ಸಿಗುತ್ತೆ. ಸೊ ಇದನ್ನ ಫಾಲೋ ಮಾಡಕ್ ಟ್ರೈ ಮಾಡಿ. ಬಿ ವಿಟಮಿನ್ ಬಿ ಅಗೇನ್ ಇಟ್ಸ್ ಅ ವೆರಿ ಬೇಸಿಕ್ ರಿಕ್ವೈರ್ಡ್ ವಿಟಮಿನ್ ಟು ಕೀಪ್ ಅವರ್ ಮೆಂಟಲ್ ಹೆಲ್ತ್ ಅಂಡ್ ಅವರ್ ಫಿಸಿಕಲ್ ಹೆಲ್ತ್ ಇನ್ ವೆರಿ ಗುಡ್ ಸ್ಟೇಟಸ್. ಸೊ ವಿಟಮಿನ್ ಬಿ ಅನ್ನಂತದ್ದು ಎಲ್ಲಾ ವೆಜಿಟೇರಿಯನ್ ತರಕಾರಿಗಳಲ್ಲೂ ಸ್ವಲ್ಪ ಮಟ್ಟಿಗಿರುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ರೈಸ್, ರೈಸ್ ಅಲ್ಲೂ ವಿಟಮಿನ್ ಬಿ ಸಿಗುತ್ತೆ. ಆದ್ರೆ ನಾವು ಆ ಪಾಲಿಶ್ ನ ರೈಸ್ ಬೆಳ್ಳಕ್ ಕಾಣ್ಲಿ ಅಂತ ಏನ್ ಮಾಡ್ತಾ ಇದೀವಿ, ಅದ್ರಲ್ಲಿ ನಮ್ಮ ವಿಟಮಿನ್ ಬಿ ಎಷ್ಟೋ ಮೇಲಿಂದ ಹೋಗ್ತದೆ ಎಲ್ಲಾ ಮೇಲಿನ ಪರದೆಗಳಲ್ಲಿ. ಕುಕ್ಕುಂಬರ್ ಅಲ್ಲಿ ವಿಟಮಿನ್ ಬಿ ಇರುತ್ತೆ, ಬಟ್ ನಾವು ಸಿಪ್ಪೆಯನ್ನ ಫುಲ್ ಸುಲ್ದು ತಿನ್ಸಿವಿ, ಸೊ ಅದರಿಂದ ನಮ್ಗೆ ಅಲ್ಲೂ ಕಮ್ಮಿ ಸಿಗ್ತದೆ. ಹಾಗೆ ಅತಿ ಹೆಚ್ಚು ಸಿಗುವಂತದ್ದು ವಿಟಮಿನ್ ಬಿ ನಾನ್ ವೆಜ್ ಗಳು. ಸೊ ಚಿಕನ್, ಮಟನ್, ಫಿಶ್ ಇದೆಲ್ಲದ್ರಲ್ಲೂ ವಿಟಮಿನ್ ಬಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಬಟ್ ಆದಷ್ಟು ನಮ್ಮಲ್ಲಿ ನ್ಯಾಚುರಲ್ ಸೋರ್ಸ್ ಆಫ್ ವಿಟಮಿನ್ ಬಿ ತಗೋಬೇಕು. ಬಟ್ ವೆಜಿಟೇರಿಯನ್ಸ್ ಗೆ ಯಾವುದೇ ಒಂದು ತರಕಾರಿಯನ್ನ ನಾವು 30 ಡಿಗ್ರಿ ಮೇಲೆ ಬೇಯಿಸಿದಾಗ ವಿಟಮಿನ್ ಬಿ ವಾಟರ್ ಸಾಲ್ಯುಬಲ್ ಇರೋದ್ರಿಂದ ಅದು ಹಾವಿ ಆಗ್ಬಿಡುತ್ತೆ. ಅದರಿಂದ ಕುಕ್ಕರ್ ಅಲ್ಲಿ ಬೇಯಿಸಿದ್ರೆ ನಮ್ಗೆ ಅದು ವಿಟಮಿನ್ ಬಿ ಸಾಂದ್ರತೆ ಉಳಿಸ್ಕೋಬಹುದು ಅನ್ನೋದು ಕೆಲವು ಬುಕ್ಸ್ ಹೇಳುತ್ತೆ. ಸೊ ಟ್ರೈ ಟು ಡೂ ದಟ್. ಆಗ್ಲಿಲ್ಲ ಅಂದಾಗ ಯಾರಿಗೆ ವಿಟಮಿನ್ ಬಿ ಕೊರತೆ ಇದೆ, ಅದು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಸಿಕ್ತಿಲ್ಲ ಅಂತವರು ವಿಟಮಿನ್ ಬಿ ಅನ್ನ ಎಕ್ಸ್ಟ್ರಾ ಸಪ್ಲಿಮೆಂಟೇಷನ್ ನ್ಯೂರೋಬಯನ್ ಫೋರ್ಟ್ ಅನ್ನೋದು ಒಂದು ಟ್ಯಾಬ್ಲೆಟ್ ಇದೆ. ಸೊ ಅದನ್ನ ಎಲ್ಲರೂ ಡೈಲಿ ತಗೋಬಹುದು, ಅದರಿಂದ ಆರೋಗ್ಯ ತುಂಬಾ ಇಂಪ್ರೂವ್ ಆಗುತ್ತೆ.
1: ಬಹಳ ವಿಶೇಷ ಅಂದ್ರೆ ಈಗ ನಾವು ಮಾತಾಡ್ತಾ ಹೋದ್ರೆ ತುಂಬಾನೇ ಇದೆ ಈಗ ಆಹಾರ ಕ್ರಮ, ಅದ್ರ ಬಗ್ಗೆನೂ ದೊಡ್ಡ ಚರ್ಚೆನೆ ಆಗತ್ತೆ. ತಾವು ಬಹಳ ಸರಳವಾಗಿ ಮತ್ತು ಬಹಳ ಅವಶ್ಯವಾಗಿ ನಾವು ಏನು ಅನುಸರಿಸಬೇಕಾಗಿದೆ ಅದರ ಎಲ್ಲ ವಿಧಾನಗಳನ್ನ ಹೇಳಿದಿರಿ. ಮತ್ತು ಎಕ್ಸರ್ಸೈಸ್ ಅಂತಂದ್ರೆ ಅದಕ್ಕೆ ಲಾಭನೂ ಇದೆ, ಅದರ ಕುರಿತಾಗಿ ಅನೇಕ ಎಚ್ಚರಿಕೆಗಳನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಆದಷ್ಟು ಡಾಕ್ಟರ್ ಏನ್ ಬಿಡು ರೋಗಕ್ಕಷ್ಟೇ ಚಿಕಿತ್ಸೆ ಕೊಡೋರು ಅಂತ ಹೇಳಿ ಆ ನಿರ್ಲಕ್ಷ್ಯ ಮಾಡೋದು ಬೇಡ. ಸಂಬಂಧ ಪಡುವಂತಹ ಡಾಕ್ಟರ್ಗಳಿಗೆ ಹೋಗಿ ದಯವಿಟ್ಟು ಕೇಳಿ ನಿಮ್ಮ ಕೆಲಸ ಕಾರ್ಯಗಳನ್ನ ಶುರು ಮಾಡಲಿ ಅವರು ಅಂತ ಹೇಳಿ ನಾವು ಬಯಸೋಣ. ಸರ್, ಬಹಳ ಸಂತೋಷ ಆಯಿತು, ಬಹಳ ಒಳ್ಳೆ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿದ್ರಿ. ನಮ್ಮ ಕೇಳುಗರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಅವರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನನ್ನ ಕಡೆಯಿಂದ ನಿಮ್ಗೆಲ್ಲ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ಆರೋಗ್ಯವಾಗಿರಿ, ಆರೋಗ್ಯವನ್ನು ತುಂಬಾ ಚೆನ್ನಾಗಿ ಕಾಪಾಡಿಕೊಳ್ಳಿ.
2: ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ಎಚ್ಚರಿಕೆ ಕ್ರಮಗಳ ಕುರಿತಾಗಿ ಇದುವರೆಗೂ ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಏನ್ ಕಮ್ಲಿ ಸಪ್ ಮೊರೆ ಹಾಕೊಂಡಿದೀಯಾ? ಡಾಕ್ಟರ್ ಏನ್ ಹೇಳಿದ್ರು?
4: ಏನಾಯ್ತು?
5: ಏನೂ ಇಲ್ಲ ಬಿಡತ್ತೆ.
3: ಪರವಾಗಿಲ್ಲ ಹೇಳೆ.
5: ಈ ಸಾರಿನು ಹೆಣ್ಣೆ.
3: ಅಯ್ಯ ಇಷ್ಟೇ ನೀನ್ ಅಣೆ ಬರ.
6: ಯಾಕವ ಹಂಗಂತ್ಯ?
3: ಇನ್ನೇನು ಆರ್ತಿ ಬೆಳಗಿ ಮನೆ ಕರ್ಕೋಬೇಕಿತ್ತ? ನಿಂಗೆ ಇನ್ನೊಂದ್ ಮದ್ವೆ ಮಾಡದೇಯ.
6: ಅವ ನಿಂಗೆ ಬುದ್ಗಿದ್ದಿ ನೆಟ್ಕೈತಾ ಹೆಂಗೆ? ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಹೆಣ್ಣು ನಮ್ ಜೀವ, ನಮ್ ಮುಸುರು, ನಮ್ ದೈವ ಕಣವ. ಅದಕ್ಕೆ ನಮ್ ಹಿರಿಯರು ಮನುಷ್ಯನಿಗೆ ಅಗತ್ಯ ಇರೋದಕ್ಕೆಲ್ಲ ಹೆಣ್ಣನ ಹೆಸರಿಟ್ ಕರೆಯೋದು. ಭೂಮಿಗೆ ಭೂಮ್ತಾಯಿ ಅಂತ, ಹಣಕ್ಕೆ ಲಕ್ಷ್ಮವ್ವ, ವಿದ್ಯೆಗೆ ಸರಸ್ವತಿ, ನೀರ್ಗೆ ಗಂಗೆ ಅಂತ ಕರೆಯೋದು ಅವುಗಳು ನಮಗ್ ಮಾಡಿರೋ ಉಪಕಾರದ ಕೃತಜ್ಞತೆಗೋಸ್ಕರ. ಅವ್ವ ನಿಮ್ಮವ್ವ ಹೆಣ್ಣಲ್ವಾ?
5: ಹೌದು.
6: ನೀ ಹೆಣ್ಣಲ್ವಾ?
5: ಹೌದು.
6: ನಿನ್ ಸೊಸೆನೂ ಹೆಣ್ಣಲ್ವಾ? ನಿಮ್ಮವ್ವ ಹೆಣ್ಬೇಡ ಅಂತ ಯೋಚಿಸಿದ್ರೆ ನೀನ್ ಇವತ್ತು ಭೂಮಿ ಮೇಲೆ ಬರ್ತಿದ್ದ? ಇವರೆಲ್ಲಾ ಬೇಕು, ಪ್ರಪಂಚನೇ ನೋಡ್ದಿರೋ. ನನ್ ಮಗಳು ಬೇಡವನವ್ವ.
5: ನೀನು ಹೇಳ್ತಿದ್ರೆ ನನ್ ಕರುಳು ಕಿತ್ತು ಬರ್ತೈತೆ. ನಾನು ಅನ್ಕೊಂಡಿದ್ದು ತಪ್ಪಾಯ್ತು ಮಗ, ಕ್ಷಮಿಸ್ಬಿಡು.
6: ಅವ್ವ ಇದ್ರಾಗೆ ಕ್ಷಮಿಸೋದು ಏನು ಇಲ್ಲ. ಪ್ರತಿಯೊಬ್ರು ತಿಳ್ಕೊಳ್ರಿ, ಯಾರು ಹೆಣ್ಣನ್ನ ಕೀಳಕ್ ಕಾಣ್ತಾರೋ ಅವರು ಉದ್ಧಾರ ಆಗಕ್ಕಿಲ್ಲ, ಅವ್ರ ಮನೆ ಬೆಳಗಕ್ಕಿಲ್ಲ.
7: ಹೌದು, ಮನೆಗೆ ಬಂದನ ಹೆಣ್ಣು ಅದೇ ಮನುಕುಲದ ಕಣ್ಣು.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
8: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
9: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
4: ಬದುಕಿನಲ್ಲಿ

ಯಾವಾಗ ಇಂಥ ಕಷ್ಟಗಳು ಬರ್ತವೆ, ಇಂಥ ಸನ್ನಿವೇಶಗಳು ಎದುರಾಗ್ತವೆ ಅನ್ನೋದನ್ನ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತಿನ ಅತಿಯಾದ ವಾಹನಗಳ ದಟ್ಟಣೆ, ಅಪಘಾತಗಳು, ಅಕಾಲಿಕವಾಗಿ ಬರುವಂತಹ ಮರಣ, ಯಾವುದೇ ವಯಸ್ಸಿನಲ್ಲಿ ಬರುವಂತಹ ಮಾರಕ ರೋಗಗಳು, ಸಣ್ಣ ಸಣ್ಣ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತಾ ಇರುವಂತಹ ಹೃದಯಾಘಾತ, ಹೀಗೆ ಮನುಷ್ಯ ವಯಸ್ಸು ಪೂರ್ಣಗೊಂಡು ಸಾವನ್ನಪ್ತಾನೆ ಅನ್ನುವಂತಹ ಕಲ್ಪನೆಯೇ ಮಾಯವಾಗಿ ಸಣ್ಣ ವಯಸ್ಸಿನಲ್ಲೇ ಮನುಷ್ಯರು ಸಾವಿಗೀಡಾಗುವಂತಹ ದುರ್ಘಟನೆಗಳು ದಾಖಲಾಗ್ತಾನೆ ಇವೆ. ಮೊದಲೆಲ್ಲ ನಮ್ಮ ಹಿರಿಯರು ಗಟ್ಟಿಮುಟ್ಟಾಗಿ 100 ವರ್ಷ 110 ವರ್ಷಗಳ ಕಾಲ ಬದುಕ್ತಾ ಇದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ, ವಾತಾವರಣವೇ ಪೂರ್ತಿ ಬೇರೆಯಾಗಿದೆ. ಯಾವ ಸಮಯದಲ್ಲೂ ಯಾವುದೇ ವ್ಯಕ್ತಿ ಸಾವಿಗೀಡಾಗಬಹುದು. ಇವತ್ತು ಮನೆಯಿಂದ ಹೊರಗೆ ಹೋದವನು ಸುರಕ್ಷಿತವಾಗಿ ಮನೆಗೆ ಬರ್ತಾನೆ ಅನ್ನುವಂತಹ ಗ್ಯಾರಂಟಿಯೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಯಾವುದೇ ಮನೆಯ ಕುಟುಂಬದ ದುಡಿತಾಯ ಮಾಡ್ತಾ ಇರುವಂತಹ ವ್ಯಕ್ತಿ ಅಪಘಾತಕ್ಕೀಡಾದ್ರೆ, ಸಾವಿಗೀಡಾದ್ರೆ, ಆ ಇಡೀ ಕುಟುಂಬ ಆತನನ್ನ ಉಳಿಸಿಕೊಳ್ಳಿಕ್ಕೆ ಆರ್ಥಿಕ ಸಮಸ್ಯೆಯಿಂದಾಗಿ ಹೆಣಗಾಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬೋದು. ಅಯ್ಯೋ, ದುಡ್ಡಿಲ್ಲ, ದುಡ್ಡಿದ್ದಿದ್ರೆ ಅವನನ್ನ ಉಳಿಸಿಕೊಳ್ಳಬಹುದಿತ್ತು ಅಂತ ಕೊರಗುವಂತಹ ಸನ್ನಿವೇಶಗಳು ಉಂಟಾಗ್ಬಹುದು. ಈ ಎಲ್ಲ ಪರಿಸ್ಥಿತಿಗಳಿಗೆ, ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೊಡಬೇಕು ಅಂತ ಜೀವ ವಿಮೆ ಅನ್ನುವಂತಹ ಒಂದು ಸೂತ್ರವನ್ನ ಪರಿಚಯಿಸಲಾಯಿತು. ವಿವಿಧ ಅಧ್ಯಯನಗಳ ಪ್ರಕಾರ ದೇಶದ 100%-ರಷ್ಟು ಮಂದಿ ಮಾತ್ರ ಜೀವ ವಿಮೆಯನ್ನ ಮಾಡಿಸಿಕೊಳ್ಳುತ್ತಾರೆ. ಉಳಿದ 70%-ರಷ್ಟು ಜನಕ್ಕೆ ಜೀವ ವಿಮೆ ಬಗ್ಗೆ ಕಲ್ಪನೆಯೇ ಇಲ್ಲ. ಕಲ್ಪನೆ ಇದ್ರೂ ಕೂಡ ಅಯ್ಯೋ ನಮಗೇನಾಗಲ್ಲ ಬಿಡು ಅನ್ನುವಂತಹ ಒಂದು ಉಡಾಫೆಯ ಮನಸ್ಥಿತಿ, ಅಥವಾ ವಿಮೆಯನ್ನ ಕಟ್ಟಲಿಕ್ಕೆ ವರ್ಷ ವರ್ಷ ಅದಕ್ಕೆ ಹಣವನ್ನ ಪಾವತಿಸ್ಲಿಕ್ಕೆ ದುಡ್ಡಿಲ್ಲ, ಅದಕ್ಕೆ ಯಾಕೆ ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಅನ್ನುವಂತಹ ಒಂದು ಮನಸ್ಥಿತಿ. ಈ ಕಾರಣಗಳಿಂದಾಗಿ ಇವತ್ತಿಗೂ ನಮ್ಮ ದೇಶದಲ್ಲಿ ವಿಮೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಲ್ಲ. ಇದಲ್ಲದೆ ವಿಮೆಯ ಬಗ್ಗೆ ಯಾವ ಪಾಲಿಸಿ ಒಳ್ಳೆಯದು, ಯಾವುದು ನಮಗೆ ತುಂಬಾ ಅನುಕೂಲಕರವಾಗಿದೆ ಅನ್ನುವಂತಹ ಮಾಹಿತಿಯ ಕೊರತೆಯಿಂದಾಗಿಯೂ ವಿಮೆಯನ್ನ ಮಾಡಿಸಿಕೊಳ್ಳಿಕ್ಕೆ ಭಾರತೀಯರು ಹಿಂದೆ ಬೀಳ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು. ಯಾವುದೇ ಕುಟುಂಬದಲ್ಲಿ ಅನಿರೀಕ್ಷಿತವಾಗಿ ಯಾವುದೇ ದುರ್ಘಟನೆಯೋ ಮರಣವೋ ಸಂಭವಿಸ್ತು ಅಂದ್ರೆ ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ 2 ಮಹತ್ವದ ವಿಮಾ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಇನ್ನೊಂದು ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ. ಇವುಗಳಲ್ಲಿ ಮೊದಲನೆಯದಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂದ್ರೆ ಏನು ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯನ್ನ ಯಾವುದೇ ಕಾರಣದಿಂದಾಗಿ ವ್ಯಕ್ತಿ ಮರಣ ಹೊಂದಿದ್ರು ಆತನ ಕುಟುಂಬಕ್ಕೆ ಅಥವಾ ಆ ಒಂದು ಪಾಲಿಸಿಗೆ ನಾಮಿನಿ ಆದವರಿಗೆ ವಿಮೆಯ ರಕ್ಷಣೆಯನ್ನ ನೀಡುವಂತ ಯೋಜನೆ ಇದಾಗಿದೆ. ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜೀವ ವಿಮೆಯನ್ನ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸಿದೆ. ಈ ಯೋಜನೆಯನ್ನ LIC ಮತ್ತು ಇತರ ಯಾವುದೇ ಜೀವ ವಿಮಾ ಕಂಪನಿಗಳ ಮೂಲಕ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಇದು 1 ವರ್ಷದ ಅವಧಿಯದ್ದಾಗಿದ್ದು ವರ್ಷದಿಂದ ವರ್ಷಕ್ಕೆ ಈ ಯೋಜನೆಯನ್ನ ನವೀಕರಣ ಮಾಡಿಕೊಳ್ಬಹುದು. ಈ ಉದ್ದೇಶಕ್ಕಾಗಿ ಬ್ಯಾಂಕ್ಗಳೊಂದಿಗೆ ವಿಮಾ ಕಂಪನಿಗಳು ಒಂದು ಒಪ್ಪಂದವನ್ನ ಮಾಡಿಕೊಂಡಿರ್ತವೆ. ಹಾಗಾಗಿ ಯಾರು ವಿಮೆಯನ್ನ ಪಡೆದುಕೊಳ್ಳಿಕ್ಕೆ ಇಷ್ಟಪಡ್ತಾರೋ ಆ ಚಂದಾದಾರರು ನೇರವಾಗಿ ಬ್ಯಾಂಕಿಗೆ ಹೋಗಿ ಅಲ್ಲಿ ತಮ್ಮ ಹೆಸರನ್ನ ನೋಂದಣಿಯನ್ನ ಮಾಡಿಕೊಳ್ಬಹುದು. ಹಾಗಾದ್ರೆ ನೋಂದಣಿ ಪ್ರಕ್ರಿಯೆ ಹೇಗೆ? ಈ ಒಂದು ಕೇಂದ್ರ ಸರ್ಕಾರದ ಈ ವಿಮಾ ಯೋಜನೆಗೆ ನಮ್ಮ ಹೆಸರನ್ನ ದಾಖಲಿಸಿಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯನ್ನ LIC ಅಂದ್ರೆ ಜೀವ ವಿಮಾ ನಿಗಮ ಇದೆಯಲ್ಲ LIC ಮತ್ತು ಭಾರತದ ಇತರ ಯಾವುದೇ ಖಾಸಗಿ ಜೀವ ವಿಮಾ ಕಂಪನಿಗಳ ಮೂಲಕ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ಗಳು ಈ ವಿಮಾ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತಾರೆ. ಹಾಗಾಗಿ ನೋಂದಣಿಯನ್ನ ಮಾಡಿಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ತನ್ನ ಬ್ಯಾಂಕ್ ಅನ್ನ ನೇರವಾಗಿ ಸಂಪರ್ಕಿಸಬಹುದು. ಬ್ಯಾಂಕ್ಗಳು ವಿಮಾ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತವೆ. ಹಾಗಾಗಿ ನಾವು ನೇರವಾಗಿ ಬ್ಯಾಂಕ್ಗೆ ಹೋಗಿ ಈ ಒಂದು ಯೋಜನೆಯ ಸಲುವಾಗಿ ನಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬಹುದು. ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ರೆ ಆ ಎಲ್ಲಾ ಖಾತೆಗಳ ಮೂಲಕ ವಿಮೆಯನ್ನ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ವ್ಯಕ್ತಿ ಕೇವಲ 1 ಬ್ಯಾಂಕ್ ಖಾತೆಯ ಮೂಲಕ ಯೋಜನೆಯನ್ನ ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಖಾತೆದಾರರ ಮರಣ ಪ್ರಮಾಣ ಪತ್ರವನ್ನ ಆ ಬ್ಯಾಂಕಿಗೆ ಸಲ್ಲಿಸಬೇಕು. ನಂತರ

0: ನಾಮಿನಿಯು ಬ್ಯಾಂಕ್ ಅಥವಾ ವಿಮಾ ಕಂಪನಿಯ ಶಾಖೆಗಳು, ಆಸ್ಪತ್ರೆಗಳು ಮತ್ತು ಗೊತ್ತುಪಡಿಸಿದಂತಹ ವೆಬ್ಸೈಟ್ಗಳು ಸೇರಿ ವಿಮಾ ಏಜೆಂಟ್ಗಳಂತಹ ಯಾವುದೇ ಮೂಲದಿಂದ ಕ್ಲೈಮ್ ಅರ್ಜಿ ಮತ್ತು ಡಿಸ್ಚಾರ್ಜ್ ರಸೀದಿಯನ್ನು ಸಂಗ್ರಹಿಸಬೇಕು. ಆ ಮೃತಪಟ್ಟಂತಹ ವ್ಯಕ್ತಿ ಯಾವ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು, ಆ ದಾಖಲೆಯಿಂದ ಯಾವಾಗ ಡಿಸ್ಚಾರ್ಜ್ ಆದರು, ಯಾವ ಕಾರಣದಿಂದ ಅವರು ಮರಣ ಹೊಂದಿದ್ದಾರೆ, ಯಾವತ್ತು ಮರಣ ಹೊಂದಿದ್ದಾರೆ, ಇತ್ಯಾದಿ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗತ್ತೆ. ಅಂತಿಮವಾಗಿ ನಾಮಿನಿಯು ಸರಿಯಾಗಿ ಭರ್ತಿ ಮಾಡಿದಂತಹ ಕ್ಲೈಮ್ ಅರ್ಜಿ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂತಹ ರಶೀದಿ ಮತ್ತು ಮರಣ ಪ್ರಮಾಣ ಪತ್ರವನ್ನು ನಾಮಿನಿಯ ಬ್ಯಾಂಕ್ ಖಾತೆಯ ವಿವರಗಳನ್ನು ನಾವು ಸಲ್ಲಿಸಬೇಕಾಗತ್ತೆ. ಬ್ಯಾಂಕ್ ಕ್ಲೈಮ್ ಅರ್ಜಿ ಮತ್ತು ನಾಮಿನಿ ವಿವರಗಳನ್ನು, ಆ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರ, ಹೌದು ಈ ವ್ಯಕ್ತಿ ಸಾವನ್ನಪ್ಪಿದ್ದಾನೆ, ಈತನ ಕುಟುಂಬ ಜೀವ ವಿಮಾ ರಕ್ಷಣೆಯ ಹಣವನ್ನು ಪಡೆದುಕೊಳ್ಳಿಕ್ಕೆ ಅರ್ಹತೆಯನ್ನು ಹೊಂದಿದೆ ಅನ್ನುವಂಥದ್ದು ಇತ್ಯರ್ಥ ಆದ ಬಳಿಕ ಅವರಿಗೆ ಹಣ ಸಂದಾಯ ಮಾಡುವಂತಹ ಕೆಲಸವನ್ನು ಮಾಡಲಾಗತ್ತೆ. ಯಾವ ವಿಮಾ ಕಂಪನಿ ಯಾವ ಕಚೇರಿಗೆ ಈ ಒಂದು ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ನಮಗೆ ಸೂಚನೆ ಕೊಟ್ಟಿರುತ್ತೋ ಆ ಕಚೇರಿಗೆ ಸರಿಯಾಗಿ ಭರ್ತಿ ಮಾಡಿದಂತಹ ಕ್ಲೈಮ್ ಅರ್ಜಿ, ವಿಮಾದಾರರ ಮರಣದ ಪುರಾವೆ, ಮೃತರ ಅಥವಾ ನಾಮಿನಿಯ ಆಧಾರ್ ಸಂಖ್ಯೆ, ಪಾನ್ ಕಾರ್ಡ್, ನಾಮಿನಿ ಅಥವಾ ಮೃತಪಟ್ಟವರಿಗೆ ಸಂಬಂಧಿಸಿದಂತಹ KYC ದಾಖಲೆ, ಪಾಸ್ಬುಕ್ನ ಮೊದಲ ಎರಡು ಪುಟಗಳು ಅಥವಾ ಅವರ ಬ್ಯಾಂಕ್ ಖಾತೆಯ ವಿವರಗಳನ್ನು ತೋರಿಸುವಂತಹ ಬ್ಯಾಂಕ್ನ ಒಂದು ವಿವರ. ಒಂದು ವೇಳೆ ವಿಮಾದಾರರ ಮೊದಲೇ ನಾಮಿನಿ ಸಾವನ್ನಪ್ಪಿದ್ರೆ ನಾಮಿನಿಯ ಮರಣ ಪ್ರಮಾಣ ಪತ್ರ, ಅವರ ಬ್ಯಾಂಕ್ ಖಾತೆ, ಅವರ ಸಾವಿನ ಪುರಾವೆ. ಕ್ಲೈಮ್ದಾರರು ನಾಮಿನಿ ಹೊಂದಿಲ್ಲದಿದ್ದರೆ ಕಾನೂನುಬದ್ಧ ಉತ್ತರಾದಿಯಾಗುವವರು ಯಾರಪ್ಪ, ಅವರು ಒಂದು ವೇಳೆ ನಾಮಿನಿಯ ಹೆಸರನ್ನ ತಿಳಿಸೇ ಇರಲಿಲ್ಲ, ಅಂತಹ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ಅವರ ಉತ್ತರಾಧಿಕಾರಿ ಯಾರು, ಅವರ ಪುರಾವೆ. ಕ್ಲೈಮ್ ಬಿಡುಗಡೆಗಾಗಿ ಮುಂಗಡ ರಶೀದಿಯನ್ನ ಸರಿಯಾಗಿ ಭರ್ತಿ ಮಾಡಿ ಆ ಒಂದು ಅರ್ಜಿ, ಕ್ರಮವಾಗಿ ಭರ್ತಿ ಮಾಡಿದ ಕ್ಲೈಮ್ ಅರ್ಜಿಯನ್ನ ಸಲ್ಲಿಸಿದ 30 ದಿನಗಳ ಒಳಗೆ ವಿಮಾ ಕಂಪನಿಗೆ ರವಾನೆ ಮಾಡಲು, ಈ ಎಲ್ಲ ದಾಖಲೆಗಳನ್ನ ಆ ಒಂದು ಕಚೇರಿಗೆ ಸಲ್ಲಿಸಬೇಕಾಗತ್ತೆ. ಇವುಗಳನ್ನೆಲ್ಲ ಪರಿಶೀಲನೆ ಮಾಡಿ ಈ ಅರ್ಜಿ ಪೂರ್ಣವಾಗಿದೆಯೇ ಇಲ್ಲವೇ, ಕ್ಲೈಮ್ ಸ್ವೀಕಾರಾರ್ಹವಾಗಿದೆಯೇ, ವಿಮಾದಾರರು ಎಲ್ಲ ರೀತಿಯ ಸರಿಯಾದ ದಾಖಲೆಗಳನ್ನು ಸಲ್ಲಿಸಿದ್ದಾರೆಯೇ ಇತ್ಯಾದಿಗಳನ್ನು ಪರಿಶೀಲನೆಯನ್ನು ಮಾಡಿ ಇವೆಲ್ಲ ಸರಿ ಇದೆ ಅಂತ ಗೊತ್ತಾದಾಗ ಆ ಒಂದು ಮರಣ ಪಟ್ಟಂತವರ ನಾಮಿನಿಗೆ ವಿಚಾರವನ್ನು ತಿಳಿಸಲಾಗುತ್ತೆ. ಕ್ಲೈಮ್ ಜಾರಿಯಲ್ಲಿದ್ದಾಗ ಮತ್ತು ಆ ಸದಸ್ಯರಿಗೆ ಯಾವುದೇ ಕ್ಲೈಮ್ ಇತ್ಯರ್ಥವಾಗದೇ ಇದ್ದಾಗ ನಾಮಿನಿಯ ಬ್ಯಾಂಕ್ ಖಾತೆಗೆ ಪಾವತಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಬ್ಯಾಂಕಿಗೆ ಗುರುತಿಸಲಾದ ಪ್ರತಿಯೊಂದಿಗೆ ನಾಮಿನಿಗೆ ಈ ಒಂದು ವಿಚಾರವನ್ನ ತಿಳಿಸ್ತಾರೆ. ಕ್ಲೇಮ್ ಅನ್ನು ಅನುಮೋದನೆ ಮಾಡಲು ಮತ್ತು ಹಣವನ್ನು ವಿತರಿಸಲು ವಿಮಾ ಕಂಪನಿಗೆ ಗರಿಷ್ಠ ಸಮಯ ಮಿತಿ ಇರುತ್ತೆ. ಬ್ಯಾಂಕಿನಿಂದ ಕ್ಲೇಮ್ ಸ್ವೀಕರಿಸಿದ 7 ದಿನಗಳವರೆಗೆ ಅವರಿಗೆ ಅವಕಾಶವನ್ನ ಕೊಟ್ಟಿರ್ತಾರೆ. ಈ ಎಲ್ಲ ಮಾಹಿತಿಗಳನ್ನು ನಾವು ಸಲ್ಲಿಸಿದ ನಂತರ ನಾಮಿನಿದಾರರಿಗೆ 2 ಲಕ್ಷ ರೂಪಾಯಿ ಹಣವನ್ನ ಸರ್ಕಾರ ನೀಡುತ್ತೆ. ಹಾಗಾಗಿ ಎಲ್ಲ ಮಾಹಿತಿಯನ್ನ ಆದಷ್ಟು ಹೆಚ್ಚಿನ ಜನರಿಗೆ ತಲುಪಿಸಬೇಕು. ಇಂಥ ಒಂದು ಉತ್ತಮವಾದಂತಹ ಯೋಜನೆಯ ಲಾಭವನ್ನ ನಮ್ಮ ದೇಶದ ಜನ ಪಡೆದುಕೊಳ್ಳಬೇಕು. ಅಚಾನಕ್ ಆಗಿ ಜೀವನದಲ್ಲಿ ಏನೋ ದುರ್ಘಟನೆಯಾಗಿ ಕುಟುಂಬ ಸದಸ್ಯರು ಮರಣ ಹೊಂದ್ಬಿಟ್ರೆ ಆ ನಂತರ ಅವರ ಕುಟುಂಬ ಆರ್ಥಿಕ ಸಮಸ್ಯೆಯಿಂದ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಉತ್ತಮವಾದ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಹೆಚ್ಚಿನ ಜನರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವಂತಾಗ್ಲಿ ಅಂತ ನಾವೆಲ್ಲ ಆಶಿಸೋಣ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿಣಗದ್ದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನ ಸಂಖ್ಯೆಯಲ್ಲಿ ಗಣನೀಯ ಕಡಿತ.

0: ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆ, ಆಮದು ಸುಂಕ ಶೇಕಡಾ 15ಕ್ಕೆ ಹೆಚ್ಚಳ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ನಡೆದ ಮತದಾನದ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ದ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕನಿವಾಸದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ಮತ್ತು ಆಮದು ಇಂಧನದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಗಮನಾರ್ಹವಾಗಿ ಕಡಿತಗೊಳಿಸಿದ್ದಾರೆ. ಇತ್ತೀಚಿನ ಗುಜರಾತ್ ಮತ್ತು ಅಸ್ಸಾಂ ರಾಜ್ಯ ಭೇಟಿ ವೇಳೆ ಈ ಬದಲಾವಣೆ ಜಾರಿಗೆ ತರಲಾಗಿದ್ದು, ವಿಶೇಷ ರಕ್ಷಣಾ ಪಡೆಯ ಶಿಷ್ಟಾಚಾರದ ಅಡಿಯಲ್ಲಿ ಅಗತ್ಯವಿರುವ ಎಲ್ಲಾ ಭದ್ರತಾ ವ್ಯವಸ್ಥೆಗಳನ್ನು ಯಥಾವತ್ತಾಗಿ ಉಳಿಸಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ. ತಮ್ಮ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಸಾಧ್ಯವಿರುವ ಕಡೆಗಳಲ್ಲಿ ಹೊಸದಾಗಿ ಖರೀದಿಸದೆ ಲಭ್ಯವಿರುವ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವಂತೆ ಪ್ರಧಾನಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪರಿಸರ ಸ್ನೇಹಿ ಪರ್ಯಾಯ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನೀಡಿದ 7 ಮನವಿಗಳ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿಯವರ ಈ ನಿರ್ಧಾರವನ್ನು ಅನುಸರಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಹ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಅರ್ಧಕ್ಕಿಂತ ಹೆಚ್ಚು ಕಡಿತಗೊಳಿಸಿದ್ದಾರೆ. ಭದ್ರತೆಗೆ ಯಾವುದೇ ಧಕ್ಕೆ ಬಾರದಂತೆ ಇಂಧನ ಉಳಿತಾಯ ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡುವ ಮೂಲಕ ನಾಯಕರು ಜನಸಾಮಾನ್ಯರಿಗೆ ಮಾದರಿಯಾಗಿದ್ದಾರೆ. 1998 ಪೋಖ್ರಾನ್ ಪರಮಾಣು ಪರೀಕ್ಷೆಗಳು ಜಗತ್ತಿಗೆ ಭಾರತದ ಅಚಲ ಸಂಕಲ್ಪವನ್ನು ಪ್ರದರ್ಶಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಪರೇಷನ್ ಶಕ್ತಿಯ ಸ್ಮರಣಾರ್ಥ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಜಾಗತಿಕ ಮಟ್ಟದ ಎಲ್ಲಾ ಒತ್ತಡಗಳನ್ನು ಮೀರಿ ಭಾರತ ತನ್ನ ಪರಮಾಣು ಗುರಿಯನ್ನು ಯಶಸ್ವಿಯಾಗಿ ತಲುಪಿತು ಎಂದು ಸ್ಮರಿಸಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೊ ಪರೇಜ್ ಮಖೆನಾ ಅವರನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಭೇಟಿಯಾದರು. ಈ ವೇಳೆ ಅವರು ಆದ್ಯತಾ ಉತ್ಪನ್ನಗಳ ರಫ್ತಿಗೆ ಉತ್ತೇಜನ ನೀಡಲು ಮತ್ತು ಸೇವಾ ಆರ್ಥಿಕತೆಗೆ ವೇಗ ನೀಡಲು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಕುರಿತು ಮಾತುಕತೆ ನಡೆಸಿದ್ದಾರೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೊ ಇಂದು ಬೆಳಗ್ಗೆ ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದರು. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಜೈಶಂಕರ್ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶೀಯ ಮಾರುಕಟ್ಟೆಯಲ್ಲಿ ಇಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಶೇಕಡಾ 6ರಷ್ಟು ಭಾರಿ ಏರಿಕೆ ಕಂಡುಬಂದಿದೆ. ಬಹು ಸರಕು ವಿನಿಮಯ ಕೇಂದ್ರ ಮಾರುಕಟ್ಟೆಯಲ್ಲಿ ಜೂನ್ ಒಪ್ಪಂದದ ಚಿನ್ನದ ಬೆಲೆ ಶೇಕಡಾ 6ರಷ್ಟು ಏರಿಕೆಯಾಗಿ ಪ್ರತಿ 10 ಗ್ರಾಂಗೆ 1,62,597 ರೂಪಾಯಿಗೆ

0: ತಲುಪಿದೆ. ಅದೇ ರೀತಿ ಜುಲೈ ಒಪ್ಪಂದದ ಬೆಳ್ಳಿ ಬೆಲೆಯು ಶೇಕಡಾ 6.4% ಏರಿಕೆಯಾಗಿ ಪ್ರತಿ ಕಿಲೋಗ್ರಾಂಗೆ 2,96,821 ರೂಪಾಯಿ ಗಡಿ ತಲುಪಿದೆ ಎಂದು ವರದಿಯಾಗಿದೆ. ಬೆಲೆ ಏರಿಕೆಯ ಬೆನ್ನಲ್ಲೇ ಸರ್ಕಾರವು ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಸೆಸ್ ಒಳಗೊಂಡಂತೆ ಆಮದು ಸುಂಕವನ್ನು ಶೇಕಡಾ 6ರಿಂದ ಶೇಕಡಾ 15ಕ್ಕೆ ಏರಿಸಿದೆ. ಇದಲ್ಲದೆ ಪ್ಲಾಟಿನಂ ಮೇಲಿನ ಆಮದು ಸುಂಕವನ್ನು ಶೇಕಡಾ 6.4ರಿಂದ ಶೇಕಡಾ 15.4ಕ್ಕೆ ಹೆಚ್ಚಿಸಲಾಗಿದ್ದು ಈ ಕ್ರಮವು ಮಾರುಕಟ್ಟೆಯ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಇಂಧನ ಉಳಿತಾಯ ಮತ್ತು ಆರ್ಥಿಕ ಸ್ಥಿರತೆಯ ನಿಟ್ಟನಲ್ಲಿ ಸರ್ಕಾರ ಕೈಗೊಳ್ಳುತ್ತಿರುವ ವಿವಿಧ ಕ್ರಮಗಳ ನಡುವೆಯೇ ಈ ತೆರಿಗೆ ಹೆಚ್ಚಳದ ನಿರ್ಧಾರ ಹೊರಬಿದ್ದಿದೆ. ನೀಟ್ ಯುಜಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆಗಾಗಿ ಕೇಂದ್ರೀಯ ತನಿಖಾ ದಳ ಸಿಬಿಐ ತಂಡ ಇಂದು ಜೈಪುರಕ್ಕೆ ಆಗಮಿಸಿದ್ದು ತನಿಖೆಯನ್ನು ತೀವ್ರಗೊಳಿಸಿದೆ. ರಾಜಸ್ಥಾನ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡ ಈಗಾಗಲೇ ವಶಕ್ಕೆ ಪಡೆದಿದ್ದ ಸುಮಾರು 24 ಜನರನ್ನು ಸಿಬಿಐ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ನಡುವೆ ಸಿಕಾರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಕಾರ್ಯಾಚರಣೆ ತಂಡ 100ಜನರನ್ನು ವಿಚಾರಣೆಗೆ ಒಳಪಡಿಸಿದೆ. ಈ ನಡುವೆ ಸಿಬಿಐ ಪ್ರಕರಣದ ತನಿಖೆಯ ಜಾಲವನ್ನು ಕೇರಳಕ್ಕೂ ವಿಸ್ತರಿಸಿದೆ. ರಾಜ್ಯದ 2 ಜಿಲ್ಲೆಗಳ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ಹಿನ್ನೆಲೆ ತನಿಖೆ ನಡೆಯುತ್ತಿದೆ. ಪರೀಕ್ಷೆಗಿಂತ ಕೆಲ ದಿನಗಳ ಮೊದಲೇ ಸೋರಿಕೆಯಾದ ಅಸಲಿ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಸಿದ್ದಪಡಿಸಲಾದ ಮಾದರಿ ಪ್ರಶ್ನೆ ಪತ್ರಿಕೆ ಕೇರಳದ ಹಲವು ವಿದ್ಯಾರ್ಥಿಗಳಿಗೆ ತಲುಪಿದೆ ಎಂದು ತನಿಖಾ ಸಂಸ್ಥೆ ಶಂಕೆ ವ್ಯಕ್ತಪಡಿಸಿದೆ. ಮಾದಕ ದ್ರವ್ಯ ಜಾಲದ ಪ್ರಮುಖ ರೂವಾರಿ ಹಾಗೂ ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಅಪರಾಧಿ ಪ್ರಭದೀಪ್ ಸಿಂಗ್ನನ್ನು ಅಜರ್ಬೈಜಾನ್ನಿಂದ ಭಾರತಕ್ಕೆ ಕರೆತರುವಲ್ಲಿ ಸಿಬಿಐ ಯಶಸ್ವಿಯಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಗೃಹ ಸಚಿವಾಲಯ ಮತ್ತು ದೆಹಲಿ ಪೊಲೀಸರ ಸಮನ್ವಯದೊಂದಿಗೆ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಸಿಬಿಐ ತಿಳಿಸಿದೆ. ದೆಹಲಿ ಪೊಲೀಸ್ ವಿಶೇಷ ಘಟಕದಲ್ಲಿ ದಾಖಲಾಗಿದ್ದ ಎನ್ಡಿಪಿಎಸ್ ಕಾಯ್ದೆಯಡಿ ದಾಖಲಾದ ಪ್ರಕರಣದಲ್ಲಿ ಪ್ರಭದೀಪ್ ಸಿಂಗ್ ಬೇಕಾಗಿದ್ದ. ಈ ಪ್ರಕರಣದಲ್ಲಿ ಈಗಾಗಲೇ ಬೃಹತ್ ಪ್ರಮಾಣದ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಹಲವು ಸಹ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಇಡೀ ಜಾಲದ ರೂವಾರಿಯಾಗಿ ಪ್ರಭದೀಪ್ ಸಿಂಗ್ ಕಾರ್ಯನಿರ್ವಹಿಸುತ್ತಿದ್ದ ಎಂದು ತನಿಖಾ ಸಂಸ್ಥೆ ಹೇಳಿದೆ. ಇಂತಹ ನಿರಂತರ ಸಮನ್ವಯದ ಪ್ರಯತ್ನಗಳಿಂದಾಗಿ ಕಳೆದ ಕೆಲವು ವರ್ಷಗಳಲ್ಲಿ 160ಕ್ಕೂ ಹೆಚ್ಚು ಅಪರಾಧಿಗಳನ್ನು ಭಾರತಕ್ಕೆ ಮರಳಿ ಕರೆತರಲಾಗಿದೆ ಎಂದು ಸಂಸ್ಥೆ ಮಾಹಿತಿ ನೀಡಿದೆ. ಸಮಾಜವಾದಿ ಪಕ್ಷದ ಸಂಸ್ಥಾಪಕ ದಿವಂಗತ ಮುಲಾಯಂ ಸಿಂಗ್ ಯಾದವ್ ಅವರ ಕಿರಿಯ ಪುತ್ರ 38 ವರ್ಷದ ಪ್ರತೀಕ್ ಯಾದವ್ ಇಂದು ಬೆಳಗ್ಗೆ ಲಖನೌದಲ್ಲಿ ನಿಧನರಾಗಿದ್ದಾರೆ. ತಮ್ಮ ನಿವಾಸದಲ್ಲಿ ಅನಾರೋಗ್ಯಕ್ಕೀಡಾದ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅದಾಗಲೇ ಮೃತಪಟ್ಟಿದ್ದರು ಎಂದು ವರದಿಯಾಗಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ ಕೈಗೊಳ್ಳಲು ಆಸಕ್ತಿ ಇರುವ ಸಾರ್ವಜನಿಕರು ಇದೇ 19ರೊಳಗೆ ಅರ್ಜಿ ಸಲ್ಲಿಸುವಂತೆ ವಿದೇಶಾಂಗ ಸಚಿವಾಲಯ ಕೋರಿದೆ. ನೋಂದಣಿ ಪ್ರಕ್ರಿಯೆ ಶೀಘ್ರದಲ್ಲೇ ಮುಕ್ತಾಯಗೊಳ್ಳುತ್ತಿದ್ದು ಆಸಕ್ತರು ಹೆಚ್ಚಿನ ಮಾಹಿತಿ ಹಾಗೂ ನೋಂದಣಿಗಾಗಿ ಅಧಿಕೃತ ಜಾಲತಾಣ kmy.gov.in ಭೇಟಿ ನೀಡಬಹುದು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೋಗಟ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ನವ ರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ದ ಗುಜರಾತ್ ಟೈಟನ್ಸ್ 82 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನಗಳ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ, ಆಮದು ಸುಂಕ ಶೇಕಡಾ 15ಕ್ಕೆ ಹೆಚ್ಚಳ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮ ಇದೀಗ.
2: ಅಧ್ಯಕ್ಷಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್

0: ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್. ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800-309-0309.
1: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
2: आपके परिवार के जो बड़े लोग हैं उनके साथ परीक्षा पे चर्चा पढ़ने के लिए कहिए, उसकी चर्चा कीजिए. और कोई मंत्र है तो खास लाइन करके बताइए, देखिए ये पीएम ने ये कहा है तुम पढ़ो.
1: परीक्षा से जुड़े किसी भी प्रश्न या समस्या के समाधान हेतु NCPCR द्वारा आयोजित लाइव स्ट्रीमिंग सेशन में विशेषज्ञों से सीधे बातचीत करें, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
3: गिफ्ट बंदिदे. अरे वाह, लेजेंड बैट.
4: ಇದರಲ್ಲಿ ನಾನು ಆಡ್ತೀನಿ.
3: अरे
4: ಫ್ಯೂಚರ್ ಬ್ಯಾಟಿಂಗ್ ಲೆಜೆಂಡ್ ನಾನೇ.
3: ಇದರಲ್ಲಿ ಯಾರ ಹೆಸರು ಬರ್ದಿದೆಯೋ ಬ್ಯಾಟ್ ಅವರಿಗೆ ಸಿಗುತ್ತೆ. ನೋಡಿದ್ರ ಇದರಲ್ಲಿ ನನ್ನ ಹೆಸರು ಬರೆದಿಲ್ಲದಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು. ಅದಕ್ಕೆ RBI ಹೇಳುತ್ತೆ, ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಲಾಕರ್ ಇರಲಿ, ಅದರಲ್ಲಿ ನಾಮಿನಿ ಹೆಸರು ಅಗತ್ಯವಾಗಿ ನಮೂದಿಸಿ. ಇದರಿಂದ ಠೇವಣಿ ಸಿಗುತ್ತೆ ನಾಮಿನಿಯ ಹೆಸರಿದ್ದವರಿಗೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: त्वरे दुजीवी सब हुजे हरि निन्न चरण गला।
2: आत्मीयरी ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ
3: ಜಪವ ಮಾಡಿದರೇನು ತಪವ ಮಾಡಿದರೇನು
4: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ
5: ಅರಿತು ನಡೆಯಲಿ ಬೇಕು ನರಕಾಯ ಮೆತ್ತಿದ ಮೇಲೆ
2: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ
4: ಕನಕದೀಪ
6: ಜನಪದ ಸಂಗೀತದಲ್ಲಿ ಇಂದು ಜಮಖಂಡಿ ತಾಲೂಕು ನಾವಲಿಗೆಯ ಯಲ್ಲವ್ವ ಹನುಮಂತ್ ನಾಯಕ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿ

ಇದುವರೆಗೆ ಜಮಖಂಡಿ ತಾಲೂಕು ನಾವಲ್ಗಿಯ ಯಲ್ಲವ್ವ ಹನುಮಂತ್ ನಾಯಕ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
2: ನಿಸರ್ಗ

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ನಿಮ್ಮೊಂದಿಗೆ ಕಾರ್ಯಕ್ರಮದ ಕೇಳುಗರಿಗೆಲ್ಲ ಸ್ವಾಗತ.
2: ನಂದು ನಮಸ್ಕಾರ. ಸುರೇಖಾ, ಪತ್ರಗಳ ಸಂಖ್ಯೆ ಅಂತೂ ಎಂದಿನಂತೆ ಅದನಾದ. ಪತ್ರಗಳನ್ನು ಓದ್ತಾ ನಾವು ಕರೆಗಳನ್ನು ತಗೊಳ್ಳೋಣ ಅಂತ. ಇದರ ಮೊದಲು ಒಂದು ಮುಖ್ಯವಾದ ವಿಷಯ ನಮ್ಮ ಕೇಳುಗರಿಗೆ ಹೇಳೇ ಬಿಡ್ಬೇಕಲ್ಲ ನೀನು?
1: ಹೌದು, ಹೇಳಲೇಬೇಕು.
2: ಅದೇ
1: ನಮ್ಮ 90ನೇ ವರ್ಷಾಚರಣೆ ಪ್ರಯುಕ್ತ ನಾವು ಸಂಗೀತ ಕಾರ್ಯಕ್ರಮವನ್ನು ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ನೆರವೇರಿಸಬೇಕು ಅಂತ ಹೇಳಿ 11ನೇ ತಾರೀಕು ಫಿಕ್ಸ್ ಮಾಡಿದ್ವಿ.
2: ಹೌದು,
1: ಆದ್ರೆ
2: ಅನಿವಾರ್ಯ ಕಾರಣದಿಂದ ಅದಕ್ಕೆ ರಾಜ್ಯಾದ್ಯಂತ ಶೋಕಾಚರಣೆ ಇದ್ದ ಪ್ರಯುಕ್ತ ಈ ಕಾರ್ಯಕ್ರಮ ಮುಂದೂಡಲಾಯಿತು. ಹಂಗಾಗಿ ಈಗ ಇದೇ ಕಾರ್ಯಕ್ರಮವನ್ನ ಬರುವ ಶುಕ್ರವಾರ ಅಂದ್ರೆ 15ನೇ ತಾರೀಕು ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಸಾಯಂಕಾಲ 6 ಗಂಟೆಗೆ ನಾವು ಆಯೋಜಿಸ್ತಾ ಇದ್ದೀವಿ. ಕೇಳುಗರು, ಸಂಗೀತಾಭಿಮಾನಿಗಳು, ಆಸಕ್ತರು ಈ ಕಾರ್ಯಕ್ರಮಕ್ಕೆ 5:45 ಬಂದು ಆಸೀನರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ಳೋಣ.
1: 15ನೇ ತಾರೀಕು ಶುಕ್ರವಾರ ಆಲೂರು ವೆಂಕಟರಾವ್ ಸಭಾಂಗಣದೊಳಗ ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಕೇಳುಗರು, ಸಾಯಂಕಾಲ 6 ಗಂಟೆಗೆ ಆರಂಭವಾಗುವ ಈ ಕಾರ್ಯಕ್ರಮಕ್ಕೆ 5:45 ಬಂದು ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಮೊದಲಿನ ಪತ್ರ ಯಾರ್ದು ಅಂತ ಹೇಳಿ ನೋಡೋಣಲ್ಲ.
2: ಈ ಪತ್ರ ಬರೆದವರು ವಿಜಯ್ ಕುಮಾರ್ ಬಸ್ಬೆ, ಅರ್ಚನಾ ತೇಜಸ್ವಿನಿ ಹಾಗೂ ಅವರ ಮನೆಯವರು. ಇವರಿಗೆ ದಿನಾಂಕ 3ರಂದು ಪ್ರಸಾರವಾದ ಯುವರಂಜನಿ ಕಾರ್ಯಕ್ರಮ, ಇದರಲ್ಲಿ ರಕ್ಷಿತಾ ಪತ್ರಾವಳಿ ಅವರು ಚೆನ್ನಾಗಿ ನಡೆಸಿಕೊಟ್ರು ಅಂತ ಹೇಳಿ ಪತ್ರ ಬರ್ದಾರ. 11ನೇ ತಾರೀಕು ಪ್ರಸಾರವಾದ ಕೇಳುಗಳಿಸಿ ಕಾರ್ಯಕ್ರಮವನ್ನ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್ ಅವರು ತಾಯಿಯ ಬಗ್ಗೆ, ದಾದಿಯರ ಬಗ್ಗೆ ತುಂಬಾ ಚೆನ್ನಾಗಿ ನಡೆಸಿಕೊಟ್ರು, ಪ್ರಸಾರಕ್ಕಾಗಿ ಧನ್ಯವಾದ ಅಂತ ಹೇಳಿ ಅಂದಾರ ನೋಡು.
1: ಅದ ಈಗ ನಿಮ್ದು ಕಾರ್ಯಕ್ರಮ ಕೇಳೋದಕ್ಕೆ ಕಷ್ಟ ಆಗ್ಲಿಕ್ಕದ. ಕಟ್ ಕಟ್ ಅಂತ ಕರ್ ಕರ್ ಅಂತ ಶಬ್ದ ಬರ್ತದ.

0: ಅದಕ್ಕೆ ಇದನ್ನ ಸರಿ ಮಾಡಿಸ್ರಿ ಅಂತ ಹೇಳಿ ಯಾರು ಇವರು ವಿನಯ್ ಇವರು ಪತ್ರವನ್ನ ಬರ್ದಾರ. ಗುರುನಾಥ್ ಮೆಣಸ್ಗಿ ಅವರು ಕೂಡ ಈ ಪತ್ರವನ್ನ ಬರ್ದಾರ.
1: ಅಂದ್ರೆ ಕೆಲವು ಜನ ನಮ್ಮ ಕೇಳುಗರು ಕಳೆದ ವಾರದ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ರು, ಅಂದ್ರೆ ಪ್ರಸಾರದಲ್ಲಿ ಅವ್ರಿಗೆ ಅಡಚಣೆ ಉಂಟಾಗ್ಲಿಕ್ಕತ್ತದ, ಅಂದ್ರೆ ಕರಗರ ಶಬ್ದ ಬರ್ತದ, ಒಂದೊಂದ್ಸತಿ ಬಂದ್ ಆಗ್ಬಿಡ್ತದ ರೇಡಿಯೋ. ಹಂಗಾಗಿ ಅದಕ್ಕಾಗಿ ನಾವು ಇದನ್ನ ನಮ್ಮ ತಾಂತ್ರಿಕ ವಿಭಾಗಕ್ಕೆ ತಿಳಿಸಿದೀವಿ, ಇವರ ಅನಿಸಿಕೆಯನ್ನು ಕೂಡ ನಾವು ತಿಳಿಸ್ತೀವಿ ಅಂತ ಹೇಳಿ ಹೇಳೋಣ. ನೋಡು, ಇಲ್ಲೊಂದು ಮೂಡಲಗಿ ತಾಲೂಕು ಕಲ್ಲೊಳ್ಳಿಯಿಂದ ರಾಜಾ ಸಾಬ್ ನದಾಫ್ ಅವರು ಬರೆದಂತ ಪತ್ರ.
0: ಏನಂತಾರೆ,
1: ನಂದನ ಕಾರ್ಯಕ್ರಮ ಮತ್ತೆ ಪ್ರಾರಂಭವಾಗಿದ್ದು ನಮಗೆ ಸಂತೋಷವಾಗಿದೆ. ನಂದನ ಅನ್ನೋ ಹಕ್ಕಿ ಹಾರಿ ಹೋಗಿತ್ತು, ಮತ್ತ ಅದು ಓಡಿ ಬಂದದ, ಬಹಳ ಆನಂದವಾಯಿತು. ಆಕಾಶವಾಣಿಗೆ ಧನ್ಯವಾದಗಳು ಅಂತಂತಾರೆ.
0: ಅವ್ರ ಮನೆಯ ನಂದನದೊಳಗ ಈ ಹಕ್ಕಿ ಕುಣಿತಾ ಇದೆ ಈಗ. ಗೀತೆಗಳನ್ನ ಕೇಳಿ ಅವರು ಖುಷಿ ಪಡ್ಲಿ ಅಂತ ಹೇಳ್ತಾ ಬಾಬುರಾವ್ ಕುಲಕರ್ಣಿ ಅವರ ಪತ್ರವನ್ನ ತೆಗೆದುಕೊಳ್ತಾ ಇದ್ದೀನಿ. ಶನಿವಾರ ರಾತ್ರಿ 8:30 ರಿಂದ 8:45 ವರೆಗೆ ಪ್ರಸಾರವಾಗುವ ಪುಷ್ಪಹಾರ

0: ಮತ್ತೆ ಅದು ಓಡಿ ಬಂದದ. ಬಹಳ ಆನಂದವಾಯಿತು. ಆಕಾಶವಾಣಿಗೆ ಧನ್ಯವಾದಗಳು ಅಂತಂತಾರೆ.
1: ಅವ್ರ ಮನೆಯ ನಂತನದೊಳಗೆ ಈ ಹಕ್ಕಿ ಕುಣಿತಾ ಇದೆ ಈಗ. ಗೀತೆಗಳನ್ನ ಕೇಳಿ ಅವರು ಖುಷಿ ಪಡ್ಲಿ ಅಂತ ಹೇಳ್ತಾ ಬಾಬುರಾವ್ ಕುಲಕರ್ಣಿ ಅವರ ಪತ್ರವನ್ನ ತೆಗೆದುಕೊಳ್ತಾ ಇದ್ದೀನಿ. ಶನಿವಾರ ರಾತ್ರಿ 8:30 to 8:45 ಪ್ರಸಾರವಾಗುವ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳು, ವಿಶೇಷವಾಗಿ ಹಳೆಯ ಚಿತ್ರಗೀತೆಗಳು ಕೇಳುವುದು ಸ್ವಾಗತಾರ್ಹವಾಗಿದೆ. ವಿಶೇಷವಾಗಿ ಹಳೆಯ ಚಿತ್ರಗೀತೆಗಳನ್ನ ನಾವು ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ.
0: ನೋಡು, ಈ ಪತ್ರ ಕುಂದಗೋಳ ತಾಲೂಕು ಎರೆಬೂದಿಹಾಳದಿಂದ ಸುರೇಶ್ ಬಡಿಗೇರ್ ಅವ್ರು ಬರ್ದಾರ. ದಿನಾಂಕ 4 ಬೆಳಿಗ್ಗೆ 7:15 ಪ್ರಸಾರವಾದ ಮಾರ್ಕಾಂಡೆ ದೊಡ್ಡಮನಿ ಅವರ ಸಂದರ್ಶನ ಅತ್ಯಂತ ಚೇತೋಹಾರಿಯಾಗಿತ್ತು. 92 ವೃದ್ಧಾಪ್ಯದಲ್ಲೂ ಕೂಡ PhD ಪಡೆದು ಇಂದಿನ ತಲೆಮಾರಿಗೆ ಮಾದರಿಯಾಗಬಲ್ಲ ಮಾರ್ಕಾಂಡೆಯ ಅಜ್ಜನವರ ಸಾಧನೆ ಉತ್ಸಾಹ ಮೆಚ್ಚುವಂಥದ್ದು. 60-65 ವಯಸ್ಸಿಗೆನೆ ಏನೈತಪ್ಪ ಜೀವನ ಎಲ್ಲ ಮುಗ್ದಂಗ ಆತು ಹರಹರ ಅನ್ನೋದೊಂದ ಬಾಕಿ ಅನ್ನುವಂಥ ಈಗಿನ ಕಾಲದೊಳಗ ಇಳಿ ವಯಸ್ಸಿನಾಗ ಶಿಕ್ಷಣ ಪ್ರೇಮದಿಂದ ಸಾಧನೆಗೈದ ಮಾರ್ಕಾಂಡೆಯ ಅಜ್ಜನವರಿಗೆ ನಮ್ಮ ನಮೋ ನಮಃ ಅಂತಾರೆ. ಇವರಿಗೆ ಒಂದು ವಿಷಯ ಸ್ಪಷ್ಟ ಮಾಡೋಣ, ಅವರು ಕಳೆದ ವರ್ಷನೇ PhDಯನ್ನ ಪಡೆದಿದ್ರು. ಈ ವರ್ಷ ಅವರು ಪಡೆದ PhDಗೆ ಚಿನ್ನದ ಪದಕ ಸಂದಿರೋದು ಒಂದು ಹಿರಿಮೆ.
1: ಹೌದು, ಸ್ವರ್ಣ ಪದಕ ಸಿಕ್ಕಿದೆ, ಅದು ಒಂದು ಹಿರಿಮೆ. ಇದು ಒಂಥರ ಮಾದರಿ ಇದ್ದಂಗ, ಎಲ್ಲರೂ ಓದಬಹುದು, ವಯಸ್ಸಿಗೆ
0: ಮಿತಿ ಇಲ್ಲ
1: ಓದೋದಕ್ಕೆ ಅನ್ನೋದಕ್ಕೆ ಹೇಳೋದು. ಮಹಾದೇವ್ ಜಗತ್ತಾಪ ಗುಳೆದ್ಗುಡ್ಡದಿಂದ ಪತ್ರವನ್ನ ಬರೆದಾರ. ಎಲ್ಲಿ ನೋಡಿದ್ರಲ್ಲಿ ನೀನೇ ದೇವ, ಮಂದಾಕಿನಿ ಪುರೋಹಿತ್ ಅವರಿಂದ ಚಿಂತನ, ಭಕ್ತಿ ಸೋಪಾನಗಳು ಎದುರು ನಿಂತು ಆಶೀರ್ವದಿಸಿದವು ಅಂತ ಏನೋ ಹೇಳ್ತಾ ಇದ್ದಾರೆ ಇವರು. ಲತಾ ಜಗೀರ್ದಾರ್ ಅವರು ಹಾಡಿದಂಥ ಅಖಂಡೇಶ್ವರರ ವಚನದ ಕುರಿತು ಹೇಳ್ತಾ ಇದ್ದಾರೆ. ಆಮೇಲೆ ವೆಂಕಟೇಶ್ ಗೋಡ್ಖಿಂಡಿ ಅವರು ಹಾಡಿದ ಶ್ರೀಪಾದರಾಯರ ಕೃತಿ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಾಗೇಶ್ ನಾಯಕ್ ಅವರ ಚಿಂತನ, ಸುಖವಾದ ಬದುಕು ಅದರ ಕುರಿತಂಗಿತ್ತು, ಅದು ಆನಂದ ನೀಡಿತು ಅಂತ ಹೇಳ್ತಾ ಪ್ರಾಮಾಣಿಕತೆ ಸುಖ ಜೀವನಕ್ಕೆ ಸೋಪಾನ ಅನ್ನೋದನ್ನು ಪ್ರಸ್ತುತಪಡಿಸಿದ್ರು ಅವರು ಅಂತ ಹೇಳಿದ್ದಾರೆ.
0: ಗುಂಡೂರಾವ್ ಕುಲಕರ್ಣಿ ಅವರು ಕೋಲಾರದಿಂದ, ಅಂದರೆ ವಿಜಯಪುರ ಜಿಲ್ಲೆಯ ಕೋಲಾರದಿಂದ ಪತ್ರ ಬರೆದಾರೆ. ಅವರಿಗೆ ಆಕಾಶವಾಣಿ ನಿಲಯದಿಂದ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು ಪ್ರೀತಿ ಅಂತ. 3 ರವಿವಾರ ರಾತ್ರಿ 9:15 ಸ್ವರಸೌರಭ ಕೇಳಿದ್ರಂತ ವಿಜ್ಞಾನ ಸಂಚಿಕೆ ಕೇಳಿದೆ. ಸೋಮವಾರ ಬೆಳಗಿನ ವಂದನ, ಆಮೇಲೆ ನಂದನದಲ್ಲಿನ ಚಿತ್ರಗೀತೆಗಳು, ಹಿಂದಿ ವಾರ್ತೆಗಳು, ಇದೆಲ್ಲ ಇಷ್ಟ ಅಂತ ಒಂದು ಪತ್ರದಾಗ ಬರೆದಾರೆ. ಇನ್ನೊಂದು ಪತ್ರದೊಳಗೆ ಶನಿವಾರ ದಿವಸ ಮಧ್ಯಾಹ್ನ ಪ್ರಸಾರವಾದಂಥ ಎಳೆಯರ ಬಳಗದಲ್ಲಿ ಇಲಿ ಮತ್ತು ಕಪ್ಪೆಯ ಬಗ್ಗಿನ ಕಥೆ ಹಾಡು, ಮತ್ತು ರಾತ್ರಿ ಸ್ವರಸೌರಭ ಕಾರ್ಯಕ್ರಮ, ಸುನೀತಿ ಪಥ ಕಥಾನಾಟಕ ಸರಣಿಯಲ್ಲಿ ನಾಳಿನ ಚಿಂತೆ ಅನ್ನೋ ನಾಟಕ ಚೆನ್ನಾಗಿತ್ತು, ಯೋಗ ವಿಹಾರ ಕಾರ್ಯಕ್ರಮನೂ ಅವರಿಗೆ ಹಿಡಿಸ್ತದ ಅಂತ ಬರೆದಾರೆ ನೋಡು.
1: ಮತ್ತು ಇದು ಬಹುಜನ ಹಿತಾಯ ಬಹುಜನ ಸುಖಾಯ, ಅದು ಆಕಾಶವಾಣಿ ಕೇಂದ್ರ ಧಾರವಾಡದ್ದು ಅಂತ ಹೇಳ್ತಾರೆ. ಅಂದ್ರೆ ಇದು ಆಕಾಶವಾಣಿ ಧಾರವಾಡದ ಒಂದು ಸಂದೇಶ ಏನಿದೆ ಅಲ್ಲ, ಬಹುಜನ ಹಿತಾಯ ಬಹುಜನ ಸುಖ, ಇದು ಎಲ್ಲ ಆಕಾಶವಾಣಿ
0: ಕೇಂದ್ರ.
1: ಹೌದು, ಧ್ಯೇಯ ವಾಕ್ಯ. ಸಿದ್ದರಾಮನಹಳ್ಳಿ ಅವರ ಚಿಂತನ 26 ಆಲಿಸಿದೆ, ಅವರ ಚಿಂತನದ ಎಲ್ಲಾ ವಿಷಯಗಳು ಶಬ್ದಶಃ ನನಗೇ ಅನ್ವಯಿಸ್ತಾವ, ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸೇಡ್ಬಾಳದ ಅಲಾಸೆ MD ಅಲಾಸೆ ಅವರು. ಅಲ್ದೇನೆ ಇವರು ಹೇಳ್ತಾರ, 28 ಪ್ರಸಾರವಾದಂಥ ಗಿಳಿವಿಂಡು, ಇದರೊಳಗೆ ಜನಪದ ಗೀತೆ ಮತ್ತು ಬೇಂದ್ರೆಯವರ ಗೀತೆ ತುಂಬ ಚೆನ್ನಾಗಿ ಮೂಡಿ ಬಂದವು. ಜಿನದ ಥಡಗಲಿ ಅವರ ಚಿಂತನ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಿಮ್ಮೊಂದಿಗೆ ವಿಭಾಗಕ್ಕೆ ಸಾಕಷ್ಟು ಪತ್ರಗಳು ಬರ್ತಾನೆ ಇರ್ತಾವ, 5, 6, 7, 8 ಪತ್ರಗಳನ್ನು ಬರೆದವರು ಪತ್ರಗಳನ್ನು ಓದ್ತಾ ಇರ್ತೀರಿ, ಒಂದು ಪತ್ರ ಬರೆದವರಿಗೆ ಅವಕಾಶ ತಪ್ಪಿ ಹೋಗ್ಬಿಡ್ತದ ಅಂತಾರೆ. ಇಲ್ಲ, ಎಲ್ಲ ಪತ್ರಗಳನ್ನು ನಾವು ಓದ್ತಾನೆ ಇರ್ತೀವಿ, ಓದೇ ಓದ್ತೀವಿ. ಜೊತೆಗೆ ಹಾಂ, ಕರೆಗಳನ್ನು ನೋಡುವ ಅಂತೀರಿ, ಆದ್ರೆ ಕಣ್ಣು ಮುಚ್ಚಿ 2 ಪತ್ರಗಳನ್ನು ಓದಿ ಮುಗಿಸ್ಬಿಡ್ರಿ ಅಂತಾರೆ ಅವರು.
0: ಕಣ್ಣು ಮುಚ್ಚಿ ಓದ್ಲಿಕ್ಕೆ ಆಗುದೇ ಇಲ್ಲ. ನಾವೇನಂದ್ರೆ ಪತ್ರದ ಸಾರಾಂಶವನ್ನ ಬೇಗ ಬೇಗ ಓದಿ ಮುಗಿಸ್ತಾ ಇದ್ದೀವಿ. ಈಗ ಮೇಂದಾಳದಿಂದ ಶ್ರೀನಿವಾಸ್ ಮುತಾಲಿಕ್ ದೇಸಾಯಿ ಅವರು ಬರೆದಂತ 5 ಪತ್ರಗಳು ನನ್ನ ಹತ್ರ. ದಿನಾಂಕ 3 ಪ್ರಸಾರವಾದ ವಂದನ, PG ಕೆಂಪಣ್ಣವರ್ ಅವರ ಚಿಂತನ, ಸಲಹೆ, ಸುನೀತಿ ಪಥ, ಈ ಕಾರ್ಯಕ್ರಮ ಅವರಿಗೆಲ್ಲ ಇಷ್ಟ ಆಗ್ಯದಂತ. ದಿನಾಂಕ 1 ಪ್ರಸಾರವಾದ VS ಮಾಳಿ ಅವರ ಚಿಂತನ, ರೈತರಿಗೆ ಸಲಹೆ, ಸ್ವರಾಂಜಲಿ ಕಾರ್ಯಕ್ರಮ, ಜೊತೆಗೆ ಗಾಂಧಿ ಸ್ಮೃತಿ ಅರ್ಪಣ ಹಿಡಿಸೆದಂತ. ದಿನಾಂಕ 4 ಮೂಡಿ ಬಂದ ಮಂದಾಕಿನಿ ಪುರೋಹಿತ್ ಅವರ ಚಿಂತನ, ರೈತರಿಗೆ ಸಲಹೆ, ಮತ್ತೆ ವಚನಾಮೃತ ಕಾರ್ಯಕ್ರಮ, ಅನಂತ್ ಕುಲಕರ್ಣಿ ಅವರ

0: ಸುಗಮ ಸಂಗೀತ ಅಜಯ್ ಪೋಹನ್ಕರ್ ಅವರ ಶಾಸ್ತ್ರೀಯ ಸಂಗೀತ ಇಷ್ಟ ಆಗಿದಂತ. 6ರಂದು ಪ್ರಸಾರವಾದ ವಂದನ ನಾಗೇಶ್ ನಾಯ್ಕ ಅವರ ಚಿಂತನ ಸುಬೋಧ ಸಮಾಲೋಚನೆಯಲ್ಲಿ ಸಂಸ್ಕಾರದ ಬಗ್ಗೆ ನೀವು ಮಾತಾಡಿದ್ರಿ. ಫಯಾಜ್ ಖಾನ್ ಅವರ ಗಾಯನ, ವಾಣಿಶ್ರೀ ಜಿ ಭಟ್ ಅವರ ಸುಗಮ ಸಂಗೀತ ಚೆನ್ನಾಗಿತ್ತು. 7ರಂದು ಮೂಡಿ ಬಂದ ಶಕುಂತಲಾ ಹಿರೇಮಠ ಅವರ ಚಿಂತನ, ರೈತರಿಗೆ ಸಲಹೆ, ಸುಗಮ ಸಂಗೀತ, ಕನಕ ದೀಪ ಕಾರ್ಯಕ್ರಮ, ನಂದನ, ಈ ಎಲ್ಲ ಕಾರ್ಯಕ್ರಮಗಳು ಅವರಿಗೆ ಇಷ್ಟ ಆಗವಂತ 5 ಪತ್ರದಾಗ ಬರ್ದಾರೆ. ನಾನು ಎಷ್ಟು ಬೇಗ ಓದಿನ ನೋಡು.
1: ಓ, ಅದ ತುಂಬಾ ಧನ್ಯವಾದ ನಿನಗೂ ಕೂಡ. ಈಗೊಂದು ಪ್ರಕಟಣೆಯನ್ನ ಕೇಳ್ಬಿಡೋಣಲ್ಲ.
0: ಹೌದು,

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಹಿರಿ ಸಿಂಗನಗುತ್ತಿಯ ಬಸವರಾಜ ಹೂಗಾರ ಅವರ ಮೂರು ಪತ್ರಗಳನ್ನು ನತ್ತರದವ. ಮೂರನೇ ತಾರೀಕು ಪ್ರಸಾರವಾದ ಸುನೀತಿ ಪಥ ಸರಣಿ ಕಾರ್ಯಕ್ರಮದೊಳಗೆ ನಾಳಿನ ಚಿಂತೆ ಎನ್ನುವ ನಾಟಕ ಚಿತ್ತಾಕರ್ಷಕವಾಗಿತ್ತು, ಪ್ರಭಾವಪೂರ್ಣವಾಗಿತ್ತು. ಹಣ ಗಳಿಕೆಯ ಹಪಹಪಿಯಲ್ಲಿರುವ ಶ್ರೀಮಂತನ ಅಹಮಿಕೆಯನ್ನು ಅಳಿಸಿ ಹಾಕ್ತು ಸರಳ ಜೀವನದ ಸುಖ ಶಾಂತಿಯ ಸ್ವಾಮಿಯ ಬೋಧೆ ಪರಿವರ್ತನೆ ಮಾಡಿದ್ದು ಖುಷಿಯಾಯಿತು ಅಂತ ಹೇಳಿದ್ದಾರೆ. ನಾಲ್ಕನೇ ತಾರೀಕು ಪ್ರಸಾರವಾದಂತಹ ಬಾಳುಬುತ್ತಿಯೊಳಗೆ 92 ವಯಸ್ಸಿನ ನಿವೃತ್ತ ಶಿಕ್ಷಕ ಪ್ರತಿಭೆ ಪರಿಶ್ರಮದಿಂದ ಚಿನ್ನದ ಪದಕವನ್ನು ಪಡೆದಂತಹ ಮಾರ್ಕಂಡೇಯ ದೊಡ್ಡಮನಿ ಅವರೊಂದಿಗೆ ನಡೆಸಿದ ಸಂದರ್ಶನ ಚೇತೋಹಾರಿಯಾಗಿತ್ತು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಮಾಲಾ ಸಾಂಬ್ರಾಣಿ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ, 5ನೇ ತಾರೀಕು ಪ್ರಸಾರವಾದಂತಹ ವಚನಾಮೃತ ಕಾರ್ಯಕ್ರಮದೊಳಗೆ ಮೈತ್ರಿಣಿ ಗದಿಗೆಪ್ಪಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಜ್ಞಾನಾನುಭವದ ರಸಪಾನವಾಗಿತ್ತು. ಅಲ್ಲದೆ ಅಂದೇ 6ನೇ ತಾರೀಕು ಪ್ರಸಾರವಾದ ಭಾವಯಾನ ಕಾರ್ಯಕ್ರಮ ಅಪ್ಯಾಯಮಾನವಾಗಿತ್ತು. ಆಕಾಶವಾಣಿಯ ಸಾರ್ಥಕ ಸೇವೆಯ ಯಶೋಗಾಥೆಯನ್ನು ವಿವರಿಸಿದ್ದು ಹಾಲು ಸಕ್ಕರೆಯನ್ನು ಸವಿದಂತಾಗಿತ್ತು. ಮಂಜುಳಾ ಮತ್ತು ಮಾಯ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ, ಡಿನ್ನರ್ ಟೈಮ್ 8ನೇ ತಾರೀಕು ಪ್ರಸಾರವಾಗಿತ್ತು. ಇದರೊಳಗೆ ರಾಖಿ ಹಾನ್ಗಲ್, ಮಾಲಾ ಸಾಂಬ್ರಾಣಿ, ಕುಮಾರ್ ಅಗಡಿಯವರು ಪಾಲಕರು ತಮ್ಮ ಮಕ್ಕಳ ಮನೋಗತವನ್ನು ಅರಿತುಕೊಂಡು ಅವರ ಆಸಕ್ತಿಗೆ ಅನುಗುಣವಾಗಿ ಶಿಕ್ಷಣಕ್ಕೆ ಆಸ್ಪದವನ್ನು ಕೊಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದ್ರು ಅಂತ ಹೇಳಿದ್ದಾರೆ. 9ನೇ ತಾರೀಕು ಶಿರೀಶ್ ಜೋಶಿ ಅವರು ಚಿಂತನವನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ರು ಅಂತ ತಿಳಿಸ್ಯಾರ.
2: ನೋಡು, ಇಲ್ಲೇ ಚಿಕ್ಕೋಡಿಯ ರಾಣಿ ಚೆನ್ನಮ್ಮ ನಗರದಿಂದ ಕೆಂಪಣ್ಣ, ಶಾಂತ, ಸ್ನೇಹ, ಸುಧಾಕರ್, ಸ್ಮಿತಾ, ಹನುಮಂತ, ಅನ್ವೀತ್, ಅರ್ಪಿತಾ, ಹೊಸಮನಿ ಹಾಗೂ ಅವ್ರ ಮನೆಯವರು ಅವ್ರು ಬರೆದಂಥ ಪತ್ರ ಇದು. ಇವರು ಶ್ಯಾಮಲಾ ಕುಲಕರ್ಣಿ ಅವ್ರ ಜೊತೆಗೆ ನಾವು ಬಾಳಬುತ್ತಿಯಲ್ಲಿ ಸಂದರ್ಶನ ನಡೆಸಿದ್ವಿ, ಅದು ಪ್ರಸಾರ ಮಾಡಿದ್ವಿ, ಅದು ಚೆನ್ನಾಗಿತ್ತಂತ. 4ನೇ ತಾರೀಕು ಮೂಡಿ ಬಂದಂಥ ನಂದನ ಕಾರ್ಯಕ್ರಮದಲ್ಲಿ ಚಲನಚಿತ್ರಗೀತೆಗಳು ತುಂಬ ಚೆನ್ನಾಗಿದ್ವು, ಇಷ್ಟ ಆದವು. ನಾವು ಆಕಾಶವಾಣಿ ನೋಡ್ಲಿಕ್ಕೆ ಬರಬೇಕು ಅನ್ನೋ ಆಸೆ ಇದೆ, ಏನು ಮಾಡಬೇಕು ಅಂದರೆ ಸೋಮವಾರದಿಂದ ಶುಕ್ರವಾರದ ಒಳಗೆ ಅವರು ಬರಲಿ, ಬಂದು ಆಕಾಶವಾಣಿಯನ್ನು ನೋಡಿ ಹೋಗಲಿ ಅಂತ ಹೇಳೋಣ. ಹಾಂ,
1: ಈಗ ಒಂದು ಜಿಂಗಲ್ ಪ್ರಸಾರ ಮಾಡೋಣಲ್ಲ.
3: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
4: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
3: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ ಮೇ 15ರಂದು
4: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
3: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
4: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
3: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲಾ ಪ್ರೀತಿಯ ಆದರದ ಆಮಂತ್ರಣ. ಇದೇ 15ರಂದು ಶುಕ್ರವಾರ
4: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
3: ಸಂಧ್ಯಾ ಸುಧೇ
4: ಕಾರ್ಯಕ್ರಮಕ್ಕೆ ಬನ್ನಿ,
3: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
2: ನೋಡು, ಗದಗ್ನಿಂದ ಸುರೇಶ್ ಎಸ್ ವೈಲಾಯ ಅವರು ಬರೆದಂಥ ಪತ್ರ. ಅವರಿಗೆ ಸಂಧಿವಾತ ಹಾಗೂ ಕಿಡ್ನಿ ಆರೋಗ್ಯ ಕುರಿತು ಹಲೋ ಡಾಕ್ಟರ್ ಕಾರ್ಯಕ್ರಮ

0: ಬರ್ತಾರೆ. ಇದು ಕೆಎಲ್ಇ ಡಾಕ್ಟರ್ ಕಾರ್ಯಕ್ರಮ, ಅದರಲ್ಲಿ ತಿಳಿಸಲಾಯಿತು ಪ್ರಸಾರಕ್ಕಾಗಿ ಧನ್ಯವಾದ ಅಂತ ಹೇಳಿ ತಿಳಿಸ್ತಾರೆ. ಇದು ಕೆ ಜಯತೀರ್ಥ ಹಾಗೂ ಕೆ ಸುಧಾ ದಾವಣಗೆರೆಯಿಂದ ಬರೆದಂತಹ ಪತ್ರ. ಬುದ್ಧ ಪೂರ್ಣಿಮೆಯಂದು ಬಿತ್ತರಿಸಲಾದ ಚಿಂತನ ಕಾರ್ಯಕ್ರಮ ಚೆನ್ನಾಗಿತ್ತು. ವಂದನಾದಲ್ಲಿ ಎನ್ ಕೆ ಕುಲಕರ್ಣಿ ರಚಿಸಿದ ಬುದ್ಧನ ಗೀತೆಯನ್ನ ಅನುರಾಧ ಧಾರೇಶ್ವರ ಅವರು ಚೆನ್ನಾಗಿ ಹಾಡ್ಯಾರ. ದಿನಾಂಕ 2ರಂದು ವಂದನ ಹಾಗೂ ಅರ್ಪಣಾ ಗೀತೆಗಳು ಸುಶ್ರಾವ್ಯವಾಗಿದ್ವು. ಪ್ರಸಾರಕ್ಕಾಗಿ ಧನ್ಯವಾದ ಅಂದರ ಹಾಡಿನ ಲಿಸ್ಟು ಬರೆದಾರ ಅವರು. ದಿನಾಂಕ 8/1/26 ಪತ್ರದೊಳಗೆ ಒಂದು ಸಲಹೆಯನ್ನು ಮಾಡಿದ್ರು ಅವರು. ಅನೇಕ ಹೊಸ ಶ್ರೋತೃಗಳನ್ನು ಪರಿಚಯಿಸುವಂತೆ ತಮ್ಮ ಯೂಟ್ಯೂಬ್ನಲ್ಲಿ ವಂದನಾದಲ್ಲಿನ ಕೆಲವು ದಾಸರ ಗೀತೆಗಳನ್ನು ವಚನಗಳನ್ನು ಅಪ್ಲೋಡ್ ಆಗಲಿ ಅಂಥೇಳಿ ಈಗಾಗಲೇ ಆಕಾಶವಾಣಿಯಿಂದ ಪ್ರಸಾರ ಆಗುವ ಬೇರೆ ಬೇರೆ ಕಾರ್ಯಕ್ರಮಗಳು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗ್ತಾ ಇವೆ.
1: ಹೌದು,
0: ಅದನ್ನು ಅವರು
1: ಸಂಗಪ್ಪ ಹೂಗಾರ್ ಅವರ ಪತ್ರಗಳಿದಾವ. ಕೆಲವರದಿಂದ ಅವರು ಪತ್ರವನ್ನು ಬರೀತಾ ಇರ್ತಾರೆ. ಶಕುಂತಲಾ ಹಿರೇಮಠ ಅವರ ಚಿಂತನ ತುಂಬಾ ಚೆನ್ನಾಗಿ ಕೇಳಿ ಬಂತು. ಕನಕದೀಪ 94ನೇ ಸಂಚಿಕೆಯೊಳಗ ಅಂಕಣಕಾರರಾದ ಶ್ರೀನಿವಾಸ್ ವಡಪ್ಪಿ ಅವರು ಸರಳವಾಗಿ ಅರ್ಥಪೂರ್ಣವಾಗಿ ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡಿದರು. ಆರು ಸಂಗಡ ಬಹುರಿಲ್ಲ ಅನ್ನುವ ಗೀತೆಯನ್ನು ಡಾಕ್ಟರ್ ಪ್ರೇಮದ ಹುಲಗಬಾಳಿ ಅವರ ಸಂದರ್ಶನ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ 71ನೇ ನಿಸರ್ಗ ಜ್ಞಾನಾಮೃತ ಸಂಚಿಕೆಯೊಳಗೆ ಮನುಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರಾದ ಬಸವಾನಂದ ಸ್ವಾಮಿಗಳು ಧ್ಯಾನ ಯೋಗ ಪ್ರಾಣಾಯಾಮ ಕುರಿತು ವಿಸ್ತಾರವಾಗಿ ತಿಳಿಸಿಕೊಟ್ಟರು. ಚೆನ್ನಾಗಿ ಕೇಳಿ ಬಂತು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ದಾರಿದೀಪವಾಗಿದೆ ಅಂತ 186ನೇ ಸುಬೋಧ ಸಮಾಲೋಚನೆಯಲ್ಲಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಕರ್ಜಗಿ ಪಾಟೀಲ್ ಅವರು ಸಂಸ್ಕಾರದಿಂದ ಸಿಗುವ ಲಾಭ ಮತ್ತೆ ಸಂಸ್ಕಾರವನ್ನು ಹೇಗೆ ಅಳವಡಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಹತ್ವಪೂರ್ಣವಾಗಿ ತಿಳಿಸಿದ್ರು. ಮಂಜುಳಾ ಪುರಾಣಿಕ ಅವರು ಸಂದರ್ಶನವನ್ನು ತುಂಬಾ ಚೆನ್ನಾಗಿ ನಡೆಸಿಕೊಟ್ರು ಅಂತ ಹೇಳಿದ್ದಾರೆ. ವಂದನ, ಕೃಷಿರಂಗ, ರೈತರಿಗೆ ಸಲಹೆ, ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕೇಳ್ತೀವಿ, ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ.
0: ನೋಡು, ಶಂಕರಪ್ಪ ನಾರಾಯಣಪ್ಪ ಮುಳುಗುಂದ್ ಇವರು ಗದಗ್ನಿಂದ ಪತ್ರ ಬರ್ದಾರ. ದಿನಾಂಕ 3ರಂದು ಮುಂಜಾನೆ ಪ್ರಸಾರವಾದ ಸುನೀತಿ ಪಥ ನಾಟಕ ಸರಣಿಯಲ್ಲಿ ನಾಳಿನ ಚಿಂತೆ ಯಾಕೆ ಅನ್ನೋ ನಾಟಕ ಚೆನ್ನಾಗಿತ್ತು ಅಂತಾರೆ. ದಿನಾಂಕ 6ರಂದು ಮುಂಜಾನೆ 10:30 ಪ್ರಸಾರವಾದ ಸಣ್ಣಾಟದಲ್ಲಿ ಬಲರಾಮ ಮತ್ತು ತಾರ ಇವರ ಮಾತುಗಳು ಚೆನ್ನಾಗಿದ್ವು. 7ರಂದು ಪ್ರಸಾರವಾದ ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳು ಜನಪದ ಸಂಗೀತ ಚೆನ್ನಾಗಿತ್ತು. ಪ್ರಸಾರಕ್ಕಾಗಿ ಧನ್ಯವಾದ ಅಂದರು.
1: ಈಗ
0: ಒಂದು ದೊಡ್ಡ ಪತ್ರ ಇಟ್ಕೊಂಡು
1: ಪತ್ರದ ಆದ್ರೂ ಒಂದು ಪ್ರಕಟಣೆ ಕೇಳಿಬಿಡ್ಲಲ್ಲ ಕೇಳಿದ್ರು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಈ ಪತ್ರ ನೋಡು ಜಿಎಸ್ ಗೊಂಬಿ ಅವರು ಮಹಲಿಂಗಪುರದಿಂದ ಬರೆದಾರ. 3ನೇ ತಾರೀಕು ಪ್ರಸಾರವಾದಂಥ ವಂದನಾ ಚಿಂತನ ಸುನೀತಿ ಪಥ, ಡಾಕ್ಟರ್ ಎಂಎಂ ಜೋಶಿ ಪ್ರಾಯೋಜಿತ ಕಣ್ಣಿನ ಆರೋಗ್ಯದ ಬಗ್ಗೆ ಕೆಎಲ್ಇ ಆರೋಗ್ಯ, ಇವೆಲ್ಲ ಕಾರ್ಯಕ್ರಮಗಳು ಜೊತೆಗೆ 8:30 ಪ್ರಸಾರವಾದಂಥ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಉಸ್ತಾದ್ ಸುಲ್ತಾನ್ ಖಾನ್ ಮತ್ತು ಝಾಕೀರ್ ಹುಸೇನ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಳಿ ಖುಷಿಯಾಯಿತು ಅಂತಾರ. 6ನೇ ತಾರೀಕು ಪ್ರಸಾರವಾದಂಥ ನಾಗೇಶ್ ನಾಯಕ್ ಅವರ ಚಿಂತನ, ಇಂದಿನ ನಮ್ಮ ಜೀವನದ ಬದುಕಿಗೆ ಹಿಡಿದ ಕೈಗನ್ನಡಿಯಂತಿತ್ತು ಮತ್ತು ವಾಸ್ತವವಾಗಿತ್ತು ಚಿಂತನ ಅಂತಾರ. ಶ್ರೀಮತಿ ಶಕುಂತಲಾ ಹಿರೇಮಠ ಅವರು ಕೋಪದ ಬಗ್ಗೆ ನಡೆಸಿಕೊಟ್ಟ ಚಿಂತನ ತುಂಬ ಮನ ಮುಟ್ಟು ಹಂಗಿತ್ತು ಅಂತಾರ. ಹಾಗೇನೆ ಟೀ ಟೈಮ್ ಚಿತ್ರಗೀತೆಗಳು 8ರಂದು ಪ್ರಸಾರವಾಗಿದ್ವು, ಮನರಂಜಿಸಿದ್ವು. 10ರಂದು ವಿಶ್ವ ತಾಯಂದಿರ ದಿನದ ಅಂಗವಾಗಿ ಡಾಕ್ಟರ್ ಬಸು ಬೇವಿನ ಗಿಡದವರು ನಡೆಸಿದ ಚಿಂತನ ಅರ್ಥಗರ್ಭಿತವಾಗಿತ್ತು ಅಂತ ಪತ್ರ ಬರೆದಾರ. ಸುನೀತಿ ಪಥ ಚೆನ್ನಾಗಿತ್ತು ಅಂತಾರ. 8:30 ಪ್ರಸಾರವಾದ ಜಯತೀರ್ಥ ಮೇವುಂಡಿ ಅವರ ಸಂಗೀತ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತಾರ. ಆಮೇಲೆ ಆಕಾಶವಾಣಿ ಬಗ್ಗೆ ಎರಡು ಮಾತು ಹೇಳೋದಾದರೆ, ಇತ್ತೀಚಿನ ದಿನಗಳಲ್ಲಿ ಬಹಳ ಅತ್ಯುತ್ತಮವಾಗಿ ಕಾರ್ಯಕ್ರಮಗಳು ರೂಪಿತವಾಗ್ತಾ ಇದ್ದಾವೆ. ಎಲ್ಲ ಕಾರ್ಯಕ್ರಮಗಳು ತುಂಬ ಖುಷಿ ಕೊಡ್ತಾ ಇದ್ದಾವೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಕಾರ್ಯಕ್ರಮ ಇಷ್ಟ ಆಗ್ತಾ ಇದ್ದಾವೆ. ನಾವು ದಿನಾಲು ಶಾಲೆಗೆ ಹೋದಂತೆ ದಿನಾಲು ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ತಾ ಇದ್ದೀವಿ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಕೇಳುವುದೇ ಒಂದು ದೊಡ್ಡ ಖುಷಿ. ಅಧಿಕಾರಿ ವರ್ಗದವರಿಗೆ ಅಭಿನಂದನೆಗಳು ಅಂದರ.
2: ನೋಡು, ನನ್ನ ಹತ್ರ ಒಂದು ಪತ್ರ, ಎರೆಬೂದಿಹಾಳದಿಂದ ಸುರೇಶ್ ಬಡಿಗೇರ್ ಅವರು ಬರೆದಿದ್ದು. ದಿನಾಂಕ 29ರಂದು ರಾತ್ರಿ 8ಗಂಟೆಗೆ ಪ್ರಸಾರವಾದ ಮಹಿಳಾವಾಣಿ ಕಾರ್ಯಕ್ರಮದಲ್ಲಿ

0: ರಂಗಭೂಮಿ ಕಲಾವಿದೆ ನಂದಾ ಕಲ್ಕತ್ತಾ ಅವರ ಜೊತೆಗಿನ ಸಂದರ್ಶನ ಚೆನ್ನಾಗಿತ್ತು. ದೂರದ ಕಲ್ಕತ್ತೆಯಿಂದ ಕರ್ನಾಟಕಕ್ಕೆ ಬಂದು ಕನ್ನಡವನ್ನು ಕಲಿತು ರಂಗಭೂಮಿಯಲ್ಲಿ ಹೆಸರು ಮಾಡಿದ ನಂದಾ ಕಲ್ಕತ್ತಾ ಅವರ ಸಾಧನೆ ಅಭಿನಂದನಾರ್ಹ ಅಂತಂದಾರ ನೋಡಿ.
1: ಶಂಕರಗೌಡ ಜಿ ಗೌಡರ್ ಅವರು ಪತ್ರವನ್ನು ಬರೆದಾರ ಲಿಂಗಸೂರದಿಂದ. ಅವರೇನಂತಾರ ಅಂತಂದ್ರೆ, ಚಿಂತನ ವಚನಾಮೃತ 246ನೇ ಸಂಚಿಕೆ ಮತ್ತು 4ನೇ ತಾರೀಕು ಪ್ರಸಾರವಾದ ಭಕ್ತಿ ಗೀತೆಗಳು 246ನೇ ವಚನಾಮೃತ ಸಂಚಿಕೆ, ಅದಲ್ದೇ ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರವರು ನಡೆಸಿಕೊಟ್ಟಂಥ ಕೀರ್ತನೆ, ಜೊತೆಗೆ ಬುಧವಾರ ರಾತ್ರಿ ಪ್ರಸಾರವಾದಂಥ ಏಕಲವ್ಯ ನಾಟಕ, 7ನೇ ತಾರೀಕು ಪ್ರಸಾರವಾದ ವಂದನಾ ಕಾರ್ಯಕ್ರಮ, ಇವೆಲ್ಲವೂ ಇಷ್ಟ ಆದವು ಅಂತ. ಅದರ ಜೊತೆಗೆ ಕನಕದೀಪ ಕಾರ್ಯಕ್ರಮ ಕೂಡ ನಮಗೆ ಇಷ್ಟ ಆಯಿತು. ಶ್ರೀನಿವಾಸ್ ವಾಡಪ್ಪಿಯವರ ವಿಶ್ಲೇಷಣೆ ತುಂಬ ಹಿಡಿಸ್ತು. ಅನಂತ ಕುಲಕರ್ಣಿಯವರ ಗೀತೆ ಕೂಡ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ದಾರೆ ನೋಡು. ಈಗ ಮತ್ತೊಂದು ಪ್ರಕಟಣೆಯನ್ನು ಕೇಳಿ ಆಮೇಲೆ ಕರೆಗಳನ್ನು ತೆಗೆದುಕೊಂಡು ಬಿಡೋಣ ಅಂತ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हेलो, नमस्ते।
2: हेलो, नमस्कार रे।
1: हाँ ಹೇಳ್ರಿ, ಯಾರು ಮಾತಾಡೋದು?
2: ನಾವ್ ಇಲ್ಲಿ ಕುಕ್ನೂರ್ ತಾಲೂಕ್ ಕೊಮರಾಪುರ ಕೊಟ್ರೇಶ್ ಟೇಲರ್ ಅಂತಾರೆ.
1: ಹೇಳ್ರಿ
2: ಅವ್ರಿಗೆ. ನಮ್ಮ ಇವ್ರಿಗೆ ಎಲ್ಲ ನಮಸ್ಕಾರಗಳು ರೀ.
1: ನಮಸ್ಕಾರ, ನಮಸ್ಕಾರ, ಹೇಳ್ರಿ.
2: ನಿಮ್ ಎಲ್ಲಾ ಕಾರ್ಯಕ್ರಮ ಚಲೋ ಮೂಡಿ ಬರ್ತಾವ್ರಿ ಮೇಡಮ್ ಅವ್ರ. ಮೊನ್ನೆ ಏಕಲವ್ಯದ ನಾಟಕ ಕೇಳಿ ಅದು ಬಾರಿ ಚಲೋ ಬಂತ್ರಿ ಮೇಡಮ್ ಅವ್ರ. ಒಂದ್ ರಿಕ್ವೆಸ್ಟ್ ಐತ್ರಿ, ಅದ ಈ ರಾತ್ರಿ 10:00 ಆಗ್ತಾರಲ್ರಿ ಮೇಡಮ್ ಅವ್ರ ಅಭಿಲಾಷ ಕಾರ್ಯಕ್ರಮ, ಅದ ಒಂದ್ ಸ್ವಲ್ಪ ಟೈಮಿಂಗ್ ಚೇಂಜ್ ಮಾಡಿ ಒಂದ್ ಸ್ವಲ್ಪ.
1: ಏನ್ ಟೈಮ್ ಚೇಂಜ್ ಮಾಡ್ಬೇಕು? ಯಾವ ಟೈಮ್ ಬೇಕು ನಿಮಗ?
2: ನಮಗ್ ರೀ ಏಳುವರೆ ಮ್ಯಾಗ ಮುಖ ಒಟ್ಟು 8 ಹಾಕಿದ್ರೆ ಅನುಕೂಲ ಆಗತ್ತೆ ಅಂತ. ನಮ್ಗೆ
1: ಹಂಗೆ ಹಾಕ್ಲಿಕ್ಕೆ ಆಗ್ತದೆ, ನೀವೇ ಹೇಳ್ರಿ. 8 ಯುವಾಣಿ ಇರ್ತದೆ, 6:30 ಕೃಷಿರಂಗ ಇರ್ತದೆ, ಆಮೇಲೆ ವಾರ್ತೆ ಇರ್ತಾವ. ಕೊಟ್ರೇಶ್ ಅವರ ಮಧ್ಯಾಹ್ನ 1:00 ಅಂತೂ ಬಂದ ಬರ್ತದೆ ಹಲೋ ಅಭಿಲಾಷಾ ಕಾರ್ಯಕ್ರಮ, ಅದಕ್ಕೆ ನೀವು ಕಾಲ್ ಮಾಡ್ರಿ. ಮೋಸ್ಟ್ಲಿ ನೀವು 10 ಮಲಗಿ ಬಿಟ್ಟಿರ್ತೀರಿ ಕಾಣ್ತದ, ಅದಕ್ಕೆ 10:00 ಅಭಿಲಾಷಾ ಕೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ.
2: ಟೈಮಿಂಗ್ ಸ್ವಲ್ಪ ಅನುಕೂಲ ಆಗೋದ್ರೆ ಕರೆನೇ ಸಿಗೋಲ್ರಿ ಆ ಟೈಮ್ಗೆ.
1: ಇಲ್ಲ ಅಂದ್ರೆ ಕರೆ ಸಿಗುವುದಿಲ್ಲ ಅಂತಲ್ಲ, ಎಲ್ಲ ತರದ ಜನರಿಗೆ, ಬೆಳಗಿನವ್ರಿಗೆ ಬೆಳಿಗ್ಗೆ, ಮಧ್ಯಾಹ್ನದವ್ರಿಗೆ ಮಧ್ಯಾಹ್ನ, ರಾತ್ರಿ ಅವ್ರಿಗೆ ರಾತ್ರಿ, ಮೂರದ್ರಲ್ಲಿ ನಾವು ಪ್ರಸಾರ
2: ಮಾಡಿ. ರಕ್ತರಾತ್ರಿ ನಾಟಕ ಪೌರಾಣಿಕ ನಾಟಕ ಪ್ರಸಾರ ಮಾಡ್ರಿ ಮೇಡಮ್.
1: ಆಯ್ತು ಆಯ್ತು ಆಯ್ತು, ಪ್ರಸಾರ ಮಾಡೋಣಂತೆ.
2: ಅದರಲ್ಲಿ ನಮ್ಮ ಹುಡುಗ ಅದ್ರಾಗ ಪಾರ್ಟ್ ಮಾಡಿದ್ರಿ, ಕರ್ಣಪ್ಪ ಆತರ.
1: ಸರಿ ಸರಿ ಸರಿ, ಕೇಳಿ ಕೇಳಿ. ಹಾ ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್,
1: ಯಾರು ಮಾತಾಡೋದು?
3: ಹುಬ್ಳಿ ತಾಲೂಕು ಪ್ರಯಾಕ ಅಂತ, ಶರಣಪ್ಪ ಅರಳಿಕಟ್ಟೆ ಅಂತ.
1: ಹೇಳಿ ಶರಣಪ್ಪ.
3: ಇವತ್ ಕಾಣ್ಸಿಕತ್ ನೋಡ್ರಿಪ್ಪ, ನಾ ಆಕ್ಚುಲಿ ಬ್ಲೈಂಡ್ ಇದ್ದೀವ್ರಿ. ದಿವ್ಯಾಂಗ ತರಂಗದಾಗ ಟ್ರೈ ಮಾಡಿದ್ರೆ, ಎಲ್ಲದ್ರಾಗ ಟ್ರೈ ಮಾಡಿದ್ರೆ ಕಾಲೇಜ್ ರಿಸರ್ಚ್ ಆಗ್ತಿದ್ವಿ
1: ಮೇಡಮ್. ಶರಣಪ್ಪ ಈಗ
3: ಬಹಳ ಖುಷಿ ಆಯ್ತು ರೀ, ಕಾರ್ಯಕ್ರಮಗಳೆಲ್ಲ ಚಲೋ ಬರ್ತಾವ. ಅವ್ರಿಗೆ ಪತ್ರ ಓದಿದ್ರಲ್ಲ ಮೇಡಮ್ ಇದ್ರು, ಮಂಜುಳಾ ಮೇಡಮ್ ಹತ್ರ ಕೂಡ ಬಹಳ ಖುಷಿ ಆಯ್ತು, ತುಂಬಾ ಧನ್ಯವಾದಗಳು ತಮ್ಗೆ.
1: ಕಾರ್ಯಕ್ರಮ ಕೇಳ್ತೀರಿ ಶರಣಪ್ಪ ಅವ್ರೆ?
3: ಹ್ಞೂನ್ರಿ, ಸುನಿಧಿ ಪದ, ಆಮೇಲೆ ಸವನ ಪದ, ಆಮೇಲೆ ಜನಪದ ಗೀತೆಗಳು ಎಲ್ಲ ಹಾಕ್ಬೇಕಲ್ಲ. ಬಹಳ ಖುಷಿ ಆಯ್ತು, ಆಮೇಲೆ ಡಿನ್ನರ್ ಊಟದೊಂದಿಗೆ ಭಜನೆ ಪಾಠ ಅದು ಬಹಳ ಚೆನ್ನಾಗಿ ಮೂಡಿ ಬರ್ತಾ
1: ಇತ್ತು. ಧನ್ಯವಾದ, ಧನ್ಯವಾದ, ಧನ್ಯವಾದ. ಹಲೋ ಹಲೋ ಹಲೋ ಹಲೋ ಹಲೋ
4: ಹಲೋ,
1: ಹೇಳ್ರಿ ಬಾಬುರ್ ಅವ್ರ. ನಿಮ್ ಪತ್ರ ಓದಿದ್ವಿ
4: ಪ್ರತಿ ಶನಿವಾರ ರೀ ರಾತ್ರಿ. ಹಿಂದಿ ಚಿತ್ರದ ಗೀತೆಗಳು ಏನ್ ಹಚ್ಚಿರ್ತಿರಲ್ಲ ಬಹಳ ಚೆನ್ನಾಗಿ, ಯಾಕಂದ್ರೆ ಹಳಿ ಹಾಡುಗಳು ಕೇಳಿ ಸಿಗೋದಿಲ್ಲ ಅಂತ. ಅಪೂರ್ವ ಹಾಡುಗಳನ್ನ ನಿಮ್ಮ ಆಕಾಶವಾಣಿಯಿಂದ ಕೇಳುವಂತ ಒಂದು ಭಾಗ್ಯ ನಮ್ಗೆ ದೊರಕ್ತಾ ಇರುವುದು ಸಂತೋಷ.
1: ಧನ್ಯವಾದ, ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ಧನ್ಯವಾದ ಬಾಬುರಾವ್. ಹಲೋ ಹಲೋ
3: ಹಲೋ,
1: ಹೇಳಿ, ಯಾರು ಮಾತಾಡೋದು
3: ಮೇಡಮ್?
1: ನಮಸ್ತೆ, ತಮ್ಮ ಹೆಸರೇನು?
3: ಶಂಕರ್ ಮೇಡಮ್ ಅವರೇ.
1: ಹೇಳ್ರಿ ಶಂಕರ್.
3: ಇದು ಮೊನ್ನೆ ಪ್ರೋಗ್ರಾಮ್ ಮಾಡಿದಲ್ರಿ 90 ಅಂತ ಹೇಳ್ರಿ ಆಕಾಶವಾಣಿ ಇದ್ರಿ ಮೇಡಮ್ ಅವರೇ. ಬಾಳ ಸಂತೋಷ ಆತ್ರಿ ಆ ಪ್ರೋಗ್ರಾಮ್ ಕೇಳಿರಿ, ನಾನು ಬಹಳ ಸಂತೋಷ ಆತ್ರಿ. ಇನ್ನು ಹೆಚ್ಚು ಯಶಸ್ವಿ ಆಗಲಿ ನಿಮ್ಮ ಆಕಾಶವಾಣಿ ಕೇಂದ್ರ ಪ್ರೋಗ್ರಾಮ್.
1: ಧನ್ಯವಾದ, ಧನ್ಯವಾದ.
3: ಓಕೆ, ಥ್ಯಾಂಕ್ ಯು ಮೇಡಮ್.
1: ಆಕಾಶವಾಣಿಗೆ 90 ಈ ನಿಟ್ಟಿನೊಳಗೆ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ನಾವು 15 ಶುಕ್ರವಾರ ಸಂಜೆ 6 ಗಂಟೆಗೆ ಕಾರ್ಯಕ್ರಮ

0: ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಲೋ, ನಮಸ್ತೆ.
1: ನಾನು ಎಡಗುಂಜಿಯಿಂದ ಗಣಪತಿ.
0: ಹೇಳಿ ಗಣಪತಿ.
1: ಹಾ, ಕಾರ್ಯಕ್ರಮ ಎಲ್ಲ ಚಲೋ ಬರ್ತಾ ಇದೆ, ಆದ್ರೆ ಬೆಳಿಗ್ಗೆ ಅದು ವಂದೇ ಮಾತರಂ ಮಾತ್ರ ಈಗಿರು ವಂದೇ ಮಾತರಂ ಸರಿ ಇಲ್ಲ, ಅದು ಮಧ್ಯೆ ಇರುವ ವಂದೇ ಮಾತರಂ ಕರೆಕ್ಟ್ ಇತ್ತು.
2: ಕರೆಕ್ಟು, ಆದ್ರೆ ನಮಗೆ ನಮ್ಮ ನಿರ್ದೇಶನಾಲಯದಿಂದ ಆದೇಶ ಬಂದದ್ದು, ಇದು ಆಲ್ ಓವರ್ ಇಂಡಿಯಾ ಇದೇ ತರ ಹೋಗ್ಬೇಕು ಅಂತ. ಹಂಗಾಗಿ ನಮ್ಗೆ ಅನಿವಾರ್ಯ, ನಮಗೂ ಕೂಡ
1: ಅದು
2: ನಿಜ ನಿಜ
0: ಪರವಾಗಿಲ್ಲ. ಆದ್ರೂ ಈ ಒಂದೇ ಮಾತ್ರ ಅಂದ್ರೆ ಒಂದೇ ಮಾತ್ರ ಗೀತೆ ಮಾತ್ರ, ಅದು ಗೀತೆ ಎಲ್ಲರಿಗೂ ಇಷ್ಟ ಆಗುತ್ತೆ.
1: ಸರಿ ಇದೆ, ಅದು ದಾಟಿ ಈಗಿರೋ ದಾಟಿ ಸ್ವಲ್ಪ ಮದ್ದು ಟೈಪ್ ಇಲ್ಲ ಅದು,
2: ಅದೇ
1: ಹೊತ್ತಿಗೆ ದಾಟಿ ಚೇಂಜ್
2: ನೋಡೋಣ. ಮುಂದಿನ ದಿನದೊಳಗೂ ಬದಲಾವಣೆ ಬರಬಹುದು, ಕಾದು ನೋಡೋಣ.
1: ಸರಿ ಸರಿ, ಅದು ಹಲೋ ಅಭಿಲಾಷದಲ್ಲಿ ಫುಲ್ ಹಾಡ್ ಹಾಕಿ, ಅದು ಸುಮಾರು ಜನ ಬಂದವರು ಅರ್ಧರ್ಧ ಹಾಡ್ ಹಾಕಿ.
2: ಇಲ್ಲ ಇಲ್ಲ, ಫುಲ್ ಹಾಕ್ತಿದಾರಲ್ಲ.
1: ಇಲ್ಲ ಇಲ್ಲ, ಮೊನ್ನೆ ಹಿಂದಿನ ಮಂಗಳವಾರ ಸ್ವಲ್ಪ ಅರ್ಧರ್ಧ ಹಾಡ್ ಹಾಕಿದ್ರು.
0: ಸರಿ
1: ಸರಿ, ಬಾಕಿ ಕಾರ್ಯಕ್ರಮ ಚೆನ್ನಾಗಿದೆ.
0: ಧನ್ಯವಾದ. ಹಲೋ
3: ಹಲೋ,
0: ಯಾರು ಮಾತಾಡುದು?
3: ನಾವು ಹುಕ್ಕೇರ್ ತಾರಕ್ ಬೆಳಗಾವಿ ಜಿಲ್ಲೆದಿಂದ ಪ್ರಮೋದ್ ಅಂತ ರೀ.
0: ಪ್ರಮೋದ್ ಹೇಳಪ್ಪ.
3: ಆರಾಮದೀರಿ?
0: ಆರಾಮಿದೀವಿ. ಬೇರೆ ಹೇಳು, ಈಗ ಆಕಾಶವಾಣಿ ಕಾರ್ಯಕ್ರಮಗಳ ಬಗ್ಗೆ ಮಾತಾಡು.
3: ಅದನ್ನ ನೋಡಿ ಸ್ವಾಮಿ, ನಾವ್ ಇರೋದು ಯಾಕೆ ಪ್ರಸಾರ ಮಾಡತ್ತಿಲ್ರಿ?
2: ಅದು ಒಂದ್ ಸ್ವಲ್ಪ ನಿಂತದ, ಈಗ ಅದೇ ಜಾಗಕ್ಕೆ ಬೇರೆ ಕಾರ್ಯಕ್ರಮ ಬರ್ತದ, ಕೇಳು ಅಂತ. ಯಾವಾಗ
3: ನಾಟಕ ಒಂದಿತ್ತು, ಹಗಲಿ ಪ್ರಸಾರ ಮಾಡ್ರಿ.
2: ಹಗಲಿನೂ ಬರ್ತಾವಲ್ಲ ನಾಟಕ, ಶನಿವಾರ ದಿವಸ ಬೆಳಿಗ್ಗೆ ಬರ್ತದಲ್ಲ. ಕೇಳ್ತಾ ಇರಪ್ಪ,
0: ಕೇಳು ಕೇಳು. ಹಲೋ
4: ಹಲೋ ಮೇಡಮ್,
0: ಹೇಳಿ.
4: ನಾವು ಗಂಗಾವತ್ ತಾಲೂಕು ಕೊಪ್ಪಳ ಜಿಲ್ಲೆ ಮಲ್ಕನಮಡಿ ಗ್ರಾಮ ಮೇಡಮ್.
0: ಯಾರು?
4: ನಾವು ಮಹೇಶ್ ಅಂತ ಮಾತಾಡೋದು.
0: ಮಹೇಶ್ ಹೇಳಿ.
4: ಈಗ ಹಲೋ ಅಭಿಲಾಷೆ ಬಾರಿ ಬರ್ತ ಮೇಡಮ್ ಕಾರ್ಯಕ್ರಮ.
0: ಹೌದಾ?
4: ಬೆಳಿಗ್ಗೆನು ಬಾರಿ ಬರ್ದಿದ್ರಿ, ನಮ್ದು ಹೋಟೆಲ್ ಐತ್ರಿ, ಹೋಟೆಲ್ ಅಲ್ಲಿ ರೇಡಿಯೋ ಇಟ್ಟಿರ್ತೀನಿ. ನಾನು
2: ಲಾಭ ಜಾಸ್ತಿ ಆಗ್ಲಿಕ್ಕತ್ತದೇನೋ ನಿಮ್ಗ?
4: ಹಂಗೇನಿಲ್ಲ ಮೇಡಮ್.
2: ಚಿತ್ರಗೀತೆ ಅಲ್ಲ, ಚಿತ್ರಗೀತೆ ಕೇಳ್ತಾ ಚಹಾ ತಿಂಡಿ ಮಾಡ್ಲಿಕ್ಕೆ ಜನ ಬರ್ತಾರೇನು?
4: ಹೌದ್ರಿ, ಬೆಳಿಗ್ಗೆ ಅದು ರೇಡಿಯೋ ಇಲ್ಲಂದ್ರೆ ಏನು ಮಾಡಕ್ ಆಗದಿಲ್ಲ ಮೇಡಮ್.
2: ಅದಕ್ಕೆ ಅಂದೆ ನಾನು, ಅದಕ್ಕೆ ಚಿತ್ರಗೀತೆಗಳನ್ನ ಕೇಳ್ತಾ ತಿಂಡಿ ತಿನ್ಕೊಂಡು ಹೋಗ್ತಾರೆ ಜನ.
4: ಅದು ಇಡ್ಲಿ ಹಾಕ್ಬೇಕಾದ್ರೆ ರೇಡಿಯೋನೇ ಆನ್ ಇದ್ರೆ ಮಾತ್ರ, ಇಲ್ಲ ಚಾರ್ಜಿಂಗ್ ಇಲ್ಲಂದ್ರೆ ನಮ್ಗೊಂದ್ ಏನೋ ಕಳ್ಕಂದಂಗ ಆಗ್ಬಿಡ್ತದೆ
2: ನೋಡ್ರಿ.
0: ಅಲ್ಲ, ಇನ್ನಷ್ಟು ನಿಮ್ಮ ಇಡ್ಲಿಯಲ್ಲಿ ರುಚಿ ಹೆಚ್ಚಾಗತ್ತೆ ತಗೊಳ್ಳಿ.
4: ಹೌದು ಮೇಡಮ್, ನೀವ್ ಹೇಳದೆ ಕರೆಕ್ಟ್ ಮೇಡಮ್. ಒಂದು ದಿನ ನಿಂದ್ರಲ್ಲ ಮೇಡಮ್, ಖಾಲಿ ಆಗೋಗುತ್ತೆ
0: ನೋಡಿ. ಒಳ್ಳೇದಾಗಲಿ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ಕಾಲ್ಗಳು ಬರ್ತಾ ಇದಾವೆ ಮಂಜುಳ,
2: ಆದ್ರೆ
0: ವೇಳೆ ಆಗ್ತಾ ಇದೆ. ನಮ್ಮ ಕೇಳುಗರು ನಮ್ಮ ಆಲೂರು ವೆಂಕಟರಾವ್ ಸಭಾಂಗಣಕ್ಕೆ ಬಂದು ಸಂಗೀತ ಕಾರ್ಯಕ್ರಮವನ್ನ ಕೇಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸೋಣ.
2: ನಮಸ್ಕಾರ.
0: ನಮಸ್ಕಾರ. ಕಾರ್ಯಕ್ರಮ ನಿಮ್ಮೊಂದಿಗೆ ಪ್ರಸಾರವಾಯಿತು. ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಜಿ ಸುರೇಖಾ ಸುರೇಶ್. ಸಹಕಾರ ಅನಿಲ್ ಹಂಚಿನ್ಮನಿ. ಆಕಾಶವಾಣಿ ಧಾರವಾಡ, ಸಮಯ 2:00 ಆಗುತ್ತಲಿದೆ. ಇನ್ನು ಮುಂದೆ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ. 2:30ಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ ಒಂದು ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂದರ್ಭದಲ್ಲಿ ಶೇಕಡಾ 5 ರಿಂದ ಶೇಕಡಾ 2ಕ್ಕೆ ಮಾರ್ಗದರ್ಶಿ ದರ ಇಳಿಕೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದರಿಂದ 7 ಲಕ್ಷ ಬಿ ಖಾತಾದಾರರಿಗೆ ಅನುಕೂಲವಾಗಲಿದೆ. ಈ ಮೂಲಕ ಬೆಂಗಳೂರಿನ ಅಭಿವೃದ್ದಿಗೆ 6ನೇ ಭೂ ಗ್ಯಾರಂಟಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. 100 ದಿನಗಳಲ್ಲಿ ಖಾತೆ ಬದಲಾವಣೆ ಮಾಡದಿದ್ದರೆ ಶೇಕಡಾ 5ರಷ್ಟು

0: ಗೈಡೆನ್ಸ್ ವ್ಯಾಲ್ಯೂ ಇರಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇ 17ರಿಂದ ನೂತನ ಮಾರ್ಗಸೂಚಿ ಆರಂಭವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸಂಪೂರ್ಣ ಬೆಂಬಲವಿದ್ದು, ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸರ್ಕಾರ ಬದ್ದವಾಗಿದೆ. ಕಾನೂನು ಸಚಿವ ಎಚ್ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಗರಾಭಿವೃದ್ದಿ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿನ ಇಂಡಿಗನತ್ತದಲ್ಲಿ ಚಿರತೆ ದಾಳಿಯಲ್ಲಿ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯು ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಚಿರತೆ ಸೆರೆ ಕಾರ್ಯಪಡೆ ಸೇರಿದಂತೆ 70ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಶೋಧ ಕಾರ್ಯ ಮುಂದುವರೆದಿದೆ. ಡ್ರೋನ್ ಹಾಗೂ ಥರ್ಮಲ್ ಡ್ರೋನ್ ಮೂಲಕ ಚಿರತೆ ಹುಡುಕಾಟ ಮುಂದುವರೆದಿದ್ದು, ಕ್ಯಾಮರಾ ಟ್ರಾಪ್ನಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಬೆಳಗಿನ ಜಾವ ಕ್ಯಾಮರಾ ಟ್ರಾಪ್ನಲ್ಲಿ ಚಿರತೆ ದೃಶ್ಯ ಸೆರೆಯಾಗಿದ್ದು, ಸದ್ಯ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಪ್ರಯತ್ನ ಮುಂದುವರೆಸಿದೆ. ವಿವಿಧ ಮಾದರಿಯ ಬೋನ್ಗಳನ್ನು ಆಯಕಟ್ಟಿನ ಸ್ಥಳಗಳಲ್ಲಿ ಇರಿಸಲಾಗಿದ್ದು, ಕಾರ್ಯಾಚರಣೆ ಮುಂದುವರೆದಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ ಶಿಸ್ತು, ನೈತಿಕತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ಪೊಲೀಸ್ ಇಲಾಖೆ ಕುರಿತಂತೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಅಂಕಿಅಂಶಗಳು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನಿಸುವಂತಿದೆ ಎಂದು ತಿಳಿಸಿದ್ದಾರೆ. ಕೇವಲ 2 ವರ್ಷಗಳಲ್ಲಿ 713 ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರುವುದು ರಾಜ್ಯದ ಸಂಪೂರ್ಣ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ ಎಂಬುದಕ್ಕೆ ಸಾಕ್ಷಿ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಅಪರಾಧಿಗಳನ್ನು ನಿಯಂತ್ರಿಸುತ್ತಿದೆಯೇ ಅಥವಾ ಅಪರಾಧಿಗಳಿಗೆ ರಾಜಕೀಯ ರಕ್ಷಣೆ ನೀಡುತ್ತಿದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಇಂದು 12ನೇ ತರಗತಿಯ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಮತ್ತು ಉಮಂಗ್ ಅಪ್ಲಿಕೇಶನ್ನಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಪರಿಶೀಲಿಸಬಹುದು. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಗಳನ್ನು ಫೆಬ್ರವರಿ 17ರಿಂದ ಏಪ್ರಿಲ್ 10ರ ನಡುವೆ ನಡೆಸಿತ್ತು. ನೀಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಖಂಡಿಸಿ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಇಂದು ಪ್ರತಿಭಟನೆ ನಡೆಸಿತು. ವಿನೋಬಾ ನಗರದಲ್ಲಿರುವ ಸಂಸದ ಬಿವೈ ರಾಘವೇಂದ್ರ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಪ್ರತಿಭಟನಾಕಾರರು ಯತ್ನಿಸಿದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದು ನಂತರ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ. ಮೇ 3ರಂದು ನಡೆದ ನೀಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಸೋರಿಕೆಯಾಗಿದೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರರಂಗದ ನಟ ಹಾಗೂ ಧಾರಾವಾಹಿ ನಿರ್ಮಾಪಕ ದಿಲೀಪ್ ರಾಜ್ ಇಂದು ಮುಂಜಾನೆ ಹೃದಯಾಘಾತದಿಂದ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಕೂಡಲೇ ಕುಟುಂಬಸ್ಥರು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದರೂ ಚಿಕಿತ್ಸೆಗೆ ಸ್ಪಂದಿಸದೆ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ನಟರಾದ ರಿಷಬ್ ಶೆಟ್ಟಿ, ಗಣೇಶ್ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಟ ದಿಲೀಪ್ ರಾಜ್ ಅವರ ನಿಧನಕ್ಕೆ ದುಃಖ ವ್ಯಕ್ತಪಡಿಸಿದ್ದಾರೆ. ನಿಧನದ ಸುದ್ದಿ ಕೇಳಿ ತೀವ್ರ ಆಘಾತವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸುಗ್ರೀವ, ಬಾಯ್ಫ್ರೆಂಡ್, ಮಿಲನ, ಯೂಟರ್ನ್ ಸೇರಿದಂತೆ ಸುಮಾರು 28 ಚಿತ್ರಗಳಲ್ಲಿ ದಿಲೀಪ್ ರಾಜ್ ನಟಿಸಿದ್ದಾರೆ. ಅಲ್ಲದೆ ಹಲವು ಧಾರಾವಾಹಿಗಳ ಮೂಲಕವೂ ಅವರು ಮನೆ ಮಾತಾಗಿದ್ದರು. ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು

ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ ವಾರ್ಷಿಕ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದೆ. ಬಮೂಲ್ನಲ್ಲಿ ಸಂಗ್ರಹವಾಗಿರುವ 70 ಕೋಟಿ ರೂಪಾಯಿ ಹಣವನ್ನು ರೈತರಿಗೆ 1 ರೂಪಾಯಿ ಪ್ರೋತ್ಸಾಹಧನದ ಮೂಲಕ ವಿತರಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ನಡೆದ ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹೈನುಗಾರಿಕೆಯಲ್ಲಿ ಹೆಣ್ಣು ಕರುಗಳಿದ್ದರೆ

0: ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ನಡೆದ ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹೈನುಗಾರಿಕೆಯಲ್ಲಿ ಹೆಣ್ಣು ಕರುಗಳಿದ್ದರೆ ರೈತರಿಗೆ ಆದಾಯ ಹೆಚ್ಚಾಗಲಿದ್ದು ಹೆಣ್ಣು ಕರುಗಳ ಜನನವಾಗುವಂತೆ ಯೋಜನೆ ರೂಪಿಸಿದೆ. ಇದರಿಂದ ರೈತರು ಹೆಚ್ಚಿನ ಹಸುಗಳನ್ನು ಸಾಕಬಹುದಾಗಿದ್ದು ಆದಾಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಈಗ ಬಮೂಲ್ ನೇತೃತ್ವದಲ್ಲಿಯೇ ವಿಮಾ ಪಾಲಿಸಿ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತಿದೆ. ಎಐ ತಂತ್ರಜ್ಞಾನದ ಮೂಲಕ ಹಸುಗಳ ಮೂಗುಗಳ ಬಯೋಮೆಟ್ರಿಕ್ ಫೋಟೋಗಳನ್ನು ಪಡೆದು 15 ದಿನಗಳ ಒಳಗೆ ವಿಮೆ ಹಣ ನೀಡಲಾಗುತ್ತಿದೆ. ಸುಮಾರು 1,20,000 ಹಸುಗಳಿಗೆ ವಿಮೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆ ವಿಳಂಬ ಹಾಗೂ ಜಲಮೂಲಗಳು ಬತ್ತುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ರಾಜ್ಯ ಸರ್ಕಾರದಿಂದ 1 ಕೋಟಿ ರೂಪಾಯಿ ತುರ್ತು ಅನುದಾನ ಬಿಡುಗಡೆಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತಿ ಮಾಧವ ವಿಠಲರಾವ್ ತಿಳಿಸಿದ್ದಾರೆ. ನೀರು ಮತ್ತು ನೈರ್ಮಲ್ಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಈ ಮೊತ್ತವನ್ನು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಹಂಚಿಕೆ ಮಾಡಲಾಗಿದ್ದು ಜನ ಜಾನುವಾರುಗಳಿಗೆ ನೀರಿನ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. 1 ಕೋಟಿ ರೂಪಾಯಿ ಅನುದಾನದಲ್ಲಿ ಸಾಮಾನ್ಯ ವರ್ಗಕ್ಕೆ 75 ಲಕ್ಷ, ಪರಿಶಿಷ್ಟ ಜಾತಿಗೆ 17 ಲಕ್ಷ ಹಾಗೂ ಪರಿಶಿಷ್ಟ ಪಂಗಡಕ್ಕೆ 7 ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿನ ತುರ್ತು ಕಾಮಗಾರಿಗಳ ಅನುಷ್ಠಾನದಲ್ಲಿ ಅಕ್ರಮ ಎಸಗುವವರ ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುವುದು. ಈಗಾಗಲೇ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದ 3 ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಕೆಲವೆಡೆ ಇಂದಿನಿಂದ ಮುಂದಿನ 1 ವಾರ ಸಾಧಾರಣ ಮಳೆಯಾಗುವ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸ್ಥಳಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು ಜಿಲ್ಲೆಯ ಸ್ಥಳದಲ್ಲಿ ಮಳೆಯಾಗುವ ಸಂಭವವಿದೆ ಎಂದು ಇಲಾಖೆ ತಿಳಿಸಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳ ಕೆಲವೆಡೆ ನಾಳೆ ನಾಡಿದ್ದು ಬಿರುಗಾಳಿ ಸಹಿತ ಮಳೆ ಸುರಿಯುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 1 ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ.

0: ಬರ್ತೀನಿ ಆರಾಮ್ ಸ್ವಲ್ಪ ಹೊತ್ತು ಕೂತ್ ಮಾತಾಡೋಣ ಇಬ್ರು ಅಂತ ಹೇಳುದ್ ಒಂದ್, ಒಳಗ್ ಸಂಸಾರ ಜಂಜಾಟದಾಗ ಕೂತಿ ಅಂದ್ರ ನಿನ್ ಯಾರ್ ಬಂದದ್ ಕಾಣಂಗಿಲ್ಲ ಕೇಳಂಗಿಲ್ಲ.
1: ಹಂಗ ಅನ್ಬೇಡ ಮಂಜುಳ, ನೋಡಿ ನಿಮ್ಮ ಮುಂದೆ ನಾನು ಪ್ರತ್ಯಕ್ಷ.
0: ಹೌದು ಪ್ರತ್ಯಕ್ಷ. ಅಲ್ಲೋಡು ಅಲ್ಲಿ ಇಣಕ್ಲಿಕತ್ತೀನಿ, ಅದೇನ ಅಲ್ಲಿ ಅಷ್ಟೊಂದು ಸಾಮಾನ ಅಲ್ಲಿಟ್ಟಿ ಇಲ್ಲೇನೋ ಮಾಡ್ಲಿಕತ್ತಿ, ಏನ್ ನಡೆಸಿಯರಿ ಏನಂತ?
1: ತಡಿವಾ ತಡಿವಾ, ಏನಂತ ಹೇಳಿ ಮಂಜುಳ, ಇದೊಂದ್ ಇರ್ತದ ಅದೊಂದ್ ಇರ್ತದ ಅಲ್ಲ, ಮನಿ ಸಂಸಾರ ಅಂದ್ಮೇಲೆ ನಿನಗೆ ನಾ ಎಲ್ಲ ಹೇಳಬೇಕಾಗಿದೇನು? ಇದೆಲ್ಲ ಇರೋದಲ್ಲ ಮನ್ಯಾಗ, ಇದೊಂದ್ ಕೆಲ್ಸ ಇರ್ತದ ಅದೊಂದ್ ಕೆಲ್ಸ ಇರ್ತದ, ಅದೊಂದ್ ಸ್ವಲ್ಪ ತಲೆ ಹಾಕೊಂಡಿರ್ತೀನಿ, ಇದೊಂದ್ ಸ್ವಲ್ಪ ತಲೆ ಹಾಕೊಂಡಿರ್ತೀನಿ, ಇದಾದ್ಮೇಲೆ ಅದ್ ಮಾಡು ಅದ್ ಮಾಡಲಿ, ಇದು ಒಟ್ಟ ಮುಗಿಯಂಗೆ ಇಲ್ಲ ನೋಡ ಕೈಯಾಗಿನ ಕೆಲ್ಸ.
0: ಅಲ್ಲ ಸಂಸಾರ ಜೀವನ ಕುಟುಂಬ ಅಂದ್ರೆ ಇದೆಲ್ಲ ಸಾಮಾನ್ಯವಾದದ್ದನ್ನ.
1: ಖರೆ ಅದ ಮಂಜುಳ, ಏನಂದ್ರ ಸಮಾಜದ ಒಂದು ಮುಖ್ಯ ಘಟಕ ಅಂತಂದ್ರ ಕುಟುಂಬ ನೋಡು. ನಾವು ಕುಟುಂಬ ಬಿಟ್ಟು ಹೆಂಗ್ ಬ್ಯಾರೆ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳು?
0: ಖಂಡಿತ, ಈ ಕುಟುಂಬ ಅಂದ್ರ ಕುಟುಂಬದಿಂದನ ಒಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿ ಆಗ್ತಾನ. ನಮ್ಮ ಕುಟುಂಬದೊಳಗ ನಾವು ಏನ್ ಕಲಿತೀವಿ, ಏನ್ ಪಾಲಿಸ್ತೀವಿ, ಯಾವ ಸಂಸ್ಕಾರಗಳಿಂದ ನಾವು ಹೊರಗೆ ಬರ್ತೀವಿ, ಇದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕ ಕಾರಣ ಆಗ್ತದ ನೋಡು.

0: ಮನೆ. ಕುಟುಂಬ ಅಂದ್ರೆ ಏನು? ಅದರದೇ ಆದ ಒಂದು ಡೆಫಿನೇಷನ್ ಇದ್ದೇ ಇರ್ತದಲ್ಲ ಮಂಜುಳಾ. ಈಗ ರಕ್ತ ಸಂಬಂಧ ಅಥವಾ ಮದುವೆ ಇವುಗಳಿಂದ ಒಂದು ಪರಸ್ಪರ ಸಂಬಂಧ ಹೊಂದಿ ಒಂದ ಸೂರಿನಡಿ ವಾಸಿಸುವಂತಹ ಒಂದಷ್ಟು ಜನರ ಸಮೂಹ, ಇದಕ್ಕ ಕುಟುಂಬ ಅಂತ ಹೇಳ್ತಾರೆ. ಆ ಕುಟುಂಬ ಅವಿಭಕ್ತನೂ ಆಗಿರಬಹುದು, ವಿಭಕ್ತನೂ ಆಗಿರಬಹುದು. ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಿ, ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ತೀವಿ.
1: ಹೌದು, ಒಂದು ಕಾಲಕ್ಕೆ ನೋಡು ಮಾಯ, ನೀ ಕೂಡು ಕುಟುಂಬ ಅಂದೆಲ್ಲ, ಆ ಪರಿಕಲ್ಪನೆ ಎಷ್ಟು ಚಂದ ಇತ್ತಲ್ಲಿ,
0: ಬಹಳ ಚಂದ.
1: ಮನೆ ತುಂಬಾ ಜನ,
0: ಅಜ್ಜ ಅಜ್ಜಿ, ಕಾಕ ಕಾಕು, ಮೌಷಿ ಮಾಮ, ಮಕ್ಕಳು ಅವರ ಮಕ್ಕಳು ಮೊಮ್ಮಕ್ಕಳು, ಹಿಂಗ ಇದು ಕೂಡು ಕುಟುಂಬ.
1: ಹೌದು, ಅಂದ್ರ ಆ ಸೂರಿನೊಳಗೆ ಇರೋರಿಗೆ ಒಂದು ಪ್ರಶ್ನೆಯಾಗಿನೇ ಕಾಡ್ತಿದ್ದಿಲ್ಲ, ಒಂದು ಸಮಸ್ಯೆ ಆಗಿನೇ ಇರ್ತಿದ್ದಿಲ್ಲ. ಯಾಕಂದ್ರ ಆ ಬರುವಂತ ಸಮಸ್ಯೆಗೆ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ, ಸಮಾಧಾನ ಮಾಡಲಿಕ್ಕೆ, ಸಾಂತ್ವನ ನೀಡಲಿಕ್ಕೆ ಎಷ್ಟು ಹಿರಿಯ ತಲೆಗಳು, ಹಿರಿಯ ಕೈಗಳು ಇರ್ತಿದ್ವಲ್ಲ.
0: ಹಿಂಗಾಗಿ ಕುಟುಂಬ ಅನ್ನೋದು ಚೈಲ್ಡ್ ವೆಲ್ ಬೀಯಿಂಗ್ ಅಂದ್ರ ಮಕ್ಕಳ ಒಂದು ಸಮಗ್ರ ಬೆಳವಣಿಗೆಗೆ ನಾವು ಲಕ್ಷ್ಯ ಕೊಡಬೇಕು ಅಂತ. ಆದ್ರೆ ನೀ ಹೇಳಿದಿ ನೋಡು, ಆ ಅವಿಭಕ್ತ ಕುಟುಂಬದೊಳಗ ಅದ್ರ ಪ್ರಶ್ನೆನೆ ಇರ್ತಿದ್ದಿಲ್ಲ. ಒಬ್ರು ಇನ್ನೊಬ್ರು ಸಮಸ್ಯೆಯನ್ನ ನೋಡಿಬಿಡ್ತಿದ್ರು, ಅವು ಸಮಸ್ಯೆ ತಾನಾಗೆ ಪರಿಹಾರ ಕಂಡ್ಕೊಂಡ್ ಬಿಡ್ತಿದ್ವು.
2: ನಮ್ಮ

0: ಹತ್ತಿವಿ ಅನ್ನೋದ್ರ ಮೇಲೆ ಈ ಕುಟುಂಬ ವ್ಯವಸ್ಥೆ ಇತ್ತು. ಇವತ್ತೇನಾಗಿದೆ ಹೇಳು, ಪುರುಷ ಮಹಿಳೆ ಸರಿಸಮವಾಗಿ ಕಲ್ತಾರ, ಇಬ್ರು ಉದ್ಯೋಗ ನಿರತರಾಗ್ಯಾರ. ಹಂಗಿದ್ದಾಗ ನಾವು ನಗರೀಕರಣದತ್ತ ಹೆಚ್ಚು ಬಂದ್ಬಿಟ್ಟಿವಿ. ಇಲ್ಲಿ ನಿನಗ ಕೂಡು ಕುಟುಂಬಗಳ ಸಂಖ್ಯೆ ಸ್ವಲ್ಪ ಕಡಿಮೆ. ಇಲ್ಲಿ ನಾವು ನೀ ಹೇಳ್ದಂಗ ನ್ಯೂಕ್ಲಿಯರ್ ಫ್ಯಾಮಿಲಿ ಒಳಗ ಇರ್ತೀವಿ.
1: ಒಂದು ರೀತಿ ಒಳಗ ಕಾಲಕ್ಕೆ ತಕ್ಕಂಗ ಬದಲಾವಣೆ ನಾವು ಅದಕ್ಕೆ ಹೊಂದ್ಕೊಂಡು ಹೋಗಬೇಕಾಗ್ತದಲ್ಲ ಮಂಜುಳ.
0: ಹೌದು, ಆದ್ರೆ ಒಂದು ಮುಖ್ಯ ವಿಷಯ ನೀ ಏನ್ ಮಾತಾಡಿದಿಲ್ಲಿ ಅಂದ್ರ, ನಮ್ದು ಕೂಡು ಕುಟುಂಬ ಇರ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ಲಿ, ಅಲ್ಲೇ ನಾವು ಮಕ್ಕಳಿಗೆ ಮೌಲ್ಯಗಳನ್ನ ಕಲಿಸಬೇಕು ಅನ್ನೋದು. ಮೌಲ್ಯವನ್ನ ಪಡೆದಂತ ಮಕ್ಕಳು ಅವರ ಒಂದು ಬೆಳವಣಿಗೆ ಬೇರೆ ರೀತಿಯಲ್ಲೇ ಆಗ್ತದೆ. ಮೌಲ್ಯ ಗೊತ್ತಿಲ್ಲದಂತ ಮಕ್ಕಳು, ಸಂಸ್ಕಾರವನ್ನ ಅರಿಲಾರದಂತ ಮಕ್ಕಳು ಇವತ್ತು ಸಮಾಜ ಘಾತಕ ವ್ಯಕ್ತಿಗಳಾಗಿ ಮಾರ್ಪಡ್ಲಿಕ್ಕೆ.
1: ಹೌದು,
0: ಅಂದ್ರೆ ಇದಕ್ಕ ನಮ್ಮ ಕುಟುಂಬ ವ್ಯವಸ್ಥೆನೇ ಕಾರಣ.

0: ಆದ್ರ ಮಂಜುಳ, ಇವತ್ತ ನಾವು ಕುಟುಂಬದೊಳಗ ಮಕ್ಕಳಿಗೆ ಮೌಲ್ಯಗಳನ್ನ ತಿಳಿಸ್ಕೊಡ್ಬೇಕಾಗಿದೆ.
1: ಹೌದು, ಮತ್ತ ನೋಡ್ಮಾಯ, ಈ ಕೂಡು ಕುಟುಂಬದ ಒಂದು ಕಲ್ಪನೆ ಏನಿತ್ತು ಸ್ವಲ್ಪ ದಿನದ ಹಿಂದಿತ್ತು. ಆಮೇಲೆ ನಮ್ಮ ಜೀವನ ಯಾವ ಊರಿನಲ್ಲಿ ಅದ, ಎಲ್ಲಿ ನಾವು ಜೀವನ ಮಾಡ್ಲಿ.

0: ಸಮಾಜದೊಳಗ ನಮ್ಮ ಕುಟುಂಬ ಒಳ್ಳೆಯ ಮಕ್ಕಳನ್ನ ತಯಾರು ಮಾಡಿಕೊಟ್ರ ಅವರು ಸಮಾಜಕ್ಕೆ ಕೊಡುಗೆ ಅಂತಾನೆ ಹೇಳಬಹುದು. ಹಂಗಾಗಿ ನಾವು ಇದರ ಬಗ್ಗೆ ಲಕ್ಷ್ಯ ವಹಿಸಲಿಕ್ಕೇ ಬೇಕು. ಒಂದು ಜವಾಬ್ದಾರಿ, ಇನ್ನೊಂದು ಶಿಸ್ತು, ಇನ್ನೊಂದು ಹಿರಿಯರನ್ನ ಗೌರವಿಸುವಂತಹದ್ದು, ಮತ್ತ ಅದರ ಜೊತೆಗೆ
1: ಒಂದು ಸಹಾನುಭೂತಿ ಇರಬೇಕು ಅಂತ ಅಲ್ಲ ಮಾಯಾ. ಎಲ್ಲಕ್ಕಿಂತ ಮುಖ್ಯ ಇವತ್ತೇನಂದ್ರ ವ್ಯಕ್ತಿಗಳಿಗೆ ಪರಸ್ಪರ ಗೌರವ ಕೊಡಬೇಕು. ಅದರಲ್ಲೂ ಕೂಡ ಮಹಿಳೆಯರಿಗೆ ಒಂದು ಗೌರವ ಕೊಡುವ ಪದ್ಧತಿಯನ್ನ ನಾವು ಗಂಡು ಮಕ್ಕಳಿಗೆ ಚಿಕ್ಕವರಿದ್ದಾಗಲೇನೆ ಕಲಿಸಿಬಿಟ್ವಿ ಅಂದ್ರ ಇವತ್ತು ಸಮಾಜದ ಒಂದು ನೆಮ್ಮದಿಗೆ ಧಕ್ಕೆ ಆಗಿರುವಂತ ಈ ಅತ್ಯಾಚಾರ, ಬಲಾತ್ಕಾರ, ಒಂದು ಹೆರಾಸ್ಮೆಂಟ್, ಇವುಗಳೆಲ್ಲ ಕಡಿಮೆ ಆಗ್ತಾವ ನೋಡ್ರಿ.
0: ಅದಕ್ಕನ ಈ ಮಕ್ಕಳಿಗೆ ನಾವೇನು ಮೌಲ್ಯಗಳನ್ನ ಕೊಡ್ತೀವಲ್ಲ ಅದ್ರೊಳಗೆ ನಾವು ಬಹಳ ಜಾಗರೂಕರಾಗಿ ಇವನ್ನೆಲ್ಲಾ ಅಂಶಗಳನ್ನ ಕಲಿಸಬೇಕು ನೋಡು. ಮುಖ್ಯವಾಗಿ ನಾವು ತಂದೆ ಅನ್ನೋ ಏನಿರ್ತಾನಲ್ಲ ಅವ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡಬೇಕು, ಹಿರಿಯರಿಗೆ ನಾವು ಗೌರವ ಕೊಡಬೇಕು. ಇದನ್ನೆಲ್ಲ ಕಲಿಸಿಕೊಟ್ಟಾಗ ತಾಯಿ ಅನ್ನಕ್ಕೆ ಜೊತೆಯಾಗಿ ನಿಂತಿರ್ತಾಳ. ತಾಯಿ ಕೂಡ ಯಾವಾಗ್ಲೂ ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಕನಸು ಕಾಣ್ತಿರ್ತಾಳ. ಮಕ್ಕಳಿಗೆ ನಾವು ಏನ್ ಕಲಿಸಬೇಕು, ಏನ್ ಮಾಡಬೇಕು. ಆಮೇಲೆ ಇನ್ನೊಂದು ಜವಾಬ್ದಾರಿ ಏನ್ ಗೊತ್ತನ, ಒಂದು ಭದ್ರತೆಯನ್ನು ಕೂಡ ನಾವು ಒದಗಿಸಬೇಕಾಗ್ತದೆ ಮಕ್ಕಳಿಗೆ. ಈ ನಿಟ್ಟಿನೊಳಗ ಅವರನ್ನ ಸಶಕ್ತರನ್ನಾಗಿ ಮಾಡಬೇಕಾಗ್ತದ ನೋಡ್ ಮಂಜುಳಾ.
1: ಹೌದು ಹೌದು. ಅಂದ್ರ ಇವತ್ತ ನಾವು ಮಕ್ಕಳನ್ನ ಕೆಲವು ವಯಸ್ಸಿನಲ್ಲಿ ಮಕ್ಕಳಾಗೇನೆ ನೋಡಬೇಕು, ಅವರಿಗೊಂದು ಜವಾಬ್ದಾರಿಯನ್ನ ಕೊಡಬೇಕು. ನಮ್ಮ ಸರಿಸಮವಾಗಿ ಅವ್ರನ್ನ ಕೂಡಿಸಿಕೊಂಡು ಒಂದು ಚರ್ಚೆಗಳಲ್ಲಿ ಪಾಲ್ಗೊಳ್ಳೋ ಹಂಗ್ ಮಾಡಬೇಕು. ಎಷ್ಟೋ ಸಂದರ್ಭದೊಳಗೆ ನಾನು ನೋಡ್ತಿರ್ತೀನಿ, ಮಾಯಾ ನೀ ಸಣ್ಣವಿದ್ದಿ ಹೋಗು ನಿನಗೇನ್ ತಿಳಿಯಂಗಿಲ್ಲ ಅಂತಿರ್ತೀವಿ. ನಿನಗೇನ್ ತಿಳಿತದ, ಹೋಗು ಏನ್ರಿ ಮನಿ ಕೆಲಸ ಮಾಡ್ಕೊ ಅಂತ ಹೆಣ್ಮಕ್ಳಿಗೆ ಗದರ್ತೀವಿ. ಹಂಗ್ ಮಾಡಬಾರದು. ಅವರನ್ನು ಕೂಡಿಸ್ಕೋಬೇಕು, ಅವರಿಗೆ ಆಗು ಹೋಗುಗಳ ಬಗ್ಗೆ ತಿಳುವಳಿಕೆ ಹೇಳಬೇಕು. ಒಂದು ಕುಟುಂಬದಲ್ಲಿ ಅವರು ಒಂದು ಸದಸ್ಯ ಅನ್ನೋದನ್ನ ನಾವು ಚಿಕ್ಕಂದಿನಿಂದಾಗ್ಲೇ ಮನವರಿಕೆ ಮಾಡಿಕೊಟ್ಟಾಗ ಅವರಿಗೆ ಒಂದು ಜವಾಬ್ದಾರಿ ಬೆಳೀತದ ಮಕ್ಕಳಲ್ಲಿ.
0: ಹೌದು, ಆ ಜವಾಬ್ದಾರಿ ಅನ್ನೋದನ್ನ ನಾವು ಬೆಳೆಸಲಿಕ್ಕೇ ಬೇಕು.

ಏನಾಗ್ಯದ ಅಂದ್ರ ಮಂಜುಳಾ, ಒಂದು ಊರಿಂದ ಬೇರೆ ಕಡೆ ಹೋಗಿ ಶಿಕ್ಷಣ ಪಡೆಯುವಂತಹ ಒಂದು ಮನಸ್ಥಿತಿಯನ್ನ ಮಕ್ಕಳು ತಂದ್ಕೊಂಡಾವ. ಅಂದ್ರ ನನಗ್ ಬೇಕಾದನ್ನ ಓದ್ಬೇಕು, ನನ್ಗ ಯಾವ್ದ್ರೊಳಗ್ ಆಸಕ್ತಿ ಅದ ಅದ್ರೊಳಗ ಮುಂದುವರಿಯಬೇಕು ಅನ್ನೋದಂತದ್ದು. ಯಾಕಂದ್ರೆ ಈಗ ಸಾಕಷ್ಟು ಸೌಲಭ್ಯಗಳವ, ಅವಕಾಶಗಳವ, ಅವುಗಳನ್ನ ಉಪಯೋಗಿಸುವಂತಹ ಮನಸ್ಥಿತಿ ನಮ್ಮ ಮಕ್ಕಳಿಗದ. ಈ ಸಂದರ್ಭದೊಳಗ ನಮ್ಮ ಮಕ್ಕಳು ಹೊರಗು ಹೋಗುವಂತಹ ಸ್ಥಿತಿ ಒಳಗ ಅವರಿಗೆ ತಮ್ಮದೇ ಆದ ಭದ್ರತೆ ಅನ್ನೋದು ಒಂದು ಸ್ವಲ್ಪ ಕಾಳಜಿ.

0: ಇರ್ತದ ಯಾವಾಗ್ಲೂ. ನಾವು ಸೆಕ್ಯೂರ್ಡ್ ಇರಬೇಕು ಅಂದ್ರೆ ಅದಕ್ಕೆ ಬೇಕಾದಂತಹ ಒಂದು ತಯಾರಿ ಮಾಡ್ಕೋಬೇಕಾಗ್ತದ ಮಕ್ಕಳು. ನಾವೀಗ ಅಂತೀವಿ ನೋಡು, ಸಣ್ಣವರಿದ್ದಾಗಿಂದ ಸ್ಪೂನ್ ಫೀಡಿಂಗ್ ಮಾಡಿಬಿಟ್ಟಾಳ ಅಕ್ಕಿ ಅಂತ. ಪ್ರೀತಿ ಕೊಡಬಾರದು ಅಂತಲ್ಲ, ನಾವು ಮಕ್ಕಳಿಗೆ ತುತ್ತು ಮಾಡಿ ಉಣಿಸೋಣ, ಅದರ ಜೊತೆಗೆ ಅವರು ತಮ್ಮ ಕಾಲ್ ಮೇಲೆ ತಾವು ನಿಲ್ಬೇಕು ಅನ್ನುವಂತಹ ಒಂದು ಶಕ್ತಿ ಅವರನ್ನ ಪಡ್ಕೋಬೇಕು.
1: ಹೌದು,
0: ಅದನ್ನ ನಾವು ಅವರಿಗೆ ಕೊಡಬೇಕು.
1: ಅದರಲ್ಲೂ ವಿಶೇಷವಾಗಿ ಮಾಯ ನಮ್ಮ ಕೇಳುಗರು ಅದರಲ್ಲೂ ಮಹಿಳೆಯರು ಏನ್ ಗಮನಿಸಬೇಕು ಅಂತಂದ್ರ, ಇವತ್ತ ಮನೆಗೆ ಒಂದ ಮಗು ಇರ್ತದ, ಕೊನೆಯ ತನಕನೂ ಅದನ್ನ ಹಿಂದಿಂದ ಹಿಂದಿಂದ ಹಿಂದಿಂದ ಅಡ್ಡಾಡೋದು. ದೊಡ್ಡವರಾಗಿ ಇಂಜಿನಿಯರಿಗೂ ಮೆಡಿಕಲ್ ಓದ್ತಿರ್ತಾರ, ಅವಾಗೂ ಕೈ ತುತ್ತು ಮಾಡಿ ತಿನ್ನಿಸೋದು. ಅಂದ್ರೆ ಆ ಮಕ್ಕಳಿಗೆ ಜೀವನವನ್ನ ಎದುರಿಸೋ ಕಲೆನೆ ಕಲಿಸಿರುವುದಿಲ್ಲ. ಯಾಕಂದ್ರೆ ಎಷ್ಟು ದಿನ ನಾವಿರ್ತೀವಿ, ಮಕ್ಕಳು ನಾಳೆ ಅವ್ರ ಬದುಕನ್ನ ಅವ್ರು ಕಟ್ಕೊಳ್ಬೇಕು, ಸಮಾಜವನ್ನ ಎದುರಿಸಬೇಕು, ಸಮಾಜದ ಜೊತೆಗೆ ಬದುಕಬೇಕು ಅಂತಂದಾಗ ಆ ಮಕ್ಕಳಿಗೆ ಒಂದು ನಾವು ನಂಬಿಕೆ ವಿಶ್ವಾಸವನ್ನ ಇಡಬೇಕು. ಅವ್ರಿಗೆ ನಾವು ಹಿಂದಿದ್ದೀವಿ, ನೀನು ಮುಂದುವರಿ ಅನ್ನೋ ಒಂದು ಮಾನಸಿಕ ಧೈರ್ಯವನ್ನ ನಾವು ತುಂಬಿದಾಗ ಆ ಮಕ್ಕಳು ಪರಿಪೂರ್ಣ ಪ್ರಜೆಗಳಾಗ್ತಾರೆ. ಅಂದ್ರೆ ಇಲ್ಲೇ ಕುಟುಂಬದ ಪಾತ್ರ ಬಹಳ ದೊಡ್ಡದು.
0: ಹೌದು, ಕುಟುಂಬದಿಂದ ಸಮಾಜ, ಸಮಾಜದಿಂದ ನಮ್ಮ ರಾಜ್ಯ, ರಾಜ್ಯದಿಂದ ರಾಷ್ಟ. ಹೀಗಾಗಿ ಒಂದು ರಾಷ್ಟ್ರದ ಉತ್ತಮ ನಿರ್ಮಾಣಕ್ಕಾಗಿ ನಮ್ಮ ಮಕ್ಕಳನ್ನು ತಯಾರು ಮಾಡಬೇಕಾಗ್ತದ ನಾವು.
1: ಹೌದು,
0: ಅವರಲ್ಲಿ ಮೌಲ್ಯಗಳನ್ನು ತುಂಬಬೇಕು, ಅವರಲ್ಲಿ ಶಿಸ್ತನ್ನ ಹೇಳಿಕೊಡಬೇಕು, ಅವರಿಗೆ ಗೌರವ ಕೊಡಬೇಕು ನೀವು ಹಿರಿಯರಿಗೆ ಅನ್ನೋದನ್ನ ಪದೇ ಪದೇ ಹೇಳ್ಕೊಡ್ಬೇಕು. ಯಾವುದೇ ಸಂದರ್ಭ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಒಂದು ಶಕ್ತಿಯನ್ನ ನಾವು ನಮ್ಮ ಮಕ್ಕಳೊಳಗೆ ತುಂಬಬೇಕು.
1: ಹೌದು, ಮತ್ತೆ ಇನ್ನೊಂದು ಮುಖ್ಯ ಅಂದ್ರೆ ಮಾಯ, ಒಂದು ಕುಟುಂಬ ಅಂತಂದಾಗ ಅಲ್ಲಿ ಒಂದು ಸಕಾರಾತ್ಮಕ ಯೋಚನೆಗಳು, ಉತ್ತಮ ಹವ್ಯಾಸಗಳು ಇರಬೇಕು. ಈಗ ಯಾವ್ಯಾವುದೋ ಚಟಕ್ಕೆ ದಾಸರಾದಂತ ತಂದೆ ತಾಯಿ ಇದ್ರೆ ಅವರು ಮಕ್ಕಳಿಗೆ ಹೇಗೆ ಒಂದು ಬದುಕನ್ನು ಕೊಡ್ಲಿಕ್ಕೆ ಸಾಧ್ಯದ? ಹಂಗಾಗಿ ಚಟಗಳಿಂದ ಅವರೂ ದೂರ ಇರಬೇಕು, ಮಕ್ಕಳಿಗೂ ಕೂಡ ಒಳ್ಳೆಯ ಸಂಸ್ಕಾರವನ್ನ ಕೊಟ್ಟು ಬೆಳೆಸಿದಾಗ ಮಕ್ಕಳು ಸದೃಢ ನಾಗರಿಕರಾಗ್ತಾರ ಅಂತ ನಂಗೆ ಬಹಳ ನಂಬಿಕೆ ವಿಶ್ವಾಸ ಅದ ನೋಡ್.
0: ನೀ ಅರೇ ಏನು, ನಾನರೇ ಏನು, ನಮಗೆ ಕುಟುಂಬ ಅಂದ್ರೆ ನಮ್ಮ ಮಕ್ಕಳ ಬೆಳವಣಿಗೆ, ಅವರು ಸಮಾಜದ ಒಂದು ಉತ್ತಮ ವ್ಯಕ್ತಿ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಕನಸಲ್ಲೇನಾ ಮಂಜುಳಾ?
1: ಖಂಡಿತ.

ಭಾವಯಾನ ಮಾತುಗಳ ಅಲೆಯಲ್ಲಿ ಕವಿಯ ಗಾನ ಇದೇ ಭಾವಯಾನ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.

0: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
1: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
0: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ ಮೇ 15ರಂದು
1: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
0: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
1: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
0: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.

0: ಇದೇ 15ರಂದು ಶುಕ್ರವಾರ
1: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
0: ಸಂಧ್ಯಾ ಸುಧೆ
1: ಕಾರ್ಯಕ್ರಮಕ್ಕೆ ಬನ್ನಿ,
0: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೆ.
2: ಆಕಾಶವಾಣಿ ಧಾರವಾಡ. ಹೊಸ ಹಾಡು ಕಾಳಿ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ.

0: ಆತೆ ಪೂಜೆ ಮಾಡ್ಯಾವೆ, ಪ್ರೀತಿ ಕಂದ ಪಾಡೋ ಎಂದ್ಯಾವೆ. ಕಾಳಿ ಒಲ್ದು ಮೇಳವು ನಡೆದು ಸಂತೋಷ ಬಂತೋ ಸಂತೋಷ, ಹಾ ಕಣ್ಣೀರು ಮುಗಿದು ಪನ್ನೀರು ಹರಿದು ಉಲ್ಲಾಸ ತಂತೋ ಉಲ್ಲಾಸ.
1: ಇದುವರೆಗೆ ಹೊಸ ಹಾಡನ್ನು ಕೇಳಿದಿರಿ, ಆಕಾಶವಾಣಿ ಧಾರವಾಡ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೆ ಇದೇ May 15
2: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೆ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.

0: ಇದೇ 15ರಂದು ಶುಕ್ರವಾರ
1: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
0: ಸಂಧ್ಯಾ ಸುಧೇ
1: ಕಾರ್ಯಕ್ರಮಕ್ಕೆ ಬನ್ನಿ,
0: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ
2: ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಈಗ ಸಮಯ ಸರಿಯಾಗಿ 3:29 ಸೆಕೆಂಡ್ಗಳು. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳುತ್ತೀರಿ. ಇನ್ನು ಮಂಜುಳಾ ವಡೆಕರಳಿಗೆ ಅನುಮತಿ ನೀಡಿ. ಎಲ್ಲರಿಗೂ ನಮಸ್ಕಾರ.

ಆಕಾಶವಾಣಿ ಧಾರವಾಡ. ಇದುವರೆಗೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ ಕಾರ್ಯಕ್ರಮವನ್ನು ಆಲಿಸುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ನಮ್ಮ ಸಂಜೆಯ ಕಾರ್ಯಕ್ರಮನ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಮತ್ತು 103 ಮೆಗಾಹರ್ಟ್ಸ್ ಎಫ್ಎಂ ಕಂಪನಾಂಕಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯೊಂದಿಗೆ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರ ನಮಸ್ಕಾರ. ಸಮಯ 5:30:37 ಇದೀಗ ಟೀ ಟೈಮ್ ಚಿತ್ರಗೀತೆಗಳು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हार्ट फिशर के बंदागा एक्सपीरियंस मेक्स ऑल द डिफरेंस। 25 इयर्स लेगेसी ओंदिगे नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट अन्नु जोतेगे तंदिदे अडवांस टेक्नोलॉजी मत्तु प्रूवन आउटकम्स प्रिवेंटिव हार्ट चेकअप्स निंद मोस्ट कॉम्प्लेक्स कार्डियक कंडीशंस वरेगे यादेरलि ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
3: ನಿಸರ್ಗ ಜ್ಞಾನಾಮೃತ.
4: ಟೀ ಟೈಮ್ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳೋಣ. ನಾ ಮೆಚ್ಚಿದ ಹುಡುಗ ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ.

ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ಸ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.

0: ಇದುವರೆಗೆ ಲಾಲಿ ಹಾಡು, ನಾಮೆಚ್ಚಿದ ಚಿತ್ರ, ಕದಂಬ, ಚಂದನದ ಗೊಂಬೆ, ಜೇನುಗೂಡು, ಹೊಸ ಬೆಳಕು ಚಿತ್ರದಿಂದ ಆಯ್ದ ಗೀತೆಗಳನ್ನು ಟೀ ಟೈಮ್ ಚಿತ್ರಗೀತೆಗಳಲ್ಲಿ ಕೇಳಿದಿರಿ.
1: ಮಂಜು ಮರೆಯಾಗಿ ಓಡಿ ಎಲೆಯ ಮರೆಯ ಸೇರಿ ನಲಿವ ಕೋಗಿಲೆ ಹಾಡಿದೆ.
0: ಇದುವರೆಗೆ ಟೀ ಟೈಮ್ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.

0: ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್
1: ನೋಡಿದ್ಯಾ
2: ಅಪ್ಪ ಒಂದ್ ನಿಮಿಷ ನಾನ್ ಪೇ ಮಾಡ್ತೀನಿ
3: ನೋ ಸಿಗ್ನಲ್
4: ಈಗೇನ್ ಮಾಡ್ತೀಯಾ
2: ಫ್ರೀ ವೈಫೈ ಇದೆ ಅಲ್ಲ
1: ಪೆದ್ದು ಸುಧಾರಿಸ್ಕೋ
4: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ ಗೆ ಮಾಡಿ ಬೈ ಬೈ
4: ಆರ್ಬಿಐ ಹೇಳುತ್ತೆ
5: ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಶಿಯಲಿ ಸ್ಮಾರ್ಟ್ ಆಗಿ
6: ಕಾಗಜ

ಅಂಧರ ವಸತಿ ಶಾಲೆಗೆ ಪ್ರವೇಶ ಪ್ರಕಟಣೆ. ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆ 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯನ್ನು ಕೋರಿದೆ. ವಯೋಮಿತಿ 5-10 ವರ್ಷದ ಒಳಗಡೆ ಇರಬೇಕು. ಜಾತಿ ಮತ ಭೇದವಿರುವುದಿಲ್ಲ. ಅಭ್ಯರ್ಥಿಯು ದೃಷ್ಟಿಹೀನಾಗಿರಬೇಕು. ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲಾ, ನೃತ್ಯ, ಯಕ್ಷಗಾನ, ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ಹೈನುಗಾರಿಕೆ, ತೋಟಗಾರಿಕೆಯಲ್ಲೂ ಸಹ ತರಬೇತಿಯನ್ನು ನೀಡಲಾಗುವುದು. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುವುದು. ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 30/6/2026. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ಅಧ್ಯಕ್ಷರು ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ, ಪರಮಹಂಸನಗರ, ಅನುಪಿನಕಟ್ಟೆ ರಸ್ತೆ, ಗೋಪಾಳ, ಶಿವಮೊಗ್ಗ. 577205. ದೂರವಾಣಿ ಸಂಖ್ಯೆ 08182222220 ಅಥವಾ 22198. ಸಂಪರ್ಕಿಸಬೇಕಾದ ಸಮಯ: ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ. ಟ್ರಸ್ಟಿಯವರ ಮೊಬೈಲ್ ಸಂಖ್ಯೆ 9845446288. ಆಡಳಿತಾಧಿಕಾರಿಯವರ ಮೊಬೈಲ್ ಸಂಖ್ಯೆ 9972719596. ಮುಖ್ಯೋಪಾಧ್ಯಾಯರ ಮೊಬೈಲ್ ಸಂಖ್ಯೆ 9449401899. ಈ ಸಂಖ್ಯೆಗೆ ಸಂಪರ್ಕಿಸಬಹುದು. ಇದುವರೆಗೆ ಪ್ರಕಟಣೆ ಕೇಳಿದಿರಿ.

ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರ ಹೋಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ರಸವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51 ಕೃಷಿರಂಗದಲ್ಲಿ. ಮೊದಲಿಗೆ ವೈವಿಧ್ಯಮಯ ಸಮಗ್ರ ಕೃಷಿ ಕುರಿತು ಪ್ರಗತಿಪರ ರೈತರಾದ ಅಳ್ನಾವರ ತಾಲೂಕು ಹೊನ್ನಾಪುರದ ರಾಮಪ್ಪ ಶಿವನಗೌಡ ನಂದವಾಡಿ ಹಾಗೂ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತಾರೆ ಸಂದರ್ಶಕರು ಶರಣಬಸವ ಚೋಳಿನ. ಆನಂತರ ಜಮಖಂಡಿ ತಾಲೂಕಿನ ನಾವಲಿಗಿಯ ಯಲ್ಲವ್ವ ಹನುಮಂತ ನಾಯಕ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡು. ಜುಬೇದಾಬಾಯಿ ಜುಬೇದಾಬಾಯಿ ಸವಣೂರ್ ಅವರು ಹಾಡಿರುವ ರಂಗಗೀತೆಗಳನ್ನು ಕೇಳುವಿರಿ. 8:00 ಮಹಿಳಾ ವಾಣಿ ಕಟ್ಟೆ ಪುರಾಣ ಪ್ರಬಂಧ ವಾಚನ ಕೇಳುತ್ತೀರಿ ಲಲಿತಾ ಪಾಟೀಲ್ ಅವರಿಂದ. ನಂತರ ಕತೆ ಇನ್ಫೋಸ್ಟರ್ ಸಿಂಡ್ರೋಮ್ ಬರೆದು ಪ್ರಸ್ತುತಪಡಿಸುತ್ತಾರೆ ಪುಷ್ಪಾ ಹಾಲಭಾವಿ. ಕಾರ್ಯಕ್ರಮದ ಪ್ರಸ್ತುತಿ ಮಂಜುಳಾ ಪುರಾಣಿಕ್. 8:30 ಪುಷ್ಪಹಾರ್ ಹಿಂದಿ ಚಿತ್ರಗಳ ಕಾರ್ಯಕ್ರಮ.

ಗಂಟೆ 15 ನಿಮಿಷಕ್ಕೆ ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 9:30 ಕ್ರೀಡಾಲೋಕ, 10:00 ರಂಗನಾಟಕ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ, ರಚನೆ ನಾಲ್ವಡಿ ಶ್ರೀಕಂಠ ಶಾಸ್ತ್ರಿಗಳು, ಪ್ರಸ್ತುತಿ ಗದುಗಿನ ಶ್ರೀ ಕುಮಾರೇಶ್ವರ ಕೃಪಾಪೋಷಿತ ಪಂಡಿತ ಪಂಚಾಕ್ಷರ ಗವಾಯಿಗಳವರ ನಾಟ್ಯ ಸಂಘ ಕಲಾವಿದರು.

ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ಮಂದಾಕಿನಿ ಪುರೋಹಿತ್ ಅವರಿಂದ ಚಿಂತನೆ, 6:30 ರೈತರಿಗೆ ಸಲಹೆಗಳನ್ನು ಕೇಳುತ್ತೀರಿ, 6:35 ನಿಸರ್ಗ ಜ್ಞಾನಾಮೃತ ಭಾಗವಹಿಸುತ್ತಾರೆ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ, 6:50 ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಸ್ತುತಿ ಮಾಯಾ ರಾಮನ್, 7:45 ಹಾಗೂ 8:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ, 8:30 ಆರೋಗ್ಯ ತಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸ್ತುತಿ, 9:05 ರಾಜಶ್ರೀ ದೇಸಾಯಿ ಅವರಿಂದ ಸುಗಮ ಸಂಗೀತ, 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕನಕ ದೀಪ ಕಾರ್ಯಕ್ರಮ, ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೌಳಿನ ಹಾಗೂ ಜಿ ಸುರೇಖ ಸುರೇಶ್, 9:30 ನಂದನಾ ಕಾರ್ಯಕ್ರಮ, 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೆಲ್ಲಿ ಹರಿವಿಯ ಬಸವಣ್ಣಪ್ಪ ದುರ್ಗಪ್ಪ ಸಿದ್ದೋಜಿ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದ, ಆನಂತರ ಚಿಕ್ಕೋಡಿ ತಾಲೂಕು ಬಂಬಲವಾಡದ ಭರ್ಮು ರಾಮಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ತಾಸ್ಯವಾದನ ಕೇಳುತ್ತೀರಿ. ಹನ್ನೊಂದು 11:00 ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್, 11:30 ಉಸ್ತಾದ್ ಚೋಟೆ ರೆಹಮತ್ ಖಾನ್ ಅವರ ಸಿತಾರ್ ವಾದನ ಕೇಳುತ್ತೀರಿ.

ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತಿದ್ದೀರಿ. ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ, ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕತೆ ಖಾಲಿ ಖಾಲಿ, ನಂತರ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ, ನಿರ್ವಹಣೆ ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ದಂಗದಳದಲ್ಲಿ ಶಾಖದ ಅಲೆಗಳ ಲಕ್ಷಣಗಳು, ಕಾರಣಗಳು ಮತ್ತು ಪರಿಣಾಮ, ಈ ಕುರಿತು ಡಾಕ್ಟರ್ ಸಂತೋಷ್ ಬ್ಯಾಕೋಡ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ,

ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಪ್ರಸ್ತುತಿ ನಿತೀಶ್ ಡಂಬಾಳ್. 1:20 ಹಾಗೂ ಕೃಷಿ ರಂಗದಲ್ಲಿ ಭಜನಾಪದ ಚಿನ್ನಪ್ಪ ಬಸಪ್ಪ ಬಳಿಗಾರ್ ಹಾಗೂ ಸಂಗಡಿಗರಿಂದ ಭಜನಾಪದವನ್ನು ಕೇಳುತ್ತೀರಿ. 1:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ. 2:40 ಹೊಸ ಹಾಡು. ಇನ್ನು ನಾಳೆ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಎಂದಿನಂತೆ ಟೀ ಟೈಮ್ ಚಿತ್ರಗೀತೆಗಳು. 5:30 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗದಲ್ಲಿ ಕಲಘಟಗಿ ತಾಲೂಕು ಸುಳಿಕಟ್ಟಿ ಗ್ರಾಮದ ಪರಶುರಾಮ್ ಯತ್ತಿನಗುಡ್ಡ ಅವರೊಂದಿಗೆ ಸಾವಯವ ಕೃಷಿ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. 7:45 ಸುರೇಶ್ ವಾಡ್ಕರ್ ಅವರು ಹಾಡಿರುವ ಮರಾಠಿ ಹಾಡುಗಳು. 8:00 ಯುವವಾಣಿ. 8:30 ಹಿಂದಿ ಚಿತ್ರಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಸ್ವರ ಸೌರಭ. 9:30 ನಾಟಕ ಆ ಒಂದು ರಾತ್ರಿ. ರಚನೆ ಭಾರತೀ ಪ್ರಿಯ, ನಿರ್ಮಾಣ ರಘುಪತಿ ಭಟ್. ಪ್ರವೀಣ್ ಹೂಗಾರ್ ಅವರ ಸಿತಾರವನದಲ್ಲಿ ರಾಗ್ ಭಾಗ್ಯಶ್ರೀ ಕೇಳುತ್ತೀರಿ. 10:30 ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ.

0: ಆಮ್ಲಜನಕ ಇಲ್ಲದೇ ಇದ್ರೆ ಬ್ಯಾಕ್ಟೀರಿಯಾ ಬೆಳೆಯೋಲ್ಲ. ಮುಖ್ಯವಾಗಿ ಬಿದಿರ ಮೇಲೆ ಸಿಲಿಕಾ ಅನ್ನೋ ಹೊರಪದ್ರ ಇದೆ. ಇದರಿಂದ ಉಪ್ಪು ನೀರು ಬಿದಿರು ಮೈ ಮೇಲೆ ಬಿದ್ದರೂ ಕಮಕ್ಕಿಮಕ್ಕನಲ್ಲ. ಜೊತೆಗೆ ಇದು ನೀರು ಗಾಳಿನ ತಡೆಯುತ್ತೆ. ರಸ್ತೆ ನಿರ್ಮಾಣ ಮಾಡೋ ಚಾಪೆಗಳಿಗೆ ಟ್ರೀಟ್ಮೆಂಟ್ ಬೇರೆ ಮಾಡ್ತಾರೆ. 17 ಲೇಯರ್ ಚಾಪೆ ಇದು. ಇದರ ಮೇಲೆ ಭಾರ ಬಿದ್ರೆ ಸಮಾನವಾಗಿ ಹಂಚಿಕೆ ಮಾಡುತ್ತೆ. ಅಷ್ಟು ಗಟ್ಟಿ ಬಿದ್ರ ಹೈವೇನಲ್ಲಿ 40 ಟನ್ ಲಾರಿ ಕೂಡ ಇಲ್ಲಿ ಆರಾಮಾಗಿ 120 ಕಿಲೋಮೀಟರ್ ವೇಗದಲ್ಲಿ ಓಡಾಡಬಹುದಂತೆ. ಆಸ್ಟ್ರೇಲಿಯಾದ ಮಾರ್ಟಿನ್ ಹೇಡನ್ ಅನ್ನೋ ಪ್ರವಾಸಿಗರು ಓಡಾಡೋಕೆ ಇಂಡಿಯನ್ ಆಟೋ ಬಳಸ್ತಾ ಇರೋದೇ ಇಲ್ಲಿ ಘನ ರೋಚಕ. ಭಾರತದಲ್ಲಿ ಸುತ್ತಾಡೋಕೆ ಬಂದವರು ಹೀಗ್ ಬಂದ್ ಹಾಗೆ ಹೋಗ್ತಾರೆ. ಫ್ಲೈಟು, ಮೆಟ್ರೋ, ರೈಲ್ಗಳಲ್ಲಿ ಓಡಾಡಿ ಬಂದ್ ಕೆಲಸ ಮುಗಿಸ್ಕೊಳ್ತಾರೆ. ಆದ್ರೆ ಈ ಆಸ್ಟ್ರೇಲಿಯಾದ ಜಾಯಿಂಟ್ ಟ್ರಾವೆಲರ್ಸ್ ಕೊಚ್ಚಿಗೆ ಬಂದವರೇ ಬಸ್ಸು ಟ್ಯಾಕ್ಸಿ ಹತ್ತದೆ ನೇರವಾಗಿ ಆಟೋ ಹಿಡಿದ್ರು. ಇದೇ ಆಟೋದಲ್ಲಿ ಕೂತು ಹಳ್ಳಿ ಹಳ್ಳಿ ಅನ್ವೇಷಣೆಗೆ ಇಳಿದು ಬಿಟ್ಟಿದ್ದಾರೆ. ಇವರ ಪಾಲಿಗೆ ಆಟೋನೇ ಮನೆ, ಆಟೋನೇ ಆಫೀಸು, ಆಟೋನೇ ಫ್ಲೈಟು. ಇದಕ್ಕೆ ಹೇಗ್ ಬೇಕೋ ಹಾಗೆ ಮಾಡಿಫೈ ಕೂಡ ಮಾಡ್ಕೊಂಡಿದ್ದಾರೆ. ನೀವ್ಯಾಕೆ ಹೀಗ್ ಮಾಡಿದ್ರಿ ಅಂದ್ರೆ ಈ ಸ್ಲೋ ಟ್ರಾವೆಲಿಂಗ್ ಈಸ್ ಬೆಸ್ಟ್ ಟ್ರಾವೆಲಿಂಗ್ ಅಂತಾರೆ. ದಿನಕ್ಕೆ 100 ಕಿಲೋಮೀಟರ್ ಡ್ರೈವ್ ಮಾಡೋ ಇವರು ಹೆದ್ದಾರಿಗೆ ಕಾಲೇ ಇಟ್ಟಿಲ್ಲ, ಬದಲಿಗೆ ಹಳ್ಳಿಗಳ ಮೇಲೆ ಗ್ರಾಮಾಂತರ ಸಾರಿಗೆ ತರ ಓಡಾಡ್ತಾ ಇದ್ದಾರಂತೆ. ಇವರ ಪ್ಲಾನ್ ಇರೋದು ಪಶ್ಚಿಮ ಕರಾವಳಿಯಿಂದ ಪೂರ್ವ ಕರಾವಳಿ ತನಕ ಆಟೋದಲ್ಲೇ ಓಡಾಡಬೇಕು ಅಂತ. ಕೊಚ್ಚಿಯಿಂದ ಜೈಸಲ್ಮೇರ್ವರೆಗೆ ಸುಮಾರು 5,000 ಕಿಲೋಮೀಟರ್ ಆಗ್ಬೋದು. ಮಧ್ಯ ಮಧ್ಯೆ ಸಿಗೋ ಹಳ್ಳಿಗಳು, ಅಲ್ಲಿನ ಊಟ, ಆಟ, ಸಂಸ್ಕೃತಿ ಜೊತೆ ಬೆರೆಯೋದು ಇವ್ರ ಗುರಿ. ಇವರನ್ನ ನೋಡಿದವರು ಭಲೇ ಹುಚ್ಚರು ಅಂತ ಅಂದಿದ್ದು ಸುಳ್ಳಲ್ಲ. ಹಾಗಂತ ಇವರೇನ್ ಬೆಪ್ಪರಂತೂ ಅಲ್ವೇ ಅಲ್ಲ. ಮೊನ್ನೆ ಹಂಗೇರಿಯ ಪ್ರಧಾನಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಒಂದ್ ಮಜಾ ನಡೀತು. ಇದ್ದಕ್ಕಿದ್ದಂತೆ ಜೊತೆಗಿದ್ದ ಜೋಲ್ಟ್ ಹೆಗಡೆಸ್ ಅನ್ನೋ ರಾಜಕಾರಣಿ ಡ್ಯಾನ್ಸೇ ಮೈ ಮೇಲ್ ಬಂದವರಂತೆ ಕುಣಿದಾಡಿದ್ರು. ಇವರನ್ನ ನೋಡ್ ನೋಡುತ್ತಲೇ ಪ್ರಮಾಣ ವಚನ ಸ್ವೀಕಾರಕ್ಕೆ ಬಂದಿದ್ದ ಇನ್ನಿತರರು ಮೈ ಮೇಲೆ ಡ್ಯಾನ್ಸ್ ಅನ್ನ ಆಹ್ವಾನಿಸ್ಕೊಂಡು ಹೆಜ್ಜೆ ಹಾಕೋಕೆ ಶುರು ಮಾಡಿದ್ರು. ಹೆಗಡೆಸ್ ಮೈ ಮರೆತರು. ಟೈ, ಕೋಟು, ಬೂಟಲ್ಲೇ ಎದೆಯನ್ನ ಏರ್ ಗಿಟಾರ್ ಆಗಿಸ್ಕೊಂಡು ಭಲ್ಲೇ ಸ್ಟೆಪ್ ಹಾಕಿದ್ರು. ಸಂಸತ್ತಿನ ಮೆಟ್ಟಿಲುಗಳು ಕೂಡ ಇವರ ಡ್ಯಾನ್ಸಿಗೆ ತಲೆ ಆಡಿಸಿದ್ವು. ಹಂಗಾಗಿ ಹೆಗಡೆಸ್ ಈಗ ಡ್ಯಾನ್ಸಿಂಗ್ ಪೊಲಿಟೀಷಿಯನ್. ಚುನಾವಣಾ ರ್ಯಾಲಿಗಳಲ್ಲಿ ಇವರ ಡ್ಯಾನ್ಸೇ ಆಕರ್ಷಣೆ. ವೃತ್ತಿಯಲ್ಲಿ ಇವರು ವೈದ್ಯರು, 56 ವರ್ಷ ವಯಸ್ಸು. ಆದ್ರೂ ಏಜ್ ಮೀರಿದ ಡ್ಯಾನ್ಸ್ ಇವರದ್ದು ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇಲ್ಲಿಯವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಧಾರವಾಡ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಬಹಾರಿಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿವಿ

ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆ.

0: ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.
1: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
2: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು ಆದರ್ಶಗಳನ್ನು ಕಲಿಸುತ್ತದೆ.
1: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

0: ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
1: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸೂರ್ಯಕಾಂತಿ, ಹತ್ತಿ, ತೊಗರಿ ಸೇರಿದಂತೆ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಂಪುಟ ನಿರ್ಧಾರ. ಡಿಜಿಲಾಕರ್ ಅನುಷ್ಠಾನದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, ಕೇಂದ್ರ ಸರ್ಕಾರದಿಂದ ರಾಷ್ಟೀಯ ಪ್ರಶಸ್ತಿ. ಇದೇ 16ರಿಂದ ಬೆಂಗಳೂರಿನಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ. ಪರಿಶಿಷ್ಟರ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಎಚ್ಚರಿಕೆ. ವಾರ್ತೆಗಳ ವಿವರ: 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824,00,000 ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ಅಂದಾಜು 260,00,000 ರೂಪಾಯಿ ಪಾವತಿ ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಅಂದಾಜು 824,00,000 ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸೂರ್ಯಕಾಂತಿ ಬೀಜವು ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಕಂಡಿದ್ದು ಕನಿಷ್ಠ ಬೆಂಬಲ ಬೆಲೆ 8,343 ರೂಪಾಯಿ ತಲುಪಿದೆ. ಹತ್ತಿ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 4,023 ರೂಪಾಯಿ, ತೊಗರಿ ಬೆಳೆಗೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡಲಾಗಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನದಡಿ ಸಾರ್ವಜನಿಕ ಸೇವೆಗಳನ್ನು ಸರಳಗೊಳಿಸುವಲ್ಲಿ ರಾಜ್ಯ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಡಿಜಿಲಾಕರ್ ಏಕೀಕರಣ ಮತ್ತು ಅನುಷ್ಠಾನದಲ್ಲಿ ಅತ್ಯುತ್ತಮ ಪ್ರಗತಿ ಸಾಧಿಸಿದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪ್ರಶಸ್ತಿ ಲಭಿಸಿದೆ. ಮೇ 11 ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಈ ಗೌರವ ನೀಡಲಾಗಿದೆ. ದೇಶದಲ್ಲೇ ಅತಿ ಹೆಚ್ಚು ಡಿಜಿಲಾಕರ್ ಖಾತೆಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ರಾಜ್ಯದ ಸುಮಾರು 2,07,00,000 ಹೆಚ್ಚು ನಾಗರಿಕರು ಡಿಜಿಲಾಕರ್ ಸೇವೆಗಳನ್ನು ಬಳಸುತ್ತಿದ್ದಾರೆ. ರಾಜ್ಯ ಸರ್ಕಾರದ 73% ಈ ಸೇವೆಗಳನ್ನು ಈಗಾಗಲೇ ಡಿಜಿಲಾಕರ್ನೊಂದಿಗೆ ಯಶಸ್ವಿಯಾಗಿ ಸಂಯೋಜನೆ ಮಾಡಲಾಗಿದೆ. ರಾಜ್ಯದಲ್ಲಿ ಸುಮಾರು 3,00,000 ವಿದ್ಯುತ್ ಬಿಲ್ ದಾಖಲೆಗಳು ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುತ್ತಿವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಇ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ದಿ ಸಚಿವರೂ ಆಗಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 16ರಿಂದ ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭ ಮಾಡಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23,00,000 ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಚಾರ ವ್ಯವಸ್ಥೆ ಸರಳೀಕರಣಕ್ಕಾಗಿ ಬೆಂಗಳೂರಿನಲ್ಲಿ ಹಲವು ಕಡೆ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 45,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 2 ಸುರಂಗ ಮಾರ್ಗಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಯೋಗ ದಿನ ಆಚರಣೆ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೂನ್ 21 ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿ ಮನೆಯಲ್ಲೂ ಯೋಗ, ಎಲ್ಲರಿಗೂ ಯೋಗ ಎಂಬ ವಿಶಾಲ ದೃಷ್ಟಿಕೋನದೊಂದಿಗೆ ರಾಜ್ಯ ಸರ್ಕಾರ ಈ ವರ್ಷ ಯೋಗ ದಿನ ಆಚರಣೆ ಮಾಡಲಿದೆ. ಸುಮಾರು 5,000 ಯೋಗಪಟುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ ಪಾಲಿಕೆ

0: ಚುನಾವಣೆ ನ್ಯಾಯಾಲಯದ ನಿರ್ದೇಶನದಂತೆ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನೀಟ್ ಪರೀಕ್ಷೆ ರದ್ದಾಗಿರುವ ಕುರಿತಂತೆ ಪ್ರತಿಕ್ರಿಯಿಸಿ ಇದಕ್ಕೆ ಕೇಂದ್ರ ಸಚಿವರು ಮತ್ತು ಸಂಸದರು ಉತ್ತರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಷ್ಟಪಟ್ಟು ಓದಿದ್ದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಸಮಾಧಾನಗೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣವನ್ನು ಕೂಡಲೇ ಹೆಚ್ಚಿಸುವಂತೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೀಸಲಾತಿ ಹೆಚ್ಚಿಸದಿದ್ದರೆ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಛತ್ತೀಸ್ಗಢದಲ್ಲಿ ಶೇಕಡ 58% ಮೀಸಲಾತಿ ನೀಡಿದ್ದು ಇದು ಜನಸಂಖ್ಯಾ ಆಧಾರಿತ ಎಂದು ಗಮನ ಸೆಳೆದರು. ಹೆಚ್ಚುವರಿ ಮೀಸಲಾತಿ ಪ್ರಮಾಣವನ್ನು ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ 3 ವರ್ಷಗಳಿಂದ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವಂತಹ ಕೃಷಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಿರುವಂತಹ ಆರೋಗ್ಯ ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ತಾಯಿ ಮಗುವಿನ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಶಿಶು ಸಂಜೀವಿನಿ ಯೋಜನೆ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ ಮುತುವರ್ಜಿ ವಹಿಸಿ ಜಿಲ್ಲೆಯಲ್ಲಿ ತಾಯಿ ಎದೆ ಹಾಲು ಸಂಗ್ರಹ ಘಟಕವನ್ನು ಆರಂಭಿಸುವುದು ಶ್ಲಾಘನೀಯ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ರೈತರಿಂದ FAQ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ FAQ ಗುಣಮಟ್ಟದ ಸೂರ್ಯಕಾಂತಿಗೆ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ 13 ಸ್ಥಳಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ 2 ಸ್ಥಳಗಳಲ್ಲಿ ಮಳೆಯಾಗಿದೆ. ರಾಜ್ಯದ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ನಾಳೆ ಹಾಗೂ ನಾಡಿದ್ದು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ನಾಡಿದ್ದು ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಜೊತೆಗೆ ಆಲಿಕಲ್ಲು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದು ತೇರ್ಗಡೆಯಾದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಶ್ರೀಮತಿ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಬುಧವಾರ ಅಭಿನಂದಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ 6-18 ವರ್ಷದ ಒಳಗಿನ ಮಕ್ಕಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಸರ್ಕಾರಿ ಸರ್ಕಾರೇತರ ಹಾಗೂ ಅನುದಾನಿತ ವಸತಿ ನಿಲಯಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ಗೆ ಸೂಚನೆ ನೀಡಿದ್ದಾರೆ. ಸಮಾಜದಲ್ಲಿ ಸಣ್ಣ ಮಟ್ಟದಲ್ಲಿ ಆರಂಭವಾಗುವ ಉತ್ತಮ ಬದಲಾವಣೆಗಳು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗುತ್ತವೆ ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅಭಿಪ್ರಾಯಪಟ್ಟಿದ್ದಾರೆ. ಮಹತ್ವಾಕಾಂಕ್ಷೆಯ ಜಲಧಾರೆ ಯೋಜನೆಯ ಕಾಮಗಾರಿ ಶೇಕಡ 81.25% ಮಾತ್ರ ಪ್ರಗತಿ ಸಾಧಿಸಿದ್ದಕ್ಕೆ ವಿಜಯಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2027ರ ಫೆಬ್ರವರಿಯ ಒಳಗೆ ಪೂರ್ಣಗೊಳಿಸಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕು ಎಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದಾರೆ. ನವನಗರದ ಬಾಗಲಕೋಟೆ ಜಿಲ್ಲಾ ಬಾಲಭವನದಲ್ಲಿ 15-16 ವರ್ಷದ ಮಕ್ಕಳಿಗಾಗಿ ಯೋಜಿಸಿರುವಂತಹ 15 ದಿನಗಳ ಉಚಿತ ಬೇಸಿಗೆ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆಯನ್ನು ನೀಡಿದರು. ಗಿಡ ನೆಡುವ ಮೂಲಕ ಪ್ರತಿಯೊಬ್ಬರೂ ಹಸಿರು ಸಮೃದ್ಧಿಯ ಕಡೆ ಹೆಜ್ಜೆ ಹಾಕುವ ಮೂಲಕ ಪರಿಸರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ನಿಭಾಯಿಸುವ ಅಗತ್ಯವಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಟಿಪಿ ರಾಮಲಿಂಗೇಗೌಡ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಕ್ರೀಡಾ ಸಂಸ್ಥೆಗಳು ನಿಯಮದ ಅನುಸಾರ ನೋಂದಾಯಿಸಿಕೊಳ್ಳಬೇಕು. ಇದರಿಂದ ರಾಜ್ಯ ಕ್ರೀಡಾ ಸಂಸ್ಥೆಗಳಿಂದ ಮಾನ್ಯತೆ ದೊರೆಯುವುದಲ್ಲದೆ ಎಲ್ಲ ಸಹಕಾರ ಸಿಗಲಿದೆ ಎಂದು ಕರ್ನಾಟಕ

0: ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಸಿಎಸ್ ಅರುಣ್ ಮಾಚಯ್ಯ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಇಂದು ವಿಜಯಪುರದಲ್ಲಿ ಹೊಸ ಯುಐಡಿಎಐ ಸೇವಾ ಕೇಂದ್ರ ಲೋಕಾರ್ಪಣೆಗೊಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರ್ಯಕಾಂತಿ, ಹತ್ತಿ, ತೊಗರಿ ಸೇರಿದಂತೆ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಂಪುಟ ನಿರ್ಧಾರ. ಡಿಜಿಲಾಕರ್ ಅನುಷ್ಠಾನದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, ಕೇಂದ್ರ ಸರ್ಕಾರದಿಂದ ರಾಷ್ಟೀಯ ಪ್ರಶಸ್ತಿ. ಇದೇ 16ರಿಂದ ಬೆಂಗಳೂರಿನಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ. ಪರಿಶಿಷ್ಟರ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.
2: ಹಾಲ ಹನಿ ಹನಿ ಉಡಿಸಿ ಜೀವ ಕೊಟ್ಟ ತಾಯಿ ಇವಳು.
3: ಆಕಾಶವಾಣಿ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ಒಂದಿಲ್ಲ ಇದಕ್ಕಿಂತ ಉತ್ತಮ.
1: ನಿಮ್ಮ ಕುಟುಂಬಕ್ಕೆ ನೀಡಿ ಸುರಕ್ಷಿತ ಜೀವನ ಆರ್ಪಿಎಲ್ಐಯ ಲೈಫ್ ಇನ್ಸೂರೆನ್ಸ್ ಪಾಲಿಸಿಯೊಂದಿಗೆ. ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗಿನ್ ಮಾಡಿ www.indiapost.gov.in.
2: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
2: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
2: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
2: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
2: 8277583580
3: 8

0: 775-83612.
1: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
2: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
1: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
2: SSLC ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
1: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
2: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
1: ಮೊಬೈಲ್ 9448309994.
2: 9448309994.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: नम डेजर्ट बनतु आदरे नम जाम के नींदू बंदिल्ला
2: बिल तुम सो मतलब बर्बोदलवा।
3: सो गर्ल्स एन मार्तिदिरा
4: बिल मार्तिदारे
1: सरी निन कार्ड कोडु पिन कोडु
5: RBI ಹೇಳ್ತಾ ಇದೆ ನಿಮ್ಮ ಪಿನ್ OTP CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್ ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ
6: ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತ
5: RBI ಹೇಳ್ತಾ ಇದೆ ಜಾಣರಾಗಿರಿ ಜಾಗರೂಕರಾಗಿರಿ
7: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್ 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು ಕಾಲ್ 1800 309 0309 ಟೇಕ್ ಕೇರ್

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಕೇಳೋಣ.
2: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ವೈವಿಧ್ಯಮಯ ಸಮಗ್ರ ಕೃಷಿ ಕುರಿತು ಪ್ರಗತಿಪರ ರೈತರಾದ ಅಳ್ಳಾಮರ್ ತಾಲೂಕು ಹೊನ್ನಾಪುರದ ರಾಮಪ್ಪ ಶಿವನಗೌಡ ನಂದವಾಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿಯನ್.
3: ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತು ಕೃಷಿ ಮಾಡೋದು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಸವಾಲಿನ ವಿಷಯ. ಖರ್ಚು ಹೆಚ್ಚು, ಆದಾಯ ಕಡಿಮೆ. ಹಸಿರು ಕ್ರಾಂತಿ ಆದಾಗಿಂದ ನಮ್ಮ ಭೂಮಿಯನ್ನು ನಾವು ಸಾಕಷ್ಟು ಶೋಷಣೆ ಮಾಡೀವಿ. ಅಂದರೆ ಯೂರಿಯಾ ಗೊಬ್ಬರ ಹಾಕಿವಿ, ರಾಸಾಯನಿಕಗಳನ್ನ ಉಪಯೋಗ ಮಾಡಿ ಅದರಲ್ಲಿರುವಂಥ ಸತ್ವವನ್ನೆಲ್ಲ ತೊಗೊಂಬಿಟ್ಟಿವಿ ನಾವು. ಆಮೇಲೆ ವೈಜ್ಞಾನಿಕವಾಗಿ ನಮಗೆ ಕೃಷಿ ಮಾಡೋದು ಗೊತ್ತಿಲ್ಲ. ಇವತ್ತು ಯಶಸ್ವಿಯಾಗಿ ಕೃಷಿ ಮಾಡಬೇಕು ಅಂತಂದ್ರೆ ಕೃಷಿ ಸಾಕ್ಷರತೆ ಭಾಳ ಮುಖ್ಯ. ಹೆಂಗೆ ಮಾಡಬೇಕು? ಮಣ್ಣಿನ ಒಂದು ವೈಜ್ಞಾನಿಕ ಅಂಶಗಳೇನು? ಮಣ್ಣಿನೊಳಗೆ ಒಂದು ಎರೆಹುಳು ಆಗಿರ್ಬೋದು ಅಥವಾ ಸೂಕ್ಷ್ಮಾಣು ಸೂಕ್ಷ್ಮ ಜೀವಿಗಳಿರ್ಬೋದು, ಅವುಗಳ ಅದವನು ಹೆಂಗೆ? ಮಣ್ಣಿನೊಳಗೆ ಒಂದು ಜೀವ ಇದ್ರೆ ನಮ್ಮ ಬದುಕಿಗೆ ಒಂದು ಜೀವ. ಅಥಣಿ ತಾಲೂಕು ಆ ಕಡೆ ಮುಂದೆ ಮಹಾರಾಷ್ಟ್ರ ಕಡೆ ಹೋಗ್ಬಿಟ್ರೆ ಹತ್ರ ಬಾರ್ಡರ್ ಏರಿಯಾಕ್ಕೆ ಹೋದ್ರೆ ಕಬ್ಬಿನ ಹೊಲ ಎಲ್ಲ

0: ಅಲ್ಲ ಈಗ ಸೌಳು ಜೌಳು ಆಗ್ಬಿಟ್ಟವು. ಯಾಕಂದ್ರೆ ಬರೀ ಯೂರಿಯಾ ಹಾಕೋದು ಕಬ್ಬು ತೆಗೆಯೋದು, ಅಂದರೆ ಭೂಮಿ ತಾಯಿ ಕೊಡ್ತಾಳಂದಷ್ಟು ಹೀರಿಬಿಡೋದು. ಮುಂದೆ ಆಕೆ ಏನು ತೊಂದರೆ ಇದೆ ಅನ್ನೋದು ಯಾರು ನೋಡೋದಿಲ್ಲ. ಹಿಂಗಾಗಿ ಏನಾಗಿದೆ, ಇವತ್ತು ನಮ್ಮ ಬದುಕು ದುಸ್ತರ ಆಗ್ಯದ. ಅದಕ್ಕೆ ನಮ್ಮ ಬದುಕಿನ ದುಸ್ತರತೆಗೆ ನಾವೇ ಕಾರಣ ಅನ್ನೋದು ಮರೆದು ಬೇಡ. ನಾವು ಒಬ್ಬ ಸಾಕ್ಷರರಾಗಿ ಇವತ್ತು ಕೃಷಿ ಮಾಡೋಕೆ ಕಲಿತು ಅಂದ್ರೆ ಖಂಡಿತವಾಗಿ ಕೂಡ ಅದರಲ್ಲಿ ಲಾಭ ಅದ. ನಮ್ಮ ಜೊತೆಗೆ ಒಬ್ಬ ಪ್ರಗತಿಪರ ರೈತರಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಒಂದು 2 ಎಕರೆ ಜಮೀನಿನೊಳಗೆ ಅವರು ನಂದನವನ ಮಾಡ್ಕೊಂಡಾರ. ಅಂದರೆ 2 ಎಕರೆಗೆ ಏನು ಮಾಡೋಕ್ಕಾಗತ್ತೆ ರೀ, 10 ಎಕರೆ ಆದರೆ ನಮಗೆ ಏನು ಮಾಡೋಕ್ಕಾಗ್ತಾಯಿಲ್ಲ ಅಂತ ಎಷ್ಟೋ ಮಂದಿ ಅನ್ಬೋದು. ಆದರೆ ಈ 2 ಎಕರೆಯೊಳಗೆ ಇವರು ಒಂದು ಬಂಗಾರ ಬೆಳಿಲಿಕ್ಕತ್ತಾರೆ, ಮತ್ತು ವೈವಿಧ್ಯಮಯ ಒಂದು ಸಮಗ್ರ ಕೃಷಿ ಮಾಡ್ಲಿಕ್ಕತ್ತಾರೆ. ಇದು ನಮಗೆ ಭಾಳ ಸಂತೋಷ ಅದ. ಇವತ್ತು ಅವ್ರನ್ನ ಪರಿಚಯ ಮಾಡ್ಕೊಂಡಂಥ ಅವ್ರು ಕೂಡ ಮಾತಾಡ್ತಾ ಅವರ ಒಂದು ಏನು ಕೃಷಿ ಯಾವ ರೀತಿ ಅದ, ಹೆಂಗೆ ಅವ್ರು ಇನ್ನೊಬ್ರಿಗೆ ಮಾರ್ಗದರ್ಶಿ ಆಗ್ಯಾರ ಇದನ್ನೆಲ್ಲ ತಿಳ್ಕೊಳ್ಳೋಣಂತ. ನಿಮ್ಮೆಲ್ಲರ ಪರವಾಗಿ ನಮ್ಮ ಯಶಸ್ವಿ ಕೃಷಿಕರಾಗಿರುವಂಥ ಸಮಗ್ರ ಕೃಷಿಯಲ್ಲಿ ತಮ್ಮ ಒಂದು ಛಾಪು ಮೂಡಿಸಿರುವಂಥ ಅಳ್ನಾವರ ತಾಲೂಕು ಹೊನ್ನಾಪುರದ ರಾಮಪ್ಪ ಶಿವನ್ಗೌಡ ನಂದನವಾಡಿಯವರು, ಅವರು ನಮ್ಮ ಸ್ಟುಡಿಯೋದೊಳಗೆ ಜೊತೆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ರೈತ ಬಾಂಧವರೇ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ರಾಮಪ್ಪ ಅವರೇ.
1: ನಮಸ್ಕಾರ ಸರ್.
0: ನಿಮಗೆ ಸ್ವಾಗತ. ನಮಗೆ ನಿಮ್ಮ ಒಂದು ಯಶಸ್ಸು ನೋಡಿ ನಮ್ಗೆ ಭಾಳ ಖುಷಿ ಆಗ್ತದೆ. ಅಂದರೆ ಕೃಷಿ ಮಾಡೋದಂದ್ರೆ ಇವ್ರು ನೋಡಿ ಮಾಡೋಕಪ್ಪ ಅನ್ನೋಂಗೆ ಅನಿಸ್ತದೆ. ಏನು ಈ ಒಂದು ನಿಮ್ಮ ಕೃಷಿ ಮಾಡ್ತಾ ಇದ್ದೀರಲ್ಲ, ನಿಮಗೆ ಹೆಂಗೆ ಸಂತೋಷ ಅದ?
1: ಸರ್, ಕೃಷಿ ಒಳಗೆ ಇರುವಂತಹ ಸಂತೋಷ ಇನ್ನೋದ್ರೊಳಗೆ ಯಾವ್ದ್ರಾಗಿಲ್ಲ. ರೈತರು ನಿರಂತರವಾದ ಜೀವನ, ಯಾವಾಗ್ರೆ ತನ್ನ ಮನಸ್ಸಿಗೆ ಬ್ಯಾಸರ ಬಂತಂದ್ರೂ ಕೂಡ್ಬೋದು, ಅವ್ ನಿಲ್ಬೋದು. ರೈತರಿಗೆ ಮಾತ್ರ ನಿಮ್ಮದೈತಿ. ರೈತರಿಗೆ ತ್ರಾಸ ಅಂತ ಎಲ್ಲ ರೈತರು ಹೇಳ್ತಾರೆ, ಈಗ ಸಕ್ಕಟ್ ತ್ರಾಸ, ಆದಾಯ ಒಟ್ಟೆ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಆದಾಯ ನಮಗೆ ಮಾಡಕ್ಕೆ ಆಗೋಣಿಲ್ಲ ಅಂತ ಹೇಳ್ತಾರೆ. ನಾವು ಜಮೀನುಗಳನ್ನು ನಾವು ಮಾಡಿದ್ರೂ ಅದಕ್ಕೆ ನಮ್ಗೆ ಬೆಂಬಲ ಬೆಲೆ ಸಿಗುವುದಿಲ್ಲ, ನಮಗೆ ಅದು ಸಿಗುವುದಿಲ್ಲ, ಇದು ಸಿಗುಲ್ಲ ಅಂತ ಹೇಳ್ತಾರೆ. ಸರ್, ಬೆಂಬಲ ಬೆಲೆಗಳನ್ನು ನಮ್ಮ ಹತ್ರನೇ ಐತಿ. ಯಾಕಂದ್ರೆ ನಾವು ಮಾಡಿದಂಥ ಮಾಲನ್ನು ಇನ್ನೊಬ್ಬರು ದಲಾಲಿಗೆ ಮಾರ್ಕೆಟಿಗೆ ಕೊಟ್ಟಿದ್ರೆ ನಮ್ಗೆ ನುಕ್ಸಾನ ಆಗ್ತದೆ. ಯಾಕಂದ್ರೆ ಇವತ್ತು ನಾವು ಏನೋ ಒಂದು ತರಕಾರಿ ಓದ್ ಕೊಡಲಿ, ಏನೋ ಒಂದು ಕೊಡಲಿ, ಅವರಿಗೆ ಆ ದಲಾಲರಿಗೆ ಮತ್ತು ಇನ್ನೊಬ್ಬರಿಗೆ ಮಾರಾಟ ಮಾಡೋರಿಗೆ ಕಲೆಕ್ಷನ್ ಇರ್ತೈತೆ ಸರ್. ಯಾಕಂದ್ರೆ ಅವ್ರೇನು ಮಾಡ್ತಾರೋ, ನಮ್ಮ ಮುಂದೆ ರೇಟ್ ಮಾರ್ತಾನು, ಏ ಇವತ್ತೇನು ಮಾರೋದಪ್ಪ, ನಾಳೆಗೆ ಬಿಟ್ಟು ಹೋಗಪ್ಪ, ನಾಳೆಗೆ ನಿನಗೆ ಹಾಕಿ ಕೊಡಂತ ಅಂತ ಹೇಳ್ತಾರೆ. ಯಾವುದೋ ಒಂದು ತರಕಾರಿ ಮಾಡ್ಬೇಕಾರ್ರಿ ಅವ್ರು ಹೇಳಿ ಕೃಷಿಯಿಂದ ಕಳಿಸಿಬಿಡ್ತಾರೆ. ಏ ಮರ ನೀವು ಒಟ್ಟು ವ್ಯಾಪಾರ ಆಗಲಿಲ್ಲ, ಏನೂ ಕಳಿಸ್ಲಿಲ್ಲ, ಅವ್ನಿಗೆ ಬಸ್ ಚಾರ್ಸೋದಕ್ಕೆ ಆಗಬಾರ್ದಂಗೆ ಮಾಡಿಬಿಡ್ತಾರೆ.
0: ರಾಮಪ್ಪ ಅವರೇ, ನೀವು ಅಗದೆ ವಸ್ತುಸ್ಥಿತಿಯನ್ನು ಬಿಡಿಸಿ ಹಾಕತ್ತೀರಿ. ಇವತ್ತು ನಮ್ಮ ರೈತ ಬಾಂಧವರು ಆ ಒಂದು ಸುಳ್ಳು ಸಿಕ್ಕೊಂಬಿಟ್ಟಾರೆ. ಈಗ ಅಂದರೆ ಮಾರುಕಟ್ಟೆ ಒಂದು ದಲ್ಲಾಳಿಗಳು ಅಂತ ಹೇಳ್ತೀವಿ, ಅಂದರೆ ಮಧ್ಯವರ್ತಿಗಳು, ಅವರ ಒಂದು ಸಹಕಾರ ತೊಗೊಂಡು ಅವರು ಏನು ಮಾಡ್ತಾರೆ, ಬೆಳೆ ಬಿತ್ತನೆ ಮಾಡ್ತಾರೆ. ಇವತ್ತು ಗೊಬ್ಬರ ಆಯಿತು, ಸರ್ಕಾರಿ ಗೊಬ್ಬರ ಭಾಳ ದುಬಾರಿ, ಆಮೇಲೆ ಒಂದು ಬೀಜನೂ ದುಬಾರಿ. ಈಗ ಅವನ್ನೆಲ್ಲ ಹಾಕ್ಲಿಕ್ಕೆ ಒಂದು 3-4 ಎಕರೆ ಹೊಲ ಇತ್ತಂದ್ರೆ ಒಂದು 25,000 ರೂಪಾಯಿ ನೀವು ರೊಕ್ಕ ಹಾಕ್ಬೇಕು, ನಿಮ್ಮ ಕಡೆ ದುಡ್ಡು ಇರೋದಿಲ್ಲ. ಅವಾಗ ಏನು ಮಾಡ್ತೀವಿ, ಮಧ್ಯವರ್ತಿಗಳ ಒಂದು ಸಹಕಾರ ತೊಗೋತೀವಿ, ನೀವು ಎಷ್ಟು ರೊಕ್ಕ ಕೊಡ್ರಿ, ನಿಮಗೆ ಬಡ್ಡಿ ಸಮೇತ ನಾವು ಪೀಕ್ ಬಂದ ಮೇಲೆ ಕೊಡ್ತೀವಿ ಅಂತೇಳಿ ಅವ್ರು 3% ಬಡ್ಡಿ ಹಾಕ್ತಾರೆ. ಎಷ್ಟೋ ಜನ ಹಿಂಗೆ ಅಂದರೆ ಅದು ಏನಾಗ್ತದೆ, ಅವಾಗ ನೀವು ಬಂದ ಪೀಕನ್ನು ಹೋಗಿ ಆ ಖರ್ಚಿಗೆ ಮತ್ತು ಅವ್ರ ಬಡ್ಡಿಗೆ ಸಮ ಆಗ್ಬಿಡ್ತೈತಿ. ನೀವು ಮನೆಗೆ ಹೋಗ್ಬೇಕಾದ್ರೆ ಕಣ್ಣೀರು ಕಪಾಳಕ್ಕೆ ಬರ್ತಾವೆ. ಅಂದರೆ ಈ ಪರಿಸ್ಥಿತಿ ನಮ್ಮ ರೈತ ಬಾಂಧವರು ಭಾಳ ಅನುಭವಿಸ್ಲಿಕ್ಕತ್ತಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಸಾಕಷ್ಟು ಪ್ರದೇಶಗಳೊಳಗೆ ಮಳೆ ಕಡಿಮೆ, ಅವರು ಇದ್ರ ಮೇಲೆ ಅವಲಂಬಿತ ಇರ್ತಾರೆ. ಆಮೇಲೆ ಅವರು ಬೋರ್ಗೆ ಇರುವುದಿಲ್ಲ, ಅವ್ರದ್ದು ಸಾಕಷ್ಟು ಮಳೆ ಅವಲಂಬಿತ ಕೃಷಿ ಇರ್ತದೆ ಅವ್ರದ್ದು. ಎಷ್ಟೋ ಸಾರಿ ಜಾಸ್ತಿ ಮಳೆ ಆದ್ರೂ ನುಕ್ಸಾನ ಆಗ್ತದೆ, ಕಡಿಮೆ ಮಳೆ ಆದರೂ ನುಕ್ಸಾನ ಆಗ್ತದೆ. ಹಿಂಗೆ ಏನಾಗಿದೆ, ಒಂದು ಸುಳ್ಳು ಸಿಕ್ಕೊಂಬಿಟ್ಟಾರೆ. ಹಿಂಗಾಗಿ ಅದರಿಂದ ಏನು ಲಾಭನೇ ಇಲ್ಲ ಕೃಷಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಾರೆ. ನಿಮ್ಮದು ನೋಡಿ ನಿಮ್ಗೆ ಭಾಳ ಆಶ್ಚರ್ಯ ಆಗ್ತದೆ. 2 ಎಕರೆಯೊಳಗೆ ನೀವು ಎಷ್ಟು ವೈವಿಧ್ಯವಾಗಿ ಬೆಳೆದಿರಿ, ನಮಗೆ ಅದು ಭಾಳ ಸೋಜಿಗೆ ಅನಿಸ್ತತಿ. ಏನಿದು, ಏನು ಕ್ರಾಂತಿ ಮಾಡಿರಿ ನೀವು?
1: ಸರ್, ನಾವು ಏನು ಕ್ರಾಂತಿ ಮಾಡೇವು ಅಂದ್ರೆ ರೀ, ಸಮಗ್ರ ಕೃಷಿಯನ್ನು ಬೆಳಿಬೇಕು ರೈತರಾದಂಥವ್ರಿಗೆ. ನಾವು ಸಮಗ್ರ ಕೃಷಿ ಬೆಳೆದ್ರೆ ಆಕೈತಿ, ಒಂದೇ ಬೆಳೆ ಏಕೆ ಬೆಳೆ ಬೆಳೆದ್ರೆ ನಾವು ರೈತರು ನುಕ್ಸಾನ ಆಗ್ಬಿಡ್ತೀವಿ ಸರ್. ಯಾಕಂದ್ರೆ ಒಂದು ಬೆಳೆ ಒಳಗೆ ಬೆಳೆದ್ರೆ ಈಗೆಲ್ಲ ಜಮೀನೊಳಗೆ ನಮಗೆ ಅಷ್ಟೇ ಭೂಮಿ ಐತಂದ್ರೆ ಸ್ಕ್ವೇರ್ ಫುಟ್ ಜಮೀನು ಮಾಡ್ತೇವೆ ನಾವು. ಸ್ಕ್ವೇರ್ ಫುಟ್ ಮೇಲೆ ಈಗ ಒಂದು ಸ್ಕ್ವೇರ್ ಫುಟ್ ಮೇಲೆ ಬಿಲ್ಡಿಂಗ್ ಕಟ್ತಾರೋ, ಒಂದು ಸ್ಕ್ವೇರ್ ಫುಟ್ ಮೇಲೆ ನಾವು ಜಮೀನುಗಳನ್ನು ಮಾಡಿದಂಗೆ ರೀ ಸರ್. ಒಂದು ಹಂತವಾಗಿ ಬೆಳೆಗಳನ್ನು ಮಾಡ್ಬೇಕು ನಾವು ರೈತರು. ಯಾಕಂದ್ರೆ ಈಗ ಒಂದ್ರಾಗ ನುಕ್ಸಾನ ಆದ್ರೂ ಇನ್ನೊಂದ್ರಾಗ ಬರ್ಬೇಕು ರೀ, ಇನ್ನೊಂದ್ರಾಗ ನುಕ್ಸಾನ ಆದ್ರೆ ದನಕರದ್ರಾಗ ಬರ್ಬೇಕು ರೀ. ಸುಮಾರು ಈಗ ನೋಡ್ರಿ, ಒಂದು 20-30 ಕೋಳಿ ಅದಾವ್ರಿ, ಆನಂತರ ಆಕಳು ಅದಾವು, ಕಸಬುಗಳು ಹೊರವಾಗಿ ಹೊರಗಿನ ಹೊರಗಿನ ಕಸಬುಗಳು. ಈಗ ಸುಮಾರು ಒಂದು ಇಲ್ಲಂದ್ರೆ ಒಂದು 80 ಕ್ವಿಂಟಲ್ ಗೊಬ್ಬರ, ಎರೆಹುಳು ಗೊಬ್ಬರ ಮಾರ್ತಾನೆ ರೀ ನನ್ನ ಹೊಲಕ್ಕೆ ಹಾಕೊಂಡು. ಯಾಕಂದ್ರೆ ಒಂದರಿಂದ ಒಂದು ಆದಾಯ, ಈಗ ಪ್ಯೂರ್ ಆದಾಯ ಬರ್ತೈತ್ರಿ, ಲಿಂಬು ಆದಾಯ ಬರ್ತೈತ್ರಿ. ಆನಂತರ ಈಗ ನಮಗೆ ಒಂದೊಂದು ಇದಾಗ ಮಾರ್ಯಾರ, ಒಂದೊಂದನೆ ಲೋಳ್ಸೂರು ಒಂದೊಂದು ಮಾರ್ಯಾರ 2-2 ರೂಪಾಯಿ ಐತ್ರಿ. ಯಾಕಂದ್ರೆ ಜೀವನ ಮಾಡೋಕ್ಕಾಗಿ ನಾವು ಏನೆಲ್ಲ ಮಾಡ್ಕೋಬೋದು, ಶಿಸ್ತಾಗಿರ್ಬೋದು ರೀ, ಶಿಸ್ತು ಜಮೀನುಗಳನ್ನು ಮಾಡ್ತೇವ್ರಿ. ಸುಮಾರು ಎಷ್ಟಪ್ಪ ಅಂದ್ರೆ ಒಂದು 25 ಬೆಳೆ ಬೆಳಿತೇವೆ ಸರ್. ನಾವು 25 ಬೆಳೆಗಳನ್ನು ಅರಶಿನ ಬೆಳಿತೇವೆ ರೀ, ಪೇರು ಬೆಳಿತೇವೆ, ಆನಂತರ ಲಿಂಬು ಬೆಳಿತೇವೆ ರೀ, ಮತ್ತು ಲೋಳ್ಸೂರು ಬೆಳಿತೇವೆ ರೀ, ಆನಂತರ ಜಾಲ್ತಿನಿ, ಕರಿಬೆಮ್ಮ, ಪಪ್ಪಾಳಿ ಬೆಳಿತೇವೆ ರೀ, ಹೂವು ಬೆಳಿತೇವೆ ರೀ. ನಾನಾ ಥರ ಹೂಗಳು ಅದಾರ, ನನ್ನ ತಾಕ 5 ಥರ ಹೂ ಅದಾವ್ರಿ, ಗುಲಾಬಿ, ಚೆಂಡು ಹೂ ಐತ್ರಿ, ರಾಜಾ ಹೂ ಐತ್ರಿ. ಇಂಥ ಹೂಗಳನ್ನು ಹಂತ ಹಂತವಾಗಿ ಬೆಳಿತೇವೆ. ಈ ಮಳೆಗಾಲ ಟೈಮ್ ಇದನ್ನು ಬೆಳಿತೇವೆ, ಬೇಸಿಗೆ ಟೈಮ್ದಾಗ ಕಬ್ಬು ಇರೋಂಗೆ ಇರ್ತೈತ್ರಿ. ಆನಂತರ ಅದ್ರೊಳಗೆ 10 ಥರದ ತರಕಾರಿಗಳನ್ನು ಬೆಳಿತೇವೆ, ಸೊಪ್ಪುಗಳನ್ನು ಬೆಳಿತೇವೆ. ಯಾವ ಬೆಳಿತೇವೆ ಅಂದ್ರೆ ಕೊತ್ತಂಬರಿ ಬೆಳಿತೇವೆ ರೀ, ಆನಂತರ ಮೆಂತೆ, ರಾಜಗೇರಿ, ಪಾಲಕ್, ಪುಂಡಿ ಪಲ್ಯ, ಇಂಥ ಬೆಳೆಗಳನ್ನ ಒಂದು ಲೈನ್ದಾಗ ಒಂದು ತೆಗೆದ್ರೆ ಒಂದು 30,000 ರೂಪಾಯಿ ತಕ್ಕೋತೀವ್ರಿ. ಒಂದೊಂದು ಲೈನ್ದಾಗ ಒಂದು ತೆಗೆದ್ರೆ ಅಂಥವು 3 ಪಿಕ್ಕನ್ನ ತಕ್ಕೋತೀವ್ರಿ ನಾವು ಬ್ಯಾಸಿಗೆ ಮಳೆಗಾಲದ ಬರೋರಾಗ.
0: ಈಗ ನೋಡ್ರಿ, ನೀವು ಹೇಳೋ ಪ್ರಕಾರ 1 ಎಕರೆ ಒಳಗೆ ಕಬ್ಬು ಹಾಕಿರಿ, ಕಬ್ಬನ ಅಂಗ್ಲ ಮಾಡಿರಿ ಅಂದ್ರೆ ಅದ್ರೊಳಗೆ ಅಂತರ ಬೆಳೆ ಬೆಳೆದಿರಿ.

0: ಅಲ್ಲೇ ಸೊಪ್ಪು
1: ಬೆಳಿತೀವಿ. 8 ಫುಟ್ ಅಂತರ ಇಟ್ಟು,
0: 8 ಫುಟ್ ಅಂತರ ಇಟ್ಟಿರಿ. ಅಂದ್ರೆ ಕಬ್ಬು ಲೈಟಾಗಿ ಬರಲಿ, ಆದ್ರೆ ಇವು ಬೇಗ ಬರ್ತಾವ ನಿಮಗೆ?
1: ಇವು ಬರ್ತಾವ್ರ, 45 ದಿವಸದ ಪೀಕ್ ರೀ ಅದು. ಯಾಕಂದ್ರೆ ತರಕಾರಿ 45 ದಿವಸಕ್ಕ ಮತ್ತ ಅದ ಕಟಾವಾಗಿ ಹೋಗ್ಬಿಡ್ತೈತಿ.
0: ಆಮೇಲೆ ಇನ್ನೋಡ್ರಿ, ಈ ಕಡೆ ಇನ್ನೊಂದು ಎಕರೆ ಒಳಗ ಪೇರು ಹಾಕ್ಯಾರಿ.
1: ಹಾ, ಪೇರು ಐತ್ರಿ.
0: ಒಂದ್ ಲೈನ್ ಪೇರು ಹಾಕಿದ್ರೆ ಮತ್ತೆ ಮತ್ತೊಂದ್ ಲೈನ್ ಲಿಂಬು ಹಾಕಿ,
1: ಲಿಂಬು ಹಾಕ್ಯಾರ.
0: ಆಮೇಲೆ ದಾಲ್ಚಿನ್ನಿ
1: ಐತ್ರಿ. ಆನಂತರ ಈಚೆಕಡೆ
0: ಲೋಳೆ ಸರ ಅದ,
1: ಲೋಳೆ ಸರ ಐತ್ರಿ.
0: ಕರಿಬೇವು ಅದ,
1: ಕರಿಬೇವು ಐತ್ರಿ.
0: ಆಮೇಲೆ ತರಕಾರಿಗಳನ್ನು ಕೂಡ ಬೆಳಿತೀವಿ. ಪಪ್ಪಾಯಿ ಬದುನೆ ಬೆಳಿತೀರಿ?
1: ಹಾ, ಪಪ್ಪಾಯಿ ಬದುನಾಗ ಒಂದ್ ಗಿಡದಂಗ ಹಂತ ಕರಿ, ಪಪ್ಪಾಯಿ ಎಲ್ಲ ಬೆಳಿತೇವ್ರಿ. ಆನಂತರ ಅದ್ರೊಳಗ ಅರ್ಶನ ಬೆಳಿತೇವ್ರಿ.
0: ಹಾ,
1: ಅರ್ಶನ ಅದ್ರೊಳಗ ಬೆಳಿತೇವ್ರಿ. ಅರಶಿನ ಸುಮಾರು ಒಂದ್ ವರ್ಷಕ್ಕ 2 ಕ್ವಿಂಟಲ್ ಅರ್ಶನ ಮಾಡ್ತೇನ್ರಿ. ನೋಡ್ರಿ, ಅರಶಿನ ಜಾಗ ನೋಡಿ, 10 ಕ್ವಿಂಟಲ್ ಅದ ಪಿರೋದಾಗ 10 ಕ್ವಿಂಟಲ್ 2 ಕ್ವಿಂಟಲ್ ಅರ್ಶನ ಮಾಡ್ತೇನ್ರಿ. ಮನ್ಯಾಗ ಮಾಡಿ ಅದನ್ನ ಬೀಸಿ ಪೌಡರ್ ಮಾಡಿ 250 ರೂಪಾಯಿ ಕೆಜಿ ಮಾಡ್ತೇನ್ರಿ.
0: ನೋಡ್ರಿ,
1: ನಮ್ಮ ಮಕ್ಕಳು 4 ಮಕ್ಕಳು ಇದ್ರ ವ್ಯಾಪಾರ ಮಾಡಕ್ಕೂ ಅವ್ರಿ. ನಾವ್ ಯಾರ ದಲಾಲ ಕಡೆ ಹೋಗುದಿಲ್ಲ, ಏನಿಲ್ಲ, ಮನ್ಯಾಗನ ಮಾಡೋದಿಲ್ಲ ಕೆಲಸ. ಹೂವಿನ ಹಾರ ಮಾಡಿರು, ಮನ್ಯಾಗನ ಹೂವಿನ ಹಾರ ಮಾಡ್ತಾವ್ರಿ. ಹೂ ಸುದಕ ಮನ್ಯಾಗನ ಮಾಡಿ ಮಾಡಿ ಮಾಡ್ತಾರೆ. ಮಾಸಿತ್ತು ನಾ 3.5 ಸಾವಿರ ರೂಪಾಯಿ ವ್ಯಾಪಾರ ಮಾಡಿ. ಈಗ ಶ್ರಾವಣದಾಗಂತಿ ದಿನ ಇಲ್ಲ ಅಂದ್ರು 200 ರೂಪಾಯಿ
0: ನೋಡ್ರಿ. ಈಗ ನಿಮ್ಮ ಮಣ್ಣು ಏನದು, ಮಣ್ಣಲ್ಲ ಅದು, ಅದು ದುಡ್ಡಿನ ರಾಶಿ.
1: ದುಡ್ಮಿ ಮಾತ್ರ ನಾವು ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಹೋಗುದಿಲ್ಲ. ನಮ್ಮ ಹೊಲ ಜಮೀನ್ ಬಿಟ್ಟು ಹೊರಗಡೆ ಹೋಗುದಿಲ್ಲ.
0: ಇವತ್ತ ನಮ್ಮ ರೈತರು ನೋಡ್ರಿ, ಒಂದ್ ಬೆಳೆ ಬೆಳಿತಾರ, ಒಂದ್ ಅಂದ್ರೆ 5-6 ವರ್ಷ ಅದನ್ನ ಕಬ್ಬ ಅಂದ್ರೆ ಕಬ್ಬ ಬೆಳೆಯುದು, ಆಮೇಲೆ ತೊಗರಿ ಅಂದ್ರೆ ತೊಗರಿ ಬೆಳೆಯುದು, ಆಮೇಲೆ ಗೊಂಜಾಳ ಅಂದ್ರೆ ಅದನ್ನ ಬೆಳಿತಾ ಹೋಗುದು, ಆಮೇಲೆ ಲಕ್ಷಾನ ತಂದು ಕೊಡುದು. ನೋಡ್ರಿ, ಈಗ ಮಣ್ಣನ್ನ ನಾವು ಆಗದೆ ದೇವಿ ಹಿಂಗ ಪೂಜೆ ಮಾಡಿ ಈ ತರ ಬೇರೆ ಬೇರೆ ವೈವಿಧ್ಯಮಯವಾಗಿ ಅಂತರ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಆದ್ರೆ ನೀವು ರೋಗನೂ ಬರೋದಿಲ್ಲ, ರೋಗನೂ ಬರೋದಿಲ್ಲ, ಆಮೇಲೆ ಕೀಟಗಳ ಕಾಟನೂ ಇಲ್ಲ. ಯಾಕಂದ್ರೆ ಒಂದ್ ಕೀಟ ಬಂದ್ರೆ ಅದನ್ನ ತಿನ್ನಕ್ಕೆ ಇನ್ನೊಂದು ಕೀಟ ಬರ್ತದೆ. ಈಗ ಅಂತರ ಬೆಳೆ ಮಾಡೋದ್ರಿಂದ ನಿಮಗೆ ತನ್ನಿಂತಾನ ಎಲ್ಲ ನಿಯಂತ್ರಣ ಆಗ್ತದೆ. ಮತ್ತೆ ಅದು ಈ ಮನೆಯೊಳಗೆ ಎಲ್ಲರೂ ಕೂಡಿದಾಗ ಹೆಂಗೆ ಎಷ್ಟು ಖುಷಿಯಾಗಿರ್ತೀವಿ, ಹಂಗೆ ಭೂಮಿಯೊಳಗೆ ಎಲ್ಲ ಈ ಥರ ಪೈರುಗಳು ಇದ್ದಾಗ ಆ ಭೂಮಿ ಕೂಡ ನಳನಳಿಸ್ತದೆ ಖುಷಿ ಖುಷಿಯಾಗಿ. ಒಂದು ಕುಟುಂಬ, ಅದು ಜಾಯಿಂಟ್ ಫ್ಯಾಮಿಲಿ ಅಂತೀವಲ್ಲ, ಹಂಗೆ ಆ ಕೃಷಿಯೊಳಗೆ ನೀ 2 ಎಕರೆಯೊಳಗೆ ಜಾಯಿಂಟ್ ಫ್ಯಾಮಿಲಿ ಮಾಡಿದ್ರೆ ಎಷ್ಟು ಜಾಯಿಂಟ್ ಫ್ಯಾಮಿಲಿ ಅದ ನೋಡ್ರಿ. ಅಲ್ಲಿ ಪೇರು ಅದ, ಲಿಂಬು ಅದ, ದಾಲ್ಚಿನ್ನಿ ಅದ, ಲೋಳೆ ಸರ, ಕರಿಬೇವು, ಆಮೇಲೆ ಸೊಪ್ಪು, ಕೊತ್ತಂಬರಿ, ಏನು ಪಾಲಕ್, ಮೆಂತೆ,
1: ಪಪ್ಪಳ,
0: ಕಬ್ಬು ಅನ್ ನೋಡ್ರಿ. ಇದು ನಮ್ಮ ರೈತರಿಗೆ ಅರ್ಥ ಮಾಡ್ಕೋಬೇಕು. ನಿಜವಾಗಿ ಕೂಡ ಬಂಗಾರ ಬೆಳಿಬಹುದು, ನಮ್ಮ ಒಂದು ಆಲಸ್ಯವನ್ನು ಮೈ ಕೊಡಿವಿ, ನಾವು ಕೆಲಸ ಮಾಡಬೇಕು. ಏನಂತೀರಿ
1: ಸರ? ಇವು ಒಕ್ಕಲುತನದಾಗವ್ರಿ. ಬೆಳಗ್ಗೆ ಎದ್ರೆ ಈಗ ಏನೋ ಅಂತ ಅಂತಾರ್ರಿ, ನಾವು ಮುಂಜಾನೆ ಎದ್ದು ಕೂಡ ರೊಕ್ಕ ನೋಡ್ತೀವಿ, ಲಕ್ಷ್ಮಿ ಬರ್ತಾಳೆ ಮುಂಜಾನೆ ಹೇಳ್ಬಿಡ್ದು. ಯಾರ್ರಿ ಒಂದು 10 ನಮ್ಗೊಂದು 5 ಮೈಲ್ ಬೇಕು ಅಂತಾರೆ, ಇಲ್ಲ ಅಂದ್ರೆ ಅರ್ಶಿನ ಪೌಡರ್ ಕರೆ ಬರ್ತಾರ್ರಿ. ಒಟ್ಟ ಬೆಳಗ್ಗೆ ಹಿಂಗೆ ಮುಂಜಾನೆ ಎದ್ದು ನಾವು ಮೊಕ್ಕ ತೊಳ್ಕೋದಾಗ ಲಕ್ಷ್ಮಿ ನಮ್ಮ ಮನೆ ಮುಂದೆ ಬಂದಿರ್ತಾರೆ. ನಾವು ಮಾತ್ರ ಲಕ್ಷ್ಮಿ ನಮ್ಮ ಮನೆ ಮುಂದೆ ಬರ್ತಾರೆ. ಮಕ್ಕಳು ಮಾತ್ರ 8 ಜಾನ್ತನ ಕೆಲಸ ಮಾಡ್ತಾರು, ಅವ್ರು ಮತ್ತೆ ಕಾಲೇಜು ಕಲಿತಾರೋ ಎಲ್ಲ ಮಾಡ್ತಾರೆ. ನಾ ಮಾತ್ರ 4ನೇ ಕ್ಲಾಸ್ ಶಾಲೆ ಅಷ್ಟ ಕಲ್ತೇನ್ರಿ. ಮಾತ್ರ ಆಕೆ ನಂಗೆ ಭೂಮಿ ತಾಯಿ, ಮಾತ್ರ ಒಂದು ನನಗೆ ಅನ್ನ ಹಾಕೋದು ಭೂಮಿ ತಾಯಿ ಅಂತ ಹೇಳ್ತಾರ. ಜಗತ್ತು ಕನ್ನ ಹಾಕುವಂತ ಆಕೆ, ಆಕೆ ಬೆಳಿಲಿಲ್ಲ ಅಂದ್ರೆ ಜಗತ್ತು ಅಲ್ಲಾಡ್ತೈತಿ ಹೇಳ್ತಾರ. ಹಂಗೆ ನಾವು ಆಕೆ ಮೇಲೆ ಶ್ರಮ ಇಟ್ಟು ಮಾಡಿದ್ರೆ ಸುಮಾರು 3.5 ಲಕ್ಷ ರೂಪಾಯಿ, ಈಗ 4 ಲಕ್ಷ ರೂಪಾಯಿ ಮೇಲೆ ಆದಾಯಕ್ಕೆ ಹೋಗ್ಯನ್ರಿ. ನಾ ಇಷ್ಟು ಮಳೆ ಆಗೈತಿ, ಹಿಂಗಾಗೈತಿ, ಲುಕ್ಸಾನ್ ಆಗೈತಿ, ಆಗೋಂಥ ಪರಿಸ್ಥಿತಿ ಐತಿದ್ರಿ. ಆದರೆ ಈ ಸಲ ಮಳೆ ಆದ್ರೆ ಮುಂದಿನ ಸಲ ನನಗೆ ಕೊಡ್ತಾಳೆ ಅನ್ನೋದು ನನಗೆ ಭಾಳ ಆಸೆ. ಅಂತ 3 ತಿಂಗಳು 4 ತಿಂಗಳದ್ದು 8 ದಿವಸದ ಬೆಳೆ ಮಾಡ್ತೇವ್ರಿ, 15 ದಿವಸದ ಬೆಳೆ ಮಾಡ್ತೇವ್ರಿ, 40 ದಿವಸ ಬೆಳೆ ಮಾಡ್ತೇವ್ರಿ. ಮತ್ತು ಇದಕ್ಕೆ ನಾವು ನಾವು ಸಲಹೆ ತೊಗೋಬೇಕಾರೆ ಯಾರು ಬರೋದ್ರು ಅಂದಿರಲ್ಲ ಅವ್ರ ತಕ್ಕ ಹೋದಿನ್ರಿ. ಮತ್ತು ನನಗೆ ಕೃಷಿ ಮಾಡೋಕೆ ಇದು 1 ಎಕರೆದಾಗ ಏನು ಮಾಡ್ತೀಪ್ಪ ತಂದ್ರನ್ನ ನಮ್ಮ ಶ್ರೀಪಾದ ಸರ್ ಇದ್ದರು, ಆನಂತರ ನಮ್ಮ ಚಂದ್ರಶೇಖರ್ ಸರ್ ಇದ್ದರು, ಈಗಾಗಲೇ ಅದಾರ ರೀ, ಅವ್ರು ಹೆಡ್ ಆಗ್ಯಾದ್ರು. ಖರೆ ಅಂದ್ರೂ ಈಗ ಅಲ್ಲಿ ಬಾ ರಾಮಣ್ಣ, ಇಲ್ಲಿ ಬಾ ಅಂತಾರೆ. 1 ಎಕರೆದಾಗ ಮಾಡಿದಾಗ ಎಲ್ಲೆಲ್ಲೋ ಮುಂದಿನ ತೊಂಬಂದು ನಮ್ಮ ಹೊಲಕ್ಕೆ ನೋಡಕ್ಕೆ ಕಳಿಸ್ತಾರೆ ಯಾರು ಅಂದ್ರೆ. ನಾವು ಆದ್ರೂ ನೇರವಾಗಿ ರೀ ಅವ್ರ ಹೊಲದಾಗ ಬಂದಂಥವ್ರಿಗೆ ನೀವು ಹಿಂಗೆ ಮಾಡಿರಿ, ನೀವು ಹಿಂಗೆ ಮಾಡಿರಿ. ಮೊದಲು ನಾವು ಒಬ್ಬ ಹೂ ಬೆಳಿತೀನಿ ರೀ, ಈಗ ನಮ್ಮ ಊರಾಗೆ 10 ಮಂದಿ ಹೂ ಮಾಲಿ ಮಾಡ್ತಾರೋ, 10 ಮಂದಿ ಬೆಳಿತಾರು. ಆನಂತರ ನಬಾರ್ಡ್ ಪ್ರಾಜೆಕ್ಟ್ ಬಂತು, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, 12 ಜೇನುಪೆಟ್ಟಿ ಅದಾವ್ರಿ ನನ್ನ ಹೊಲದಾಗೆ. 12 ಜೇನುಪೆಟ್ಟಿ ಅದಾವ ಅಂದ್ರೆ ಹೊನ್ನಾಪುರಕ್ಕೆ ಏನೇ ಕೆಲಸ ಬಂದರೂ ಅಗ್ರಿ ಅವ್ರ ಆತು, ಆನಂತರ ಅರಸಿಕೆ ಅವ್ರು ಆತು ರೀ ನಮ್ಮ ದಾಡದಾರ. ಹೊನ್ನಾಪುರ ಕೊಡ್ರಪ್ಪ, ಒಳ್ಳೆ ರೈತರದಾರು. ಅವ್ರು ಏನು ಕೊಟ್ಟಿರ್ತಾರೋ ನನಗಂತ ಏನು ಮಾಡ್ಕೋದಿಲ್ರಿ, ನನಗೆ ಕೊಡಂತ ಭಗವಂತ ಭಾಳಷ್ಟ ಕೊಡತಾನ್ರಿ. ನನಗೆ ಯಾವ್ದು ಬೇಕಾಗಿತ್ರಿ, ನಾ ದುಡಿತಾನೋ ನಾ ತಿನ್ಬೇಕು ಇಂಥ ವಿಚಾರದಾಗ ನಾ ಇದ್ದೇನೆ ರೀ. ನನ್ನ ಊರಿಗೆ ಮಾತ್ರ ಒಂದು ಸುಮಾರು 160 ಪೆಟ್ಟಿಗೆ ಜೇನು ಪೆಟ್ಟಿಗೆ ತರಿಸ್ತೇನೆ ರೀ. ಅದು ಖಾದಿ ಉದ್ಯಮಗಾರ, ಅವರಿಂದ ಬಂದವ್ರಿ. ಒಂದು ಮನುಷ್ಯಾಗ 10 ಪೆಟ್ಟಿಗೆ ಕೊಟ್ಟಾರ, ಅಂಥವ್ರಿಗೆ 18 ಜನಕ್ಕೆ ಟ್ರೈನಿಂಗ್ ಕೊಟ್ಟಾರು. ಆದರೆ ನಾವು ಈಗ ಸಾವ ಕೃಷಿ ಒಳಗೆ ಮಾಡ್ಬೇಕಾರೆ ಯಾವ ಮಾಡ್ಬೇಕು, ಬ್ರಹ್ಮಾಸ್ತ್ರ, ನೇಮಾಸ್ತ್ರ, ಜೀವಾಮೃತ ಇಂಥವೆಲ್ಲ ನಮ್ಮ ಚಂದ್ರಶೇಖರ್ ಸರ್ ಕಲಿಸಿರೋರು. ಇವ್ರು ಹಿಂಗೆ ಮಾಡ್ರಿ, ಇದನ್ನ ಹಿಂಗೆ ಮಾಡ್ರಿ, ಹೊಸ ಹೊಸ ತಳಿಗಳನ್ನು ಸೈಂಟಿಸ್ಟ್ಗಳು ಹುಡುಕ್ತಾರೆ. ಅಂದ್ರೆ ನಾವು ಮಾಡ್ತೇವಂತ ನಮ್ಗೆ ಹುಡುಕ್ತಾರೆ, ಅದರಿಂದ ನಮ್ಗೆ ಲಾಭ ಐತ್ರಿ. ಒಂದು ಪಪ್ಪಳ್ ಗಿಡ ರೀ ಒಂದು 100 ಕಾಯಿ ಹಾಕೈತಿ ಅಂತ. ಒಂದು 20 ರೂಪಾಯಿಗೆ ಒಂದು ಕಾಯಿ ಮಾರ್ರೆ ನನಗೆ 2000 ಒಂದೊಂದು ಪಪ್ಪಳ್ಳಿ ತೈವಾನ್ ಅಂತೇಳಿ ಅವ್ರ ತಗ ತಂದಿರ್ತಾನು. 20 ರೂಪಾಯಿ 10 ರೂಪಾಯಿ ಮಾರು ನನಗೆ ಒಂದು ಲಾಭ ಐತ್ರಿ. ಅವು 8 ಪೂಟಿ ಪೂಟಿನ ಪೂಟಿ 8 ಪೂಟಿ ಇಟ್ಟೇನು, ಒಂದು 50 ಗಿಡ ಹಚ್ಚಿನ್ರಿ ಸರ್.
0: ರಮಣ್ಣ, ಈಗ ನಮ್ಮ ರೈತ ಬಾಂಧವರು

0: ಸವಾಲ್ ಅಂದ್ರೆ ಈ ಮಣ್ಣಿನ ಗುಣಮಟ್ಟ ಕಾಯ್ಕೊಳ್ಳೋದು. ಇವತ್ತೇನಾಗಿದೆ, ಅವರು ಮಣ್ಣನ್ನು ಏಕ ಬೆಳೆ ಬೆಳೆದು ಬೆಳೆದು ಸವಳು ಜವಳು ಆಗಲಿಕ್ಕೆ ಹತ್ತಿರ ಆದವು. ಅಂದರೆ ಗೊಬ್ಬರ ಹಾಕ್ಲಿಕ್ಕೆ ಅಂದರೆ ಪೀಕ ಬರೋದಿಲ್ಲ,
1: ಬರ್ದು ಬರ್ದು.
0: ಆಮೇಲೆ ಅವರು ಸಾವಯವ ಅಂತೂ ಈಗ ಎಷ್ಟೋ ಕಡೆ ಏನು ಮಾಡ್ಯಾರ, ಈ ದನ ಸಾಕೋದು ಬಿಟ್ಬಿಟ್ಟಾರೆ
1: ಬಿಟ್ಟಾರೆ ಬಿಟ್ಟಾರೆ.
0: ಹೀಗಾಗಿ ಏನಾಗಿದೆ, ಅವರಿಗೆ ಸರ್ಕಾರಿ ಗೊಬ್ಬರದ ಮೇಲೆನ ಅವಲಂಬನೆ ಆಗ್ಯಾರ. ಸಾಕಷ್ಟು ದುಡ್ಡು ಇರ್ತದೆ, ಹಾಕ್ತಾರೆ. ಮತ್ತು ಅಡ್ಡ ಮಳೆ ಬಂತು, ಅದು ಬಂತು, ಇದು ಬಂತು ಅಂತ ಹೇಳಿ ಆಮೇಲೆ ಆ ಭೂಮಿಯೊಳಗೆ ಸತ್ವಿಲ್ಲಲ್ಲ, ಹೀಗಾಗಿ ಸೂಕ್ಷ್ಮದ ಸೂಕ್ಷ್ಮಜೀವಿಗಳಿಲ್ಲ, ಮತ್ತು ಸರಿಯಾಗಿ ಹಿಡ್ಕೊಳ್ಳೋದಿಲ್ಲ. ಮತ್ತು ನಾವು ಅಂದ್ಕೊಳ್ಳೋದು ಒಂದು, ಆಗೋದು ಒಂದು, ಹಿಂಗಾಗ್ಬಿಟ್ಟದು. ಈಗ ನೀವು ಮಣ್ಣಿನ ಹದ, ನಿಮ್ಮ ಭೂಮಿಯ ಮಣ್ಣು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ನೀವು ಅದನ್ನು ಅಷ್ಟು ಸಜೀವವಾಗಿ ಇಟ್ಟಿರಿ. ಈಗ ಎರೆಹುಳು ಬಗ್ಗೆ ಹೇಳಿದ್ರಿ ನೀವು, ಈ ಮಣ್ಣನ್ನು ಆ ಒಂದು ಜೀವಂತಿಕೆ ತರಲಿಕ್ಕೆ ನೀವು ಏನೇನು ಮಾಡಿದ್ರಿ?
1: ಸರ, ಮೊದಲು ಪ್ರಥಮದೊಳಗೆ ಪಟ್ಟಣ ಸೇತಿ ಅಂತ ಒಬ್ಬರು ಇದ್ದರು, ಸಾವ ಕೃಷಿ ಒಳಗೆ ಗದಗ ಕಲಿಬೇಕಂತ ಸಾವ ಕೃಷಿ ಒಳಗೆ ಆತ್ಮಾದಾರ ಒಂದು ಟ್ರೈನಿಂಗ್ ಕೊಟ್ಟಿರಿ ನಂಗೆ, ಗದಿಗೆ ಕಳಿಸ್ರಿ ನನಗೆ. ಅಲ್ಲಿ ಎಚ್ ಕೆ ಪಾಟೀಲ್ ಅವ್ರದ್ದು ಸಾವ ಕೃಷಿನ ಮಾಡ್ಬೇಕು ಅನ್ನೋದ ಒಂದು ಟ್ರೈನಿಂಗ್ಗಳನ್ನು ಆನಂತರ ಮಹಾರಾಷ್ಟ್ರ ಕಳಿಸಿರು, ಎಲ್ಲೆಲ್ಲೂ ಕಳಿಸ್ರಿ, ನಮ್ಗೆ ಆತ್ಮದಿಂದ ಭಾಳಷ್ಟು ಕೆಲಸ ಮಾಡ್ಸಾರ ರೀ. ಅವು ಎಲ್ಲೆಲ್ಲಿ ಏನೇನು ನೋಡ್ಕೊಂಬಂದಿದ್ದೀನಿ ಸರ್, ಭೂಮಿ ಮಣ್ಣನ್ನು ನಾವು 10 ವರ್ಷ ಬೆಳೆಸಿದ್ದನ್ನು 10 ನಿಮಿಷನಾಗ ಹೋಗೈತ್ರಿ. 10 ವರ್ಷ ಬೆಳೆಸಿದ್ದು 10 ನಿಮಿಷನಾಗ ಹೋಗಂಥ ಪವರ್ಸ್ ಐತ್ರಿ ಭೂಮಿಯಾಗ. 10 ವರ್ಷ ನಾವು ಭೂಮಿ ಫಲವತ್ತು ಮಾಡಿದ್ರು ಒಂದು 10 ನಿಮಿಷನಾಗ ಹೋಗೈತ್ರಿ, ಹಂಗೈತ್ರಿ. ಅದಕ್ಕಾಗಿ ಮೊದಲೊಂದು ಪಟ್ಟಣ ಸಿಟಿ ಅಂತಾರೆ, ಬರೀ 1200 ರೂಪಾಯಿ ಆಗೈತ್ರಿ ಒಂದು ಎರೆಹುಳು ತೊಟ್ಟಿ. ಈಗಾಗಲೇ 18 ತೊಟ್ಟಿ ಅದಾವ್ರಿ
0: ನಿಮ್ಮ ಹೊಲದಾಗ?
1: ಹಾಂ, ಅದನ್ನ ನಮ್ಮ ಹೊಲದಾಗ ಕಸವನ್ನು ರಸ ಮಾಡುವಂಥದ್ದಾಗದ್ರಿ.
0: ಹೆಂಗೆ ಮಾಡ್ತೀರನ್ನ?
1: ಈಗ ನಾವು ಏನು ಕಸ ಪ್ಯಾರಲು ತಪ್ಪಲ ಹೋದ ಹತ್ರಾಗ ಹೋಗಿತ್ತವ್ರಿ, ಚೆಂಡು ಹೂದ ಹತ್ರಾಗ ಹೋಗಿತ್ತು, ಅತ್ರ ಹಿರಿ ಬಳಿದು ಹತ್ರಾಗ ಹೋಗಿತ್ತು, ಇವನ್ನೆಲ್ಲ ಹೋದ ಹತ್ರ ಹೋಗದ ಅದರ ಮಳೆ ಹುಳ ಬಿಟ್ಟರು ಮುಗಿದು ಹೋತ್ರಿ ನಾವು ಎರೆಹುಳ. ಆನಂತರ ನಮ್ಮ ಹೊಲದಾಗ ಈಗ ಬೇಕಾದಲ್ಲಿ ನೋಡ್ಬೋದು ರೀ, ಮೊದಲ ಎಲ್ಲರ ಹೊಲದಾಗ ಏನಿತ್ತು ರೀ, ಮಳೆ ಹುಳ ರೀ ಒಂದು ಹೋಲ್ ಹೊಡಿತೈತೆ ರೀ. ಹೋಲ್ ಹೊಡೆದಾಗ ಈಗ ಗಳ್ಯಾಚಕ ಗೊಬ್ಬರ ಹಾಕಿದಾಗ ಸತ್ತು ಹೋಗ್ಬಿಟ್ಟಿದ್ರಿ. ಈಗ ಅವು ಸತ್ತು ಹೋಗ್ಯಾವ್ರಿ, ಅದರಿಂದ ಭೂಮಿ ನೀರು ಹಿಡಿತೈತೆ ರೀ, ಭೂಮಿ ನೀರು ಹಿಡಿತಿತ್ತು, ಚೆನ್ನಾಗಿ ಬೆಳೆ ಬರ್ತೈತೆ ರೀ.
0: ಹೌದು,
1: ಈಗ ಫಲವತ್ತಾರು ಏನು ಮಾಡ್ತಾರೆ, ಕಳ್ಳಾಚೆ ಕೊಡದು ನೀವು ಅಥವಾ ಈ ಸರ್ಕಾರ ಗೊಬ್ಬರದಿಂದ ಆ ಭೂಮಿ ಒಳಗೆ ಆ ಹುಳ ಅನ್ನೋದು ಹೋಗ್ಬಿಟ್ಟೈತಿ, ಎರೆಹುಳ ಅನ್ನೋದು ಹೋಗ್ಬಿಟ್ಟೈತಿ ರೀ. ಈಗ ನಮ್ಮಲ್ಲಿ ಎಲ್ಲಿ ಬೇಕಲ್ಲಿ ಒಂದು ಸ್ವಲ್ಪ ಹೋಲ್ ಹೊಡೆದ್ರೆ ಸಾಕು, ಅಷ್ಟು ಎರೆಹುಳ ಹೊಂಟೈತಿ ನಮ್ಮಲ್ಲಿ. ಒಂದು ಗುದ್ದಿ ಹೋಲ್ ಹೊಡೆದ್ರೆ ಒಂದು ಎರೆಹುಳ ಕೊಲ್ಲಬೇಕ್ರಿ ನಾವು, ಅದನ್ನು ವಿಚಾರವಾಗಿ ಮಾಡ್ಬೇಕ್ರಿ ನಾವು. ಹಂಗೆ ಅಷ್ಟು ಮಾಡಿ ಇಟ್ಟೇನ್ರಿ ಅಂದ್ರೆ ಈಗ ನಮ್ಮ ಹೊಲ ಅಂದ್ರೆ ಗೊಬ್ಬರ ಮಾರ್ತಾನೆ, ಹುಳ ಮಾರೋದಲ್ಲ, ಯಾಕಂದ್ರೆ ಹುಳ ನನ್ನ ಹೊಲದಾಗ ಇರ್ಬೇಕ್ರಿ.
0: ಹೌದು,
1: ಈ ಟೈಪ್ ಮಾಡಿ ಇಟ್ಟೇನ್ರಿ. ಎಲ್ಲ ಹೊಲ ತುಂಬನ್ನ ಮೊದಲು ಫಲವತ್ತು ಮಾಡಕ್ ಅದರಿ, ಅದು ಸುಮಾರು 2 ಫೂಟ್ದಿಂದ ಮ್ಯಾಲ ಮಣ್ಣು ತಕೊಂಬರ್ತೈತಿ ಎರೆಹುಳ, 2 ಫೂಟ್ದಿಂದ ತೆಳಗಿನ ಮಣ್ಣು ತಗೊಂಬರ್ತೈತಿ, ಮಣ್ಣು ತಗೊಂಬಂದು ಮ್ಯಾಲೆ ಎತ್ ಬಿಡ್ತೈತಿ.
0: ಹೌದು, ಅಂದ್ರೆ ಕೆಳಗಿನ ಮಣ್ಣು ಫಲವತ್ತಾದ ಮಣ್ಣು ಮ್ಯಾಲ ಬರ್ತದೆ,
1: ಮ್ಯಾಲ ಬರ್ತೈತಿ,
0: ಅದಕ್ಕೆ ಬಿಸಿಲು ಬಿಡ್ತೈತಿ,
1: ಬಿಸಿಲು ಬಿಡ್ತೈತಿ, ಭೂಮಿ ಹೂಲಾಗಿರ್ತೈತ್ರಿ, ಭೂಮಿ ಮೆದುವಾಗಿ ಇದ್ದೈತ್ರಿ.
0: ಏನ್ ಬೆಳೆದ್ರು ತಾನೇ ಬೆಳಿತೈತಿ,
1: ಏನ್ ಬೆಳೆದ್ರು ಬೆಳಿತೈತಿ, ಅಂದ್ರೆ ಎರೆಹುಳು ಗೊಬ್ಬರ ಹಾಕ್ತವ್ರಿ. ಆನಂತರ ಎರೆಹುಳು ಗೊಬ್ಬರ ಜಿಪ್ಸಮ್ ಇವನ್ನ ಬಿಟ್ಟರೆ ಮತ್ತೊಂದು ಏನು ಹಾಕೋದಿಲ್ಲ ರೀ, ಯಾವ ಔಷಧಗಳನ್ನು ಹೊಡಿದಿಲ್ಲ, ಏನಿಲ್ಲ. ಅದರಿಂದ ನಮಗೆ ಖರ್ಚು ಕಡಿಮೆ ಆಕೈತಿ, ಯಾಕಂದ್ರೆ ಮನ್ಯಾಗ ದುಡಿಯೋಂಥ ಮಕ್ಳು ಅದಾರ್ರಿ, ಮತ್ತು ನಮಗೆ ಹೊರಗಿನ ತರುವಂಥದ್ದು ಏನಿಲ್ಲ ರೀ. ನಾವು ಕೊಂಡ ತಂದರೆ ಬೆಲ್ಲ ತರಬೇಕು, ಇಂಥವು ನಾವು ಏನು ರೀ ಮೆಣಸಿನಕಾಯಿ ಹೊಲದಾಗ ಬೆಳಿತೈತಿ, ಮೆಣಸಿನಕಾಯಿ ಕಸಾಯ ಮಾಡೋಕೆ ಹೊತ್ತರಾಗ ಇರ್ತೈತಿ ರೀ. ಆನಂತರ ಸೋಲಾರ್, ಈಗ ಯಾವುದೋ ಹುಳ ಬರ್ಬೇಕಂದ್ರೆ ಸೋಲಾರ್ ಲೈಟ್ ಮಾಡ್ಕೊಂಡಿವ್ರು ನಾವು, ಬರೀ 200 ರೂಪಾಯಿ ಬಲ್ಲದಿಂದ ಸೋಲಾರ್ ಲೈಟ್ ಮಾಡ್ತಾನೆ
0: ರೀ. ಅದ್ರ ಆಕರ್ಷಣೆ ಮಾಡ್ತಾವೆ
1: ಅದನ್ನು, ಸೋಲಾರ್ ಅಂದರೆ ಹೊತ್ತು ಮುಂಚೆ ನಾವು ಅದನ್ನು
0: ಹಾಕಿದ್ರೆ
1: ತರಕಾರಿ ಬೆಳೆಯೋದು. ಈಗ ನಾವು ಒಬ್ಬನೇ ಹೆಚ್ಚಿನ ಅಂದ್ರೆ ರೀ, 60 ಮುಂದೆ ಚಾರ್ಜರ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಮುನಿಗೆ ಒಂದು 5-6 ಕಡೆ ಕಟ್ಬಿಡೋದು, ಒಂದು ಬುಟ್ಟಿ ಇಟ್ಬಿಡ್ತು ಸರ್. ಅದ್ರ ಅದ್ರಾಗ ಏನು ತತ್ತಿಟ್ಟು ಅಂತ ಹೋಗುವಂಥ ಹುಳುಗಳಿರ್ತೈತ ಅದ್ರೊಳಗೆ ಬೀಳ್ತೈತಿ ಅದು.
0: ಹೌದು,
1: ಅದೇ ನೀರಾಗ ಬಿದ್ದು ಆ ತತ್ತಿ ಇಡುವಂಥ ಶಕ್ತಿ ಕಡಿಮೆ ಆಗ್ತೈತಿ, ಅದಕ್ಕೆ ರೋಗ ಬರೋದು, ಹುಳ ಹುಟ್ಟೋದು ಕಡಿಮೆ ಆಗಿರ್ತದೆ.
0: ಆ ಹುಳವನ್ನು ಆಕರ್ಷಣೆ ಮಾಡೋ ದೀಪ ಇರೋದ್ರಿಂದ,
1: ದೀಪ ಇರೋದ್ರಿಂದ
0: ಹುಳ ದೀಪ ಸುತ್ತಮುತ್ತ
1: ದೀಪ ಸುತ್ತ ಬೀಳ್ತೈತಿ, ಅದಕ್ಕೆ ಬೆಳಕಿಗೆ ತಳಗ ಬೀಳ್ತೈತಿ, ಬಿಟ್ಟಾಗಿ ಬೀಳ್ತೈತಿ ನೀರಾಗ.
0: ಹೌದು.
1: ಆ ಅಂಥವುಗಳನ್ನು ವಿಜ್ಞಾನಿಗಳು ಒಂದು ಸ್ವಲ್ಪ ಕೊಟ್ಟಾಳದಾಗ ಅವು ನಮ್ಮಲ್ಲಿ ನಾವು ಒಂದೊಂದು ಪೂರೈ ಮಾಡ್ಕೊಂಡು, ಈಗ ಒಂದು ಸೋಲಾರ್ ತೊಗೊಬೇಕಂದ್ರೆ 20-22 ಸಾವಿರ ರೂಪಾಯಿ ಬೇಕು ಸರ್. ಮತ್ತು 200 ಅಂದ್ರೆ 8 ಬಲ್ ತಂದ್ರೆ ಸಾಕು ರೀ, 1,000 ರೂಪಾಯಿದಾಗ ಮುಗಿತು. ಇಂಥ ಕಾರ್ಯಕ್ರಮಗಳನ್ನು ಅದಕ್ಕಾಗಿ ಖರ್ಚು ರೈತರಿಗೆ ಹತ್ತು ಕಡಿಮೆ ಬರತೈತ್ರಿ, ಗೊಬ್ಬರ ನಮ್ಮದೈತ್ರಿ, ಆನಂತರ ಔಷಧ ನಾವು ತಯಾರು ಮಾಡ್ಕೋತೀವಿ, ಎಲ್ಲ ಇರೋದ್ರ ನಮ್ಮ ತಕ್ಕ ಐತ್ರಿ. ಮತ್ತು ಖರ್ಚು ಬರೋದಿನ ಏನ ಕಳೆದ ಖರ್ಚು ಒಂದರಿ, ನಾವೇನು ಮಾಡ್ಬೇಕು ಕಳೆ ಒಂದ ತೆಗಿಬೇಕು. ಇಂಥ ಖರ್ಚುಗಳನ್ನು ಕಳೆ ತೆಗಿಯಾಕು ಇಲ್ಲಿ ಬೆಳೆ ಇರ್ತೈತಿ, ಇಲ್ಲಿ ಬೆಳೆ ಇರ್ತೈತಿ, ಇಲ್ಲಿ ಬೆಳೆ ಇರ್ತೈತಿ, ಒಟ್ಟ ಒಂದು ಸ್ಕೇರ್ ಫುಟ್ ಮೇಲೆ ಇದ್ದಂಗೆ ಬೆಳೆ ಐತ್ರಿ ಈಗ. ಹಾಂ, ಎಲ್ಲಿ ಕಾಲಿಟ್ರು ಹುಷಾರು ಇಡ್ಬೇಕ್ರಿ, ಒಂದೇ ಲೈನ್ದಾಗ ಹೋಗ್ಬೇಕು. ಹಾಂ,
0: ರಮಣ್ಣ ನಂದನಮಾಡಿಯವರು, ನೀವು ಕೃಷಿ ಭೂಮಿಯೊಳಗೆ ನೆಲೆದಾಡ್ತಾ ಇದ್ದೀರಿ, ಖುಷಿ ಆಯ್ತು. ಆಮೇಲೆ ರಮಣ್ಣ, ಈಗ ನೀರಿಂದ ಹೆಂಗೆ ಮಾಡ್ತೀರಿ, ಯಾಕಂದ್ರೆ ಈಗ ಮಳೆ ಭಾಳ ಆಯ್ತು, ಒಂದೊಂದು ಸರಿ ಮಳೆನೂ ಬರೋದಿಲ್ಲ, ನೀರಿನ ನಿರ್ವಹಣೆ ಮಾಡ್ಬೇಕಲ್ಲ. ನಾ ಹಿಂದೆ ಸೋಮನಳ್ಳಿ ಸಸಿ ಒಬ್ರು ನನಗೆ ಗೊತ್ತು, ಅವ್ರನ್ನ ಹೊಲಕ್ಕೆ ನಿಮ್ಮಂಗನ ಅವರು ಸಮಗ್ರ ಕೃಷಿ ಮಾಡ್ತಾರೆ, ಅವರು ಕೃಷಿ ಹೊಂಡ ಮಾಡ್ಕೊಂಡಾರ, ಅಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡ್ತಾರೆ. ಆಮೇಲೆ ಈಗ ವೇಸ್ಟ್ ಇರ್ತೈತಲ್ಲ ಹೊಲದೊಂದು, ಅದನ್ನೆಲ್ಲ ಹೊಂಡಕ್ಕೆ ಹಾಕ್ತಾರೆ, ಅದನ್ನು ಮೀನು ತಿಂತಾವು, ಮೀನದ ವೇಸ್ಟ್ ಇರ್ತೈತಲ್ಲ ಅದು ಮತ್ತೆ ಹೊಳ್ಳಿ ಗೊಬ್ಬರ ಆಗಿ ಹೊಲಕ್ಕೆ ಬರ್ತೈತಿ.
1: ಸರ್, ನಾನು ಮಾಡಿದ್ದೀನಿ
0: ಅವರು. ಹಾಂ, ಅಂದರೆ ನೀರಿನ ನಿರ್ವಹಣೆಗೆ ಕೃಷಿ ಹೊಂಡ ಬೇಕಾ, ಹೆಂಗೆ ನೀವೇನು ಮಾಡಿದ್ರಿ?
1: ನಾವೊಂದು ಮಾಡಿದ್ದು ಸರ್, ಕೃಷಿ ಹೊಂಡ ಆಯ್ತು ರೀ, ಮೀನು ಸಾಕಾಣಿಕೆ ನಿಂತಂದ್ರಿ. ಈಗ ಅಲ್ಲಿ ನಮ್ಮಲ್ಲಿ ಬಾಜುಕೊಬ್ರು ಕಬ್ಬು ಕಡ್ಯಾಕ ಬಂದ್ರಿ, ಕಬ್ಬು ಕಡ್ಯಾಕ ಬಂದು ಮಕ್ಳಿಗೆ ಅನಾಹುತ ಆಗಕೈತ್ರಿ. ಅದು ಅನಾಥನ ಈ ಕೃಷಿ ಹೊಂಡ ತಕ್ಕೊಂದೇನು ರೀ, ಈ ಮಳೆಗಾಲಕ್ಕೆ ಏನು ಮಾಡ್ತೇನೆ ರೀ, ಮಳೆಗಾಲಕ್ಕೆ ಬಿಡ್ತೇನೆ ರೀ, ಬ್ಯಾಸಿಗೆ ಒಂದು ಗಿಡದ ಬುಡ್ಕ ಮಾಡ್ಕೊಂದೇನೆ ರೀ, ನನ್ನ ಅಂಡ್ರದಾಗ ಒಂದು ಕೃಷಿ ಹೊಂಡ ಮಾಡ್ಕೊಂಡು ಒಂದು ಮಾಡ್ಕೊಂದೇನ್ರಿ ಅಂಡ್ರದಾಗ. ಈಗ ಬ್ಯಾಸಿಗೆಲ್ಲ ಏನು ಮಾಡ್ತೇನೆ ರೀ, ಮಳೆಗಾಲ ಅಲ್ಲ ಅದ್ರಾಗ ಹೋದ ಕಸ ಹೋಗಿತ್ತೇನ್ರಿ, ಅದ್ರ ಓದ್ ಕಸ ಹೋಗಿತ್ತನು.

0: ಸರ್ ಬ್ಯಾಸಿಗೆ ಅದನ್ನು ತಕೊಂಡ್ಬಿಡ್ತೇನೆ ರೀ, ತಕ್ಕೊಂಡು ತಡಪತಿ ಹಾಕೋತೇನೆ ರೀ.
1: ಹ್ಞೂ.
0: ಅಂದರೆ ಈ ರಾತ್ರಿ ಟೈಮ್ದಾಗ ಕರೆಂಟ್ ಕೊಡ್ತಾರೆ ಸರ್.
1: ಹೌದು.
0: ಕರೆಂಟ್ ಕೊಟ್ಟಾಗ ಏನೋ ಹುಳ ಬಿಟ್ಟು ಅದನ್ನೇನು ಮಾಡೋದಿಲ್ಲ. ಆನಂತರ ಅದನ್ನು ಏನು ಮಾಡ್ತಾನು, ಆ ನೀರು ಅದಕ್ಕೆ ಡ್ರಿಪ್ ಮಾಡ್ಕೋತಾನೆ ರೀ. ಡ್ರಿಪ್ ಮಾಡ್ಕೊಂಡು ಬ್ಯಾಸಿಗೆ ಟೈಮ್ ಹಾಸ್ಕೋತಾನೆ. ಮೀನು ಸಾಕಾಣಿ ಮೀನು ಹಿಡಿಯಕ್ಕೆ ಹೋಗಿ ಬಿದ್ದರಿ.
1: ಹಾಂ
0: ಹಾಂ. ಹೀಗಾಗಿ ಅದನ್ನು ತೆಗ್ದಾನೆ ರೀ. ಈಗ ನೀರು ಸಂಗ್ರಹಣೆ ಮಾಡ್ಕೊಳಕ್ಕೊಂದು ಐತ್ರಿ ನನಗೆ. ಆನಂತರ ಒಂದು ಟಗಿಗಳು ಕಡ್ಕೊಂಡು ಇನ್ನೂ ಬ್ಯಾಸಿಗೆ ಅದನ್ನು ತಡಪತಿ ಹಾಕೋತಾನೆ ರೀ. ಆನಂತರ ಎಲ್ಲ ಡ್ರಿಪ್ ಲೈನ್ ರೀ.
1: ಬೋರ್ ಐತೇನು ನಿಮ್ದು?
0: ಬೋರ್ ಐತ್ರಿ, ಬೋರ್ಗಲ್ ಐತ್ರಿ.
1: ಎಷ್ಟು ಬರ್ತದೆ ನೀರು?
0: ಒಂದು 2 ಇಂಚ್ ಬರ್ತೈತೆ ಸರ್.
1: 2 ಇಂಚ್ ನೀರು?
0: ಹಾಂ, 2 ಇಂಚ್.
1: ಹಾಂ,
0: 2 ಇಂಚ್ ಐತೆ ರೀ.
1: ಹ್ಞೂ.
0: ಎಲ್ಲ ಡ್ರಿಪ್ ಲೈನ್ ಸಿಗ್ತೀನಿ ರೀ.
1: ಈಗ ರಮಣ್ಣ,
0: ಹ್ಞೂ,
1: ನೀವಿಷ್ಟು ಯಶಸ್ವಿಯಾಗಿ ಕೃಷಿ ಮಾಡೀರಿ, ಮೊದಲಿಂದ ಕತೆ ತೊಗೊಂಬರೋಣ. ಯಾಕಂದ್ರೆ ನಿಮ್ಮ ಅಪ್ಪಾಜಿ ಕಾಲದಾಗಿಂದ, ಯಾಕಂದ್ರೆ ನೀವೆಲ್ಲ ನೌಕರಿ ಮಾಡೋರು ಮೊದಲು, ಹೌದಿಲ್ಲ?
0: ನಾವು
1: ಅಪ್ಪಾಜಿ
0: ಕೃಷಿ
1: ಮಾಡ್ಬೇಕಾರ, ಹಾಂ, ಪಂಚಾಯತ್ ಒಳಗೆ ಕೆಲಸ ಮಾಡ್ತಿದ್ರಿ. ಅವಾಗ ನಿಮ್ಮ ಭೂಮಿ ಹೆಂಗಿತ್ತು? ಆಮೇಲೆ ನೀವು ಬರ್ಬೇಕಾರ ಏನೇನು ಸವಾಲು ಬಂದವು? ಹೆಂಗೆ ಈ ಕೃಷಿ ಭೂಮಿಯನ್ನು ಈ ರೀತಿ ನೀವು ಯಶಸ್ವಿ ಭೂಮಿಯನ್ನಾಗಿ ಮಾಡಲಿಕ್ಕೆ ನಿಮ್ಗೆ ಹೆಂಗೆ ಸಾಧ್ಯ ಆಯ್ತು? ಅದು ಒಂದು ಕತೆ ಹೇಳ್ರಲ್ಲ.
0: ಹಾಂ ಸರ, 2002 ನಮ್ಮ ತಂದೆ ಅವ್ರು ತೀರ್ಕೊಂಡ್ರಿ.
1: ಹ್ಞೂ.
0: ಆದಾಗ ನಾ ಪಂಚಾಯತ್ ಒಳಗೆ ಅವು ಕೆಲಸಗಳನ್ನು ಮಾಡ್ತೀನಿ ರೀ. ಆ ಪಗಾರಕ್ಕಾಗಿ ನಾನು ಹಂಗೆ ಮಾಡ್ಕೋತಿರ್ತೀನಿ. 2002 ತಂದೆಯವ್ರು ತಿರ್ಕೊಂಡಾಗ ತಮ್ಮ ಇನ್ನೂ ಸಾಲಿಗೆ ಹೋಗಿದ್ರಿ. ಆ ವಿಚಾರದಾಗ ಭೂಮಿ ಮಾಡ್ಯಾರ ಯಾರಿಲ್ಲ ರೀ. ತಂದೆಯವ್ರು ಒಂದು ಮಾತು ಮಾತಾಡ್ರಿ, ಕೃಷಿ ಮಾಡಿದರೆ ಒಳ್ಳೆಯದ ಅಂತ, ಕೃಷಿ ಮಾಡ್ಬೇಕು, ಒಳ್ಳೆಯವಾಗಿರ್ಬೇಕು, ಹೆಸರು ಬರುವಂಥದ್ದು ಮಾಡ್ಬೇಕು ಅಂತ ಅಂದಿರಿ ರೀ. ಆನಂತರ ನಮ್ಮ ತಂದೆಯವರು ಅಲ್ಲಿ ನಮ್ಮ ಹಿಡ್ಕಲ್ ಡ್ಯಾಮ್ ರೀ, ಅವ್ರು ಮುಳುಗಡೆ ಪ್ರದೇಶ ಆಗಿ ಬಂದು ಹೊನ್ನಾಪುರ ಇಲ್ಲಿ ಬಂದೇವ್ರು ನಾವು 72ರಾಗ. ಈಗ 50 ವರ್ಷ ಸನೇ ಬತ್ತರಿ. ಅಲ್ಲಿ ನಮ್ಮಲ್ಲಿ ಪ್ಯೂರ್ ಇರ್ತಿರೋದು, ಅಲ್ಲಿ ಪ್ಯೂರ್ ಮಾರೇ ನಮ್ಮನ್ನು ನಮ್ಗೆ ಇದ ಮಾಡ್ತಾರೆ. ನಮ್ಮ ಹೊಲದಾಗ 2 ಎಕರೆ ಪ್ಯೂರ್ ಇತ್ತು ರೀ.
1: ಹ್ಞೂ. ಅಲ್ಲಿ ನೀವು ಸಾಲಿ ಕಲಿತ್ರಿ?
0: ಇಲ್ರಿ, ಅಲ್ಲಿ ನಾವು ಒಂದೇ 6 ವರ್ಷ ಇದ್ದೀರಿ ನಾ.
1: ಅದೇ ಪೇರು ತಿನ್ಕೊಂತ ಪೇರು ಇಳುವರಿಯಿಂದ ನಿಮಗೆ ಸಾಲಿ ಕಲ್ಸಕ್ಕೆ ಆತ ನೀವು ವ್ಯಾಪಾರಿಗೆ?
0: ಹಾಂ ಹಾಂ. ನಮ್ಮ ಪೇರು ಅಲ್ಲಿ ನಾವು ಏನು ನೋಡಿದ್ರು, ನಮ್ಮ ತಂದೆಯವ್ರು ಮಾಡಿದ್ವಿ, ಊರಾಗ ಯಾರು ಮಾಡಿಲ್ಲ ಪೇರು ರೀ.
1: ಹ್ಞೂ.
0: ನಾನೊಬ್ಬನು ಮಾಡಿದ್ದೆ.
1: ಹ್ಞೂ.
0: ನಮ್ಮ ತಂದೆ
1: ನಿಮ್ಗೆ ಅನಿಸ್ತು ನಾನು ಇಲ್ಲಿ ಪೇರು ಮಾಡಿ
0: ಪೇರು ಮಾಡ್ಬೇಕು ಅನ್ನೋದು ಆಸೆ ಒಳಗೆ ನಾವು ಒಂದು ಪೇರು ಮಾಡಿ ಅಂತ ಸರ್. ಯಾಕಂದ್ರೆ ನಮ್ಮ ತಂದೆಯವ್ರು ಹೇಳಿದ ಪ್ರಕಾರ, ಯಾಕಂದ್ರೆ ನಾ ಹೆಸರು ಗಳಿಸ್ಕೋಬೇಕು, ನಮ್ಮ ಯೂನಿವರ್ಸಿಟಿ ಒಳಗೆ ಸರ್ಟಿಫಿಕೇಟ್ ನಮ್ಮದು ಈಗ ನನಗೆ ಕೊಡ್ತಾನೆ ಅಂತೀರಿ. ಪ್ರಶಸ್ತಿ ಬಹುಮಾನ ನಾನು ಹೆಣ್ಮಗಳು ಕೊಡ್ರಿ.
1: ಹ್ಞೂ.
0: ಯಾಕಂದ್ರೆ ನಾ ಮಾಡೋಕ್ಕಿಂತ ಹೆಚ್ಚು ಹೆಣ್ಮಗಳು ಮಾಡ್ತಾಳ್ರಿ. ನಮ್ಮ ಮನೆಯವರು ಅಥವಾ ನಮ್ಮ ಮಕ್ಕಳು ಆತ್ರಿ ಕೆಲಸ. ಯಾವ ಪ್ರಶಸ್ತಿಗಳನ್ನ ನಮ್ಮ ಹೆಣ್ಮಕ್ಳಿಗೆ ಕೊಡಿಸ್ತಾನ್ರಿ, ನನಗೇನು ಕೊಡಬೇಡ್ರಿ. ಯಾಕಂದ್ರೆ ಮಾಡುವಂಥವ್ರ ಕೆಲಸ ಅವ್ರ, ನಾ ಏನು ಮಾಡ್ಬೋದು, ನೀರು ಹಾಸ್ಬೋದು, ಏನು ಮಾಡ್ಬೋದು, ಇದನ್ನು ಕಟಾವು ಮಾಡ್ಬೋದು, ಇದನ್ನು ಮಾಡ್ಬೋದು, ಕಳೆ ತೆಗಿಯವ್ರವ್ರಿ, ಇಂಥ ಕೆಲಸಗಳನ್ನು ಅವರು ಮಾಡ್ತಾರ್ರಿ. ಅದಕ್ಕಾಗಿ ಅವರಿಗೆ ಪ್ರಶಸ್ತಿ, ಯೂನಿವರ್ಸಿಟಿ ಧಾರವಾಡ ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ್ರಿ, ಆ ತಾಲೂಕಾ ಪ್ರಶಸ್ತಿ ಆಗಿದಾವ್ರಿ. ಇಂಥವೆಲ್ಲ ಪ್ರಶಸ್ತಿಗಳು ಹೆಣ್ಮಕ್ಳಿಗೆ ಒಪ್ಪಿಸ್ತೇನೆ ರೀ.
1: ರಮಣ್ಣ, ಈಗ ನೋಡ್ರಿ ಎಷ್ಟು, ಯಾಕಂದ್ರೆ ಇಡೀ ಕುಟುಂಬನ ನೀವು ಅಂದ್ರೆ ನಿರ್ವಹಣೆ ಮಾಡ್ಲಿಕ್ಕೆ ನಿಮ್ಮ ತಮ್ಮ ಕೂಡ ನಿಮ್ಗೆ ಕೂಡ ಬಹಳ ಸಾಮರಸ್ಯವಾಗಿ.
0: ಯಾಕಂದ್ರೆ
1: ಇವತ್ತು ರೈತರನ್ರಿ ಯಾರನ್ರಿ, ಇವತ್ತು ಒಂದು ಸಂಬಂಧಗಳ ಸುಧಾರಣೆ ಅನ್ನೋದು ಭಾಳ ಕಷ್ಟ ಐತಿ. ಇವತ್ತು ಸಾಕಷ್ಟು ಬದಲಾವಣೆ ಆಗೈತಿ, ಒಬ್ರಿಗೊಬ್ರು ಮನಸ್ತಾಪ ಬರ್ತಾವೆ, ಹಿಂಗಾಗಿ ಬೇರೆ ಬೇರೆ ಆಗ್ಬಿಡ್ತಾರೆ. ಹಿಂಗಾಗಿ ಬೇರೆ ಆದಾಗ ಶಕ್ತಿ ಬೇರೆ ಬೇರೆ ಆಗ್ಬಿಡ್ತೈತಿ, ಹಿಂಗಾಗಿ ಅವರು ಶಕ್ತಿ ಕುಂಠಿತ ಆಗ್ತದೆ. ನೀವೇನು ಮಾಡಿರಿ, ಅಣ್ಣ ತಮ್ಮ ಕೂಡಿದಿರಿ,
0: ಅಣ್ಣ ತಮ್ಮ
1: ಎಲ್ಲರೂ ಕೂಡ ನೀವು ಅದರೊಳಗೆ ಬದುಕು ಕಾಣಲಿಕ್ಕೆ.
0: ಹೌದು.
1: ಹಾಂ, ದುಡ್ಡು ಅಷ್ಟೇ ಅಲ್ಲ, ನೀವು ಏನು ಬೇಕಾದ್ರೂ ನಿಮಗೆ ಸಿಗುತ್ತಲ್ಲ ಅಲ್ಲಿ.
0: ಹ್ಞೂ. ಮಕ್ಕಳಾದ್ರೂ ಒಂದೇ ಗುಟ್ಟಿನಾಗ ಅದೇವ್ರಿ, ತಮ್ಮರಾದ್ರೂ ಒಂದೇ ಗುಟ್ಟಿನಾಗ ಅದೇವ್ರಿ. ಯಾವ್ದು ಕೆಲಸ ಮಾಡ್ಬೇಕು ಅನ್ನೋದು ನಾವು ಇದನ್ನು ಮೇವು ಮಾಡಕತ್ರ ಅವರು ಆ ಮಕ್ಕಳು ಅದನ್ನು ಕೆಲಸ ಮಾಡ್ತಾರೆ ರೀ. ಈಗ ಮತ್ತೆ ಈಗಾಗಲೇ ಟೊಮೆಟೊ ಹೆಚ್ಚಾಯ್ತವ್ ರೀ, ಇವತ್ತು ಟೊಮೆಟೊನೋ ಊಟನೂ ಹೊಡೆದಿದ್ರು ಅದಕ್ಕೆ. ಹಂಗಾಗಿ ಒಂದೊಂದು ಕೆಲಸಗಳನ್ನು ಒಬ್ಬೊಬ್ಬರು ನೇಮಾಕಿ ಮಾಡ್ಕೋತೀವಿ. ಈಗ 4 ಮಕ್ಕಳು ಮಾಲಿ ಮಾಡ್ಬೇಕಂದ್ರೆ ಈಗ ತಕ್ಷಣ ರೀ, ಒಬ್ರು ಹೂ ತಂದು ಕೊಡ್ತಾನೆ ರೀ, ಅವ್ನು ಸಾಲಿಗೆ ಹೋಗ್ತಾನೆ ಮಗ ಒಬ್ಬ, ಅವ್ನು ಹೂ ತಂದು ಕೊಟ್ಟ ಹೋಗ್ಬೇಕು ಸಾಲಿಗೆ ರೀ. ಮುಂಜಾನೆ ಎದ್ದು ಅವ್ರು ಬಡ ಬಡ ಬಂದವ್ರನ್ನ 4 ಮಂದಿ ಒಬ್ಬೊಬ್ಬರು ಮಾಲಿ ತೊಗೊಂಡು ಹಿಡಿದ್ರೆ ಅಂದ್ರೆ ಬಡವ ಸುಚ್ಚೆ ಬಿಡ್ತಾರೆ. ಅದಕ್ಕೆಲ್ಲ ಇದ್ಮೇಲೆ ರೆಡಿ ರೀ.
1: ಹಾಂ.
0: ಯಾವುದೇ ಕೆಲಸಗಳನ್ನು ಅವ್ರ ಕಾಲೇಜಿಂದ ಬಂದ್ರಂದ್ರೆ ನಾವು ತರಕಾರಿ ಹರ್ಕೊಂಡ್ ಬಂದು ಮನ್ಯಾಗ ಇಟ್ಟಿರ್ತೀವಿ ರೀ. ಅವ್ರು ಊರ ಹೋಗಿ ಮಾರಿ ಬರ್ತಾರೆ. ಮತ್ತು ನಮ್ಮ ತರಕಾರಿ ಅಂದ್ರೆ ಸಾವು ಕೃಷಿ ತರಕಾರಿ ನಮ್ಮದು ಮಾರಾಟ ಆಗೋರಿಗೆ ಯಾವುದು ಮಾರಾಟ ಆಗೋಲ್ಲ.
1: ಹಂಗ್ರಿ,
0: ಯಾಕಂದ್ರೆ ಊರ ವಾರದಾಗ ಒಂದು ಸಲ 2 ಸಲ ಹೋಗಲಿಲ್ಲ ಅಂದ್ರೆ ಮಂಗಳವಾರ ಸಂತಿ ಒಂದು ಮಾಡ್ತೇವ್ರಿ ಅಂದ್ರೆ ನಡುಕ ಅವ್ರು ಆಯ್ತಾರದ್ದು ಹೋಗಲಿಲ್ಲ ಅಂದ್ರೆ ನೀವು ಯಾಕೆ ಬರಲಿಲ್ಲ, ಏನು ಅಲ್ಲಿ ಹೋಗಿನ ಸ ಕಾಲೇಜ್ ಹೋಗಿ ಆಯ್ತಾರಲ್ಲಿ ಕಾಲೇಜ್ ಹೋಗಿ ಅಂತ ಮಕ್ಕಳನ್ನ ಕೇಳ್ತಾರೆ, ಕ್ವಶನ್ ಹಾಕ್ತಾರೆ. ಅಂದ್ರೆ ನಮ್ಮ ತರಕಾರಿ ಮಂಗಳವಾರ ಇಲ್ಲ ಅಂದ್ರೆ ಒಂದು 5,000 ರೂಪಾಯಿ ಅಲ್ಲಿ ಊರಾಗ ಸಂತಿ ಆಕೈತಿ. ಯಾವುದೋ ಹೀರಿಕಾಯಿ ಆಯ್ತು, ಅರಶಿನ ಪುಡಿ ಆಯ್ತು, ಎಲ್ಲ ಮಾರಾಟ ಮಾಡ್ತೇವೆ ಅಲ್ಲಿ ಜಾಗದ ಮೇಲೆ. ಊರಾಗ ಗುರುವಾರ ಯಾವಾಗ ಸಾಲಿ ಸೂಟಿ ಹಾಕೈತೆ ಅವ್ರ ಮಕ್ಕಳು.
1: ರಮಣ್ಣ ನಂದನವಾಡಿ ಅವರ, ಇವತ್ತು ನಮ್ಮ ರೈತರಿಗೆ ಮತ್ತೊಂದು ಸವಾಲು ಅಂದ್ರೆ ನಾವು ಉದ್ದಿಮೆ ಅಲ್ಲ ಅಂತ ಕೊತ್ತಾರೆ. ಅಂದ್ರೆ ನಾವು ಬೆಳೆಯೋರು, ಇನ್ನೊಬ್ರು ಬಂದು ನಮ್ಗೆ ರೊಕ್ಕ ಕೊಡ ಅಂತಾರೆ, ಯಾರು ಕೊಡ್ತಾರ್ರಿ? ಈಗ ನಮ್ದು ಮಾರಾಟ ಮಾಡೋ ಒಂದು ಕಲೆ, ಅದನ್ನ ನಾವು ರೂಢಿ ಮಾಡ್ಕೊಳ್ಬೇಕು. ಈಗ ನೋಡ್ರಿ ಎಷ್ಟು ಚಂದ ಮಾಡ್ತೀರಿ ನೀವು, ನೀವೇ ಹೋಗಿ ನಿಮ್ಮ ಕುಟುಂಬದವ್ರು ಹೋಗಿ ಮಾರಾಟ ಮಾಡ್ತೀರಿ, ಯಾರು ಮಧ್ಯವರ್ತಿಗಳಿಲ್ಲ. ಇದು ಹೆಂಗೆ ಎಲ್ಲರೂ ಮಾಡೋಕ್ಕಾಗತ್ತೇನು? ಇದು
0: ಮಾಡೋಕ್ಕೆ ಹಾಕ ಸಾಧ್ಯ ಆಕೈತಿ ರೀ. ಅದಕ್ಕೆ ನಾವು ನಮ್ಮ ಶರೀರನ್ನ ಅದಕ್ಕೆ ನಾವು ಇದಾ ಮಾಡ್ಕೋಬೇಕ್ರಿ. ನಾವು ಮಾಡಾಕ್ಲಾಕ ನಾ ಬಿಡ್ಲಾಕ, ನಾ ಮಾಡಲಿ ನಾ ಬಿಡ್ಲಿ ಅನ್ನೋದು ನಮ್ಮಲ್ಲಿ ಆ ಹೆಮ್ಮೆ ಬರಬಾರ್ದು ರೀ ಸರ್. ಅಂದ್ರೆ ನಾವು ಎಲ್ಲದಕ್ಕೂ
1: ಕೆಲಸ ಆದ್ರೂ ನಾವು
0: ಮಾಡಕ್ಕೆ ತಯಾರಾಗಿರ್ಬೇಕು ರೀ. ಅಂದ್ರೆ ಅದು ನಮಗೆ ಆ ಲಾಭ ನಮಗೆ ಇರ್ತೈತಿ ಸರ್. ಆ ಲಾಭ ನಮಗೆ ಬಂದೇ ಬರ್ತೈತಿ ರೀ. ಅದು
1: ಈಗ ಈ ಥರ ಸಣ್ಣ ಸಣ್ಣ ಇದ್ರೊಳಗೆ ಈ ಥರ ನೀವು ಬಹಳ ಬಹು ಬೆಳೆ ಬೆಳಿತೀರಿ.
0: ಹಾಂ ರೀ.
1: ಸ್ವಲ್ಪ ಸ್ವಲ್ಪ ಆದ್ರೂ ಭಾಳ ಬೆಳಿತೀರಿ. ಬೆಳೆದಾಗ ಭಾಳ ವಿಧ ಇದ್ದಾಗ ಈಗ ವಾಟ್ಸಪ್ ಬಂದವ್ರಿ, ಸೋಮನಳ್ಳಿ ಸಸಿ ಹೆಂಗ ಮಾಡ್ತಾರೆ, ಅವ್ರೇನ್ ಮಾಡ್ತಾರೆ, ವಾಟ್ಸಪ್ ನಿಮ್ಗೆ ಮೆಸೇಜ್ ಕಳಿಸ್ತಾರೆ. ನಮ್ಮ ಈಗ ನಾಟಿ ಶೇಂಗಾ ಬಂದವ ನಮ್ಮ ಹೊಲದಾಗ, ಯಾರು ಬೇಕಾದ್ರೆ ನೀವು ಆರ್ಡರ್ ಮಾಡ್ಬೋದಂತೆ. ಅವ್ರು ತಾವು ಬಂದು ತಗೊಂಡೋಗ್ತಾರೆ. ಆದ್ರೆ ಈ ಬದಲಾವಣೆ ಸಾಮಾಜಿಕ ಜಾಲ

0: ತಾಣದಲ್ಲ ಮೊಬೈಲ್, ನೀವು ದೊಡ್ಡ ಮೊಬೈಲ್ ತಗೊಳ್ರಿ,
1: ಅದ್ರೊಳಗೆ
0: ವಾಟ್ಸಪ್ ಗ್ರೂಪ್ ಮಾಡ್ಕೊರಿ, ಅದ್ರೊಳಗೆ ನೀವು ಕಳಿಸಿದ್ರೆ ಅಂದ್ರೆ ನೀವು ಹೋಗ್ಬೇಕಾಗಿಲ್ಲ, ತಾವ ಬಂದು ತಗೊಂಡೋಗ್ತಾರೆ ಅಥವಾ ಅಲ್ಲಿ ಹೋಗಿ ನೀವು ಕೊಟ್ಟು ಬರೋಕ್ಕೂ ಬರ್ತದೆ, ಅದು ಇರ್ತದೆ. ಈಗ ಎಷ್ಟೋ ಮಂದಿ ಹೆಂಗೆ ಮಾಡ್ತಾರೆ, ನಮ್ಮ ರೈತ ಬಾಂಧವರು ಈಗ ಮಾರುಕಟ್ಟೆ ಮಾಡ್ಬೇಕು ಅಂತಂದ್ರೆ ಇವತ್ತು ಒಂದೇ ಬೆಳೆ ಬೆಳೀತಾರೆ, ಆಮೇಲೆ ಹೋಗಿ ಮಾರುಕಟ್ಟೆಗೆ ಹಾಕ್ತಾರೆ, ಅವಾಗ ಏನಾಗ್ತದೆ, ಏ ಇವತ್ತು ರೇಟ್ ಇಲ್ಲರಿ ನಾಳೆ ಬರ್ರಿ ಅಂತಾರೆ, ಅಂದ್ರೆ ನೀವು ಹೇಳಿದ್ರಲ್ಲ ಕಣ್ಣು ಮುಚ್ಚಾಲ ಆಟ ಆಗ್ತದೆ, ಅವಾಗ ಏನಾಗ್ತದೆ ಅವ್ರು ಬೇಕಾದ ರೇಟ್ ಸಿಗುದಿಲ್ಲ, ಮತ್ತೆ ಕಡೆಗೆ ಬರ್ಬೇಕಾರ ಕಡೆಗೆ 5,000 6,000 ಹಿಂಗೆ ಇಡ್ಕೊಂಡು ಬರ್ತಾರೆ. ಆ ತೊಗೊಂಡು ಏನು ಮಾಡೋಕ್ಕಾಗತ್ತೆ ಹೇಳ್ರಿ, ಭಾಳ ಮಂದಿಗೆ ರೈತರಿಗೆ ಸಮಸ್ಯೆ ಅದ, ಎಲ್ಲೋ ಒಬ್ಬರು ಅಪರೂಪ ಚಲೋ ಲಾಭ ಮಾಡ್ಕೊಳ್ಳೋರು ಇದಾರೆ ಇಲ್ಲ ಅನ್ನಂಗಿಲ್ಲ. ಆದರೆ ಈ ಮಾರುಕಟ್ಟೆ ಒಂದು ಶಾಣೆತನ ಐತಲ್ಲ, ಹೆಂಗೆ ಬೆಳೆಸಬೇಕು ನಮ್ಮ ರೈತ ಬಾಂಧವರು ಹೇಳ್ರಿ.
1: ಸರ್, ನಾವು ಏನು ಮಾಡಿರ್ತ ವಸ್ತುಗಳನ್ನ ಅದನ್ನು ನಾವು ಅದನ್ನು ಮಾರಾಟ ಮಾಡ್ಬೇಕು ರೀ. ಈಗ ನನ್ನ ಊರಾಗ ನಾವು ಇಲ್ಲಿ ಎಲ್ಲೂ ಹೊರಗೋಲ್ರಿ, ನಾವು ಒಂದು 10 ನಿಮಿಷ ನಮ್ಮ ಒಂದು ತುಂಬ ಅಂತ ಹೇಳ್ತಾರೆ, ಅರಸ್ಕಿ ಅವ್ರು ತುಂಬ ಅಂತಾರ್ರಿ, ಆನಂತರ ಯೂನಿವರ್ಸಿಟಿ ಕಾಲೇಜಾಗ ತುಂಬ ಅಂತಾರ್ರಿ, ಒಮ್ಮೆ ತೋರಿಸ್ಬೇಕು ಅಂತ ಹೇಳ್ತಾರೆ ನಮಗೆ. ನಮಗೆ ಹೋಗುವಂತ ಅಂಥದ್ದು ಬರೋದು ಇಲ್ಲರಿ, ಯಾಕಂದ್ರೆ ನಮ್ಮ ಊರಾಗ ಮಾರಾಟ ಅಂದ್ರೆ ಮಾರಾಟ ಆಕೈತೆ ನಮಗೆ. ನಮ್ಮದೊಂದು ಮುಂದೆ ಒಂದು 400 ಮಂಟನ್ ಐತೆ ರೀ, ನಾವು ಏನು ಮಾರ್ತೇವೆ, ನಮ್ಮದು ಕಾಯಿಪಲ್ಲೆ ಬರಲಿಲ್ಲ ಅಂದ್ರೆ ಚಾಲೋ ನನ್ರಿ, ಅರ್ಶನ ಸೂಕ ಎಲ್ಲಿ ಕೊಡ್ಬೇಕು ಅಂತ ಐಸಲ್ ರೀ, ಅವ್ರು ನಮ್ಮ ಮನೆಗೆ ಬರ್ತಾರೆ ರೀ. ನಾವು ಎಷ್ಟು ಕಾಯಿಪಲ್ಲೆ ಒಂದು 10 ಗಂಟೆ ಕಾಯಿಪಲ್ಲೆ ಬೆಳೆದ್ರಿ ನೋಡ್ರಿ, ನಮ್ಮ ಊರಾಗ ಕಬಸ್ತೈತೆ ನಮ್ಗೆ.
0: ಅಲ್ಲೇ ನಿಮ್ಗೆ ಮಾರ್ಕೆಟ್ ಸಿಗ್ತದೆ,
1: ನಮ್ಮ ಮಾರ್ಕೆಟ್ 30-35 ಕೆಜಿ ಮೆಣಸಿನ್ಕಾಯಿ ಮಾರ್ತಾನ್ರಿ, 15 ರೂಪಾಯಿ ಪಾವು ಕಿಲೋ ಮಾರ್ತೇವ್ರಿ. ಆನಂತರ ಹೀರಿಕಾಯಿ 10 ರೂಪಾಯಿ ಮಾರ್ತೇವ್ರಿ, ಬೀನ್ಸ್ ಮಾರ್ತೇವೆ 10 ರೂಪಾಯಿ ಪಾವು ಕಿಲೋ ಅದಂಗೆ. ಒಂದೊಂದು ಕ್ವಿಂಟಲ್ ಗಂಟೆ ಮಾರ್ತೇವ್ರಿ ನಾವು, ಒಂದು ವಾರಕ್ಕೆ ಕುಂತಂದ್ರೆ ಮಕ್ಳಿಗೆ ಹೋಗಿ ಬಂದ್ರೆ ರೌಂಡಾಗಿ ಮಾರ್ತಾರೆ, ಮಕ್ಕಳು ಮಾರ್ತಾರೆ ರೀ. ಒಟ್ಟು ಒಂದು ಕ್ವಿಂಟಲ್ ಗಂಟೆ ಮಾರ್ತಾವೆ, 5,000 ರೂಪಾಯಿ ವ್ಯಾಪಾರ ಮಾಡ್ಕೊಂಡು ಮನೆ ಬರೋದಿಲ್ಲ ನಾವು ಮಂಗಳವಾರ ಊರಾಗ ಸಾಯಂತಾದ್ರೆ.
0: ಈಗ ರೈತ ಬಾಂಧವರೇ, ಈಗ ಎಷ್ಟೋ ಜನ ಏನು ತಿಳ್ಕೊಂಡ್ರಂದ್ರೆ ಕೃಷಿ ಅನ್ನೋದು ಒಂದು ಪಾರ್ಟ್ ಟೈಮ್ ಜಾಬ್ ಅನ್ಕೊಂಡ್ರೆ, ಹಂಗಲ್ಲದು ನೋಡಿ. ಈಗ ನಮ್ಮ ರಾಮಣ್ಣ ಇಡೀ ಕುಟುಂಬದವರು, ರಾಮಣ್ಣ ನಂದನವಾಡಿ ಅವರು ಇಡೀ ಕುಟುಂಬದವರು ಈ ಇದ್ರಿಗೂ ಕೂಡ ಇದ್ದಾರೆ, ಆ ಹೊಲದ ಕೂಡ ಇದ್ದಾರೆ. ಆಮೇಲೆ ಪೂರ್ಣ ಅದ ಜಾಬ್ ಅವ್ರದ್ದು, ಯಾಕಂದರೆ ಪರಿಪೂರ್ಣವಾಗಿ ನಾವು ಒಂದು ಕೆಲಸ ತಿಳ್ಕೊಂಡ್ರೆ ನಮಗೆ ಹುಸಿ ಅನ್ನೋದಿಲ್ಲ, ಲಾಭ ಇದ್ದೇ ಇರ್ತೈತಿ. ನಾವೇನು ಮಾಡ್ತೀವಿ ಅದನ್ನು ನೋಡೋಣ ಅಂತೇಳಿ ಎಷ್ಟೋ ಸಲ ಏನು ಮಾಡ್ತಾರೆ ನಮ್ಮ ರೈತ ಬಾಂಧವ್ರು ಹಳ್ಳಿಗೆ ಈಗ ಕಟ್ಟೆ ಮೇಲೆ ಕೂತು ಹರಟೆ ಹೊಡಿತಾರೆ, ಆದ್ರೆ ಹೊಲಕ್ಕೆ ಹೋಗೋದಿಲ್ಲ. ಬೆಳಿಗ್ಗೆ ನಶನೆ ಎದ್ದು ಹೊಲಕ್ಕೆ ಹೋಗೋ ಮಂದಿ ಈಗ ಭಾಳ ಕಮ್ಮಿ ಆಗ್ಯಾರ. ಆಮೇಲೆ ಕಳೆ ಬಿತ್ತ, ಆಮೇಲೆ ಅದಕ್ಕೇನಾದರೂ ಹೊಳ ಬಿತ್ತ, ಅದನ್ನ ನೋಡೋಕ್ಕೇ ಇಲ್ಲ. ನಾವು ಮೊನ್ನೆ ಒಂದ್ಸರಿ ಹೆಸರು ನೋಡೋಕೆ ಹೋಗಿದ್ದೆ, ಬಾಜು ಹೊಲದವ್ರು ಅದ್ರೊಳಗೆ ಏನಂತಂದ್ರೆ ಹೆಸರಿಗಿಂತ ಕಸನ ದೇವನಾಗ ಬೆಳೆದೈತಿ, ಅಸುಮ್ಮನದಾರ. ಆಮೇಲೆ ಎಷ್ಟೋ ಹುಳಗಳು ಬಂದು ಅವು ತಿನ್ನಕತ್ತಾವ, ಏನು ಮಾಡೋಕೆ ತಯಾರಿಲ್ಲ. ಮಗ್ಲು ಹೊಲದವ್ರು ಎಷ್ಟು ಚಲೋ ಇಟ್ಟಾರ, ಅವ್ರ ಹೊಲಕ್ಕೂ ಹೊಂಟಾವು. ಅಂದ್ರೆ ಹಿಂಗೆ ನಾವು ಆಲಸ್ಯನ ಮಾಡ್ಕೊಂಡ್ರೆ ನಮ್ಮ ಸಮಸ್ಯೆ ಆಕತಿ. ಇಂಥವ್ರಿಗೆ ನೀವೇನು ಹೇಳ್ತೀರಿ?
1: ಸರ್ ನೋಡ್ರಿ, ಭೂಮಿ ಮೇಲೆ ಯಾರು ಭಾಳಷ್ಟು ಅವಲಂಬನೆ ಇಟ್ಕೊಂಡಿರ್ತಾರು, ನೇಟ್ವಾಗಿ ಯಾರು ಇರ್ತಾರೋ, ಆನಂತರ ನಾವು ಯಾವುದೋ ಒಂದು ಇದೊಂದು ಹೇಳ್ತೇನೆ ರೀ. ಸಮಸ್ಯೆ ಏನಂದ್ರೆ ನಾವು ಎಷ್ಟು ನಾವು ಹೊರಗಡೆ ತಿರ್ಗಾಕಿ ಇಡ್ತೇವ್ರಲ್ಲ ಅಷ್ಟು ನಮ್ಮ ಭೂಮಿ ಬಿಡುವ ಆಕೈತಿ. ಹೊರಗಡೆ ಹೋಗಬಾರ್ದು, ನಾವು ಭೂಮಿ ಬಿಟ್ಟು ಭೂಮಿ ಒಳಗೆ ನಾವು ದುಡಿದೇವು ಅಂದ್ರೆ ಆಯ್ಕೆ ಕೊಟ್ಟ ಕೊಡ್ತಾಳ್ರಿ. ಹೊರಗಡೆ ಹೊಂಟಿವಿ ಅಂದ್ರೆ ನಾವು ಒಂದು ಸೈನಿಕ ಬಿಡ್ತೀವ್ರಿ, ಸೈನಿಕ ಬಿದ್ದಾಗ ಭೂಮಿ ಪಡ ಬಿಡ್ತೈತಿ ರೀ. ನಾವೇನು ದಾಡಕೊಂಡಿರ್ ತಿಳ್ಕೊರಿ, ಒಂದು ಈಗ ಬಂದು ಈಗ ಹೋಗ್ಬೇಕಂದ್ರೆ 3-4 ತಾಸು ಬೇಕು ಸಾಹೇಬ್ರ. ಅಲ್ಲಿ 4 ತಾಸು ತೆಗದ ಒಂದು ತಾಸಿಗೆ ತಾಸು ಒಂದು ನಿಮಿಷಕ್ಕೆ ನಿಮಿಷ ತೆಗೆದಿರ್ತೈತಿ ನೋಡ್ರಿ. 5 ನಿಮಿಷ ಹೆಚ್ಚಾಗಿ ಕಡಿಮೆ ಆದ್ನಂದ್ರೆ ಒಂದು 2 ತೊಟ್ಟಿಯಾಗ ಇರಿ ಹೊಕ್ಕೊಂದ್ರೆ ಒಂದು 10,000 ರೂಪಾಯಿ ಲಾಸ್ ಅದಂತ. ಒಂದ್ ಸ್ವಲ್ಪ ಇರಿ ಹೊಕ್ಕೊಂದ್ರೆ 10,000 ರೂಪಾಯಿ ಲಾಸ್ ರೀ.
0: ಹೌದು,
1: ಯಾಕಂದ್ರೆ ಇರ್ವಿ ತಿಂದ್ಬಿಡ್ತಾವ್ರಿ ಅವ. ನಾವು ಜಾಗ್ರತವಾಗಿ 8-5 ನಿಮಿಷ ಸೆಕೆಂಡ್ ನೋಡ್ಬೇಕ್ರಿ ಅವನು. ನಾವ್ ಹಿಂಗ್ ನೋಡ್ಕೊಂತ ಇರ್ಬೇಕು. ಅನಂತರ ಜೇನು ಸಾಕಾಣಿಕೆ ಅದ್ರಾಗ ಉತ್ಪನ್ನ ಸಾಕಾಡಿಲ್ರಿ. 2,000 ರೂಪಾಯಿ ಒಂದು ಲೀಟರ್ ಮಾರ್ತಾವ್ರಿ ನಾವು. ಒಂದ್ ಲೀಟರ್ ಮಾಡ್ಬೇಕು 2,000 ತಗೋತಾರೆ. ಇಲ್ಲಿ ನಿಮ್ಗೆ ಹೋದ್ರೆ ಅಂದ್ರೆ 500 ರೂಪಾಯಿ ಲೀಟರ್ ಕೊಡ್ತಾರೆ ಇಲ್ಲಿ. ನಮ್ ತಾಗ ಪ್ಯೂರ್ ತಗೋಬೇಕಂದ್ರೆ 2,000 ರೂಪಾಯಿ ಮಾರ್ತಾವ್ರಿ ನಾವು.
0: ರಾಮಣ್ಣ, ನಿಮ್ಮ ಮಾತು ಕೇಳಿದ್ರೆ ಹಾಲು ಕುಡಿದಷ್ಟು ಸಂತೋಷ ಆಕತಿ. ಯಾಕಂದ್ರೆ ಕೃಷಿಯನ್ನು ಸಂಪೂರ್ಣವಾಗಿ ನೀವು ಇಷ್ಟು ಅಪ್ಕೊಂಡಿರಲ್ಲ, ನೀವು ನಂಬಿಲ್ಲ, ಬರೀ ಅಪ್ಕೊಂಡಿರೋದನ್ನು
1: ಅಪ್ಕೊಂಡು.
0: ಕೃಷಿ ಜೊತೆಗೆ ನಿಮ್ಮ ಜೀವನ ಅಂದರೆ ಮಣ್ಣಿನ ಕೂಡ ನೀವು ಯಾವಾಗಲೂ ಕೂಡ ಮಣ್ಣಾಗಿ ದುಡಿಲಿಕ್ಕತ್ತೀರಿ. ಅಂದ್ರೆ ಇಷ್ಟು ಅಂದರೆ ಒಂದಾಗಿರಿ, ಅಷ್ಟು ಪ್ರೀತಿಯಿಂದ ನೀವು ಮಾಡ್ತಿರಲ್ಲ, ಅದಕ್ಕೆ ನಿಮ್ಗೆ ಲಕ್ಷ್ಮೀಕಾಯಿ ಹಿಡಿದಾಳ. ನಮ್ಮ ರೈತ ಬಾಂಧವ್ರು ಹೇಳೋಣ ಅಂದ್ರೆ ಇವತ್ತು ಇದನ್ನ ಒಂದು ಉದ್ಯಮವಾಗಿ ತೆಗೆದುಕೊಳ್ಳೋಣ, ಪ್ರೊಫೆಷನಲ್ ಅಂದ್ರೆ ಇದಕ್ಕೆ ರಾಮಣ್ಣ ನಂದನವಾಡಿ ಅವ್ರು ನೋಡಿದ್ರೆ ಏನು ಪ್ರೊಫೆಷನಲ್ ಪಾ ಅಂತ ಅನಿಸ್ತೈತೆ ನಮ್ಗೆ. ನಾವೆಲ್ಲದಕ್ಕೂ ಅಂತೀವಿ ಯಶಸ್ವಿ ರೈತ ಅಂದ್ರೆ ಹಿಂಗಿರ್ಬೇಕು. ಅದಕ್ಕೆ ನಾವು ನಮ್ಮ ಆಲಸ್ಯವನ್ನು ಕೊಡಿಕೊಳ್ಳೋಣ. ಇವತ್ತು ಏನೇ ಇರಲಿ, ಇವತ್ತು ಒಬ್ಬಗೆ ಸಾವಯವ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂದರೆ ಸ್ವಲ್ಪ ಸಮಯ ಬೇಕಾಗ್ಬೋದು, ಒಂದು ಸ್ವಲ್ಪ ಸಾವಯವ ಮಾಡೋದು, ಇನ್ನು ಸ್ವಲ್ಪ ರಾಸಾಯನಿಕ ಕೃಷಿ ಮಾಡ್ಬೋದು. ನಿಧಾನಕ್ಕೆ ನಾವು ಬದಲಿ ಮಾಡಿಕೊಂಡು ಪಾರಂಪರಿಕ ಕೃಷಿ ಏನು ಬಂದರೆ ಖರ್ಚನ್ನು ಕಡಿಮೆ ಆಗ್ತದೆ, ಮತ್ತು ಹಿಂಗೆ ವೈವಿಧ್ಯಮಯ ಅಂತರ್ಬೆಳೆ ಬೆಳೆದು ಸಾಕಷ್ಟು ವೈವಿಧ್ಯಮಯವಾಗಿ ಕಾಯಿಪಲ್ಲೆ ಆಗಲಿ, ಕಬ್ಬು ಮತ್ತು ಬೇರೆ ಬೇರೆ ಕಾಳುಗಳು ಎಲ್ಲನೂ ಬೆಳಿಬೋದು. ದಾಲ್ಚಿನ್ನ ಸಹಿತ ಬೆಳೀಲಿಕ್ಕತ್ತಾರೆ ಇವರು. ಅಂದರೆ ಈ ಥರ ಅರಿಶಿನದೊಳಗೆ ಸಾಕಷ್ಟು ಲಾಭ ಐತೆ ಅಂತ ಹೇಳಕತ್ತಾರೆ. ಅಂದರೆ ನೀವು ಒಂದಿಂಥ ಒಂದು ಪ್ರಗತಿಪರ ರೈತರ ಒಂದು ಹೊಲಕ್ಕೆ ಹೋಗಿ ಏನಿದೆ ಒಂದು ರೈತರ ಬದುಕು ಹೆಂಗಿದೆ, ಯಶಸ್ವಿ ಬದುಕು ಅಂದ್ರೆ ಏನು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋಣ. ಅವಾಗ ನಮಗೇನಾಗ್ತದೆ, ಏನು ಮಾಡ್ಬೋದು, ಏನು ಮಾಡಿದ್ರೆ ಏನು ಚಲೋ, ಏನು ಮಾಡಲಿಕ್ಕೆ ಅಂದರೆ ನಾವು ಪಾರಾಗ್ತೀವಿ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಇವೆಲ್ಲ ವಿಷಯವನ್ನು ತಿಳ್ಕೊಬೇಕು ಅಂತಂದ್ರೆ ರಾಮಣ್ಣ ಅವರಿಗೆ ನಿಮ್ಮ ದೂರವಾಣಿ ಸಂಖ್ಯೆ ಒಂದು ಹೇಳಿಬಿಡ್ರಿ. ನಮ್ಮ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ರಾಮಣ್ಣ ಶಿವನಗೌಡ ನಂದನವಾಡಿ ಅವರೇ ನಿಮ್ಮ ಮೊಬೈಲ್ ಸಂಖ್ಯೆ ಒಂದು ಹೇಳಿಬಿಡ್ರಿ. ಫೋನ್ ಮಾಡಿದ್ರೆ ಅವರಿಗೆ ಮಾರ್ಗದರ್ಶನ ಮಾಡ್ತೀರಿ?
1: ಮಾಡ್ತೀನಿ ಸರ್.
0: ನಂಬರ್ ಹೇಳ್ರಲ್ಲ, ಮೊಬೈಲ್ ನಂಬರ್
1: 95 35 ರೀ 42 22 21 ರೀ.
0: ತೊಂಬತ್ತೈದು ಮೂವತ್ತೈದು ನಲವತ್ತೆರಡು ಇಪ್ಪತ್ತೇಳು ಇಪ್ಪತ್ತೊಂದು. ರಮಣ, ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯ್ತು. ಇಡೀ ಕುಟುಂಬನ ಅದ್ರ ಜೊತೆಗೆ ನೀವು ಬದುಕ್ತಾ ಇದ್ದೀರಿ. ನಿಮ್ಮ ಯಶಸ್ವಿ ಬದುಕು ನಮ್ಮ ರೈತ ಬಾಂಧವರಿಗೆ ಮಾರ್ಗದರ್ಶಿ.

0: ಆಗಲಿ ಅಂತ ಹಾರೈಸ್ತೀವಿ. ಮತ್ತು ನಿಮ್ಮ ಬದುಕು ಇನ್ನೂ ಉಜ್ವಲ ಆಗಲಿ, ಇನ್ನೂ ಹೆಚ್ಚು ಹೆಚ್ಚು ಲಾಭವನ್ನು 4 ಲಕ್ಷವರೆಗೆ ಇನ್ನೂ ಲಾಭ ಮಾಡ್ಲಿಕ್ಕತ್ತೀರಿ, ಇದು ಇನ್ನೂ ಡಬಲ್ ಆಗಲಿ, 8 ಲಕ್ಷ ಆಗಲಿ. ಯಾಕಂದ್ರೆ ಡಬಲಿಂಗ್ ದ ಇನ್ಕಮ್ ಅಂತ ನಮ್ಮ ಪ್ರಧಾನಮಂತ್ರಿ ಹೇಳ್ಯಾರ. ಈಗ 4 ಲಕ್ಷ ಇದ್ದು 8 ಲಕ್ಷ ಆಗಲಿ, ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ಒಂದು ಆದಾಯ ತರೋಂಗಾಗಲಿ, ನಿಮ್ಮ ಆದಾಯಕ್ಕಿಂತ ಮುಖ್ಯ ನೀವು ಒಳ್ಳೆ ಆರೋಗ್ಯ ಇಟ್ಕೊಂಡಿರಿ, ನಗ್ತಾ ಇರ್ತೀರಿ ನೀವು, ನಿಮ್ಮ ಹೊಲದ ಊಟ ಮಾಡ್ತೀರಿ ನೀವು, ಹೊರಗಿದೇನೂ ತಿಳೋದಿಲ್ಲ, ಆಮೇಲೆ ಸಾವಯವ ಪದ್ಧತಿಯಿಂದ ಬೆಳೀತಾ ಇದ್ದೀರಿ, ಯಾವುದೂ ರಾಸಾಯನಿಕದ ಒಂದು ಬೆರಕೆ ಇಲ್ಲ. ಹೀಗಾಗಿ ನಿಮ್ಮ ಆರೋಗ್ಯ ಕೂಡ ತುಂಬ ಚಲೋ ಅದ. ಹೀಗಾಗಿ ನಿಮ್ಮ ಒಂದು ಈ ಯಶಸ್ವಿ ಬದುಕು ನಮ್ಮೆಲ್ಲ ರೈತ ಬಾಂಧವರಿಗೆ ಮಾರ್ಗದರ್ಶಿ ಆಗಲಿ ಅಂತ ಹಾರೈಸ್ತಾ, ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ರಾಮಣ್ಣ ನಂದನವಾಡಿ ಅವರಿಗೂ ಕೂಡ ನಾವು ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ ರಾಮಣ್ಣ.
1: ನಮಸ್ಕಾರ ಸರ್. ಇದುವರೆಗೂ ವೈವಿಧ್ಯಮಯ ಸಮಗ್ರ ಕೃಷಿ ಕುರಿತು ಪ್ರಗತಿಪರ ರೈತರಾದ ಅಳ್ನಾವರ್ ತಾಲೂಕು ಹೊನ್ನಾಪುರದ ರಾಮಪ್ಪ ಶಿವನಗೌಡ ನಂದವಾಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಸಂಕಲನ ಸುಮಾ ಸುರೇಶ್. ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಮತ್ತೆ ಮುಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಪ್ರಗತಿಪರ ರೈತರೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.
2: ಕೃಷಿರಂಗದಲ್ಲಿ ಇನ್ನು ಮುಂದೆ ಕೇಳೋಣ ಜಮಖಂಡಿ ತಾಲೂಕು ನಾವಲಗಿಯ ಯಲ್ಲವ್ವ ಹನುಮಂತ ನಾಯಕ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ.
3: ನಿಂತಾಳೆ ಮಂಡಲದಾರಿ ಶಾಸಕಿ ಹೊಯ್ದಾರ ರಾಮರ ಸಾಲಿ ಹನುಮಂತ.

ಇದು ಇಂದಿನ ಕೃಷಿರಂಗ. ಜಮಖಂಡಿ ತಾಲೂಕು ನಾವಲ್ಗಿಯ ಎಲ್ಲವ ಹನುಮಂತ ನಾಯಕ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಇನ್ನು ಹೊತ್ತಾಗ್ಲಿಕ್ಕೆ ಬಂತು ನಾಳಿನ ಕೃಷಿರಂಗದೊಳಗೆ ಮತ್ತೆ ಭೇಟಿಯಾಗೋಣ ಅಂತ ನಮಸ್ಕಾರ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
1: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಬೆಳೆಗಾರರಿಗೆ ತಮ್ಮ ಉತ್ಪನ್ನಗಳಿಗೆ ಲಾಭದಾಯಕ ಬೆಳೆಗಳನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದೆ. ಮುಂಗಾರು ಋತುವಿನಲ್ಲಿ ರೈತರಿಗೆ ಅಂದಾಜು ಪಾವತಿ 2,66,000 ಕೋಟಿ ರೂಪಾಯಿಗಳಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಯನ್ನು ಖರೀದಿ ಮಾಡಲಾಗುವುದು. ಸೂರ್ಯಕಾಂತಿ ಬೀಜಕ್ಕೆ ಪ್ರತಿ ಕ್ವಿಂಟಾಲ್ಗೆ 622 ರೂಪಾಯಿಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಇದೇ ರೀತಿ ಹತ್ತಿಗೆ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ 4,023 ರೂಪಾಯಿ, ಸಜ್ಜೆ ಕ್ವಿಂಟಾಲ್ಗೆ 2,900 ರೂಪಾಯಿ ಮತ್ತು ತೊಗರಿ ಬೆಳೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಇರಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ವಿಶ್ವಾಸಮತ ಯಾಚನೆ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ದ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದಂತಹ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಎನ್ಡಿಎ ಮೈತ್ರಿಕೂಟದ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ನೀಟ್ ಯುಜಿ 2026 ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳು ಮತ್ತು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಇಂದು ದೇಶದಾದ್ಯಂತ ವ್ಯಾಪಕ ಶೋಧವನ್ನು ನಡೆಸಿ 5 ಆರೋಪಿಗಳನ್ನು ಬಂಧಿಸಿದೆ. ತನಿಖಾ ಸಂಸ್ಥೆಯು ರಾಜಸ್ಥಾನದ ಜೈಪುರದಿಂದ 3, ಹರಿಯಾಣದ ಗುರುಗ್ರಾಮದಿಂದ 1 ಮತ್ತು ಮಹಾರಾಷ್ಟದ ನಾಸಿಕ್ನಿಂದ 1 ವ್ಯಕ್ತಿಯನ್ನು ಬಂಧಿಸಿದೆ. ಇದೇ ವೇಳೆ ದೇಶದ ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿರುವ ಸಿಬಿಐ ಅಧಿಕಾರಿಗಳು ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಮತ್ತು ಎಲೆಕ್ಟ್ರಾನಿಕ್ ಪುರಾವೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪರೀಕ್ಷಾ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವ ನಿಟ್ಟನಲ್ಲಿ ಈ ಜಾಲದ ಹಿಂದಿರುವ ಇತರ ವ್ಯಕ್ತಿಗಳ ಪತ್ತೆಗಾಗಿ ತೀವ್ರ ತನಿಖೆ ನಡೆಸಲಾಗುತ್ತಿದೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದು ಬೀಜಿಂಗ್ ತಲುಪಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಸಭೆಯಲ್ಲಿ ಉಭಯ ನಾಯಕರು ಇರಾನ್ಗೆ ಸಂಬಂಧಪಟ್ಟಂತಹ ಯುದ್ದ, ತೈವಾನ್ಗೆ ಅಮೆರಿಕದ ಶಸ್ತಾಸ್ತ್ರ ಮಾರಾಟ, ವ್ಯಾಪಾರ ಮತ್ತು ಕೃತಕ ಬುದ್ದಿಮತ್ತೆ ಹಾಗೂ ವಿಶ್ವದ 2 ದೊಡ್ಡ ಆರ್ಥಿಕತೆಗಳ ನಡುವೆ ಬೆಳೆಯುತ್ತಿರುವಂತಹ ಆರ್ಥಿಕ ಮತ್ತು ತಾಂತ್ರಿಕ ಪೈಪೋಟಿಯ ನಡುವೆ ಸುಂಕ ಸೇರಿದಂತೆ ಹಲವಾರು ನಿರ್ಣಾಯಕ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಜಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಮತ್ತು ಬ್ಲಾಕ್ ರಾಕ್ ಸಿಇಒ ಲಾರಿ ಪಿಂಗ್ ಸೇರಿದಂತೆ ಮೆಟಾ, ವೀಸಾ, ಜೆಪಿ ಮೋರ್ಗಾನ್ ಮತ್ತು ಬೋಯಿಂಗ್ ಕಂಪನಿಗಳ ಹಿರಿಯ ಪ್ರತಿನಿಧಿಗಳು ನಿಯೋಗದ ಭಾಗವಾಗಿ ಇರಲಿದ್ದಾರೆ.

0: 2017 ನಂತರ ಚೀನಾಗೆ ಟ್ರಂಪ್ ಅವರ ಮೊದಲ ಅಧಿಕೃತ ಭೇಟಿ ಇದಾಗಿದೆ. ಅಲ್ಲದೆ ಎರಡನೇ ಅವಧಿಗೆ ಅಮೆರಿಕ ಅಧ್ಯಕ್ಷರಾದ ನಂತರ ಚೀನಾಗೆ ಅವರ ಮೊದಲ ಭೇಟಿ ಇದಾಗಿದೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ಇಂದು ಬೆಳಗ್ಗೆ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ನಾಳೆಯಿಂದ ಪ್ರಾರಂಭವಾಗುವಂತಹ ಎರಡು ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳುವ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದು, ಬ್ರಿಕ್ಸ್ ವಿದೇಶಾಂಗ ಸಚಿವರು, ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ

0: ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೆಜ್ ಮೆಕನ್ನಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಮಾರುಕಟ್ಟೆಗಳನ್ನು ವೈವಿಧ್ಯಮಯಗೊಳಿಸಲು, ಆದ್ಯತೆಯ ಸರಕುಗಳ ರಫ್ತು ಉತ್ತೇಜಿಸಲು ಹಾಗೂ ಸೇವಾ ಆರ್ಥಿಕತೆಯನ್ನು ಸುಗಮಗೊಳಿಸಲು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಸಂಬಂಧ ಚರ್ಚೆ ನಡೆದಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಡಾ ಎಸ್ ಜೈಶಂಕರ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವಂತಹ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಚಿಲಿ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಶುಕ್ರವಾರದಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಶುಕ್ರವಾರ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಅಸ್ಸಾಂ ಸರ್ಕಾರ ಈ ತಿಂಗಳ 26ರಂದು ರಾಜ್ಯ ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಮಸೂದೆಯನ್ನು ಮಂಡಿಸಲಿದೆ. ನೂತನ ಸರ್ಕಾರದ ಮೊದಲ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಿದ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಹೇಮಂತ ಬಿಸ್ವಾಸ ಶರ್ಮಾ ಈ ಘೋಷಣೆ ಮಾಡಿದ್ದಾರೆ. ಮೇ 21ರಿಂದ 26ರವರೆಗೆ ಅಸ್ಸಾಂ ವಿಧಾನಸಭೆಯ ವಿಶೇಷ ಅಧಿವೇಶನ ನಡೆಯಲಿದ್ದು, ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಧಿವೇಶನದ ಮುಕ್ತಾಯದ ದಿನದಂದು ಯುಸಿಸಿ ಮಸೂದೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಮಂತ ಬಿಸ್ವಾಸ ಶರ್ಮಾ ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾದಂತಹ ಏಕನಾಥ್ ಶಿಂದೆ ಮತ್ತು ಸುನೇತ್ರಾ ಪವಾರ್ ಅವರು ಇಂದು ನಾಸಿಕ್ ತ್ರಯಂಬಕೇಶ್ವರ ಸಿಂಹಸ್ಥ ಕುಂಭಮೇಳದ ಲಾಂಛನವನ್ನು ಅನಾವರಣಗೊಳಿಸಿದರು. ಈ ಲಾಂಛನ ನಾಸಿಕ್ನ ಪ್ರಸಿದ್ದ ತ್ರಯಂಬಕೇಶ್ವರ ದೇಗುಲದ ಪ್ರಾತಿನಿಧ್ಯವಾದ ತ್ರಿಶೂಲ ಮತ್ತು ಶಿವಲಿಂಗದ ಆಕಾರದಲ್ಲಿರುವಂತಹ ಗೋದಾವರಿ ನದಿಯನ್ನು ಚಿತ್ರಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ದೇವೇಂದ್ರ ಫಡ್ನವೀಸ್, ಈ ಲಾಂಛನ ಭಾರತದ ಸಾಂಸ್ಕೃತಿಕ ಪರಂಪರೆ, ಸಂಪ್ರದಾಯ ಮತ್ತು ರಾಷ್ಟೀಯ ಏಕೀಕರಣದ ಬಲವಾದ ಸಂದೇಶವನ್ನು ಸಾರುತ್ತದೆ ಎಂದು ಹೇಳಿದ್ದಾರೆ. ನವರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾನ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಮಳೆಯ ಕಾರಣ ಟಾಸ್ ವಿಳಂಬವಾಗಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವಂತಹ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮಹಿಳೆಯರ ಸಿಂಗಲ್ಸ್ ಪಂದ್ಯದಲ್ಲಿ 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕೇವಲ 33 ನಿಮಿಷಗಳಲ್ಲಿ ಚೈನೀಸ್ ತೈಪೆಯ ತುಂಕ್ ಸಿಯೋ ಟಾಂಗ್ ಅವರನ್ನು 21-9, 21-12 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. 16ನೇ ಸುತ್ತಿನಲ್ಲಿ ಅವರು ಡೆನ್ಮಾರ್ಕ್ನ ಅಮಾಲೆ ತುಲ್ಜಾ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕಿಡಂಬಿ ಶ್ರೀಕಾಂತ್ ಅವರು ಸಿಂಗಾಪುರದ ಲೋಹ್ ಕೀನ್ ಯು ಅವರನ್ನು 21-14, 21-15 ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಸುತ್ತಿನಲ್ಲಿ ಅವರು ಚೈನೀಸ್ ತೈಪೆಯ ಸು ಲೀ ಯಾಂಗ್ ಅವರನ್ನು ಎದುರಿಸಲಿದ್ದಾರೆ. ಇನ್ನೊಂದೆಡೆ ಭಾರತದ ಆಯುಷ್ ಶೆಟ್ಟಿ ಅವರು ಜಪಾನ್ನ ಕೊಡೆ ನೊರೋಕಾ ಅವರ ವಿರುದ್ಧ ಪರಾಭವಗೊಂಡ ನಂತರ ಪಂದ್ಯದಿಂದ ನಿರ್ಗಮಿಸಿದರು. ಅಂತಾರಾಷ್ಟೀಯ ವಿಮಾನಯಾನಗಳನ್ನು ಕಡಿಮೆ ಮಾಡಲು ಏರ್ ಇಂಡಿಯಾ ನಿರ್ಧರಿಸಿದ್ದು, ಕೆಲವು ವಿದೇಶಿ ಮಾರ್ಗಗಳಲ್ಲಿ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ವಾಯುಪ್ರದೇಶದ ನಿರ್ಬಂಧಗಳು ಮತ್ತು ವಿಮಾನ ಇಂಧನ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಇದುವರೆಗೆ ಜುಬೇದಾಬಾಯಿ ಸವಣೂರವರು ಹಾಡಿರುವ ನಾಲ್ವಡಿ ಶ್ರೀಕಂಠ ಶಾಸ್ತ್ರಿ ವಿರಚಿತ ಹೇಮರೆಡ್ಡಿ ಮಲ್ಲಮ್ಮ ನಾಟಕದ ರಂಗಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಧಾರವಾಡ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸಮಯ ಸರಿಯಾಗಿ

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: अप्पा, कॉलेज फीस जास्ती इदे।
2: मगले
3: ನೆನಪಿದ್ಯಾ, ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ.
2: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
4: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವಾ?
1: ಎಲ್ಲಿಗೆ?
4: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
1: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಲ್ಮೆಯ ಗೆಳತಿಯರೇ, ಇಂದಿನ ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕಟ್ಟೆ ಪುರಾಣ. ಹೇಳುತ್ತಾರೆ ಲಲಿತಾ ಪಾಟೀಲ್ ಅವರು. ನಂತರ ಕತೆ ಇಂಪೋಸ್ಟರ್ ಸಿಂಡ್ರೋಮ್, ಬರೆದು ಪ್ರಸ್ತುತಪಡಿಸಿದ್ದಾರೆ ಪುಷ್ಪಾ ಹಲ್ಭಾವಿ ಅವರು. ಈಗ ಕೇಳೋಣ ಕಟ್ಟೆ ಪುರಾಣ. ಮಾತನಾಡುತ್ತಾರೆ ಲಲಿತಾ ಪಾಟೀಲ್ ಅವರು.
7: ಕಟ್ಟೆ ಎಂದರೆ ಎಷ್ಟೋ ಅರ್ಥ ಬರ್ತದ. ಪಂಚಾಯತಿ ಕಟ್ಟಿ, ಹಳ್ಳಿಯಲ್ಲಿ ಪಂಚರ ಕಟ್ಟಿ, ಗುಡಿ ಕಟ್ಟಿ, ಜಗಲಿ ಕಟ್ಟಿ, ಅರಳಿ ಕಟ್ಟಿ, ಹರಟಿ ಕಟ್ಟಿ, ಶಿವಾರ್ ಕಟ್ಟಿ, ಹೀಗೆ ಒಂದ ಎರಡ ಲಿಸ್ಟ್ ದೊಡ್ಡದಾಗುತ್ತಾ ಹೋಗ್ತದ. ಆದ್ರ ನಾ ಹೇಳದು ಈ ಯಾವ ಕಟ್ಟಿನೂ ಅಲ್ಲ. ಅದೇ ನಾವು ಅಡಗಿ ಮನಿ ಅನ್ನೋ ಕುರುಕ್ಷೇತ್ರ ಹೊಕ್ಕು ಕಟ್ಟಿ ಅನ್ನೋ ರಣರಂಗದ ಮ್ಯಾಲ ಮುಂಜಾನೆದ್ದ ಕೂಡಲೇ ಗುದ್ದಾಡೋದು. ಇನ್ನೂ ಗೊತ್ತಾಗ್ಲಿಲ್ಲ, ಅಯ್ಯೋ ಅದೇ ರೀ ಗ್ಯಾಸ್ ಕಟ್ಟಿ. ಹೆಣ್ಣು ಮಕ್ಕಳಿಗೆ ಪ್ರಿಯವಾದ ಜಾಗನೂ ಹೌದು, ಅತಿ ಆದ್ರ ದ್ವೇಷಿಸೋ ಜಾಗನೂ ಹೌದು. ಅಡಿಗೆ ಮಾಡೋದೈತಿ, ವರ್ಸೋದೈತಿ. ದಿನದಲ್ಲಿ 4 ಸಲ ವರ್ಷದೇ ವರ್ಷದ್ದು, ಹಾಡಿದ್ದೇ ಹಾಡೋ. ಕಟ್ಟಿ ಚಂದ್ ಕಾಣ್ಲಿ ಅಂತ ಮತ್ ಕೆಳಗ ಬಣ್ಣ ಬಣ್ಣದ ಡ್ರಯರ್ ಭಾಂಡಿ ಇಡಾಕ್ ಮಾಡಿರ್ತಾರ. ಬಾಜುಕ ಒಂದು ಮೂಲ್ಯಾಗ ಚಿತ್ತಾರದ ಸ್ಟೀಲಿನ ಅಥವಾ ಕಲ್ಲಿನ ಸಿಂಕ್ ಇರ್ತದ. ಆ ಸಿಂಕು ಸ್ವಚ್ಛ ಇಟ್ಕೋಬೇಕು. ಅದ್ರ ತುಂಬಾ ಮುಸರಿ ಭಾಂಡಿ ತುಂಬಿ ಇಟ್ಟರ ವಾಸನಿ ಅಡಿಗೆ ಮನಿ ತುಂಬಾ ಹರಡಿರ್ತದ. ಅದು ನೋಡಕ್ಕೂ ಚಂದ್ ಕಾಣಂಗಿಲ್ಲ. ಅದಕ್ಕ ಸಿಂಕ್ ಯಾವಾಗಲೂ ಕಟ್ಟಿ ಜೋಡಿ ಥಳ ಥಳ ಅಂತ ಕಾಣಿಸ್ಬೇಕು. ಕಟ್ಟಿಗೆ ಇವೆಲ್ಲ ಆಭರಣ ಇದ್ದಂಗ. ಈಗಿನ ಜಮಾನದಾಗ ಪ್ರತಿ ಹಳ್ಳಿಯಲ್ಲೂ ಗ್ಯಾಸ್ ಕಟ್ಟಿ ಮಾಡ್ಸಕತ್ತಾರ. ಹಿಂಗ ಒಂದಿನ ಹಳ್ಳಿಯಲ್ಲಿ ಒಬ್ಬರ ಮನಿಗೆ ಹೋಗಿದ್ದೀವಿ. ಅಲ್ಲಿ ದೊಡ್ಡ ಪಡಸಾಲೆ ಇದ್ರು ನಮಗ ಸೀದಾ ಅಡಿಗೆ ಮನೆಗೆ ಒಳಗ್ ಕರ್ಕೊಂಡು ಹೋದ್ರು. ಅಲ್ಲಿ ಒಂದ್ ಕಡೆ ಎರಡು ಮಣ್ಣಿನ ಒಲೆ ಹಾಕಿದ್ರು, ಇನ್ನೊಂದ್ ಕಡೆ ಗ್ಯಾಸ್ ಕಟ್ಟಿ ಇತ್ತು. ಆ ಮನಿ ಸೊಸಿ ನೋಡಿದ್ರ 4 ಫುಟ್ ಇದ್ದಾಳ, ಕಟ್ಟಿ ನೋಡಿದ್ರ 3 ಫುಟ್. ಅದ್ರ ಮ್ಯಾಲ ಗ್ಯಾಸ್ ವೇರೆ ಎತ್ತರ. ಆಕಿ ಒಂದ್ ಫುಟಿನ ಸ್ಟೂಲ್ ಇಟ್ಕೊಂಡು ಸರ್ಕಸ್ ಮಾಡ್ತಾ ಚಾ ಮಾಡೋದು ನೋಡಿ ಏನ್ರಿ ಇದು ಬಿದ್ದಿಗಿದ್ರೆ ಹೆಂಗ ಅಂದೆ. ಏ ರೂಢಿ ಆಗೇದ್ರಿ ಅದಕ್ಕೇನು ಅಂತ ಹೇಳಿದ್ರು. ಅಂದ್ರ ಹಳ್ಳಿಯಲ್ಲೂ ಈಗ ಬದಲಾವಣೆ ಗಾಳಿ ಬಿಸಾಕತ್ತದ. ಕಟ್ಟಿ ಮಹತ್ವ ಹೆಂಗಿರ್ತದ ಅಂದ್ರ, ಅಡಿಗೆ ಮನೆ ಒಳಗ ಹಣಿಕೆ ಹಾಕಿದ ಕೂಡಲೇ ಮೊದಲ ಗ್ಯಾಸ್ ಕಟ್ಟಿ ಹೈಲೈಟ್ ಆಗ್ಬೇಕು. ನಂತರ ಅದ್ರ ಹಿಂದಿನ ಗೋಡೆನೂ ಚಂದ ಕಾಣೋ ಹಂಗಿರ್ಬೇಕು. ಗೋಡೆಗೆ ಬಣ್ಣ, ಬಣ್ಣದ ಟೈಲ್ಸ್ ಹಚ್ಚಿರ್ತಾರ, ಅಥವಾ ಹಣ್ಣಿನ ಚಿತ್ರ ಇರೋದು, ಚಾದ ಕೆಟ್ಲ ಇಲ್ಲ ಜ್ಯೂಸ್ ಗ್ಲಾಸ್, ಒಡೆದ ಕೊಬ್ಬರಿ ಬಟ್ಲ, ತರಕಾರಿ, ಹಿಂಗ ವಿವಿಧ ಚಿತ್ರಗಳ ಟೈಲ್ಸ್ ಇರೋ ಗೋಡೆ ಗ್ಯಾಸ್ ಕಟ್ಟಿಗೆ ಸಾಥ್ ಕೊಡ್ತದ. ಅದಲ್ಲದೆ ಕಟ್ಟಿ ಮ್ಯಾಲ ಬರೀ ಗ್ಯಾಸ್ ಒಂದ ಇರಲ್ರಿ, ಅದ್ರ ಜೋಡಿ ಅದರಷ್ಟೇ ಸುಂದರವಾದ ಅದರ ಗೆಳತಿಯರು, ಮಿಕ್ಸರ, ಜ್ಯೂಸರ, ಓವನ್, ಸ್ಪೂನ್ ಸ್ಟ್ಯಾಂಡ್, ಹಿಂಗ ಅವರವರ ಅನುಕೂಲಕ್ಕೆ ತಕ್ಕಂಗ ಸಾಮಾನು ಇಟ್ಟಿರ್ತಾರ. ಅವಕ್ಕೆಲ್ಲ ಧೂಳು ಕೂಡಬಾರ್ದೆಂದು ಸುಂದರವಾದ ಬಟ್ಟೆಗಳ ಮುಸುಕ್ ಹಾಕಿ ಮೇಲೊಂದು ಪಿಂಗಾಣಿ ಫ್ಲವರ್ ವಾಜ್ ಇಟ್ಟು ಚಂದ ಕಾಣುವಂಗ ಮಾಡೋದು. ಅದರಿಂದ ಅಡಿಗೆ ಮಾಡೋರಿಗೆ ಒಂದ್ ರೀತಿ ಹುಮ್ಮಸ್ಸು, ಸ್ಫೂರ್ತಿ ಬರ್ತದ. ಆಗ ಅಡಿಗೆಯ ರುಚಿ ಹದವಾಗಿರ್ತದ. ಇನ್ನ ಉಳ್ಳವರು ಶಿವಾಲಯ ಮಾಡಿದ್ರು ಅನ್ನುವಂತೆ ಆ ಗ್ಯಾಸ್ ಮ್ಯಾಲ ಚಿಮಣಿ ಒಂದ್ ಇರ್ತದ, ಅದು ಕಟ್ಟಿ ಮ್ಯಾಲ ಕಳಸಿದ್ದಂಗ. ಒಗ್ಗರಣೆ ಹಾಕದಾಗ ಏನಾರ ಕರಿದಾಗ ಜಿಡ್ಡ ಆಗಲಾರದಂಗ ತರತರದ ಆಕಾರದ ಚಿಮಣಿ ಕೂಡಿಸ್ತಾರ. 2 ಫೀಟ್ ಅಗಲ, 6 ಫೀಟ್ ಉದ್ದ ಇರೋ ಕಟ್ಟಿ ನಮಗ ಎಷ್ಟು ಮಹತ್ವ ಅನಿಸ್ತದ ಅಂದ್ರ, ಇದ್ರ ಚಾಕಚಕ್ಯತೆಗೆ ನಾವು ಮಹಿಳೆಯರು ಸದಾ ಶೆರಗು ಕಟ್ಟಿ ಸಿದ್ಧರಾಗಿರ್ತೇವೆ. ಕೈಯಾಗ ಖಾಯಂ ಒಂದು ಬಟ್ಟಿರ್ತದ. ಈಗೀಗ ಮಾರ್ಕೆಟ್ನಲ್ಲಿ ಸ್ಪಂಜ್ ವೈಫ್ ಅಂತ ಕಟ್ಟಿ ವರ್ಸಾಕ ಸಿಗ್ತಾವ. ಹಾಂಗ ಮಾಡದೆ ಹಳಿ ಬಟ್ಟಿ ನಮಗ ಬೇಕಾದ ಆಕಾರದಲ್ಲಿ ಕತ್ತರಿಸಿ ಇಟ್ಟುಕೊಂಡು ವರ್ಸಾಕ ಉಪಯೋಗಿಸಿಕೊಂಡ್ರ ಒಳ್ಳೇದು ಅನಿಸ್ತದ. ಕಟ್ಟಿ ಮೇಲಿನ ಸಾಮಾನುಗಳು ಸ್ವಚ್ಛ ಇಲ್ಲ ಅಂದ್ರ ಸಿರಿಗೇಡಿಯಾಗಿ ಕಾಣಿಸ್ತಾವ. ಹಿಂಗಾಗಿ ನಾವು ಮುಖ ತೊಳೆದಿದ್ರು ನಡೀತದ. ಮುಂಜಾನೆ ಎದ್ದ ಕೂಡಲೇ ಮೊದಲು ಕಟ್ಟಿ ಗ್ಯಾಸ್ ಸ್ವಚ್ಛ ಒರೆಸಿ ಲಕ ಲಕ ಅನ್ನೋ ಹಂಗ ಮಾಡಿ ಇವತ್ತಿ ಹಚ್ಚಿ ರಂಗೋಲಿ ಹಾಕಿ ನಮಸ್ಕಾರ ಮಾಡಿ ಶುರು ಆತು ಅಂದ್ರ ಕಡಾಯಿ, ಸೌಟು, ತರಕಾರಿ, ಬುಟ್ಟಿ, ಹೆಚ್ಚೋ ಮಣಿ, ಚಾಕು ಎಲ್ಲದರ ಜಾತ್ರೆ ಶುರು ಆಗ್ತದ. ನಾಷ್ಟಾ ಮಾಡಿ ಉಸ್ ಅನ್ನೋದ್ರಾಗ ಮತ್ತ ಮಜ್ಜಿಗೆ ಮಾಡೋದು, ಬೆಣ್ಣಿ ತೆಗೆಯೋದು, ಹುರಿಯೋದು, ಹಿಂಗ

0: ಸಾಲ್ಕ ಕೆಲಸಗಳು ಪಾಳೆಕ ನಿಂತಿರ್ತಾವ. ಮತ್ತ ಮಧ್ಯಾಹ್ನಕ್ಕ ಒಂದು ಪಲ್ಯ, ಕೋಸಂಬರಿ, ಚಟ್ನಿ, ಸಾರು ಮಾಡಿ ಅವುಗಳನ್ನು ಕಡಾಯಿಯಿಂದ ಪಿಂಗಾಣಿ ಅಥವಾ ಸ್ಟೀಲ್ ಭಾಂಡ್ಯದಲ್ಲಿ ಹಾಕಿಟ್ಟು ಚಂದ ಕಾಣುವಂಗ ತಯಾರು ಮಾಡಿ ಇಟ್ಟಾಗ ಫ್ಯಾಷನ್ ಶೋಗೆ ಕಟ್ಟಿ ವೇದಿಕೆಯಾಗಿ ಬಿಡ್ತದ. ನಂತರ ರೊಟ್ಟಿನೋ ಚಪಾತಿನೋ ಮಾಡಿ ಮನಿ ಮಂದಿಗೆ ಊಟ ಕೊಟ್ಟು ನಾವು ಉಂಡು, ಮತ್ತೆ ಶುರು ನೋಡ್ರಿ ಎರಡನೇ ರೌಂಡ್ ಕಟ್ಟಿ ಸ್ವಚ್ಛ ಮಾಡೋದು, ಚಕ್ಕಾ ಚಕ್ಕ ಅನ್ನುವಂಗ ಮಾಡಿ ಹೊರಗ್ ಬಂದ್ರ ಮುಗೀತು ಅನ್ನೋ ಹಂಗ ಇಲ್ಲ. ಮತ್ತ ಯಾರ್ಯಾರ ಗೆಸ್ಟ್ ಬಂದ್ರು ಗ್ಯಾಸ್ ಕಟ್ಟಿಗೆ ಹಾಯದು, ಚಾನು ಚುರುಮುರಿನೋ ಏನೋ ಒಂದ್ ಮಾಡಿ ಕಟ್ಟಿ ಒರೆಸಿ ಬರೋದು ಮಾತ್ರ ಮರೆಯಂಗಿಲ್ಲ. ರಾತ್ರಿನೂ ಕಡಿಮೆ ಕೆಲಸ ಏನು ಇರುದಿಲ್ರಿ, ಚಪಾತಿ ಪಲ್ಯ ಮಾಡೋದು ಇರ್ತದ, ಇಲ್ಲ ಏನಾರ ರುಬ್ಬದು ಇರ್ತದ. ಎಲ್ಲಾ ಆದ್ಮೇಲೆ ಕಟ್ಟಿ ವರ್ಷ ಮುಗಿಸೋದ್ರಾಗ ಕುರಿ ಕೋಣ ಬೀಳ್ತದ. ನಾವು ಎಷ್ಟರ ಮಾಡೋದು, ಒಂದೊಂದ್ಸಲ ಹಸ ಮಾಡ್ಕೊತ ಯಾರೂ ಮಾತಿಗೆ ಸಿಗ್ಲಿಲ್ಲ ಅಂದ್ರ ಈ ಕಟ್ಟಿ ಮೇಲಿನ ಚೆಲುವೆಯರ ಜೋಡಿ ಮಾತುಕತೆ ಇಳಿತೀವಿ. ಒಟ್ಟಿನಲ್ಲಿ ಕಟ್ಟಿ ನಮ್ಮ ಹೆಣ್ಣು ಮಕ್ಕಳಿಗೆ ಏನು ನಂಟದ ಏನೋ, ಯಾರು ಬಲ್ರು, ಬಿಟ್ಟೆನೆಂದರು ಬಿಡದಿ ಮಾಯ ಎನ್ನುವಂತೆ ನಮ್ಮನ್ನ ಆವರಿಸಿಕೊಂಡಿರ್ತದ. ಮೊದಲಿನ ಕಾಲದ ಹೆಣ್ಣು ಮಕ್ಕಳು ಆರೋಗ್ಯವಾಗಿರ್ತಿದ್ರು, ಯಾಕಂದ್ರ ನೆಲದ ಮ್ಯಾಗ ಒಲಿ ಇರ್ತಿದ್ವು, ಕಟ್ಟಿಗೆ ಕುಳ್ಳು ಉಪೇಕ್ಷಿ ಒಲಿ ಹಚ್ಚಿ ಕೆಳಕ್ ಕುಂತು ಅಡಿಗೆ ಮಾಡ್ತಿದ್ರು. ಆವಾಗ ಕಟ್ಟೆನೂ ಇರಲಿಲ್ಲ, ಸ್ವಚ್ಛ ಮಾಡೋ ಕೆಲಸನೂ ಬಹಳ ಇರ್ತಿರ್ಲಿಲ್ಲ. ಹೆಣ್ಣು ಮಕ್ಕಳು ಗಟ್ಟಿಮುಟ್ಟಾಗಿದ್ರು, ಈಗಿನವರಂಗ ಆವಾಗ ಕೈಕಾಲು ಹಿಡಿತಿರ್ಲಿಲ್ಲ. ಈಗ ಎಲ್ಲರಿಗೂ ಮೊಳಕಾಲು ತಪ್ಪಿದ್ದಲ್ಲ, ನಿಂತ ಅಡಿಗೆ ಮಾಡೋದು, ಕುರ್ಚಿ ಮ್ಯಾಕ್ ಕೂಡೋದು, ನೆಲದ ಮ್ಯಾಕ್ ಕೂಡೋ ಮಾತೇ ಇಲ್ಲ. ಇವೆಲ್ಲದರಿಂದ ಕಾಲು ಮಣಿಯಾಕ ಒಲ್ಲೆ ಅಂತಾವ, ಯಾವಾಗ್ಲೂ 11 ನಂಬರ್ ಆಗೇ ಇರ್ತಾವ. ಆಧುನಿಕತೆ ಹಣಿಕೆ ಹಾಕಿ ಒಂದೊಂದೇ ಹೊಸ ಸಾಮಾನುಗಳು ಮನೆಯಲ್ಲಿ ವಿರಾಜಮಾನವಾದಾಗ ಮಹಿಳೆಯರ ಶ್ರಮದ ಕೆಲಸ ಕಡಿಮೆಯಾಗಕ್ ಹತ್ತಿದೆವು. ಏನೆಲ್ಲ ಮಷಿನ್ಗಳು ಬಂದ್ರು ನಮ್ ಕಟ್ಟಿ ಒರೆಸೋ ಕೆಲಸ ತಪ್ಪಲ್ಲ ನೋಡ್ರಿ. ಏನೇ ಅಂದ್ರು ಅಡಿಗೆ ಮನೆಗೆ ಕಟ್ಟಿ ಸ್ವಚ್ಛಿದ್ರ ಭೂಷಣ. ಆದ್ರೂ ಕಟ್ಟಿಗೆ ಮೂರ್ ಹೊತ್ತು ಮುಖ ತೊಳೆದು ಮೇಕಪ್ ಮಾಡಿದ್ರು ಅವಾಗವಾಗ ಮುಸುರಿ ಮೆತ್ಕೊಂಡು ಮುನಿಸಿಕೊಳ್ಳುತ್ತದೆ. ಅಡಿಗೆ ಅಂದ್ರೆ ಸುಮ್ಮನೆ ಏನ್ರಿ, ಅಡಿಗೆ ಮನಿ ಅಂದ್ರ ಆರೋಗ್ಯಧಾಮ. ಇಲ್ಲಿ ಮನೆ ಮಂದಿಯ ಆರೋಗ್ಯದ ಕಾಳಜಿ ಇಟ್ಟುಕೊಂಡು ಪ್ರೀತಿಯಿಂದ ಮಾಡುವ ರಸವಿದ್ದೆ ಸಾಮಾನ್ಯವಾದುದಲ್ಲ. ಒಂದು ಸಾರು ಪಲ್ಯ ಮಾಡಬೇಕಾದ್ರ ಅದ್ರ ಸುತ್ತ ಎಷ್ಟು ತಯಾರಿ ಇರ್ತೈತಿ, ಅದಕ್ಕ ಗೃಹಿಣಿಯಾದವಳು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ದಿನ ಬೆಳಗಾದರೆ ಪಡುವ ಪಾಡು ಯಾರಿಗೂ ಬೇಡ. ಅವಳು ಕೈಗಳಿಗೆ ಬಿಡುವಿಲ್ಲದಂತೆ ಕೆಲಸ ಮಾಡುವ ಪರಿಗೆ ಒಂದು ದಿನವೂ ರಜೆ ಇರುವುದಿಲ್ಲ. ಇದನ್ನೆಲ್ಲ ನೋಡಿದಾಗ ಒಂದು ಕವನ ನೆನಪಾಗುತ್ತದೆ. ಸಿಡಿದೇಳುವ ಮನಸ್ಸನ್ನು ತಟ್ಟಿ ಸುಮ್ಮನಾಗಿಸುವ ರೊಟ್ಟಿಯಲ್ಲಿ, ಸಿಗಬಹುದೇ ಲೇಖನಿಗೆ ಸಾಮಗ್ರಿ ರಂಗಿನ ಪಲ್ಯ ಚಟ್ನಿಯಲ್ಲಿ, ಸಿಕ್ಕರು ಮೂಡಲಿಲ್ಲ ಅಕ್ಷರ ಹಾಳೆಯಲ್ಲಿ, ಏಕೆಂದರೆ ನನ್ನ ಕೈಗಳಿಗೆ ಬಿಡುವಿಲ್ಲ. ಇಲ್ಲಿ ಲೇಖಕಿಯ ಸ್ವಗತದಲ್ಲಿ ತನ್ನ ಅಂತರಾತ್ಮದ ಚಡಪಡಿಕೆ ತೋಡಿಕೊಂಡಿದ್ದಾಳೆ. ಅಡಿಗೆ ಮನೆಯಲ್ಲಿ ಎರಡು ಕೈ 10 ಕೆಲಸ, ಗೃಹಿಣಿ ಒಬ್ಬಳ ಕೈಚಳಕದ ಸಾಮರ್ಥ್ಯ ಮೆಚ್ಚಲೇಬೇಕು. ಇದೆಲ್ಲ ಸತತವಾಗಿ ಈ ಕಟ್ಟೆ ಮೇಲೆ ನಡೆಯುವ ಒಂದು ಸೃಜನಾತ್ಮಕ ಚಮತ್ಕಾರಕ ಮಾಯಾಲೋಕ ಅನ್ನಬಹುದು. ಹಸಿರು ಸೊಪ್ಪಿನ ಸಂತೆ, ವಿವಿಧ ತರದ ಕಾಯಿಗಳ ಕಸರತ್ತು, ಮಸಾಲೆ ಮಸರತ್ತು, ಕಾಯಿಪಲ್ಲೆ ಹೆಚ್ಚುವ ವೈವಿಧ್ಯತೆ, ರೊಟ್ಟಿಯ ತಾಳ, ಇವುಗಳಿಗೆ ರಂಗಮಂಚವಾಗಿ ನಮ್ಮ ಅಡಿಗೆ ಕಟ್ಟೆ ಸದಾ ಸಿದ್ಧವಾಗಿರುತ್ತದೆ. ದಿನ ಬೆಳಗಾದರೆ ಅಡಿಗೆ ಏನು ಮಾಡಬೇಕೆನ್ನುವ ತಾಕಲಾಟ. ಅದರಲ್ಲಿ ಗ್ಯಾಸ್ ಮೇಲೆ ಹಾಲು ಉಕ್ಕಿಸೋದು, ಸಾರ್ ಚೆಲ್ಲೋದು ಬೇಡ ಉಸಾಬರಿ. ಅದನ್ನ ಸ್ವಚ್ಛ ಮಾಡಾಕ ಇನ್ನೂ ಬೇಸರ. ಒಂದೊಂದು ಸಲ ಬೇಸರ ಮಾಡಿಕೊಂಡು ಕಟ್ಟಿ ಒರೆಸೋದು ಬಿಟ್ರೆ ಅವತ್ತ ಯಾರ ಅತಿಥಿಗಳು ಫಟ್ ಅಂತ ಬಂದೇ ಬಿಡ್ತಾರ. ಆಗ ಜೀವ ಬಾಯಿಗೆ ಬಂದಂಗ ಆಗ್ತದ. ಅವರು ಮನುಷ್ಯನಾಗ ಏನ್ ಅನ್ಕೊಳ್ಳಲ್ಲ, ಅಯ್ಯ ಕಟ್ಟಿ ಎಷ್ಟು ಹೊಲಸಿಡ್ತಾರ. ಅವ್ರ ಮನ್ಯಾಗ ಒಂದ್ ಕಪ್ ಚಾ ಕುಡಿಯಾಕ ಸಹಿತ ಮನಸ್ಸು ಬರಂಗಿಲ್ಲ, ಹೊರಗ್ ಮಾತ್ರ ತಳ ತಳ ಇರ್ತಾರ, ಒಳಗ ಎಷ್ಟು ಹರಡಿರ್ತಾರ. ಹಿಂಗ ಒಂದೊಂದ್ ಸಲ ಕಟ್ಟಿ ಮರ್ಯಾದೆ ತೆಗಿತದ. ನಾವು ಆಲಸಿಗಳಾಗದೆ ಅಡಿಗೆ ಆದ ತಕ್ಷಣ ಸ್ವಚ್ಛ ಮಾಡಿ ಬಿಟ್ಟರೆ ಮತ್ತೆ ಅಡಿಗೆ ಮನೆಯೊಳಗೆ ಅಡಿಗೆ ಮಾಡಲು ಹೋದಾಗ ಮನಸ್ಸು ಪ್ರಸನ್ನವಾಗಿರ್ತದೆ. ಯಾರೇ ಬಂದರೂ ಚಿಂತೆ ಇರುವುದಿಲ್ಲ. ಅದಕ್ಕ ಹೇಳೋದು, ಎಷ್ಟೋ ಕೆಲಸ ಇದ್ರೂ ಕಟ್ಟಿ ಸ್ವಚ್ಛ ಮಾಡೋದು ಮಾತ್ರ ಮರಿಬೇಡ್ರಿ. ಏನಂತೀರಿ?
1: ಕಟ್ಟೆ ಪುರಾಣ ಕೇಳಿದಿರಿ. ಮಾತನಾಡಿದವರು ಲಲಿತಾ ಪಾಟೀಲ್. ಈಗ ಭಾವಗೀತೆಯೊಂದನ್ನ ಕೇಳೋಣ. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್, ರಚನೆ ಗೋಪಾಲಕೃಷ್ಣ ಅಡಿಗ ಅವರದು.

0: ಇದುವರೆಗೂ ಗೋಪಾಲಕೃಷ್ಣ ಅಡಿಗರು ಬರೆದ ಭಾವಗೀತೆಯನ್ನ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಈಗ ಇಂಪೋಸ್ಟರ್ ಸಿಂಡ್ರೋಮ್ ಬರೆದು ಪ್ರಸ್ತುತಪಡಿಸುತ್ತಾರೆ ಪುಷ್ಪಾ ಹಾಲ್ಭಾವಿ ಅವರು.
1: ಗ್ರಾಮೀಣ ಭಾಗದ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ 7ನೇ ಸೆಮಿಸ್ಟರ್ನಲ್ಲಿ ಓದುತ್ತಿದ್ದ ಶಾಲಿನಿ ಕ್ಯಾಂಪಸ್ ಇಂಟರ್ವ್ಯೂನ ನಿರೀಕ್ಷೆಯಲ್ಲಿದ್ದಳು. ಗ್ರಾಮೀಣ ಪ್ರತಿಭೆಯಾಗಿದ್ದ ಶಾಲಿನಿ ಮೆಟ್ರಿಕ್ನಲ್ಲಿ ಇಡೀ ಜಿಲ್ಲೆಗೆ ಪ್ರಥಮಳಾಗಿ ಪಾಸಾಗಿದ್ದಳು. ನಂತರ ಪಿಯುಸಿಯಲ್ಲೂ 95% ಮಾಡಿ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ್ದಳು. ಪ್ರತಿ ಸೆಮಿಸ್ಟರ್ನಲ್ಲಿ ಒಳ್ಳೆಯ ಅಂಕ ಗಳಿಸಿ ಜಾಣ ವಿದ್ಯಾರ್ಥಿನಿ ಎಂಬ ಹೆಗ್ಗಳಿಕೆಗೆ ಪಾತ್ರಳಾಗಿದ್ದಳು. ಅವಳ ನಿರೀಕ್ಷೆಯಂತೆ ಇಂದು ಕ್ಯಾಂಪಸ್ ಇಂಟರ್ವ್ಯೂಗೆ ಕರೆ ಬಂದಿತ್ತು. ಅತ್ಯಂತ ಕಾನ್ಫಿಡೆನ್ಸ್ನಿಂದ ಇಂಟರ್ವ್ಯೂ ಅಟೆಂಡ್ ಮಾಡಿ ಒಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗಿದ್ದಳು. ಖುಷಿ ಖುಷಿಯಾಗಿ ಮನೆಗೆ ಬಂದು ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ತಾನು ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿದ್ದನ್ನು ಹೇಳಿದ್ದಳು. ಅವಳ ಈ ಸಾಧನೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡುವುದರ ಬದಲು ಅಪ್ಪ ರಾಜೇಶ್, ಶಾಲಿನಿ ನೀನು 6 7 ಇದ್ದಾಗ ಓದಾಕ ಒಲ್ಲೆ ಅಂತಿದ್ದಿ, ಅಗ್ದಿ ಕಟಾನ್ಕಟಿ ಮಾರ್ಕ್ಸ್ ತಗೊಂಡು ಪಾಸ್ ಆದಾಗ ನನ್ನ ಕಡೆ ಚಲೋ ತಂಗ್ ಹೊಡೆತ ತಿಂದಿದ್ದಿ, ನೀ ಏನ್ ಶಾಣೆ ಆಗಂಗಿಲ್ ಬಿಡು ಅಂದಿದ್ದೆ. ಅಂತೂ ಇವತ್ತು ಇಂಜಿನಿಯರಿಂಗ್ ಓದಿ ಪಾಸ್ ಆಗಿ ನೌಕರಿನೂ ತಗೊಂಡಿ, ನನಗ ಆಶ್ಚರ್ಯ ಆಗೈತ್ ನೋಡೋ ಎನ್ನುವ ಧ್ವನಿಯಲ್ಲಿ

ಅವಳ ಸಾಧನೆಗೆ ಮೆಚ್ಚುಗೆ ಬದಲು ಅಪನಂಬಿಕೆ ಇಣುಕಿತ್ತೇನೋ ಎಂಬ ಅನಿಸಿಕೆ ಶಾಲಿನಿಗೆ ಮೂಡಿತ್ತು. ಎಲ್ಲೋ ಹೃದಯದ ಮೂಲೆಯಲ್ಲಿ ಅಡಗಿದ್ದ ಆ ಘಟನೆ ಮತ್ತೆ ಮುನ್ನೆಲೆಗೆ ಬಂದು ತನ್ನ ಸಾಧನೆ ಅಸಿಂಧು ಆಯಿತೇನೋ ಎಂಬ ಕೀಳರಿಮೆ ಉಂಟಾಗಿತ್ತು. ಅಪ್ಪನ ಹತ್ತಿರ ಆ ದಿನ ಹೊಡೆತ ತಿಂದ ಮೇಲೆ ಶಾಲಿನಿ ಓದುವ ಕಡೆ ಗಮನ ಹರಿಸಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೆದರೂ ಅಪ್ಪ ಎಂದೂ ಬೆನ್ನು ತಟ್ಟದೆ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತೆಗಿಬಹುದಾಗಿತ್ತು ಎಂದಾಗ ಪೆಚ್ಚುಮೋರೆ ಹಾಕುತ್ತಿದ್ದಳು. ಹಠ ಸಾಧಿಸಿ ಅಪ್ಪನಿಂದ ಆ ಶಭಾಷ್ಗಿರಿ ಪಡೆಯಬೇಕೆನ್ನುವ ಉತ್ಸಾಹದಿಂದ ಓದಿ ರ್ಯಾಗ್ ಬಂದು ಒಳ್ಳೆ ಕೆಲಸ ಪಡೆದರೂ ಅಪ್ಪನಿಂದ ಶಭಾಷ್ ಮಗಳೇ ಎನ್ನುವ ಮಾತೇ ಬರಲಿಲ್ಲ. ಇವಳ ಮುಖಭಾವದ ಬದಲಾವಣೆ ಗಮನಿಸಿದ ಅಮ್ಮ ಸಾವಿತ್ರಿ, ಅಲ್ಲ ಶಾಲಿನಿ ನೌಕರಿ ಸಿಕ್ತು ಅಂತ ಖುಷಿಯಿಂದ ಹೇಳಿದ್ರ ನೀವು ಹಳೆ ಪುರಾಣ ತೆಗಿತೀರಲ್ಲ, ನಡಿ ನಡಿ ಶಾಲಿನಿ ಒಳಗಡಿಗೆ ಮನೆಗೆ ಹೋಗೋನು, ಈ ಖುಷಿಗೆ ಒಂದಿಷ್ಟು ರುಚಿಯಾದ ಶೀರಾ ಕಾಂದ ಬಜಿ ಮಾಡ್ತೇನಿ, ನಿನ್ ಗೆಳತಿ ಆಶಾನು ಕರಿ, ಆಕಿಗೂ ನೌಕರಿ ಸಿಕ್ಕೇತಲ್ಲ ಎಂದಾಗ ತನ್ನ ದುಗುಡದಿಂದ ಹೊರಬಂದಿದ್ದಳು ಶಾಲಿನಿ. ಕೊನೆಯ ಸೆಮಿಸ್ಟರ್ ಮುಗಿಸಿ ನೌಕರಿಯ ಆರ್ಡರ್ ಹಿಡಿದು ಆಶಾ ಜೊತೆ ಬೆಂಗಳೂರಿಗೆ ಬಂದಿದ್ದಳು. ಅಗಾಧವಾಗಿ ಬೆಳೆದಿದ್ದ ಬೆಂಗಳೂರು ನೋಡಿ ಪುಟ್ಟ ಕೆರೆಯಿಂದ ಸಮುದ್ರಕ್ಕೆ ಬಿದ್ದಂತಾಗಿತ್ತು ಅವಳ ಪರಿಸ್ಥಿತಿ. ಆಶಾ ಆವಾಗಿವಾಗ ಚಿಕ್ಕಮ್ಮನ ಮನೆಗೆ ಬಂದು ಹೋಗಿದ್ದರ ಕಾರಣ ಅವಳಿಗೆ ಬೆಂಗಳೂರು ಪರಿಚಿತವಾಗಿತ್ತು. ಚಿಕ್ಕಮ್ಮನ ಮನೆಯಲ್ಲಿ ಒಂದು ವಾರವಿದ್ದು ಆಫೀಸಿಗೆ ಹತ್ತಿರವಾಗುವ ಯಾವುದಾದರೂ ಪಿಜಿ ಹುಡುಕುವ ಯೋಚನೆಯಲ್ಲಿದ್ದರು ಇಬ್ಬರು. ಅದನ್ನ ಸ್ನಾನ ಮಾಡಿ ತಿಂಡಿ ತಿಂದು ಮೆಟ್ರೋ ಹತ್ತಿ ಕಂಪನಿ ಇದ್ದ ಸ್ಥಳ ಹುಡುಕಿಕೊಂಡು ಹೋಗಿದ್ದರು. ಇಬ್ಬರ ಕಂಪನಿಯು ಒಂದೇ ಏರಿಯಾದಲ್ಲಿದ್ದರೂ ಒಂದಕ್ಕೊಂದು ದೂರದಲ್ಲಿದ್ದವು. ಸ್ಥಳ ನೋಡಿಕೊಂಡು ಬಂದಿದ್ದರಿಂದ ಮಾರನೆಯ ದಿನ ಯಾವ ಎದೆಗುದಿ ಇಲ್ಲದೆ ಮೆಟ್ರೋ ಹಿಡಿದು ತಮ್ಮ ತಮ್ಮ ಕಂಪನಿ ತಲುಪಿದ್ದರು. ಶಾಲಿನಿ ತನ್ನ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ಕೆಲಸಕ್ಕೆ ಹಾಜರಾಗಿದ್ದಳು. ಪ್ರಸಿದ್ಧ ಕಂಪನಿಯ ದೊಡ್ಡದಾದ ಆಫೀಸ್ ಅದಾಗಿತ್ತು. ಹೊಸ ವಾತಾವರಣ, ಅರಿಯದ ಮುಖಗಳು, ಬೇರೆ ಬೇರೆ ಚೇಂಬರ್ಗಳು, ಜಗಮಗಿಸುವ ದೀಪಗಳು, ಎಲ್ಲವನ್ನೂ ಅಚ್ಚರಿಯ ನೋಟದಿಂದ ನೋಡುತ್ತಾ ತನ್ನ ಟೇಬಲ್ಗೆ ಬಂದು ಮನೆ ದೇವರನ್ನು ನೆನೆದು ಕೆಲಸ ಪ್ರಾರಂಭಿಸಿದ್ದಳು. 3 ತಿಂಗಳು ಸರಾಗವಾಗಿ ಮುಗಿದಿತ್ತು. 3ನೇ ತಿಂಗಳ ಕೊನೆಯ ಶುಕ್ರವಾರ ಮೀಟಿಂಗ್ ಅಟೆಂಡ್ ಮಾಡಲು ಕರೆ ಬಂದಿತ್ತು. ಆತ್ಮವಿಶ್ವಾಸದಿಂದಲೇ ಮೀಟಿಂಗ್ ಹಾಲ್ಗೆ ಹೋಗಿದ್ದಳು ಶಾಲಿನಿ. ಅಲ್ಲಿ ಆಗಲೇ ಮೀಟಿಂಗ್ಗೆ ಕರೆ ಕಳಿಸಿದವರು ಕುರ್ಚಿಯಲ್ಲಿ ಆಸೀನರಾಗಿದ್ದರು. ಬಾಸ್ ಸಹ ಬಂದಿದ್ದರು. ಶಾಲಿನಿ ಇದನ್ನು ಅರಿಯದೆ ಮೀಟಿಂಗ್ ರೂಮ್ನಲ್ಲಿ ಕಾಲಿಟ್ಟಾಗ ಬಾಸ್, ಯು ಆರ್ ಲೇಟ್ ಬೈ 1 ಮಿನಿಟ್, ಐ ಥಿಂಕ್ ಯು ಆರ್ ದ ನ್ಯೂ ಕಮರ್, ಇನ್ ಫ್ಯೂಚರ್ ಯು ಶುಡ್ ಬಿ ಪಂಕ್ಚುಯಲ್ ಎಂದಾಗ ಒಂದು ಕ್ಷಣ ಶಾಲಿನಿ ನಡುಗಿ ಹೋಗಿದ್ದಳು. ಸಾರಿ ಸರ್ ಎಂದು ಹೇಳಿದರೂ ಅವಳಿಗೇ ಕೇಳದಷ್ಟು ಅವಳ ಧ್ವನಿ ಕ್ಷೀಣವಾಗಿತ್ತು. ಚರ್ಚೆ ಪ್ರಾರಂಭವಾಗಿತ್ತು. ಪಟಪಟನೆ ಇಂಗ್ಲಿಷ್ನಲ್ಲಿ ಮಾತನಾಡುತ್ತಾ ಎಲ್ಲರೂ ತಮ್ಮ ಕೆಲಸ, ಅದರ ಬಗ್ಗೆ ತಮ್ಮ ಅನಿಸಿಕೆ, ತಮಗೆ ತಿಳಿಯದ ವಿಷಯದ ಬಗ್ಗೆ ಚರ್ಚಿಸಿದ್ದರು. ಈ ತಾಂತ್ರಿಕ ವಿಚಾರ ವಿನಿಮಯದಲ್ಲಿ ಮಾತನಾಡುವಷ್ಟು ಪ್ರಬುದ್ಧತೆ, ವಿಷಯದ ಬಗ್ಗೆ ತಿಳುವಳಿಕೆ ಇದ್ದರೂ ಶಾಲಿನಿಗೆ ತಾನು ಅವರಷ್ಟು ಚೆನ್ನಾಗಿ ಇಂಗ್ಲಿಷ್ನಲ್ಲಿ ಮಾತನಾಡಬಲ್ಲೆನೆ, ನನಗೆ ಅವರಷ್ಟು ತಾಂತ್ರಿಕತೆಯ ವಿಷಯ ಗೊತ್ತಿದೆಯೇ, ಅದನ್ನು ಪ್ರಸ್ತುತಪಡಿಸುವಷ್ಟು ಸಾಮರ್ಥ್ಯ ನನಗಿದೆಯೇ ಎಂಬ ಗೊಂದಲದಲ್ಲಿ ಸಿಲುಕಿ ಮೌನವಾಗಿದ್ದು ಬಿಟ್ಟಳು. ನಿನಗ ಏನೂ ಗೊತ್ತಿಲ್ಲ, ಚಂದಂಗ ಮಾತಾಡಕ್ ಬರಂಗಿಲ್ಲ, ಟೈಮ್ ಸೀರ್ ಕೆಲಸ ಮಾಡಂಗಿಲ್ಲ ಎಂದ ಅಪ್ಪನ ಮಾತು ನೆನಪಿಸಿತ್ತು ಬಾಸ್ನ ಆ ಮಾತು. ಗ್ರಾಮೀಣ ಹಿನ್ನೆಲೆಯಿಂದ ಬಂದಿದ್ದರೂ ಇಂಟರ್ವ್ಯೂನಲ್ಲಿ ಚೆನ್ನಾಗಿಯೇ ಇಂಗ್ಲಿಷ್ನಲ್ಲಿ ಮಾತನಾಡಿ ಕೆಲಸ ಪಡೆದುಕೊಂಡಿದ್ದರೂ ಅವಳು ಅದೇಕೋ ತನ್ನ ಬಗ್ಗೆಯೇ ನಂಬಿಕೆ ಕಳೆದುಕೊಳ್ಳತೊಡಗಿದ್ದಳು. ಕಂಪನಿಗೆ ಹತ್ತಿರವೇ ಸಿಕ್ಕಿದ್ದ ಪಿಜಿಗೆ ಬಂದ ಅವಳು ಸುಮ್ಮನೆ ಕುಳಿತು ಆ ದಿನ ಅಪ್ಪ ಮಾತನಾಡಿದ ಮಾತನ್ನು ನೆನೆಸಿಕೊಂಡು, ನಾನು ಈ ಕೆಲಸಕ್ಕೆ ಅರ್ಹವಿಲ್ಲವಾ, ನನ್ನಲ್ಲಿ ಜಾಣತನವಿಲ್ಲವಾ, ನಾನು ಇಷ್ಟು ದೊಡ್ಡ ಕಂಪನಿಗೆ ಬರಬಾರದಿತ್ತಾ ಎಂದುಕೊಳ್ಳುತ್ತಾ ತಾನು ಕಾಲೇಜಿಗೆ ಫಸ್ಟ್ ಬಂದಿದ್ದನ್ನು ಮರೆತು ಇಂದು ಆದ ಸಣ್ಣ ವಿಷಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಮಂಕಾಗಿದ್ದಳು. ಆಫೀಸಿನಿಂದ ಬಂದ ಆಶಾಳ ಎದುರಿಗೂ ತನ್ನ ದುಗುಡ ಹಂಚಿಕೊಂಡಿದ್ದಳು. ಆಗ ಆಶಾ, ಶಾಲಿನಿ ನೀನು ರ್ಯಾಂಕ್ ಸ್ಟೂಡೆಂಟ್, ಇದು ನಿನ್ನ ಮೊದಲ ಮೀಟಿಂಗ್, ಇಷ್ಟು ಸಣ್ಣ ವಿಷಯಕ್ಕೆ ತಲೆ ಕೆಳಿಸಿಕೊಳ್ಳಬೇಡ, ಧೈರ್ಯವಾಗಿರು, ಎಲ್ಲ ಸರಿ ಹೋಗುತ್ತೆ ಎಂದಿದ್ದಳು. ಶನಿವಾರ ಭಾನುವಾರ ಇಬ್ಬರು ಗೆಳತಿಯರು ವಿಧಾನಸೌಧ, ಹೈಕೋರ್ಟ್, ಕಬ್ಬನ್ ಪಾರ್ಕ್ ನೋಡಿಕೊಂಡು ಮೆಟ್ರೋ ರೈಲಿನಲ್ಲಿ ಒಂದಿಷ್ಟು ಸುತ್ತಾಡಿ ಟೈಂ ಪಾಸ್ ಮಾಡಿದ್ದರು. ಶಾಲಿನಿ ಸೋಮವಾರ ಆಫೀಸಿಗೆ ಸ್ವಲ್ಪ ಅಳುಕಿನಿಂದಲೇ ಹೋಗಿದ್ದರೂ ತನ್ನ ಕೆಲಸದಲ್ಲಿ ಮುಳುಗಿದ್ದಳು. ಅಚ್ಚುಕಟ್ಟಾಗಿ ಕೆಲಸ ಮಾಡುವ ಇವಳನ್ನು ಟೀಮ್ ಲೀಡರ್ ಆಕಾಶ ಗಮನಿಸುತ್ತಲೇ ಇದ್ದ. ವೀಕೆಂಡ್ಗೆ ಇವಳ ಟೀಮ್ನಲ್ಲಿ ಇದ್ದ ಎಲ್ಲರೂ ಸೇರಿ ನಂದಿಬೆಟ್ಟಕ್ಕೆ ಹೋಗುವ ಪ್ಲಾನ್ ಮಾಡಿದಾಗ ಇವಳಿಗೆ ಅವರೆಲ್ಲರ ಜೊತೆ ಹೋಗಲು ಹಿಂಜರಿಕೆ. ಇವಳ ಹಿಂಜರಿಕೆ ಅರಿತ ಆಕಾಶ್ ಅವಳನ್ನು ಹುರಿದುಂಬಿಸಿ ಹೊರಡಿಸಿದ್ದ. ಎಲ್ಲರೂ ಮಿನಿ ಬಸ್ ಮಾಡಿಕೊಂಡು ಬೆಳಿಗ್ಗೆ 5 ಗಂಟೆಗೆ ಹೊರಟಿದ್ದರು. ಬಸ್ಸು ಗುಡ್ಡ ಏರಿದಂತೆಲ್ಲ ಸುತ್ತಲಿನ ಮಂಜು ಮುಸುಕಿದ ಪ್ರಕೃತಿ, ಮಂಜು ಸರಿದಾಗ ಇಣುಕುವ ಹಸಿರು ಹದ್ದ ಬೆಟ್ಟ, ಕೆಂಬಣ್ಣಕ್ಕೆ ತಿರುಗಿದ ಆಗಸ, ಹಕ್ಕಿಗಳ ಚಿಲಿಪಿಲಿ, ಮರದ ಎಲೆಗಳ ಮೇಲೆ ಮುತ್ತಿನಂತೆ ಕಾಣುವ ಇಬ್ಬನಿಯ ಹನಿಗಳು ಶಾಲಿನಿಯನ್ನು ಮಂತ್ರಮುಗ್ಧವಾಗಿಸಿತ್ತು. ಒಂದು ತಿರುವಿನಲ್ಲಿ ಪ್ರಕೃತಿಯನ್ನು ಆಸ್ವಾದಿಸಲು ಇದ್ದ ವ್ಯೂ ಪಾಯಿಂಟ್ನಲ್ಲಿ ಇಳಿದ ಪಡ್ಡೆ ಹುಡುಗ ಹುಡುಗಿಯರು ಸೆಲ್ಫಿ ರೀಲ್ಸ್ ತೆಗೆದುಕೊಂಡು ಗಲಾಟೆ ಮಾಡಿದರು. ಅವರ ಜೊತೆ ಸೇರದೆ ಒಬ್ಬಂಟಿಯಾಗಿಯೇ ಉಳಿದಿದ್ದಳು. ಪಿಕ್ನಿಕ್ ಮುಗಿಸಿ ಬಂದ ಮೇಲೆ ಎಲ್ಲರೂ ಗ್ರೂಪ್ನಲ್ಲಿ ಫೋಟೋ ರೀಲ್ಸ್ ಹಾಕಿ ಸಂಭ್ರಮ ಪಟ್ಟಿದ್ದರೆ ಇವಳು ಮಾತ್ರ
ಅವರ ಜೊತೆ ತನ್ನನ್ನು ಹೋಲಿಸಿಕೊಂಡು ಕೀಳರಿಮೆಯಿಂದ ಬಳಲಿದ್ದ.

ಹೇಳಿದಳು. ಮತ್ತೆ ಮೀಟಿಂಗಿಗೆ ಕರೆ ಬಂದಾಗ ಅವಳಿಗೆ ಕೊಟ್ಟ ಅಸೈನ್ಮೆಂಟ್ ಚಾಚೂ ತಪ್ಪದೆ ಸರಿಯಾಗಿ ಮಾಡಿದ್ದರೂ ಅವಳ ಎದೆ ಹೊಡೆದುಕೊಳ್ಳುತ್ತಿತ್ತು. ಅಲ್ಲಿ ತನ್ನ ಅಸೈನ್ಮೆಂಟ್ ಬಗ್ಗೆ ಮಾತನಾಡುವಾಗ ತನ್ನಿಂದ ಇಂಗ್ಲಿಷ್ನಲ್ಲಿ ಪಟಪಟನೆ ವಿವರಿಸಲು ಆಗದಿದ್ದರೆ ಎಲ್ಲರ ಎದುರಿಗೆ ಅವಮಾನವಾಗುತ್ತಲ್ಲ ಎಂದು ತನ್ನ ಇಂಗ್ಲಿಷ್ ಭಾಷೆಯ ಮೇಲೆ ಅವಳಿಗೆ ಹಿಡಿತವಿದ್ದರೂ ಇಲ್ಲವೆಂದು ಅವಳ ಮನಸ್ಸು ಯೋಚಿಸುತ್ತಿತ್ತು. ಹೀಗೆ ಅವಳು ತನ್ನಲ್ಲಿರುವ ಪ್ರತಿಭೆಯ ಬಗ್ಗೆಯೇ ಸಂಶಯ ಪಡುತ್ತಾ ತಪ್ಪು ಹುಡುಕುವಂತಾಳಾಗಿದ್ದಳು. ಈ ಮೀಟಿಂಗ್ಗಳಲ್ಲಿ ನಡೆಯುವ ಚರ್ಚೆಯಲ್ಲಿ ಭಾಗವಹಿಸಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವ ಸುಸಂದರ್ಭವಿದ್ದರೂ ಅಪ್ಪ ನಿನಗೆ ಏನೂ ಬರುವುದಿಲ್ಲ ಎಂದು ಪದೇ ಪದೇ ಹೇಳಿದ ಮಾತು ಈ ಕೆಲಸ ತನಗೆ ಸೂಕ್ತವಲ್ಲ, ತಾನು ಇದನ್ನು ನಿರ್ವಹಿಸಲು ಅಸಮರ್ಥಳು ಎಂಬ ನೆಗೆಟಿವ್ ಫೀಲಿಂಗ್ ಅವಳ ಅಂತರಾಳದಲ್ಲಿ ತುಂಬಿತ್ತು. ಮೀಟಿಂಗ್ಗೆ ಹೋಗುವ ಮೊದಲು ಆಕಾಶ್ ಶಾಲಿನಿಯ ಚೇಂಬರ್ನಲ್ಲಿ ಉಣುಕಿದಾಗ ಮಂಕಾಗಿ ಕುಳಿತ ಶಾಲಿನಿಯನ್ನು ನೋಡಿ, ಯಾಕೆ ಶಾಲಿನಿ ಇನ್ನೂ ಇಲ್ಲೇ ಇದ್ದೀರಲ್ಲ, ಟೈಮ್ ಆಯ್ತು ಬನ್ನಿ ಎಂದಾಗ ವಿಧಿ ಇಲ್ಲದೆ ಎದ್ದು ಹೋಗಿದ್ದಳು. ಎಲ್ಲರೂ ತಮ್ಮ ಅಸೈನ್ಮೆಂಟ್ ಬಗ್ಗೆ ವಿವರವಾಗಿ ಮಾತನಾಡಿದ್ದರೆ ಇವಳು ಸಂಕ್ಷಿಪ್ತವಾಗಿ ಹೇಳಿ ಮುಖದ ಮೇಲಿನ ಬೆವರು ಒರೆಸಿಕೊಂಡು ಕುಳಿತಿದ್ದಳು. ಇದನ್ನು ಗಮನಿಸುತ್ತಿದ್ದ ಮ್ಯಾನೇಜರ್ ಟೀಮ್ ಲೀಡರ್ ಆಕಾಶ್ನನ್ನು ಭೇಟಿಯಾಗಲು ಹೇಳಿದ್ದರು. ಆಕಾಶ್ ಬಂದಾಗ, ವಾಟ್ ಈಸ್ ರಾಂಗ್ ವಿತ್ ಶಾಲಿನಿ, ಯಾವಾಗ್ಲೂ ಟೆನ್ಷನ್ ಅಲ್ಲೇ ಇರ್ತಾರೆ, ಅವರ ಕೆಲಸದಲ್ಲಿ ಯಾವುದೇ ತಪ್ಪಿರುವುದಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ, ಆದರೆ ಪ್ರೆಸೆಂಟ್ ಮಾಡುವಾಗ ತಡಬಡಾಯಿಸುತ್ತಾರೆ, ಕಾರಣ ನಿಮಗೇನಾದರೂ ಗೊತ್ತಾ ಎಂದು ಕೇಳಿದಾಗ, ಹೌದು ಸರ್, ಶಾಲಿನಿ ಬ್ರಿಲಿಯಂಟ್ ಸ್ಟೂಡೆಂಟ್, ಹಾಗೆ ಗುಡ್ ವರ್ಕರ್ ಕೂಡ. ನಾನು ಇತ್ತೀಚೆಗೆ ಗಮನಿಸುತ್ತಾ ಇದ್ದೇನೆ, ಹೊಸದಾಗಿ ಕೆಲಸಕ್ಕೆ ಸೇರಿದಾಗ ಇದ್ದ ಆ ಲವಲವಿಕೆ ಕಾನ್ಫಿಡೆನ್ಸ್ ಈಗ ಕಾಣ್ತಾ ಇಲ್ಲ. ಮೊನ್ನೆ ಅವರ ಚೇಂಬರ್ಗೆ ಹೋದಾಗ ಅವರು ಯಾರೋ ಆಶಾ ಎನ್ನುವರ ಜೊತೆ ಮೊಬೈಲ್ನಲ್ಲಿ ಮಾತನಾಡುತ್ತಾ, ಆಶಾ ನಾನು ಈ ಕೆಲಸಕ್ಕೆ ಲಾಯಕ್ಕಿಲ್ಲ, ನನಗೆ ಇದನ್ನು ಹ್ಯಾಂಡಲ್ ಮಾಡಲು ಆಗ್ತಾ ಇಲ್ಲ, ನಾನು ಈ ಕೆಲಸ ಬಿಡ್ತೀನಿ ಎನ್ನುವ ಮಾತು ಕೇಳಿ ಬಂತು. ನಾನು ಕೆಲಸದ ಬಗ್ಗೆ ಮಾತನಾಡಿ ಸುಮ್ಮನೆ ಬಂದಿದ್ದೆ. ಇಂದೂ ಸಹ ಮೀಟಿಂಗ್ ಇದ್ದರೂ ಯಾವುದೇ ಯೋಚನೆಯಲ್ಲಿ ಮುಳುಗಿದ್ದ ಅವರನ್ನು ಎಚ್ಚರಿಸಿ ಮೀಟಿಂಗಿಗೆ ಬರುವಂತೆ ಮಾಡಿದ್ದೆ ಎನ್ನುತ್ತಾನೆ. ಇದನ್ನೆಲ್ಲ ಕೇಳಿದ ಮ್ಯಾನೇಜರ್ ಅವರು, ಆಕಾಶ್ ಶಾಲಿನಿಯನ್ನು ಕಂಪನಿಯ ಕೌನ್ಸಿಲರ್ ಹತ್ತಿರ ಕಳಿಸುವ ವ್ಯವಸ್ಥೆ ಮಾಡಿ, ಅವರು ಯಾವುದೋ ಆತಂಕದಿಂದ ಬಳಲುತ್ತಿರುವ ಹಾಗೆ ಕಾಣುತ್ತೆ ಎಂದಾಗ ಆಕಾಶ್ ಒಪ್ಪಿಕೊಂಡಿದ್ದ. ಅಂದು ಶಾಲಿನಿಗೆ, ನೀವು ನಿಮ್ಮ ಕೆಲಸದಲ್ಲಿ ಜಾಣರಿದ್ದು ಎಲ್ಲ ಸಮಸ್ಯೆಗಳಿಗೆ ದಾರಿ ಹುಡುಕುವ ನೀವು ನಿಮ್ಮ ಜೀವನದ ಪಯಣದಲ್ಲೇ ಎಲ್ಲೋ ಒಂದು ಕಡೆ ದಾರಿ ತಪ್ಪುತ್ತಿದ್ದೀರಿ ಅಂತ ಅನಿಸುತ್ತೆ. ನಿಮ್ಮನ್ನು ಕಾಡುತ್ತಿರುವ ಆತಂಕದಿಂದ ಹೊರತರಲು ಮ್ಯಾನೇಜರ್ ಅವರು ನಿಮ್ಮನ್ನು ಕಂಪನಿಯ ಕೌನ್ಸಿಲರ್ ಅನ್ನು ಭೇಟಿ ಮಾಡಿಸಬೇಕೆಂದು ಹೇಳಿದ್ದರು ಎಂದು ಹೇಳಿ ಕೌನ್ಸಿಲರ್ ಶರತ್ ಪಾಟೀಲರನ್ನು ಭೇಟಿ ಮಾಡಿಸಿ ತನ್ನ ಕೆಲಸಕ್ಕೆ ಹೋಗಿದ್ದ. ಶಾಲಿನಿ ಉತ್ತರ ಕರ್ನಾಟಕದವಳು ಎಂದು ಗೊತ್ತಾದಾಗ ಶರತ್ ಧಾರವಾಡ ಭಾಷೆಯಲ್ಲಿ ಮಾತನಾಡತೊಡಗಿದಾಗ ಶಾಲಿನಿಯ ಕಣ್ಣುಗಳು ಮಿಂಚಿದ್ದವು. ಮೊದಲೇ ಆಕಾಶನಿಂದ ಶಾಲಿನಿಯ ಬಗ್ಗೆ ತಿಳಿದುಕೊಂಡಿದ್ದ ಶರತ್ ಅವರು ಅವಳ ಜೊತೆ ಅತ್ಯಂತ ಆತ್ಮೀಯತೆಯಿಂದ ಮಾತಾಡಿ ಅವಳ ವಿಶ್ವಾಸ ಗಳಿಸಿದ್ದರು. ಪ್ರಾರಂಭದಲ್ಲಿ ಅವಳ ತಂದೆ ತಾಯಿ, ಅವಳ ಬಾಲ್ಯ, ಓದು, ಗೆಳತಿಯರು ಎಲ್ಲದರ ಬಗ್ಗೆ ವಿಚಾರ ಸಂಗ್ರಹಿಸಿ ಮತ್ತೆ ಒಂದು ವಾರ ಬಿಟ್ಟು ಅವಳ ತಂದೆಯನ್ನು ಕರೆದುಕೊಂಡು ಬರುವಂತೆ ತಿಳಿಸಿದ್ದರು. ಒಂದು ವಾರದ ನಂತರ ತಂದೆಯ ಜೊತೆ ಬಂದ ಶಾಲಿನಿ, ನನಗೇನಾಗಿದೆ ಅಂತ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ, ಅಪ್ಪನನ್ನು ಕರೆದುಕೊಂಡು ಬರಲು ಹೇಳಿದ್ದಾರೆ, ನಾನು ಆರಾಮವಾಗೇ ಇದ್ದೇನೆ, ನನಗೇನು ತಲೆ ಕೆಟ್ಟಿಲ್ಲ, ಕೆಲಸ ರಿಸೈನ್ ಮಾಡಿ ಊರಿಗೆ ಹೋಗೋದೇ ಲೇಸು, ಯಾಕೋ ಇಲ್ಲಿ ಏನೂ ಸರಿ ಇಲ್ಲ ಅಂತ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಒಳಗೆ ಕಾಲಿಟ್ಟಿದ್ದಳು. ಆಗ ಶರತ್ ಶಾಲಿನಿಗೆ, ನಿಮ್ಮ ತಂದೆಯ ಜೊತೆ ನಾನು ಸ್ವಲ್ಪ ಮಾತನಾಡಬೇಕು, ನೀವು ಹೊರಗೆ ವೇಟ್ ಮಾಡಿ, ನಂತರ ಕರೆಯುತ್ತೇನೆ ಎಂದಾಗ ಶಾಲಿನಿ ಹೊರಗೆ ಬಂದು ಕುಳಿತಿದ್ದಳು. ಒಳಗೆ ಬಂದು ಕುಳಿತ ಅಪ್ಪ ರಾಜೇಶ್ರನ್ನು ಮಾತಿಗೆಳೆಯುತ್ತ ಶರತ್, ನಿಮ್ಮ ಮಗಳು ತುಂಬಾ ಜಾಣೆ, ಸ್ವಸಾಮರ್ಥ್ಯದಿಂದ ಓದಿ ಇಷ್ಟು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಪಡೆದಿದ್ದಾಳೆ, ಆದರೆ ಅಂದು ಅವಳು ನಿಮಗೆ ತನಗೆ ಕೆಲಸ ಸಿಕ್ಕಿದ್ದನ್ನು ಹೇಳಿದಾಗ ನೀವು ಅವಳ ಸಾಧನೆಗೆ ಸಂತೋಷ ಪಡದೆ ವ್ಯಂಗ್ಯವಾಗಿ ಮಾತನಾಡಿದ ಮಾತು ಅವಳಲ್ಲಿ ಕೀಳರಿಮೆ ಹುಟ್ಟಿಸಿ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೊರಗುತ್ತಿದ್ದಾಳೆ. ಅವಳ ಯಾವ ಸಾಧನೆಗೂ ನಿಮ್ಮಿಂದ ಮನಪೂರ್ವಕವಾಗಿ ಉತ್ತೇಜನ ಬಂದಿಲ್ಲ, ನೀವು ಮಾಡಿದ ತಪ್ಪಿನಿಂದ ಅವಳಿಗೆ ತನ್ನ ಗೆಲುವನ್ನು ಸಂಭ್ರಮಿಸಲು ಆಗುತ್ತಿಲ್ಲ, ನೀವು ಅವಳ ಗೆಲುವನ್ನು ಸಂತೋಷಿಸದೆ ಎಂದೋ ಮಾಡಿದ ಸಣ್ಣ ತಪ್ಪನ್ನು ಎತ್ತಿ ಹಿಡಿದು ಅದನ್ನೇ ಪದೇ ಪದೇ ನೆನಪಿಸಿ ಹಿಯಾಳಿಸಿದ ಪರಿಣಾಮ ಇಂದು ಅವಳು ತನ್ನ ಸಾಧನೆಯನ್ನು ಅನುಭವಿಸದೆ ಕೀಳರಿಮೆ ಬೆಳೆಸಿಕೊಂಡು ಅಸಹಾಯಕಳಾಗಿದ್ದಾಳೆ. ಮಕ್ಕಳ ಸಣ್ಣ ಸಣ್ಣ ಗೆಲುವುಗಳನ್ನು ಪ್ರೋತ್ಸಾಹಿಸಿ ಸೋಲಿಗೆ ಸೋತು ಹೋಗದೆ ಮುನ್ನಡೆಯುವ ಆತ್ಮವಿಶ್ವಾಸ ಬೆಳೆಸಬೇಕಾದದ್ದು ಹೆತ್ತವರ ಕರ್ತವ್ಯ. ಈ ಕರ್ತವ್ಯದಲ್ಲಿ ನೀವು ಸೋತಿದ್ದೀರಿ, ಇದು ನಿಮ್ಮ ಮಗಳ ಮನಸ್ಸಿನ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದ ಕಾರಣ ಅವಳು ಈಗ ಖಿನ್ನತೆಯ ಅಂಚಿನಲ್ಲಿದ್ದಾಳೆ ಎಂಬ ವಿಷಯ ತಿಳಿಸಿದ್ದರು. ಈ ಮಾತು ರಾಜೇಶ್ರನ್ನು ಚಿಂತೆಗೀಡು ಮಾಡಿತ್ತು. ತಾನೇನು ಮಾತನಾಡುತ್ತಿದ್ದೇನೆ ಅದು ಮಗಳ ಮೃದು ಹೃದಯದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಎಂಬ ಅರಿವಿಲ್ಲದೆ ಅಪ್ಪನಾದವನು ಏನು ಬೇಕಾದರೂ ಮಾತನಾಡಬಹುದೆಂಬ ಅಹಂಕಾರದಿಂದ ಆಡಿದ ಮಾತುಗಳು ಮಗಳ ಬಾಳನ್ನೇ ಬಲಿ ತೆಗೆದುಕೊಳ್ಳಬಹುದೆಂಬ ವಿಷಯ ತಿಳಿದಾಗ ತಾನೆಂತೂ ದೊಡ್ಡ ತಪ್ಪು ಮಾಡಿದೆ ಎಂಬ ಪಶ್ಚಾತ್ತಾಪ ರಾಜೇಶ್ರನ್ನು ಕಾಡಿತ್ತು. ಶರತ್ ಮುಂದೆ ತಮ್ಮ ತಪ್ಪನ್ನು ಒಪ್ಪಿಕೊಂಡ ರಾಜೇಶ್ ಮಗಳ ಆರೋಗ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿದಾಗ, ಆತಂಕ ಪಡುವುದೇನೂ ಬೇಡ, ಇನ್ನೂ ಆರಂಭದ ಹಂತದಲ್ಲೇ ಶಾಲಿನಿ ಕೌನ್ಸಿಲಿಂಗಿಗೆ ಬಂದಿದ್ದರಿಂದ ಬೇಗ ರಿಕವರ್ ಆಗುತ್ತಾಳೆ ಎಂದಿದ್ದರು. ಅಂದಿನ ಸೆಷನ್
ಮುಗಿಸಿದ್ದ ಶರತ್ ಮುಂದಿನ ವಾರ ಶಾಲಿನಿಗೆ ಬರಲು ಹೇಳಿದ್ದರು. ಅಂದು ಬಂದ ಶಾಲಿನಿಗೆ, ನಿಮಗೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಆಲ್ಬರ್ಟ್ ಐನ್ಸ್ಟೀನ್ ಗೊತ್ತಲ್ವಾ ಎಂದ.

0: ಆಗ ಓ ಗೊತ್ತಿಲ್ಲದೆ ಏನು ಎಂದಿದ್ದಳು. ಖ್ಯಾತ ಭೌತಶಾಸ್ತ್ರ ವಿಜ್ಞಾನಿ ಐನ್ಸ್ಟೀನ್ ಅವರ ಸತತ ಓದು, ಜಾಣತನ, ಪ್ರಯೋಗ ಹಾಗೂ ಶ್ರಮಕ್ಕೆ ಸಿಕ್ಕ ಪಾರಿತೋಷಕ ಇದು. ಆದರೆ ಈ ಪ್ರಶಸ್ತಿಗೆ ತಾನು ಭಾಜನನಲ್ಲ ಎಂಬ ಭಾವನೆ ಅವರಿಗೆ. ಅವರು ತಮ್ಮ ಆಪ್ತರಲ್ಲಿ, ನನ್ನ ಸಾಮಾನ್ಯ ಕೆಲಸಗಳನ್ನೆಲ್ಲ ಈ ಜನ ಇಷ್ಟೊಂದು ಅಟ್ಟಕ್ಕೇರಿಸಿ ಪ್ರಶಸ್ತಿಗಳನ್ನು ಕೊಟ್ಟು ಪುರಸ್ಕರಿಸುವುದರಿಂದ ನಾನು ಇವರಿಗೆಲ್ಲ ಮೋಸ ಮಾಡುತ್ತಿದ್ದೇನೆ ಎಂಬ ಅಪರಾಧಿ ಪ್ರಜ್ಞೆ ಕಾಡುತ್ತಿದೆ ಎಂದು ಹೇಳಿಕೊಂಡಿದ್ದರಂತೆ. ಸಭೆ ಸಮಾರಂಭಗಳಲ್ಲೂ ಈ ಹೇಳಿಕೆಯನ್ನು ಹಂಚಿಕೊಂಡಿದ್ದರಂತೆ. ಅಷ್ಟು ದೊಡ್ಡ ವಿಜ್ಞಾನಿಯಾಗಿ ಸಾಧನೆ ಮಾಡಿ ಪ್ರಶಸ್ತಿ ಪಡೆದಿದ್ದರೂ ಅವರಿಗೆ ತಮ್ಮ ಈ ಸಾಧನೆಯಲ್ಲಿ ನಂಬಿಕೆ ಇದ್ದಿಲ್ಲ. ಇದಕ್ಕೆ ಕಾರಣ ಇಂಪೋಸ್ಟರ್ ಸಿಂಡ್ರೋಮ್, ಅಂದರೆ ಒಬ್ಬ ವ್ಯಕ್ತಿ ತನ್ನ ಸಾಧನೆಯನ್ನೇ ಅನುಮಾನದಿಂದ ನೋಡುವುದು. ತಾನು ಕಷ್ಟಪಟ್ಟು ಪರಿಶ್ರಮದಿಂದ ಮುಂದೆ ಬಂದಿದ್ದರೂ ಅದನ್ನು ಸಂಭ್ರಮಿಸುವುದನ್ನು ಬಿಟ್ಟು ತನ್ನ ಕ್ಷಮತೆಯ ಮೇಲೆಯೇ ಅನುಮಾನ ಪಡುವುದು. ಇಂಥದ್ದೊಂದು ಮನಸ್ಥಿತಿಗೆ ಇಂಪೋಸ್ಟರ್ ಸಿಂಡ್ರೋಮ್ ಎನ್ನುತ್ತಾರೆ. ಈಗ ನಿಮ್ಮಲ್ಲೂ ಈ ತರಹದ ಮನಸ್ಥಿತಿ ಇದೆ. ನಿಮ್ಮ ಕ್ಷಮತೆಯ ಮೇಲೆಯೇ ನಿಮಗೆ ಅನುಮಾನವಿದೆ. ಶಾಲಿನಿ, ನೀವು ಓದಿನಲ್ಲಿ ಜಾಣೆ, ಫಸ್ಟ್ ರ್ಯಾಂಕ್ ಬಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಪಡೆದಿದ್ದರೂ ಅಪ್ಪನ ನೇತ್ಯಾತ್ಮಕ ನುಡಿಗಳಿಂದ ನೀವು ನಿಮ್ಮಲ್ಲೇ ಒಂದು ಕೀಳರಿಮೆ ಬೆಳೆಸಿಕೊಂಡು, ಇದೆಲ್ಲ ನನಗೆ ದೊರಕಿದ್ದು ಆಕಸ್ಮಿಕ, ನಾನು ಇದಕ್ಕೆಲ್ಲ ಲಾಯಕ್ಕಿಲ್ಲ ಎಂದು ನಿಮ್ಮ ಸಾಧನೆಯನ್ನೇ ಒಪ್ಪಿಕೊಳ್ಳದ ಸ್ವವಿಮರ್ಶೆಯ ಒಂದು ಆತಂಕಕಾರಿಯಾದ ಮನಸ್ಥಿತಿಗೆ ತುತ್ತಾಗಿದ್ದೀರಿ ಅಂತ ಅನಿಸುತ್ತೆ. ನಿಮ್ಮ ಸಾಧನೆಗೆ ಹೆಮ್ಮೆ ಪಡುವುದರ ಬದಲು ನೀವು ಅವುಗಳನ್ನೇ ವಿಮರ್ಶಿಸಿ ಅವುಗಳಲ್ಲೇ ತಪ್ಪು ಹುಡುಕಿ ಕೀಳರಿಮೆಯಿಂದ ಬಳಲುತ್ತಿದ್ದೀರಿ. ನಿಮಗೆ ಮೀಟಿಂಗ್ನಲ್ಲಿ ಒಳ್ಳೆಯ ಅವಕಾಶವಿರುತ್ತದೆ, ಅದನ್ನು ಸದುಪಯೋಗಪಡಿಸಿಕೊಂಡು ಧೈರ್ಯದಿಂದ ನಿಮ್ಮ ಅನಿಸಿಕೆಯನ್ನು ಮುಂದಿಡದೆ ನಾನೆಲ್ಲಿ ತಪ್ಪುತ್ತೇನೋ ಎಂಬ ಆತಂಕದಲ್ಲಿ ಮಾತನಾಡದೆ ಹಿಂಜರಿದಾಗ ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗುತ್ತಿದೆ. ಇದೇ ಅನಿಸಿಕೆಯನ್ನು ನೀವು ಮನದಲ್ಲಿ ಇಟ್ಟುಕೊಂಡು ಮುಂದುವರಿದರೆ ಅದು ನಿಮ್ಮ ಮಾನಸಿಕ ಸ್ಥಿತಿ ಮೇಲೆ ಪರಿಣಾಮ ಬೀರುವ ಅಪಾಯವಿದೆ. ನೀವು ನಿಮ್ಮನ್ನೇ ಸ್ವವಿಮರ್ಶೆ ಮಾಡಿಕೊಳ್ಳುವ ಈ ಆತಂಕಕಾರಿ ಮನೋಸ್ಥಿತಿಯಿಂದ ಹೊರಬರಬೇಕು ಎಂದು ಇನ್ನೂ ಅನೇಕ ಉದಾಹರಣೆ ಸಹಿತ 5 ಸಿಟ್ಟಿಂಗ್ಸ್ ಮುಗಿಸಿದಾಗ ಶಾಲಿನಿಗೆ ತನ್ನ ತಪ್ಪು ಅರಿವಾಗಿತ್ತು. ನಾನು ನನ್ನ ಸಾಧನೆಯನ್ನೇ ಸಂಶಯ ದೃಷ್ಟಿಯಿಂದ ನೋಡಿ ನಾನು ಇದಕ್ಕೆ ಅರ್ಹಳಲ್ಲ ಎಂದು ಭ್ರಮಿಸಿ ನನ್ನ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳುವ ಹಂತಕ್ಕೆ ಬಂದಿದ್ದೇನಲ್ಲ ಎಂದುಕೊಂಡ ಶಾಲಿನಿಗೆ ತಾನೆಂತಹ ವಿಪತ್ತಿನಿಂದ ಪಾರಾದೇನಲ್ಲ ಎಂಬ ಸತ್ಯ ಅರಿವಾದಾಗ ನಿಡಿದಾದ ನಿಟ್ಟುಸಿರು ಬಿಟ್ಟಿದ್ದಳು. ಯಾವುದೋ ಶಾಪದಿಂದ ತನ್ನ ಶಕ್ತಿಯನ್ನೇ ಮರೆತಿದ್ದ ಆಂಜನೇಯನಿಗೆ ಶಾಪ ವಿಮೋಚನೆಯ ಪರಿಹಾರವಾಗಿ ಯಾರಾದರೂ ಅವನಿಗೆ ಅವನ ಶಕ್ತಿಯನ್ನು ನೆನಪಿಸಿದರೆ ಅವನ ಶಕ್ತಿ ವಾಪಸ್ ಬರುತ್ತಿತ್ತು. ಸೀತೆಯನ್ನು ರಾವಣ ಅಪಹರಿಸಿದ ನಂತರ ಅವಳನ್ನು ಹುಡುಕಲು ಲಂಕೆಗೆ ತೆರಳಲು ಹನುಮಂತನಿಗೆ ಕೋರಿದಾಗ ಸಾಗರವನ್ನು ದಾಟಿ ಲಂಕೆಯಲ್ಲಿ ಸೀತೆಯನ್ನು ಹುಡುಕುವ ಕೆಲಸ ತನ್ನಿಂದಾಗದು ಎಂದು ಆತ ಕೈ ಚೆಲ್ಲಿದ್ದ. ಆಗ ಹನುಮನ ಶಾಪದ ಅರಿವಿದ್ದ ಜಾಂಬವಂತ ಅವನಿಗೆ ಅವನಲ್ಲಿರುವ ಶಕ್ತಿಯ ಬಗ್ಗೆ ನೆನಪಿಸಿದಾಗ ಹನುಮ ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಲಂಕೆಗೆ ಹಾರಿ ಸೀತೆಯನ್ನು ಹುಡುಕುವಲ್ಲಿ ಯಶಸ್ವಿಯಾದ ಎಂಬ ಕಥೆಯಲ್ಲಿ ಹನುಮನಿಗೆ ಕಾಡಿದ್ದು ಈ ಇಂಪೋಸ್ಟರ್ ಸಿಂಡ್ರೋಮ್ ಎಂದು ಶರತ್ ಹೇಳಿದ ಕತೆ. ಶಾಲಿನಿ ತನ್ನ ಬದುಕಿನಲ್ಲಿ ಜಾಂಬವಂತನಾಗಿ ಬಂದ ಶರತ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಳು.
1: ಇಂಪೋಸ್ಟರ್ ಸಿಂಡ್ರೋಮ್ ಕಥೆ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ಪುಷ್ಪ ಹಲ್ವಾವಿ.
2: ಮತ್ತೆ ಬರುವ ಬುಧವಾರ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.
1: ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್.

0: ಮಹಿಳಾವಾಣಿ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ ಇದೇ ಮೇ 15ರಂದು
2: ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ. ಇದೇ 15ರಂದು ಶುಕ್ರವಾರ
2: ಸಂಜೆ

0: 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
0: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
2: ಆಕಾಶವಾಣಿ ಧಾರವಾಡ. ಈಗ ಹಿಂದಿ ಚಿತ್ರಗಳ ಕಾರ್ಯಕ್ರಮ ಪುಷ್ಪಹಾರ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಕೇಳಿದ್ರಿ. ಆಕಾಶವಾಣಿ ಧಾರವಾಡ, ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

ಉದ್ಯೋಗ ಖಾತ್ರಿಯನ್ನು 100 ರಿಂದ 125 ದಿನಗಳಿಗೆ ಹೆಚ್ಚಿಸುತ್ತದೆ. ಈ ಚೌಕಟ್ಟು ಫಲಿತಾಂಶ ಆಧಾರಿತ ಕೆಲಸಗಳು ಮತ್ತು ಡಿಜಿಟಲ್ ಸಂಯೋಜಿತ ಯೋಜನೆಯ ಮೂಲಕ ಜಲಭದ್ರತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯದ ಆಸ್ತಿಗಳು ಮತ್ತು ವಿಪತ್ತು ಸನ್ನದ್ದತೆಗೆ ಆದ್ಯತೆ ನೀಡುತ್ತದೆ. ಬಯೋಮೆಟ್ರಿಕ್ ದೃಢೀಕರಣ, ಜಿಯೋ ರೆಫರೆನ್ಸಿಂಗ್, ಡಿಜಿಟಲ್ ಮೇಲ್ವಿಚಾರಣೆ ಮತ್ತು ಸಮಯಕ್ಕೆ ಸರಿಯಾಗಿ ವೇತನ ಪಾವತಿಗಳ ಮೂಲಕ ತಂತ್ರಜ್ಞಾನ ಚಾಲಿತ ಆಡಳಿತವು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಕಡ್ಡಾಯ ಸಾಮಾಜಿಕ ಲೆಕ್ಕ ಪರಿಶೋಧನೆಗಳು, ವ್ಯವಸ್ಥಿತ ಮೇಲ್ವಿಚಾರಣಾ ಕಾರ್ಯವಿಧಾನಗಳು ಮತ್ತು ಕುಂದುಕೊರತೆ ನಿವಾರಣಾ ವ್ಯವಸ್ಥೆಗಳು ಅನುಷ್ಠಾನವನ್ನು ಮತ್ತಷ್ಟು ಬಲಪಡಿಸುತ್ತವೆ. ಈ ಕಾಯ್ದೆಯು ಗ್ರಾಮೀಣ ಉದ್ಯೋಗವನ್ನು ಸುಸ್ಥಿರ ಗ್ರಾಮದ ಅಭಿವೃದ್ಧಿ ಮತ್ತು ಬಾಳಿಕೆ ಬರುವ ಆಸ್ತಿ ಸೃಷ್ಟಿಯ ಉತ್ಪಾದಕ ಪ್ರೇರಕ ಶಕ್ತಿಯನ್ನಾಗಿ ರೂಪಿಸುತ್ತದೆ. ಭಾರತ ಸರ್ಕಾರವು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯದ ಖಾತ್ರಿ ಯೋಜನೆ ಗ್ರಾಮೀಣ ಕಾಯ್ದೆ 2025 2026 ರ ಜುಲೈ 1 ರಿಂದ ಜಾರಿಗೆ ಬರುವಂತೆ ದೇಶದಾದ್ಯಂತ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಅಧಿಸೂಚಿಸಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯು ಜಾರಿಗೆ ಬರುವುದರೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಅದೇ ದಿನಾಂಕದಿಂದ ರದ್ದಾಗುತ್ತದೆ. ಕೌಶಲ್ಯರಹಿತ ಶಾರೀರಿಕ ಕೆಲಸವನ್ನು ಮಾಡಲು ಸ್ವಯಂ ಪ್ರೇರಿತರಾಗಿ ಮುಂದೆ ಬರುವ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೆ ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗದ ಶಾಸನಬದ್ದ ಖಾತ್ರಿಯನ್ನು ಈ ಕಾಯ್ದೆಯು ಪ್ರಸ್ತಾಪಿಸುತ್ತದೆ. ಈ ವರ್ಧಿತ ಕ್ರಾಂತಿಯು ಗ್ರಾಮೀಣ ಕುಟುಂಬದ ಆದಾಯ, ಜೀವನೋಪಾಯದ ಭದ್ರತೆ, ಗ್ರಾಮ ಮಟ್ಟದ ಮೂಲಸೌಕರ್ಯ ಸೃಷ್ಟಿ ಮತ್ತು ಸುಸ್ಥಿರ ಗ್ರಾಮೀಣಾಭಿವೃದ್ಧಿಗೆ ನೂತನ ಚೈತನ್ಯವನ್ನು ನೀಡುವ ನಿರೀಕ್ಷೆ ಇದೆ. ಅದೇ ಸಮಯದಲ್ಲಿ ಇದು ಜಲಭದ್ರತೆ, ಗ್ರಾಮೀಣ ಮೂಲಸೌಕರ್ಯ, ಗ್ರಾಮೀಣ ಜೀವನೋಪಾಯಗಳು, ಸ್ಥಳೀಯ ಆರ್ಥಿಕ ಬೆಳವಣಿಗೆ ಮತ್ತು ಹವಾಮಾನ ಸಂಬಂಧಿತ ಸವಾಲುಗಳ ವಿರುದ್ಧ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವ, ಬಾಳಿಕೆ ಬರುವ ಮತ್ತು ಉತ್ಪಾದಕ ಗ್ರಾಮೀಣ ಮೂಲಸೌಕರ್ಯವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತದೆ. ಹಲವು ದಶಕಗಳಿಂದ ಕೂಲಿ ಉದ್ಯೋಗ ಕಾರ್ಯಕ್ರಮಗಳು ಭಾರತದ ಗ್ರಾಮೀಣಾಭಿವೃದ್ಧಿ ಕಾರ್ಯತಂತ್ರದ ಅವಿಭಾಜ್ಯ ಅಂಗವಾಗಿವೆ. ಅರೆ ಉದ್ಯೋಗ ಮತ್ತು ಜೀವನೋಪಾಯದ ಅಭದ್ರತೆಯನ್ನು ಎದುರಿಸುತ್ತಿರುವಂತಹ ಗ್ರಾಮೀಣ ಕುಟುಂಬಗಳಿಗೆ ಆದಾಯದ ಬೆಂಬಲವನ್ನು ನೀಡುತ್ತವೆ. ಕಾಲಾನಂತರದಲ್ಲಿ ವಿಸ್ತರಿತ ಸಾಮಾಜಿಕ ರಕ್ಷಣೆ, ಸುಧಾರಿತ ಭೌತಿಕ ಮತ್ತು ಡಿಜಿಟಲ್ ಸಂಪರ್ಕ, ವರ್ಧಿತ ಹಣಕಾಸು ಒಳಗೊಳ್ಳುವಿಕೆ ಮತ್ತು ಜೀವನೋಪಾಯದ ವೈವಿಧೀಕರಣಗಳಿಂದಾಗಿ ಗ್ರಾಮೀಣ ಆರ್ಥಿಕತೆಯು ಗಮನಾರ್ಹ ರೂಪಾಂತರಕ್ಕೆ ಒಳಗಾಗಿದೆ. ವರ್ಧಿತ ಖಾತ್ರಿಯು ಗ್ರಾಮೀಣಾಭಿವೃದ್ಧಿಯ ವೇಗ ವರ್ಧಿತ ಗತಿಗೆ ಬೆಂಬಲ ನೀಡಲು, ಹೆಚ್ಚಿನ ಆದಾಯದ ಭದ್ರತೆಯನ್ನು ಒದಗಿಸಲು ಮತ್ತು ವಿಸ್ತರಿತ ಉದ್ಯೋಗದ ಅವಕಾಶಗಳ ಮೂಲಕ ಗ್ರಾಮೀಣ ಕುಟುಂಬಗಳನ್ನು ಸಬಲೀಕರಣಗೊಳಿಸಲು ಉದ್ದೇಶಿಸಿದೆ. ವಿಬಿಜಿ ರಾಮ್ಜಿ ಕಾಯ್ದೆ 2025 ಎಂಬುದು ಗ್ರಾಮೀಣ ಉದ್ಯೋಗವನ್ನು ವಿಕಸಿತ ಭಾರತ 2047 ರ ರಾಷ್ಟೀಯ ದೂರದೃಷ್ಟಿಯೊಂದಿಗೆ ಜೋಡಿಸಲು ವಿನ್ಯಾಸಗೊಳಿಸಲಾದಂತಹ ಸಮಗ್ರ ಶಾಸನಾತ್ಮಕ ಮರುಹೊಂದಿಕೆಯಾಗಿದೆ. ಡಿಸೆಂಬರ್ 2025 ಸಂಸತ್ತಿನಿಂದ ಅಂಗೀಕರಿಸಲ್ಪಟ್ಟ ಈ ಕಾಯ್ದೆಯು 2 ದಶಕಗಳ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಬದಲಿಸುತ್ತದೆ. ಇದು ಕೇವಲ ಕಲ್ಯಾಣ ಮಧ್ಯಸ್ಥಿಕೆಯ ಬದಲಾಗಿ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಮೂಲಸೌಕರ್ಯದ ಸಮಗ್ರ ಸಾಧನವಾಗಿ ಗಮನವನ್ನು ಬದಲಾಯಿಸುತ್ತದೆ. ಈ ವರ್ಧಿತ ಖಾತ್ರಿಯು ಜೀವನೋಪಾಯದ ಭದ್ರತೆಯನ್ನು ಬಲಪಡಿಸಲು, ಆದಾಯದ ಸ್ಥಿರತೆಯನ್ನು ಸುಧಾರಿಸಲು, ಗ್ರಾಮೀಣ ಬಳಕೆಯನ್ನು ಬೆಂಬಲಿಸಲು ಮತ್ತು ದುರ್ಬಲ ಕುಟುಂಬಗಳಿಗೆ ಹೆಚ್ಚಿನ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಒದಗಿಸಲು ಉದ್ದೇಶಿಸಿದೆ. ಈ ಚೌಕಟ್ಟನ್ನು ಉದ್ಯೋಗ್ ಭಿ ಸಮ್ಮಾನ್ ಭಿ, ಅಂದರೆ ಉದ್ಯೋಗವೂ ಕೂಡ ಗೌರವವೂ ಕೂಡ, ಅಂದರೆ ಗೌರವದೊಂದಿಗೆ ಉದ್ಯೋಗ ಎಂಬ ತತ್ವದ ಸುತ್ತ ವಿನ್ಯಾಸಗೊಳಿಸಲಾಗಿದೆ. ಇದರ ಉದ್ದೇಶ ಕೇವಲ ಕೂಲಿ ಉದ್ಯೋಗವನ್ನು ಒದಗಿಸುವುದು ಮಾತ್ರವಲ್ಲದೆ ದೀರ್ಘಕಾಲೀನ ಗ್ರಾಮದ ಅಭಿವೃದ್ಧಿಗೆ ಕೊಡುಗೆ ನೀಡುವ, ಬಾಳಿಕೆ ಬರುವ ಮತ್ತು ಉತ್ಪಾದಕ ಸಾರ್ವಜನಿಕ ಆಸ್ತಿಯ ಸೃಷ್ಟಿಯಲ್ಲಿ ಗ್ರಾಮೀಣ ಕಾರ್ಮಿಕರು ಸಕ್ರಿಯ ಭಾಗಿಯಾಗುವುದನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಮಹಾತ್ಮ ಗಾಂಧಿ ನರೇಗಾದಿಂದ ನೂತನ ಚೌಕಟ್ಟಿಗೆ ಪರಿವರ್ತನೆಯನ್ನು ತಡೆರಹಿತ ಮತ್ತು ಕಾರ್ಮಿಕ ಸ್ನೇಹಿ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಅಸ್ತಿತ್ವದಲ್ಲಿರುವಂತಹ ಇ ಕೆವೈಸಿ ಪರಿಶೀಲಿಸಿದ ಜಾಬ್ ಕಾರ್ಡ್ಗಳು ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಡ್ಗಳನ್ನು ವಿತರಿಸುವವರೆಗೆ ಮಾನ್ಯವಾಗಿರುತ್ತದೆ. ಪ್ರಸ್ತುತ ಜಾಬ್ ಕಾರ್ಡ್ಗಳನ್ನು ಹೊಂದಿರದ ಕಾರ್ಮಿಕರು ನೋಂದಣಿ ಮತ್ತು ನೂತನ ಕಾರ್ಡ್ಗಳ ವಿತರಣೆಗಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇವಲ ಈ ಕೆವೈಸಿ ಬಾಕಿ ಇರುವ ಕಾರಣಕ್ಕಾಗಿ ಕಾರ್ಮಿಕರಿಗೆ ಉದ್ಯೋಗವನ್ನು ನಿರಾಕರಿಸಲಾಗುವುದಿಲ್ಲ ಮತ್ತು ಅಗತ್ಯವಿರುವ ಕಡೆಗಳಲ್ಲಿ ಕೆಲಸದ ಸ್ಥಳಗಳೂ ಸೇರಿದಂತೆ ಈ ಕೆವೈಸಿ ಪೂರ್ಣಗೊಳಿಸಲು ಸುಗಮಗೊಳಿಸುವ ಕಾರ್ಯವಿಧಾನಗಳನ್ನು ಒದಗಿಸಲಾಗಿದೆ. ಕಾರ್ಮಿಕರು ಮೌಖಿಕವಾಗಿ ಅಸ್ತಿತ್ವದಲ್ಲಿರುವಂತಹ ಫಾರ್ಮ್ 6 ಚೌಕಟ್ಟಿನ ಮೂಲಕ, ಲಿಖಿತವಾಗಿ ಅಥವಾ ಡಿಜಿಟಲ್ ವೇದಿಕೆಗಳ ಮೂಲಕ ಉದ್ಯೋಗಕ್ಕಾಗಿ ಬೇಡಿಕೆಯನ್ನು ಮುಂದುವರಿಸಬಹುದು. ನಿಗದಿತ ಕಾಲಮಿತಿಯೊಳಗೆ ಉದ್ಯೋಗವನ್ನು ಒದಗಿಸುವುದನ್ನು ಮುಂದುವರಿಸಲಾಗುವುದು. ಒಂದು ವೇಳೆ ವಿಫಲವಾದಲ್ಲಿ ಕಾರ್ಮಿಕರು ಕಾಯ್ದೆಯ ನಿಬಂಧನೆಗಳ ಪ್ರಕಾರ ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ.
ನಿರುದ್ಯೋಗ ಭತ್ಯೆಯು ಹಣಕಾಸು ವರ್ಷದ ಮೊದಲ

30 ದಿನಗಳವರೆಗೆ ಅಧಿಸೂಚಿತ ವೇತನ ದರದ 1/4 ಭಾಗಕ್ಕಿಂತ ಕಡಿಮೆ ಇಲ್ಲದಂತೆ ಮತ್ತು ಹಣಕಾಸು ವರ್ಷದ ಉಳಿದ ಅವಧಿಗೆ ಅಧಿಸೂಚಿತ ವೇತನ ದರದ 1/2 ಕಡಿಮೆ ಇಲ್ಲದಂತೆ ಪಾವತಿಸಬೇಕಾಗುತ್ತದೆ. ಆ ಮೂಲಕ ಉದ್ಯೋಗದ ಕಾನೂನು ಖಾತ್ರಿ ಮತ್ತು ಅನುಷ್ಠಾನ ಚೌಕಟ್ಟಿನ ಹೊಣೆಗಾರಿಕೆಯನ್ನು ಬಲಪಡಿಸಲಾಗುತ್ತದೆ. ಈ ಕಾಯ್ದೆಯು ಸಕಾಲಿಕ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ವೇತನ ಪಾವತಿಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಪಾರದರ್ಶಕತೆಯನ್ನು ಬಲಪಡಿಸಲು ಮತ್ತು ವಿಳಂಬವನ್ನು ಕಡಿಮೆ ಮಾಡಲು ವೇತನವನ್ನು ನೇರ ಲಾಭ ವರ್ಗಾವಣೆ ಮೂಲಕ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸುವುದನ್ನು ಮುಂದುವರಿಸಲಾಗುವುದು. ಈ ಚೌಕಟ್ಟಿನ ಅಡಿಯಲ್ಲಿ ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಸ್ಟರ್ ರೋಲ್ ಮುಚ್ಚಿದ 15 ದಿನಗಳ ಒಳಗೆ ಪಾವತಿಸಬೇಕು. ನಿಗದಿತ ಅವಧಿಗಿಂತ ವೇತನ ಪಾವತಿ ವಿಳಂಬವಾದ ಸಂದರ್ಭಗಳಲ್ಲಿ ಕಾರ್ಮಿಕರು ಕಾಯ್ದೆಗಳ ನಿಬಂಧನೆಗಳ ಪ್ರಕಾರ ವಿಳಂಬ ಪರಿಹಾರಕ್ಕೆ ಅರ್ಹರಾಗಿರುತ್ತಾರೆ. ಮಸ್ಟರ್ ರೋಲ್ ಮುಚ್ಚಿದ ದಿನಾಂಕದಿಂದ 15 ದಿನಗಳ ಒಳಗೆ ವೇತನ ಪಾವತಿ ಮಾಡದಿದ್ದರೆ ಉದ್ಯೋಗದ ಆಕಾಂಕ್ಷಿಗಳು 16ನೇ ದಿನದಿಂದ ಅನ್ವಯವಾಗುವಂತೆ ವಿಳಂಬದ ಪ್ರತಿದಿನಕ್ಕೆ ಪಾವತಿಸಬೇಕಾದ ವೇತನದ ಶೇಕಡ 0.05 ದರದಲ್ಲಿ ವಿಳಂಬ ಪರಿಹಾರ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಕಾಯ್ದೆಯು ಮತ್ತಷ್ಟು ನಿಬಂಧನೆ ನೀಡುತ್ತದೆ. ಈ ಕ್ರಮಗಳು ವೇತನ ವಿತರಣೆಯಲ್ಲಿ ಹೊಣೆಗಾರಿಕೆಯನ್ನು ಬಲಪಡಿಸಲು ಮತ್ತು ಕಾರ್ಮಿಕರಿಗೆ ಸಕಾಲಿಕ ಪಾವತಿಯನ್ನು ಖಚಿತಪಡಿಸಿಕೊಳ್ಳಲು ಉದ್ದೇಶಿಸಲಾಗಿದೆ. ಕೆಲಸದ ಸ್ಥಳಗಳಲ್ಲಿ ಹಾಜರಾತಿಯನ್ನು ಎನ್ಎಂಎಂಎಸ್ ಸಕ್ರಿಯಗೊಳಿಸಿದ ವ್ಯವಸ್ಥೆಗಳು ಮತ್ತು ಮುಖದ ದೃಢೀಕರಣ ಆಧಾರಿತ ಹಾಜರಾತಿ ಕಾರ್ಯವಿಧಾನಗಳ ಮೂಲಕ ಸೆರೆ ಹಿಡಿಯಲಾಗುತ್ತದೆ. ಅದೇ ಸಮಯದಲ್ಲಿ ತಾಂತ್ರಿಕ ಅಥವಾ ನೆಟ್ವರ್ಕ್ ಸಂಪರ್ಕ ಸಂಬಂಧಿತ ಸಮಸ್ಯೆಗಳಿಂದಾಗಿ ನೈಜ ಕಾರ್ಮಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಕ್ತವಾದ ವಿನಾಯಿತಿ ನಿರ್ವಹಣೆ ನಿಬಂಧನೆಗಳನ್ನು ಸಹ ಸೇರಿಸಲಾಗಿದೆ. ಕಾಯ್ದೆಯ ಅಡಿಯಲ್ಲಿ ಗ್ರಾಮೀಣ ಕಾರ್ಮಿಕರ ಹಿತಾಸಕ್ತಿಗಳನ್ನು ರಕ್ಷಿಸುವ ಒಂದು ಸುಗಮ ಪರಿವರ್ತನೆಯೇ ಸರ್ಕಾರದ ಪ್ರಾಥಮಿಕ ಉದ್ದೇಶವಾಗಿದೆ. ಈ ಕಾಯ್ದೆಯ ನಿಬಂಧನೆಗಳು ಪ್ರಾರಂಭವಾದ ದಿನಾಂಕದಿಂದ ದೇಶದಾದ್ಯಂತ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಏಕಕಾಲದಲ್ಲಿ ಜಾರಿಗೆ ಬರುತ್ತವೆ. ಅದೇ ಸಮಯದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಅದೇ ದಿನಾಂಕದಿಂದ ಅಂದರೆ ಜುಲೈ 1, 2026 ಜಾರಿಗೆ ಬರುವಂತೆ ರದ್ದಾಗುತ್ತದೆ. ವಿಬಿ ಜಿ ರಾಮ್ಜಿ ಕಾಯ್ದೆ ಪ್ರಾರಂಭವಾಗುವವರೆಗೆ ಮಹಾತ್ಮ ಗಾಂಧಿ ನರೇಗಾ ಅಡಿಯಲ್ಲಿ ಉದ್ಯೋಗವು ತಡೆರಹಿತ ಮತ್ತು ಸುಗಮ ರೀತಿಯಲ್ಲಿ ಮುಂದುವರಿಯುತ್ತದೆ. ಸರ್ಕಾರದ ಅತ್ಯುನ್ನತ ಆದ್ಯತೆಯು ಉದ್ಯೋಗದ ಸಕಾಲಿಕ ಲಭ್ಯತೆ ಮತ್ತು ಕಾರ್ಮಿಕರಿಗೆ ತ್ವರಿತವಾಗಿ ವೇತನ ಪಾವತಿಯನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಅಡೆತಡೆ ಇಲ್ಲದ ಉದ್ಯೋಗದ ಅವಕಾಶಗಳನ್ನು ಖಚಿತಪಡಿಸಿಕೊಳ್ಳಲು ಬೇಡಿಕೆಯ ಮಾದರಿಗಳು ಮತ್ತು ಕ್ಷೇತ್ರಗಳ ಅಗತ್ಯಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನವನ್ನು ಲಭ್ಯವಾಗುವಂತೆ ಮಾಡಲಾಗಿದೆ. ನೂತನ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಡ್ಗಳನ್ನು ನೀಡುವವರೆಗೆ ಈ ಕೆವೈಸಿ ಪೂರ್ಣಗೊಳಿಸಿದ ಕಾರ್ಮಿಕರ ಅಸ್ತಿತ್ವದಲ್ಲಿರುವಂತಹ ಜಾಬ್ ಕಾರ್ಡ್ಗಳು ಪರಿವರ್ತನೆಯ ಅವಧಿಯಲ್ಲಿ ಮಾನ್ಯವಾಗಿರುತ್ತವೆ. ಪ್ರಾರಂಭವಾದ ದಿನಾಂಕದಂದು ನರೇಗಾ ಅಡಿಯಲ್ಲಿ ನಡೆಯುತ್ತಿರುವಂತಹ ಕಾಮಗಾರಿಗಳು ನೂತನ ಕಾಯ್ದೆಯ ಅಡಿಯಲ್ಲಿ ಮುಂದುವರಿಯಬಹುದು. ಉದ್ಯೋಗದ ಬೇಡಿಕೆಯನ್ನು ಪೂರೈಸಲು ನಡೆಯುತ್ತಿರುವಂತಹ ಕಾಮಗಾರಿಗಳು ಸಾಕಾಗದೇ ಇರುವಲ್ಲಿ ಹೊಸ ಕಾಯ್ದೆಯ ಅನುಸೂಚಿ 1ಕ್ಕೆ ಅನುಗುಣವಾಗಿ ಹೊಸ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬಹುದಾಗಿದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಅನುಷ್ಠಾನಕ್ಕಾಗಿ ಭಾರತ ಸರ್ಕಾರವು ವ್ಯಾಪಕವಾದ ಹಣಕಾಸಿನ ನಿಬಂಧನೆಗಳನ್ನು ಮಾಡಿದೆ. ಈ ಕಾರ್ಯತಂತ್ರದ ಅಡಿಯಲ್ಲಿ 2026-27 ಹಣಕಾಸು ವರ್ಷಕ್ಕೆ ಕೇಂದ್ರದ ಪಾಲಾಗಿ 95,692.31 ಕೋಟಿ ರೂಪಾಯಿಗಳ ನಿಬಂಧನೆಯನ್ನು ಮಾಡಲಾಗಿದೆ. ಇದು ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವೊಂದಕ್ಕೆ ಬಜೆಟ್ ಅಂದಾಜು ಹಂತದಲ್ಲಿ ಈವರೆಗೆ ನೀಡಲಾದ ಅತಿ ದೊಡ್ಡ ಹಂಚಿಕೆಯಾಗಿದೆ. ಈ ನಿಬಂಧನೆಯು ಸರ್ಕಾರದ ಆದ್ಯತೆ, ಪ್ರಮಾಣ ಮತ್ತು ಬದ್ದತೆಯನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ಇದರ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಮತ್ತು ಜೀವನೋಪಾಯದ ಅವಕಾಶಗಳು ನೂತನ ವೇಗವನ್ನು ಪಡೆಯುವ ನಿರೀಕ್ಷೆ ಇದೆ. ಅಂದಾಜು ರಾಜ್ಯದ ಪಾಲನ್ನು ಒಳಗೊಂಡಂತೆ ಒಟ್ಟು ಕಾರ್ಯಕ್ರಮದ ವೆಚ್ಚವು 1,51,000 ಕೋಟಿಗಿಂತ ಹೆಚ್ಚಾಗುವ ನಿರೀಕ್ಷೆ ಇದೆ. ಈ ಬೃಹತ್ ಹಣಕಾಸು ಒದಗಿಸುವಿಕೆಯು ಗ್ರಾಮೀಣ ಆರ್ಥಿಕತೆಯಲ್ಲಿ ದೊಡ್ಡ ಪ್ರಮಾಣದ ರೂಪಾಂತರವನ್ನು ತರುವ, ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವ, ಗ್ರಾಮ ಮಟ್ಟದಲ್ಲಿ ಬಾಳಿಕೆ ಬರುವ ಆಸ್ತಿಗಳನ್ನು ಸೃಷ್ಟಿಸುವ ಮತ್ತು ಗ್ರಾಮೀಣ ಕುಟುಂಬಗಳ ಆದಾಯದಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಖಚಿತಪಡಿಸುವ ಸರ್ಕಾರದ ವಿಶ್ವಾಸಾರ್ಹ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ. ಪಿಇಒಗಳು, ಮೇಟ್ಗಳು ಮತ್ತು ಗ್ರಾಮ ಉದ್ಯೋಗ ಸೇವಕರು ಮತ್ತು ಇತರ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳ ಪಾತ್ರವು ವಿಬಿ ಜಿ ರಾಮ್ಜಿಗೆ ಸುಗಮವಾಗಿ ಪರಿವರ್ತನೆಯಾಗುವಲ್ಲಿ ಪ್ರಮುಖವಾಗಿದೆ. ಈ ಕಾಯ್ದೆಯಡಿ ಆಡಳಿತಾತ್ಮಕ ವೆಚ್ಚವನ್ನು 6%-9% ಹೆಚ್ಚಿಸಲಾಗಿದೆ. ಇದು ಸಾಮರ್ಥ್ಯ ವೃದ್ಧಿ, ತರಬೇತಿ, ಮಾನವ ಸಂಪನ್ಮೂಲಗಳ ಬಲವರ್ಧನೆ, ಸಂಭಾವನೆ ಪಾವತಿ ಮತ್ತು ಕ್ಷೇತ್ರ ಮಟ್ಟದಲ್ಲಿ ಸುಧಾರಿತ ಅನುಷ್ಠಾನವನ್ನು ಉತ್ತೇಜಿಸುತ್ತದೆ. ಈ ವ್ಯವಸ್ಥಿತ ಸುಧಾರಣೆಯು ತಳಮಟ್ಟದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಹೆಚ್ಚು ದಕ್ಷರು ಮತ್ತು ಸಬಲೀಕರಣಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುತ್ತದೆ. ಕೆಲಸಗಳನ್ನು 4 ಪ್ರಮುಖ ವಿಷಯಾಧಾರಿತ ಕ್ಷೇತ್ರಗಳನ್ನಾಗಿ ವಿಂಗಡಿಸಲಾಗಿದೆ.
ಜಲಭದ್ರತೆ, ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ ಮತ್ತು ವಿಪರೀತ ಹವಾಮಾನ ಘಟನೆಗಳನ್ನು ತಗ್ಗಿಸುವ ಕೆಲಸಗಳು, ಇದು ಅನುಷ್ಠಾನದಲ್ಲಿ ಹೆಚ್ಚು ಫಲಿತಾಂಶ ಆಧಾರಿತ ಮತ್ತು

ಸುಸಂಘಟಿತ ವಿಧಾನವನ್ನು ಶಕ್ತಗೊಳಿಸುತ್ತದೆ. ಕಾಯ್ದೆಯಡಿ ಅನುಮತಿಸಲಾದ ಕೆಲಸಗಳು ಕೇವಲ ಸಾಂಪ್ರದಾಯಿಕ ಕಾರ್ಮಿಕ ಆಧಾರಿತ ಚಟುವಟಿಕೆಗಳಿಗೆ ಸೀಮಿತವಾಗಿಲ್ಲ. ಆದರೆ ಗ್ರಾಮೀಣ ಜೀವನದ ಗುಣಮಟ್ಟವನ್ನು ನೇರವಾಗಿ ಹೆಚ್ಚಿಸುವ ಬಹು ಆಯಾಮದ ಕೆಲಸಗಳನ್ನು ಒಳಗೊಂಡಿವೆ. ಇದು ಹೆಚ್ಚಿನ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುವ ಬಾಳಿಕೆ ಬರುವ ಆಸ್ತಿಗಳನ್ನು ಸೃಷ್ಟಿಸುತ್ತದೆ. ಈ ವಿಧಾನವು ಉದ್ಯೋಗದ ಜೊತೆಗೆ ಗೌರವ ಎಂಬ ತತ್ವವನ್ನು ಆಧರಿಸಿದೆ. ಇದರಲ್ಲಿ ಕಾರ್ಮಿಕರು ಅಭಿವೃದ್ದಿ ಪ್ರಕ್ರಿಯೆಯಲ್ಲಿ ಸಕ್ರಿಯ ಭಾಗಿಗಳಾಗಿರುತ್ತಾರೆ. ಪ್ರತಿದಿನದ ಉದ್ಯೋಗವು ಬಾಳಿಕೆ ಬರುವ ಮತ್ತು ಉತ್ಪಾದಕ ಗ್ರಾಮೀಣ ಮೂಲಸೌಕರ್ಯಗಳ ಸೃಷ್ಟಿಗೆ ಕೊಡುಗೆ ನೀಡುವುದನ್ನು ಖಚಿತಪಡಿಸಿಕೊಳ್ಳಲು ಕೆಲಸಗಳ ವಿಷಯಾಧಾರಿತ ಆದ್ಯತೆಯನ್ನು ಪರಿಚಯಿಸಲಾಗಿದೆ. ಈ ಕೆಲಸಗಳು ಉದ್ಯೋಗ ಸೃಷ್ಟಿ, ಮೌಲ್ಯವರ್ಧನೆ, ಕೃಷಿ ಆಧಾರಿತ ಕೈಗಾರಿಕೆಗಳ ವಿಸ್ತರಣೆ ಮತ್ತು ಸುಧಾರಿತ ಸೇವೆಗಳ ಲಭ್ಯತೆಯನ್ನು ಖಚಿತಪಡಿಸುತ್ತದೆ. ಆ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಸ್ಥಿರತೆಯನ್ನು ತರುತ್ತದೆ ಮತ್ತು ಆದಾಯದ ಮೂಲಗಳನ್ನು ವೈವಿಧ್ಯಗೊಳಿಸುತ್ತದೆ. ಬಿತ್ತನೆ ಮತ್ತು ಕೊಯ್ಲು ಕಾಲದಲ್ಲಿ ಕೃಷಿ ಕಾರ್ಮಿಕರ ಪೂರೈಕೆಯನ್ನು ಸುಗಮಗೊಳಿಸಲು ಒಂದು ಹಣಕಾಸು ವರ್ಷದಲ್ಲಿ ಒಟ್ಟು 60 ದಿನಗಳವರೆಗೆ ವಿರಾಮದ ಅವಧಿಯನ್ನು ಅಧಿಸೂಚಿಸಲು ಕಾಯ್ದೆಯು ರಾಜ್ಯಗಳಿಗೆ ಅಧಿಕಾರ ನೀಡುತ್ತದೆ. ಯೋಜನಾ ಪ್ರಕ್ರಿಯೆಯನ್ನು ಕೆಳಗಿನಿಂದ ಮೇಲಕ್ಕೆ ಎಂಬ ವಿಧಾನದಲ್ಲಿ ರೂಪಿಸಲಾಗಿದೆ. ಇಲ್ಲಿ ಗ್ರಾಮ ಪಂಚಾಯಿತಿಗಳು ಗ್ರಾಮ ಸಭೆಗಳ ಮೂಲಕ ಸ್ಥಳೀಯ ಅಗತ್ಯಗಳ ಆಧಾರದ ಮೇಲೆ ಕೆಲಸಗಳನ್ನು ಗುರುತಿಸುತ್ತವೆ ಮತ್ತು ಆದ್ಯತೆಯನ್ನು ನೀಡುತ್ತವೆ. ಈ ವ್ಯವಸ್ಥೆಯು ಪಿಎಂ ಗತಿಶಕ್ತಿ, ಜಿಐಎಸ್ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ಇದು ವೈಜ್ಞಾನಿಕ ಮತ್ತು ಪ್ರಾದೇಶಿಕ ಯೋಜನೆಯನ್ನು ಖಚಿತಪಡಿಸುತ್ತದೆ. ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆ 2025 ಅನುಸೂಚಿ 2 ಅಡಿಯಲ್ಲಿ ಕೆಲಸದ ಸ್ಥಳದ ಸೌಲಭ್ಯಗಳಿಗೆ ಕಾನೂನು ಖಾತ್ರಿ ನೀಡಲಾಗಿದೆ. ಇದು ಕೇವಲ ಆಡಳಿತಾತ್ಮಕ ವ್ಯವಸ್ಥೆಯಾಗಿ ಉಳಿಯದೆ ಕಾರ್ಮಿಕರ ಗೌರವ ಮತ್ತು ಮಾನವ ಗೌರವದ ಪ್ರಬಲ ಸಂಕೇತವಾಗಿದೆ. ಈ ನಿಬಂಧನೆಯ ಅಡಿಯಲ್ಲಿ ಪ್ರತಿ ಕೆಲಸದ ಸ್ಥಳದಲ್ಲಿ ಶುದ್ದ ಕುಡಿಯುವ ನೀರಿನ ಲಭ್ಯತೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಕಾರ್ಮಿಕರನ್ನು ಬಿಸಿಲಿನಿಂದ ರಕ್ಷಿಸಲು ನೆರಳು ಮತ್ತು ವಿಶ್ರಾಂತಿ ಸ್ಥಳಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಖಚಿತಪಡಿಸಲಾಗಿದೆ. ಹೆಚ್ಚುವರಿಯಾಗಿ ಪ್ರತಿ ಕೆಲಸದ ಸ್ಥಳದಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯ ಲಭ್ಯತೆಯನ್ನು ಖಚಿತಪಡಿಸಲಾಗಿದೆ. ಇದರಿಂದ ಕಾರ್ಮಿಕರ ಸುರಕ್ಷತೆ ಮತ್ತು ಆರೋಗ್ಯಕ್ಕೆ ಆದ್ಯತೆ ನೀಡಲಾಗುತ್ತದೆ. ಮಹಿಳಾ ಕಾರ್ಮಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕಾಯ್ದೆಯಲ್ಲಿ ಪ್ರಮುಖ ನಿಬಂಧನೆಗಳನ್ನು ಸೇರಿಸಲಾಗಿದೆ. ಇದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 5 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳು ಇರುವ ಕೆಲಸದ ಸ್ಥಳಗಳಲ್ಲಿ ಮಕ್ಕಳನ್ನು ನೋಡಿಕೊಳ್ಳಲು ಒಬ್ಬ ಮಹಿಳಾ ಕಾರ್ಮಿಕರನ್ನು ನೇಮಿಸಲಾಗುತ್ತದೆ ಮತ್ತು ಅವರಿಗೆ ನಿಗದಿತ ವೇತನದ ದರದಲ್ಲಿ ಹಣ ಪಾವತಿಸಲಾಗುತ್ತದೆ. ಇದರ ಜೊತೆಗೆ ಕಾರ್ಮಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅಪಘಾತಗಳ ಸಂದರ್ಭದಲ್ಲಿ ಉಚಿತ ವೈದ್ಯಕೀಯ ಚಿಕಿತ್ಸೆಯ ಹಕ್ಕನ್ನು ನೀಡಲಾಗಿದೆ. ಆಸ್ಪತ್ರೆಗೆ ದಾಖಲಿಸಬೇಕಾದ ಅಗತ್ಯವಿದ್ದರೆ ವಸತಿ, ಚಿಕಿತ್ಸೆಯ ಔಷಧಗಳು ಮತ್ತು ವೇತನ ದರದ ಅರ್ಧದಷ್ಟು ದೈನಂದಿನ ಭತ್ಯೆಗೆ ಅವಕಾಶ ಕಲ್ಪಿಸಲಾಗುತ್ತದೆ. ಸಾವು ಅಥವಾ ಶಾಶ್ವತ ಅಂಗವೈಕಲ್ಯದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ನಿಬಂಧನೆಗಳ ಪ್ರಕಾರ ಪರಿಹಾರ ಧನ ಪಾವತಿಸಲಾಗುತ್ತದೆ. ಮಂಜೂರಾದ ಕೆಲಸಗಳು, ಕಾರ್ಮಿಕರ ಅಂದಾಜುಗಳು, ವೆಚ್ಚ ಮತ್ತು ಸಾಮಗ್ರಿಗಳ ಬಳಕೆಗೆ ಸಂಬಂಧಿಸಿದ ವಿವರಗಳನ್ನು ಪ್ರದರ್ಶಿಸುವ ಕಡ್ಡಾಯ. ಜನತಾ ಬೋರ್ಡ್ಗಳ ಮೂಲಕ ಕೆಲಸದ ಸ್ಥಳಗಳಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸಲಾಗುತ್ತದೆ. ಈ ಚೌಕಟ್ಟು ಸಾಪ್ತಾಹಿಕ ಸಾರ್ವಜನಿಕ ಬಹಿರಂಗಪಡಿಸುವಿಕೆ ವ್ಯವಸ್ಥೆಗಳು, ಆಸ್ತಿಗಳ ಜಿಯೋ ಟ್ಯಾಗಿಂಗ್, ನೈಜ ಸಮಯದ ಡ್ಯಾಶ್ಬೋರ್ಡ್ಗಳು, ಮೊಬೈಲ್ ಆಧಾರಿತ ಮೇಲ್ವಿಚಾರಣೆ ಮತ್ತು ತಳಮಟ್ಟದಲ್ಲಿ ಪಾರದರ್ಶಕತೆ, ಸಮುದಾಯದ ಭಾಗವಹಿಸುವಿಕೆ ಮತ್ತು ಪರಿಣಾಮಕಾರಿ ಸಾರ್ವಜನಿಕ ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಬಲಪಡಿಸಿದ ಸಾಮಾಜಿಕ ಲೆಕ್ಕ ಪರಿಶೋಧನೆಗಳಿಗೆ ಅವಕಾಶ ನೀಡುತ್ತದೆ. ಸಂರಕ್ಷಣಾ ರಚನೆಗಳು, ನೀರಾವರಿ ಬೆಂಬಲ, ಅಂತರ್ಜಲ ಮರುಪೂರಣ, ಜಲಮೂಲಗಳ ಪುನಶ್ಚೇತನ, ಜಲಾನಯನ ಅಭಿವೃದ್ದಿ ಮತ್ತು ಅರಣ್ಯೀಕರಣದಂತಹ ನೀರು ಸಂಬಂಧಿತ ಕಾಮಗಾರಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಜಲಭದ್ರತೆಯನ್ನು ಬಲಪಡಿಸುತ್ತವೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ఆకాశవాణి క్రీడాలోక సాప్తాహిక క్రీడా సంచికే
1: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಕ್ರೀಡಾಪಟು ಸಮನ್ವಿ ಹಾಗೂ ಪಾಲಕರಾದ ಅಶ್ವಿನಿ ಅವರೊಂದಿಗೆ ಸಂವಾದ.
2: ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಸೇಲಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಪುಟಾಣಿ ಕ್ರೀಡಾ ಪ್ರತಿಭೆ

0: ಮನ್ವಿ ಅವರು. ಜೊತೆಗೆ ಪಾಲಕರಾದ ಅಶ್ವಿನಿ ಅವರು ಕೂಡ ಇದ್ದಾರೆ. ಸಮನ್ವಿ ಹಾಗೂ ಅಶ್ವಿನಿ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನನ್ನ ಸಮನ್ವಿನ ನಿಮ್ಮ ಸ್ಟುಡಿಯೋಗೆ ಇನ್ವೈಟ್ ಮಾಡೋದಕ್ಕೆ ಐ ಆಮ್ ರಿಯಲಿ ಗ್ಲಾಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದ ಆಕಾಶವಾಣಿ. ಐ ಆಮ್ ಗ್ಲಾಡ್ ಟು ಬಿ ಹಿಯರ್.
0: ಅಶ್ವಿನಿ ಅವರೇ, ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಅಂತಹ ವಾಟರ್ ಸ್ಪೋರ್ಟ್ಗೆ ಮಗಳನ್ನ ಸೇರಿಸಲು ಕಾರಣ ಏನು? ಈ ಸ್ಪೋರ್ಟ್ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಇತ್ತಾ ಮೊದಲಿಗೆ?
1: ಈ ಸ್ಪೋರ್ಟ್ಸ್ ಬಗ್ಗೆ ನನಗೆ ನಾಲೆಜ್ ಸ್ವಲ್ಪ ಇತ್ತು, ಬಟ್ ಇನಿಷಿಯಲಿ ಹೇಳ್ಬೇಕಂದ್ರೆ ಇವ್ರಿಗೆ ಜಾಯಿನ್ ಮಾಡ್ಬೇಕನ್ನೋ ಫಸ್ಟ್ ಪ್ಲಾನ್ ಅಂತೂ ಇರ್ಲಿಲ್ಲ. ಬಿಕಾಸ್ ಇವ್ರದ್ದು ಫಸ್ಟ್ ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಇವರು 5 ಇಯರ್ಸ್ ಓಲ್ಡ್. ಅಲ್ಲಿ ಇವರು ಅವ್ರ ಜರ್ನಿ ಅಥ್ಲೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡಿದ್ರು. ಸ್ಲೋಲಿ ರೈಟ್ ಆಫ್ಟರ್ 3 ಇಯರ್ಸ್ ಅಟ್ ದ ಏಜ್ ಆಫ್ 8.5 ಇಯರ್ಸ್, ಓಕೆ, ಒಂದು ಸಮ್ಮರ್ ಕ್ಯಾಂಪ್ ನಡೀತಾ ಇತ್ತು ವಾಟರ್ ಸ್ಪೋರ್ಟ್ಸ್ದು. ಅಲ್ಲಿ ಇವ್ರಿಗೆ ಸ್ವಲ್ಪ ಎಕ್ಸ್ಪೋಜರ್ ಕೊಡೋಕೆ ಅಂತ ನಾನು ಇವ್ರಿಗೆ ವಾಟರ್ ಸ್ಪೋರ್ಟ್ಸ್ಗೆ ಕರ್ಕೊಂಡು ಹೋಗಿದ್ದೆ. ಬಿಕಾಸ್ ನನ್ನ ಪ್ರಕಾರ ಮಕ್ಕಳಿಗೆ ಸ್ವಲ್ಪ ಈ ಏಜ್ ಇಂದಾನೆ ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್, ಫಿಯರ್ ಇಂದ ಫೈಟ್ ಮಾಡೋದನ್ನು ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್, ಸ್ಪೆಷಲಿ ಹೆಣ್ಮಕ್ಳಿಗೆ. ಎಲ್ಲ ಟೈಪ್ ಆಫ್ ಎಕ್ಸ್ಪೋಜರ್ ಕೊಡೋದು ಆಸ್ ಎ ಪೇರೆಂಟ್ ಐ ಥಾಟ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ಬಿಕಾಸ್ ಒಂದು ಫೈಟಿಂಗ್ ಸ್ಕಿಲ್ ಅನ್ನೋದು ಬರಬೇಕು. ವಾಟರ್ ಸ್ಪೋರ್ಟ್ಸ್ ಕ್ಯಾಂಪ್ಗೆ ಕರ್ಕೊಂಡು ಹೋದಾಗ 20 ಡೇಸ್ ವಾಟರ್ ಕ್ಯಾಂಪ್ ಇತ್ತು. ಅಲ್ಲಿ ಸೇಲಿಂಗ್ ಮತ್ತೆ ರೋಯಿಂಗ್ ಎರಡನ್ನೂ ಇವ್ರಿಗೆ ಸ್ಟಾರ್ಟ್ ಮಾಡಿಸಿದ್ದೆ, ಬಟ್ ರೋಯಿಂಗ್ ಇವ್ರಿಗೆ ಅದು ಬ್ಯಾಲೆನ್ಸಿಂಗ್ ಅನ್ನೋದು ತುಂಬಾ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತಿತ್ತು. ಮತ್ತೆ ಅದರಿಂದ ನಾನು ಮತ್ತೆ ಸೇಲಿಂಗ್ಗೆ ಶಿಫ್ಟ್ ಮಾಡಿದೆ. ದೋ 20 ಡೇಸ್ ಕ್ಯಾಂಪ್ ಇತ್ತು, ಸೊ ಅಲ್ಲಿ ಸೀಲಿಂಗ್ ಅಲ್ಲಿ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನೋದು ಜನರೇಟ್ ಆಯ್ತು. ಆಮೇಲೆ 20 ಡೇಸ್ ಟ್ರೈನಿಂಗ್ ಆದ್ಮೇಲೆ ಸೀಲಿಂಗ್ ಅಲ್ಲಿ ಇವ್ರು ಬಂದು ನನಗೆ ಇವ್ರ ವ್ಯೂ ಹೇಳಿದ್ರು, ಮೋರ್ ಕಂಪೇರ್ಡ್ ಟು ಅಥ್ಲೆಟಿಕ್ಸ್ ಅಂಡ್ ಸೀಲಿಂಗ್ ಅಲ್ಲಿ ಶಿ ಸ್ಟಾರ್ಟೆಡ್ ಲವಿಂಗ್ ಸೀಲಿಂಗ್. ಹೇಳಿದ್ರು ಐ ವಾಂಟ್ ಟು ಕಂಟಿನ್ಯೂ ಮೈ ಸೀಲಿಂಗ್ ಜರ್ನಿ.
0: ಸಾಮಾನ್ಯವಾಗಿ ಮಕ್ಕಳು ನೀರೊಟ್ಟಿಗೆ ಆಟ ಆಡೋದಂದ್ರೆ ಬಹಳ ಇಷ್ಟ,
1: ಬಹಳ ಇಷ್ಟ. ಸೊ ಇದು ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಅನ್ಸಿರ್ಬೋದು, ಬಿಕಾಸ್ ಅಲ್ಲಿ ಸ್ವಲ್ಪ ಎಲ್ಲ ವಿತ್ ಗಾರ್ಡ್ಸ್ ಅಂಡ್ ಫುಲ್ ಸೆಕ್ಯೂರಿಟಿ ಸಿಸ್ಟಮ್ ಇಂದ 20 ಡೇಸ್ ಇರೋದ್ರಿಂದ ಅಷ್ಟೊಂದು ಕಾಂಪ್ಲಿಕೇಟೆಡ್ ಟ್ರೈನಿಂಗ್ ಇರಲ್ಲ. ಸೊ ಅದು ವಾಟರ್ ಇರೋದ್ರಿಂದ, ಬೋಟ್ ಇರೋದ್ರಿಂದ, ಸೇಫ್ಟಿ ಇರೋದ್ರಿಂದ ಅವ್ರಿಗೆ ಅದು ತುಂಬಾ ಒಂದು ಪ್ಲೇ ಮೋಡ್ ಆಗಿತ್ತು ಗೇಮ್. ಅದರಿಂದ ಅವ್ರಿಗೆ ಒಂದು ಇಂಟ್ರೆಸ್ಟ್ ಅನ್ನೋದು ಜನರೇಟ್ ಆಗಿರ್ಬೋದು. ಬಟ್ ಆಮೇಲೆ ರಿಯಲ್ ಸೇಲಿಂಗ್ ಅನ್ನೋದು ಇವ್ರ ಇಂಟ್ರೆಸ್ಟ್ ಜನರೇಟ್ ಆದ್ಮೇಲೆ, ಇವ್ರು ಟ್ರೈನಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ಇವ್ರಿಗೆ ಗೊತ್ತಾಯ್ತು ಸೇಲಿಂಗ್ ಎಷ್ಟು ಕಾಂಪ್ಲಿಕೇಟೆಡ್ ಅಂಡ್ ಎಷ್ಟು ಡೇಂಜರಸ್ ಗೇಮ್, ಎಷ್ಟು ಬೋಲ್ಡ್ನೆಸ್ ಬೇಕು ಅಂತ ಸೇಲಿಂಗ್ ಮಾಡ್ಬೇಕು ಅಂತ. ಬಟ್ ಇವೆನ್ಚುಯಲಿ ಆಸ್ ಎನ್ ವೆನ್ ಟೈಮ್ ಹೋಗ್ತಾ ಕಲ್ತ್ಕೊಂಡ್ರು, ಫಿಯರ್ ಇಂದ ಫೈಟ್ ಮಾಡಿದ್ರು. ಇನಿಷಿಯಲಿ ತುಂಬಾ ಕಷ್ಟ ಆಯ್ತು ಇವ್ರಿಗೂ ಸೇಲಿಂಗ್ ಅಡಾಪ್ಟ್ ಮಾಡೋದು. ಆಮೇಲೆ ಸೇಲಿಂಗ್ ಬೇಸಿಕ್ಸ್ ಇಂದ ಸ್ಟಾರ್ಟ್ ಆದಾಗ ವಾಟರ್ ನೋಡಿದ್ರೆ ಬೋಟ್ ಅಲ್ಲಿ ಕೂತ್ಕೊಂಡ್ರೆ ಭಯ ಬೀಳೋರು, ಬೋಟ್ ಶೇಕ್ ಆದ್ರೆ ಭಯ ಬೀಳೋರು. ಆಮೇಲೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದಿ ಸ್ಪೋರ್ಟ್ಸ್ ಆಫೀಸರ್ ಕರ್ನಲ್ ಗೋವಿಂದ್ ಚೌಧರಿ, ಅವರು ಇವ್ರ ಫಿಯರ್ ನ ಹೇಗ್ ಫೈಟ್ ಮಾಡ್ಬೇಕನ್ನೋದನ್ನ ಹೇಳ್ಕೊಟ್ರು. ಯಾವಾಗ್ಲೂ ವಾಟರ್ ಜೊತೆ ಫೈಟ್ ಮಾಡಬಾರ್ದು, ವಾಟರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಟ್ಟಿದ್ರು ಇವ್ರಿಗೆ. ಸೊ ಫಸ್ಟ್ ಏನಂದ್ರೆ ಫಸ್ಟ್ ಫಿಯರ್ ಇವ್ರದ್ದು ವಾಟರ್ ಜೊತೆ ಇತ್ತು. ಸೊ ವಾಟರ್ ಫಿಯರ್ ನ ಓವರ್ಕಮ್ ಮಾಡ್ಬೇಕಂದ್ರೆ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಬೇಸಿಕಲಿ ಇವ್ರಿಗೆ ಬರ್ತಾ ಇತ್ತು. ಬಟ್ ಲೇಕ್ ಅಲ್ಲಿ ಸ್ವಿಮ್ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ಯಾರಿಗಾದ್ರೂ ಭಯ ಆಗೇ ಆಗುತ್ತೆ. ನಾವು ಆಸ್ ಎ ಪೇರೆಂಟ್ ಈಚೆ ನಿಂತ್ಕೊಂಡು ನೋಡ್ಬೇಕಂದ್ರೆ ನಮ್ಗೆ ಭಯ ಆಗುತ್ತೆ, ಲೇಕ್ ಮಧ್ಯದಲ್ಲಿ ಇದಾರೆ, ಬೋಟ್ ಕ್ಯಾಪ್ಸಸ್ ಆದ್ರೆ ಏನಾಗುತ್ತೆ, ದೋ ಲೈಫ್ ಜಾಕೆಟ್ ಇದೆ ಬಟ್ ಸ್ಟಿಲ್ ಆ ಭಯ ಅನ್ನೋದು ಇರುತ್ತೆ. ಬಟ್ ನಾವು ಫಸ್ಟ್ ವಿ ಹ್ಯಾವ್ ಟು ಫೈಟ್ ವಿತ್ ದ ಫಿಯರ್, ಅವಾಗ್ಲೇ ನಾವು ಮಕ್ಕಳಿಗೆ ಹೇಳ್ಕೊಡಕ್ ಆಗುತ್ತೆ ಯು ಹ್ಯಾವ್ ಟು ಫೈಟ್ ವಿತ್ ದ ಫಿಯರ್ ಅಂತ. ಸೊ ಅಲ್ಲಿಂದ ಇವ್ರ ಜರ್ನಿ ಸ್ಟಾರ್ಟ್ ಆಯ್ತು. ಬಟ್ ಐ ವಾಸ್ ಆಲ್ವೇಸ್ ಕಾನ್ಫಿಡೆಂಟ್ ಅಬೌಟ್ ಹರ್ ಸ್ಪೋರ್ಟ್ಸ್ ಜರ್ನಿ, ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನ ಯಾವಾಗ್ಲೂ ನಾನು ಎನ್ಕರೇಜ್ ಮಾಡ್ತಾ ಬಂದಿದ್ದೀನಿ. ಇನಿಷಿಯಲಿ 5th ಇಯರ್ ಅಲ್ಲಿ ಅವಳಿಗೆ ಸ್ಪೋರ್ಟ್ಸ್ ಜಾಯಿನ್ ಮಾಡೋಕೆ ರೀಸನ್ ಬಂದ್ಬಿಟ್ಟು ಒಂದು ಡಿಸಿಪ್ಲಿನ್ ಅನ್ನೋದು ಅವ್ಳ ಲೈಫ್ ಅಲ್ಲಿ ಬರ್ಲಿ ಅಂತ. ಆಮೇಲೆ ಹ್ಯಾಸ್ ನಾಟ್ ಟು ಗ್ರೋ ಆಸ್ ಎ ಸ್ಮಾಲ್ ಬೇಬಿ, ಸ್ಪೂನ್ ಫೀಡಿಂಗ್ ಬೇಬಿ ತರ. ಒಂದು ಚಿಕ್ಕ ಏಜಿಂದಾನೇ ಒಂದು ಸ್ಟ್ರಾಂಗ್ನೆಸ್ ಅನ್ನೋದು ಮಗುಗೆ ಬಿಲ್ಡ್ ಮಾಡ್ಬೇಕನ್ನೋದು ನನ್ನ ಗೋಲ್ ಇತ್ತು. ಅವಾಗಿಂದ ಅದು ಸ್ಟ್ರಾಂಗ್ನೆಸ್ ಬಿಲ್ಡ್ ಮಾಡ್ಕೊಂಡ್ ಬಂದೆ ಮೆಂಟಲಿ ಮತ್ತೆ ಫಿಸಿಕಲಿ ಅವ್ರಿಗೆ. ಅದರಿಂದ ಸೇಲಿಂಗ್ ಅನ್ನೋದು ಈಸಿ ಆಯ್ತು. ಸೇಲಿಂಗ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಮತ್ತೆ ಸ್ಟ್ರೆಂತ್ ಲೆವೆಲ್ ಗೇಮ್ ಇಲ್ಲ, ಬರೀ ಕೋರ್ ಸ್ಟ್ರೆಂತ್ ಮಾತ್ರ ಬೇಕಾಗಿತ್ತು.
0: ಈಗ ಸೇಲಿಂಗ್ ಮತ್ತೆ ಡ್ರಾಗನ್ ಸ್ಪೋರ್ಟ್ ಅನ್ನೋದು ಇದೆ ಅಲ್ಲ, ಅದು ಒಂದು ವಾಟರ್ ಸ್ಪೋರ್ಟ್ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತು. ಬಟ್ ಅದ್ರ ಹಡಗಿನ ವಿನ್ಯಾಸ ಹೇಗೆ, ಈ ಆಟದ ಮಾಹಿತಿ ಅಂದ್ರೆ ಯಾವ ರೀತಿ ಆಡಿಸ್ತಾರೆ, ಇದೆಲ್ಲದರ ಮಾಹಿತಿ ಸಂಕ್ಷಿಪ್ತವಾಗಿ ನಿಮಗೆ ಕೊಡ್ಲಿಕ್ಕಾಗುತ್ತಾ?
1: ಯೆಸ್. ಸೇಲಿಂಗ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್, ಡ್ರಾಗನ್ ಬೋಟ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್. ಇದೆರಡು ಟೂ ಡಿಫ್ರೆಂಟ್ ಸ್ಪೋರ್ಟ್ಸ್, ದೋ ಇದೆರಡು ವಾಟರ್ ಸ್ಪೋರ್ಟ್ ಲೈಕ್ ಸ್ವಿಮ್ಮಿಂಗ್ ಆಮೇಲೆ ಕ್ಯಾಕಿಂಗ್ ಇದೆಲ್ಲ ಹೇಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೋರ್ಟ್ಸ್. ಹಾಗೆ ಡ್ರಾಗನ್ ಬೋಟು ಒಂದು ಡಿಫ್ರೆಂಟ್ ಸ್ಪೋರ್ಟ್, ಸೇಲಿಂಗು ಒಂದು ಡಿಫ್ರೆಂಟ್ ಸ್ಪೋರ್ಟ್. ಸೇಲಿಂಗ್ ಅಲ್ಲಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಇನಿಷಿಯಲ್ ಟು ಸ್ಟಾರ್ಟ್ ವಿತ್ ಸೇಲಿಂಗ್ ಟ್ರೈನಿಂಗ್ ಹೇಗ್ ಸ್ಟಾರ್ಟ್ ಆಗುತ್ತಂದ್ರೆ, ಸೇಲಿಂಗ್ ಮಾಡೋದಕ್ಕೆ ಎ ಕಾಂಬಿನೇಷನ್ ಆಫ್ ವಾಟರ್, ವಿಂಡ್ ಅಂಡ್ ವೇವ್, ಇದು ಮೂರು ಕಾಂಬಿನೇಷನ್. ಮತ್ತೆ ಆ ಕಾಂಬಿನೇಷನ್ ಅಲ್ಲೇ ಬೋಟ್ ನಡೆಯುತ್ತೆ. ಒಂದ್ ಸೇಲ್ ಮಾಡೋದಕ್ಕೆ ನಿಮ್ಗೆ ವಿಂಡ್ ಇಂಪಾರ್ಟೆಂಟ್, ವೇವ್ ಇಂಪಾರ್ಟೆಂಟ್ ಅಂಡ್ ಟೈಡ್ ಇಂಪಾರ್ಟೆಂಟ್. ಅಂಡ್ ಫಸ್ಟ್ ಮಕ್ಕಳಿಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ವಾಟರ್ ಅಡಾಪ್ಷನ್ ಸ್ಟಾರ್ಟ್ ಮಾಡ್ಬೇಕು, ವಾಟರ್ ಫಿಯರ್ ತೆಗಿಬೇಕು ಮಕ್ಕಳಿಗೆ. ಸೊ ಸ್ವಿಮ್ಮಿಂಗ್ ಮಾಡೋದು ಡಿಫ್ರೆಂಟ್, ಪೂಲಲ್ಲಿ ಸ್ವಿಮ್ ಮಾಡೋ ಡಿಫ್ರೆಂಟ್, ಲೇಕ್

0: ಲೇಕಲ್ಲಿ ನಿಮ್ಗೆ ಅದು ವಾಟರ್ ಫಿಯರ್ ತೆಗಿಬೇಕಂದ್ರೆ ಇನಿಷಿಯಲಿ ನಾವು ಸಮನ್ವಿ ಜೊತೆ ಏನ್ ಮಾಡಿದ್ರಿ ಅಂದ್ರೆ ಲೇಕಲ್ ಹೋಗಿದ ತಕ್ಷಣ ಇನಿಷಿಯಲಿ ನಾವು ಟೂ ಫಿಯರ್ಸ್ ನ ಐಡೆಂಟಿಫೈ ಮಾಡಿದ್ರಿ. ಒಂದು ಲೇಕ್ ಅಲ್ಲಿ ಬಿದ್ರೆ ಅದು ವಾಟರ್ ಫಿಯರ್, ಇನ್ನೊಂದು ಬೋರ್ಡ್ ಬಿದ್ರೆ ಬೋರ್ಡ್ ನಾನು ಹೆಂಗ್ ಎತ್ತಕ್ಕಾಗುತ್ತೆ, ಬಿಕಾಸ್ ಶಿ ವಾಸ್ ಜಸ್ಟ್ 9 years old, ಆರ್ಮ್ ಸ್ಟ್ರೆಂತ್ ಅಷ್ಟಿರ್ಲಿಲ್ಲ. ಸೊ ಅದೊಂದು ಭಯ ಇತ್ತು, ಇದೆರಡು ಭಯ ಇತ್ತು ಅವ್ರಿಗೆ. ಅದನ್ನ ಓವರ್ಕಮ್ ಮಾಡೋಕೆ ಫಸ್ಟ್ ಇವ್ರಿಗೆ ನಾವೇನ್ ಮಾಡ್ತಾ ಇದ್ರ ಅಂದ್ರೆ ಬೋಟ್ ಲಾಂಚ್ ಮಾಡೋ ಜಟ್ಟಿಯಿಂದ ಇವ್ರಿಗೆ ನಾವು ಲೇಕಿಗೆ ಜಂಪ್ ಮಾಡಕ್ ಹೇಳ್ತಾ ಇದ್ರಿ. ಇನಿಷಿಯಲಿ ಫಸ್ಟ್ ಡೇ ತುಂಬಾ ಭಯ ಬಿದ್ರು, ಸೊ ಹಿಂದೆಯಿಂದ ಪುಷ್ ಕೊಡಬೇಕಾಯ್ತು, ಸೊ ದಟ್ ಅಟ್ ಲೀಸ್ಟ್ ಅವರು ಫಸ್ಟ್ ಡೇ ಸ್ವಲ್ಪ ಫಿಯರ್ ಭಯ ಬೀಳ್ಬೋದು, ಬಟ್ ಸೆಕೆಂಡ್ ಡೇ ಇಂದ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಎನಿವೇ ಅವ್ರ ಡ್ರಂಚ್ ಅಂತೂ ಆಗಲ್ಲ, ಲೈಫ್ ಜಾಕೆಟ್ ಇದೆ. ಸೊ ಸೆಕೆಂಡ್ ಡೇ ಮತ್ತೆ ಅವ್ರಿಗೆ ಜಂಪ್ ಮಾಡಕ್ ಹೇಳಿದ್ರಿ, ಅಟ್ ಲೀಸ್ಟ್ ಸೆಕೆಂಡ್ ಡೇ ಅವ್ರು ವೇಟ್ ಮಾಡಿಲ್ಲ, ಎನಿವೇಸ್ ಅವ್ರಿಗೆ ಗೊತ್ತು ವೇಟ್ ಮಾಡಿದ್ರೆ ಹಿಂದೆಯಿಂದ ಪುಷ್ ಸಿಗುತ್ತೆ ಅಂತ. ಸೊ ಸೆಕೆಂಡ್ ಡೇ ಅವ್ರು ಜಂಪ್ ಮಾಡಿದ್ರು, ಸೆಕೆಂಡ್ ಡೇ 3-4 times ಜಂಪ್ ಮಾಡಿಸಿದ್ರಿ. ಸೊ ಸೆಕೆಂಡ್ ಡೇ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಥರ್ಡ್ ಡೇ ನಾವು ಹೇಳೋ ಮುಂಚೆನೆ ಫಸ್ಟ್ ಲೇಕಿಗೆ ಜಂಪ್ ಮಾಡ್ತಾ ಇದ್ರು, ಆಮೇಲೆ ಸ್ವಿಮ್ ಮಾಡ್ತಾ ಇದ್ರು, ಅಟ್ ಲೀಸ್ಟ್ 100 to 200 meters, 100 meters ಗೋಯಿಂಗ್ ಅಂಡ್ 100 meters ರಿಟರ್ನಿಂಗ್ ಇದು ಸ್ವಿಮ್ ಮಾಡ್ತಾ ಇದ್ರು, ಬರ್ತಾ ಇದ್ರು. ಮತ್ತೆ ಥರ್ಡ್ ಡೇ ಏನ್ ಮಾಡಿದ್ರಿ ಅಂದ್ರೆ ಥರ್ಡ್ ಡೇ ಬೋಟ್ ಇಂದ ಕರ್ಕೊಂಡೋಗಿ ಲೇಕ್ ಮಿಡಲ್ ಅಲ್ಲಿ ರನ್ನಿಂಗ್ ಬೋಟ್ ಅಲ್ಲಿ ಜಂಪ್ ಮಾಡಕ್ ಹೇಳಿದ್ರಿ. ಸೊ ಅದೊಂದ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಲಿ ಅಂತ 2 days ಅದನ್ನು ಟ್ರೈನಿಂಗ್ ಕೊಟ್ರಿ, ಕಂಟಿನ್ಯೂಸ್ ರನ್ನಿಂಗ್ ಬೋಟ್ ಇಂದ ಜಂಪ್ ಮಾಡೋದು. ಸೊ ದಟ್ ಹಾಗಂದ್ಬಿಟ್ಟು ವಾಟರ್ ಫಿಯರ್ ಕಂಪ್ಲೀಟ್ಲಿ ಅವಳಿಗೆ ಹೋಯ್ತು. ಹಾಗಾಗಿ 1 fear ನ ಎಲಿಮಿನೇಟ್ ಮಾಡಿದ್ರಿ. ಸೆಕೆಂಡ್ ಬಂದ್ಬಿಟ್ಟು ಇವ್ರಿಗೆ ಬೋಟ್ ಬಿದ್ರೆ ಬೋಟ್ ಹೆಂಗ್ ಎತ್ತಬೇಕು ಅನ್ನೋದು ಭಯ ಆಯ್ತು. ಆಮೇಲೆ ಬೋಟ್ದು ಇವ್ರಿಗೆ ಆರ್ಮ್ ಸ್ಟ್ರೆಂತ್ ಇಶ್ಯೂ ಇತ್ತು, ಮತ್ತೆ ಆರ್ಮ್ ಸ್ಟ್ರೆಂಥನಿಂಗ್ ಮಾಡಿಸಿದ್ರಿ. ಆರ್ಮ್ ಸ್ಟ್ರೆಂಥನಿಂಗ್ ಅಲ್ಲಿ ನಾನು ಫೋಕಸ್ ಮಾಡ್ತಿದ್ದೆ ಇವಳಿಗೆ, ಮಾರ್ನಿಂಗ್ ಈವ್ನಿಂಗ್ ಆರ್ಮ್ ಸ್ಟ್ರೆಂಥನಿಂಗ್ ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಅಲ್ಲಿ ಫೋಕಸ್ ಮಾಡಿ. ಆಮೇಲೆ ಬೋಟ್ದು ಅಷ್ಟೇ, ಬೋಟ್ ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಫಸ್ಟ್ ಅದನ್ನ ಟ್ರೈನಿಂಗ್ ಕೊಟ್ರಿ.
1: ಅಂದ್ರೆ ಅದು ಬೋಟ್ ಭಾರ ಇರ್ತದೆ, ಇವಳು ಇನ್ನು ಚಿಕ್ಕವಳು, ಯಾವ ರೀತಿ ಅದನ್ನ ಹೊಂದಿಸ್ಕೊಂಡ್ಲು ಅವಳು?
0: ವಾಟರ್ ಅಲ್ಲಿ ನಮ್ಗೆ ಅಷ್ಟೊಂದು ಏನ್ ವೀಟ್ ಅನ್ಸಲ್ಲ, ವಾಟರ್ ಅಲ್ಲಿ ಫ್ಲೋಟ್ ಆಗುತ್ತೆ. ಸೊ ಅಲ್ಲೂ ಅಷ್ಟು ನಮ್ಗೆ ಬೋಟ್ ಬಿದ್ದಾಗೂ ವಾಟರ್ ಅಲ್ಲಿ ಅಷ್ಟೊಂದು ವೆಯ್ಟ್ ಅನ್ಸಲ್ಲ. ಸೊ ಬೋಟ್ ನ ನಾವು ಕ್ಯಾಪ್ಸಿಸ್ ಅದನ್ನ ರೀಕ್ಯಾಪ್ಸಿಸ್ ಮಾಡೋಕೆ ಈಸಿ, ಬೋಟ್ ಕ್ಲೈಮ್ ಮಾಡೋದಕ್ಕೆ ಆರ್ಮ್ ಸ್ಟ್ರೆಂತ್ ಬೇಕು. ಸೊ ಅದನ್ನ ಟ್ರೈನ್ ಮಾಡ್ತೀವಿ. ಸೊ ಅದರಲ್ಲಿ ನಾವು ಅವ್ರದ್ದು ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಟ್ರೈನಿಂಗ್ ಕೊಟ್ರಿ. ಸೊ ಅವಳು ಅದರಲ್ಲೂ ಸ್ವಲ್ಪ ಕಾನ್ಫಿಡೆಂಟ್ ಆದ್ಲು, ಕಾನ್ಫಿಡೆಂಟ್ ಬಿಲ್ಡ್ ಆದ್ಮೇಲೆ ದೆನ್ ಹರ್ ರಿಯಲ್ ಟ್ರೈನಿಂಗ್ ಇನ್ ಸೇಲಿಂಗ್ ಸ್ಟಾರ್ಟ್.
1: ಈಗ ಬೋಟ್ ರೈಡ್ ಮಾಡ್ಬೇಕಂದ್ರೆ ಎರಡು ಕೈ ಗಟ್ಟಿರ್ಬೇಕು, ಮೇನ್ ಆಗಿ ಯೂಸ್ ಆಗೋದೇ ಎರಡು ಕೈ.
0: ಕರೆಕ್ಟ್.
1: ಸೊ ಅದ್ರ ಮೇಲೆ ಏನಾದ್ರೂ ವಿಶೇಷವಾದ ಗಮನ ಹರಿಸಿ, ಯಾವ್ದಾದ್ರು ಎಕ್ಸಸೈಸ್ ಇದೆನಾ, ಹೇಗೆ?
0: ಹಾ, ಇವ್ರಿಗೆ ಮೇನ್ಲಿ ನಾವು ಅಪ್ಪರ್ ಬಾಡಿ ಜಾಸ್ತಿ ಫೋಕಸ್ ಮಾಡಿ. ಎನಿವೇಸ್ ಅವರು ಅರ್ಲಿ ಮಾರ್ನಿಂಗ್ ಇವರು ವರ್ಕೌಟ್ ರೂಟೀನ್ಸ್ ಇತ್ತು, ಮಾರ್ನಿಂಗ್ ಅಂಡ್ ಈವ್ನಿಂಗ್ ಇವರು ವರ್ಕೌಟ್ ಮಾಡ್ತಾ ಇದ್ರು. ಮಾರ್ನಿಂಗ್ 1 hour ಇವರು ವರ್ಕೌಟ್ ಮಾಡ್ತಾ ಇದ್ರು, ಮೇನ್ಲಿ ಫೋಕಸ್ಡ್ ಆನ್ ಕಾರ್ಡಿಯೋ ಅಂಡ್ ಕೋರ್. ಅವಾಗ ಅಷ್ಟೇ ಪುಷ್ಅಪ್ಸ್ ಪುಲ್ಅಪ್ಸ್ ಮಾಡಿಸ್ತಾ ಇದ್ರಿ ಇನಿಷಿಯಲಿ ಟು ಬಿಲ್ಡ್ ದ ಆರ್ಮ್ ಸ್ಟ್ರೆಂತ್. ಆಮೇಲೆ ಬೈಸೆಪ್ಸ್ ಮತ್ತೆ ಲ್ಯಾಟರಲ್ ರೈಸಸ್ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ರು, ಲೈಟ್ ವೈಟ್ ಇಂದ ಮಾಡ್ತಾ ಇದ್ರಿ. ಸೊ ಈವ್ನಿಂಗ್ ಅಷ್ಟೇ, ಈವ್ನಿಂಗ್ ಹ್ಯಾಂಗಿಂಗ್ಸ್, ಪೋಲ್ ಹ್ಯಾಂಗಿಂಗ್ಸ್ ಮತ್ತೆ ಲ್ಯಾಟರಲ್ ರೈಸಸ್, ಪುಷ್ಅಪ್ಸ್ ಮಾಡಿಸಿ ಅಪ್ಪರ್ ಬಾಡಿ ಸ್ವಲ್ಪ ಸ್ಟ್ರಾಂಗ್ ಮಾಡಿಸಿದ್ರಿ.
1: ಸಮನ್ವಿ, ಈಗ ಅಮ್ಮ ಹೇಳ್ತಾ ಇದ್ರು ಅವಳಿಗೆ ಇಂಟ್ರೆಸ್ಟ್ ಬಂತು, ಹಾಗಾಗಿ ಸೇಲಿಂಗ್ ಅಂಡ್ ಡ್ರಾಗನ್ ಬೋಟ್ ಪ್ರಾರಂಭಿಸಿದ್ವಿ ಈ ಕ್ರೀಡೆಯನ್ನ ಅಂತ. ನಿನಗೆ ಆಸಕ್ತಿ ಇತ್ತ ಅಥವಾ ಬೇರೆ ಯಾವ್ದಾದ್ರು ಸ್ಪೋರ್ಟ್ ಅಲ್ಲಿ ಆಸಕ್ತಿ ಇತ್ತ? ಅಮ್ಮ ಹೇಳಿದ್ರಂತ ಮಾಡಿದೆ ಅಥವಾ ನಿನಗೆ ಈ ಸೇಲಿಂಗ್ ಅಲ್ಲಿ ಆಸಕ್ತಿ ಇತ್ತ?
2: ನನಗೆ ಇಷ್ಟ ಆಗಿತ್ತು ಸೇಲಿಂಗ್ ಆಗಿದ್ದೆ. ನಾನೇ ಮಮ್ಮಿಗೆ ಹೇಳಿದ್ದೆ ನನಗೆ ಸೇಲಿಂಗ್ ಮಾಡಬೇಕು, ಅದು ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತೆ, ಅಥ್ಲೆಟಿಕ್ಸ್ ಕನ್ನ ನನಗೆ ಸೇಲಿಂಗ್ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತೆ, ನನಗೆ ಸೇಲಿಂಗ್ ಜಾಯಿನ್ ಆಗಬೇಕು ಅಂತ.
1: ಮೊದ್ಲಿಗೆ ಅಥ್ಲೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡಿದೆ, ರನ್ನಿಂಗ್ ಮಾಡ್ತಾ ಇದ್ದೆ, ಅದ್ಯಾಕೆ ನಿನಗೆ ಬೇಡ ಅನಿಸ್ತು?
2: ಯಾಕಂದ್ರೆ ನನಗೆ ಸೇಲಿಂಗ್ ಅಲ್ಲಿ ಜಾಸ್ತಿ ಅಡ್ವೆಂಚರ್ ಇತ್ತು, ಈಸಿ ಇತ್ತು. ವಾಟರ್ ಅಲ್ಲಿ ಇನ್ನ ಸ್ಪೋರ್ಟಿವ್ ಅನ್ಸ್ತು ನನಗೆ, ಅಂದ್ರೆ ನೀರಲ್ಲಿ ಹೋಗ್ದೆ ಅಂದ್ರೆ ನನಗೆ ಒಂಥರ ಇಷ್ಟ ಆಗ್ತಿತ್ತು.
1: ಅಂದ್ರೆ ನೀರೊಟ್ಟಿಗೆ ಆಟ ಆಡೋದು ಅಂದ್ರೆ ನಿಮ್ಗೆ ಬಹಳ ಇಷ್ಟ, ಮಳೆಗೆ ಬಂದಾಗೆಲ್ಲ ಹೊರಗಡೆ ಹೋಗಿ ಆಟ ಆಡ್ತಿದ್ಯಾ, ಹಾಗಾಗಿ ನಿನ್ಗೆ ಸೇಲಿಂಗ್ ಮತ್ತೆ ಡ್ರಾಗನ್ ಬೋಟ್ ಅಲ್ಲಿ ಆಸಕ್ತಿ ಬಂತು.
2: ಹೌದು.
1: ಸಮನ್ವಿ, ಈಗ ನಿನ್ಗ ಒಂದ್ 12 years, ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಾಧನೆ ಮಾಡಿದಿ. ಶಿಕ್ಷಣ ಮತ್ತೆ ಸ್ಪೋರ್ಟ್ ಎರಡನ್ನು ಹೊಂದಿಸಿಕೊಂಡು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು?
2: ನಾನು ಇಂಟರ್ನ್ಯಾಷನಲ್ ಗೆ ಹೋಗಕ್ಕೆ ನಾನು ಸೇಲಿಂಗ್ 3 years ಮಾಡಿದ್ದೆ. ಆ 3 years ಅಲ್ಲಿ ನನಗೆ ನ್ಯಾಷನಲ್ಸ್ ಅಲ್ಲಿ 2 gold medals ಸಿಕ್ಕಿತ್ತು. ಸೊ ಬಿಕಾಸ್ ಆಫ್ ದ 2 gold medals ಆಫ್ ನ್ಯಾಷನಲ್ಸ್ ನಾನು ಇಂಟರ್ನ್ಯಾಷನಲ್ ಗೆ ಕ್ವಾಲಿಫೈ ಆಗಿದ್ದೆ.
1: ಅಂದ್ರೆ ನಿನ್ಗೆ ಸತತವಾಗಿ ಪದಕಗಳು ಸಿಕ್ಕಿರೋದ್ರಿಂದ ಒಂಥರ ನಿನ್ಗೆ ಹಾ ಏನಾದ್ರೂ ನಾನು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂತಲ್ವಾ?
2: ಹೌದು.
1: ಈಗ ನೀರ್ ಸೀಳಿ ಬೋಟ್ ಮುನ್ನಡೆಸೋದು ಸಾಮಾನ್ಯದ ವಿಷಯ ಅಲ್ಲ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ನೀನು ಕಲ್ತಿ ಅದನ್ನ, ನಿನ್ಗೆ ಯಾರು ಗೈಡೆನ್ಸ್ ಮಾಡಿದ್ರು?
2: ನನ್ಗೆ ಸೇಲಿಂಗ್ ಮಾಡೋದು ಅಷ್ಟು ಈಸಿ ಇಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ನಾನ್ ಫಸ್ಟ್ ಅಲ್ಲಿ ನಂಗೆ ಫಸ್ಟ್ ಡೇ ಯಾವಾಗೈತೆ ನಾನು ಸೇಲಿಂಗ್ ಸ್ಟಾರ್ಟ್ ಮಾಡಿದ್ದೆ, ಅವಾಗ ನಂಗೆ ನೀರಲ್ಲಿ ಹೋಗೋಕೆ ಭಯ ಆಗ್ತಿತ್ತು. ಇನ್ನ ಮುಂದೆ ಹೋಗ್ಬಿಟ್ಟು ಯಾವಾಗೈತೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಥ್ಯಾಂಕ್ಸ್ ಫಾರ್ ದ ಕರ್ನಲ್ ಗೋವಿಂದ್ ಚೌಧರಿ, ದ ಸ್ಪೋರ್ಟ್ಸ್ ಆಫೀಸರ್, ಅವ್ರು ನಂಗೆ ಹೆಲ್ಪ್ ಮಾಡಿದ್ರು, ಅವ್ರು ನಂಗೆ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರು ನಂಗೆ ಭಯ ಫಿಯರ್ ನ ದೂರ ಮಾಡಕ್ಕೆ. ಸೊ ಬಿಕಾಸ್ ಆಫ್ ದಟ್ ಹೆಲ್ಪ್ ಐ ಗಾಟ್ ಇಟ್ ಈಸಿ.
1: ಪ್ರಾಕ್ಟೀಸ್

0: ಮಾಡುವಾಗ ನದಿ ಸಮುದ್ರ ಅಥವಾ ದೊಡ್ಡದಾದ ಕೆರೆ ಬೇಕು. ಎಲ್ಲಾ ಆಟ ಪ್ರಾಕ್ಟೀಸ್ ಮಾಡೋದು ಬಹಳ ಈಸಿ. ಸೊ ಈ ಸಮಸ್ಯೆನೆ ಹೇಗೆ ಪರಿಹಾರ ಕಂಡ್ಕೊಂಡಿ ನೀನು ಈ ಸಮಸ್ಯೆಗೆ?
1: ನಾನ್ ಮಾತ್ರ ನನ್ನ ಬೇಸಿಕ್ಸ್ ಎಲ್ಲ ನಾನು ಅಲ್ಸು ಲೆಕ್ಕ ಮಾಡ್ಕೊಂಡೆ. ಯಾವಾಗೈತೆ ಕಾಂಪಿಟೇಟಿವ್ ಎಲ್ಲ ಪ್ರಾಕ್ಟೀಸ್ ಬೇಕಾಗಿತ್ತು, ನಾನು ಎವ್ರಿ ಸ್ಯಾಟರ್ಡೆ ಸಂಡೆ KRS ಡ್ಯಾಮ್ ಹೋಗ್ತಿದ್ದೆ. ಅಲ್ಲಿ ನಾನು ಸ್ಯಾಟರ್ಡೆ ಮಾರ್ನಿಂಗ್ 9:00 ಅಲ್ಲಿ ರೀಚ್ ಆಗ್ತಿದ್ದೆ. 15 minutes ರೆಸ್ಟ್ ತಗೊಂಡ್ಬಿಟ್ಟು ಇನ್ನ ವಾಟರ್ ಆಗೋ ಪ್ರಾಕ್ಟೀಸ್ ಫಾರ್ 7 hours. ಆಮೇಲೆ ಬಂದ್ಬಿಟ್ಟು ನಾನು ಡ್ರೆಸ್ ತಗೊಂಡಿದ್ದೆ, ಇಲ್ಲಾಂದ್ರೆ ಜಿಮ್ ಹೋಗ್ತಿದ್ದೆ. ಅಲ್ಲಿ ಸಾಟರ್ಡೆ ಸಂಡೆ ಹಂಗೆ ಹೋಗ್ತಿತ್ತು. ಸಂಡೆ ಈವ್ನಿಂಗ್ ನಂದು ಟ್ರೈನ್ ಇತ್ತು, ಸಂಡೆ 6:00 ನಾನು ಹೋಗ್ತಿದ್ದೆ.
0: ಹೋಗಿ ಬರ್ಲಿಕ್ಕೆ ಟೈಮ್ ಬಹಳ ಹೋಗ್ಬಿಡುತ್ತೆ. ನಿನ್ಗೆ ಅನಿಸ್ತಾ ಇತ್ತ, ಓ ನಾ ಅಥ್ಲೆಟಿಕ್ಸ್ ನಲ್ಲಿ ಮುಂದುವರೆದಿದ್ರೆ ಎಲ್ಲಿ ಬೇಕಾದ್ರೂ ನಾ ಪ್ರಾಕ್ಟೀಸ್ ಮಾಡಬಹುದಿತ್ತು ಅಂತ?
1: ಇಲ್ಲ ಇಲ್ಲ ಇಲ್ಲ, ನಂಗೆ ಸೇಲಿಂಗ್ ಆದ್ರೆ ನಂಗೆ ಜರ್ನಿ ಅಂದ್ರೆ ಇಷ್ಟ. ಅಂಕೆ ನಂಗೆ ಹೋಗ ಬರೋದು ಆ ವೇ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಅಂದ್ರೆ ಫಾರೆಸ್ಟ್ ಇರುತ್ತೆ, ಗ್ರೀನರಿ ಇರುತ್ತೆ, ಎಲ್ಲ ನೋಡಕ್ ಹೋಗುತ್ತೆ.
0: ಅದಕ್ಕೆ ಫನ್ ಇರುತ್ತೆ. ಸೊ ಹೇಗೆ ಹೊಂದಿಸ್ಕೋತೀಯ ಈಗ ನೋಡು, ವೀಕೆಂಡ್ ಗೆ ನೀನು ಮೈಸೂರಿಗೆ ಹೋಗಿ ಬರ್ತೀಯ, ಡೈಲಿ ಸ್ಕೂಲ್ ಇರುತ್ತೆ, ಯಾವ ರೀತಿ ನಿನ್ನ ದಿನಚರಿ ಇದೆ? ಒಂದು

0: 4:30 அங்கே ஐ வேக் அப் அண்ட் ஐ கம்ப்ளீட் மை மார்னிங் ரொட்டீன் அண்ட் ஆல். இன் 1 hour ನಾನು ಹೋಗ್ಬಿಟ್ಟು ವರ್ಕ್ ಔಟ್ ಮಾಡ್ತೀನಿ, ಮಮ್ಮಿ ಜೊತೆ ಹೋಗ್ತೀನಿ, ಮಮ್ಮಿ ಹೆಲ್ಪ್ ಮಾಡ್ತಾರೆ ನನಗೆ. ಆಮೇಲೆ ಐ ಕಮ್ ಹೋಮ್ ಬೈ 6. ಆಮೇಲೆ ನಾನು 6:30 ವರ್ಗೂ ನಾನು ನನ್ನ ಈವ್ನಿಂಗ್ ಅಲ್ಲಿ ಏನೇನು ಓದ್ದೆ ಅವೆಲ್ಲ ರಿವೈಸ್ ಮಾಡ್ತೀನಿ. ಅದಾದ್ಮೇಲೆ ಐ ಗೆಟ್ ರೆಡಿ ಫಾರ್ ಮೈ ಸ್ಕೂಲ್ ಅಂಡ್ ಮಮ್ಮಿ ಡ್ರಾಪ್ ಮಾಡ್ತಾರೆ. ಐ ರೀಚ್ ಟು ಸ್ಕೂಲ್ ಸ್ಟಿಲ್ 7:45.
1: ಯಾವ ಸ್ಕೂಲ್ ನಿಂದು?
0: ಶ್ರೀ ಚೈತನ್ಯ, ಇವಾಗ ಕೆವಿ.
1: ಹೌದಾ, ಈಗ ಸ್ಕೂಲ್ ಅಲ್ಲೆಲ್ಲ ಗೊತ್ತಾ ನಿನ್ ನ್ಯಾಷನಲ್ ಲೆವೆಲ್ ಮೆಡಲಿಸ್ಟ್ ಅಂತ? ಏನ ಹೇಳ್ತಾರೆ ಸಹಪಾಠಿಗಳು ನಿಮ್ದು?
0: ಅವ್ರ ಹೇಳ್ತಾರೆ, ವಾವ್ ಹೌ ಹ್ಯಾವ್ ಯು ರೀಚ್ ಟಿಲ್ ಹಿಯರ್, ಇವನ್ ವಿ ವಾಂಟ್ ಟು ಡೂ ಆಲ್ ದೀಸ್, ಐ ವಾಂಟ್ ಟು ಬಿಕಮ್ ಲೈಕ್ ಯು, ಐ ವಾಂಟ್ ಸಮ್ ಗೋಲ್ಡ್ ಮೆಡಲ್ಸ್, ಐ ವಾಂಟ್ ಸಮ್ ನ್ಯಾಷನಲ್ ಮೆಡಲ್ಸ್, ಐ ವಾಂಟ್ ಟು ಬಿಕಮ್ ಗ್ರೇಟ್ ಲೈಕ್ ಯು ಅಂತ ಹೇಳ್ತಾರೆ ಕ್ಲಾಸ್.
1: ಖುಷಿ ಆಗುತ್ತಲ್ಲ, ಎಲ್ಲರೂ ಗುರುತಿಸ್ತಾರಲ್ಲ ಅಂತ. ಸೊ ನೀನು ಮೊದ್ಲಿಗೆ ಹೆದರ್ತಾ ಇದ್ದೆ ಸೇಲಿಂಗ್ ಮಾಡುವಾಗ, ಈಗ ಅವರೆಲ್ಲ ಅಪ್ರಿಸಿಯೇಟ್ ಮಾಡೋದ್ ನೋಡಿ ಖುಷಿ ಆಗುತ್ತೆ. ಸೊ ಇನ್ನು ಏನಾದ್ರೂ ಸಾಧನೆ ಮಾಡಬೇಕು ಅನ್ನಿಸುತ್ತೆ ಅಲ್ಲ?
0: ಹೌದು.
1: 4 ಜಿಲ್ಲಾ ಮಟ್ಟದ ಡ್ರಾಗನ್ ಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 1 ಚಿನ್ನ 3 ಬೆಳ್ಳಿಯನ್ನ ತೆಗೆದುಕೊಂಡಿದೀಯಲ್ವಾ? ಹಾ, ಆ ಪಂದ್ಯಾವಳಿಯ ಕುರಿತಾಗಿ ಹೇಳು.
0: ಅದರಲ್ಲಿ 2 ಮೇನ್ ಕಾಂಪೋನೆಂಟ್ಸ್ ಇರುತ್ತೆ. ಒಂದು ಏಜ್ ಕ್ಯಾಟಗರಿ ಇರುತ್ತೆ, ಒಂದು ಜೂನಿಯರ್ಸ್. ಅದು 8 ಇಂದ ಆಗಲ್ಲ, 8 ಇಂದ ಇನ್ನ 16 ವರ್ಗೂ ಜೂನಿಯರ್ ಆಗುತ್ತೆ ಅಂಡ್ 17+ ಸೀನಿಯರ್ಸ್ ಆಗುತ್ತೆ. ಇನ್ನ ಇನ್ನೊಂದು, ಒಂದ್ ಬೋಟ್ ಅಲ್ಲಿ 12 ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಒಂದು ಡ್ರಮ್ಮರ್, ಪೆಡ್ಲರ್, ಇನ್ನೊಂದು ಇಂದ ಹ್ಯಾಂಡಲ್ ಮಾಡ್ತಾರೆ. ಇನ್ನ ಡ್ರಮ್ಮರ್ ಯಾವಾಗೈತೆ ಡ್ರಮ್ ಹೊಡಿತಾರೋ ಅವಾಗ ನಮ್ಗೆ ಪೆಡಲ್ ಮಾಡ್ಬೇಕು. ಇನ್ನ ಹ್ಯಾಂಡ್ಲರ್, ಅವರು ಡೈರೆಕ್ಷನ್ ಗೈಡ್ ಮಾಡ್ತಾರೆ ನಮ್ಗೆ. 5 at the left, 5 at the right. 10 ಪೆಡ್ಲರ್ಸ್ ಇರ್ತಾರೆ, 2 ಸ್ಪೇರ್ ಇದಾರೆ, ಅವರು ಮುಂದೆ ಇರ್ತಾರೆ, ಹಿಂದೆ ಇರ್ತಾರೆ.
1: ಕಳೆದ ವರ್ಷ 2 ಮಿನಿ ಸ್ಟೇಟ್ ಡ್ರಾಗನ್ ಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಳ್ಳಿ ತಗೊಂಡಿ 2 ಸ್ಪರ್ಧೆಯಲ್ಲಿ. ಆ ಸ್ಪರ್ಧೆ ನಿಂದೇ ಏಜ್ ಕ್ಯಾಟಗರಿನ ಅಥವಾ ಓಪನ್?
0: ಮಿಕ್ಸ್, ಸೀನಿಯರ್ ಜೂನಿಯರ್ ಮಿಕ್ಸ್.
1: ಈಗ ನೀ 2nd ಪ್ಲೇಸ್ ಬಂದ್ಯಲ್ಲ, ಯಾವ ರೀತಿ ನಿನ್ನ ನೀನು ಸಿದ್ಧ ಮಾಡ್ಕೊಂಡಿದ್ದಿ? ಪ್ರಾಕ್ಟೀಸ್ ಹೆಂಗಿತ್ತು ನಿಂದ?
0: ಪ್ರಾಕ್ಟೀಸ್ ನಂದು ಅಂದ್ರೆ 1-2 weeks ಮುಂದೆ ಸ್ಟಾರ್ಟ್ ಮಾಡಿದ್ರಿ. ಅದು 1-2 weeks ಅಲ್ಲಿ ನಾವು ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ರಿ. ಆ ಪ್ರಾಕ್ಟೀಸ್ ಅಲ್ಲಿ ನಮ್ಗೆ ಸರ್ ಫುಲ್ ಮೋಟಿವೇಟ್ ಮಾಡ್ತಿದ್ರು, ನಿಮ್ಗೆ ಗೋಲ್ಡ್ ಬೇಕು ಇಲ್ಲಾಂದ್ರೆ ಸಿಲ್ವರ್, ಇಲ್ಲಾಂದ್ರೆ ನೀವು ಈಗ ಸ್ಪೋರ್ಟ್ಸ್ ಆರಲ್ಲ ಅಂತ ಫುಲ್ ಮೋಟಿವೇಟ್ ಮಾಡ್ತಿದ್ರು. ಅದಕ್ಕೆ ನಾವು ಸಿಲ್ವರ್ ತರಕಾಯ್ತು, ಯಾಕಂದ್ರೆ ನಮ್ ಕಾಂಪಿಟೇಟರ್ ಸೀನಿಯರ್ ಪ್ಲಸ್ ಜೂನಿಯರ್ ಅವ್ರು ಜಾಸ್ತಿ ಸ್ಟ್ರಾಂಗ್ ಇದ್ರು ನಮ್ಕನ್ನ, ಅದಕ್ಕೆ ಇಲ್ಲಾಂದ್ರೆ ನಾವು ಗೋಲ್ಡ್ ತರ್ತಿದ್ರು.
1: ಅವರು ನಿನ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರು?
0: ಅವರು 1-2 months ಮುಂದೆನೆ ಸ್ಟಾರ್ಟ್ ಮಾಡಿದ್ರು. ಡ್ರಾಗನ್ ಬೋಟ್ ಓಷನ್ ಅಲ್ಲಿ ಮಾಡಲ್ಲ, ಓನ್ಲಿ ಲೇಕ್ಸ್ ಅಷ್ಟೇ,
1: ಲೇಕ್ಸ್ ಅಲ್ಲೇ ಅಷ್ಟೇ ಮಾಡ್ತಾರೆ. ಸೇಲಿಂಗ್ ಮತ್ತೆ ಡ್ರಾಗನ್ ಬೋಟ್, ಈ ಎರಡರಲ್ಲಿ ಏನ್ ವ್ಯತ್ಯಾಸ ಅಂದ್ರೆ? ಬೋಟಿನ ವಿನ್ಯಾಸ ಅಷ್ಟೇ ಚೇಂಜ್ ಇರ್ತದೋ, ಮಾಡೆಲ್ ಎರಡು ಸೇಮ್ ಇರ್ತದೋ?
0: ಡಿಫ್ರೆಂಟ್.
1: ಯಾವ ರೀತಿ?
0: ಯಾವ ರೀತಿ ಅಂದ್ರೆ, ಸೇಲಿಂಗ್ ಅಲ್ಲಿ ನಮ್ಗೆ ವಿಂಡ್ ಬೇಕು, ಇನ್ನ ದೊಡ್ಡ ಬೋಟ್ಸ್ಗೆ ವೇವ್ ಬೇಕು, ಟೈಡ್ ಬೇಕು. ಇನ್ನ ಡ್ರಾಗನ್ ಬೋಟ್ಗೆ ಜಸ್ಟ್ ಪೀಪಲ್ ಅಷ್ಟೇ, ಗ್ರೂಪ್ ಗೇಮ್ ಅದು. ಅದರಲ್ಲಿ ನಮ್ಗೆ ಜಸ್ಟ್ ಪಾಂಡ್ ಬೇಕು, ವಾಟರ್ ಬೇಕಷ್ಟೇ. 500 meters, 1 kilometer ಲಾಂಗ್ ಬೇಕಷ್ಟೇ.
1: ಹಾಗಾದ್ರೆ ಡ್ರಾಗನ್ ಬೋಟ್ ಗ್ರೂಪ್ ಗೇಮ್.
0: ಹೌದು.
1: ಸೈಲಿಂಗ್ ಇಂಡಿವಿಜುವಲ್ ಆಡ್ಬೋದು?
0: ಇಂಡಿವಿಜುವಲ್ ಆಡ್ಬೋದು, ಡಬಲ್ ಆಡ್ಬೋದು. ಇನ್ನ ದೊಡ್ಡ ಬೋಟ್ಸ್ಗೆ ಗ್ರೂಪ್ ಆಗುತ್ತೆ, ಲೈಕ್ 4-5 peoples ಇರ್ತಾರೆ.
1: 2024 ಮೈಸೂರಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಲ್ಲ, ಅದೇ ನಿಮ್ಮ ಮೊದಲ ರಾಷ್ಟ್ರ ಮಟ್ಟದ ಸ್ಪರ್ಧೆ ಆಗಿತ್ತ? ಹೇಗಿತ್ತು ಅನುಭವ ಅಲ್ಲಿ?
0: ಹಾ, ನಾನು 2024 ನಂದು ಫಸ್ಟ್ ನ್ಯಾಷನಲ್ ಆಗಿತ್ತು. ಅಲ್ಲಿ ನಾನು ಬ್ಯಾಂಗ್ಳೂರ್ ಫಸ್ಟ್ ಯಂಗೆಸ್ಟ್ ಗರ್ಲ್ ಆಗಿದ್ದೆ ಆ ಸೇಲಿಂಗ್ ಮಾಡಕ್ಕೆ. ನನ್ ಕಾಂಪಿಟೇಟರ್ಸ್ ಎಲ್ಲರೂ ಸೀನಿಯರ್ ಇದ್ರು, ನನ್ಗೆ ಫುಲ್ ನರ್ವಸ್ನೆಸ್, ನನ್ಗೆ ಫುಲ್ ಭಯ ಆಗ್ತಿತ್ತು. ಬಟ್ ನನ್ ಮೆಡಲ್ ಸೆಕೆಂಡ್ ಮಾಡಕ್ ಆಗಿಲ್ಲ, ಬಟ್ ಗುಡ್ ರ್ಯಾಂಕ್ ಬಂದಿದ್ದೆ.
1: ನಿನ್ನ ಸಮ ಏಜ್ ನೋರ್ ಇರ್ಲಿಲ್ಲ, ಎಲ್ಲರೂ ದೊಡ್ಡವರಿಂದ ಹೆದರಿಕೆ ಆಗಿತ್ತು. ಅದನ್ನ ಹೇಗೆ ನೀನು ಧೈರ್ಯ ತಂದ್ಕೊಂಡೆ ಅಲ್ಲಿ?
0: ನಾನು ಅನ್ಕೊಂಡೆ ಏನಾಗ್ಲಿನ ನನ್ಗೆ ಜಸ್ಟ್ ಫಿನಿಶ್ ಬೇಕು, ಫಿನಿಶ್ ಹೆಂಗನ ಮಾಡ್ಬೋದು, ನಾನು ಅಟ್ಲೀಸ್ಟ್ 1 member ಏನ ಔಟ್ ಮಾಡ್ಬೇಕು ಅಂಡ್ ಫಿನಿಶ್ ಅಷ್ಟೇ. ಅಂದ್ರೆ ನಮ್ ಫಿನಿಶ್ ಗೇನು ಒಂದ್ ಟೈಮ್ ಇರುತ್ತೆ, ಆ ಟೈಮ್ ಲೂಪ್ ಅಲ್ಲಿ ನಾವು ಫಿನಿಶ್ ಬರ್ಬೇಕು, ಇಲ್ಲಾಂದ್ರೆ ಫಿನಿಶ್ ಇಲ್ಲ. 5 minutes ಅಷ್ಟೇ. ನಾನಂದ್ರೆ ನನ್ ಒನ್ ಫ್ರೆಂಡ್ ಮಾಡಿದ್ದಷ್ಟೇ, ಬಟ್ ಅವ್ರ ನನ್ ಸೀನಿಯರ್ ಕ್ಯಾಟಗರಿಲಿ ಇದ್ರು, ನಾನೇನ್ ಮಾಡಕ್ ಆಗಿಲ್ಲ. ಬಟ್ ಅಲ್ಲಿ ಲಾಸ್ಟ್ ರೇಸ್ ಅಲ್ಲಿ ಫುಲ್ ವಿಂಡ್ ಬಂದಿತ್ತು, ಅದ್ರಲ್ಲಿ ನಾವು ರೇಸ್ ಫಿನಿಶ್ ಮಾಡಕ್ಕೆ ಲಾಸ್ಟ್ ಲೂಪ್ ಅಲ್ಲಿ ಇದ್ದೆ, ಅದ್ರಲ್ಲಿ ಫುಲ್ ವಿಂಡ್ ಆಯ್ತು, ನಾನು ಆಲ್ಮೋಸ್ಟ್ ಹ್ಯಾಂಡಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ಸೊ ಐ ಕ್ಯಾಪ್ಸೈಸ್ಡ್.
1: ರಾಷ್ಟ್ರ ಮಟ್ಟದ ಸೇಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಿ, 4 ರಾಷ್ಟ್ರ ಮಟ್ಟದ ಸೇಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 2 ಚಿನ್ನದ ಪದಕವನ್ನ ಪಡೆದಿದ್ದಿ. ಇದರಲ್ಲಿ ನಿನ್ಗೆ ನೆನಪುಳಿಯೋ ಅಂತಹ ಯಾವ್ದಾದ್ರು ಸ್ಪರ್ಧೆ ಇದೆನಾ?
0: ಹೌದು,
1: ಅದ್ರ ಬಗ್ಗೆ ಹಂಚಿಕೊ.
0: ಹಾ, ನಂದು ಫಸ್ಟ್ ಮೆಮೊರೇಬಲ್, ಮೋಸ್ಟ್ ಮೆಮೊರೇಬಲ್ ನ್ಯಾಷನಲ್ ಯಾವ್ದಂದ್ರೆ RMSC ನ್ಯಾಷನಲ್ಸ್. ಅದ್ರಲ್ಲಿ ನಾನು 200 boat ಮಾಡಿದ್ದೆ, ಅದ್ರಲ್ಲಿ ನಾನು ಕ್ರೂ ಇದ್ದೆ. ಅದ್ರಲ್ಲಿ ಫುಲ್ ವಿಂಡ್ ಇತ್ತು, ನಾನು ನನ್ನ ಪಾರ್ಟ್ನರ್ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ಇನ್ನ ಬಿಕಾಸ್ ಆಫ್ ದಟ್ ನಾವು ಎವ್ರಿ ರೇಸ್ ಅಲ್ಲಿ ಕ್ಯಾಪ್ಚರ್ಸ್ ಮಾಡ್ತಿದ್ರಿ. ಒಂದ್ ರೇಸ್ ಅಲ್ಲಿ ಮಾತ್ರ ನನ್ನ

0: ಪ್ರಾಕ್ಟೀಸ್ ಮಾಡಿದ್ರೆ ಅವಾಗ ನನ್ನ ಕಾಲಲ್ಲಿ ಕ್ರ್ಯಾಂಪ್ ಬಂದಿತ್ತು. ಸೊ ಐ ಸ್ಟಕ್ ಇನ್ ದ ವಾಟರ್. ನನ್ನ ಪಾರ್ಟ್ನರ್ ಹೆಂಗೋ ಒಂದ್ ಮಾಡ್ಬಿಟ್ಟು ಬೋಟ್ ನ ಸ್ಟ್ರೇಟ್ ಮಾಡು, ಅವ್ನ ಹೇಳ್ದ ನಿನ್ ಬೆಸ್ಟ್ ಟ್ರೈ ಮಾಡಿ ಲಾಸ್ಟ್ ಐತೆ ಫಿನಿಶ್ ಅಷ್ಟೇ, ಅದೇ ಲಾಸ್ಟ್ ರೇಸ್ ನೀನ್ ಫಿನಿಶ್ ಮಾಡಿ ಅಷ್ಟೇ ನಮ್ಗೆ ಗೋಲ್ಡ್ ಮೆಡಲ್ ಸಿಗುತ್ತೆ ಅಂತ ಹೇಳ್ತು. ಅದಾದ್ಮೇಲೆ ನನ್ ಫುಲ್ ಎನರ್ಜಿ ಆಗ್ಬಿಟ್ಟು ನಾನು ಲಾಸ್ಟ್ ಲುಕ್ ಮಾಡಿದೆ ಅಂಡ್ ಫಿನಿಶ್.
1: ಎಲ್ಲಿ ನಡೆದಿತ್ತಿದ್ದು?
0: ಇದು KRS ಡ್ಯಾಮ್.
1: ಸೊ ಕ್ರ್ಯಾಂಪ್ಸ್ ಎಲ್ಲ ಬಂತಲ್ಲ ಕಾಲಲ್ಲಿ, ಅವಾಗ ಅನ್ಕೊಂಡ್ಯಾ ಇಲ್ಲ ನನ್ಗೆ ಸಾಕಪ್ಪ ಯಾಕಿದ ಕಾಲೆಲ್ಲ ನೋವು ಬರ್ತಾ ಇದೆ ಬೇಡ ಅಂತ ಗಿವ್ ಅಪ್ ಮಾಡ್ದ?
0: ನಾನು ಯಾವಾಗೂ ಗಿವ್ ಅಪ್ ಮಾಡಲ್ಲ. ಈ ಟೈಮಲ್ಲಿ ನನ್ಗೆ ಮೆಡಲ್ ಬರ್ತೈತೆ, ಯಾಕೆ ಮಿಸ್ ಮಾಡ್ಬೇಕು? ಯಾವಾಗೈತೆ ನಾನು ಡಿಮೋಟಿವೇಟ್ ಆಗ್ತೀನೋ ಅವಾಗ ನನ್ನ ಕೋಚ್ ಮಾಡ್ತಾನೆ, ಇಲ್ಲಾಂದ್ರೆ ನನ್ನ ಪಾರ್ಟ್ನರ್ ಮಾಡ್ತಾನೆ. ಯಾವಾಗೈತೆ ನಾನು ನನ್ಗೆ ನಾನೇ ಮೋಟಿವೇಟ್ ಮಾಡಕ್ ಹೋಗುತ್ತೆ, ನಾನು ಅವಾಗ ಮಾಡ್ಕೊಂತೀನಿ. ಕ್ರಿಟಿಕಲ್ ಮೂಮೆಂಟ್ ಆಗ ನಾನು ಮಾಡ್ಕೊಂತೀನಿ.
1: ಅಂದ್ರೆ ಅಂತ ಒಂದು ಸನ್ನಿವೇಶ ಬಂದಾಗ, ಸಮಸ್ಯೆ ಬಂದಾಗ ಅದನ್ನ ಎದುರಿಸಬೇಕು. ಸೊ ಇದೇ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ, ಎಲ್ಲಿ ನಡೆದಿತ್ತದು? ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಜೊತೆಗೆ ಆಡುವಾಗ ಹೇಗಿತ್ತು ಅನುಭವ ಅದು?
0: ಹಾ, ಈ ಸತಿ ಇಂಡಿಯಾದು 21st ನ್ಯಾಷನಲ್ ಆಗಿತ್ತು, ಚೆನ್ನೈ ಮರೀನಾ ಬೀಚ್ ಅಲ್ಲಿ. ಇನ್ನ ಅಲ್ಲಿ 8+ ಕಂಟ್ರೀಸ್ ಇಂದ ಫಾರಿನರ್ಸ್ ಬಂದಿದ್ರು. ರಷ್ಯಾ, ಐರ್ಲ್ಯಾಂಡ್, ಆಸ್ಟ್ರೇಲಿಯಾ ಬಂದಿದ್ರು, ಮಲೇಷಿಯಾ. ನಮ್ 420 ಅಲ್ಲಿ ಯಾರು ಬಂದಿದ್ರು ಅವ್ರು ಗೊತ್ತೈತೆ.
1: ನಿನ್ನ ಏಜ್ ನೋಡಿದ್ರ ಅಲ್ಲಿ?
0: ನಾನೇ ಎಲ್ಲರ್ಕಿನ ಯಂಗೆಸ್ಟ್ 420 ಬೋಟ್ ಅಲ್ಲಿ.
1: ಓ ಹೌದಾ?
0: ನಮ್ ಬೋಟ್ ಅಲ್ಲಿ ನೋಡಿದ್ರೆ ನಾನೇ ಯಂಗೆಸ್ಟ್. ಅಂದ್ರೆ ನಂಗೆ ಜಾಸ್ತಿ ಯಂಗ್ ಅನ್ಸುತ್ತೆ, ನನ್ ಹೈಟ್ ಇಲ್ಲ. ಎಲ್ಲಾರು ಹೇಳ್ತಾರೆ ನೀನ್ ಜಾಸ್ತಿ ಗ್ರೇಟ್ ಇದ್ಯಾ, ನೀನ್ ಇಷ್ಟು ಯಂಗ್ ಏಜ್ ಅಲ್ಲಿ ಅಷ್ಟು ದೊಡ್ಡ ಬೋಟ್ ಮಾಡ್ತಿದ್ಯಾ ಅಂದ್ರೆ ನನ್ಕನ 1-2 ಇಯರ್ ಸೀನಿಯರ್. ಅವ್ರಕನ ಬೋಟ್ ಅಲ್ಲಿ ನಮ್ ಸೀನಿಯರ್ ನೋಡ್ತಾರೆ, ಸೊ ನಾನ್ ಸೀನಿಯರ್ ಆಗ್ತೀನಿ ಅವ್ರಿಗೆ. ಸೊ ಅವ್ರು ಹೇಳ್ತಾರೆ ನೀನ್ ಇಷ್ಟು ಸೀನಿಯರ್ ಇದ್ಯಾ ಇಷ್ಟು ಚಿಕ್ಕ ಏಜ್ ಅಲ್ಲಿ, ನಾನು 420 ಮಾಡ್ಬೇಕನ್ಸುತ್ತೆ ಅಂತ ಹೇಳ್ತಾರೆ.
1: ಒಂದ್ 8 ಕಂಟ್ರಿ ಅವ್ರು ಬಂದಿದ್ರು ಆಡ್ಲಿಕ್ಕೆ, ಹೇಗಿತ್ತು ಆ ಅನುಭವ ಅವರೊಟ್ಟಿಗೆ ಆಡುವಾಗ?
0: ಅವ್ರಾದ್ರೆ ಅವ್ರಿಗೆ ನಮ್ಗೆ ಡಿಫ್ರೆನ್ಸ್ ನೋಡಿದ್ರೆ ಜಮೀನ್ ಆಸಮಾನ್ ಡಿಫ್ರೆನ್ಸ್ ಇರುತ್ತೆ. ಅವರು ಓಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರ ವಿಂಡ್, ಅವ್ರ ಹೈಟ್, ಅವ್ರ ವೇಟ್, ಅವ್ರ ಚಿಕ್ಕ ಏಜ್ ಇಂದಾನು ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ವಿ ಕ್ಯಾನ್ ಕಂಪೇರ್ ವಿತ್ ದಮ್. ಯಾಕಂದ್ರೆ ನಾವು ಇಂಡಿಯನ್ಸ್ ಯಾವಾಗ್ಲೂ ಏನನ್ನ ಬೀಚ್ ಅಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಡ್ಯಾಮ್ ಅಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಲೇಕ್ ಅಲ್ಲಿ ಮಾಡ್ತೀವಿ. ಸೊ ವಿ ಕ್ಯಾನ್ ಕಂಪೇರ್ ದಮ್ ವಿತ್ ದಿಸ್.
1: ಅವರೆಲ್ಲ ಎಲ್ಲಿ ಮಾಡ್ತಾರೆ?
0: ಅವರೆಲ್ಲ ಓಷನ್ಸ್ ಅಲ್ಲಿ ಮಾಡ್ತಾರೆ. ಅವ್ರ ಯಾವ ಕಂಟ್ರಿಂದ ಬಿಲಾಂಗ್ ಮಾಡ್ತಾರೋ ಅವ್ರ ಆ ಕಂಟ್ರಿ ಎಲ್ಲ ಓಷನ್ ಹತ್ರ ಇರುತ್ತೆ. ಅಬ್ರಾಡ್ ಅಲ್ಲೆಲ್ಲ ವಿಂಡ್ ಜಾಸ್ತಿ ಇರುತ್ತೆ, ನಮ್ ಇಂಡಿಯಾಲ್ ಅಷ್ಟು ಪ್ಲೇಸ್ ಇಲ್ಲ, ಇನ್ನ ಅಷ್ಟು ಪಾಪ್ಯುಲಾರಿಟಿ ಇಲ್ಲ ವಿಂಡ್ ಗೆ. ಅದು ಅವ್ರ ಫೇಮಸ್ ಇದೆ, ಎಲ್ಲ ಎಲ್ಲರಿಗೂ ಗೊತ್ತಿದೆ.
1: ಇತ್ತೀಚೆಗೆ ಅಂದ್ರೆ ಮಾರ್ಚ್ ನಲ್ಲಿ ನಡೆದ ಇಂಡಿಯನ್ ಸೇಲಿಂಗ್ ಲೀಗ್ ನಲ್ಲೂ ಭಾಗವಹಿಸಿದ್ರಿ, ಈ ಲೀಗ್ ಪಂದ್ಯಾವಳಿಗೆ ಹೇಗೆ ಆಯ್ಕೆ ಆದ್ರಿ?
0: ಆ ಸೇಲಿಂಗ್ ಲೀಗ್ ಅಲ್ಲಿ ಅಂದ್ರೆ 14 ಗ್ರೂಪ್ಸ್ ಇರುತ್ತೆ ಟೀಮ್ಸ್. ಅದರಲ್ಲಿ 182 ಟಾಪ್ ಸೇಲರ್ಸ್ ಇನ್ 52+ ಫಾರಿನರ್ಸ್ ಬಂದಿದ್ರು. ಆ ಟಾಪ್ ಸೇಲರ್ಸ್ ಇನ್ ಫಾರಿನರ್ಸ್ ನ ಎಲ್ಲಾರ್ನ ಗ್ರೂಪ್ ಅಲ್ಲಿ ಟೀಮ್ಸ್ ಇದೆ ತಾನೆ, ಅವ್ರು ಸೆಲೆಕ್ಟ್ ಮಾಡ್ತಾರೆ. ಹೆಂಗೈತೆ IPL ಅಲ್ಲಿ ಸೆಲೆಕ್ಟ್ ಮಾಡ್ತಾನೆ, ಹಂಗೆ ಟಾಪ್ ಬೆಸ್ಟ್ ಸೇಲರ್ಸ್ ನ ಎಲ್ಲ ಹೋಲ್ ವರ್ಲ್ಡ್ ಇಂದ ಬಂದಿತ್ತು. ನಾನು ಇಂಟರ್ನ್ಯಾಷನಲ್ ಅಲ್ಲಿ ಕ್ವಾಲಿಫೈ ಆಗಿದ್ದೆ, ಇಂಟರ್ನ್ಯಾಷನಲ್ ಆಡಿದ್ದೆ, ಸೊ ಅದಕ್ಕೆ ನಾನು ಸೆಲೆಕ್ಟ್ ಆಗಿದೆ. ಮೋಸ್ಟ್ ಆಫ್ ದ ಪೀಪಲ್ಸ್ ವೇರ್ ಆಕ್ಚುಲಿ ಇಂಟರ್ನ್ಯಾಷನಲ್ ಅಥ್ಲೀಟ್ಸ್, ಎಲ್ಲರೂ ಇಂಟರ್ನ್ಯಾಷನಲ್ ಆಡಿದ್ರು.
1: ಆಲ್ ಇಂಡಿಯಾದಲ್ಲಿ ನಿಂದ ಎಷ್ಟನೇ ರ್ಯಾಂಕ್ ಇದೆ ಸೇಲಿಂಗ್ ಅಲ್ಲಿ?
0: ನಾನು 420 ಅಲ್ಲಿ ಮೈಟ್ ಬಿ 4th ರ್ಯಾಂಕ್ ಇದ್ದೀನಿ.
1: ಸೊ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ರ್ಯಾಂಕಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಸೇಲಿಂಗ್ ಲೀಗ್ ಅಲ್ಲಿ ಭಾಗವಹಿಸಿದ್ದೆ ಅಲ್ಲ, ಆ ಅನುಭವ ಹಂಚ್ಕೋ, ಎಲ್ಲೆಲ್ಲಿ ನಡೆದಿತ್ತು, ಎಷ್ಟು ಪಂದ್ಯಾವಳಿಯಲ್ಲಿ ನೀ ಭಾಗವಹಿಸಿದ್ದೆ?
0: ಆ ಸೀಲಿಂಗ್ ಲೀಗ್ ಶಿಲಾಂಗ್ ಮೇಘಾಲಯ ಆಗಿತ್ತು, ಅಲ್ಲಿ ಉಮಯಂ ಲೇಕ್ ಆಗಿತ್ತು. ವೆದರ್ ಹತ್ರ ಅರ್ಥನೇ ಆಗಲ್ಲ, ಯಾವಾಗ ರೇನ್ ಬರುತ್ತೆ, ಯಾವಾಗ ವಿಂಡ್ ಹೋಗುತ್ತೆ, ಯಾವಾಗ ಬಿಸಿಲು ಬರುತ್ತೆ ಗೊತ್ತಾಗಲ್ಲ. ಅಲ್ಲಿ ವಾಟರ್ ಹತ್ರ ವಿಂಡೇ ಇರಲ್ಲ, ಸೊ ವಿಂಡ್ ಶಿಫ್ಟ್ ಜಾಸ್ತಿ ಆಗುತ್ತೆ. ಅಲ್ಲಿ ವಿಂಡ್ ಅಲ್ಲಿ ಯಾವಾಗೈತೆ ಗಸ್ಟ್ ಬರುತ್ತೆ ತಾನೆ, ಅವಾಗ 2-3 ಮಿನಿಟ್ಸ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಚೇಂಜ್.
1: ಈ ಸೇಲಿಂಗ್ ಗಾಳಿ ಬೇಕೇ ಬೇಕ?
0: ಹೌದು, ಗಾಳಿ ಇಲ್ಲ ಅಂದ್ರೆ ಅದು ಹೋಗಲ್ಲ.
1: ಸೊ ಅದೀಗ ಪರಿಸರದ ಮೇಲೆ ಡಿಪೆಂಡ್ ಗಾಳಿ ಬರೋದು ಹೋಗೋದು. ಯಾವ ರೀತಿ ಸ್ಪರ್ಧೆ ಮಾಡ್ತಾರೆ ಇದನ್ನ, ಹೇಗೆ ಅಂತ? ಒಂದ್ಸಲ ಈಗ ಪಂದ್ಯಾವಳಿ ಸ್ಟಾರ್ಟ್ ಮಾಡಿದಾಗ ಗಾಳಿ ಇಲ್ಲ ಅಂತಂದ್ರೆ ಯಾವ ರೀತಿ?
2: ಇದು ಸೀಲಿಂಗ್ ಅಲ್ಲಿ ವಿಂಡ್ ಇಸ್ ದಿ ಕೋರ್ ಮೋಸ್ಟ್ ಐ ಮೀನ್ ರೋಲ್ ಪ್ಲೇಯರ್. ವಿಂಡ್ ಇಲ್ಲ ಅಂದ್ರೆ ಏನಾಗುತ್ತೆ, ಇವರು ಎರಡಕ್ಕೂ ಪ್ರಾಕ್ಟೀಸ್ ಆಗಿರುತ್ತೆ. ಒಂದು ವಿಂಡ್ ಇದ್ರೆ ಬೋಟ್ ಸ್ಪೀಡ್ ಹೋಗುತ್ತೆ, ವಿಂಡ್ ಇಲ್ಲ ಅಂದ್ರೆ ಬೋಟ್ ಸ್ಲೋ ಆಗುತ್ತೆ. ಡಿಫ್ರೆಂಟ್ ಟ್ರೈನಿಂಗ್ ಇರುತ್ತೆ,
1: ಅಂದ್ರೆ ಇವರ ಪರಿಶ್ರಮ ಜಾಸ್ತಿ ಇರುತ್ತೆ,
2: ಇವ್ರದ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಕೋರ್ ಸ್ಟ್ರೆಂತ್ ಜಾಸ್ತಿ ಯೂಸ್ ಆಗುತ್ತೆ. ಬಿಕಾಸ್ ಇವರು ಬೋಟ್ ಇಂದ ಈಚೆ ಹೋಗ್ಬಿಟ್ಟು ಹ್ಯಾಂಗ್ ಮಾಡ್ತಾರೆ, ಜಸ್ಟ್ ಕಾಲ್ ಟೋ ಸಪೋರ್ಟ್ ಇಂದ ಇರುತ್ತೆ ಅಂಡ್ ಹಾರ್ನೆಸ್ ಇರುತ್ತೆ, ಎಂಟೈರ್ ಬಾಡಿ ಈಚೆ ಇರುತ್ತೆ. ಸೊ ಅದು ಇನ್ನೂ ಜಾಸ್ತಿ ಪುಲ್ ಮಾಡಬೇಕಾಗುತ್ತೆ, ಇವ್ರ ಸೇಲ್ ಸ್ಟ್ರೆಂತ್ ಲೆವೆಲ್ ಜಾಸ್ತಿ ಬೇಕಾಗುತ್ತೆ ವಿಂಡ್ ಕಡಿಮೆ ಇದ್ರೆ.
1: ಈ ಲೀಗ್ ಹಂತದ ಪಂದ್ಯಾವಳಿಗಳನ್ನ ಆಡದೆಲ್ಲ ಅಲ್ಲಿ ಕ್ಯಾಶ್ ಪ್ರೈಸ್ ಏನಾದ್ರು ಇತ್ತಾ? ಎಷ್ಟು ಟೀಮ್ ಇದ್ದು ಅಲ್ಲಿ?
0: ಅಲ್ಲಿ 14 ಟೀಮ್ಸ್ ಇತ್ತು, ಅದರಲ್ಲಿ ಯಾರೈತೆ ಟಾಪ್ ಮೋಸ್ಟ್ 1 ಅಲ್ಲಿ ಇದ್ರು ಅವ್ರಿಗೆ ಲೈಕ್ 15 ಲ್ಯಾಕ್ಸ್ ಸಿಕ್ತು. ಇನ್ನ ನಾವು 9th ರ್ಯಾಂಕ್ ಬಂದಿದ್ರಿ, ನಮ್ ಟೀಮ್

0: ನೈನ್ತ್ ಆಗಿ ಬಂತು, ಅದ್ರಲ್ಲಿ ನಮ್ಗೆ 9 lakh ಸಿಕ್ತು.
1: ಸೊ ಎಷ್ಟು ಜನ ಇದ್ರಿ ಅದ್ರಲ್ಲಿ?
0: ನಮ್ ಟೀಮ್ ಇಂದ 5 ಪಾರ್ಟಿಸಿಪೆಂಟ್ಸ್. ಎಲ್ಲ ಬೋಟ್ ಅಲ್ಲಿ 1-1 ಇತ್ತು. ಸೊ ಅಲ್ಲಿ ಇಲ್ಕಾ 421, ಇಲ್ಕಾ 1, ಆಪ್ಟಿಮಿಸ್ಟ್ 3.
1: ಸೇಲಿಂಗ್ ಕ್ರೀಡೆಯಲ್ಲಿ ನಿನ್ ರೋಲ್ ಮಾಡೆಲ್ ಯಾರು, ಹಾಗೆ ಮುಂದಿನ ಗುರಿ ಏನ್ ನಿಂದು? ಈಗ ಒಲಿಂಪಿಯನ್ ವಿಷ್ಣು ಸರವಣನ್ ಇದಾರೆ ನಮ್ಮ ಇಂಡಿಯಾದಿಂದ, ನೇತ್ರಾ ಕುಮಾರ್ ಅನ್ನು, ಕೆಸಿ ಗಣಪತಿ, ವರುಣ್ ಅಂತಿದ್ದಾರೆ. ಸೊ ಇವರೆಲ್ಲ ನಮ್ಮ ಇಂಡಿಯಾದ ಒಲಿಂಪಿಯನ್ಸ್ ಸೇಲಿಂಗ್ ಅಲ್ಲಿ. ಸೊ ನಿಮ್ಗೆ ಯಾರು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಪ್ಲೇಯರ್?
0: ಒಲಿಂಪಿಕ್ ಪ್ಲೇಯರ್ ವಿಷ್ಣು ಸರವಣನ್. ನಾನು ನೋಡಿದ್ದೆ ಅವ್ರ ಜೊತೆ, ಐ ಮೆಟ್ ಹಿಮ್. ನಾನು ಅವಾಗ ಒಂದೇ ನ್ಯಾಷನಲ್ ಆಡಿದ್ದೆ, 2025 ಅಲ್ಲಿ ಮೀಟ್ ಆಗಿದ್ದೆ. ಅವರು BSc ಬಂದಿದ್ರು. ಸೊ ಐ ಮೆಟ್ ಹಿಮ್ ದೇರ್.
1: ಏನಂದ್ರೆ ಅವರು ಅವಾಗ?
0: ನನ್ಗೆ ಅಷ್ಟು ಡೌಟ್ಸ್ ಇರ್ಲಿಲ್ಲ. ಅವ್ರು ಹೇಳಿದ್ರು, ನೀನ್ ಯಾವಾಗೈತೆ ದೊಡ್ಡಲಾಗ್ತೀಯ ಅವಾಗ ಮೈಟ್ ಬಿ ನಿಂಗೆ ವೇವ್ ಸಿಗುತ್ತೆ, ವೇವ್ ಇಂದ ನಿಂಗೆ ನೋಡಕ್ಕಾಗುತ್ತೆ, ಓಷನ್ ಅಲ್ಲಿ ಮಾಡ್ತೀಯ, ಅವಾಗ ನಿಂಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತಂತ. ಅವಾಗ ನಾನು 2025 ಅಲ್ಲಿ ಆಯ್ತು. ಈ ಇಯರ್ ನಾನು ಫೇಸ್ ಮಾಡಿದೆ ಅದು ವೇವ್ದು, ಎಷ್ಟು ದೊಡ್ಡ ದೊಡ್ಡ ವೇವ್ಸ್ ಬಂದಿತ್ತು, ಹಲ್ ಬಂದಿತ್ತು, ಎಲ್ಲ ಬಂದಿತ್ತು. ಈ ಇಯರ್ ನಾನು ಫೇಸ್ ಮಾಡಿದೆ, ಅವ್ರ ಎಲ್ಲಿದ್ದೆಲ್ಲ ಫೇಸ್ ಮಾಡಿದೆ.
1: ಅವಾಗ ವಿಷ್ಣು ಅವರು ಹೇಳಿದ್ರಲ್ಲ, ಈಗ ನಿನ್ಗೆ ಅದು ಅನುಭವಕ್ಕೆ ಬರ್ತಾ ಇದೆ. ಗುರಿ ಏನಪ್ಪ ನಿಂದೀಗ ಮುಂದೆ?
0: ನನ್ ಗೋಲ್ ಇವಾಗೈತೆ, ನಂದು ಸೇಲಿಂಗ್ ಆಗಿದ್ರೆ ಮೈ ಪ್ಯಾಷನ್, ಬಟ್ ನನ್ ಫ್ಯೂಚರ್ ಗೆ ನಾನು ಇನ್ನ ಕಂಟಿನ್ಯೂ ಮಾಡ್ಬೇಕಂದ್ರೆ ನಾನು ರೆಸ್ಲಿಂಗ್ ಹೋಗ್ತೀನಿ.
1: ಓ, ರೆಸ್ಲಿಂಗ್ ಕಲಿತಾ ಇದೀಯಾ. ಸೊ ಅದ್ರ ಬಗ್ಗೆ ಹೇಗೆ ನಿಮ್ಗೆ ಆಸಕ್ತಿ ಬಂತು ಕುಸ್ತಿಯಲ್ಲಿ?
0: ಥ್ರೂ ಅಶ್ವಿನಿ ದೀದಿ.
2: ಸೊ ಅವ್ರನ್ನ ನೋಡಿ ಇವ್ರಿಗೆ ಸ್ವಲ್ಪ ಮೋಟಿವೇಶನ್ ಬಂತು, ಅವ್ರ ರೆಸ್ಲಿಂಗ್ ನೋಡಿ ನೋಡಿ ಓಕೆ ದಿಸ್ ಇಸ್ ಅ ಗೇಮ್ ವಿಚ್ ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ ಫ್ಯೂಚರ್. ಏನಕ್ಕಂದ್ರೆ ಸೇಲಿಂಗ್ ಅನ್ನೋದು ಒಂದು ವೆರಿ ಎಕ್ಸ್ಪೆನ್ಸಿವ್ ಸ್ಪೋರ್ಟ್, ಅಂಡ್ ಐ ಥಿಂಕ್ ಗೌರ್ಮೆಂಟ್ ಸಪೋರ್ಟು ನಮ್ಗೆ ಇಲ್ಲ, ಅಂಡ್ ಸ್ಪಾನ್ಸರ್ಸ್ ಇಲ್ಲ. ಲಾಂಗ್ ಟೈಮ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ. ಆಸ್ ಅನ್ ಅಡ್ವೆಂಚರ್ ಓಕೆ, ಇವ್ರು ತುಂಬಾ ಅಡ್ವೆಂಚರ್ ಮಾಡಿದ್ದಾರೆ, ಓಷನ್ ಸೇಲಿಂಗ್ ಮಾಡಿದ್ದಾರೆ, ಸೀ ಸೇಲಿಂಗ್ ಮಾಡಿದ್ದಾರೆ, ಲೇಕ್ಸ್ ಅಲ್ಲಿ, ಡ್ಯಾಮ್ಸ್ ಅಲ್ಲಿ. ಆಲ್ಮೋಸ್ಟ್ ಐ ಥಿಂಕ್ ಇಂಡಿಯಾಲಿರೋ ಆಲ್ಮೋಸ್ಟ್ ಡ್ಯಾಮ್ಸ್ ಕವರ್ ಮಾಡ್ಕೊಂಡಿದ್ದಾರೆ, ಓಷನ್ ಕವರ್ ಮಾಡಿದ್ದಾರೆ. ಸೇಲಿಂಗ್ ಅಲ್ಲಿ ಇವಾಗ ಶಿ ಹಸ್ ಡನ್ ಲಾಟ್ ಆಫ್ ಥಿಂಗ್ಸ್, ತುಂಬಾನೇ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅಂಡ್ ನೌ ಇಟ್ಸ್ ಅ ಟೈಮ್ ಶಿ ಶುಡ್ ಲರ್ನ್ ಸಮಥಿಂಗ್ ನ್ಯೂ. ಸೊ ರೆಸ್ಲಿಂಗ್ ಇಸ್ ಸಮಥಿಂಗ್ ಓಕೆ ವೇರ್ ಇಟ್ಸ್ ಎ ಸ್ಟ್ರೆಂತ್ ರಿಲೇಟೆಡ್ ಗೇಮ್. ಸ್ಟ್ರೆಂತ್ ಅಲ್ಲೂ ಸಹ ಇವಳಿಗೆ ಸ್ವಲ್ಪ ಪಾರ್ಟಿಸಿಪೇಷನ್ ಬರಬೇಕು, ಸೆಲ್ಫ್ ಪ್ರೊಟೆಕ್ಷನ್ ಅನ್ನೋದು ಕಲಿಬೇಕು, ಸೆಲ್ಫ್ ಡಿಫೆನ್ಸ್ ಅನ್ನೋದು ಕಲಿಬೇಕು. ಒಂದು ಫೀಮೇಲ್ ಆದ್ಮೇಲೆ ಶಿ ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್, ಅದು ನನ್ನ ಮೇನ್ ಗೋಲ್. ಸೊ ದಟ್ ಈಸ್ ವೇರ್ ಐ ಆಮ್ ಗಿವಿಂಗ್ ಮೈ ಬೆಸ್ಟ್ ಟು ಪ್ರಿಪೇರ್ ಹರ್ ಫಾರ್ ದ ಬೆಸ್ಟ್ ಆಫ್ ಬೆಸ್ಟ್, ಏನ್ ಬೆಸ್ಟ್ ಆಗುತ್ತೆ ಅವಳಿಗೆ, ಅದನ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ ಟು ಗೆಟ್ ದಟ್ ಟಿಲ್ ಹರ್.
1: ಸಮನ್ವಿ, ಈಗ ನೀನು ಸೇಲಿಂಗ್ ಜೊತೆ ಜೊತೆಗೆ ಕುಸ್ತಿಯನ್ನ ಕಲಿತಾ ಇದೀಯಾ, ಎರಡೂ ಕ್ರೀಡೆಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತಿದೆ ನಾ ನಿನ್ಗೆ?
0: ನಾನು ಅಂದ್ರೆ ಸೇಲಿಂಗ್ ಆದ್ರೆ ನಾನು 1 year ಅಲ್ಲಿ ಅಟ್ ಲೀಸ್ಟ್ ಮೈಟ್ ಬಿ ನಿನ್ 1 or 2 ನ್ಯಾಷನಲ್ಸ್ ಆಡ್ಬೋದು, ಆರ್ ಮೈಟ್ ನಾಟ್ ಆಡಲ್ಲ. ಬಟ್ ನನ್ಗೆ ಇವಾಗ ಮೇನ್ ಗೋಲ್ ಐತೆ, ನಾನು ರೆಸ್ಲಿಂಗ್ ಮಾಡ್ತೀನಿ.
1: ರೆಸ್ಲಿಂಗ್ ಬಹಳಷ್ಟು ಟೂರ್ನಮೆಂಟ್ ಗಳು ನಡೀತಾ ಇರ್ತದೆ, ಬೇರೆ ಬೇರೆ ಕಡೆ ನಡೀತಾ ಇರ್ತದೆ, ಹಾಗಾಗಿ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ನಿಮ್ಗೆ. ಯಾವ್ದು ಮಟ್ಟಿ ಕುಸ್ತಿ ಕಲಿತಾ ಇದೀಯಾ? ಮ್ಯಾಟ್.
0: ಮ್ಯಾಟ್.
1: ಅಶ್ವಿನಿ ಅವರೇ, ನಿಮ್ಮ ಮಗಳ ಬಗ್ಗೆ ನೀವೇನ್ ಕನಸು ಕಂಡಿದ್ದೀರಾ?
2: ಒಂದು ನಾನು ಇವ್ರದ್ರಲ್ಲಿ ಅಬ್ಸರ್ವ್ ಮಾಡಿದ್ದು ಏನಂದ್ರೆ, ಶಿ ಇಸ್ ವೆರಿ ಸೆಲ್ಫ್ ಮೋಟಿವೇಟೆಡ್. ಅವ್ರಿಗೆ ನಾನು ಪುಷ್ ಮಾಡೋ ಅವಶ್ಯಕತೆ ಇರಲ್ಲ. ಆಲ್ ದಟ್ ನನಗೆ ಮಾಡಬೇಕಾಗಿರೋದು ಓನ್ಲಿ 3 things, ಸಪೋರ್ಟಿಂಗ್ ಹರ್ ಡ್ರೀಮ್ಸ್, ಅವ್ರಿಗೆ ಮೋಟಿವೇಶನ್ ಮಾಡೋದು ಅವ್ರ ಡೌನ್ ಅಲ್ಲಿ ಇದ್ದಾಗ. ಆಮೇಲೆ ಅವ್ರಿಗೆ ಅವಾಗವಾಗ ಚಿನ್ನ ಪುಟ್ಟ ಕನ್ಫ್ಯೂಷನ್ಸ್ ಬರ್ತಾ ಇರುತ್ತೆ, ಈವೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಅವ್ರಿಗೆ ಅದು ಒಂದು ಪುಷ್ ಅನ್ನೋದು ಬೇಕಾಗಿರುತ್ತೆ. ಹೋಗೋ ಮುಂಚೆ ಅವ್ರು ನನಗೆ ಏನ್ ಕೇಳ್ತಾರಂದ್ರೆ, ಬಿಟ್ಟು ಮಮ್ಮಿ ಇಫ್ ಐ ಡೋಂಟ್ ಗೆಟ್ ಮೆಡಲ್ ವಿಲ್ ಯು ಬಿ ಅಪ್ಸೆಟ್, ಒಂದೇ ಕ್ವೆಶನ್ ನನ್ಗೆ ಅವ್ರು ಕೇಳೋದು. ದೆನ್ ಐ ಸೆಡ್ ಫರ್ಗೆಟ್ ಅಬೌಟ್ ವಾಟ್ ಯು ಗೆಟ್, ಓಕೆ ವಾಟ್ ಈಸ್ ಅ ರಿಸಲ್ಟ್, ಫರ್ಗೆಟ್ ಅಬೌಟ್ ಇಟ್, ಹೋಗ್ಬಿಟ್ಟು ಈವೆಂಟ್ ಎಂಜಾಯ್ ಮಾಡ್ಕೊಂಬ ಅಷ್ಟೇ, ವಾಟ್ ಎವರ್ ರಿಸಲ್ಟ್ ದಟ್ ಈಸ್ ಸೆಕೆಂಡ್ರಿ, ರಿಸಲ್ಟ್ ಮೇಲೆ ಏನು ನನ್ಗೆ ಡಿಪೆಂಡ್ ಆಗಲ್ಲ. ಡಿಡ್ ಯು ಗೋ ದೇರ್, ನೀನ್ 100% ಅಲ್ಲಿ ಕೊಟ್ಟಿಯಾ, ಅಂಡ್ ವಾಟ್ ಎವರ್ ರಿಸಲ್ಟ್ ದಟ್ ಈಸ್ ಸೆಕೆಂಡ್ರಿ. ಸೊ ದಟ್ ವೇ ಶಿ ಇಸ್ ಸೆಲ್ಫ್ ಮೋಟಿವೇಟೆಡ್. ಅವಾಗ ಅವಾಗ ಸ್ವಲ್ಪ ಸ್ಟಕ್ ಆಗ್ತಾರೆ, ಅವಾಗ ಪುಷ್ ಮಾಡ್ಬೇಕಾಗುತ್ತೆ, ಆರ್ ಎಲ್ಸ್ ಶಿ ಇಸ್ ಡೂಯಿಂಗ್ ಗುಡ್. ಅಂಡ್ ಡ್ರೀಮ್ ಅನ್ನೋದು ಏನಿಲ್ಲ ನನಗೆ, ವಾಟ್ ಎವರ್ ಹರ್ ಡ್ರೀಮ್ಸ್ ಐ ವಿಲ್ ಸಪೋರ್ಟ್ ಹರ್ ಟು ಅಚೀವ್ ಹರ್ ಡ್ರೀಮ್ಸ್. ಅವಳಿಗೆ ಏನು ಗೋಲ್ ಹಾಕಿಲ್ಲ ಇವಾಗವರೆಗೂ, ಅಂಡ್ ಮುಂದೇನೂ ಹಾಕಲ್ಲ, ಬಿಕಾಸ್ ಶಿ ಇಸ್ ವೆರಿ ಕ್ಲಿಯರ್ ವಿತ್ ಹರ್ ಗೋಲ್ಸ್, ಅವ್ರಿಗೆ ಏನಾಗಬೇಕು, ಏನ್ ಅಚೀವ್ ಮಾಡಬೇಕು. ಶಿ ಆಕ್ಚುಲಿ ಹ್ಯಾಸ್ ಎ ಡ್ರೀಮ್ ಆಫ್ ಬಿಕಮಿಂಗ್ ಎನ್ ಆರ್ಮಿ ಆಫೀಸರ್, ಡಿಫೆನ್ಸ್ ಆಫೀಸರ್. ಸೊ ಮೈ ರೆಸ್ಪಾನ್ಸಿಬಿಲಿಟೀಸ್ ಓಕೆ, ಅವ್ರಿಗೆ ಅದು ರೋಡ್ ಮ್ಯಾಪ್ ನೋಡ್ಸೋದು, ಇವ್ರ ಡ್ರೀಮ್ ಇದೆ ಓಕೆ ಐ ವಿಲ್ ಶೋ ಯು ದ ರೋಡ್ ಮ್ಯಾಪ್. ಅವ್ರಿಗಿಂತ ಜಾಸ್ತಿ ನಾನೇ ರಿಸರ್ಚ್ ಮಾಡ್ತಾ ಇರ್ತೀನಿ, ಓಕೆ ಇವಳಿಗೆ ಏನೇನು ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು, ಏನೇನು ಬುಕ್ಸ್ ಇವಾಗಿಂದನೇ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ. ಇವರು ಅಷ್ಟೇ, ಸೇಲಿಂಗ್ ಹೇಳಿದ್ರು ಓಕೆ ಗೋ ಫಾರ್ ಇಟ್, ನಿಮಗೆ ಸೇಲಿಂಗ್ ಇಷ್ಟನ ಸರಿ. ಆಮೇಲೆ ನಾನು ಸೇಲಿಂಗ್ ಬಗ್ಗೆ ಇವಳಕ್ಕಿಂತ ಜಾಸ್ತಿ ನಾನು ಓದ್ತಿದ್ದೆ ಸೇಲಿಂಗ್ ಬಗ್ಗೆ, ಓಕೆ ಸೇಲಿಂಗ್ ಏನಿದೆ, ಏನ್ ಸ್ಪೋರ್ಟ್ಸ್ ಇದೆ, ಏನೇನ್ ಕ್ಯಾಟಗರಿ ಇದೆ, ಫಾರ್ ಎಕ್ಸಾಂಪಲ್ ಇವಳಿಗೆ ನಾನು ಏನೇನ್ ವರ್ಕ್ಔಟ್ ಮಾಡಿಸ್ಬೇಕು, ಓ ಇವಳಿಗೆ ಕೋರ್ ಸ್ಟ್ರೆಂತ್ ಜಾಸ್ತಿ ಬೇಕು, ಆರ್ಮ್ ಸ್ಟ್ರೆಂತ್ ಜಾಸ್ತಿ ಬೇಕು, ಆ ಪ್ರಿಪರೇಷನ್ ಅನ್ನು ಇವಳಿಗೆ ಏನ್ ಆಸೆನೋ ಅದ್ರ ಪ್ರಕಾರ ನಾನು ಸ್ಟಡಿ ಮಾಡೋದು ಸ್ಟಾರ್ಟ್ ಮಾಡಿರ್ತೀನಿ. ಹಾಗೆ
1: ಆ ರೀತಿ ನಿಮ್ಮ ಮಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀರಾ?
2: ಎನ್ಕರೇಜ್ಮೆಂಟ್ ಆಲ್ವೇಸ್ ದೇರ್ ಫ್ರಮ್

0: ಕ್ಲೈಂಟ್ ಏನಂದ್ರೆ ಓಕೆ ಎನಿವೇರ್ ಇಫ್ ಶಿ ಗೋಸ್ ರಾಂಗ್ ಅಲ್ಲಿ ಒಂದ್ ಸ್ವಲ್ಪ ಗೈಡೆನ್ಸ್ ಕೊಟ್ಟಿರ್ತೀನಿ, ಬಟ್ ಐ ಡೋಂಟ್ ಅವ್ರ ಆಸೆಗೆ ನಾನು ಯಾವತ್ತು ಬ್ಲಾಕೇಜ್ ಆಗಿ ಅಂತೂ ನಿಂತ್ಕೊಳಲ್ಲ.
1: ಒಳ್ಳೇದು ಪುಟಾಣಿ ಸಮನ್ವಿ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿರಿ, ಧನ್ಯವಾದ. ಹಾಗೆ ಅಶ್ವಿನಿ ಮೇಡಮ್ ನಿಮಗೂ ಕೂಡ ಧನ್ಯವಾದ.
0: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
2: ಥ್ಯಾಂಕ್ ಯು.
3: ಅಂತಾರಾಷ್ಟ್ರೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಕ್ರೀಡಾಪಟು ಸಮನ್ವಿ ಹಾಗೂ ಪಾಲಕರಾದ ಅಶ್ವಿನಿ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಧಾರವಾಡ.

0: ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 18ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ವಿಷಯ: ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಹಾಗೂ ಇದೇ ತಿಂಗಳು 22/5/2026 ಡಾಕ್ಟರ್ ಪಿಎಲ್ ಪಾಟೀಲ್ ಮಾನ್ಯ ಕುಲಪತಿಗಳು ನಿವೃತ್ತಿ ಹೊಂದಲಿರುವ ಕಾರಣ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿವಿ ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-341-4 ಹಾಗೂ 244-341-6 STD ಸಂಖ್ಯೆ 0836. ತಪ್ಪದೆ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಆಕಾಶವಾಣಿ ಧಾರವಾಡ ರಂಗನಾಟಕ ಸಂಪೂರ್ಣ ಹೇಮರಡ್ಡಿ ಮಲ್ಲಮ್ಮ, ರಚನೆ ನಲ್ವಡಿ ಶ್ರೀಕಂಠ ಶಾಸ್ತ್ರಿಗಳು, ಪ್ರಸ್ತುತಪಡಿಸುವವರು ಗದುಗಿನ ಶ್ರೀ ಕುಮಾರೇಶ್ವರ ಕೃಪಾಪೋಷಿತ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ನಾಟ್ಯ ಸಂಘದ ಕಲಾವಿದರು. ಕೇಳಿ ರಂಗನಾಟಕ ಸಂಪೂರ್ಣ ಹೇಮರಡ್ಡಿ ಮಲ್ಲಮ್ಮ.
2: ಸಂಗೀತ ಸಾಗರಂ ಚೈವ ಸಾಹಿತ್ಯ ಭೂಷಣಂ ತಥಾ

0: ಪತಿದೇ ಇವರ ಪಾದಸೇವೆಗಾಗಿ ಕಳುಹಿಸಿವರಲ್ಲವೇ? ಅತ್ತೆ ಮಾವಂದರ ಚರಣ ಸೇವೆಗಾಗಿ ಕಳುಹಿಸಿವರಲ್ಲವೇ? ಚಿಕ್ಕವಳಾದ ನಾನೇನು ಬಲ್ಲೆ? ಗುರು ಹಿರಿಯರ ಆಶೀರ್ವಾದವನ್ನು ತಲೆ ಮೇಲೆ ಹೊತ್ತುಕೊಂಡು ಹೊರಟಿರುವ ನನಗೆ ನನ್ನ ಹೃದಯದಲ್ಲಿ ವ್ಯಸನಕ್ಕೆ ಸ್ಥಳವೇ ಇಲ್ಲದಂತಾಗಿದೆ.
1: ಮಲ್ಲಮ್ಮ, ನನ್ನದೊಂದು ಮಾತು ನಡೆಸಿಕೊಡ್ತೇನಮ್ಮ. ನಿಮ್ಮ ಮಾವನ ಊರಾದ ಸಿದ್ದಾಪುರದ ಸಮೀಪದಲ್ಲಿ ಮಲ್ಲಿಕಾರ್ಜುನನ ಗುಡಿ ಇದೆ. ಪ್ರತಿ ಸೋಮವಾರಕ್ಕೊಮ್ಮೆ ನೀನು ತಪ್ಪದೇ ಆತನ ಗುಡಿಗೆ ಹೋಗಿ ಆತನ ಕರುಣೆಯನ್ನು ಸಂಪಾದಿಸಮ್ಮ.
0: ಆಗಲಮ್ಮ, ನಿನ್ನ ಹೇಳಿಕೆಯಂತೆ ನಡೆದುಕೊಳ್ಳುತ್ತೇನೆ.
1: ಹೋಗಿ ಬಾ ಮಲ್ಲಮ್ಮ,
0: ಹೋಗಿ ಬಾ,
1: ಹೋಗಿ ಬಾ ಅಮ್ಮ,
0: ಹೋಗಿ ಬಾ.
2: ಯಕ್ಕ ಬಾವರು ಚಕ್ಡಿ ತೇರ್ ಮಾಡ್ಯಾರ, ದೊಡ್ಡ ದೊಡ್ಡ ಕರ್ಕೊಂಡು ಬಾ.
1: ಮಲ್ಲಮ್ಮ, ಮಳಿಮಾರು ಹೊತ್ತವ, ದೌಡ್ನ ಬಂದ್ಬಿಡು.
0: ಆಗಲಿ ಅಕ್ಕ, ಪತಿ ಮಲ್ಲಿಕಾರ್ಜುನನಂದು, ಮಲ್ಲಿಕಾರ್ಜುನನೇ ಪತಿ ಎಂದು ನಾನು ಆ ದೇವಾದಿದೇವನ ದಿವ್ಯ ಚರಣ ಸ್ಮರಣೆಯಲ್ಲಿಯೇ ಕಾಲ ಕಳೆಯುವೆನು.

0: ಅಕ್ಕ ನಾಗಾಂಬಿ, ಅಕ್ಕ ನಾಗಾಂಬಿ.
1: ಏನಾ ತಂಗಿ?
0: ನೋಡಿದೇನು, ಆ ಮಲ್ಲಿ ಮನೆಗೆ ಬಂದು ಮೂರೇ ಮೂರು ದಿವಸವಾಗ್ಲಿಲ್ಲ. ಅವಳ ಬಡಿವಾರವೆಷ್ಟಿಟ್ಟು ನೋಡಿದೇನು?
1: ನೋಡಿದ್ನವ.
0: ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ತಾನು ಮಾಡಿ ಅತ್ತೆ ಮಾವಂದ್ರ ಮನ ಒಲಿಸಿಕೊಂಡು ಈ ಮನೆಯಲ್ಲಿ ನಮ್ದೇನು ನಡೆದಂತೆ ಮಾಡಿಬಿಟ್ಟಿದ್ದಾಳಮ್ಮ.
1: ತಂಗಿ, ಇವತ್ತು ಸೋಮವಾರ ಇದೆ. ಆ ಮಲ್ಲಿ ಬಡಿವಾರ ಮಾಡುತ್ತಾ ಗುಡ್ಡದ ಮಲ್ಲಲ್ಲಿ ಪೂಜೆ ಕೊಟ್ಟಿರ್ತಾಳೆ.
0: ಹೊಂಟಿರ್ತಾಳಲ್ಲ
1: ಅತ್ತಿ, ಅವ್ರ ಹಿತ್ತಲ ಮನೆ ಆಗದಾರ. ಅತ್ತಿ ಅವ್ರನ್ನ ಕರೆದು ಇದ್ದಂದು ಇದ್ದಂದು ಹೇಳಿ ಅವಳ ಪೂಜೆ ಪುನಸ್ಕಾರ ಎಲ್ಲ ಹಾಳು ಮಾಡ್ಬಿಡೋಣ.
0: ಹೌದಿಕ್ಕ,
1: ನೋಡ್ತಾ ಇರು ತಂಗಿ, ಆ ಮಲ್ಲಿನ ಮನೆ ಬಿಡಿ ಸಗಣಿ ಬಳಿಯ ಕಸ್ತ ಹೋದ್ರ ನನ್ನ ಹೆಸರು ನಾಗಮ್ಮನ ಅಲ್ಲ,
0: ನನ್ನ ಹೆಸರು ಮಾದೇವಿನೇ ಅಲ್ಲ. ಇಂದು ಸೋಮವಾರವಿದೆ. ಸೋಮಧರನಾದ ಮಲ್ಲಿಕಾರ್ಜುನನ ಪೂಜೆ ಅತ್ಯಂತ ಶುಭವಾದ ವಾರವಿದು. ನನ್ನ ಅತ್ತಿ ಮಾವಂದರಾದರೂ ಮಹಾ ಅಂತಃಕರಣಿಗಳು. ಸೋಮವಾರದ ದಿವಸ ಗುಡ್ಡದ ಮಲ್ಲಯ್ಯನ ಪೂಜೆ ಮಾಡಿಕೊಂಡು ಬರಲು ನನಗೆ ಅಪ್ಪನೇ ಕೊಟ್ಟಿರುವರು. ಈ ನನ್ನ ಸೋಮವಾರ ವ್ರತವು ನನ್ನ ಜನ್ಮ ಪರ್ಯಂತ ನಡೆಯುವಂತೆ ಮಾಡೆಂದು ಆ ಭವಾನಿದವನ ದಿವ್ಯ ಚರಣಗಳಲ್ಲಿ ಮಸ್ತಕ ನಡುವೆನು.
1: ನೋಡ್ರಿ ಅತ್ತಿಯವರ, ಬಡಿವಾರ ಮಾಡುತ್ತ ಗುಡ್ಡದ ಮಲ್ಲನ ಪೂಜೆ ಕೊಡ್ತಾವ ಪೂಜೆಗೆ. ಹಾಗಾದ್ರೆ ಇವಳು ದೇವಸ್ಥಾನಕ್ಕೆ ಹೋಗೋದೇ ಬೇಡ. ಕೈಯನ್ನ ಆರ್ತಿ ತಡ್ ಕಸ್ಕೋರಿಲಿ, ಕೊಡ್ಲಿಲ್ಲ ಅಂದ್ರ ನಾ ಕೇಟ್ ಕಡ್ದು ಕಸ್ಕೋರಿಲಿ.
0: ತಡೀರಮ್ಮ, ಅತ್ತಿಯವ್ರಿಗೆ ಹೇಳಿಕೊಳ್ಳುತ್ತೇನೆ, ತಡೀರಮ್ಮ.
2: ಬಿಡೆ ಬಿಡೆ ನೋಡ್ರಿ ಅತ್ತಿಯವರ ಬಿಗಿ ಹಿಡ್ದು ಬಿಟ್ಟಿದ್ದಾಳೆ.
1: ಏ ನಾ ಕೇಟ್ ಕಟ್ಟಿರಲಿ.
3: ಬಿಡಿ
0: ಬಿಡು ಅತ್ತಿಯವ್ರಿ, ಆ ಮಲ್ಲಿಕಾರ್ಜುನ ಮಹಾದೇವನ ಪೂಜೆಗೆ ವಿಘ್ನವನ್ನುಂಟು ಮಾಡಬೇಡಿ. ಆತನ ಅಂಥ ಕರುಣೆಯಿಂದ ನಾವೆಲ್ಲರೂ ಸುಖ ಸಂಪತ್ತನ್ನು ಪಡೆಯಬೇಕಲ್ಲದೆ ಹೀಗೆ ವ್ಯರ್ಥವಾಗಿ ಬೆಳೆದಾಡಿದ್ರೆ ಬರುವ ಪ್ರಯೋಜನವಾದ್ರೂ ಏನು ತಾಯಿ?
2: ಈ ಬಡಿವರ ನಮಗೆ ಸೇರದು. ನಾವೇನು ಒಕ್ಕಲಿಗಾರು, ಕಸ್ತ ಕುಂತುಂಡರು ಮುಸುರಿಗೆ ಅಂತೂ ತೊಳೆದೇ ಇಲ್ಲ. ಕೆಸರನೇ ಬಾಳೆ ಮಾಡ್ಯಾರ ನಮಗೆ ಪೂಜೆ ಪುನಸ್ಕಾರ ಇವೆಲ್ಲ ಯಾಕೆ ಬೇಕಲ್ಲ.
1: ಅತ್ತಿಯವ್ರೆ, ಬೋಳೆ ಸ್ವಭಾವದ ಗಂಡ ಅರವುಚ್ಚ ಅಂತ ಇರೋದ್ರಕೊಂಡು ಗಂಡನಂತ ಏಟೇಟು ಸೇರಂಗಿಲ್ಲ ನೋಡ್ರಿ.
4: ಏನು ನನ್ನ ಮಗನಂದ್ರ ಸೇರೋದಿಲ್ಲ ಇವಳು,
1: ಗಂಡಂದ್ರ
2: ಬೆಂಕಿ ನೋಡ್ರಿ ಅತ್ತೆಯವ್ರ.
0: ಹೀಗೆ ಇಲ್ಲ ಇಲ್ಲದನ್ನು ಕಲ್ಪಿಸಬೇಡ್ರಮ್ಮ. ನನ್ನ ಹುಚ್ಚು ಗಂಡನೇ ನನಗೆ ಮಲ್ಲಿಕಾರ್ಜುನ ಮಹಾದೇವನು.
4: ಹಾಗಾದ್ರ ಮನಿ ಮಲೆಯನ್ ಬಿಟ್ಟು ಆ ಕಲ್ ಮಲೆಗೆ ಯಾಕೆ ಹೊಕ್ಕೇವ? ಲೇ, ನೀ ಪೂಜೆ ಮಾಡೇನಂದ್ರ ಒಂದ್ ಒಟ್ಟುಡುಗೆ ತುಂಬಿಟ್ಟಿನಿ ದೇವ್ರ. ಪೂಜೆ ಮಾಡೋರ್ ದಿಕ್ಕಿಲ್ಲ, ಧೂಳು ಮುಣಿಗೆ ಎದ್ದಾವು. ಕೊಂಟಾಳಿಕ್ಕಿ ಕುಣಕಾಲಿಗೆ ಸೀರಿ ಮೊಣಕಾಲ ಮೇಲೆ ಅಂತ ತೈ ಅಂದ್ರೆ ತಕ್ಕಂತ.
0: ಆ ದೇವಾದಿ ದೇವನಾದ ಮಲ್ಲಿಕಾರ್ಜುನನು ನನಗೂ ನಿಮಗೂ ಹಾಗೂ ನನ್ನ ನೆಗೆನಿನಾದನಿಯರಿಗೂ ಸುಖ ಸಂಪತ್ತನ್ನು ಕೊಡಲೆಂದು ಮಲ್ಲಿಕಾರ್ಜುನನ ಪೂಜೆಗಾಗಿ ಹೋಗಿ ಬರುತ್ತೇನೆ.
1: ಅತ್ತಿಯವರೇ, ಹೀಗೆ ಪೂಜೆ ಪುನಸ್ಕಾರ ಮಾಡ್ತಕ್ಕವಳನ್ನ ಅಡಿಗೆ ಮನೆಗೆ ಸಹ ಬರಗುಡಿಸ್ಬೇಡ್ರಿ.
4: ಯಾಕ
1: ಯಾಕಂತ ಏನ್ ಕೇಳ್ತೀರಿ? ಮನೆಗ್ ಬಂದ ಭಿಕ್ಷುಕರಿಗೆ ಇಲ್ಲ ಅನ್ನಂಗಿಲ್ಲ, ಮರ ಮರ ಗಟ್ಲ ನೀಡ್ತಾಳ್ರಿ. ಅಡಿಗೆ ಮನೆಯಲ್ಲಿ ಒಬ್ರು ಅಕ್ಕ ತಂಗಿ ಮಾಡ್ತಕ್ಕವ್ರು
2: ಈಗಿನ ಇರ್ತಕ್ಕವಳು
4: ಇಷ್ಟ ಆಗೈತೆ ಅನ್ನೋದು.
1: ಹುಣ್ರಿ
4: ತಡಿ ತಡಿ, ಇವಳಿಗೆ ನಾನ್ ಬೇರೆ ಕೆಲ್ಸನ ಹಾಸ್ತೀನಿ.
2: ಹಚ್ರಿ.
4: ಏ ಮಲ್ಲಿ, ಇಂದಿನಿಂದ ನಾನು ಹೇಳಿದಂತೆ ಕೇಳ್ಕೊಂಡು ಬಾಳ್ವೆ ಮಾಡುವೆಯೋ?
1: ಏನ್ ಓಡಿ ಹೋಗುವೆಯೋ?
2: ಇಲ್ಲ ಯಾವನ್ನಾದ್ರೂ ನೋಡುವೆಯೋ? ಯಾವ ಬೇಕು ನೋಡ,
4: ಯಾವ್ದು ಬೇಕು ನೋಡು.
0: ಶಿವ ಶಿವ, ಅಕ್ಕ ಗೃಹ ಕಾರ್ಯದಲ್ಲಿ ನಿಮಗೆ ತೊಂದರೆಯಾಗುವಂತಿದ್ದರೆ ಮನೆಯ ಎಲ್ಲ ಕೆಲಸಗಳನ್ನು ನಾನೊಬ್ಬಳೇ ಮಾಡುತ್ತೇನಮ್ಮ. ಕುಟ್ಟುವುದು, ಬೀಸುವುದು, ನೀರು ತರುವುದು, ಇನ್ನಿತರ ಯಾವುದೇ ಕೆಲಸಗಳಿದ್ದರೂ ನಾನೊಬ್ಬಳೇ ಮಾಡುತ್ತೇನೆ. ನನ್ನನ್ನು ನಿಮ್ಮ ಒಡ ಹುಟ್ಟಿದವಳು ಎಂದು ತಿಳಿದು ನಡೆಯಿರಿ. ಹೀಗೆ ಇಲ್ಲ ಇಲ್ಲದನ್ನೆಲ್ಲ

0: ಕಲ್ಪಿಸಿಕೊಂಡು ಅತ್ತೆಯವರ ಮುಂದೆ ಹೇಳಿ ಅವರ ಮನಸ್ಸನ್ನು ನೋಯಿಸಬೇಡಿ.
1: ಅತ್ತೆಯವರ, ನಾನು ನೋಯಿಸಿದ್ರೆ ಏಯ್, ಇಲ್ಲಿದ್ದು ಹಾಳರಗಳಿ ಕೊಚ್ಚಬೇಡ ನನ್ನ ಮುಂದೆ. ಸುಮ್ಮನೆ ನಾನು ಹೇಳಿದಷ್ಟು ಕೇಳಿಕೊಂಡು ಬಾಳೆ ಮಾಡ್ಕೊಂಡು ಹೋಗು. ನೋಡು, ಇಂದಿನಿಂದ ನೀನು ಮನೇಲಿ ಇರೋದು ಬೇಡ. ದನಕರಗಳನ್ನ ಕಾಯಕ ಗುಡ್ಡಕ್ಕೆ ಹೋಗು. ದನಕರಗಳನ್ನ ಹುಲಿಬಾಯಿ ಕೊಟ್ಟುಗಿಟ್ಟಿದ್ದಿ, ಎಚ್ಚರದಿಂದ ಇರು. ಸಾಯಂಕಾಲದವರೆಗೆ ದನಕರಗಳನ್ನ ಮೇಯಿಸಿ ಅವಕ್ಕೆ ನೀರು ಕುಡಿಸಿ ಅಲ್ಲೇ ದನ ದಡ್ಡೆಗನ ಬಿದುಕೋ. ಅಷ್ಟ ಅಲ್ಲ ಹುಡುಗಿ, ಎಲ್ಲ ಸಗಣಿ ಕೂಡಿಟ್ಟು ಹಿಟ್ಟೆತ್ರ ಕಿಟ್ಟ ಬಳಸಬೇಕು. ತಿಳಿತಿಲ್ಲ?
0: ಆಗಲಿ ಅತ್ತೆಯವರಿ, ಎಚ್ಚರದಿಂದಿರುವಿ ನಮ್ಮ. ಅತ್ತೆಯವರಿ, ನಾನು ಸಾಯಂಕಾಲ ಮನೆಗೆ ಬರಲು ಅಪ್ಪಣೆ ಆಗದಿದ್ರೆ
1: ಏನಾಗತ್ತ?
0: ಪತಿ ಸೇವೆಗೆ ಎರವಾದಂತ ಆಗೋದಿಲ್ಲವೇ?
1: ಪತಿ ಸೇವಾ, ಪತಿ ಸೇವಾ, ಈ ಕೆಬ್ಬಕ್ಕೆ ಮಾಡ್ಕೊಂಡಳ ಗಂಡನ ಇತ್ತಳರ ಯಾರು ಮಾಡ್ಕೊಂಡೇ ಇಲ್ಲ ನೋಡು. ಅಲ್ಲ ನಾಗಿ ಮಾದಿ, ನಾನು ಮೂರು ಮಕ್ಕಳನ್ನ ಹಾಡದ್ನೆ, ಗಂಡನ ಮಾರಿ ಎಂತದ ನೋಡಿಲ್ಲ ಹುಡುಗಿ.
2: ಅದೇಂಗ್ರಿ ಅತ್ತೆಯವ್ರ,
1: ಅದೇಂಗಂತ ಕೇಳ್ತಿರಲ್ಲ, ನಿಮ್ಮ ಮಾವ ಕತ್ಲದಾಗ ಬಂದು ಕತ್ಲದಾಗ ಹೋಗ್ತಿದ್ನ, ಹೊಂಟಾಳಿಕ್ಕಿ ಪತಿ ಸೇವಾ ಅಂತ ಪತಿ ಸೇವಾ. ಹೋಗು ಸುಮ್ನೆ, ಏಯ್ ಹೋಗ್ತಾ ಇದೆಯಲ್ಲ, ಹೋಗಂದ್ರೆ ಬಾಯಿಲಿ. ನೋಡು, ಈ ಪೀತಾಂಬ್ರ ಈದಾಗಿನ ಹಾಕೊಂಡು ಗುಡ್ಡಕ್ ಹೋಗ್ತೀಯ ದನ ಕಾಯಕ. ಯಾವನಾರ ಕಳ್ಳ ಕುತ್ತಿಗೆ ಓಸು ಕಸ್ಕೊಂಡು ಕಿಸ್ಕೊಂಡು. ಏ ಮಾದಿ, ಇವೆಲ್ಲ ಆಭರಣ ಬಿಚ್ಕೋ, ಈ ಪೀತಾಂಬ್ರ ಬಿಚ್ಕೋ, ಲಾವಿ ಗಂಟಿನೊಳಗ ಒಂದು ಹಳೆ ಸಿರಿ ಕೊಡು ಇವಳಿಗೆ. ಮಾದಿ ನತ್ತು ನೋಡಲ್ಲ, ಏನತ್ತು ಚೋಳು ಚೋಳಾಗೈತಿ, ಆ ನತ್ತು ಕಸ್ಕೋರಿ. ಮೂಗಿನೊಳಗ ಒಂದು ಚೋಳು ಬಿಡ್ರಿ, ಕಡಿಸ್ಕೋತ ಹೋಗ್ಲಿ ಅವಳು. ನಡಿ
3: ಅತ್ತೆಯವ್ರೆ, ಬರಮರಡ್ಡಿ ಬಾವಣರು ಗಟ್ಟಿಯಾಗಿ ಹೇಳ್ಬಿಡ್ರಿ, ಮಲ್ಲಿ ಕೂಡ ಮಾತನಾಡ್ಕೂಡ್ದು ಅವ್ರ ಸಮೀಪಕ್ಕೆ ಹೋಗ್ಕೂಡ್ದು ಅಂತ.
1: ಬರ್ಲಿ, ಎಲ್ಲದನ್ನ ಕರಿತೀನಿ, ಹೇಳ್ತೀನಿ ಅವನಿಗೆ.
3: ಅಲ್ಲದಾರ ನೋಡಿ ಕರೀರಿ ನೀವ.
1: ಬರಮಾ, ಯಪ್ಪ ಬರಮರಡ್ಡಿ.
4: ಯಾಕವೇ ಯವ್ವ,
1: ಏನ್ ಮಾಡಾಕತ್ತಿಯೋ?
4: ಬಂದಿವೆ
1: ಬಾಯಪ್ಪ, ಬಾ ಬಾ ಬಾ.
4: ಮೇವಿಗೆ ದನ ಹೋಗೋದು ಬರ್ತಾನೆ.
1: ಹೌದನೇಪ್ಪ, ದನಕ್ ಮೇವ್ ಹೋಗಂಗಿಲ್ಲ, ಮೇವಿಗೆ ದನ ಹೋಗಿತ್ತಾನ.

0: ಮಾಮ್, ನನ್ನ ಹೆಂಡತಿ ಹೇಳಿದ್ಯಾ ಊರಾಗೆಲ್ಲ ನನಗೆ ಹುಚ್ಚ ಹುಚ್ಚ ಅಂತಾರ, ನಾ ಶಾಣೆ ಆಗ್ಬೇಕು ಏನು ಮಾಡಬೇಕು ಅಂತ ನಾನು ಹೇಳಿದ್ದು ಕೇಳಿದ್ಯಾ? ನಾನು ಹೇಳಿದ ಹಗರಿಗೆ ದೇವ್ರ ಕೋಣೆ ಕರ್ಕೊಂಡೋಗಿ ಮಲ್ಲಿಕಾರ್ಜುನ ಸ್ವಾಮಿ ತೋರಿಸಿ ನೀವು ಯಾವಾಗಲೂ ಮಲ್ಲಿಕಾರ್ಜುನ ಸ್ವಾಮಿ ಧ್ಯಾನ ಮಾಡಿರಿ ಅಂದ್ರೆ ನೀವು ಶಾಣೆ ಆಗಿರಿ ಅಂತ ಹೇಳಿಬಿಟ್ಟಾಳ. ನಾವು ಇವಾಗ ಒಂದು ಎರಡು ಮೂರು ತಿಂಗಳಾದ್ರು ಮಲ್ಲಿಕಾರ್ಜುನ ಸ್ವಾಮಿ ಧ್ಯಾನ ಮಾಡೋಕೆ ಹತ್ಬಿಡವಿ. ಏನು ರೀ ಸಾವುಕಾರ, ಭಾಳ ಶಾಣೆ ಅನ್ನಾಕತ್ಬಿಟ್ಟ ಊರ ಮಂದಿಲ್ಲ, ಅದಕ್ಕೆ ನಾವು ಈ ಮಲ್ಲಿಕಾರ್ಜುನ ಸ್ವಾಮಿ ಧ್ಯಾನ ಬಿಡಂಗಿಲ್ಲ. ಮಲ್ಲಿಕಾರ್ಜುನ
1: ಏನಿದ ನೀ ಹಾಡದ
0: ಪೇವಾ, ನಾನು ಹೇಳಿದ ಕಲ್ಸಾಳ್ಬಿ,
1: ನಿನ್ ಹೆಂಡ್ ಕಲ್ಸಾಳ, ಇನ್ನು ನಿನಗ್ ಬಿಕ್ಕಿ ಬೇಡ ಕಸ್ತಾಳ ತಡೆಯವಳು.
0: ಯಾರಮ್ಮ
1: ನೀನು ಮಾಡ್ಕೊಂಡು ಕೇಪ್ಪ,
0: ನನಗೆ ಎಂಥ ಒಳ್ಳೆ ಹಿಡಿದಿ ಮಾಡಿದೆ, ಎಂಥ ಚಿನ್ನದಂತ ಹಿಡಿದಿ ಮಾಡಿದೆ, ಎಂಥ ಬಂಗಾರದಂತ ಹಿಡಿದಿ ಮಾಡಿದೆ. ಯವ್ವಾ
1: ಅಲ್ಲೋ, ಅವಳು ನಿನಗ್ ಒಳ್ಳೆಯವಳೇನೋ, ತಲೆಗಿತ್ತು ಹೆಣ್ಣಂದ್ರೆಲ್ಲ ಒಳ್ಳೆಯವರೇ.
0: ಯವ್ವಾ ಅವಳು ನನಗೆ ಹೆಚ್ಚು ಪ್ರೀತಿ ಮಾಡ್ತಾಳ, ದಿನ ನನ್ನ ಪಾದ ಸೇವೆ ಮಾಡ್ತಾಳ, ಕುಡಿಲಿಕ್ಕೆ ಹಾಲು ಕೊಡ್ತಾಳ, ನಾನು ಊಟ ಮಾಡಿದ್ರಿ ತಾನು ಉಪವಾಸ ಇರ್ತಾಳ. ಏನಮ್ಮ ನೋಗಣ್ಣಿಯವ್ರ, ನೀವು ನಿಮ್ ಗಂಡ್ರಿಗೆ ಹಿಂಗ ಮಾಡ್ಬೇಕು?
1: ಅಯ್ಯ ಮಾಡ್ತೀವಲ್ರಿ,
0: ಮಾಡ್ಬೇಕು ಅಂದ್ರೆ ಗಂಡ ಹೇಳ್ತೀವ ಇಲ್ಲಗ್ರ.
1: ಅಲ್ಲೋ ನಿನ್ ಹೆಂಡತಿದು ಎಷ್ಟು ಜಂಬ ಕೊಚ್ಚಿ ಕೊಚ್ಚಿ ಹೇಳ್ತಿಯಲ್ಲ ನನ್ ಮುಂದ, ನಾಯ ನಿನಗ್ ಉಣಿಸಿಲ್ಲ ತಿನ್ಸಿಲ್ಲ ಬ್ಯಾನಿ ತಿಂದ ಹರಿದಿಲ್ಲ, ಬಾರಲ್ಲ ಮನೆಗ್ ಬಾರಲ್ಲ ನೀನ್ ಹೇಳ್ತೀನಿ.
0: ನೀ ಹೆಂಗ್ ಹೇಳ್ತಿಯ ಹಂಗ ಹೇಳ್ತಾನಲ್ಲ,
1: ನಾ ಹೇಳ್ದಂಗ್
0: ಕೇಳ್ತೀನಿ
1: ನೋಡು. ಇಂದಿನಿಂದ ನೀನ್ ಅವಳ ಸಮೀಪಕ್ಕೂ ಹೋಗಿ ಕೂಡ್ದು,
2: ಅವಳೊಂದಿಗೆ ಮಾತನಾಡ್ಕೂಡ್ದು.
0: ಏನು ಗಂಡನು ಹೆಂಡತಿ ಸಮೀಪಕ್ಕೆ ಹೋಗಬಾರ್ದೆ, ಅವಳು ಏನು ಮಾಡ್ಯಾಳಮ್ಮ?
1: ತಾಯಿ ಹೇಳದಂತೆ ಕೇಳೋದು ಮಗನ ಕರ್ತವ್ಯ ಅಲ್ವೇನೋ?
0: ಮಗನು ಹೆಂಡತಿಯೊಡನೆ ಸುಖವಾಗಿ ಸಂಸಾರ ಮಾಡಿಕೊಂಡು ಇರುವುದನ್ನು ನೋಡಿ ಸಂತೋಷ ಪಡೋದು ತಾಯಿಂದರೆ ಕೆಲಸವಲ್ಲವೇ.
1: ಬರಮ್ಮ ಅಂತವಳ ಜೊತೆ ನೀನ್ ಬಾಳೆ ಮಾಡ್ತೀಯೇನು? ಬೇಡ, ಆ ಮಲ್ಲಿ ನಡತೆ ಸರಿ ಇಲ್ಲ, ಅವಳನ್ನ ಬಿಡಿಸ್ಬಿಡೋಣ, ಬೇರೆ ಕಡೆ ಕನ್ನೆ ತೆಗೆದು ನಿನಗೆಲ್ಲ ಮದುವೆ ಮಾಡ್ತೀನಿ. ಅಪ್ಪ
0: ಮಾಡಕಲ್ಲ, ಒಂದ್ ನಾಲ್ಕೈದು ಮಾಡೇ ಬಿಡ್ರಿ.
1: ನಾಲ್ಕೈದು
0: ಖರ್ಚಿನ ಖರ್ಚು ಹೋಗೈತಿ,
1: ಹಂಗೆಲ್ಲ ಮಾಡಕ್ ಬರಂಗಿಲ್ಲಪ್ಪ. ನೋಡು ನಾವ್ ಅಲ್ಲಿ ಇಲ್ಲಿ ಯಾಕೆ ಕನ್ನೆ ಹುಡ್ಕೋದು? ನಮ್ ನಾಗವ್ ಒಂದ್ ತಂಗಿ ನಿಂಗವ್ ಅಂತ ಅದಳಪ್ಪ, ಹುಡುಗಿ ಬಾಳ ಚಂದ ಐತಿ, ಬಣ್ಣಂತ್ರೂ ಬೆಳ್ಳಗ ಹೂನಲ್ಲ ಅಷ್ಟ ಚಂದ ಅದಳ.
0: ನಾಗವ್ನ ತಂಗಿ ನಿಂಗವ್ವ
1: ಹೂನಪ್ಪ
0: ಸಾಕ್ಯವ್ವ, ಇವಕ್ಕೆ ಇವ್ರ ಮಂತ್ಯನ ಕಡೆದು ಮಾಡ್ಬಿಡೋ ನಮ್ಮವ್ವ. ನಾಗಮ್ಮ ಬಂದ ನಮ್ಮ ಮನೆ ಹಿಂಗ ಹಿಂಗ ಆಗಾಕೈತಿ, ದೊಡ್ಡ ಮಂತ್ಯನ ಯಾವ ಮುರಿದೈತಿ ಮುರಿದೈತಿ. ಇನ್ನ ನಾಗಮ್ಮ ತಂಗಿ ನಿಂಗಮ್ಮ ಅಂದ್ರಂಕೂ ನಮ್ಮಲ್ಲೆಲ್ಲರೂ ಹೊಂದಿಡ್ದು ನುಂಗೇ ಬಿಡ್ತಾರ. ಬಳಮ್
2: ಅತ್ತಿಯವ್ರ ಭಾವನವ್ರಿಗೆ ಸರಿಯಾಗಿ ಹೇಳಿ ಕರ್ಕೊಂಬರ್ರಿ, ನಾ ಹೋಗಿ ಅಡಿಗೆ ಮಾಡ್ತೀನಿ.
1: ಹಾ ನಡಿಯವ ಬೇಡವದಿಲ್ಲ, ಬೇರೆ ಕಡೆ ಕನ್ನೆ ತೆಗೆದಿಡೆಯಪ್ಪ, ನಮ್ಗೇನ್ ಕಡಿಮೆ ಆಗೈತಿ ರೆಡ್ಡೇರ್ ಮಂತೆನ?
0: ಹೌದೌದು,
1: ಲಕ್ಷ್ಮಿ ಕಾಲು ಮುರ್ಕೊಂಡ್ಬಿದ್ದಾಳ.
0: ದೇವ ಹಿಂದೆ ಯಾರು ಮಾಡಿರಕ್ಕಿಲ್ಲ, ಇನ್ ಮುಂದೆ ಯಾರು ಮಾಡಕ್ ಹೋಗಿರ್ಬಾರ್ದು.
1: ಹಂಗಾಗ್ಬೇಕು,
0: ಊದರ್ನ ಬಾರ್ಸರ್ನ ಬಡಿಯರ್ನ ಹೊರರ್ನ ಕರ್ಕೊಂಡ್ ಬಂದು.
1: ಊದರು ಬಾರ್ಸರು ಬಡಿಯರು, ಊದರ್ ಅಂದ್ರೆ ಯಾರಲ್ಲೋ
0: ಈ ಶನ ಈ ಮಂಗಲ ವಾದ್ಯ.
1: ಮತ್ ಬಡಿಯರ್ ಅಂದಲ್ಲ
0: ಕರಡಿ ಮೊಸರು.
1: ಹೌದಪ್ಪ ಹೌದೌದು, ಮತ್ತು ಹೊರ ಅಂದಲ್ಲ
0: ಸಾವುಕಾರ ನಾವು ಹೊಂದ್ರೆ ಆಗ್ಬೇಕಾದ್ ಬಾಳೆ.

0: ಬೇಕ ಮಾಟಿಂಗ್ರಿ ನಾವು ಇರ್ಬೇಕನು ಇವರೆಲ್ಲ ಕರೆಸಿ ಊರಿಗೆ ಚಳ್ಳೆ ಕೊಟ್ಟು ಊರ್ ತುಂಬಾ ಹಂದ್ರ ಹಾಕ್ಸಿ ಮಾಳಿಗೆ ಮ್ಯಾಗ ಬಾಳೆ ಕಂಬ ಚುಚ್ಚಿ
1: ಮಾಳಿಗೆ ಮೇಲೆ ಯಾಕೆ ಸುಸ್ತಿಯಲ್ಲ ಬಾಳೆ ಕಂಬನ
0: ಮತ್ತೆ ಊರ್ ತುಂಬಾ ಹಂದ್ರ ಹಾಕಿದ್ರೆ ಸುಸ್ತಾಗಿ ಸಿಗ ಇಲ್ಲಿರ್ತೈತಿ
1: ಅಲ್ಲೇ ಹಾಲ್ ಅಂದ್ರೆ ಗಂಬ ಕಟ್ಟಿದ್ರೆ
0: ಕಟ್ಟಿ ದೊಡ್ಡದೊಂದು ಅಟ್ಟ ಹಾಕಿ ಅಟ್ಟದ ಮೇಲೆ ನಿನ್ನ ಎತ್ತಿ ಕುಂದರಿಸಿ ಹಿರಿದ್ರ ಮಾಡಕ ಊಣೆ ನಿನ್ನ ಬಾರಿಗಿರ ನೋಡು ಸಿದ್ದವ ಶಂಕರವ ನಿಂಗ ಕರಿಬೇಕು ಅಯ್ಯ ಬರೆಯವ ನನ್ನ ಮಗ ಹಳೆ ಹೆಂಡತಿ ಬಿಟ್ಟು ಸೇರಿ ಹೊಸ ಹೆಂಡತಿ ಮಾಡೀನಿ ನೀವು ನಿಮ್ ಮಕ್ಕಳಿಗೆ ಹಿಂಗ ಮಾಡ್ರಿ ಅಂತ ಉಪದೇಶ ಮಾಡಕ
2: ನಾನು ಕೈಲಾಸವನ್ನು ಬಿಟ್ಟು ಶ್ರೀಶೈಲ ಮಹಾಪರ್ವತದ ಕಾಡು ಅರಣ್ಯದಲ್ಲಿ ಬಂದು ವಾಸ ಮಾಡಿಕೊಂಡಿದ್ದರು. ಕಲ್ಲು ಬಂಡೆ ಗುಹೆಯಲ್ಲಿಡಗಿದ್ರು ಭಕ್ತರ ಪ್ರೇಮವು ಜಗ್ಗಿ ನನ್ನನ್ನು ಬಯಲಿಗೆಳೆಯುತ್ತಿರುವುದು. ಭಕ್ತರ ಸಂಕಟಗಳನ್ನು ನೋಡುವುದು ನನ್ನಿಂದಾಗದು.

0: ಆ ಹೇಮರಡ್ಡಿಯ ಸೊಸೆಯಾದ ಮಲ್ಲಮ್ಮನು ತನ್ನ ಮಾವನ ಮನೆಗೆ ನಡೆಯಲು ಬಂದ ಸ್ವಲ್ಪೇ ಸ್ವಲ್ಪ ದಿನಗಳಲ್ಲಿ ಕುಚ್ಚಿತರಾದ ಅವಳ ಅತ್ತೆ ನೆಗಣ್ಣೀರು ಪರಿಪರಿಯಿಂದ ಕಾಡು ಅಡವಿಗೆ ದನ ಕಾಯಲಿಕ್ಕೆ ಕಳಿಸುತ್ತಿರುವರು. ಹಳಸಿನ ಆರ್ವ ಅಂಬಲಿ ತಂಗಳ ರೊಟ್ಟಿಯ ಚೂರುಗಳನ್ನೇ ಬುತ್ತಿಯನ್ನಾಗಿ ಕಟ್ಟುತ್ತಿರುವರು. ಆದರೂ ಆ ನನ್ನ ಮಗಳು ಅವರು ನೀಡಿದ ಹಳಸಿನ ಆರ್ವ ಅಂಬಲಿ ತಂಗಳ ರೊಟ್ಟಿಯ ಚೂರುಗಳನ್ನೇ ನನಗದನ್ನು ನಿವೇದಿಸಿ ಸುಪ್ರಸಾದವನ್ನಾಗಿ ಮಾಡಿ ಸೇವಿಸುವ ನಿತ್ಯ ನೇಮ ಉಳ್ಳವಳಾಗಿದ್ದಾಳೆ. ಮಲ್ಲ ಮಹಾದೇವಿಯ ಅನನ್ಯ ಭಕ್ತಿಯು ನನ್ನ ಗಿರಿಜೆಯ ಭಕ್ತಿಯನ್ನು ಕೂಡ ಮರೆಯಿಸಿಬಿಟ್ಟಿತು. ಓಹೋ, ಮಲ್ಲಮ್ಮನು ನನ್ನ ಶೈಲಮಯ ಲಿಂಗ ಪೂಜೆಗಾಗಿ ಬರುವ ಸಮಯವಾಯಿತು. ನಾನಿಲ್ಲೇ ಲಿಂಗಲೀನನಾಗಿ ಅವಳ ಪೂಜೆಯನ್ನು ಕೈಕೊಳ್ಳುವೆನು. ಅಲ್ಲದೆ ಈ ದಿವಸ ಜಂಗಮ ವೇಷದಿಂದ ಅವಳ ಗುಡಿಸಿಲಿಗೆ ಹೋಗಿ ಅವಳ ಅತ್ತೆ ನೆಗೆಣ್ಣೆರು ನೀಡುವ ಆ ಹಳಸಿನ ಆರ್ವ ಅಂಬಲಿಯ ರುಚಿ ಹೇಗಿರುವುದು ನೋಡೋಣ.
1: ದೇವ ಮಲ್ಲಿಕಾರ್ಜುನ, ನಿನ್ನ ಪೂಜೆಗಾಗಿ ಧೂಪ ದೀಪಾದಿಗಳಿಲ್ಲ, ನೈವೇದ್ಯ ತಾಂಬೂಲಾದಿಗಳಿಲ್ಲ, ಕರ್ಪೂರ ಗಂಧಾಕ್ಷತಿಗಳಿಲ್ಲ, ಆದರೆ ಮಡಿನೀರಿಗೆ ಮಾತ್ರ ಕೊರತೆ ಇಲ್ಲ. ಈ ನನ್ನ ಪೂಜೆಯಿಂದ ಸಂತುಷ್ಟನಾಗು ನನ್ನಪ್ಪ. ದೇವ, ನನ್ನ ಅತ್ತಿ ನೆಗೆನರು ಕೊಟ್ಟ ರೊಟ್ಟಿ ಬುತ್ತಿಯನ್ನೇ ನಿನಗೆ ನೈವೇದ್ಯ ಮಾಡುವೆನು. ಶ್ರೀಗಿರಿ ಮಹಂತ ಮಲ್ಲಯ್ಯ.
0: ಅಯ್ಯೋ ಮುಗ್ಧೆ, ಹಳಸಿನ ಆರ್ವ ಅಂಬಲಿ ತಂಗಳ ರೊಟ್ಟಿ ಚೂರುಗಳನ್ನು ನನಗೂ ನಿವೇದಿಸುವೆಯಾ? ಒಳ್ಳೆ ಹುಚ್ಚು ಭಕ್ತಳ ಗಂಟು ಬಿದ್ದಿಯಮ್ಮ ನೀನು.
1: ದೇವ, ನಿನ್ನ ಪೂಜೆಯಿಂದ ಉಂಟಾಗುವ ಮಹದಾನಂದವನ್ನು ಬರ್ಣಿಸುವರಾರು.
0: ನಿನ್ನಂತ ಹುಚ್ಚು ಭಕ್ತರು
1: ಪೂಜೆ ಎಂದು ಮುಗಿಯಿತು. ಈಗಲೇ ಗುಡಿಸಿಲಿಗೆ ಹೋಗಿ ಶಿವನು ಕೊಟ್ಟ ಪ್ರಸಾದವನ್ನು ಪುಂಜಿಸಿದರಾಯಿತು.
0: ನಿಲ್ಲು ತಾಯಿ, ನಿಲ್ಲು.
1: ಬನ್ನಿ ಅಪ್ಪಯ್ಯ, ಒಳ್ಳೆ ಸಮಯಕ್ಕೆ ಬಂದ್ರಿ. ಅಪ್ಪಯ್ಯ, ತಾವು ಯಾರು?
0: ತಾಯಿ, ನಾನಿದೇ ಗುಡ್ಡದಲ್ಲಿ ವಾಸವಾಗಿರುವ ಓರ್ವ ಅನಾಥ ಜಂಗಮನು ತಾಯಿ.
1: ತಮ್ಮ ಹೆಸರೇನು ನನ್ನಪ್ಪ?
0: ನನಗೆ ಮಲ್ಲಯ್ಯನೆನ್ನುವರು.
1: ಆ ಮಲ್ಲಿಕಾರ್ಜುನ ಮಹಾಸ್ವಾಮಿ ಹೆಸರನ್ನೇ ಇಟ್ಟುಕೊಂಡಿರುವಿರಾ? ಗುರುಲಿಂಗ ಜಂಗಮರಲ್ಲಿ ಭೇದವಿಲ್ಲದಂತಾಯಿ.
0: ಗುರುಲಿಂಗ ಜಂಗಮರ ಏಕರೂಪವೇ ಭಕ್ತಾಂಗದ ನಿಜ ಭಕ್ತಿಯ ಗುಟ್ಟು ತಾಯಿ.
1: ಅದು ಇರಲಿ ನನ್ನಪ್ಪ, ತಮಗೆ ಊರು ಮನೆ ಮಾರು ಹೆಂಡರು ಮಕ್ಕಳು ಯಾರೂ ಇಲ್ಲವೇ?
0: ಎಲ್ಲರೂ ಉಂಟಮ್ಮ. ಯಾರಿದ್ದರೂ ಸದ್ಯ ಶ್ರೀಶೈಲ ಪರ್ವತವೇ ನನ್ನ ಮನೆ ಮಾರು. ಆ ಮಲ್ಲಿಕಾರ್ಜುನನೇ ನನ್ನ ಆಪ್ತ ಬಂಧುವರ್ಗವು.
1: ಶಿವಶಿವ, ಯಾರೂ ದಿಕ್ಕಿಲ್ಲವೇ?
0: ಅಯ್ಯೋ, ತನ್ನದೀ ಅವಸ್ಥೆಯನ್ನು ಮರೆತು ನನಗಾಗಿ ಚಿಂತಿಸುತ್ತಿರುವೆ.
1: ಚಿಂತಿಸಬೇಡ ನನ್ನಪ್ಪ, ಸಮೀಪದಲ್ಲಿಯೇ ನನ್ನ ಗುಡಿಸಲವಿದೆ. ಪ್ರತಿನಿತ್ಯವೂ ನೀವು ನನ್ನ ಗುಡಿಸಲಿಗೆ ಬಂದು ಶಿವನು ಕೊಟ್ಟ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕೆಂದು ನಿಮ್ಮಲ್ಲಿ ಭಿನ್ನಹ ಮಾಡಿಕೊಳ್ಳುತ್ತೇನೆ.
0: ತಾಯಿ, ನಿನ್ನ ಹೆಸರೇನು?

0: ನೀನೆಂತಹ ಭಕ್ತಿವಂತೆ, ನಿನ್ನ ಮನೆಯವರು ಎಂಥ ಕಟುಕರಮ್ಮ. ನಿನ್ನೊಬ್ಬಳನ್ನೇ ಈ ಕಾಡಡಿವೆಗೆ ಕಳಿಸಲು ಕಾರಣವೇನು ತಾಯಿ?
1: ನನ್ನ ಮನೆಯವರನ್ನು ಹಳೆಯಬೇಡಿ ನನ್ನಪ್ಪ. ನಾನು ಇದೇ ಸಿದ್ದಾಪುರದಲ್ಲಿರುವ ಹೇಮರೆಡ್ಡಿಯ ಸೊಸೆ. ನನಗೆ ಮಲ್ಲಮ್ಮನೆನ್ನುವರು. ನನ್ನ ಅತ್ತಿನಿಗಿನರು ನನ್ನ ಮೇಲೆ ಎಂಥ ಉಪಕಾರ ಮಾಡಿದರು. ಮನೆಯ ಎಲ್ಲ ಕೆಲಸಗಳನ್ನೂ ತಮ್ಮ ತಲೆ ಮೇಲೆ ಇರಿಸಿಕೊಂಡು ಪವಿತ್ರವಾದ ಇಂಥ ಗೋಸೇವಿಗೆ ಹಚ್ಚಿದ ನನ್ನ ಅತ್ತಿನಿಗಿನರು ನನಗೆ ಗುರುಗಳು, ಹಿರಿಯರು, ಸನ್ಮಾರ್ಗ ದರ್ಶಕರು ಸ್ವಾಮಿ.
0: ಅಯ್ಯೋ, ಅವಿಚಾರದಿಂದ ಕಾಡಡವಿಯಲ್ಲಿ ದನ ಕಾಯಲಿಕ್ಕೆ ಕಳಿಸಿದವರು ಇವರಿಗೆ ಹಿರಿಯರು, ಸನ್ಮಾರ್ಗ ದರ್ಶಕರು. ಜಗತ್ತಿನಲ್ಲಿ ಇದೆ ಶಾಂತಿಯ ಸಮತಾ ಭಾವ, ವೈರಾಗ್ಯದ ಮೆಟ್ಟಲು, ನಿರ್ವೈರ ಮನೋವೃತ್ತಿ. ತಾಯಿ, ನನಗೆ ಹಸಿವೆಯಾಗಿದೆ, ಭಿನ್ನಹ ಮಾಡ್ವಿಯಾಮ?
1: ಆಗಲಿ ನನ್ನಪ್ಪ, ಸಮೀಪದಲ್ಲಿ ನನ್ನ ಗುಡಿಸಲವಿದೆ. ಪ್ರತಿನಿತ್ಯವೂ ನೀವು ನನ್ನ ಗುಡಿಸಲಿಗೆ ಬಂದು ಶಿವನು ಕೊಟ್ಟ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕೆಂದು ನಿಮ್ಮಲ್ಲಿ ಭಿನ್ನಹ ಮಾಡಿಕೊಳ್ಳುತ್ತೇನೆ.
0: ತಾಯಿ, ನಿನಗೆ ಅಖಂಡ ಕಲ್ಯಾಣವಾಗಲಿ.
2: ಅತ್ತೆಯವರ, ಆ ಮಲ್ಲಿಯಿಂದ ನಮ್ಮ ಮಣಿ ಮರದಿ ಎಟೇಟು ಉಳಿಲಿಲ್ಲ ನೋಡ್ರಿ.
3: ಉಳಿಲಿಲ್ಲವಾ? ಉಳಿಲಿಲ್ಲ, ಎಲ್ಲ ಹಾಳಾಗೋತು ನೋಡಲೇನಾಗಿ, ಎಲ್ಲ ಹಾಳಾಗೋತು.
2: ಬರೀ ಹಿಂಗಂತೀರಿ, ಮಾವಳರು ಹೇಳಂಗಿಲ್ಲ, ಬಿಡಂಗಿಲ್ಲ.
3: ಅಯ್ಯ ಹೇಳದನ್ ಇವತ್ ನನ್ನ ಮಗ ಬರ್ಲಿ, ಹೇಳೇ ಬಿಡ್ತೀನಿ. ಬರಮ ಎಪ್ಪ ಬರಮ.
4: ಬೇವ, ನನಗ ಹೊಸ ಹೆಂಡತಿ.
3: ಅಲ್ಲಲ್ಲೋ, ಮೊದಲನೇ ಹೆಂಡತಿ ಇರುವಾಗ್ಲೇ ನಿನಗ ಹೊಸ ಹೆಂಡತಿಯೇನು?
4: ಅಂದ್ರೆ ಅವಳ ಕಡೆ ಸರದಿ ಇದ್ಕೊಳ್ಬೇಕೇನು?
3: ಅಂದ್ರೆ ಏನಪ್ಪ
4: ಅಂದ್ರೆ ಸೋಡ್ ಚಿಡಿ ಬಿಡ ಪತ್ರ, ನಿನ್ನ ಆ ಸಂಬಂಧ ಇಲ್ಲ, ನನ್ನ ನೀ ಸಂಬಂಧ ಇಲ್ಲ, ಅದು ಕೊಡ್ತಾರಲ್ಲ ಬೇಯವ್ವ. ನೀನು ಕೊಟ್ಟಿರ ನಾಗಮ್ಮ.
2: ಅಯ್ಯ ನಾವೇ ಕೊಡೋಣ್ರಿ.
4: ಕೊಡ್ಬೇಕಾಯ್ ತಡ ಯಾಕೆ ನಿಂದು?
3: ನೋಡು, ಅವಳು ಜೀವದಿಂದ ಇರುವುದ ಬೇಡ.
4: ಅಂದ್ರೆ ಅವಳನ್ನು ಕೊಲ್ಲಬೇಕಂತ ಹೇಳಿವ್ರಿ?
3: ಅಯ್ಯಯ್ಯೋ,
4: ಹೆಂಡತಿ ಬಿಡೋದೊಂದು ಪಾಪ, ಅವಳು ಕೊಲ್ಲೋದೊಂದು ಪಾಪ, ಮತ್ತೊಂದು ಹೆಂಡತಿ ಮಾಡಿಕೊಳ್ಳೋದೊಂದು ಪಾಪ. ಇವು ಮೂರು ಪಾಪದಿಂದ ಮುಕ್ತನಾಗಬೇಕಂತೆ ಅಲ್ಲಮ್ಮ ನಾಗಮ್ಮ. ಅವಳು ಕೊಲ್ಲೋದಕ್ಕಿಂತ ಮೊದಲ ನಿಮ್ಮನ್ನ ಯಾಕೆ ಕೊಲ್ಲಬಾರದು?
2: ಅವಳಂತೆ ನಾವೇನು ದುಷ್ಟತನವನ್ನು ಮಾಡಿಲ್ವಲ್ಲ?
4: ನೋಡಮ್ಮ, ಇಂತಹ ಸೋಗಲಾಡಿ ಹೆಣ್ಣು ದುಷ್ಟತನ ಮಾಡೋದಲ್ಲಂತೆ.
3: ನಾಗವ್ವ, ಇವ ಮಾತಾಡೋದ್ ನೋಡಿದ್ರ ಮೊದಲಾಗಿ ಹೆಂಡತಿನ ಬೇಕಾಗಿಲ್ಲ, ತಾಯಾರ ಯಾಕೆ ಬೇಕಾಗಿಲ್ಲ, ನೀನಾರ ಯಾಕೆ ಬೇಕಾಗಿದ್ದ?
4: ಈ ಮುಂದೆ ಮಾಡಿಕೊಳ್ಳಿ ನೀವು ಹೀಗೆ ಮಾಡ್ತಕ್ಕ ಹೆಂಗ ಗೊತ್ತಾ?

0: ಹಣ್ಣು ಪಟಮನೆಯನೇ ಝಳ ಝಳನೆ ಮಣ್ಣುಗೂಡಿಸುವ ಈ ಹಣ್ಣು ಅಲ್ಲ ಆ ಹಣ್ಣು ಇತೇನು ನಿಜಲಿಂಗ ಭಾವಭಂಗ ಶರಣ ಜನ ವರ್ತ ದೇವಾ.
1: ಅತ್ತಿಯವ್ರ ಬಾವನವ್ರಿಗೆ ಮಲ್ಲಿ ಸುದ್ದಿ ಗೊತ್ತಿಲ್ಲ ಅಂತ ಕಾಣತ್ತ. ನಾ ಎಲ್ಲ ತಿಳಿಸಿ ಹೇಳ್ತೀನಿ ಸುಮ್ನೆ ರೀ.
2: ಹೇಳವ
1: ಬಾವರ ಒಂದ್ ಗುಟ್ಟು ಹೇಳ್ತೀನಿ ಬರ್ರಿ. ಬಾವರ
0: ಇದು ಗುಟ್ಟ ಆಯ್ತು. ನೀನ ಕೇಳಿ ಪಡೆದ್ರೆ ಹರಿದೋತಲ್ಲ ಸಕಾಸ ಹೇಳು.
1: ಸುದ್ದಿ ಊರ್ ತುಂಬಾ ಆಗೈತ್ರಿ.
0: ಆದ್ರೂ ಇಷ್ಟು ಗಂಭೀರವಾಗಿ ಆಟಾಡಕೈತಿಯಲ್ಲ ಬೇವ ನಾಗಮ್ಮ ಸುದ್ದಿ ನೀ ಊರ್ ತುಂಬಿ
1: ಸುದ್ದಿ ಹಾಕಿದಲ್ಲ
0: ನಿಂದು ಆಗೈತ್ಯಾ ಇವರಿಬ್ರು ಸುದ್ದಿ ನೀ ಊರ್ ತುಂಬಕ್ಕೆ
1: ಬಾಯಿ ಮುಚ್ಚು. ಸುದ್ದಿ ಹಾಕಿದ್ ಅಲ್ಲ ನಂದು ಅಲ್ಲ ನೀನ್ ಹೇಳ್ತಿದಪ್ಪ ನೀನ್ ಹೇಳ್ತಿ ಪೂರ ಕೆಟ್ಟು ಹೋಗ್ಬಿಟ್ಟಾಳ.
0: ಬೇವ ನಾನು ಹೇಳ್ತಿ ಅಂತ ತೋರಿದ್ದು ಹೆಂಗ್ ಕೆಟ್ಲ ಬೇ
1: ಹೆಂಗ್ ಕೆಟ್ಲ ಅಂದ್ರ ಅಡವಿಯಲ್ಲಿ ಒಬ್ಬ ಜಂಗಮನ್ ಕುಡ್ಕೊಂಡು ಅವನಿಗೆ ಉಣಿಸುದು ತಿನ್ನಿಸುದು ಪಾದ ಪೂಜೆ ಮಾಡುದು ಮಾಡ್ತಾಳಂತ ನೋಡಿ ಬಂದವರೆಲ್ಲ ಹೇಳಿ ಹೇಳಿ ನಗತಾರ. ಹಿಂಗಾದ್ರ ನಮ್ಮ ಮನೆ ಮರ್ಯಾದ ಉಳಿತೈತೆ ನಲ ಬರ್ಮ.
0: ಯವ್ವ ಈ ಮಾತು ಸತ್ಯವಿ.
1: ನನ್ನ ಆಣಿ ನಿನ್ನ ಆಣಿ ನಮ್ಮ ಮನೆ ದೇವರು ವೆಂಕಟರಮಣ ನಾಣೆ
0: ಅಪ್ಪ ಎಲ್ಲ ದೇವ್ರು ಆಣೆ ಮಾಡಿ ಹೇಳಿಬಿಟ್ರಲ್ಲೋ ಅಯ್ಯಪ್ಪ. ಅಲ್ಲ ನಾನು ಹೇಳ್ತಿ ಒಳ್ಳೆ ಕದಾಳ ನನ್ಗೆ ಕೊಡ್ತದೆ ಅಂತ ಒಳ್ಳೆ ಎಂಥ ಪದ ಕೊಡ್ತಾರೆ ಇವರು. ಆಯ್ಲಿ ಆಯ್ಲಿ ಗುಡಿಸಲಕ್ಕ ಹೊಕ್ಕನಿ ಹಂಗೇನಿತ್ತು ಕಡಿತೇನೆ ಇಲ್ಲ ಹೊಳ್ಳೆ ಬಂದು ಇವ್ರು ಕಡಿತೇನೆ.
3: ತಾಯಿ ನೀನು ನೀಡಿದ ಪಂಚಪಕ್ವಾನ್ನಗಳನ್ನುಂಡು ತೃಪ್ತಿ ಹೊಂದಿದ್ರಮ್ಮ ಇದ್ರೆ ನಿನ್ನಂತ ಭಕ್ತಗಳೇ ಇರಬೇಕು ತಾಯಿ.
4: ನನ್ನಪ್ಪ ನಾನ ಅಂಬೆವ್ವ ನಿಂಬೆವ್ವ ಪಿಟ್ಟವ್ವ ಇಂಥ ಶಿವಶರಣಿಯರ ದಾಸಿ ಆಗಲು ಕೂಡ ಯೋಗ್ಯಳಲ್ಲ. ಈ ಬಡವಳ ಭಕ್ತಿಯನ್ನು ಇಷ್ಟು ಪ್ರೇಮದಿಂದ ಸ್ವೀಕಾರ ಮಾಡಿದ್ದು ನನ್ನ ಪೂರ್ವ ಜನ್ಮದ ಸುಕೃತವೆಂದೇ ಭಾವಿಸಿರುವೆನು. ಬರಲಾರದಷ್ಟು ಉಪಕಾರವಾಯಿತು ನನ್ನಪ್ಪ.
3: ತಾಯಿ ಮಲ್ಲಮ್ಮ
0: ಇವ ದೇವ್ರಂತ ಜಂಗಮಿರಾಗಬೇಕು ಇವನೊಡನೆ ಏನು ಮಾತು ಏನು ಕಥೆ ಛೇ ಇವಳು ನನ್ನ ಹೆಂಡತಿ ಅಲ್ಲ ನನ್ನ ಭಾಗ್ಯದ ದೇವತೆ.
3: ನಿನ್ನ ಮಾವನ ಮನೆಯವರು ಸಾಮಾನ್ಯರಲ್ಲ ತಾಯಿ. ನನ್ನಲ್ಲೂ ನಿನ್ನಲ್ಲೂ ಇಲ್ಲದ ದೋಷವನ್ನು ಕಲ್ಪಿಸಿ ನಮ್ಮಿಬ್ಬರನ್ನು ಕಡಿದು ಬಾ ಎಂದು ನಿನ್ನ ಗಂಡನನ್ನು ಕಳಿಸಿದ್ರೆ ಹೇಗಮ್ಮ ಮಾಡುವುದು?
0: ಅಯ್ಯಪ್ಪ ನಾ ಬದುದು ನೋಡೇನೋಯಪ್ಪ ಎಲ್ಲಿಡಿಗೆಲ್ಲೋಯಪ್ಪ ಮಲ್ಲಯ್ಯ.
3: ತಾಯಿ ನನ್ಗೇಕೋ ಭಯವಾಗ್ತಾ ಇದೆ. ಅಲ್ಲಿ ಯಾರೋ ಬರ್ತಾ ಇದ್ದಾರೆ ನೋಡಮ್ಮ.
4: ಎಲ್ಲಿ ನನ್ನಪ್ಪ?
3: ಅಲ್ಲಿ
4: ಎಲ್ಲಿ ತಂದೆ?
0: ಇವರೇ ಮಲ್ಲಯ್ಯ ಮಾಯವಾದರು.
4: ಮಲ್ಲಯ್ಯನು ಮಾಯವಾದನೆ ಮಲ್ಲಯ್ಯನೇ ಫನಿಫಾತ ಯೋಗ್ಯನೇ ನನ್ನ ಫಣಿಯನ್ನು ಪವಿತ್ರಗೊಳಿಸುವ ಪದ ಪಂಕಜನೇ. ಈ ಅರಣ್ಯದಲ್ಲಿ ನನಗೆ ತಂದೆ ತಾಯಿ ಬಂಧು ಬಳಗ ಸಕಲ ದೈವವೂ ನೀನಾಗಿರುವೆ. ನಿನ್ನಳು ವಂಚನೆ ಇಲ್ಲ. ನಿನ್ನ ಸುಖ ದುಃಖಗಳು

ನನ್ನವೆಂದೇ ಭಾವಿಸಿರುವೆನು. ಪ್ರತಿನಿತ್ಯವೂ ನೀನು ನನ್ನ ಗುಡಿಸಿಲಿಗೆ ಬಂದು ನಿನ್ನ ಪಾದ ಧೂಳಿಯಿಂದ ನನ್ನ ಹಣೆಯನ್ನು ಅಲಂಕರಿಸುವಂತೆ ಮಾಡುತ್ತಂದೆ.

0: ಮಲ್ಲಯ್ಯನ ಬಂಧನ ಕಡಿದು ನೋಡು.
1: ಆಹ್, ನಿಜವಾಗಿಯೂ ಮಲ್ಲಿಕಾರ್ಜುನ ಸ್ವರೂಪಿಯಾದ ಪತಿಯನ್ನು
0: ಕಂಡಿದ್ದ.
1: ಇದೇನು ಪತಿ ದೇವ, ನಿಮ್ಮ ಕೈಲಿ ಕೊಡ್ಲಿ ತೋಟಕ್ಕೆ ಹೋಗಿದ್ರ?
0: ಇದು ತೋಟಕ್ಕೆ ಹೋದ ಕೊಡ್ಲಿ ಅಲ್ಲ, ಇದು ನಿನ್ನನ್ನು ಕಡಿಲತದ ಕೊಡ್ಲಿ. ನಿನ್ನ ಅತ್ತಿನಗಿಣರು ನಿನ್ನ ಮೇಲೆ ಹೊರಿಸಿದ ದುರಾಪವಾದದಿಂದ ನನ್ನ ಕೈಗೆ ಬಂದ ಕೊಡ್ಲಿ. ಮಲ್ಲಯ್ಯನ ಮಹತ್ವ ಕಂಡು ಪಾಪದಿಂದ ದೂರ ಆದ ಕೊಡ್ಲಿ. ಈ ಕೊಡ್ಲಿಯನ್ನು ನಿನ್ನ ಪಾದ ಮೇಲಿಟ್ಟು ನಾನು ನಮಸ್ಕರಿಸಲು, ನಾನು ನೆನೆದಂತಹ ಪಾಪವನ್ನೆಲ್ಲ ಕತ್ತರಿಸಿ ಹಾಕೋ ಕೊಡ್ಲಿ. ಆದ್ದರಿಂದ ನಿನ್ನ ಪಾದ ಮೇಲಿಟ್ಟು ಜಯಾರವಪ್ಪ.
1: ಪತಿದೇವ, ಇದನ್ನೇನು ಮಾಡುತ್ತಿರುವಿರಿ? ಪತಿ ನಗಲಿದ ಪಾಪಿ ಎಂದು ಆ ಮಲ್ಲಿಕಾರ್ಜುನ ಸ್ವಾಮಿಯು ನನ್ನ ಗುಡಿಸಲಿಗೆ ಬರುವುದಿಲ್ಲ ಎಂದು ಹೇಳಿ ಮಾಯವಾದನು.
0: ಹರಾರ, ನಿನ್ನಂತ ಹೆಂಡತಿ ಸಿಕ್ಕಿದ್ದ ನನ್ನ ಭಾಗ್ಯ. ನಾ ಬಾಳ್ತಾತು ಬಂದು ಆ ಗಿಡದ ಮರಿಗೆ ನಿಂತ್ಕೊಂಡಿದ್ಯ. ನೀನು ಮಲ್ಲಿಕಾರ್ಜುನ ಸ್ವಾಮಿ ಇಬ್ರು ಮಾತಾಡೋದು ಕೇಳಿದ್ಯಾ, ಅವ ಮಾಯವಾದದ್ದು ಕಂಡ್ಯ. ಅವನೇ ನಿಜವಾದ ಮಲ್ಲಿಕಾರ್ಜುನ ಸ್ವಾಮಿ. ಇನ್ನೇಮ್ಮೆ ಅವ್ರ ದರ್ಶನ ಮಾಡಿಸ್ತೇ, ನನಗೆ ನಿನಗೆ ಪುಣ್ಯ ಬರ್ತೈತಿ.
1: ಪತಿಯ ಚರಣದಲ್ಲಿ ನನ್ನ ಅನನ್ಯ ಭಕ್ತಿ ಇದ್ದದ್ದೇ ನಿಜವಾಗಿದ್ರೆ ಆ ಸ್ವಾಮಿಯು ಈಗಲೇ ಕಾಣಿಸಿಕೊಳ್ಳಬಹುದು.

0: ತಾಯಿ ಮಲ್ಲಮ್ಮ, ಎಲ್ಲಿರುವೆಯಮ್ಮ? ಇಷ್ಟು ದಿನ ನೀನು ಅಡವಿಯಲ್ಲಿ ಕಷ್ಟಪಡುತ್ತಿರುವುದನ್ನು ಕಂಡುಕೊಂಡು ಸುಮ್ಮನಿದ್ದ ಈ ನನ್ನ ಮಾವನ ತಪ್ಪನ್ನ ಕ್ಷಮಿಸಿಬಿಡಮ್ಮ. ಏನೆಂದು ಹೇಳಲಮ್ಮ ನನ್ನ ದುರ್ದಶೆಯನ್ನು? ನಿನ್ನನ್ನು ಅಡವಿಗಟ್ಟಿದ ಪಾಪದಿಂದಲೋ, ಅಥವಾ ಹಸಿದು ಬಂದ ಜಂಗಮನಿಗೆ ಉಣಲಿಕ್ಕದೆ ಬಡಿದು ಕಳಿಸಿದ ಶಾಪದಿಂದಲೋ ನನ್ನ ಮನೆಯ ಸರ್ವ ಸಂಪತ್ತೆಲ್ಲವೂ ನಾಶವಾಗಿ ಹೋಯಿತಮ್ಮ. ನನಗೆ ಈ ಸಂಸಾರವೇ ಸಾಕಾಗಿ ಹೋಗಿದೆ ತಾಯಿ. ನಿನ್ನ ಬಳಿಯಲ್ಲಿ ಇದ್ದು ಸದ್ಗತಿಯನ್ನು ಹೊಂದಲು ಬಂದಿದ್ದೇನೆ ನಮ್ಮ.
1: ಮಾವ, ಈ ಯಜ್ಞಬಾಲಿಯು ಏನು ಮಾಡತಕ್ಕವಳು? ನಾನಾಡುವ ಮಾತುಗಳನ್ನು ತೊದಲ ನುಡಿಗಳೆಂದು ಭಾವಿಸಿರಿ. ನನ್ನ ಅತ್ತಿ ನೆಗೆನ್ನರು ಜಂಗಮನನ್ನು ಕಾಡಿದ್ದರೂ ಕಾಡಿರಬಹುದು. ಅವರಿಗೆ ಜಂಗಮನ ಮಹತ್ವ ತಿಳಿದಿದ್ದರೆ ಅವರು ಎಂದೂ ಹೀಗೆ ಮಾಡುತ್ತಿರಲಿಲ್ಲ. ಮನೆಯವರ ನಡತೆಯಿಂದಾಗಿ ನಿಮಗೆ ಸಿಟ್ಟು ಬಂದಿದ್ರೂ ಸಂಸಾರವನ್ನು ಬಿಡುವುದು ಸ್ರತಿಮತವಲ್ಲ ಮಾವ. ಒಳಗೆ ಸಂಸಾರ ಬಿಡಬೇಕಲ್ಲದೆ ಹೊರಗೆ ಎಂದೆಂದಿಗೂ ಬಿಡಕೂಡದು. ಮಹಾಪಾಪ ಉಂಟಾಗುವುದು. ಬನ್ನಿ ಮಾವ.
2: ಅಯ್ಯಯ್ಯಯ್ಯವ್ವ, ಎಲ್ಲ ಹಾಳಾಗೋತ್ರೇ, ಹಾಳಾಗೋತು ನಮ್ಮ ಮನೆ ಎಲ್ಲ ಹಾಳಾಗೋತ. ಬರಮಾಲೋ,
3: ನೀ ಮಾಡಿದ ಕರ್ಮ
2: ಸಂಕಟ ಆಗುತ್ತೋ ಯಪ್ಪ.
3: ಸಂಕಟ ಆಗತ್ತೆ, ಹಸಿಯಕರ ತಿನ್ನು.
2: ಅಯ್ಯಯ್ಯಪ್ಪ, ಶಾವಿಗೆ ಗಡಿಗಾಗ ಹುಳ ಬುಚ್ಚು ಬುಚ್ಚು ಬುಚ್ಚು ಅನ್ನಕತ್ತೋ ಯಪ್ಪ. ರೊಕ್ಕ ಬೆಳ್ಳಿ ಬಂಗಾರ ಎಲ್ಲ ಇಟ್ಟದಲ್ಲಿಟ್ಟೆ ಕರ್ರಗಾಗ ಕತ್ಬಿಟ್ಟವೋ ಯಪ್ಪ. ನಮ್ಮ ಮನೆ ಹಾಳಾಗೋತ್ರ ಹಾಳಾಗೋತು.
4: ಅಯ್ಯಯ್ಯವ್ವ ಬಾವಾ, ಹೊಟ್ಟೆ ಗಂಟೆಗೆ ತಪ್ಪು.
3: ಆಗ್ಲಿ, ಹೊಡಿಲದು ಹೊಡೆದು ಆಮೇಲೆ ಆರಾಮ ಹಾಕಿದಿ.
2: ಅಯ್ಯಯ್ಯ ಬಾವರ, ಮೂಗಿನಾಗ ಹುಳ ಬುಚ್ಚು ಬುಚ್ಚು ಅನ್ನಕತ್ತಾವ್ರಿ.
3: ಏಯಪ್ಪ ನೋಡಿಲಿ, ಮನೆಯವ್ರ ಎಲ್ಲರಿಗೆ ಮಹಾರೋಗ.
1: ಅಭವನಿ, ನಿನ್ನ ಬಯಕೆ ತೀರಿತೆ. ಮೃತ್ಯುವಿನ ಮುತ್ತಿಗೆಯನ್ನೇ ನನ್ನ ಮನೆಗೆ ಬರಮಾಡಿದೆಯಾ? ಕರುಣೆಯೇ ಕಾಡುವುದನ್ನು ಬಿಡು. ಕರುಣೆ ಎಂದು ಬಿರುದು ಧರಿಸಿದ ನೀನು ಈ ರೀತಿಯಾಗಿ ಮುನಿಸಿಕೊಳ್ಳುವುದು ಯೋಗ್ಯವಾಗಲಾರದು. ನನ್ನ ಮನೆಯವರ ರೋಗವನ್ನು ನನಗೆ ಕೊಡು. ಹೋದ ಸಿರಿಯನ್ನು ಬರಮಾಡು. ಇಲ್ಲದಿದ್ದರೆ ನನ್ನ ರಡ್ಡಿ ವಂಶವೇ.

0: ಸರ್ವಶೇಷವಾಗುವುದುದೇವ.
1: ತಾಯಿ ಮಲ್ಲಮ್ಮ, ನಿನ್ನ ಗುಡಿಸಲಲ್ಲಿ ನಿನ್ನ ಪತಿಯ ಪಾದೋದಕವಿದೆ, ಅದನ್ನ ನಿನ್ನ ಬಳಗದ ಮೇಲೆ ಸಿಂಪಡಿಸಿದರೆ ಅವರು ಮೊದಲಿನಂತಾಗುತ್ತಾರೆ ತಾಯಿ.
0: ಆಕಾಶದಿಂದ ಅಮೃತವಾಣಿ. ಶ್ರೀಗಿರಿ ಮಹಂತ ಮಲ್ಲಯ್ಯ ಉಗೇ ಉಗೇ, ಶ್ರೀಶೈಲ ಮಹಂತ ಮಲ್ಲಯ್ಯ ಉಗೇ ಉಗೇ, ಶ್ರೀಗಿರಿ ಮಹಂತ ಮಲ್ಲಯ್ಯ ಉಗೇ ಉಗೇ.
2: ಆ ಯಪ್ಪ, ಎಲ್ಲರೂ ಗಪ್ಪ ಆದ್ರಲ್ಲ
3: ಬರ್ಮ ಇಪ್ಪ, ಮತ್ತೆ ನಾವು ಮೊದಲಂಗ ಆದ್ವಿಯಪ್ಪ.
2: ಬೇಷಾದ್ರೆ
3: ಬೇಷಾದ್ವಿ ನೋಡಿಪ್ಪ,
2: ಮತ್ತೆ ಮಧ್ಯದ ಶುರು ಮಾಡಿ.
3: ಏಯ್ ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ.
4: ಏ ಪದ್ಮ, ನೀನು ಮಾಡಿದ ತಪ್ಪಾದಂತ ನಿನ್ನ ಸೊಸಿ ಕಾಲಿ ಬಿದ್ದು ಕ್ಷಮ ಕೇಳ್ಕೊಂಡು ಮನೆ ಕರ್ಕೊಂಡ್ಬರ್ರಿ.
3: ಹೂನ್ರಿ ಮಲ್ಲಮ್ಮ, ನನ್ನ ಅಪರಾಧನ ಕ್ಷಮಿಸ್ಬಿಡಯ್ಯವ.
0: ಅತ್ತಿಯವ್ರಿ, ನೀವು ನನಗೆ ನಮಸ್ಕರಿಸಬಾರದು.
3: ನಡೆಯಮ್ಮ, ನೀನು ನಮ್ಮ ಮನೆಯಮ್ಮ ಭಾಗ್ಯಲಕ್ಷ್ಮಿಯಮ್ಮ. ನಡೆಯಮ್ಮ, ನಿನ್ನ ಮನೆ ತುಂಬಿಸ್ಕೊಳ್ತೀವಿ.
0: ಬನ್ನಿ
3: ಮಲ್ಲಮ್ಮ, ನಿನಗೆ ಹಳೆ ಸಿರಿ ಹಳೆ ಕುಪ್ಸ ಕೊಟ್ಟವಳು ನಾನಮ್ಮ. ನನ್ನ ಸರ್ವ ಅಪರಾಧವನ್ನು ಕ್ಷಮಿಸಮ್ಮ.
0: ಅಕ್ಕ ಹೇಳು ತಾಯಿ, ನೀವು ನನಗೆ ನಮಸ್ಕರಿಸಬಾರದು. ಬಾರಮ್ಮ.
5: ಯವ್ವ ಮಲ್ಲಮ್ಮ, ನಿನಗೆ ಅಳಿಸಿದನ್ನ ಅಳಿಸಿದಂಬ್ಲಿ ನೀಡದಕ್ ನಾನವೋ. ನನ್ನ ಸರ್ವ ಅಪರಾಧವನ್ನು ಕ್ಷಮ ಮಾಡಿಬಿಡಿಯವ್ವ. ಯಪ್ಪ ಮಲ್ಲಯ್ಯ, ನನ್ನ ತಪ್ಪು ಕ್ಷಮ ಮಾಡಿಬಿಡಿಯಪ್ಪ. ಒಂದು ಉದಿನ ಕಡ್ಡೆಗೆ ಎರಡು ಉದಿನ ಕಡ್ಡಿ ಮಾಡಿ ವಾರೆಲ್ಲ ಬೆಳಗ್ತಿರೋ ಮಲ್ಲಯ್ಯ.
0: ಬಾ ಅಕ್ಕ ಬಾರ.
4: ಆಹಾ, ಮಲ್ಲಮ್ಮನಿಂದ ನಮ್ಮ ಕುಲವೇ ಉದ್ಧಾರವಾಯಿತು. ಮಲ್ಲಮ್ಮನನ್ನು ಸೊಸಿಯಾಗಿ ಪಡೆದ ನನ್ನ ಕುಲ ಪಾವನ, ನನ್ನ ಜನ್ಮ ಪಾವನ, ಜನ್ಮ ಪಾವನ.
2: ಮನ್ಯಾಗ ಕಾಂಡಾಪಟ್ಟಿ ಮಂದಿ ಬಂದಾರಪ್ಪ.
4: ಯಾಕೆ ಬಂದಾರಪ್ಪ?
2: ಯಾಕೆ ರೋಹಿತ್ ಎಲ್ಲ ಮಂದಿ ಯಾಕೆ ಕುಡಿದಿರೋ ಅಂತ ಕೇಳಿದ್ಯಾ? ಏ ಇಲ್ರಿ, ಬರೋಣ ಸಾಕೋರ, ನಿಮ್ಮಿಬ್ರು ಗಂಡ ಹೆಂಡತಿ ಕುಂದಿರಿಸಿ ಮಾಡ್ಬೇಕಾಗೈತೆ ಅಂದ್ರು.
4: ಏನದು ಗಂಡ ಹೆಂಡತಿನ ಕುಂದಿರಿಸಿ ಮಾಡೋದು?
2: ಅವನ ನಿನ್ನ ಕುಂದಿರಿಸಿ ಮಾಡಿದ್ರ ತೋಳಪ್ಪ.
4: ಬಾಳು ಸಾತಪ್ಪ, ನೆನಪಿಲ್ಲ, ನೆನಪು ಮಾಡ್ಕೊಂಡು ಹೇಳು.
2: ಆ ಯಪ್ಪ, ಗಣಪತಿ ಪೂಜಾ.
4: ಗಣಪತಿ ಪೂಜಾ ಅಲ್ಲಪ್ಪ, ದಂಪತಿಗಳ ಪೂಜಾ ಅದು.
2: ಅದ ಪೂಜೆ ಬಾಯಪ್ಪ. ಊದರು ಬಾರಿಸರು ಬಹಳ ದುರಿದ ಬಂದಾರಪ್ಪ.
4: ಹೌದಾ?
2: ಏ ನಮ್ಮ ಅಪ್ಪರು ಊದ್ಗೆತ ಬಾರಿಸೇತ ಬರ್ಕೊಂಡ ಕರ್ಕೊಂಡ್ ಬರಂದ್ಯ? ಏ ಇಲ್ಲ, ಇಲ್ಲೇ ಕರ್ಕೊಂಡ್ಬಂದು ಕುಂದ್ರಿಸ್ರಿ, ನಾವು ಊದಿ ಬಾರಿಸಿ ಬಡಿತೀವಿ ಅಂದ್ರು.
4: ಆಯ್ತಪ್ಪ, ನೀನು ಮನೆಗೆ ಹೋಗು, ನಾನು ಓಣ್ಯಾಗ ಎಲ್ಲಾರಿಗೆ ಮಂದಿ ಹೇಳಿ ಕರ್ಕೊಂಡ್ ಬಂದ್ಬಿಡ್ತೀನಿ.
2: ತಡ ಮಾಡ್ಬೇಡ ಮತ್ತ.
4: ಆಯ್ತಾಯ್ತು, ಬರ್ತೀನಿ.
2: ದೊಡ್ಡ ಬಂದ್ಬಿಡಪ್ಪ.
4: ಹಾ

0: ಆಯ್ತಪ್ಪ, ಮನೆಗೇನು ಕಾರ್ಯ ಎಲ್ಲ ಮುಗಿತಲ್ಲ ನಡ್ರಿ, ಎಲ್ಲಾರು ಮಲ್ಲಯ್ಯನ ಗುಡಿಗೆ ಹೋಗಿ ನಡ್ರಿ.
1: ಮತ್ತ ಮನೆಗೆ ಏನು ಉಳಿದಿಲ್ಲ?
0: ಏನು ಉಳಿದತ್ತಪ್ಪ?
1: ಉಳಿದ ಹೇಳೇನ
0: ಹೇಳು.
1: ಮತ್ತ ನಿನ್ನ ಬಾಯಿಂದ ನಮ್ಮ ಹೆಸರು ಬರಲಲ್ಲ.
2: ಪತಿ ನಾಮವೆಂದ್ರೆ ನನ್ನ ನಾಲಿಗೆಗೆ ಸಿಹಿಯಾದ ಸಕ್ಕರೆ ಇದ್ದಂತೆ.
1: ನನಗೂ ನನ್ನ ಹೆಂಡತಿ ಹೆಸರು ಅಂದ್ರ ಜೇನುತುಪ್ಪದ ನೆನೆ ಹಾಕಿದ ನೆಲ್ಲಿಕಾಯಿ

0: ನೋಡಪ್ಪ ಅಯ್ಯಪ್ಪ ಹೆಂಗತ್ತ
1: ಆಶೀರ್ವಾದ ಮಾಡಪ್ಪ.
0: ಆಶವಂತಿಯಾಗಿ 35 ಸಾವಿತ್ರಿ ಆಗಿ
2: 35 ಅಲ್ರಿ ಬಾವರ ಮುತ್ತೈದಿಯಾಗಿ
0: ಅದಾಗಿ ಹೊತ್ತೆಣ್ಣು ಹೊತ್ತುಕೊಂಡು ಹೊತ್ತುಕೋ ಅಂತ ಹಡಿ
1: ಆಯ್ತು. ನೀನು ಹೆಸರು ಹೇಳಪ್ಪ.
0: ಹೆಂಗೇಳ ಹಂಗೇಳ
1: ಹೇಳಪ್ಪ.

0: ಮಾತನಾಡುವುದಿಲ್ಲ ಮಾತನಾಡುವುದಿಲ್ಲ ಮಾತನಾಡುವುದಿಲ್ಲ.
1: ಏಕೆ ಮಾತನಾಡುವುದಿಲ್ಲ
0: ಹೇಳಿ ರೆಡ್ಡಿವರೇ. ನಾನಿಂದಾದ್ರೂ ನಿಮಗೆ ಅದಾಗಬೇಕು ಇದಾಗಬೇಕು ಎಂದು ಅನ್ನೋ ಸಲುವಾಗಿ ತೊಂದರೆ ಕೊಟ್ಟಿರುವೆನಿ?
1: ಇಲ್ಲವಲ್ಲ.
0: ನೀವಾಗಿ ಬೆಳ್ಳಿ ಬಂಗಾರ ಜರಿಪೀತಾಂಬರಗಳು ತಂದಾಗ ನಿಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರ ನಾನು ಅದನ್ನು ಧರಿಸ್ತಾ ಇದ್ದೆ. ಹೀಗಿರಬೇಕಾದ್ರೆ ನಿಮ್ಮ ಮನೆಯವರಿಂದ ಎಷ್ಟು ಅಪಮಾನಗಳನ್ನು ಸಹಿಸಬೇಕು, ಎಷ್ಟು ಅವಮಾನಗಳನ್ನು ತಿನ್ನಬೇಕು?
1: ಏನು, ನಮ್ಮ ಮನೆಯವರಿಂದ ನಿನಗೆ ಅಪಮಾನವೇ?
0: ಹೌದು.
1: ಯಾರಿಂದ?
0: ನಿಮ್ಮ ಹೆಂಡತಿ ನಾಗಾಂಬೆ. ಮೊನ್ನೆ ನಮ್ಮ ಮೋಹನ್ ಲಾಲ್ ನಿಮ್ಮ ಮನೆ ಮುಂದೆ ಆಯ್ದು ಹೋಗ್ಬೇಕಾದ್ರೆ ಅವನಿಗೆ ಕೆಟ್ಟ ಕೆಟ್ಟದಾಗೆಲ್ಲ ಬೈದಳಂತೆ.
1: ಏನೆಂದು ಬೈದಳಂತೆ?
0: ಇರಿ, ಅವನನ್ನೇ ಕರಿತೀನಿ. ಮೋಹನ್, ಏ ಮೋಹನ್, ಬಾರೋ ಇಲ್ಲಿ. ಮೊನ್ನೆ ಇವ್ರ ಹೆಂಡತಿ ನಾಗಂಬಿ ಏನೇನು ಬೈದ್ಲಿ, ಎಲ್ಲ ಇವ್ರ ಮುಂದೆ ಹೇಳ್ಬಿಡು.
2: ಐ ರೆಡ್ಡಿ ಅವ್ರ, ಒಂದ್ ಎರಡ ಮೂರ ನಾಲ್ಕರಕ್ಕೆ ಬೆದಿದ್ದು ತಾಜಾ ತಾಜಾ 128 ಬೆಗಳ ಬೈದ್ಲರಿ. ಅದು ಹೋಗ್ಲಿ ಬಿಡ್ರಿ, ಹಾಕಿಕೊಳ್ಳಾಗ 10,000 ರೂಪಾಯಿ ಬೆಲೆ ಬಾಳ ಮುತ್ತಿನ ಕಂಟಿ ಐತಂತಲ್ರಿ, ಆ ಕಂಟಿ ಮಾರಿ ಈಕಿನೊಂದು ಗೊತ್ತಿಗಚ್ಚಲಿಲ್ಲ ಅಂದ್ರ ನನ್ನ ಹೆಸರು ನಾಗಾಂಬೆಲ್ಲ ಕಾಗಾಂಬೆಲ್ಲ ಆಗಲ್ಲ ಹೀಗಲ್ಲ ಅಂತಳಂತೆ. ಇಷ್ಟೆಲ್ಲ ಅನಿಸ್ಕೊಂಡು ನಾವ್ ಈ ಊರಾಗಿರೋದಿಲ್ಲ ನೋಡ್ರಿ ರೆಡ್ಡಿ ಅವ್ರ, ಇರೋದಿಲ್ಲ.
1: ಅಂದ್ರೆ ಆ ಮುತ್ತಿನ ಕಂಠಿಯನ್ನ ಅವಳೇನು ಅವರ ಅಪ್ಪನ ಮನೆಯಿಂದ ತಂದಿದ್ದಾಳೇನು?
0: ನಮಗೇನ್ರಿ ಗೊತ್ತು?
1: ಇವತ್ತೇ ಮನೆಗೆ ಹೋಗಿ ಅವಳನ್ನು ಒದ್ದು ಆ ಮುತ್ತಿನ ಕಂಠಿ ತಂದು ನಿನ್ನ ಕೊಳ್ಳಿಗೆ ಹಾಕ್ತೇನೆ.
0: ಮಾಡಿದ್ರೇನೆ, ನಾನು ನಿಮ್ಮ ಪ್ರೀತಿಗೆ ಪಾತ್ರಳೆಂದು ತಿಳಿತೇನೆ.
1: ಆಯ್ತು ಬಿಡು, ಮನಸ್ಸಿಗಂತೂ ತುಂಬಾ ಬೇಸರವಾಗಿದೆ. ಈ ಬೇಸರ ಕಳೆಯಲು ಒಂದು ಹಾಡನ್ನಾದ್ರೂ ಹೇಳೇ.

0: ಖುಷಿ ಆಯ್ತು. ಸರಿ ನಾನು ಹೋಗಿ ಬರಲ ಮನೆಗೆ.
1: ಹೋಗಿ ಆದಷ್ಟು ಬೇಗನೆ ಬಂದ್ಬಿಡಿ ರೆಡ್ಡಿಯವ್ರಿ.
0: ಆಯ್ತು. ಏ ಏನ್ ಮಾಡ್ತಾ ಇದೀಯ ಒಳಗೆ?
2: ಬಾವಾರ ಹೊರಗೆ ಎಮ್ಮಿ ಕರ ಹಾಕೊಡತನ್ ನೋಡ್ರಿ.
0: ಎಮ್ಮಿ ಕರ ಅಲ್ಲ, ಟಗರು ಬಂದೈತಿ ಬಾ ಇಲ್ಲಿ.
2: ಅಯ್ಯ ನೀವಾ?
0: ಹ್ಮ್. ಏ ಏನೇ ನನ್ನ ಪ್ರಿಯತಮಗೆ ಏನೇನು ಮಾತಾಡಿದೀಯ ಮೊನ್ನೆ ನೀನು?
2: ಅಯ್ಯ ನಿಮ್ಮ ಪ್ರಿಯತಮೆ ನಾನಾ ಅಲ್ಲನ್ರಿ.
0: ನೀನಾ? ಮೊಸಳಿ ನೋಡ್ಕೊಂಡಿ ನನ್ನ ಕನ್ನಡಿ ಒಳಗ. ಹೋಗ್ಲಿ ಬಿಡು. ಆ ಮುತ್ತಿನ ಕಂಠಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂದೆ ಅಂತಲ್ಲ, ಅದನ್ನೇನು ನಿಮ್ಮಪ್ಪನ ಮನೆಯಿಂದ ತಂದಿದ್ದೇನೆ ಕೊಡು. ಅದು ನನ್ನ ಪ್ರಿಯತಮಗೆ ಬೇಕಾಗಿದೆ, ಆ ಮುತ್ತಿನ ಕಂಠಿ ಕೊಡು.
2: ಆ ಮುತ್ತಿನ ಕಂಠಿ ಕೊಡೋದಿಲ್ಲ ಅಂದ್ರ ಕೊಡೋದಿಲ್ರಿ. ಮುತ್ತಿನ ಕಂಠಿ ಕೊಟ್ರ ಮಾವಾರ್ ಬೈತಾರ್ರಿ.
0: ಕೊಡದಿದ್ರೆ ನಾನು ಒದಿತೀನಿ.
2: ಆ ಮುತ್ತಿನ ಕಂಠಿ ಕೊಡಂಗಿಲ್ರಿ.
0: ಓ ಗಂಡನಿಗೆ ಎದುರು ಮಾತಾಡುವಂಗಾದೀಯ ನೀನು?
2: ಅಯ್ಯಯ್ಯ ಹೆಂಡತಿ ಮನೆಯಾಗ ಬಿಟ್ಟ ವೇಶ್ಯಾರ ಮನೆಗೆ ಅವ್ರ ಗಂಡಂದ್ರಿ ಏನ್ರಿ?
0: ಓಹೋ ನೀನು ಬಾಯಿ ಮಾತಿಗೆ ಬಗ್ಗೋ ಹೆಣ್ಣಲ್ಲ, ಬಾರ್ಕೊಂಡ್ ತರ್ತೀನಿ ತಡಿ.
3: ಬರಬರಡ್ಡಿ ಬಾರೋ ಹೊರಗ. ಕಳ್ರಲ್ಲೋ ನಾಗಮ್ಮ ಯಾಕೆ ಇಲ್ಲಿ ಮಲ್ಕೊಂಡಾಳ ಕೇಳು. ನಾಗಮ್ಮ ಯಾಕವಾ ಇಲ್ಲಿ ಯಾಕೆ ಮಲ್ಕೊಂಡಿ? ಏನಾತು?
2: ನನ್ನ ಗಂಡ ಬಂದಿದ್ದ ಪೋ. ನನ್ನ ಗಂಡ ಬಂದಿದ್ದ.
3: ಗಂಡ ಬಂದಿದ್ದ ಏನ್ ಮಾಡ್ದ?
2: ನನ್ನ ಹೊಡೆದು ಬಡದು ಮುತ್ತಿನ ಕಟ್ಟಿ ಕಸ್ಕೊಂಡು ಹೋದ.
3: ಎಲ್ಲಾ ದುಷ್ಟ ವೇಮ
4: ಎಲ್ಲಾ ತುಡುಗ ತಮ್ಮ
3: ಎಲ್ಲದವ
2: ಅಲ್ಲೇ ಬಚ್ಚಲ ಮನೆಯಾಗ ಅದಾರ ನೋಡ್ರಿ.
3: ಬರಮರಡ್ಡಿ ಅವಂದು ಬಾಳ ಆತಪ್ಪ, ಸಣ್ಣ ಮಗ ಅಂತ ಅವನ್ ಕೈ ಬಿಟ್ಟು ಬಿಡ್ಲ, ಅದಕ್ಕ ಸೊಕ್ಕಿಗೆ ಬಂದ್ ಬಿಟ್ಟನವ. ಇವತ್ತು ಎರಡರಾಗ ಒಂದ್ ತೀರ್ಮಾನ ಆಗ್ಬೇಕು. ಹೋಗು ಒಳಗದನ ಅವನ್ ಎಳ್ಕೊಂಡು ಬಾ.
4: ಲೇ ತಮ್ಮ ಅಪ್ಪಿಲ್ ಮಾರ್ಲಿ
0: ಅಪ್ಪಿಲ್ಲ.
4: ಇಲ್ಲ
0: ಎಲ್ಲಿಗೆ ಹೋಗ್ಯಾನ
4: ಅವನ? ಎಲ್ಲಿ ಅದಕ್ಕ ಹಿರಿತನ ಮಾಡಕ್ ಕರ್ಕೊಂಡು ಹೋದ್ರು ಯಾರ ಬಾಯ್ಲಿ?
0: ಹೌದಾ?
4: ಲೇ ನಾಗಮ್ಮನ ಯಾಕೆ ಬಡಿಲಿ?
0: ಏನು ಅಣ್ಣ, ಹೊಲ್ದಾ ದುಡ್ದು ಹಣ್ಣಾಗಿ ಮನೆಗೆ ಬಂದಿರ್ತೀನಿ, ಊಟಕ್ಕೆ ಕೊಡಬಾ ಅಂತ ಕರೆದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾಳ, ಸಿಟ್ಟು ಕೇಳ್ತಾಳ, ತಾಟ್ ತಂದು ಧನ್ ಅಂತ ಹೋಗಿತಾಳ, ಪಲ್ಯ ತಂದು ಎಲ್ಲಿ ಇರ್ತಾಳ, ಯಾರಿಗೆ ಸಿಟ್ಟು ಬರೋದಲ್ಲ ಅದಕ್ಕೆ ಹೊಡೆದಿನಿ.
4: ಹೊರಗೆ ಹೋಯ್ದೇಲಿ?
0: ಹಾಂ.
4: ಯಾವ ಹೊಲಕ್ಕ?
0: ಮ್ಯಾಗ್ಲ ಹೊಲಕ್ಕ.
3: ಏನು ಮ್ಯಾಗ್ ನೋಡ್ತೀಯಲ್ಲೋ?
4: ಅಲ್ಲಿ ನೋಡು ಅವಾಗ. ಅಲ್ಲ ನಮ್ಮ ಹೊಲ ಯಾವ ದಿಕ್ಕಿಗೆ ಅದ ಅನ್ನೋದ ಗೊತ್ತಿಲ್ಲ ಅವಾಗ, ಮ್ಯಾಗ್ಲ ಹೊಲಕ್ಕ ಅಂತ. ಹ್ಮ್.
0: ನಮ್ಮ ಹೊಲ ಯಾವ ದಿಕ್ಕಿಗೆ ಅದಾವ ನನಗೆ ಗೊತ್ತಿಲ್ಲ. ಅನ್ನ
4: ಯಾವ ದಿಕ್ಕಿಗೆ ಅದಾವಪ್ಪ?
0: ಪೂರ್ವಕ್ಕೊಂದು, ಪಶ್ಚಿಮಕ್ಕೊಂದು, ಉತ್ತರಕ್ಕೊಂದು, ದಕ್ಷಿಣಕ್ಕೊಂದು.
4: ಮುಗಿದೋತಲ್ಲ, ಇನ್ನೇನು ಉಳಿದು? ಎದಕ್ಕೆ ಹೋಯ್ತಪ್ಪ ಹೊಲಕ್ಕ?
0: ಅದ ಜ್ವಾಳ ಕೀಳಕ್ ಬರ್ತಿಲ್ಲ.

0: ನೋಡಕ್ ಹೋಗಿ.
1: ಜ್ವಾಳ ಕಿತ್ತು ಎಲ್ಲ ಮಾರಿದ್ವಿ, ಜ್ವಾಳ ಕೇಳಕ್ ಈಗ ಹೊಂಟ ನೀವ ಯಾವಾಗನೋ ಕೇಳವನ.
2: ಅದು ಹೋಗ್ಲಿ, ನಾಗಮ್ಮನ ಹೊಡೆದು ಮುತ್ತಿನ ಕಂಟಿ ಕಸ್ಕೊಂಡಿಂತಲ್ಲ ಕೊಟ್ಟು ಬಿಡೋದನ.
0: ಮುತ್ತಿನ ಕಂಟಿ ನಾ ತಗೊಂಡಿಲ್ಲಪ್ಪ.
2: ತಗೊಂಡಿಲ್ಲ?
0: ಇಲ್ಲ
2: ತಗೊಂಡಿಲ್ಲ ಅಂತ ಅಲ್ಲಿವಾ.
1: ತಡಿ ತಡಿ ತಗೊಂಡಿಲ್ಲ ತಡಿ, ನಾಗಮ್ಮ ಕರ್ಕೊ ಬರೋ ತಡಿ. ಏ ನಾಗಮ್ಮ ಬಾಯ್ ಇವ ತಗೊಂಡಿಲ್ಲ ಅಂತ ತೊಡಗ ಉಗುಳ ಬಾಯ್ ಮಸುಡಿಗೆ.
2: ಶಾಣ್ಯ ನೀ ಯಾರ ಕರ್ಕೊಂಡ್ ಬಂದಿ ನೋಡೋ ಅಲ್ಲಿ?
1: ನಾಗಮ್ಮ
2: ನೋಡೋ ಸರಿಯಾಗಿ.
1: ಅಯ್ಯೋ ಮಲ್ಲಮ್ಮ ಪೋಯ್ಕಿ ಎಲ್ಲ ಕೋಣಿ ಕತ್ಲ ಮಾಡಿಬಿಟ್ಟಣ, ನಾವ್ ಹೆಂಗ್ ಮಾಡ್ಬೇಕು ಈಗ? ಯಾಕೆ ಬರ್ಬೇಕು
3: ಮೈದ್ರ? ಇದನ್ನೇನು ಮಾಡಿದೀಯಪ್ಪ ನೀನು? ವೇಶ್ಯ ಮನೆಗೆ ಹೋಗುವುದು ಒತ್ತಟ್ಟಿಗಿರಲಿ, ನಿನ್ನ ಹೆಂಡತಿಯ ಪ್ರಾಣ ತೆಗೆದುಕೊಂಡಿದ್ದರೆ ಲೋಕದಲ್ಲಿ ನಮಗೆ ಎಷ್ಟು ಅಪಕೀರ್ತಿ ಬರುತ್ತಿತ್ತು. ನನ್ನ ಮಾತು ಕೇಳು, ಇಂದಿನಿಂದ ವೇಶ್ಯ ಮನೆಗೆ ಹೋಗುವುದನ್ನು ಬಿಟ್ಟು ಹೆಂಡತಿಯೊಂದಿಗೆ ಸುಖದಿಂದ ಸಂಸಾರ ಮಾಡಪ್ಪ.
1: ಇಷ್ಟು ಸೂಕ್ಷ್ಮ ಹೇಳಿದ ಕೇಳೋ ಪ್ರಕೃತಿಯನ್ನು ಎಲ್ಲ ಚಿತ್ತ ಅಲ್ಲೇ ಇದೀಗ.
3: ಮೈದಿನ ಏಕಪ್ಪ ನನ್ನೊಂದಿಗೆ ಮಾತನಾಡುವುದಿಲ್ಲವೇ?
0: ಏನೆಂದು ಮಾತನಾಡಲತ್ತಿಗೆ?
3: ನಿನ್ನ ಹೆಂಡತಿ ಏಕೆ ಬಿಡದೆ?
0: ಅವಳು ನನ್ನ ಮಾತನ್ನ ಕೇಳದೆ ಇದ್ದದ್ದಕ್ಕಾಗಿ.
3: ನೀನೇನು ಕೇಳಿದೆ? ಅವಳು ಏನು ಹೇಳಿದಳು?
1: ಯಪ್ಪ ಅದಾಗಿರೋದ ಇಷ್ಟ.
2: ಏನಪ್ಪ
1: ನೋಡು, ನೀನು ಮನ್ಯಾಗ ಹೆಣ್ಮಕ್ಳಿಗೆ ಬಹಳ ಸಟ್ರು ಕೊಡ್ಲಿ, ಅಲ್ಲದ ನಾಗಮ್ಮನ ಪದ್ಧತಿ. ಏನ್ ನಾಗಮ್ಮ ಮಾತಾಡ ಮಾತಾವು, ಗಂಡ ಅಂದ್ರೇನು, ಮಾವ ಅಂದ್ರೇನು, ಬಾಬ ಅಂದ್ರೇನು, ಸ್ವಲ್ಪ ವ್ಯತ್ಯಾಸ ಇದೇನು? ಹಾ ಏನು ಇರ್ಲಿ, ಆ ವೇಸಿಗೆ ಕೊಡಕ್ಕಾಗಿ ನಮ್ಮ ತಮ್ಮ ಉತ್ತಿನ ಗಂಟೆ ಕೇಳಿರ್ಬೇಕು, ಮತ್ತೆ ಮನೆಗೆ ಹಿರಿಯರದಾರಿ ಅವ್ರ ಅಪ್ಪಣೆ ಇಲ್ಲದೆ ಕೊಡಕ್ ಬರಲ್ಲ ಅಂತ ಅಷ್ಟೇ ಹೇಳ್ಬೇಕು. ಕೊಡಂಗಲ್ಲ ಏನು ಮಾಡ್ತಿ ಮಾಡಿಕೆ, ಏನು ಅವ್ರ ಅಪ್ಪರು ಬಂದಿದ್ದಾರ ಬುದ್ಧಿ ಕಟ್ಟಿನ? ಹಾ ನಮ್ ತಮ್ಮ ಕೇಳಿದ್ರು ಯಾಕೆ ಕೊಡಬಾರದು? ನೀನು ಹೆದರ್ಬೇಡ ತಮ್ಮ, ನಾ ಅದೇನಿ
0: ನೀರುವಾಗ ನಾಯಕ್ ಹೆದರ್ಲಿ,
1: ಸಿಕ್ಕಾಪಟ್ಟಿ ಗತ್ತರಿಸಲ್ ಗತ್ತರಿಸ. ಹೇ ದಮ್ಮ ಏನು ಗತ್ತರಿಸಿ ಮಾ ಕೊಡ್ಲ, ಹಂಗ ಕೊಟ್ಟಾಳಕ್ಕೆ
0: ಹಂಗ ಕೊಟ್ಟಿದ್ರೆ ನಾಯಕ್ ಹೊಡಿತಿದ್ವ.
1: ಗತ್ತರಿಸಿ ಮಾ ಕೊಟ್ಟಾಳಿಲ್ಲ?
0: ಹೌದು.
1: ಹಾ ನೋಡು
2: ನೋಡು ಮೇಮ ಹೆಚ್ಚಿಗೆ ಮಾತಾಡಂಗಿಲ್ಲ, ಮುತ್ತಿನ ಕಡ್ಡಿ ಕೊಟ್ಟು ಬಿಡೋ ಅದನ್ನ.
0: ಇಲ್ಲಪ್ಪ ತಗೊಂಡಿಲ್ಲ, ಆ ಹುಚ್ಚನ ಮಾತಾಡ್ಕೊಂಡು ನೀನು ಹಂಗ ಮಾತಾಡ್ತೀಯ?
2: ನೋಡು ಮುತ್ತಿನ ಕಡ್ಡಿ ಕೊಟ್ರ ಮನೆಗೆ ಇರ್ಬೇಕು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗಿ ಬಿಡಬೇಕು.
0: ಹೌದಲ್ಲ, ನಾ ಮುತ್ತಿನ ಕಂಠಿ ತಗೊಂಡಿಲ್ಲ, ನಾ ಮನೆಗೂ ಇರುದನ್ನ ಹೋಗ.
3: ಮಾಮ ಮೈದುರನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬಾರದು, ಅವನನ್ನು ಉಪಾಯದಿಂದಲೇ ದಾರಿಗೆ ತರಬೇಕು. ಮಾವ
2: ನೋಡಮ್ಮ, ಅವನು ಬೇಡಿದಾಗ ಬೇಡಿದ್ದನ್ನು ಕೊಟ್ಟು ಕಳಿಸಿದ್ರಿಂದಲೇ ಅವನು ದುರ್ಮಾರ್ಗಿ ಆಗಿದ್ದಾನೆ. ಇನ್ನು ಅವನನ್ನು ತಿದ್ದಲು ಯಾರಿಂದಲೂ ಸಾಧ್ಯವಿಲ್ಲ. ನನಗೂ ಸಂಸಾರವೇ ಸಾಕಾಗಿ ಹೋಗಿದೆ, ನಾನೇ ಮನೆ ಬಿಟ್ಟು ಹೋಗ್ಬಿಡ್ತೇನಮ್ಮ.
3: ಮಾವನು ಸಿಟ್ಟಾಗಿ ಹೋದನು, ಮೈದುರನು ದುರ್ಮಾರ್ಗವನ್ನು ಬಿಡಲಿಲ್ಲ. ಈ ಸಂಸಾರವೇ ಸಂತಾಪದಾಯಕವಾದದ್ದು. ನೀವೀಗ ಸುಮ್ಮನೆ ನಿಂತಿರುವಿರಿ, ನನ್ನೊಂದಿಗೆ ಮಾತನಾಡುದಿಲ್ವೇ?
1: ಮಾತಾಡುದಿಲ್ಲ.
3: ಮತ್ತೀಗ ಮಾತಾಡಿದ್ರೆ
1: ಏನೋ ಅಷ್ಟು ಕಷ್ಟ, ಪರಿಸ್ಥಿತಿ ಪರಿಸ್ಥಿತಿ ಉತ್ತರಕ್ಕೂತ್ರ ಅಷ್ಟು ಕಷ್ಟ ಅಷ್ಟು ಕಷ್ಟ.
3: ಹೌದು, ನಿಮಗೆ ಯಾಕೆ ಸಿಟ್ಟು ಬಂತು?
1: ಯಾಕೆ ಸಿಟ್ಟು ಬರೋಕ್ಕಿಲ್ಲ, ಆ ವೇಸಿ ಮನೆಗೆ ಹೋಗ ತಮಗ ಬೇಡಿದಾಗ ಬೇಡಿದ ಕೊಟ್ಟು ಅವ್ರು ಕಳಿಸಿ ಕೊಡ್ತಿದ್ದಿ, ಮತ್ತೆ ನನ್ನ ಕಳಿಸಿ ಕೊಡಬಾರದು.
3: ನೀವೆಂದು ವೇಸಿ ಮನೆಗೆ ಹೋಗಬಾರದು.
1: ನೋಡು, ಬೇರೆಯೊಬ್ಬ ವೇಸಿ ಮನೆಗೆ ಕಳಿಸಿ ಕೊಡುತ್ತಿದ್ರು, ತಮ್ಮನ ವೇಸಿ ಮನೆಗೆ ಕಳಿಸಿಕೊಡು.
3: ಏತಕ್ಕಾಗಿ ಹೋಗ?
1: ಯಾಕಂದ್ರೆ ಅವ್ರಿಗೆ ಯಾಕೆ ಅಷ್ಟು ಜನಗಳು ಒಲಿ ಮರ್ತೈತಿ? ನಮ್ಮ ಮನೆಯಲ್ಲಿ ಸುಡದಾಡತಕ್ಕಂಥ ಗಾಳಿ ವಾತಾವರಣ ಯಾವುದು, ಅವ್ರ ಮನೆಯಲ್ಲಿ ಸುಡದಾಡ್ತಕ್ಕಂಥ ಗಾಳಿ ವಾತಾವರಣ ಯಾವುದು ಅಂತಕೊಂಡು ಹಂಗೆ ಮಾತಾಡಿ ಹಿಂಗೆ ಮಾತಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಆ ಮುತ್ತಿನ ಗಡ್ಡೆ ಹೊಡ್ಕಂಡಿತ್ತಾಗ ಪಿದುಗು.
3: ಅವ್ವ ನೀವು ಅಷ್ಟು ಜಾಣ್ರಿ?
1: ಆ ಇದ್ರ ಜಾಣತನ ನೋಡಿಬಿಡು, ಆ ಮುತ್ತಿನ ಗಂಟಿ ಹೊಡ್ಕೊಂಡು ಬರೆದಿದ್ರ ನಾನು ನಿನ್ನ ಗಂಡನೇ ಅಲ್ಲ. ಕೊಕ್ಕೊಕ್ಕೊಕ್ಕೊ
4: ಮುತ್ತಿನ ಕಂಠಿ ತರ್ಲಿಕ್ಕೆ ಹೋದ ರೆಡ್ಡಿಯವರು ನಿಶ್ಚಿತಾದ್ರೂ ಬರ್ಲಿಲ್ವಲ್ಲೋ ಮೋಹನ್?
5: ಏನ್ ಪುರ್ಸತ್ ಕೇಳದೆ ಅಕ್ಕ ನೀನು ಬಂದ್ರು ನೋಡದ?
6: ರಂಜಿನಿ
4: ರೆಡ್ಡಿಯವ್ರಿ,
6: ಇದೇ ಅಲ್ಲವೇ ನೀನು ಅಪೇಕ್ಷಿಸಿದ ಮುತ್ತಿನ ಕಂಠಿ?
4: ಇದೇ ರೆಡ್ಡಿಯವ್ರಿ, ಎಷ್ಟು ಚೆನ್ನಾಗಿದೆ ಮೋಹನ್, ತೆಗೆದುಕೊಳ್ಳೋ ಇದನ್ನ.
5: ಹಾ ಬಾ ಚಂದ ಐತಕ್ಕ, ಬಾ ಚಂದ ಐತಿ. ರೆಡ್ಡಿಯವ್ರಿ ಬರೋದಕ್ಕೆ ಇಷ್ಟಾಕ್ರಿ ತಡ ಮಾಡಿದ್ರಿ?
6: ಅಯ್ಯೋ ಇದನ್ನ ತರಬೇಕಾದ್ರೆ ನಮ್ಮ ಅಣ್ಣನಿಗೂ ನನಗೂ ದೊಡ್ಡ ಜಗಳವೇ ಆಯ್ತು, ಒಂದು ಹನಿ ನೀರು ಕುಡಿಲಿಲ್ಲ ಮನೆಯಲ್ಲಿ ನಾನು.
4: ಹೌದೇ ಮೋಹನ್, ರೆಡ್ಡಿಯವರಿಗೋಸ್ಕರ ಫಲಹಾರ ಸಿದ್ಧತೆ ಮಾಡು.
5: ಹ್ಮ್ ಹ್ಮ್ ಹ್ಮ್ ಹ್ಮ್

0: ರಂಜಿನಿ
1: ರೆಡ್ಡಿಯವರೇ,
0: ನನಗೀಗ ತುಂಬಾ ನಿದ್ರೆ ಬರ್ತಾ ಇದೆ.
1: ಬನ್ನಿ ಮೇಲ್ಮಂದಿರಕ್ಕೆ ಹೋಗೋಣ.
2: ಅಂತೂ ಮನಿ ನಮ್ ತಾಪ ಆತಲ್ಲ. ಏನು ವ್ಯವಸ್ಥೆ ಐತಿ ಓ ಮರಯ್ಯ, ಅದಕ್ಕ ಬರ್ತಾರ ಓ ಹೆಸರು ಮನೆಗೆ. ನಮ್ಮ ಮನೆಗೆ ಲೋಯಪ್ಪ ಎತ್ತು ಎಮ್ಮಿ ದನ ಕರ ಚಿಂಗು ಚಿಂಗು ಚಿಂಗು ಕ್ವಾತದ ವಾಸನೆ. ಹಾ ಬಾ ಬಾ ಬಾ ಬಾ ಹಾ ಇಲ್ಲದಂತ ಮುಗಿತ.

0: ಸ್ವಲ್ಪ ಒಳಗೆ ಹೋಗ್ಬಿಡ್ತೀನಿ ನೋಡಿ ಕೇಳ ಬರ್ತೇನೆ ಮಜ್ಜ.
1: ಅಯ್ಯ ನಮ್ಮ ಮನೆಗೆ ಕಳ್ಬೇಕು ಹೋಕೈತ್ ನೋಡು, ಹೇಳ್ಕೊಂಡ್ ಬರ್ತೀನಿ ಅದನ್ನ ಈಗ ಹೊರಗ. ಏ ಯಾರ ನೀನ?
0: ನಾನಾ ನಿಮ್ ಮಾವ.
1: ಅಯ್ಯ ಮಾವ, ಯಾವಾಗ ಬಂದಿ? ಯಾರ ಬಂದಿಯಾ?
0: ಬಾಗ ತೆಗೆದಿತ್ತು ಬಂದ್ ಬಾಕ್ಯ.
1: ಬಾಗಲ ತೆಗೆದೈತೆ ಅಂತ ಹಂಗ ಒಳಗ್ ಬಂದ್ಬಿಡುದು. ಒಂದ್
0: ಸಿಕ್ಕರ ಮನಿ ಬಾಗಲ್ದಾಗ ಯಾಕೆ ಹೋಗ್ತಾರ, ಹೋಗರ ಮನಿ ಬಾಗಲ್ದಾಗ ಹೋಗ್ತಾರ.
1: ತಡಿ ತಡಿ, ನಮ್ಮ ಅಕ್ಕನ ಕರಿತೀನಿ, ನೀನ್ ಕಷ್ಟ ಮಾಡಕ್ ಕೈ ಬಿಡ್ತಾಳ. ಅಕ್ಕಿ
0: ತಿರಿಗಿ ಅಂತಳ ಮಕ್ಕಿ ಅಂತ
1: ದಾಣಿ ನಂಗೆ ಗೊತ್ತಿಲ್ಲ, ಅಕ್ಕಿನ ಕರಿತೀನಿ ನೀನ ಕೇಳಂತ.
2: ಮೋಹನ್
1: ಕಳೆ ಬಂದನ್ ಬಾರ. ಇವ
2: ಕಳ್ಳ ಎಲ್ಲಿದನ ಕಳ್ಳ? ಯಾರ್ ನೀನು?
0: ನಾನು ನಮ್ಮ ಅಪ್ಪನ ಮಗ, ನಮ್ಮ ತಮ್ಮನ ಅಣ್ಣ.
2: ನಿಮ್ಮ ಅಪ್ಪನ ಯಾರು, ನಿಮ್ಮ ತಮ್ಮನ ಯಾರು?
0: ನಮ್ಮ ಅಪ್ಪ ಹೇಮರೆಡ್ಡಿಯಪ್ಪ, ಅವರ ಮಗ ವೇಮರೆಡ್ಡಿಯಪ್ಪ. ಅವರ ಅಣ್ಣಂದಿರಾದ ನಾವು ರಾಜಮಾನ್ ರಾಜಶ್ರೀ ಶ್ರೀ ಶ್ರೀ ಭರಮರೆಡ್ಡಿಯಪ್ಪನವರು.
2: ಅಯ್ಯೋ ದೊಡ್ಡ ಮಾವನವರು, ಕಳ್ಳ ಅಂತೀಯಲ್ಲೋ ಅವ್ರಿಗೆ ಆಸನ ಹಾಕು ಕೂರೋದಿಕ್ಕೆ.
0: ಹೇಳ್ಬಿಡಬಾರದ ಮತ್ತೇನು? ಆರಾಮದಿಯಾ?
2: ಆರಾಮದಿನ ನೋಡ್ರಿ ಮಾವನವ್ರಿ.
0: ನಮ್ ತಮ್ಮದಿದ್ದನು.
2: ನಿಮ್ ತಮ್ಮರ್ಯ ಬಂದಿದ್ರು ಹೋಗ್ಬಿಟ್ರಿ ನೋಡ್ರಿ.
0: ಅಲ್ಲ ಒಂದು ಮುತ್ತಿನ ಕಂಟಿ ತಂದು ಕೊಟ್ಟ. ನಾನು
2: ಮುತ್ತಿನ ಕಂಟಿನ? ಯಾವ ಮುತ್ತಿನ ಕಂಟಿನ ತಂದು ಕೊಟ್ಟಿಲ್ಲ ಬಿಡಿ.
0: ಇಲ್ಲ ಅದು ಕೊಟ್ಟು ಕಳಿಸೋ ನಾನು ಬಿಡು. ನೀ ಎಷ್ಟು ಅದನ್ನು ಮಾಡ್ತಿದ್ದಿ? ಪದಕ ಬಿಟ್ಟು ಕಂಟಿ ಒಂದು ತಂದಾನ, ಅದನ್ನ ಕೊಡ್ಬೇಕಂತ ತಿಳ್ಕೊಂಡು ತಂದೆ ನಾನು.
2: ಅಯ್ಯೋ ಅದ್ರಿಗೊಂದು ಪದಕ
0: ಆಯ್ತು. ಅಲ್ಲ ಅದು ಜೋಗಿರದು.
2: ಜೋಗಿರದು ಅದ್ರಿಗೆ ಯಾಕೆ ಹಾಕಿರಿ?
0: ನಾವು ಧರಿಸಿಕೊಳ್ಳ ಮುಂದೆ ಅಷ್ಟೇ ವಜ್ರದ ಹಾಕ್ತೇವೆ, ಬಿಚ್ಚಿಡೋ ಮುಂದೆ ಆ ಜೋಗಿರದ ಹಾಕಿ ಇಟ್ಟು ಬಿಡ್ತೇವೆ.
2: ಇವಾಗ ತಂದಿರಿ ಕೊಡ್ರಿ ನಮ್ಗೆ.

0: ದೊಡ್ಡ ಮಾವನವರು ಕಳ್ಳ ಅಂತೀಯಲ್ಲೋ ಅವ್ರಿಗೆ ಆಸನ ಹಾಕು ಕೂರೋದಿಕ್ಕೆ.
1: ಹೇಳ್ಬಿಡ ಬಾರದ ಮತ್ತೇನವಾ ಆರಾಮದ್ಯಾ?
0: ಆರಾಮದೀನ್ ನೋಡ್ರಿ ಮಾವನವ್ರಿ.
1: ನಮ್ ತಮ್ಮ
0: ನಿಮ್ ತಮ್ಮರ್ಯಾ ಬಂದಿದ್ರು ಹೋಗ್ಬಿಟ್ರಿ ನೋಡ್ರಿ.
1: ಅಲ್ಲ ಒಂದು ಮುತ್ತಿನ ಕಂಟಿ ತಂದು ಕೊಡ. ನಾನು
0: ಮುತ್ತಿನ ಕಂಟಿನ ಯಾವ ಮುತ್ತಿನ ಕಂಟಿನ ತಂದು ಕೊಟ್ಟಿಲ್ಲ ಬಿಡಿ.
1: ಅದು ಕೊಟ್ಟು ಕಳಿಸೋ ನಾನು ಬಿಡು. ನೀ ಎಷ್ಟು ಅದನ್ನ ಮಾಡ್ತಿದ್ದಿ? ಪದಕ ಬಿಟ್ಟು ಕಂಟಿ ಒಂದು ತಂದನ, ಅದನ್ನ ಕೊಡ್ಬೇಕಂತ ತಂದೆ ನಾನು.
0: ಅಯ್ಯೋ, ಅದ್ರಿಗೆ ಒಂದು ಪದಕ
1: ಅಲ್ಲ, ಅದು ಜೋಗ್ಯರದ. ಅದು
0: ಜೋಗ್ಯರದು ಅದ್ರಿಗೆ ಯಾಕೆ ಹಾಕಿರಿ?
1: ನಾವು ಧರಿಸಿಕೊಳ್ಳೋ ಮುಂದೆ ಅಷ್ಟೇ ವಜ್ರದ ಹಾಕ್ತೇವೆ, ಬಿಚ್ಚಿಡೋ ಮುಂದೆ ಆ ಜೋಗ್ಯರದ ಹಾಕಿ ಇಟ್ಬಿಡ್ತೇವೆ.
0: ಇವಾಗ ತಂದಿರಿ ಕೊಡ್ರಿ ನಮ್ಗೆ.
1: ತಮ್ಮ ನೀವು ಹಾಕೊಡ್ತೇನೆ, ಬಾಳ ಕೊಂಡಿ ಬಾಳ ಸೂಕ್ಷ್ಮದವು, ನಾನು ಹಾಕೊಡ್ತೇನೆ. ಹೋಗು
0: ಮೋಹನ್, ಹೋಗ ಮುತ್ತಿನ ಕಂಟಿ ತಗೊಂಡ್ ಬಾ.
2: ತಗೊಳ್ಳಿ
0: ರೇಟಿವ್ರಿ.
1: ಹಾ ಬಂತಲ್ಲ.

0: ರೆಡ್ಡಿಯವ್ರಿ ಕಳ್ಳ ಬಂದನು ಬರ್ರಿ.
1: ಕಳ್ಳ ಎಲ್ಲಿದ್ದಾನೆ? ಕಳ್ಳ
2: ಕಳ್ಳ ಅಲ್ಲಿ ಬಿಡ್ರಿ, ನಿಮ್ಮ ಅಣ್ಣ ಬಂದಿದ್ರು.
1: ಏನು? ನಮ್ಮಣ್ಣ ಭರ್ಮರೆಡ್ಡಿ ಬಂದಿದ್ದೆ?
2: ಅವರೇ ಬಂದಿದ್ದರಿ. ನಮ್ಮ ತಮ್ಮ ಬಂದನಂತ ಕೇಳಿದ್ರು, ಬಂದಿದ್ರು ಹೋದ್ರ ಅಂತ ನಾವ್ ಹೇಳಿದ್ವಿ. ಮುತ್ತಿನ ಕಂಡಿ ತಂದು ಕೊಟ್ಟನಂತ ಕೇಳಿದ್ರು, ನಾ ಸುಮ್ನೆ ಇದ್ದೆ. ಇಲ್ಲದಲ್ಲಲ್ರಿ, ಈಕಿ ತಂದು ಕೊಟ್ಟನ್ರಿ ಅಂತ ಹೇಳಿಬಿಟ್ಲು. ತಂದು ಕೊಟ್ಟನಂತ ಹೇಳಿದ್ಲು, ತಗೊಂಡು ಪಿದುಗು.
1: ಎಂತಹ ಕೆಲಸ ಮಾಡ್ಬಿಟ್ಟೆ ನೀನು ರಂಜನಿ. ಆ ಮುತ್ತಿನ ಕಂಠಿಯನ್ನ ನಮ್ಮ ಅಣ್ಣನ ಕೈಯಲ್ಲಿ ನೀನು ಕೊಡಬಾರ್ದಾಗಿತ್ತು. ಯಾಕಂದ್ರೆ ಈಗ ಕಂಠಿಯನ್ನು ತೆಗೆದುಕೊಂಡು ಹೋಗಿ ನಮ್ಮ ತಂದೆಯೊಬ್ಬರ ಕೈಯಲ್ಲಿ ಕೊಡ್ತಾನೆ. ಇನ್ನು ಆ ಮುತ್ತಿನ ಕಂಠಿ ಈ ಜನ್ಮದಲ್ಲಿಯೇ ನಿನ್ನ ಕೈಗೆ ಸಿಗೋದಿಲ್ಲ.
0: ಅಂದ್ರೇನ್ರಿ ರೆಡ್ಡಿಯವ್ರಿ, ಮುತ್ತಿನ ಕಂಠಿ ಸಿಗೋದಿಲ್ಲ ಅಂತ ಎಷ್ಟು ಸುಲಭವಾಗಿ ಹೇಳ್ತೀರಲ್ಲ? ನಿಮ್ಮ ಅಣ್ಣನವರು ಮೋಸ ಮಾಡಿದಾರೆ ಅಂದ್ಮೇಲೆ ನೀವು ನಮಗೆ ಮೋಸ ಮಾಡುವವರೇ, ಸಾಕು ನಿಮ್ಮ ಸಹವಾಸ.
1: ರಂಜನಿ, ನಮ್ಮಣ್ಣ ಮೋಸ ಮಾಡದಂತ ನಾನು ನಿನಗೆ ಮೋಸ ಮಾಡ್ತೇನೆ. ಏ ಹುಚ್ಚಿ, ನಿನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ನನ್ನನ್ನು ಬದುಕೋಕ್ಕಾಗೋದಿಲ್ಲ. ಏ ಹೋಗ್ಲಿ ಬಿಡೆ, ಅದೊಂದು ಮುತ್ತಿನ ಕಂಠಿ ಹೋದ್ರೇನಾಯ್ತು? ಅದನ್ನು ಬಿಟ್ಟು ಬೇರೆ ಏನು ಬೇಕಾದ್ದನ್ನು ಕೇಳು, ನಾನು ತಂದುಕೊಡ್ತೇನೆ. ಮತ್ತಿನ್ನೇನು?
0: ರೆಡ್ಡಿಯವ್ರಿ, ನನಗೆ ಇನ್ನೊಂದು ವಸ್ತುವಿನ ಮೇಲೆ ಅಪೇಕ್ಷೆಯಾಗಿದೆ, ಅದನ್ನು ತಂದುಕೊಡ್ತೀರಾ?
1: ಕೇಳು, ತಂದುಕೊಡುತ್ತೇನೆ.
0: ಹಾಗಾದ್ರೆ ವಚನ ಕೊಡಿ.
1: ಯಾಕೆ? ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ?
0: ವಚನ ಕೊಡಿ ಅಂದ್ರೆ ಕೊಡ್ಬೇಕಪ್ಪ.
1: ಆಯ್ತು, ತೆಗೆದುಕೋ ವಚನ.
0: ಸತ್ಯ ವಚನವೇ?
1: ಸತ್ಯ ವಚನ.
0: ನನ್ನ ಕೊರಳಾಣೆ?
1: ನಿನ್ನ ಕೊರಳಾಣೆ.
0: ವಚನಕ್ಕೆ ತಪ್ಪಿದರೆ
1: ಪರ್ವತದ ಮೇಲಿಂದ ಹಾರಿ ಪ್ರಾಣವನ್ನೇ ಕೊಡುತ್ತೇನೆ.
0: ಹಾಗಾದ್ರೆ ಕೇಳಿ ರೆಡ್ಡಿಯವ್ರಿ, ನಿಮ್ಮತ್ತಿಗೆ ಮಲ್ಲಮ್ಮನ ಮೂಗಿನಲ್ಲಿರುವ ಮುತ್ತಿನ ಮೂಗುತಿಯನ್ನು ತಂದು ಕೊಡಬೇಕು.
1: ರಂಜನಿ, ಇದನ್ನೇನು ಕೇಳಿದೆ? ರಂಜನಿ, ಇದನ್ನೇನು ಕೇಳಿದೆ? ಬೇಡ ಬೇಡ ರಂಜನಿ, ಪರಮ ಪತಿವ್ರೀತಿಯಾದ ನನ್ನತ್ತಿಗೆ ಮುತ್ತಿನ ಮೂಗುತಿಯನ್ನು ಮಾತ್ರ ಅಪೇಕ್ಷಿಸಬೇಡ. ಬೇರೆ ಏನು ಬೇಕಾದ್ದನ್ನು ಕೇಳು, ತಂದು ಕೊಡ್ತೇನೆ. ಆದ್ರೆ ನನ್ನತ್ತಿಗೆ ಮೂಗುತಿಯನ್ನು ಮಾತ್ರ ಕೇಳಬೇಡ ರಂಜನಿ, ಕೇಳಬೇಡ.
0: ನನಗೆ ಬೇರೆ ಏನು ಬೇಕಾಗಿಲ್ಲ, ಮುತ್ತಿನ ಮೂಗುತಿಯೇ ಬೇಕು.
1: ಬೇಡ, ಹಠ ಹಿಡಿಯಬೇಡ ರಂಜನಿ, ನಿನಗೆ ಕಾಲಿಗೆ ಬೀಳುತ್ತೇನೆ. ಬೇಕಿದ್ರೆ ನನ್ನ ಪ್ರಾಣವನ್ನೇ ಕೊಡುತ್ತೇನೆ, ಆದ್ರೆ ನನ್ನತ್ತಿಗೆ ಮುತ್ತಿನ ಮೂಗುತಿಯನ್ನು ಮಾತ್ರ ಅಪೇಕ್ಷಿಸಬೇಡ ರಂಜನಿ, ಅಪೇಕ್ಷಿಸಬೇಡ.
0: ನಿಮ್ಮ ಪ್ರಾಣ ತೆಗೆದುಕೊಂಡು ನಾನೇನ್ರಿ ಮಾಡ್ಲಿ? ನನಗೆ ಬೇಕಾಗಿರುವುದು ಮುತ್ತಿನ ಮೂಗುತಿ. ಮುತ್ತಿನ ಮೂಗುತಿಯನ್ನು ತಂದು ಕೊಟ್ಟು ನಿಮ್ಮ ವಚನವನ್ನು ಪಾಲಿಸಿ, ಇಲ್ಲವಾದರೆ ವಚನಕ್ಕೆ ತಪ್ಪಿದನೆಂದು ಒಪ್ಪಿಕೊಂಡು ಬಿಡಿ.
1: ವಚನಕ್ಕೆಂದು ತಪ್ಪತಕ್ಕವನಲ್ಲ ಈ ವೇಮ. ಕೊಟ್ಟ ಮಾತಿಗೆ ತಪ್ಪಿ ನಡೆಯುವುದು ನಮ್ಮ ರಟ್ಟಿ ಕುಲಕ್ಕೆ ಗೊತ್ತಿಲ್ಲ. ನಿನಗೆ ಮೂಗುತಿ ತಾನೇ? ಆಯ್ತು, ತಂದು ಕೊಡುತ್ತೇನೆ. ಅತ್ತಿಗೆ ಅತ್ತಿಗೆ, ಮೋಸ ಹೋಗಿ ವೇಶ್ಯೆಗೆ ವಚನ ಕೊಟ್ಟು ಬಿಟ್ಟೆ. ಅತ್ತಿಗೆ ವಚನ ಕೊಟ್ಟು ಬಿಟ್ಟೆ. ಅಂದು ನೀನು ಹೇಳಿದ ಮಾತು ಇಂದು ಸತ್ಯವಾಯಿತು. ಅತ್ತಿಗೆ ಸತ್ಯವಾಗಿ ಹೋಯಿತಮ್ಮ. ಸಂಕಟ ಕಾಲದಲ್ಲಿ ಸತಿಯಂತೆ ವೇಶ್ಯೆ ಮಿಡುಕುಳೇನಪ್ಪ? ವೇಶ್ಯೆಯ ಮಕ್ಕಳಿಂದ ವಂಶ ವೃದ್ಧಿ ಆಗಬಲ್ಲದೇ ಎಂಬ ನಿನ್ನ ನುಡಿ ಇಂದು ಸತ್ಯವಾಗಿ ಹೋಯಿತು. ಅತ್ತಿಗೆ ಸತ್ಯವಾಗಿ ಹೋಯಿತು. ಸರಿ, ನಿನಗೆ ಮೂಗುತಿ ತಾನೇ? ತರುತ್ತೇನೆ.
0: ನಿಲ್ಲಿ ರೆಡ್ಡಿಯವರೇ, ಒಂದು ವೇಳೆ ನಿಮ್ಮತ್ತಿಗೆ ಮುತ್ತಿನ ಮೂಗುತಿಯನ್ನು ಕೊಡದೇ ಇದ್ರೆ?
1: ಕೊಡದೇ ಇದ್ರೆ
0: ಅವಳನ್ನು ಕೊಂದಾದರೂ ಸರಿ, ಮುತ್ತಿನ ಮೂಗುತಿಯನ್ನು ತರಲೇಬೇಕು.
1: ರಾಕ್ಷಸಿ, ನನ್ನತ್ತಿಗೆ ಅಂದರೆ ನನ್ನ ಹೆತ್ತ ತಾಯಿಯ ಸಮಾನ, ಅವಳನ್ನು ಕೊಂದು ಬಾ ಎಂದು ಬೊಗಳುವಿಯೇನೆ? ನಿನಗೆ ಮೂಗುತಿ ತಾನೇ? ಅಷ್ಟೇ ಕೇಳು, ತಂದು ಕೊಡುತ್ತೇನೆ.
3: ಮೈದುನ ಏಕಪ್ಪ ಮುಖವೆಷ್ಟು

0: ಕಪ್ಪಾಗಿದೆಯಲ್ಲ, ಮಾವನವರು ಏನಾದರೂ ಅಂದ್ರೇನು?
1: ಇಲ್ಲ ಅತ್ತಿಗೆ.
0: ಹಾಗಾದ್ರೆ ಏಕೆ ಅಳುತ್ತಿರುವೆ? ಮಾತನಾಡಪ್ಪ, ನಿನಗೆ ಏನಾದರೂ ಬೇಕಾಗಿದ್ದರೆ ಬೇಡಪ್ಪ.
1: ಏನೊತ್ತಿಗೆ, ನಾನು ಬೇಡಿದ್ದನ್ನು ಕೊಡುವಿಯಾ?
0: ಕೊಡುವೀನಪ್ಪ.
1: ಅತ್ತಿಗೆ, ನಿನ್ನಲ್ಲಿ ಕೇಳುವುದಕ್ಕೂ ಮಾತನಾಡುವುದಕ್ಕೂ ನನ್ನ ನಾಲಿಗೆ ಏಳದಂತಾಗಿದೆ ಅತ್ತಿಗೆ, ಏಳದಂತಾಗಿದೆ ಅತ್ತಿಗೆ. ಮೋಸ ಹೋಗಿ ವೇಶ್ಯೆಗೆ ವಚನ ಕೊಟ್ಟು ಬಂದಿದ್ದೇನೆ, ಆ ವಚನ ಪಾಲಿಸುವ ಬಗ್ಗೆ ಎಂತೂ ತಾಯಿ.
0: ಬೈದಿಲ್ಲ, ವಚನ ಪಾಲಿಸುವುದಕ್ಕಾಗಿ ನೀನಿಷ್ಟು ಚಿಂತಿಸುವುದಾದ್ರೆ ಇಂದಿಗೆ ನಿನ್ನ ಭಾಗ್ಯೋದಯವಾದಂತಾಯಿತು. ನಿನ್ನ ಕಷ್ಟವನ್ನು ನೋಡಿ ಸುಮ್ಮನೆ ಇರತಕ್ಕವಳು ನಿನ್ನ ಅತ್ತಿಗೆಂದು ಭಾವಿಸಿರುವೇನಪ್ಪ? ನೀನು ಬೇಡುವಂತಹ ವಸ್ತು ಒಂದು ವೇಳೆ ಎಲ್ಲಿಯೂ ದೊರೆಯದೇ ಇದ್ದರೆ ಆ ನನ್ನ ಶ್ರೀಗಿರಿ ಮಲ್ಲಯ್ಯನನ್ನು ಕಾಡಿ ಬೇಡಿ ತಂದು ಕೊಡುತ್ತೇನೆ. ನನ್ನಾಣೆ ನಿನ್ನಾಣೆ ಶ್ರೀಗಿರಿ ಮಲ್ಲಯ್ಯನಾಣೆ.
1: ಸಾಧ್ವಿ, ಈ ಪಾಪಿಯ ಮಾತಿಗೆ ಪ್ರತಿಜ್ಞೆ ಗೈಯಬೇಡ ತಾಯಿ. ಕೊಡಲು ಬರುವಂತಿದ್ರೆ ಕೊಟ್ಟು ವಚನ ಬಂಧನದಿಂದ ನನ್ನನ್ನ ಮುಕ್ತನನ್ನಾಗಿ ಮಾಡು, ಇಲ್ಲದಿದ್ದರೆ ಪರ್ವತದ ಮೇಲಿಂದ ಹಾರಿ ಪ್ರಾಣವನ್ನೇ ಕೊಡುತ್ತೇನೆ.
0: ಶಿವ ಶಿವ, ಎಂಥ ಮಾತನ್ನಾಡಿದೆಯಪ್ಪ! ಕೊಟ್ಟ ವಚನ ಪಾಲಿಸುವುದಕ್ಕಾಗಿ ಪ್ರಾಣ ಕೊಡುತ್ತೇನೆ, ಎಂಥ ಮಾತು! ಈ ಮಾತಿಗೆ ಭೂಮಿ ಬೆಲೆಯಾಗದು, ಸ್ವರ್ಗ ಸಮನಾಗದು. ನಿನಗೇನು ಬೇಕು ಕೇಳು.
1: ಅತ್ತಿಗೆ, ನಿನ್ನ ನಾಶಿಕದಲ್ಲಿ ಶೈವ.
0: ನಾಶಿಕದಲ್ಲಿ ಶೈವ?
1: ಅಯ್ಯೋ ಅತ್ತಿಗೆ, ಅದನ್ನ ಹೇಗೆ ಕೇಳಲಿ ತಾಯಿ, ಅದನ್ನ ಹೇಗೆ?
0: ನೀನು ಅತ್ತು ನನ್ನ ಕಣ್ಣಲ್ಲಿಯೂ ನೀರು ತರಿಸಬೇಡ. ನಿನಗೆ ಅಂಥದ್ದೇನು ಬಂದಿದೆಯಪ್ಪ? ಇದುವರೆಗೂ ಮಗು ತಾಯಿಯನ್ನು ಕಾಡುವಂತೆ ನನ್ನನ್ನು ಕಾಡಿ ಬೇಡಿದ ಪ್ರೀತಿಯ ಮೈದುನನು ನೀನಲ್ಲವೇ. ನಿನಗೇನು ಬೇಕು ಕೇಳು, ಕೊಡುತ್ತೇನೋ ಇಲ್ಲವೋ ನೋಡು.
1: ಅತ್ತಿಗೆ, ನಿನ್ನ ನಾಶಕದಲ್ಲಿ ಶೈವ ಹಾಗೂ ಸೌಭಾಗ್ಯ ಸೂಚಕವಾದ ರತ್ನ ಖಚಿತವಾದ ನಿನ್ನ ಮುತ್ತಿನ ಮೂಗುತಿಯನ್ನ ವೇಶ್ಯೆಗೆ ತಂದು ಕೊಡುತ್ತೇನೆ ಎಂದು ವಚನ ಕೊಟ್ಟು ಬಂದಿದ್ದೇನೆ.
0: ಶಿವ ಶಿವ,
1: ವಚನ ಬಂಧನದಿಂದ ನನ್ನ ಮುಕ್ತನನ್ನಾಗಿ ಮಾಡು ತಾಯಿ, ಮುಕ್ತನನ್ನಾಗಿ ಮಾಡು.
0: ವಚನ ಪಾಲಿಸಬೇಕು ಎಂಬ ಸದ್ಬುದ್ಧಿಯು ನಿನ್ನಲ್ಲಿ ಉಂಟಾಗಬೇಕಾದ್ರೆ ಇಂದಿಗೆ ನಿನ್ನ ಸುಕರ್ಮದ ಪರಿಪಕ್ವ ದಿಸೆಯು ಪ್ರಾಪ್ತವಾದಂತೆ ಕಾಣುತ್ತದೆ ಮೈದುನ. ವಚನ ಪಾಲಿಸುವೆನೆಂಬ ಸದ್ಭಾವನೆ ನಿನ್ನಲ್ಲಿ ಉಂಟಾದದ್ದೇ ನನ್ನ ರತ್ನ ಖಚಿತವಾದ ಮುತ್ತಿನ ಮೂಗುತಿಗಿಂತಲೂ ಸಾವಿರ ಪಾಲು ಮೇಲು. ನೀನು ಸನ್ಮಾರ್ಗಿಯಾಗುವುದೇ ನನಗೆ ಸಕ್ಕರೆ ಹಾಲು. ತೆಗೆದುಕೊಳ್ಳಪ್ಪ ಲಕ್ಷವರ ಬೆಲೆ ಬಾಳುವ ಮುತ್ತಿನ

0: ಇದನ್ನೀಗ ನಿನ್ನ ಕೈಲಿ ಕೊಡುತ್ತೇನೆ. ನನ್ನದೊಂದು ವಚನವನ್ನು ಪಾಲಿಸುವಿಯಪ್ಪ?
1: ಖಂಡಿತ ಪಾಲಿಸುತ್ತೇನೆ ಅತ್ತಿಗೆ.
0: ನೀನು ಈ ಮೂಗುತಿಯನ್ನು ಆ ವೇಶ್ಯೆಯ ಕೈಲಿ ಕೊಡುವ ಮೊದಲು ಅವಳು ಏಕಾಂತದಲ್ಲಿ ಬರೀ ಬತ್ತಲೆಯಾಗಿ ಬಂದು ನೀನು ಕುಳಿತಿರುವ ಮಂಚವನ್ನು 3 ಬಾರಿ ಸುತ್ತಿ ನಿನ್ನ ಮುಂದೆ ಬಂದು ನಿಲ್ಲುವಂತೆ ಹೇಳು. ಆಗ ಈ ಮೂಗುತಿಯನ್ನ ಅವಳ ಕೈಯಲ್ಲಿ ಕೊಡು. ಈ ಒಂದು ವಚನವನ್ನು ಪಾಲಿಸುವಿಯಪ್ಪ?
1: ಪಾಲಿಸುತ್ತೇನೆ.
0: ಸತ್ಯವಾಗಿ ಪಾಲಿಸುವ?
1: ಸತ್ಯವಾಗಿ ಪಾಲಿಸುತ್ತೇನೆ.
0: ತೆಗೆದುಕೊಳ್ಳಪ್ಪ.
2: ಏನದ ಕೊಟ್ಟದ್ದು? ಮುತ್ತಿನ ಮೂಗುತಿ. ಏಯ್ ತರಲಿ ತರಲಿ.
1: ಇದೊಂದು ವಿಷಯದಲ್ಲಿ ಮಾತ್ರ ನೀನು ನನಗೆ ಅಡ್ಡಿ ಆಗಬೇಡ.
2: ಹಾ, ದ್ಯಾಮನ್ ಗುಡಿ ಕಟ್ಸಕ್ ಹತ್ತಿದಿ ಹೋಲಿ ಸಲ ಮೂಗರದ ಮೂಗುತಿ ತರ್ತೇನೆ ಹೋಗ್ಲಿ.
1: ರಂಜನಿ, ಇದೆಲ್ಲವೇ ನೀನು ಅಪೇಕ್ಷಿಸಿದ ಆ ಮುತ್ತಿನ ಮೂಗುತಿ?
3: ಹೌದು ರೀ ದೇವ್ರಿ. ಎಲ್ಲಿ ಕೊಡಿ?
1: ಕೊಡ್ತೇನೆ. ಆದ್ರೆ ನನ್ನದೊಂದು ವಚನವಿದೆ, ಅದನ್ನ ನೀನು ಪಾಲಿಸಬೇಕು.
3: ಏನದು?
1: ನೀನು ಏಕಾಂತದಲ್ಲಿದ್ದಾಗ ಬರೀ ಬತ್ತಲೆಯಾಗಿ ಬಂದು ನಾನು ಕುಳಿತಿರುವ ಮಂಚವನ್ನು 3 ಬಾರಿ ಸುತ್ತಿ ನನ್ನ ಮುಂದೆ ಬಂದು

0: ಕೊಡಬೇಕು. ಆಗ ಈ ಮುತ್ತಿನ ಮೂಗುತಿಯನ್ನ ನಾನು ನಿನ್ನ ಕೈಯಲ್ಲಿ ಕೊಡಬೇಕು. ಇದೊಂದು ನನ್ನ ವಿಧಾನವಿದೆ.
1: ಇದು ವಿಧಾನವಲ್ಲ, ವಿಲಾಸವು. ಯಾವಾಗಲೂ ನಿಮಗೆ ಇಂತ ಶೃಂಗಾರವೇ ಬೇಕಲ್ವಿ? ಬನ್ನಿ ರೆಡ್ಡಿಯವರೇ.
0: ನೋಡಿದೆ, ತಬ್ಬಿ ಮುದ್ದಿಟ್ಟು ಮೋಹಿಸಿದ ಬೆತ್ತಲೆಯಾಗಿ ಬಂದ ವೇಶ್ಯೆಯನ್ನು ಕಣ್ ತುಂಬ ನೋಡಿದೆ. ಮುಟ್ಟಿ ಮೋಹಿಸಿ ಮುಳುಗಿ ತೇಲಿದ ನರಕದ ಕುಂಡವನ್ನು ನೋಡಿದೆ. ಬಿಗಿದಗಿದು ಬಾಯಿ ತೆರೆದು ಭೋಗಿಸಿದ ಸದಾ ಸ್ರವಿಸುವ ಮೂತ್ರ ಲಾಲ ಮಲ ಕ್ಲೀನವಾದ ಮಾಂಸ ಮಜ್ಜಾಸ್ತಿಗಳ ಪಂಜರವನ್ನು ನೋಡಿದೆ. ಹೇಸಿಗೆಯಲ್ಲಿ ಮಡುತ ಹೇಯವಾದ ಕಾರ್ಯವನ್ನು ಕಂಡು ಹೇಸಿದೆನು. ಮೂಗುತಿಯನ್ನು ಕೊಟ್ಟು ಪಾಪದಿಂದ ಎಚ್ಚೆತ್ತೆನು. ತಾಯಿ ಮಲ್ಲಮ್ಮ ಮಹಾದೇವಿ, ಈ ರೀತಿಯಾಗಿ ನನ್ನ ಕಂಗತ್ತಲೆಯನ್ನು ಬಿಡಿಸಿದೀಯ ತಾಯಿ. ದಿಗಂಬರಳಾಗಿ ಬಂದು ನನ್ನ ಮಂಚವನ್ನು ಸುತ್ತುತ್ತಿದ್ದ ವೇಶ್ಯೆಯನ್ನು ಕಂಡು ನನ್ನ ಮೋಹ ಅಳಿಯಿತು, ಬೆಳಕು ಮೊಳೆಯಿತು, ಪ್ರೇಮ ಸಡಲಿತು. ಹೇ ತಾಯಿ ಮಲ್ಲ ಮಹಾದೇವಿ, ಅತ್ರ ಸ್ವರೂಪಿಣಿ, ನನ್ನ ತಪ್ಪನ್ನ ಕ್ಷಮಿಸು ತಾಯಿ, ನನ್ನ ತಪ್ಪನ್ನ ಕ್ಷಮಿಸು. ಹೇಯವಾದ ಭೋಗ ಕಾಚಿಸಿ ಮಲವನ್ನ ಅಮೃತವೆಂದು ಸವಿದೆ, ಮಧ್ಯವನ್ನು ಸುರುಚಿಯಾದ ಪೇಯವೆಂದು ಪಾನ ಮಾಡಿದೆ, ದುರ್ಗಂಧದ ರಾಶಿಯಾಗಿರುವ ಸ್ತ್ರೀಯಳ ಶರೀರವನ್ನು ಮುಟ್ಟಿ ಮೋಹಿಸಿದನಲ್ಲವೇ. ಇದಕ್ಕಿಂತಲೂ ಹೊಲಸ್ಯಾವುದು, ಅಸಹ್ಯ ಯಾವುದು, ಅಸ್ಪೃಶ್ಯತೆ ಯಾವುದು?
1: ಅಯ್ಯೋ ರೆಡ್ಡಿಯವರೇ, ಈ ಮುತ್ತಿನ ಮೂಗುತಿಯನ್ನು ತೆಗೆದುಕೊಳ್ಳಿ. ಇದನ್ನು ಮೂಗಿನಲ್ಲಿಟ್ಟ ಕ್ಷಣ ನನ್ನ ಮೂಗೆ ಹರಿದೋಯಿತು. ಕರ್ಮದಿಂದ ಕಡೆಗಾದೆನು, ಪಾಪದಿಂದ ಹೆಚ್ಚಿತ್ತೇನು.
2: ಮುತ್ತಿನ ಮೂಗುತಿಯ ಒಡೆಯ ನಾನು. ತಾಯಿಲೆ
1: ತೆಗೆದುಕೊಳ್ಳಿ.
2: ಸಾಕನ?
1: ಸಾಕು.
2: ಏನ್ ಕೇಳಬೇಕು? ಏನಿಲ್ಲ, ಖಬರೈತೆ ನಿನಗ.
1: ತಾಯಿ ಮಲ್ಲಮ್ಮ ಎಲ್ಲಿರುವವಳು?
2: ಅಲ್ಲೇ ಗುಡ್ಡದ ಮಲ.
1: ತಾಯಿ ಮಲ್ಲಮ್ಮ, ನನ್ನ ಸರ್ವ ಅಪರಾಧವನ್ನು ಕ್ಷಮಿಸಿ ಬಿಡಮ್ಮ.
0: ನನಗೀಗ ಪೂರ್ಣ ಪಶ್ಚಾತ್ತಾಪವಾಗಿದೆ.
2: ನಿನಗೆ ಪಶ್ಚಾತ್ತಾಪ ಆಗಿದ್ದು ಹೇಳಪ್ಪ, ಜರುಗ ತಿಳ್ಕೊರ್ಲಿ.
0: ಆ ನೀಚಲಾದ ವೇಷ್ಯೆಯನ್ನು ಕೂಡಿ ಮನ ಮೂತ್ರಗಳಿಂದ ತನಿದ ಸುಖರನಂತೆ ಮೈ ಮರೆತು ದಿನ ರಾತ್ರಿಗಳನ್ನ ನಿಮಿಷದಂತೆ ಕಳೆದನು. ಮುಟ್ಟಲು ಬಾರದ ಕಲುಷ ರೂಪಿಯಾದ ಸ್ತ್ರೀಯಳ ಶರೀರವನ್ನು ಮುಟ್ಟಿ ಮೋಹಿಸಿ ಭ್ರಮಿಸಿ ರಮಿಸಿ ಮಚ್ಚೆತ್ತನಾದೆನು. ಮಾಲಿನ್ಯದ ಮುದ್ದೆಯನ್ನು ಮುಟ್ಟಿ ಚೈತ್ಕರಿಸಿದೆನು. ಅಂದು ನೋಡಿದ ದಿಗಂಬರ ದೇಹವು ಈಗಲೂ ನನ್ನ ಕಣ್ಣು ಮುಂದೆ ಕಟ್ಟಿದಂತಾಗಿದೆಯನ್ನ. ಆ ನರಕದಲ್ಲಿ ತಲೆ ಕೆಳಗಾಗಿ ಬಿದ್ದ ನಾನು ಕಡೆಗಾಗಲು ಅತ್ತಿಗೆ ಪವಿತ್ರವಾದ ಮುತ್ತಿನ ಮೂಗುತಿಯೇ ಕಾರಣವಾಯಿತು. ಪವಿತ್ರವಾದ ಮೂಗುತಿಯೇ, ನನ್ನತ್ತಿಗೆಯ ಮೂಗಿನಲ್ಲಿ ಸುಶೋಭಿತವಾಗಿದ್ದ ಮೂಗುತಿಯೇ, ಕುಂಕುಮ ಸೌಭಾಗ್ಯವತಿಯರಿಗೆ ಮಂಗಲಾಭರಣವಾಗಿದ್ದ ಮೂಗುತಿಯೇ. ಸಾಕು ಸಾಕು, ಎಲುಬು ಕಡಿದು ತನ್ನ ನೆತ್ತರವನ್ನು ತಾನೇ ಕುಡಿಯುವ ಈ ಶೋನ ವೃತ್ತಿಯೇ ಸಾಕು. ತಾಯಿ ಮಲ್ಲಾಂಬಿಕೆ, ನನ್ನನ್ನು ಕ್ಷಮಿಸು ತಾಯಿ, ನನ್ನನ್ನು ಕ್ಷಮಿಸು, ಶರಣೆಂದು ಬಂದವರನ್ನ ಉದ್ಧರಿಸು ತಾಯಿ. ಅಣ್ಣ, ಈಗ ಅತ್ತಿಗೆ ಎಲ್ಲಿದ್ದಾಳೆ?
2: ಅಲ್ಲೇ ಗುಡ್ಡದ ಮೇಲೆ ಹೋಗಪ್ಪ.
0: ಅಣ್ಣ, ನಾನು ಅತ್ತಿಗೆ ಇದ್ದಲ್ಲಿಯೇ ಹೋಗುತ್ತೇನೆ. ಅಣ್ಣ
2: ಹೇಳಿಯ? ಅಲ್ಲಮ್ಮ, ಅದು ನನ್ನ ಮಾತು ಕೇಳಿ ಆ ವೇಶಿ ಬಿಡು ಅಂತಂದ್ರೆ ಎಲ್ಲಿ ಕೇಳ್ತಾನೆ ನನ್ನ ಮಾತು? ಈಗ ತನಗ ಪಶ್ಚಾತ್ತಾಪ ಆಗಿ ತೋಡು. ಏ ತಮ್ಮ ತಡಿ, ನಾನು ಬಂದೆ ತಡಿ.
0: ಅತ್ತಿಗೆ, ನರಕದಲ್ಲಿ ತಲೆ ಕೆಳಗಾಗಿ ಬಿದ್ದ ನನ್ನನ್ನು ಕೈ ಹಿಡಿದು ಕಾಪಾಡಿದ ಧರ್ಮ ದೇವತೆಯಮ್ಮ, ಉದ್ಧರಿಸಮ್ಮ, ನನ್ನನ್ನು ಉದ್ಧರಿಸು.
3: ಏಳು ಮೈದುನ, ನೀನು ದುಸ್ಸಂಗದಿಂದ ದೂರಾದದ್ದೇ ನನ್ನ ಭಾಗ್ಯ. ಈ ಹುಟ್ಟು ಸಾವುಗಳು ಸತ್ತು ಹುಟ್ಟದಂತೆ ಈ ಶರೀರ ಯಾತ್ರೆಯನ್ನು ಮುಗಿಸಬೇಕು. ಗಿರಿರಾಜನ ಭಕ್ತಿಯಲ್ಲಿ ಈ ಜನ್ಮ ಸವಿಸಬೇಕು. ಇಂಥ ಪರ್ವತ ಗುಹೆಗಳಲ್ಲಿ ತಪಸ್ಸು ಮಾಡಿದ ಮಹಾಯೋಗಿಗಳಿಗೆ ಈ ಶರೀರವು ಮೋಕ್ಷಕ್ಕೆ ಮೂಲವಾಗಿರುವುದು.
4: ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ.
3: ಅಪ್ಪಯ್ಯ, ತಾವು ಯಾರು?
4: ಅಮ್ಮ, ನಾನೋರುವ ತಪಸ್ವಿ. ನನ್ನ ಹೆಸರು ಲಂಬಿಕಾ ಯೋಗಿ. ನಾನು ಈ ಪರ್ವತದಲ್ಲಿ 12 ವರ್ಷಗಳ ಕಾಲ ತಪನ್ನು ಆಚರಿಸಿದ್ದೇನೆ. ಈ ದಿನ ಯೋಗ ಮಾರ್ಗದಿಂದ ದೇಹ ತ್ಯಾಗ ಮಾಡತಕ್ಕವನಿದ್ದೇನೆ. ನಿನ್ನ ದರ್ಶನವೇ ನನ್ನ ತಪಸ್ಸಿದ್ದಿಗೆ ಮಂಗಲವಾಯಿತು ತಾಯಿ.
3: ಯೋಗಿಗಳ ಆಗಮನವು ಕಲ್ಯಾಣದ ದರ್ಶನವು.
4: ಅಮ್ಮ, ನಾನು 12 ವರ್ಷ ತಪನ್ನು ಆಚರಿಸಿ ಒಂದು ದಿವ್ಯವಾದ ಮಂತ್ರವನ್ನ ಸಿದ್ಧಿಸಿ